ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೆಗಾಹರ್ಟ್ಸ್. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಈಗ ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಆಶ್ವಯುಜ ಮಾಸದ 10ನೇ ದಿನ. ಸ್ಥಳೀಯ ಪಂಚಾಂಗ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಷಷ್ಠಿ, ಅಂದರೆ 2026 ಇಸವಿ ಅಕ್ಟೋಬರ್ ತಿಂಗಳ 2ನೇ ತಾರೀಖು ಶುಕ್ರವಾರ. ಈಗ ಸಮಯ 5:58:40. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಲೋಕೇಶ್ವರಿ ಮಾಡುವ ಮುಂಜಾನೆಯ ನಮಸ್ಕಾರ. ಶ್ರೋತೃಗಳೇ, ನಿಮಗೆಲ್ಲ ಗಾಂಧಿ ಜಯಂತಿಯ ಶುಭಾಶಯಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:40. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10

0: ನಿಮಿಷಕ್ಕೆ ಗೀತಾರಾಧನ, 6:30ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಕೆಆರ್ ಸಂಧ್ಯಾರೆಡ್ಡಿ ಅವರಿಂದ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35ಕ್ಕೆ ಮೈಸೂರಿನ ಮರೆಯಲಾಗದ ಮಹನೀಯರು, ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮದ ಮರುಪ್ರಸಾರ 6:10ಕ್ಕೆ. 6:40ಕ್ಕೆ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50ಕ್ಕೆ ರೈತರಿಗೆ ಸಲಹೆ. 7:15ಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ರೇಷ್ಮೆ ಸಿರಿ, ವಿಷಯ ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ಹಿಪ್ಪು ನೇರಳೆ ನಾಟಿ ಕ್ರಮ. ಭಾಗವಹಿಸುತ್ತಾರೆ ರೇಷ್ಮೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್. ಪ್ರಾಯೋಜಕರು ರೇಷ್ಮೆ ಇಲಾಖೆ, ಕರ್ನಾಟಕ ಸರ್ಕಾರ. 7:30ಕ್ಕೆ ಸೇವಾ ವಾಹಿನಿ, 7:45, 8:30 ಹಾಗೂ 9:35ಕ್ಕೆ ಕನ್ನಡ ಚಿತ್ರಗೀತೆಗಳು. ಈ ಬೆಳಿಗ್ಗೆ 9:00ಗಂಟೆಗೆ ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ನಾದಯೋಗ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾ ಶ್ರೀವತ್ಸ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 9:30ಕ್ಕೆ ಗಾಂಧಿ ಸ್ಮೃತಿ. 9:55ಕ್ಕೆ ಪುರಾತತ್ವ ಪರಂಪರೆ, ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕರ್ನಾಟಕ ಸರ್ಕಾರ. 10:00ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಡಾ ಮೈಸೂರು ಎಂ ಮಂಜುನಾಥ್ ಅವರ ವಯೋಲಿನ್ ವಾದನ. ಮೃದಂಗ ಮೈಸೂರು ಎನ್ ಸುದರ್ಶನ್, ಖಂಜಿರ ಸಿಪಿ ವ್ಯಾಸವಿಠಲ. 10:30 ಹಾಗೂ ರಾತ್ರಿ 8:30ಕ್ಕೆ ಹಿಂದಿ ಚಿತ್ರಗೀತೆಗಳು. 11:00ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕಾಮನಬಿಲ್ಲು, ಬದುಕಿನ ಬಣ್ಣಗಳ ಚಿತ್ತಾರ, ಪ್ರಸ್ತುತಿ ಜಿಎನ್ ಮಂಜುನಾಥ್. 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35ಕ್ಕೆ ಮಧು ಬಾಲಕೃಷ್ಣ ಅವರು ಹಾಡಿರುವ ಪುರಂದರದಾಸರ ರಚನೆ. 12:45ಕ್ಕೆ ಕಾದಂಬರಿ ವಿಹಾರ, ದೇವನೂರು ಮಹಾದೇವ ಅವರ ಕುಸುಮಬಾಲೆ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಡಾ ಮೈಸೂರು ಉಮೇಶ್. 1:00ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಗುರುರಾಜ ಮಾಲವೀಕರಣಂ. ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20ಕ್ಕೆ ಸಿ ವಿಶ್ವನಾಥ್ ಅವರು ಹಾಡಿರುವ ಭಾವಗೀತೆಗಳು. ವಾದ್ಯ ಸಹಕಾರ ಕೀಬೋರ್ಡ್ ಟಿಎನ್ ರವಿಶಂಕರ್, ತಬಲಾ ಇಂದುಶೇಖರ್, ರಿದಮ್ ಪ್ಯಾಡ್ ಆರ್ ಶ್ರೀನಿವಾಸ್, ಮ್ಯಾಂಡೊಲಿನ್ ಸಿ ವಿಶ್ವನಾಥ್. 1:30 ಹಾಗೂ 5:05ಕ್ಕೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ದಾರಿದೀಪ, ಪ್ರಾಯೋಜಕರು ಫಿಬಾ ಇಂಡಿಯಾ. 2:55ಕ್ಕೆ ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:00ಗಂಟೆಗೆ ಶಾಸ್ತ್ರೀಯ ಸಂಗೀತ, ದುರ್ಗಾ ಭವಾನಿ ಅವರ ಹಾಡುಗಾರಿಕೆ. 3:30ಕ್ಕೆ ರಾಷ್ಟೀಯ ಶೈಕ್ಷಣಿಕ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00ಗಂಟೆಗೆ ಮಹಿಳಾ ರಂಗ, ಗಾಂಧಿ ಜಯಂತಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ಮೈಸೂರಿನ ಸ್ವರಾಂಜಲಿ ಸಂಗೀತ ಕೇಂದ್ರದ ಸದಸ್ಯರು. 4:30ಕ್ಕೆ ವೃತ್ತಿ ಮಾರ್ಗದರ್ಶನ, ಕನ್ನಡ ಭಾಷಾ ವಿಷಯದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳನ್ನು ಕುರಿತು ಮೈಸೂರಿನ ಎಸ್ಡಿಎಂ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾ ವಿನೋದ ಅವರೊಂದಿಗಿನ ಮಾತುಕತೆಯ 2ನೇ ಭಾಗ, ಪ್ರಸ್ತುತಿ ಅರ್ಚನಾ ಆರ್ಯ. 6:30ಕ್ಕೆ ಅವಲೋಕನ, 6:50ಕ್ಕೆ ಕೃಷಿರಂಗ, ಅಡಿಕೆ ಮರದ ಮೌಲ್ಯವರ್ಧನೆ ಹಾಗೂ ಪ್ರಾಯೋಗಿಕ ಕಲಿಕೆ ಕುರಿತು ಗ್ರೇಟರ್ ನೋಯ್ಡಾದ ಶಶಿಧರ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45ಕ್ಕೆ ಪ್ರಸ್ತುತ ಭಾರತದ ಹಲವು ತಲ್ಲಣಗಳಿಗೆ ಗಾಂಧಿ ಚಿಂತನೆಗಳ ಅಗತ್ಯತೆ, ಮಾತನಾಡುತ್ತಾರೆ ಸಾಹಿತಿ ಎಸ್ ತುಕಾರಾಂ. 8:00ಗಂಟೆಗೆ ಕನ್ನಡ ಭಾರತಿ, ಕನ್ನಡ ಸಾಹಿತ್ಯ ಸರಸಿಗೆ ತುಳಸಿ ರಾಮಾಯಣದ ಪುಷ್ಪಾಲಂಕಾರ ಮಾಡಿದ ರೋಜಿ ಎಂದೇ ಖ್ಯಾತರಾದ ಪ್ರೊಫೆಸರ್ ಎಂಎನ್ ಸರೋಜಮ್ಮ ಅವರ ಮಕ್ಕಳೊಂದಿಗೆ ಸಂದರ್ಶನ. ಸಂದರ್ಶಕರು ನಿವೇದಿತಾ ಎಚ್. ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Sarabjit Kaur. Prime Minister Narendra Modi has said 21st century India is moving forward with the principles of pro-people, pro-active and good governance. He said the country is progressing rapidly on the reform express and institutions conducting examinations must also undertake reforms in line with the country's needs. Addressing the centenary celebrations of the Union Public Service Commission at Bharat Mandapam in New Delhi, the Prime Minister stressed the need to bring young people into public services who are driven not by

ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪ್ರೊಫೆಸರ್ ಎಸ್ ವಿ ಪರಮೇಶ್ವರ ಭಟ್ಟ ವಿರಚಿತ ದೇಶಭಕ್ತಿ ಗೀತೆ, ಹಾಡಿದ್ದಾರೆ ಕೆಜಿ ಕನಕಲಕ್ಷ್ಮೀ.

ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಈ ಬೆಳಗ್ಗೆ 6:35 ಮೈಸೂರಿನ ಮರೆಯಲಾಗದ ಮಹನೀಯರು, ಪ್ರಸ್ತುತಿ ಹಿರಿಯ ಪತ್ರಕರ್ತರಾದ ಗೌರಿ ಸತ್ಯ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:30 ವಾಗುತ್ತಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರಲಿದೆ ಚಿಂತನಾ.

ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯ ನಾಯಕ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಷ್ಟೇ ಮಹತ್ವವನ್ನು ಜನಸಾಮಾನ್ಯರ ಜಾಗೃತಿ ಸುಧಾರಣೆಗಳಿಗಾಗಿಯೂ ಕೊಟ್ಟರು. ಅದರಲ್ಲಿಯೂ ಸ್ತ್ರೀಯರನ್ನು ಕುರಿತ ಅವರ ಚಿಂತನೆ ಮತ್ತು ಕಾರ್ಯರೂಪಕ್ಕೆ ತಂದಂತಹ ಯೋಜನೆಗಳು ಭಾರತದ ಮಹಿಳೆಯರ ಬದುಕಿನಲ್ಲಿ ಒಂದು ಹೊಸ ಮನ್ವಂತರವನ್ನೇ ಹುಟ್ಟುಹಾಕಿದವು. ತಾನು, ತನ್ನ ಕುಟುಂಬ, ತನ್ನ ಪರಿವಾರ, ಅಷ್ಟಕ್ಕೇ ಸೀಮಿತವಾಗಿದ್ದ ಮಹಿಳೆಯರ ಬದುಕು ಹಾಗೂ ವ್ಯಕ್ತಿತ್ವಗಳಿಗೆ ಹೊಸ ಆಯಾಮಗಳನ್ನು ಕಲ್ಪಿಸಿದವರು ಗಾಂಧಿ. ಈ ಕಾರಣದಿಂದಾಗಿ ಈ ಆಧುನಿಕ ಕಾಲದಲ್ಲಿಯೂ ಕಂಡುಬರದಂತಹ ಮಹಿಳಾ

0: ಸಂಸ್ಕೃತಿ ಹಾಗೂ ಸಶಕ್ತೀಕರಣಗಳು 60-70 ವರ್ಷಗಳಷ್ಟು ಹಿಂದೆಯೇ ಭಾರತದಲ್ಲಿ ಕಂಡುಬಂದವು. ಸ್ತ್ರೀಯರಲ್ಲಿ ಸ್ವಭಾವತಃ ತಾಳ್ಮೆ, ಕಷ್ಟಸಹಿಷ್ಣುತೆ, ಅಹಿಂಸಾಪರತೆ, ಅಂತಃಕರಣ ಹಾಗೂ ಜೀವದಯಾಪರವಾದ ಗುಣಗಳಿವೆ ಎಂಬುದನ್ನು ನಮ್ಮ ಪರಂಪರೆಯುದ್ದಕ್ಕೂ ಕಂಡಿದ್ದ ಗಾಂಧೀಜಿಯವರು ತಮ್ಮ ಅಹಿಂಸಾತ್ಮಕ ಹೋರಾಟಕ್ಕೆ ಮಹಿಳೆಯರೇ ಪ್ರೇರಣೆ ಎಂದಿರುವುದು ಮಹಿಳೆಯರ ಅಂತಃಶಕ್ತಿಯ ಬಗ್ಗೆ ಅವರಿಗಿದ್ದ ಅಪಾರ ಭರವಸೆ ಹಾಗೂ ವಿಶ್ವಾಸಗಳಿಗೆ ಸಾಕ್ಷಿ. ಅನೇಕ ವಿಷಯಗಳಲ್ಲಿ ಪುರುಷರಿಗಿಂತ ಸ್ತ್ರೀಯರು ಮಿಗಿಲು ಎಂಬುದನ್ನು ಕಂಡುಕೊಂಡಿದ್ದ ಗಾಂಧಿಯವರ ಆಪ್ತ ಪರಿವಾರದಲ್ಲಿದ್ದವರೆಲ್ಲರೂ ಸ್ತ್ರೀಯರೇ ಎಂಬುದು ಗಮನಾರ್ಹ. ಸ್ತ್ರೀಯರು ಸುಶಿಕ್ಷಿತರಾಗಬೇಕು, ಅಂಧಾಚರಣೆಗಳಿಂದ ಮುಕ್ತರಾಗಬೇಕು, ಸಮಾಜಕ್ಕೆ ಅವರ ಬೆಲೆ ಬಾಳುವ ಕೊಡುಗೆ ಸಲ್ಲಬೇಕು ಎಂದು ಹಾರೈಸುತ್ತಿದ್ದ ಮತ್ತು ಅದಕ್ಕಾಗಿ ಶ್ರಮಿಸುತ್ತಿದ್ದ ಗಾಂಧೀಜಿಯವರು ಸಾರ್ವಜನಿಕ ಜೀವನದಲ್ಲಿ ಸ್ತ್ರೀಯರೂ ಪಾಲ್ಗೊಂಡರೆ ಮಾತ್ರ ಅಲ್ಲಿ ಪರಿಶುದ್ಧತೆ ಬರಲು ಸಾಧ್ಯ ಎಂದು ಹೇಳುತ್ತಿದ್ದರು. ಗಾಂಧೀಜಿಯವರ ಪ್ರಾರ್ಥನಾ ಸಭೆಗಳಲ್ಲಿ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟದ ಸ್ವರೂಪ, ರಾಜಕೀಯ ವಿಷಯಗಳು, ಮತೀಯ ಸಾಮರಸ್ಯ, ಭಾವೈಕ್ಯತೆ ಮೊದಲಾದ ವಿಷಯಗಳನ್ನು ಪ್ರಸ್ತಾಪಿಸುವಷ್ಟೇ ಗಂಭೀರವಾಗಿ ಕಡಲೆಕಾಯಿ ಸಿಪ್ಪೆಯನ್ನು ಎಲ್ಲೆಂದರಲ್ಲಿ ಎಸೆಯಬಾರದು, ಮಕ್ಕಳನ್ನು ಎಳೆಯ ಬಿಸಿಲಿಗೆ ಒಡ್ಡಬೇಕು, ಮಡ್ ಪ್ಯಾಕ್ ಎಲ್ಲ ವಯಸ್ಸಿನವರಿಗೂ ಒಳ್ಳೆಯದು, ರೈತರಿಗೆ ಗೋವಿನಿಂದ ಎಷ್ಟು ಉಪಯೋಗ, ಟ್ರ್ಯಾಕ್ಟರ್ನಿಂದ ಏನು ಉಪಯೋಗ ಎಂಬುದರ ತುಲನಾತ್ಮಕ ವಿಶ್ಲೇಷಣೆ ಮೊದಲಾದ ವಿಷಯಗಳನ್ನು ಪ್ರಸ್ತಾಪಿಸುತ್ತಿದ್ದರು. ಗಾಂಧಿಯವರು ಸ್ತ್ರೀಪರವಾದ ತಮ್ಮ ಕಾಳಜಿಯಿಂದ ಎಷ್ಟರ ಮಟ್ಟಿಗೆ ಸ್ತ್ರೀಯರ ವಿಶ್ವಾಸ ಗಳಿಸಿದ್ದರೆಂದರೆ, ಸ್ತ್ರೀಯರಿಗೆ ಚಿನ್ನ ಹಾಗೂ ಆಭರಣಗಳ ವ್ಯಾಮೋಹ ವಿಪರೀತ ಎಂಬ ಮಾತನ್ನೇ ಸುಳ್ಳು ಮಾಡುವಂತೆ ಗಾಂಧಿಯವರು ಕೇಳಿದ ತಕ್ಷಣ ನಿಂತ ಕಾಲಿನಲ್ಲೇ ತಮ್ಮ ಆಭರಣಗಳನ್ನು ಗಾಂಧಿಯವರ ಸ್ವಾತಂತ್ರ್ಯ ನಿಧಿಗಾಗಿ ಅರ್ಪಿಸಿಬಿಡುತ್ತಿದ್ದರು. ಆದರೆ ಸೌಂದರ್ಯ ಇರುವುದು ಉಡುಗೆ ತೊಡುಗೆಗಳಲ್ಲ, ಚಾರಿತ್ರ್ಯದಲ್ಲಿ, ಅಂತಃಶಕ್ತಿಯಲ್ಲಿ ಎಂದು ಉಪದೇಶಿಸುತ್ತಿದ್ದರು. ಸ್ತ್ರೀಯರಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳ ಬಗೆಗೂ ಗಾಂಧಿ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡುತ್ತಿದ್ದರು. ಬಾಲ್ಯ ವಿವಾಹ, ಬಾಲವಧುಗಳ ಸಮಸ್ಯೆ ಅವರನ್ನು ತೀವ್ರವಾಗಿ ತಟ್ಟಿತ್ತು. ಇಂತಹ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಬೇಕು, ಅದನ್ನು ವಿರೋಧಿಸುವ ಬಲವನ್ನು ನಮ್ಮ ಅಂತಃಸತ್ವದಿಂದಲೇ ರೂಢಿಸಿಕೊಳ್ಳಬೇಕು, ತಾವು ಸೂಕ್ತವಾದ ವಯಸ್ಸಿಗೆ ಬರುವ ತನಕ ಮದುವೆಯಾಗುವುದಿಲ್ಲ ಎಂದು ಹೇಳುವ ಮತ್ತು ತಮಗೆ ಇಷ್ಟವಾಗದ ವರನನ್ನು ತಿರಸ್ಕರಿಸುವ ಧೈರ್ಯವನ್ನು ಹುಡುಗಿಯರು ಬೆಳೆಸಿಕೊಳ್ಳಬೇಕು ಎಂಬುದು ಗಾಂಧಿಯವರ ವಿಚಾರವಾಗಿತ್ತು. ಬಾಲವಿವಾಹದ ವಿರುದ್ಧ ಹೋರಾಡುವ ಕೆಲಸವನ್ನು ಅವರು ಸರೋಜಿನಿ ನಾಯ್ಡುರವರಿಗೆ ವಹಿಸಿದ್ದರು. ಸ್ತ್ರೀಯರನ್ನು ಕುರಿತಂತೆ ಗಾಂಧೀಜಿಯವರ ಕಾಳಜಿ ಬರೀ ಬಾಯಿ ಮಾತಿನದಾಗಿರಲಿಲ್ಲ. ಈ ಕುರಿತಾದ ತಮ್ಮ ಎಲ್ಲ ವಿಚಾರಗಳನ್ನು ಆಳವಾದ ತಿಳುವಳಿಕೆ, ಅನುಭವಗಳ ಮೂಲಕವೇ ಮಂಡಿಸುತ್ತಿದ್ದರು. ಅದಕ್ಕಾಗಿ ಯೋಜನೆಗಳನ್ನು ರೂಪಿಸುತ್ತಿದ್ದರು. ಪುರುಷನಾಗಿ ತಮಗಿದ್ದ ಹಕ್ಕುಗಳನ್ನು ಬಿಟ್ಟುಕೊಟ್ಟಾಗಲೇ ತಮ್ಮ ಪತ್ನಿಯ ಭಾವನೆಗಳನ್ನು ಅರಿಯಲು, ಅವಳಂತೆಯೇ ಚಿಂತಿಸಲು ಸಾಧ್ಯವಾಯಿತು ಎಂದು ಹೇಳುತ್ತಿದ್ದ ಗಾಂಧಿಯವರು, ನಾನು ಸ್ತ್ರೀಯಾಗಿ ಜನ್ಮ ತಳೆಯದಿದ್ದರೂ ಭಾರತದ ಮಹಿಳೆಯರಿಗಾಗಿ ಮಹಿಳೆಯಾಗ ಬಯಸುತ್ತೇನೆ ಎಂದಿರುವುದು ಅವರ ಪ್ರಾಮಾಣಿಕ ಅನಿಸಿಕೆಗಳಿಗೆ ಸಾಕ್ಷಿ.
1: ಡಾಕ್ಟರ್ ಕೆಆರ್ ಸಂಧ್ಯಾರೆಡ್ಡಿ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಶ್ರೋತೃಗಳೇ, ಈ ಸಂಜೆ 4 ಗಂಟೆಗೆ ಮಹಿಳಾ ರಂಗ, ಗಾಂಧಿ ಜಯಂತಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯವಿದೆ. ಪ್ರಸ್ತುತಿ ಮೈಸೂರಿನ ಸ್ವರಾಂಜಲಿ ಸಂಗೀತ ಕೇಂದ್ರದ ಸದಸ್ಯರು. ಈ ರಾತ್ರಿ 8 ಗಂಟೆಗೆ ಕನ್ನಡ ಭಾರತಿ ಕನ್ನಡ ಸಾಹಿತ್ಯ ಸರಸಿಗೆ ತುಳಸಿ ರಾಮಾಯಣದ ಪುಷ್ಪಾಲಂಕಾರ ಮಾಡಿದ ರೋಜಿ ಎಂದೇ ಖ್ಯಾತರಾದ ಪ್ರೊಫೆಸರ್ ಎಂಎನ್ ಸರೋಜಮ್ಮ ಅವರ ಸಾಧನೆ ಕುರಿತು ಅವರ ಮಕ್ಕಳಾದ ಶಾಲಿನಿ ಆಚಾರಿ ಮತ್ತು ಮಾಲಿನಿ ಶ್ರೀನಿವಾಸನ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ನಿವೇದಿತ ಎಚ್. ಸಮಯ 6:35.
3: ಆಕಾಶವಾಣಿ ಮೈಸೂರು. ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ.
4: ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲ ಒಂದು ಸುವರ್ಣಯುಗ. ಅವರು ಸಾಹಿತ್ಯ, ಸಂಗೀತ, ಕಲೆ ಇತ್ಯಾದಿಗಳಿಗೆ ಪೋಷಣೆ ನೀಡಿದ್ದಲ್ಲದೆ ಹಲವಾರು ಮಹನೀಯರಿಗೆ ರಾಜಾಶ್ರಯ ನೀಡಿದರು. ಹಾಗೆ ಅವರ ಆಶ್ರಯದಲ್ಲಿ ಕೀರ್ತಿಗಳಿ ಪಡೆದವರಲ್ಲಿ ಒಬ್ಬರು ವೇದಾಂತಂ ಶಿವರಾಮ ಶಾಸ್ತ್ರಿಗಳು. ಶಾಸ್ತ್ರಿಗಳ ಪೂರ್ವಜರು ಆಂಧ್ರದ ಕರ್ನೂಲಿನ ನಂದಿಕೂರಿನಲ್ಲಿ ನೆಲೆಸಿದ್ದರು. ಅವರಲ್ಲಿ ಅಪ್ಪಾ

0: ಶಾಸ್ತ್ರಿಗಳೆಂಬುವರು ತಮ್ಮ ಪಾಂಡಿತ್ಯದಿಂದಾಗಿ ಅನೇಕ ಶಿಷ್ಯರನ್ನು ಆಕರ್ಷಿಸಿದ್ದರು. ಇವರ ಮಗ ಶೇಷಾದ್ರಿ ಶಾಸ್ತ್ರಿ. ತಂದೆಗೆ ತಕ್ಕ ಮಗ ಶೇಷಾದ್ರಿ ಶಾಸ್ತ್ರಿಗಳಿಗೆ ರಾಜೇಶ್ವರಿ ಶಾಸ್ತ್ರಿಗಳೆಂಬ ಮಗ. ಆದರೆ 18ನೇ ವಯಸ್ಸಿನವರೆಗೆ ಯಾವುದೇ ವಿದ್ಯೆ ಇಲ್ಲದೆ ದಡ್ಡನೆಂಬ ಅಪಹಾಸ್ಯ ಅಸಡ್ಡೆಗಳಿಗೆ ಆತ ಗುರಿಯಾಗಿದ್ದ. ನೊಂದ ರಾಜೇಶ್ವರ ಶಾಸ್ತ್ರಿಯವರು ಮನೆ ಬಿಟ್ಟು ಹೊರಟರು. ಎಲ್ಲೆಲ್ಲೋ ಹೋಗಿ ಸಾಧು ಸಂತರ ಸೇವೆ ಮಾಡಿ ವಿದ್ಯೆಯನ್ನು ಸಾಧಿಸಿದರು. ಅವರು ಪ್ರವಾಸ ಮಾಡುತ್ತಾ ಪಶ್ಚಿಮ ವಾಹಿನಿಗೆ ಬಂದಿದ್ದಾಗ ಸ್ಥಳೀಯ ವಿದ್ವಾಂಸರೊಬ್ಬರು ಅವರನ್ನು ಕಂಡು ಮೈಸೂರಿಗೆ ಕರೆತಂದರು. ಅರಮನೆಯಲ್ಲಿ ಮಹಾರಾಜರ ಮುಂದೆ ಅವರ ವಿದ್ವತ್ತಿನ ಪ್ರದರ್ಶನ ನಡೆದು ಆಸ್ಥಾನದಲ್ಲಿ ವಿದ್ವಾಂಸರಾಗಿ ನೇಮಕಗೊಂಡರು. ದೇವಿ ಭಕ್ತರಾಗಿದ್ದ ಶಾಸ್ತ್ರಿಗಳು ಚಾಮುಂಡಿ ಬೆಟ್ಟದ ಬಸವನ ಬಳಿಯಿರುವ ಗುಹೆಯೊಂದರಲ್ಲಿ ಶ್ರೀ ಚಕ್ರೋಪಾಸನೆಯನ್ನು ಮಾಡುತ್ತಿದ್ದರಂತೆ. ರಾಜೇಶ್ವರ ಶಾಸ್ತ್ರಿಗಳ ಪುತ್ರ ಶೇಷಾದ್ರಿ ಶಾಸ್ತ್ರಿಗಳೆಂಬುವರು ಅವರು ಮೈಸೂರಿನ ಆಸ್ಥಾನದಲ್ಲಿ ವಿದ್ವಾಂಸರು. ಶ್ರೀ ವಿದ್ಯೆಯ ಉಪದೇಶವೂ ಆಗಿತ್ತು. ಇವರ ಎರಡನೇ ಮಗನೇ ಶಿವರಾಮ ಶಾಸ್ತ್ರಿ. ಇವರು 1861 ಮಾರ್ಚ್ 23ರಂದು ಜನಿಸಿದರು. ಚಿಕ್ಕಂದಿನಿಂದಲೇ ವೇದಾಂತ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ. ತಂದೆಯೇ ಮೊದಲ ಗುರು. ಅವರಿಂದಲೇ ಶಿವ ಮಂತ್ರೋಪದೇಶ ಪಡೆದು ಶಿವೋಪಾಸನೆಯನ್ನು ಅರಿತುಕೊಂಡರು. ಹೆಚ್ಚು ಜ್ಞಾನವನ್ನು ಸಂಪಾದಿಸಬೇಕೆಂದು ವಿಂಧ್ಯ ಪರ್ವತದವರೆಗೆ ಪ್ರಯಾಣ ಮಾಡಿ ಸಾಧು ಸಂತರಿಂದ ಅನೇಕ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿದುಕೊಂಡರು. ಮನೆಗೆ ಹಿಂತಿರುಗಿದಾಗ ಅವರಿಗೆ 20 ವಯಸ್ಸು. ತಂದೆ ತಾಯಿಯರ ಒತ್ತಾಯಕ್ಕೆ ಮಣಿದು ಅಕ್ಕಯ್ಯಮ್ಮ ಎಂಬುವರನ್ನು ವಿವಾಹವಾದರು. ಪತ್ನಿಯು 1-2 ವರ್ಷಗಳಲ್ಲೇ ತೀರಿಕೊಂಡ ಮೇಲೆ ಶಾಸ್ತ್ರಿಗಳು ಮತ್ತೆ ದೇಶ ಸಂಚಾರ ಕೈಗೊಂಡರು. ನೇಪಾಳದಲ್ಲಿ ನಿಜಾನಂದರೆಂಬ ಯೋಗಿಗಳು ಅವರ ಮೇಲೆ ಗಾಢವಾದ ಪ್ರಭಾವ ಬೀರಿದರು. ಶಾಸ್ತ್ರಿಗಳು ಅವರಿಂದ ಉಪನಿಷತ್ತುಗಳ ಮಹಾವಾಕ್ಯದ ಉಪದೇಶ ಪಡೆದುಕೊಂಡು ಅಧ್ಯಯನ ಧ್ಯಾನದ ಮೂಲಕ ಅದರ ಗೂಢ ರಹಸ್ಯವನ್ನು ಅನುಭವಕ್ಕೆ ತಂದುಕೊಂಡರು. ಗುರುಗಳು ಆದೇಶದಂತೆ 24 ವರ್ಷ ವಯಸ್ಸಿನ ಶಿವರಾಮ ಶಾಸ್ತ್ರಿಗಳು ಮನೆಗೆ ಹಿಂತಿರುಗಿ ಬಂದು ಮತ್ತೆ ಮದುವೆಯಾದರು. ವೇದಾಂತ ಪ್ರಚಾರಕ್ಕೆ ಹೆಚ್ಚು ಗಮನ ಕೊಡಲಾರಂಭಿಸಿದರು. ಜಾತಿ ಮತಗಳ ವ್ಯತ್ಯಾಸವನ್ನು ಪರಿಗಣಿಸದೆ ಶಂಕರಾದ್ವೈತವನ್ನು ಎಲ್ಲರಿಗೂ ಬೋಧಿಸಲಾರಂಭಿಸಿದರು. ಪುಸ್ತಕಗಳು ಮತ್ತು ಉಪನ್ಯಾಸಗಳ ಮೂಲಕ ಪ್ರಚಾರ ಮಾಡಲಾರಂಭಿಸಿದರು. ಜನ್ಮಹರ ಮಹೋತ್ಸವ ಪತ್ರಿಕೆ, ಮೈಸೂರಿನಲ್ಲಿ ಶ್ರೀ ಶಂಕರ ಮಂದಿರ, ಬೆಂಗಳೂರಿನಲ್ಲಿ ಕೈವಲ್ಯಾಶ್ರಮವನ್ನು ಸ್ಥಾಪಿಸಿದರು. ವಿದ್ಯಾರಣ್ಯರ ಆರಾಧನೆ, ಶಂಕರ ಜಯಂತಿ ಉತ್ಸವವನ್ನು ಪ್ರಾರಂಭಿಸಿದರು. ಸಂಸ್ಕೃತ ಮತ್ತು ಕನ್ನಡದಲ್ಲಿ ಸುಮಾರು 35 ಕೃತಿಗಳನ್ನು ರಚಿಸಿದರು. ಕನ್ನಡದಲ್ಲಿ 100+ ತತ್ವಪದಗಳನ್ನು ರಚಿಸಿದರು. ಅವುಗಳಲ್ಲಿ ಕೆಲವು ಪ್ರಕಟಣೆಯನ್ನು ಕಂಡಿವೆ. ಸಿದ್ಧಿ ಪವಾಡಗಳಲ್ಲಿ ನಂಬಿಕೆ ಇಟ್ಟುಕೊಳ್ಳದೆ ಶಂಕರಾದ್ವೈತದಲ್ಲೇ ಸಂಪೂರ್ಣ ವಿಶ್ವಾಸವಿಟ್ಟು ಬದುಕನ್ನು ಸಾಧಿಸಿದರು. ಆದಿಶಂಕರರ ಪರಮಭಕ್ತರೂ ಅನುಭವದ ಸಹಕಾರರೂ ಆಗಿದ್ದ ಅದ್ವೈತ ವೇದಾಂತಕ್ಕೆ ಹೊಸ ಆಯಾಮವನ್ನೇ ನೀಡಿದರು. ಸುಮಾರು 1910 ಸೀತಾವಿಲಾಸ ಛತ್ರದ ಪಕ್ಕದಲ್ಲಿರುವ ಅಡ್ಡರಸ್ತೆಯಲ್ಲಿ ಮೈಸೂರಿನ ಮೊಟ್ಟ ಮೊದಲ ಶ್ರೀ ಶಂಕರ ಮಂದಿರವನ್ನು ಸ್ಥಾಪಿಸಿದ್ದರೆನ್ನಲಾಗಿದೆ. ಅವರು ಹುಟ್ಟಿದ ಮನೆಯೂ ಅಲ್ಲಿಯೇ ಇತ್ತೆಂದು ಹೇಳಲಾಗಿದೆ. ಈ ರಸ್ತೆಗೆ ಇಂದಿಗೂ ಶಂಕರ ಮಠದ ರಸ್ತೆ ಎಂದು ಹೆಸರಿದೆ. ವೇದಾಂತಂ ಶಿವರಾಮ ಶಾಸ್ತ್ರಿಗಳು 49 ವರ್ಷಗಳು ಮಾತ್ರ ಬದುಕಿದ್ದು 1910 ಆಗಸ್ಟ್ 25ರಂದು ದೇಹತ್ಯಾಗ ಮಾಡಿದರು.
1: ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10 ಸಮಯವಾಗಿದೆ. 6:40
3: ಆಕಾಶವಾಣಿ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಜಿಎಂ ಹೆಗಡೆ. ಪದಪರಿಚಯ.
4: ಪದಪರಿಚಯ ಮೊದಲನೇ ಪದ ಲಕ್ಷ, ನಾಮಪದ ಗುರುತು, 100,000 ಗಮನ ಅಧಿಕಾರಿ,

0: ಐಶ್ವರ್ಯವಂತ, ಅಧಿಪತಿ, ಲಕ್ಷಾಧೀಶ್ವರ, ಲಕ್ಷ ಗಮನ ಕೊಡು ಎಂಬ ಅರ್ಥ ಇದೆ. ವರಕವಿ ಬೇಂದ್ರೆಯವರಿಗೆ ನಾಲ್ಕು ತಂತಿ ಕವಿತಾ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಬೆಂಗಳೂರಿನ ಸಮಾರಂಭದಲ್ಲಿ ಅವರನ್ನು ಪರಿಚಯಿಸುತ್ತಾ ಬೇಂದ್ರೆಯವರಿಗೆ ಲಕ್ಷ ರೂಪಾಯಿಯ ಪೂರ್ಣ ಜ್ಞಾನಪೀಠ ಪ್ರಶಸ್ತಿ ಬರಬೇಕಾಗಿತ್ತು. ಅವರೊಡನೆ ಒರಿಯಾ ಭಾಷೆ ಗೋಪಿನಾಥ್ ಮೊಹಂತಿಯವರಿಗೆ ಲಕ್ಷ ರೂಪಾಯಿಯನ್ನು ಸಮಾನವಾಗಿ ಹಂಚಲಾಗಿತ್ತು. ಬೇಂದ್ರೆ ತಮ್ಮ ಉತ್ತರದಲ್ಲಿ ಹೇಳಿದರು, ಲಕ್ಷ ಇರಬೇಕು ಲಕ್ಷ, ಸಾವಿರದ ಆಚೆ ಲಕ್ಷ. ಅಂದರೆ ನಾನು ಸಾವು ಇರದ, ಅಂದರೆ ಸಾವಿರದ ಬೇಂದ್ರೆ ಈ ಲೋಕವನ್ನು ಬಿಟ್ಟ ನಂತರವೂ ಇರುವ ಅಮೃತ ಸದೃಶವಾದ ಸಾವಿರ ಕವಿತೆಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದೇನೆ. ಅದರ ಕಡೆಗೆ ನಿಮ್ಮ ಲಕ್ಷ ಹರಿಯಬೇಕೇ ಹೊರತು ಬೇಂದ್ರೆಯವರಿಗೆ ಬಂದ ಪ್ರಶಸ್ತಿಯ ಹಣದ ಕಡೆ ಅಲ್ಲ ಎಂದು ಹೇಳಿದರು. ಲಕ್ಷ ಪದಕ್ಕೆ ಶಬ್ದಗಾರುಡಿಗ ಬೇಂದ್ರೆ ಎಷ್ಟು ಅರ್ಥಗರ್ಭಿತವಾಗಿ ಹೇಳಿದರು ಎಂಬುದು ಇದರಿಂದ ವಿದಿತವಾಗುತ್ತದೆ. ಎರಡನೆಯ ಪದ ಟೋಪಿ ಹಾಕು. ಟೋಪಿ ಅಂದರೆ ಶಿರಸ್ತ್ರಾಣ, ಮುಕುಟ, ಕಿರೀಟ, ತಲೆಗೆ ಹಾಕಿಕೊಳ್ಳುವ ಬಟ್ಟೆ, ಉಡುಪು ಎಂಬ ಅರ್ಥವಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಟೋಪಿ ಹಾಕುವುದು ದೇಶಭಕ್ತಿಯ ಸಂಕೇತವಾಗಿತ್ತು. ಆದರೆ ಈಗ ಟೋಪಿ ಹಾಕು ಎಂದರೆ ಮೋಸ ಮಾಡು ಎಂಬ ಅರ್ಥ ಬಂದಿದೆ. ಭಾಷೆಯಲ್ಲಿ ಕಾಲ ಬದಲಾದಂತೆ ಪದಗಳ ಅರ್ಥ ಬದಲಾವಣೆ ಆಗುತ್ತದೆ ಎಂಬುದಕ್ಕೆ ಇದು ನಿದರ್ಶನವಾಗಿದೆ. ಟೊಪ್ಪಿಗೆಯ ಮಾನಸಂ, ತಲೆಯನ್ನು ರಕ್ಷಿಸುವ ಲೋಹದ ಟೊಪ್ಪಿಗೆ, ಪಚ್ಚ ಟೊಪ್ಪಿಗೆ, ಇಂಥ ರೂಪಗಳನ್ನು ನಾವು ಹಳೆಗನ್ನಡ ಗ್ರಂಥಗಳಲ್ಲಿ ಕಾಣುತ್ತೇವೆ.
1: ತಪ್ಪು ಒಪ್ಪು.
0: ಅರಳು ಮರಳು, ಅರುವತ್ತಾದ ನಂತರ ಬುದ್ಧಿಭ್ರಮಣೆ ಎಂಬ ಅಪಾರ್ಥ ಪ್ರಯೋಗ ಆಗುತ್ತಲಿದೆ. ವರಕವಿ ಬೇಂದ್ರೆಯವರು ಹೇಳಿದಂತೆ ಅರಳು ಎಂದರೆ ಹೂ ಮೊಗ್ಗೆ ಮರಳಿ ಮರಳಿ ಅರಳಿ ಬರುವಂತಾಗಲಿ ಎಂಬುದಾಗಿದೆ. ಅಂದರೆ ವ್ಯಕ್ತಿಗೆ 60 ಸಂವತ್ಸರಗಳಾದ ನಂತರ ಮತ್ತೆ ಹೊಸದಾಗಿ ಯೌವನ ಬರಲಿ ಎಂಬುದಾಗಿದೆ. ಆದ್ದರಿಂದ ಅರಳು ಮರಳು ಎಂಬ ಪ್ರಯೋಗ ಅಪಾರ್ಥ ಕೆಡೆ ಮಾಡಿ ನಾವು ಪ್ರಯೋಗಿಸಬಾರದು. ಬೇಂದ್ರೆಯವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದದ್ದು ಅವರ ಪಂಚಕಾವ್ಯ ಗುಚ್ಛ ಅರಳು ಮರಳು ಕವಿತಾ ಸಂಕಲನಕ್ಕೆ. ಇಲ್ಲಿ ಅರಳಿ ಅರಳಿ ಮರಳುವುದು ಎಂಬ ಅರ್ಥದಲ್ಲಿ ಸರಿಯಾಗಿ ಪ್ರಯೋಗವಾದದ್ದನ್ನು ನಾವು ಗಮನಿಸಬೇಕು.
1: ಸುಮಧುರ.
0: ಈಗ ನಾವು ಆನಂದಕಂದ ಕಾವ್ಯನಾಮದ ಬೆಟಗೇರಿ ಕೃಷ್ಣ ಶರ್ಮರ ಭಾವಗೀತವೊಂದನ್ನು ಕೇಳೋಣ.

ಆನಂದ ಕಂದರು ಕನ್ನಡ ನವೋದಯದ ಹಿರಿಯ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ. ಧಾರವಾಡದ ಜನಭಾಷೆಯಲ್ಲಿ ಕವಿತೆಗಳನ್ನು ಬರೆದ ಆನಂದ ಕಂದರ ನಲ್ವಾಡುಗಳು ಈ ನೆಲದ ಪರಿಮಳವನ್ನು ಹರಡಿ ಉಲ್ಲಾಸಗೊಳಿಸುತ್ತವೆ. ನಲ್ವಾಡುಗಳು ಸಂಕನದಲ್ಲಿ

0: ಬರುವ ಬೆಣ್ಣೆಯಾಕೆ ಕವಿತೆ ಬೆಣ್ಣೆ ಮಾರುವ ಹಳ್ಳಿಯ ಚೆಲುವೆಯೊಬ್ಬಳನ್ನು ವರ್ಣಿಸುತ್ತದೆ. ಇಡೀ ಕವಿತೆ ಧಾರವಾಡ ಕನ್ನಡದಲ್ಲಿ ರಚಿತವಾಗಿದೆ. ನಾ ಸಂತಿಗೆ ಹೋಗೀನಿ, ಆಕೆ ತಂದಿದ್ದಳೋ ಬೆಣ್ಣೆ ಎಂಬ ಪಲ್ಲವಿಯಲ್ಲಿ ಆ ಬೆಡಗಿಯ ವರ್ಣನೆ ಸಾಗುತ್ತದೆ. ಬೆಣ್ಣೆ ಮಾರುವವಳು ಅಪೂರ್ವ ಸುಂದರಿ, ಸವಿ ಸಕ್ಕರೆಯಂತೆ ಕಣ್ಣುಳ್ಳವಳು. ಅವಳು ಜರತಾರಿ ಸೀರೆ ಕುಪ್ಪಸ ತೊಟ್ಟಿದ್ದಾಳೆ, ಎಳೆ ಬಿಸಿಲಿಗೆ ಹೊಳೆಯುತ್ತಿದ್ದಾಳೆ. ಮೂಗಿಗೆ ಮೂಗುಬಟ್ಟು, ಕಿವಿಯಲ್ಲಿ ತೂಗಾಡುವ ಹರಳಿನ ಜುಮುಕಿ ನೋಡಿ ರಸಿಕನೊಬ್ಬ ಆನಂದಿಸುತ್ತಿದ್ದಾನೆ. ಚೆಲುವಿಯ ಮುಂಗುರುಳು ಹಾರಾಡುವ ಹಣೆ ಚೆಲ್ವಿಕೆಯ ಖಣಿಯಾಗಿತ್ತಂತೆ. ಗಾಳಿಗೆ ಹಾರಾಡುವ ಸೆರಗು ಅವಳನ್ನು ನೋಡಿ ರಸಿಕ ಪುಳಕಗೊಂಡಿದ್ದಾನೆ. ಆತನ ಕಣ್ಣೆತ್ತ ನೋಡುತ್ತಿತ್ತು, ಮನಸ್ಸೆತ್ತ ಓಡುತ್ತಿತ್ತು. ಕೊನೆಗೆ ಅವನು ಒಪ್ಪಿಕೊಳ್ಳುತ್ತಾನೆ, ತಿಳಿದಂಗಾತು ಸೋಲ. ಭಾಷೆಯ ದೃಷ್ಟಿಯಿಂದ ಈ ಕವಿತೆ ಅತ್ಯಂತ ಮಹತ್ವಪೂರ್ಣವಾದದ್ದು. ಜನಪದ ಭಾಷೆ ಕಾವ್ಯ ಭಾಷೆಯಾಗಿದೆ. ಧಾರವಾಡ ಉಪಭಾಷೆಯಲ್ಲಿ ಎಕಾರಾಂತ ಪದಗಳು ಇಕಾರಾಂತವಾಗುತ್ತವೆ. ಉದಾಹರಣೆಗೆ ಸಂತೆ ಸಂತಿ, ಬೆಣ್ಣೆ ಬೆಣ್ಣೆ, ಆಕೆ ಆಕೆ ಇತ್ಯಾದಿ.
1: ತನಿ ತೆರವಿದ ಟೋಪಿನ ಸೀರೆ ಅದರಂಚಿಗೆ ರೇಸಿನ ಭಾರಿ, ಬಿಸಲ ಬಿದ್ದ ಕಡೆ ಬಂಗಾರದ ಗರಿ, ಮೈಯಗ ಕುಬ್ಬಸ ಹೂಜರ ತಾರಿ. ನಾ ಸಂತಿಗೆ ಹೋಗಿನ್ನಿ, ಆಕೆ ತಂದಿದ್ದಳು ಬೆಣ್ಣೆ.
0: ಇಲ್ಲಿ ಕುಬ್ಬಸ ಎಂಬ ಪದವಿದೆ, ಅದು ಮೂಲ ಸಂಸ್ಕೃತದಲ್ಲಿ ಕೂರ್ಪಾಸ, ಅದು ಪ್ರಾಕೃತಕ್ಕೆ ಹೋಗಿ ಕುಪ್ಪಿಸೋ, ಕನ್ನಡದಲ್ಲಿ ಕುಪ್ಪಸ ಎಂದಾಯಿತು. ಬೆಣ್ಣೆ ಮಾರುವ ಚೆಲುವಿ ಹಾಕಿಕೊಂಡ ಮೂಗುಬಟ್ಟು, ಕಿವಿಯಲ್ಲಿ ಹಾಕಿಕೊಂಡ ಜುಮುಕಿ, ಆಭರಣ ವಾಚಕ ಪದಗಳು, ಜರತಾರಿ ಸೀರೆಯ ವೈವಿಧ್ಯ, ಇವುಗಳೆಲ್ಲವನ್ನು ಕವಿ ಈ ಕವಿತೆಯಲ್ಲಿ ವರ್ಣಿಸುತ್ತಿದ್ದಾರೆ. ಬೆಣ್ಣೆ ಮಾರುವ ಸಾಮಾನ್ಯರಲ್ಲೂ ಅಸಾಮಾನ್ಯ ಸೌಂದರ್ಯವನ್ನು ಕಾಣುವ ರಸಿಕ ಮನೋಧರ್ಮವನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾರೆ. ಬೆಣ್ಣೆ ಮಾರುವ ಹೆಣ್ಣಿನ ಸೊಬಗನ್ನು ವರ್ಣಿಸುವಾಗ ಅದು ಒಂದು ಗ್ರಾಮೀಣ ಸಂಸ್ಕೃತಿಯ ಅವಶೇಷವಾಗಿರುವುದನ್ನು ನಾವು ಕಾಣುತ್ತೇವೆ. ಬೆಣ್ಣೆ ಮಾರುವವಳ ಬಾಹ್ಯ ಮತ್ತು ಆಂತರಿಕ ಸೌಂದರ್ಯ ಅತ್ಯಂತ ಮೋಹಕವಾದದ್ದು. ಬೆಣ್ಣೆ ಮಾರುವವಳ ಅನುಪಮ ಸೌಂದರ್ಯವನ್ನು ಒಂದು ಶಬ್ದಚಿತ್ರವಾಗಿ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಜನಪದ ಭಾಷೆಯನ್ನು ಕಾವ್ಯ ಭಾಷೆಯಾಗಿಸುವುದು ಒಂದು ಸವಾಲು. ಆದುದರಿಂದ ಆನಂದಕಂದರು ಭಾಷೆಯ ಸಂವಹನದ ಸಮಸ್ಯೆಯನ್ನು ಸಮರ್ಥವಾಗಿ ನಿರ್ವಹಿಸಿದ್ದು ಇಲ್ಲಿ ಕಂಡುಬರುತ್ತದೆ. ಕನ್ನಡ ನವೋದಯ ಕಾವ್ಯದಲ್ಲಿ ಬೇಂದ್ರೆ, ಆನಂದಕಂದರು ಜನಪದ ಭಾಷೆಯನ್ನು ಕಾವ್ಯ ಭಾಷೆಯಾಗಿಸುವ ಪರಂಪರೆಯನ್ನು ಆರಂಭಿಸಿದರು. ಅದು ಮುಂದೆ ಚಂದ್ರಶೇಖರ ಕಂಬಾರ್ ಮೊದಲಾದವರು ಮುಂದುವರಿಸಿದ್ದನ್ನು ಕನ್ನಡ ಕಾವ್ಯದ ಇತಿಹಾಸ ಹೇಳುತ್ತದೆ.
2: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಜಿಎಂ ಹೆಗಡೆ.
3: ಕನ್ನಡ ದೇವಿಯ ಮುಕುಟದಲ್ಲಿ ಮುತ್ತುಗಳು,
4: ಕನ್ನಡ ದೇವಿಯ ಮುಕುಟದಲ್ಲಿ.
2: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
3: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
2: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
5: ಈ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ ಕೆ ನಾರಾಯಣ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 10:00 ತತ್ವ ಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಮಂಡ್ಯ ತಾಲೂಕು ಕೆರೆಗೋಡು ಗ್ರಾಮದ ಸಿಆರ್ ಸಂಜೀವಯ್ಯ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಬೆಳಗ್ಗೆ 9:00 ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ನಾದಯೋಗ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾ ಶ್ರೀವತ್ಸ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ರೈತರಿಗೆ ಸಲಹೆ.
6: ಬಹಳ ಹಿಂದೆ ಹಳ್ಳಿಗಳಲ್ಲಿ ಎತ್ತಿನ ಗಾಣಗಳನ್ನು ಇಟ್ಕೊಂಡಿದ್ರು. ಗಾಣಗಳು ಕೂಡ ಮರದಿಂದ ಮಾಡಿದಂತಹ ಗಾಣಗಳೇ. ಎತ್ತುಗಳಿಗೂ ಸಾಕಷ್ಟು ಕೆಲಸ ಸಿಗ್ತಾ ಇತ್ತು. ಮರದ ಗಾಣ ತಾನು ಅರಿಯುವಂತಹ ಬೀಜದಿಂದ ಎಣ್ಣೆಯ ಪ್ರಮಾಣವನ್ನು ಪೂರ್ಣವಾಗಿ ತೆಗಿತಾ ಇರಲಿಲ್ಲ. ಅಂದರೆ ಹಿಂಡಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲೇ ಎಣ್ಣೆಯ ಅಂಶ ಉಳಿತಾ ಇತ್ತು. ಇಂತಹ ಹಿಂಡಿಯನ್ನು ಜಾನುವಾರುಗಳಿಗೆ ಮೇವಾಗಿ ಜನ ಬಳಕೆ ಮಾಡ್ತಾ ಇದ್ರು. ಹಾಗಾಗಿ ಜಾನುವಾರುಗಳ ಆರೋಗ್ಯನೂ ಕೂಡ ಚೆನ್ನಾಗಿತ್ತು.

0: ಸ್ಟೈನ್ಲೆಸ್ ಸ್ಟೀಲ್ನ ಬಳಕೆ ಆರಂಭ ಆಯಿತು. ಬೀಜವನ್ನು ಇನ್ನೂ ಚೆನ್ನಾಗಿ ನುರಿದು ಅದರಲ್ಲಿರುವಂತಹ ಎಣ್ಣೆ ಅಂಶವನ್ನು ಮತ್ತಷ್ಟು ಹೊರಗಡೆ ತೆಗೆದು, ನಿಮಗೆ ನೆನಪಿರ್ಬೋದು ಟಿನ್ಗಳಲ್ಲಿ ಎಣ್ಣೆ ಬರ್ತಾ ಇತ್ತು. ಅದರಲ್ಲೂ ಒಂದಷ್ಟು ಸಮಸ್ಯೆಯನ್ನು ಜನ ಕಂಡುಕೊಂಡರು. ಈ ಟಿನ್ನಲ್ಲೇ ತೂತ ಕೊರೆದು ಒಳಗಿರೋ ಒಳ್ಳೆಯ ಗುಣಮಟ್ಟದ ಎಣ್ಣೆಯನ್ನು ಹೊರಗಡೆ ತೆಗೆದು ಬೇರೆ ಎಣ್ಣೆಯನ್ನು ಮಿಶ್ರಣ ಮಾಡ್ತಾರೆ. ಇದು ಬೇಡ, ಪಾಲಿಥೀನ್ ಪೌಚ್ಗಳಲ್ಲಿ ಎಣ್ಣೆ ಬಂದರೆ ತೂತ ಕೊರೆದು ಎಣ್ಣೆಯನ್ನು ಕಲಬೆರಕೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಬಹಳಷ್ಟು ದೊಡ್ಡ ಸುಧಾರಣೆಯಾಗಿ ಈ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಬಂದು ಈಗ ಬೀಜದಲ್ಲಿ ಒಂಚೂರು ಎಣ್ಣೆ ಅಂಶ ಇಲ್ಲದ ಹಾಗೆ ಎಣ್ಣೆಯನ್ನು ತೆಗೆಯುವಂತಹ ವಿಧಾನಗಳು ಜನಪ್ರಿಯ ಆಗಿದ್ದಾವೆ. ಆದರೆ ಸಮಸ್ಯೆ ಏನಾಗಿದೆ ನೋಡಿ. ಈಗ ಉದಾಹರಣೆಗೆ ನೆಲಗಡಲೆಯನ್ನೇ ತೆಗೆದುಕೊಳ್ಳಿ. ನೆಲಗಡಲೆಯಲ್ಲಿ ಶೇಕಡ 35-40% ಎಣ್ಣೆಯ ಪ್ರಮಾಣ ಇದೆ. ಒಂದು ಕೆಜಿ ಎಣ್ಣೆ ಬರಬೇಕು ಅಂತಂದರೆ 2.5-3 ಕೆಜಿಯಷ್ಟು ನೆಲಗಡಲೆಯನ್ನು ನೀವು ಬಳಕೆ ಮಾಡ್ಕೋಬೇಕು. ಒಂದು ಕೆಜಿಗೆ ಸರಾಸರಿ 100 ರೂಪಾಯಿಯನ್ನು ಧಾರಣೆ ಹಿಡಿದ್ರೇ 300 ರೂಪಾಯಿ 1 ಲೀಟರ್ ನೆಲಗಡಲೆ ಎಣ್ಣೆಗೆ ಖರ್ಚಾಗಬೇಕು. ಬೇರೆ ಪ್ರೊಸೆಸಿಂಗ್ ಚಾರ್ಜು ಮತ್ತೊಂದು ಮಗದೊಂದು ಬಿಟ್ಟುಬಿಡಿ, ಆದರೆ ಮಾರುಕಟ್ಟೆಯಲ್ಲಿ ನಿಮಗೆ 200 ರೂಪಾಯಿಗೆ 1 ಲೀಟ್ರ್ ಎಣ್ಣೆ ಸಿಗ್ತಾ ಇದೆಯಲ್ಲ, ಇದು ಹೇಗೆ? ಜನ ಈಗ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಹಿಸ್ಟರಿ ರಿಪೀಟ್ಸ್ ಅಂತಾರಲ್ಲ, ಇತಿಹಾಸ ಮರುಕಳಿಸುತ್ತೆ ಅಂತ. ಹಾಗಾಗಿ ಜನ 100 ಹೆಜ್ಜೆ ಹಿಂದೆ ಹೋಗ್ಬಿಟ್ಟು ಮತ್ತೆ ಇವತ್ತು ಎತ್ತಿನ ಗಾಣಗಳ ಮೊರೆ ಹೋಗಿದ್ದಾರೆ. ನಾಟಿ ಹಸುಗಳನ್ನು ಸಾಕಿ, ನಾಟಿ ಎತ್ತುಗಳನ್ನು ಇಟ್ಕೊಂಡು ಮರದಲ್ಲಿ ಗಾಣವನ್ನು ತಯಾರು ಮಾಡಿ ಮತ್ತೆ ಮೊದಲಿನ ರೀತಿಯಲ್ಲೇ ಎತ್ತುಗಳನ್ನು ತಿರುಗಿಸಿ ಗಾಣವನ್ನು ಓಡಿಸಿ ಎಣ್ಣೆಯನ್ನು ತೆಗೆದು ಈ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಜನನೂ ಕೂಡ ಬಳಕೆ ಮಾಡ್ತಾ ಇದ್ದಾರೆ. ರೈತರು ಕೂಡ ಈ ತರಹದ ಎಣ್ಣೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಪಡೆದುಕೊಂಡಿದ್ದೆಷ್ಟು ಕಳೆದುಕೊಂಡಿದ್ದೆಷ್ಟು ಅನ್ನೋದನ್ನು ಈಗ ಆಲೋಚನೆ ಮಾಡೋದಕ್ಕೆ ತುಂಬ ಸಕಾಲ. ಮಹಾತ್ಮ ಗಾಂಧೀಜಿಯವರು ಯಾವಾಗಲೂ ಒಂದು ಮಾತು ಹೇಳೋರು, ಸ್ವಾವಲಂಬನೆ ಅನ್ನೋದು ಬದುಕಿನ ಒಂದು ಭಾಗ ಆಗಬೇಕು. ಯಾವುದೇ ಒಂದು ಹಳ್ಳಿ ತನ್ನ 10 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ತನ್ನ ಅಗತ್ಯಗಳನ್ನೆಲ್ಲ ಪೂರೈಕೆ ಮಾಡ್ಕೋಬೇಕು ಅಂಥೇಳಿ. ಅಂದರೆ ಹಳ್ಳಿ ಸ್ವಾವಲಂಬಿ ಆಗಬೇಕು ಅಂತಾದರೆ ಹಳ್ಳಿಯ ಕಸುಬುಗಳು ಉಳಿಬೇಕು, ಜನರ ಕೈಗೆ ಕೆಲಸ ಸಿಗಬೇಕು ಅನ್ನೋದು ಅವರ ವಾದ ಆಗಿತ್ತು. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ಕೊಂಡ್ರೆ ಮತ್ತೊಮ್ಮೆ ನಾವು ಸ್ವಾವಲಂಬನೆಯ ಹಾದಿಯತ್ತ ನಡೀತಾ ಇದ್ದೀವಿ ಅಂತ ನಿಮಗನ್ಸೋದಿಲ್ವಾ?
1: ರೈತರಿಗೆ ಸಲಹೆ ಕೇಳಿದಿರಿ. ಈ ಸಂಜೆ 6:50 ಕೃಷಿ ರಂಗದಲ್ಲಿ ಅಡಿಕೆ ಮರದ ಮೌಲ್ಯವರ್ಧನೆ ಹಾಗೂ ಪ್ರಾಯೋಗಿಕ ಕಲಿಕೆ ಕುರಿತು ಗ್ರೇಟರ್ ನೋಯ್ಡಾದ ಶಶಿಧರ್ ಭಟ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. अथ वार्ताः. प्रधानमन्त्री नरेन्द्र मोदी उक्तवान् यत् एकविंशतितम्यां शताब्द्यां भारतं जनहितैः सक्रिय सुशासनयोः सिद्धान्तैः च सह अग्रे गच्छति. सः उक्तवान् यत् देशः परिष्कृत मार्गे द्रुतगत्या अग्रे सरति तथा याः संस्थाः परीक्षाः आयोजयन्ति ताभिरपि देशस्य आवश्यकतानुरूपं परिष्काराः करणीयाः. नवदल्ल्यां भारतमण्डपम् इत्यत्र सङ्घलोकसेवायोगस्य शताब्दी समारोहं सम्बोधयन् प्रधानमन्त्री बलं प्रदत्तवान् यत् युवजनान् लोकसेवायां प्रवर्तयितुं प्रयत्नः करणीयः. येषां प्रेरणा केवलं प्रशासकीयपदप्राप्तिः न अपितु जनसेवा भवेत्. राष्ट्रं राष्ट्रपितुः महात्मा गान्धिनः 750th जयन्त्याम् अद्य श्रद्धाञ्जलिं समर्पयति. गान्धीजयन्त्याः

ನಿಮಿಷಕ್ಕೆ ಪ್ರಸಾರವಾಗುತ್ತಿದ್ದ ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ ಇನ್ನು ಮುಂದೆ ಪ್ರತಿ ಸೋಮವಾರ ಬೆಳಿಗ್ಗೆ 7:15 ಮೂಡಿಬರಲಿದೆ. ಗಮನಿಸಿ, ಪ್ರತಿ ಶುಕ್ರವಾರ ಪ್ರಸಾರವಾಗುತ್ತಿದ್ದ ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ ಇನ್ನು ಮುಂದೆ ಪ್ರತಿ ಸೋಮವಾರ ಬೆಳಿಗ್ಗೆ 7:15. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳಪ್ಪ, ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.
2: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವದಾದ್ಯಂತ ಮಹಾತ್ಮನಿಗೆ ಗೌರವ ನಮನ. ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಶಾಲೆ ಹಾಸ್ಟೆಲ್ಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ, ಪರಿಸರ ಇಲಾಖೆ ಸಚಿವರ ಎಚ್ಚರಿಕೆ. ರಾಜ್ಯದಲ್ಲಿ ಭವಿಷ್ಯದ ವಿದ್ಯುತ್ ಬೇಡಿಕೆ, ಇಂಧನ ಭದ್ರತೆಗೆ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ, ಇಂಧನ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಶ್ರೇಷ್ಠ ಹಾಗೂ ಧೀಮಂತ ನಾಯಕ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ ಇಂದು. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸಿದ ಮಹಾತ್ಮನಿಗೆ ಇಂದು ವಿಶ್ವದಾದ್ಯಂತ ಗೌರವ ನಮನ ಸಲ್ಲಿಸಲಾಗುತ್ತದೆ. ಅಹಿಂಸೆ ಸತ್ಯಾಗ್ರಹದಂತಹ ಅಸ್ತ್ರಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಬದುಕನ್ನೇ ಪ್ರಯೋಗಶಾಲೆಯನ್ನಾಗಿಸಿಕೊಂಡಿದ್ದರು. ಅವರ ಬದುಕು ಮತ್ತು ಸಂದೇಶಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಿ

0: ಆಗಬೇಕು ಎನ್ನುವ ಉದ್ದೇಶದಿಂದ ಅವರ ಜನ್ಮದಿನವಾದ ಅಕ್ಟೋಬರ್ 2ನ್ನು ಭಾರತದಲ್ಲಿ ಗಾಂಧಿ ಜಯಂತಿ ಮತ್ತು ಜಾಗತಿಕವಾಗಿ ಅಂತಾರಾಷ್ಟೀಯ ಅಹಿಂಸಾ ದಿನವಾಗಿ ಆಚರಿಸಲಾಗುತ್ತದೆ. ಮಹಾತ್ಮ ಗಾಂಧೀಜಿ ಅವರ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಶಿವಾನಂದ ಶೆಟ್ಟರ್ ಅವರು.
1: ಮಹಾತ್ಮ ಗಾಂಧೀಜಿ 1893ರಲ್ಲಿ ವಕೀಲರಾಗಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿ ಭಾರತೀಯ ಮೂಲದ ಕಾರ್ಮಿಕರ ನ್ಯಾಯಯುತ ಹಕ್ಕುಗಳಿಗಾಗಿ ವರ್ಣಭೇದ ನೀತಿಯ ಪ್ರತಿ ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹಗಳೆಂಬ ತತ್ವಗಳ ಮೂಲಕ ಅಲ್ಲಿನ ಸರ್ಕಾರದ ವಿರುದ್ಧ 22 ವರ್ಷಗಳ ಕಾಲ ಹೋರಾಡಿ ಜಯಶೀಲರಾಗಿ ಸಂಘಟನೆ ಹಾಗೂ ಹೋರಾಟದ ಅನುಭವ ಪಡೆದು 1915ರಲ್ಲಿ ಭಾರತಕ್ಕೆ ಹಿಂದಿರುಗಿದರು. ಇಲ್ಲಿಯೂ ಸಹ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಅದೇ ತತ್ವಗಳನ್ನು ಅನುಸರಿಸಿ ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ಕರ ನಿರಾಕರಣೆ ಹಾಗೂ ಭಾರತ ಬಿಟ್ಟು ತೊಲಗಿ ಚಳವಳಿಗಳನ್ನು ಸಂಘಟಿಸಿದರು. ಅವರ ಸುಮಾರು 50 ವರ್ಷಗಳ ಹೋರಾಟದ ಕೊಡುಗೆಯನ್ನು ಗೌರವಿಸಿ ವಿಶ್ವಸಂಸ್ಥೆ ಗಾಂಧಿ ಜಯಂತಿಯನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ 2007 ಇಸ್ವಿಯಿಂದ ಆಚರಿಸುವ ಮುಖಾಂತರ ಗಾಂಧೀಜಿ ಅವರ ಚಿಂತನೆಗೆ ಮನ್ನಣೆಯನ್ನು ನೀಡಿ
0: ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಧಾರವಾಡ ಜಿಲ್ಲಾಡಳಿತದ ವತಿಯಿಂದ ಇಂದು ಬೆಳಗ್ಗೆ 9 ನಗರದ ಹೊಸ ಬಸ್ ನಿಲ್ದಾಣ ಹತ್ತಿರದ ಗಾಂಧಿ ಭವನದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಗಾಂಧಿ ಚಿಂತಕ ಡಾ ಸಂಜೀವ್ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಅಂಗವಾಗಿ ಕೊಡಮಾಡುವ ಪ್ರತಿಷ್ಠಿತ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಸಮಾಜ ಸೇವಕ ಡಾ ಓಡೆ ಕೃಷ್ಣ ಭಾಜನರಾಗಿದ್ದಾರೆ. ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಗಾಂಧೀಜಿ ಅವರ ತತ್ವಾದರ್ಶಗಳನ್ನು ಪಾಲಿಸುತ್ತಿರುವ ಶ್ರೇಷ್ಠ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ರಾಷ್ಟಪಿತ ಮಹಾತ್ಮ ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಹಾಸ್ಟೆಲ್, ಶಾಲೆಗಳು, ವಸತಿ ಶಾಲೆಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗಾಂಧೀಜಿ ಅವರ ಸ್ವಚ್ಛತೆ ಕುರಿತ ಚಿಂತನೆ ಹಾಗೂ ಸ್ವಚ್ಛ ಪರಿಸರದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ನಡೆಸಲು ಸಚಿವರು ನಿರ್ದೇಶನ ನೀಡಿದ್ದಾರೆ. ವೈಯಕ್ತಿಕ ಸ್ವಚ್ಛತೆ, ಪರಿಸರ ಸ್ವಚ್ಛತೆ, ತ್ಯಾಜ್ಯ ವಿಂಗಡಣೆ ಹಾಗೂ ಸ್ವಚ್ಛತಾ ಅಭ್ಯಾಸಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಸಚಿವರು ಸೂಚಿಸಿದ್ದಾರೆ. ಇಂದು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ. ಮಹಾತ್ಮ ಗಾಂಧೀಜಿ ಅವರ ಚಿಂತನೆಗಳಿಂದ ಪ್ರಭಾವಿತರಾಗಿ 16 ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವರು. ಮಹಾತ್ಮ ಗಾಂಧೀಜಿ ಅವರು ಕರೆ ನೀಡಿದ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಹಲವಾರು ಬ್ರಿಟಿಷ್ ವಿರೋಧಿ ಆಂದೋಲನಗಳ ನಾಯಕತ್ವ ವಹಿಸಿ ಒಟ್ಟು 7 ವರ್ಷ ಕಾರಾಗೃಹ ವಾಸ ಅನುಭವಿಸಿದರು. ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳ ಸಚಿವರಾಗಿ ಪ್ರಧಾನಮಂತ್ರಿಯಾಗಿ ಅವರು ಜಾರಿಗೊಳಿಸಿದ ಕ್ರಾಂತಿಕಾರಿ ನಿರ್ಣಯಗಳು ದೇಶದ ದಿಕ್ಕನ್ನೇ ಬದಲಿಸಿದವು. ಮಹಾತ್ಮ ಗಾಂಧೀಜಿ ಅವರ ಚಿಂತನೆಗಳ ನೇರ ಪ್ರಭಾವದಿಂದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸಿದರು. ಅಂತಹ ಚೇತನಕ್ಕೆ ಇಂದು ದೇಶಾದ್ಯಂತ ಗೌರವ ಸಲ್ಲಿಸಲಾಗುತ್ತಿದೆ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪರಿಸರ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕಿನ ಚಂದಾಪುರ, ರಾಮಕೃಷ್ಣಾಪುರ, ಹೆನ್ನಾಗರ, ಹೀಲಲಿಗೆ ಮತ್ತು ಮುತ್ತಾನಲ್ಲೂರು ಕೆರೆಗಳಿಗೆ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕೆರೆಗಳು ಮತ್ತು ಜಲಮೂಲಗಳ ಸಂರಕ್ಷಣೆಗೆ ಪರಿಸರ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಅಗತ್ಯವಾಗಿದ್ದು, ಮಾಲಿನ್ಯಕ್ಕೆ ಕಾರಣವಾಗುವ ಮೂಲಗಳ ವಿರುದ್ಧ ನಿರಂತರ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಜಿಗಣಿ ಹಾಗೂ ಅತ್ತಿಬೆಲೆ ಪ್ರದೇಶಗಳ ಕೈಗಾರಿಕಾ ತ್ಯಾಜ್ಯ ನೀರು ಹೊರಹಾಕುವ ಸ್ಥಳಗಳ ಮೇಲೆ ನಿಗಾ ವಹಿಸಲು ವಿಶೇಷ ಮೇಲ್ವಿಚಾರಣಾ ತಂಡಗಳನ್ನು ರಚಿಸುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭವಿಷ್ಯದ ವಿದ್ಯುತ್ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಇಂಧನ ಭದ್ರತೆಗೆ ಅಗತ್ಯವಾದ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ ರೂಪಿಸಲಾಗುತ್ತಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೀಕರಿಸಬಹುದಾದ ಇಂಧನ ಮೂಲಗಳ ವಿಸ್ತರಣೆಯ ಜತೆಗೆ ವಿದ್ಯುತ್ ಸಂಗ್ರಹಣೆ, ಪಂಪ್ಡ್ ಸ್ಟೋರೇಜ್, ಹಸಿರು ಜಲಜನಕ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳ ಬಳಕೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಭವಿಷ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಉತ್ಪಾದನೆ, ಪ್ರಸರಣ ಹಾಗೂ ಸಂಗ್ರಹಣಾ ವ್ಯವಸ್ಥೆಗಳನ್ನು ಸಮಗ್ರವಾಗಿ ಬಲಪಡಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಹೊಸ ವಿದ್ಯುತ್ ಉಪಕೇಂದ್ರಗಳ ನಿರ್ಮಾಣಕ್ಕೂ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು. ಸಾಂಪ್ರದಾಯಿಕ ವಿದ್ಯುತ್ ಮೂಲಗಳ ಜತೆಗೆ ಸೌರ, ಪವನಶಕ್ತಿ, ಬ್ಯಾಟರಿ ಸಂಗ್ರಹಣೆ, ಪಂಪ್ಡ್ ಸ್ಟೋರೇಜ್, ಹಸಿರು ಜಲಜನಕ ಹಾಗೂ ವಿದ್ಯುತ್ ವಾಹನಗಳ ಕ್ಷೇತ್ರಗಳತ್ತ ಗಮನ ಹರಿಸಲಾಗುತ್ತಿದೆ ಎಂದು ಸಚಿವರು ಹೇಳಿದರು. ಪಡಿತರ ಚೀಟಿ ಫಲಾನುಭವಿಗಳು ಇಕೆವೈಸಿ ಅಪ್ಡೇಟ್ ಮಾಡಿಸಲು ಅನುಕೂಲವಾಗುವಂತೆ ನೂತನವಾಗಿ ಅಭಿವೃದ್ಧಿಪಡಿಸಲಾಗಿರುವ ಅನ್ನಸೇವಾ ಮೊಬೈಲ್ ಆಪ್ಗೆ ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವ ರಿಜ್ವಾನ್ ಅರ್ಷದ್ ನಿನ್ನೆ ಪ್ರಾಯೋಗಿಕವಾಗಿ ಚಾಲನೆ ನೀಡಿದರು. ಶಿವಾಜಿನಗರದ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮೊಬೈಲ್ ಆಪ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಕೆವೈಸಿ ಅಪ್ಡೇಟ್ ಮಾಡುವ ಅವಧಿಯನ್ನು ಇದೇ 20 ಅಕ್ಟೋಬರ್ವರೆಗೆ ವಿಸ್ತರಿಸಲಾಗಿದೆ ಎಂದರು. ಮೊದಲ ಹಂತದಲ್ಲಿ ಬೆಂಗಳೂರು, ಬೆಂಗಳೂರು ಗ್ರಾಮೀಣ, ಉಡುಪಿ, ಹಾವೇರಿ, ಉತ್ತರ ಕನ್ನಡ, ಬಳ್ಳಾರಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಲಾಗಿದ್ದು, ಇನ್ನುಳಿದ ಜಿಲ್ಲೆಗಳಿಗೆ 15-20 ದಿನಗಳೊಳಗಾಗಿ ಜಾರಿಗೊಳಿಸಲಾಗುವುದು ಎಂದರು. ರಾಜ್ಯದಲ್ಲಿ ಈವರೆಗೆ ಒಟ್ಟು 382,362 ಫಲಾನುಭವಿಗಳು ಒಂದು ಬಾರಿಯೂ ಈ ಕೆವೈಸಿ ಮಾಡಿಲ್ಲ. ಎಲ್ಲರೂ ತಪ್ಪದೇ ಈ ಕೆವೈಸಿ ಮಾಡಿಕೊಳ್ಳುವಂತೆ ಸಚಿವರು ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವಾ ಸೇ ದೇಶ ಸೇವಾ ಮಂತ್ರದೊಂದಿಗೆ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬ್ಯಾಂಕಿಂಗ್ ವಲಯದ ಸ್ವಚ್ಛತೆ ಕುರಿತ ಒಂದು ನೋಟ ಇಲ್ಲಿದೆ. ಬ್ಯಾಂಕಿಂಗ್ ವಲಯದ ಬೆಳವಣಿಗೆಯ ಅನ್ವೇಷಣೆ ಎನ್ನುವುದು ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು, ವಂಚನೆಗಳನ್ನು ತಡೆಯಲು ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಸದೃಢಗೊಳಿಸಲು ಕೈಗೊಂಡ ಪ್ರಮುಖ ಪ್ರಕ್ರಿಯೆಯಾಗಿದೆ. ಬೆಳವಣಿಗೆಯ ಅನ್ವೇಷಣೆ ಭಾರತದ ಕ್ರೆಡಿಟ್ ಮಾರುಕಟ್ಟೆಗಳನ್ನು ಮುನ್ನಡೆಸಲಿಲ್ಲ. ಫೋನ್ ಬ್ಯಾಂಕಿಂಗ್ ಅದನ್ನು ಪೂರೈಸಿತು. ಸರಿಯಾದ ಕಚೇರಿಯಿಂದ ಬಂದ ಕರೆ, ಸಾಮಾನ್ಯ ಪರಿಶೀಲನೆಗಳಿಲ್ಲದೆ ಅನುಕೂಲಕರ ಸಾಲಗಾರನಿಗೆ ದೊಡ್ಡ ಸಾಲವನ್ನು ವರ್ಗಾಯಿಸಬಹುದು ಮತ್ತು ಸಾಲ ಮರುಪಾವತಿ ಆಗದೇ ಇದ್ದಾಗ ಬ್ಯಾಂಕ್ ಅದನ್ನು ಸರಿದೂಗಿಸಲು ಮತ್ತೆ ಸಾಲ ನೀಡುತ್ತಿದ್ದವು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರ ವಹಿಸಿಕೊಂಡ ಕೂಡಲೇ ಆಸ್ತಿ ಗುಣಮಟ್ಟ ಪರಿಶೀಲನೆಗೆ ಆದೇಶಿಸಿತು. ಪ್ರತಿ ಬ್ಯಾಂಕ್ ತನ್ನ ಒತ್ತಡವನ್ನು ಪ್ರಾಮಾಣಿಕವಾಗಿ ವರ್ಗೀಕರಿಸುವಂತೆ ಸೂಚನೆ ನೀಡಿತು. ಈ ಕ್ರಮಗಳಿಂದಾಗಿ ಬ್ಯಾಂಕ್ಗಳು ನಿನ್ನೆಯ ಸಾಲಗಳನ್ನು ಒಳಗೊಳ್ಳುತ್ತಿರಲಿಲ್ಲ ಮತ್ತು ಭಾರತದ ಬೆಳವಣಿಗೆಗೆ ಬೆಂಬಲ ನೀಡಲು ಸಿದ್ಧವಾದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವದಾದ್ಯಂತ ಮಹಾತ್ಮನಿಗೆ ಗೌರವ ನಮನ. ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಶಾಲೆ, ಹಾಸ್ಟೆಲ್ಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ, ಪರಿಸರ ಇಲಾಖೆ ಸಚಿವರ ಎಚ್ಚರಿಕೆ. ರಾಜ್ಯದಲ್ಲಿ ಭವಿಷ್ಯದ ವಿದ್ಯುತ್ ಬೇಡಿಕೆ, ಇಂಧನ ಭದ್ರತೆಗೆ ಅಗತ್ಯವಾದ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ, ಇಂಧನ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಆಕಾಶವಾಣಿ
6: ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ. ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ಹಿಪ್ಪುನೇರಳೆ ನಾಟಿ ಕ್ರಮ ಕುರಿತು ರೇಷ್ಮೆ ಸಹಾಯಕ ನಿರ್ದೇಶಕರಾದ ಡಾ ಮಂಜುನಾಥ್ ಅವರೊಂದಿಗೆ ಕೃಷ್ಣಪ್ಪ ಕೆವಿ ಅವರು ನಡೆಸುವ ಸಂದರ್ಶನ ಇದೀಗ.
7: ನಮಸ್ಕಾರ.
8: ನಮಸ್ಕಾರ ಸರ್.
7: ಯಾವ ವಿಷಯವನ್ನು ತಾವು ಮಾತನಾಡಕ್ಕೆ ಆಕಾಶವಾಣಿಗೆ ಬಂದಿದ್ದೀರಾ ಸರ್?
4: ಈ ಸಾಲಿನ ಮೊದಲನೇ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ರಿ. ಸೊ ರೇಷ್ಮೆ ಕೃಷಿನಲ್ಲೂ ಸಹ ಮಣ್ಣಿನಿಂದ ಹಿಡಿದು ಸಿಲ್ಕ್ ಸ್ಯಾರಿವರೆಗೂ ಹಲವಾರು ಹಂತಗಳಿದಾವೆ.

0: ಈ ಹಂತಗಳಲ್ಲಿ ಮೊದಲನೇದಾಗಿ ಮೊದಲನೇ ಕಂತಾಗಿರೋದ್ರಿಂದ ನಾವು ಭೂಮಿ ಆಯ್ಕೆ ಮತ್ತೆ ಮಣ್ಣು ಪರೀಕ್ಷೆ ಮತ್ತು ಹಿಪ್ನೇಳೆ ನಾಟಿ ಕಾರ್ಯಕ್ರಮ ಅನ್ನೋ ಕಾರ್ಯಕ್ರಮದಿಂದನೇ ಶುರು ಮಾಡ್ಬಿಡೋಣ ಸರ್.
1: ಡಾಕ್ಟರ್ ಮಂಜುನಾಥ್ ಅವರೇ, ತಮ್ಗೆ ಗೊತ್ತಿರೋ ಹಾಗೆ ಈ ರೇಷ್ಮೆ ಸೊಪ್ಪು ಅನ್ನೋದು ಏಕೈಕ ಆಹಾರ ರೇಷ್ಮೆ ಹುಳುಗೆ.
0: ಹೌದು ಸರ್.
1: ರೇಷ್ಮೆ ಸೊಪ್ಪು ಉತ್ತಮ ಗುಣಮಟ್ಟದಾಗಿದ್ದು ಉತ್ಕೃಷ್ಟವಾದಂತಹ ಒಂದು ಸೊಪ್ಪನ್ನು ನಾವು ಬೆಳೆದು ರೇಷ್ಮೆ ಹುಳಕ್ಕೆ ರೈತರು ನೀಡಿದ್ದೆ ಆದ್ರೆ ಅದು ಉತ್ತಮವಾದಂತಹ ಒಂದು ಗೂಡನ್ನು ಕಟ್ಟುವುದಕ್ಕೆ ರೇಷ್ಮೆ ಹುಳುಗೆ ಅನುಕೂಲ ಆಗುತ್ತೆ, ಜೊತೆಗೆ ಉತ್ತಮವಾದಂತಹ ಒಂದು ಲಾಭವನ್ನು ಕೂಡ ಕೊಡುವುದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದ ಹಾಗೆ ಮಾರುಕಟ್ಟೆಯಲ್ಲಿ ಗೂಡಿನ ಧಾರಣೆ ತುಂಬಾ ಉತ್ತಮವಾಗಿದೆ. ಸಾಕಷ್ಟು ಜನ ರೈತರು, ರೇಷ್ಮೆ ಬೆಳೆಗಾರರು ತುಂಬಾ ಖುಷಿ ಪಡ್ತಿದ್ದಾರೆ. ಹತ್ರ ಹತ್ರ 1,000 ರೂಪಾಯಿ ತನಕ 1 ಕೆಜಿ ಗೂಡಿನ ಒಂದು ಧಾರಣೆ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ತುಂಬಾ ಜನ ರೈತರು ರೇಷ್ಮೆ ಕೃಷಿ ಮಾಡೋದಕ್ಕೆ ಒಲವು ತೋರ್ತಿದ್ದಾರೆ. ಮೊದಲನೇದಾಗಿ ಯಾವ ತರದ ಜಮೀನನ್ನು ಆತ ಆಯ್ಕೆ ಮಾಡ್ಕೋಬೇಕು ಅನ್ನೋದು.
0: ಹೌದು, ನಮ್ಮ ರಾಜ್ಯಾದ್ಯಂತ ವಿವಿಧ ರೀತಿಯ ಮಣ್ಣಿನ ಜಮೀನುಗಳಿದ್ದಾವೆ. ಈಗ ಕೆಂಪು ಮಿಶ್ರಿತ ಮಣ್ಣು, ಗೋಡ್ ಮಣ್ಣು, ಮತ್ತೆ ಕಪ್ಪು ಮಣ್ಣು, ಕಾಟನ್ ಸಾಯಿಲ್ ಅಂತವಲ್ಲ, ಬ್ಲಾಕ್ ಕಾಟನ್ ಸಾಯಿಲ್ ಅಂತಿವಲ್ಲ, ಆ ತರದ್ದೆಲ್ಲ ನಾರ್ತ್ ಕರ್ನಾಟಕ ಹೋದ್ರೆ ಬ್ಲಾಕ್ ಕಾಟನ್ ಸಾಯಿಲ್ ಇದೆ. ಸಾಂಪ್ರದಾಯಿಕ ರೇಷ್ಮೆ ಪ್ರದೇಶಗಳಲ್ಲಿ ಕೆಂಪು ಮರಳು ಮಿಶ್ರಿತ ಗೋಡ್ ಮಣ್ಣು ಇದೆ. ಕೆಂಪು ಮಿಶ್ರಿತ ಗೋಡ್ ಮಣ್ಣು ರೇಷ್ಮೆ ಬೆಳೆಗೆ ಬಹಳ ಅನುಕೂಲವಾದಂತದ್ದು. ಇದರ ಅರ್ಥ ಕಪ್ಪು ಮಣ್ಣಲ್ಲಿ ಆಗದೇ ಇಲ್ಲ ಅಂತ ಏನಿಲ್ಲ, ಕೆಲವು ಕಾರ್ಯಕ್ರಮಗಳನ್ನ ಕೈಗೊಂಡು ಅಲ್ಲೂ ಸಹ ನಾವು ಉತ್ತಮವಾಗಿ ನಾವು ಬೆಳೆನ ತೆಗಿಬಹುದಾಗಿರುತ್ತೆ. ಹಾಗೆ ರೈತರಿಗೆ ಹೇಳೋದಿಷ್ಟೇ, ಮೊದಲನೇದಾಗಿ ಅವ್ರ ಜಮೀನು ಸಮತಟ್ಟಾಗಿದೆಯಾ, ಆ ಭೂಮಿಗೆ ಕಪ್ಪು ಮಣ್ಣಾಗಿರ್ಬೋದು ಅಥವಾ ಕೆಂಪು ಮಿಶ್ರದ ಗೋಡ್ ಮಣ್ಣಾಗಿರ್ಬೋದು, ಅದ್ರ ಹಿಂದೆ ಏನ್ ಬೆಳೆದಿದ್ರು, ಹೊಸದಾಗಿ ಮಾಡ್ತಾ ಇದೀವಿ ಅಂತಂದ್ರೆ ಮೊದಲನೇದಾಗಿ ಆ ಮಣ್ಣಿನ ಟೆಸ್ಟ್ ಮಾಡ್ಬೇಕಾಗತ್ತೆ, ನಾವು ಮಣ್ಣು ಪರೀಕ್ಷೆ ಮಾಡ್ಬೇಕಾಗತ್ತೆ. ಹಾಗಾಗಿ ನಮ್ಮಲ್ಲಿ ಸಂಶೋಧನಾ ಕೇಂದ್ರಗಳಿದಾವೆ, ಸ್ಥಳೀಯವಾಗಿ ಯೂನಿವರ್ಸಿಟಿಗಳಿದಾವೆ. ಯಾವುದೂ ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಹೋಬಳಿ ಮಟ್ಟದಲ್ಲೂ ನಮ್ದು ರೇಷ್ಮೆ ಇಲಾಖೆ ತಾಂತ್ರಿಕ ಸೇವಾ ಕೇಂದ್ರಗಳಿದಾವೆ, ಇಲಾಖಾ ಅಧಿಕಾರಿಗಳಿದ್ದಾರೆ. ಯಾರನ್ನ ತಾವು ಸ್ಥಳೀಯವಾಗಿ ಅಪ್ರೋಚ್ ಮಾಡಿದ್ರು ಸಹ, ರೈತರುಗಳು ಕೇಳ್ಕೊಂಡ್ರು ಸಹ, ಆ ಮಣ್ಣು ಪರೀಕ್ಷೆ ಮಾಡೋದ್ರ ಬಗ್ಗೆ ಫಸ್ಟ್ ಅವರು ಹೇಳ್ಕೊಡ್ತಾರೆ. ಹಾಗಾಗಿ ಮಣ್ಣು ಪರೀಕ್ಷೆ ಬಹಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ.
1: ಮಂಜುನಾಥ್ ಅವರೇ, ತಾವು ಹೇಳೋ ಪ್ರಕಾರ ರೇಷ್ಮೆ ಬೆಳೆಯನ್ನ ಬೆಳಿಬೇಕಾದ್ರೆ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸೋದು ತುಂಬಾ ಉತ್ತಮ ಅಂತೀರಾ?
0: ಹೌದು.
1: ತಾಂತ್ರಿಕವಾಗಿ ಮಣ್ಣು ಪರೀಕ್ಷೆ ಮಾಡಬೇಕು ಅನ್ನೋದಾದ್ರೆ ಯಾವ ತರದ ಒಂದು ವಿಧಾನಗಳನ್ನು ಅನುಸರಿಸಬೇಕು ಅಂತ? ತಾವು
0: ಮೊದಲು ರೈತರು ತಮ್ಮ ಜಮೀನನ್ನ ಅಳತೆ ಮಾಡಿಕೊಂಡು ಮರಗಳ ಕೆಳಗಡೆ ಇರೋಂತದ್ದು, ನೀರು ನಿಂತಿಲ್ದೆ ಇರೋ ಜಾಗ ಅಥವಾ ಸುಮಾರು ಒಣಗಿರೋಂತ ಜಾಗ, ಈಗಾಗ್ಲೇ ಗೊಬ್ಬರ ಗಿಬ್ಬರಗಳು ಹಾಕ್ಬಿಟ್ಟಿದ್ರೆ ಅಂತ ಸಮಯದಲ್ಲಿ ಇವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ.
1: ಅಂದ್ರೆ ಒಂದ್ಸಲ ಗೊಬ್ಬರ ಹಾಕಿದ ಮೇಲೆ ಎಷ್ಟು ದಿನ ಅಂತರ ಬಿಟ್ಟು ಮತ್ತೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು?
0: ಕನಿಷ್ಠ ಒಂದು 5-6 ತಿಂಗಳು. ಸೊ ಒಂದ್ ಎಕರೆನಲ್ಲಿ ಸುಮಾರು ಒಂದು 8-10 ಜಾಗ, ಎಲ್ಲಿ ನಾನೇನ್ ಹೇಳಿದ್ನಲ್ಲ, ಮರದ ಕೆಳಗಡೆ ಮತ್ತೆ ನೀರು ನಿಲ್ತಿರೋ ಜಾಗ, ಜೌಗು ಪ್ರದೇಶ, ಇತರದೆಲ್ಲ ಬದು ಇತರನ್ನೆಲ್ಲ ಅವಾಯ್ಡ್ ಮಾಡಿ ಗುರ್ತು ಮಾಡ್ಕೊಳ್ಳೋದು. ಫಸ್ಟ್ ಗುರ್ತು ಮಾಡ್ಕೊಂಡು ಆ ಜಾಗದಲ್ಲಿ ಕನಿಷ್ಠ ವಿ ಆಕಾರದಲ್ಲಿ ಸುಮಾರು 1.5 ಅಡಿಯಿಂದ 2 ಅಡಿವರೆಗೆ ವಿ ಆಕಾರದಲ್ಲಿ ಹಳ್ಳ ಮಾಡ್ಕೊಳ್ಳೋದು. ಅದಾದ್ಮೇಲೆ ಒಂದು ಪದರನ ಮೇಲ್ಪದರಿಂದ ಹಳ್ಳದವರೆಗೂ 1.5 ಅಡಿವರೆಗೂ ಅಥವಾ 2 ಅಡಿವರೆಗೂ ಅದನ್ನ ಆ ಪದರಗಳನ್ನ ತರ ಅದನ್ನ ಬಿಡಿಸ್ಕೊಳ್ಳೋದು.
1: ಅಂದ್ರೆ ಕೆರಿಬೇಕು.
0: ಆ ಕೆರೆದು ಆ ಮಣ್ಣನ್ನ ಕೆಮಿಕಲ್ಸ್ ಇಲ್ದೇ ಇರೋಂತ ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಹಾಕೊಳ್ಬೇಕು.
1: ಬಟ್ಟೆ ಚೀಲ
0: ಆದ್ರೂ ಪರವಾಗಿಲ್ಲ, ಅದ್ರ ಮೇಲೆ ಹಾಕೊಂಡು ಅಲ್ಲಿಟ್ಕೊಳ್ಳೋಂತದ್ದು. ಈ ತರ 1 ಎಕರೆನಲ್ಲಿ 8 ಕಡೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಸೊ ಪ್ರತಿ ಪ್ಲೇಟ್ಗಳಲ್ಲಿ ಅಥವಾ ಮಾದರಿಗಳಲ್ಲಿ ಕನಿಷ್ಠ ಒಂದು 1/4 ಕೆಜಿ ತೆಗೆದಿರೋಂತದ್ದು, ಅದನ್ನ 4 ಭಾಗ ಮಾಡ್ಕೊಳ್ಬೇಕು. ಸಮತಟ್ಟಾಗಿ ರೌಂಡ್ ಆಗಿ ಮಾಡ್ಕೊಂಡು ಶೇಪ್ ಮಾಡ್ಕೊಂಡು 4 ಭಾಗ ವಿಂಗಡಿಸ್ಕೊಳ್ಬೇಕು. 4 ಭಾಗದಲ್ಲಿ 1, 2, 3, 4 ಅಂತ 4 ಏನ್ ಭಾಗ ಇರುತ್ತಲ್ಲ, 2 ಭಾಗ ತೆಗೆದು ಬಿಡಬೇಕು. ಇನ್ನೆರಡು ಭಾಗನ ಸಮನಾಗಿ ಹದವಾಗಿ ಅದನ್ನ ಮಿಶ್ರಣ ಮಾಡ್ಕೊಳ್ಬೇಕು. ಇದೇ ಪದ್ಧತಿನ ಇನ್ಮಿಕ್ಕಿದ ಜಾಗದಲ್ಲಿ 1 ಎಕರೆಯಲ್ಲಿ 8 ಕಡೆ ಏನ್ ಮಾಡಿರ್ತಿರಲ್ಲ ಅದನ್ನೂ ಸಹ ಮಾಡ್ಕೊಂಡಿಟ್ಕೊಬೇಕು.
1: ಅದೇ ತರ
0: ಆಮೇಲೆ ಅಲ್ಲ ಅದೇ ತರ ಮಾಡ್ಕೋಬೇಕು. ಎಲ್ಲಾನು ಒಟ್ಟಾರೆಯಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಅದ್ರಲ್ಲಿ 1/4 ಕೆಜಿ ಬರೋಂತದ್ದು, ಅದ್ರಲ್ಲಿ ಕಲ್ಲು ಕಡ್ಡಿ ಬೇರೆ ಕಸ ಇವನ್ನೆಲ್ಲ ತೆಗೆದ್ಬಿಟ್ಟು ಅದನ್ನ ನೀಟಾಗಿ ಒಂದು ಬಟ್ಟೆ ಚೀಲದಲ್ಲಿ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಆ ರೈತನ ಹೆಸರು, ಆ ಸರ್ವೆ ನಂಬರು, ಊರ ಹೆಸರು ಮತ್ತೆ ಆ ವಿಳಾಸ, ಸಂಪೂರ್ಣ ವಿಳಾಸ ಆಗಿರೋದ್ ಅಲ್ಲಿ ಇಟ್ಬಿಟ್ಟು ಚೀಲಕ್ಕೆ ಹಾಕೋಕ್ಕೂ ಮುಂಚೆ ಆ ಮಣ್ಣನ್ನ ಹದವಾಗಿ ಹರಡ್ಬಿಟ್ಟು ಸ್ವಲ್ಪ ಒಣಗಿಸ್ಬೇಕು. ಅದನ್ನ ನೆರಳಲ್ಲಿ ಒಣಗಿಸಿದ್ರೆ ಅದು ಮುಂದೆ ಪರೀಕ್ಷೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಒಣಗಿಸ್ಬೇಕು ಅಂತ ನಾವು ಹೇಳ್ತೀವಿ.
1: ಮಣ್ಣಿನ ಮಾದರಿಯನ್ನ ಸಂಗ್ರಹಣ ಮಾಡಿ ಅವರು ಪ್ರಯೋಗಾಲಯಕ್ಕೆ ಕಳಿಸಬೇಕಾದ್ರೆ ಈ ಮಣ್ಣು ಪರೀಕ್ಷೆ ಮಾಡಿಸೋದು ಉಚಿತನಾ ಅಥವಾ ಅದು ಕೂಡ ದುಡ್ಡು ಕೊಡಬೇಕು ರೈತರು?
0: ಈಗ ಬಹುತೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಸಂಶೋಧನಾ ಕೇಂದ್ರಗಳಲ್ಲಿ ಉಚಿತವಾಗಿ ಮಾಡ್ತಾ ಇದ್ದಾರೆ. ಈ ಸದ್ಯಕ್ಕಂತೂ ಉಚಿತವಾಗಿದೆ. ಒಬ್ರು ಇಬ್ರು ಸ್ಯಾಂಪಲ್ಸ್ ತಗೊಂಡೋಗಿದ್ರೆ ಕಷ್ಟ ಆಗ್ಬಿಟ್ರೆ ರೈತರುಗಳು, ಇಡೀ ಊರವರೆಲ್ಲ ಮಾತಾಡಿಕೊಂಡು ಕನಿಷ್ಠ 500

0: 600 ಸ್ಯಾಂಪಲ್ ಈ ತರ ತಗೊಂಡೋದಾಗ ಅವ್ರಿಗೆ ಉಚಿತವಾಗಿ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.
1: ಅಂದ್ರೆ
0: ಸಾಮೂಹಿಕವಾಗಿ ಮಾಡಿದ್ರೆ
1: ಅವ್ರಿಗೆ ಉಚಿತವಾಗಿ ಮಾಡೋದಕ್ಕೆ
0: ಅವಕಾಶ ಆಗುತ್ತೆ.
1: ಈಗ ಒಂದ್ಸಲ ಮಣ್ಣು ಪರೀಕ್ಷೆ ಮಾಡಿದ್ದಾದ್ಮೇಲೆ ರೇಷ್ಮೆ ಬೆಳೆಯನ್ನ ಬೆಳೆಯೋದಕ್ಕೆ ಶುರು ಮಾಡ್ತಾರ ಅಂತ ಅನ್ಕೊಳ್ಳಿ, ಮತ್ತೆ ಎಷ್ಟು ದಿನ ಅಂತರ ಬಿಟ್ಟು ಪುನಃ ಮಣ್ಣು ಪರೀಕ್ಷೆ ಮಾಡಿಸಬೇಕು ಅಂತಿರತ್ತೆ?
0: ಹೌದು, ಕನಿಷ್ಠ ಒಂದ್ 3-4 ವರ್ಷ ಆದ್ಮೇಲೆ ಮಾಡಿಸಬೇಕಾಗತ್ತೆ.
1: ಪ್ರತಿ 3-4 ವರ್ಷಕ್ಕೊಮ್ಮೆ ಮಾಡಿಸಬೇಕು,
0: ಒಂದ್ಸತಿ ಮಾಡಿಸಬೇಕಾಗತ್ತೆ. ಯಾಕಂತಂದ್ರೆ ಪ್ರತಿ ವರ್ಷನೂ ಅವನು ಗೊಬ್ಬರಗಳನ್ನ ಹಾಕ್ತಾ ಇರ್ತಾನೆ. ಕನಿಷ್ಠ ನೀರಾವರಿ ಸೌಲಭ್ಯ ಇತ್ತಂತಂದ್ರೆ 5 ಬೆಳೆ ತೆಗಿತಾ ಇರ್ತಾನೆ. ಸೊ ಅದಕ್ಕೆ ಬೇಕಾದಂತ ಶಿಫಾರಿತ ಮಣ್ಣು ಪರೀಕ್ಷೆ ಆಯ್ತು ಅಂತಂದ್ರೆ ಅಲ್ಲಿ ಶಿಫಾರಸು ಸಹ ಮಾಡ್ತಾರೆ, ಯಾವ ಗೊಬ್ಬರ ಆಗ್ಬೇಕು, ಮಣ್ಣನ್ನ ಕರೆಕ್ಷನ್ಸ್ ಮಾಡ್ಕೊಳ್ಳೋದು ಹೇಗೆ, ಗೊಬ್ಬರಗಳ ಎಷ್ಟು ಹಾಕ್ಬೇಕು, ಆ ಚಾರ್ಟ್ ನಲ್ಲಿ ಹೇಳ್ಕೊಟ್ಟಿರ್ತಾರೆ. ಈಗ ಹೇಗೆ ಒಬ್ಬ ರೋಗಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಅವ್ನ್ ಯಾವ ಪಿಲ್ಸ್ ತಗೊಳ್ಬೇಕು, ಏನೇನ್ ಮಾಡ್ಬೇಕು, ಕರೆಕ್ಷನ್ಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಹಾಗೆ ಮಣ್ಣು ಪರೀಕ್ಷೆನಲ್ಲೂ ಸಹ ಅವರು ಶಿಫಾರಸು ಮಾಡಿರ್ತಾರೆ,
1: ಶಿಫಾರಸು ಮಾಡ್ತಾರೆ.
0: ಆ ರೀತಿ ಇವರು ಮೇಂಟೈನ್ ಮಾಡ್ಕೊಂಡು ಬರ್ಬೇಕು, ನಮ್ಮ ರೈತರುಗಳು ಮೇಂಟೈನ್ ಮಾಡ್ಕೊಂಡು ಬರ್ತಾರೆ. ಆದ್ರೆ ಒನ್ಸ್ ಇನ್ 4-5 ವರ್ಷ ಅಥವಾ ಕನಿಷ್ಠ 3-4 ವರ್ಷಕ್ಕೆ ಒಂದ್ಸತಿ ಪುನಃ ನಾನು ಆಗ್ಲೇ ಹೇಳಿದ ರೀತಿನಲ್ಲಿ ಮಣ್ಣು ಪರೀಕ್ಷೆಗೆ ಸ್ಯಾಂಪಲ್ಸ್ ನ ತಗೊಂಡೋಗಿ ಕೊಡ್ತು ಅಂತಂದ್ರೆ, ನಿರಂತರವಾಗಿ ಕನಿಷ್ಠ ಒಂದ್ 3-4 ವರ್ಷಕ್ಕೆ ಮಾಡ್ಕೊಂಡು ಹೋಗ್ತಾ ಇತ್ತು ಅಂತಂದ್ರೆ ನಾವು ಮಣ್ಣಿನ ಸಂರಕ್ಷಣೆ ಮಾಡಬಹುದು, ಮತ್ತೆ ಅದು ಫಲವತ್ತತೆನ ನಾವು ಕಾಪಾಡಿಕೊಳ್ಬಹುದು ಅಂತ ಹೇಳ್ತೇನೆ.
1: ಮಂಜುನಾಥ್ ಅವರೇ, ಈಗ ನೆಲದ ಆಯ್ಕೆ ಆಯ್ತು, ಮಣ್ಣು ಪರೀಕ್ಷೆ ಆಯ್ತು, ನಂತರ ಈ ಭೂಮಿಯ ಸಿದ್ಧತೆ, ತೋಟ ಮಾಡಬೇಕಂದ್ರೆ ಭೂಮಿಯ ಸಿದ್ಧತೆ ಕೂಡ ತುಂಬಾ ಮಹತ್ತರವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಇದು ಹೇಗೆ ಭೂಮಿಯ ಸಿದ್ಧತೆ ಮಾಡ್ಕೋಬೇಕು ಹಿಪ್ಪನೇಳೆಗೆ ಅಂತಿರ ತಾವು?
0: ಹೊಸದಾಗಿ ಹಿಪ್ಪನೇಳೆ ಮಾಡ್ಬೇಕು ಅಂತಂದ್ರೆ ಮುಂಗಾರಿಗೂ ಮೊದಲು
1: ಬೇಸಿಗೆನಲ್ಲೇನೆ
0: ಅವನು ಹದವಾಗಿ ಅದನ್ನ ಕನಿಷ್ಠ 1.5-2 ಅಡಿ ಆಳವಾಗಿ ಭೂಮಿನ ಹದವಾಗಿ ಉತ್ತು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ಮುಂಗಾರು ಸೀಸನ್ ಏನು ಈ ಜೂನ್ ಜುಲೈನಲ್ಲಿ ಶುರು ಆಗ್ತದಲ್ಲ, ಅಂತ ಟೈಮಲ್ಲಿ ಇನ್ನೊಂದ್ಸತಿ
1: ಎರಡನೇ ಬಾರಿ
0: ಅದನ್ನ ಉತ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ.
1: ಭೂಮಿಯ ಒಂದು ಸಿದ್ಧತೆ ಬಗ್ಗೆ ತಾವು ಹೇಳಿದ್ರಿ, ನಂತರ ನಾಟಿ ಮಾಡಬೇಕು ಸಸಿಗಳನ್ನ ತಂದು ಅನ್ನೋದಾದ್ರೆ ಈ ಅಂತರ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಕೆಲವರು 1.5 ಎಕರೆ ರೈತರು ಇರ್ತಾರೆ, ಕೆಲವರು 1/2 ಎಕರೆ ಭೂಮಿಯನ್ನು ಹೊಂದಿರ್ತಾರೆ, ಕೆಲವರು 1 ಎಕರೆ 2 ಎಕರೆ 4 ಎಕರೆ ಈ ತರ ವಿಸ್ತೀರ್ಣ ಬೇರೆ ಬೇರೆ ಇರುತ್ತೆ, ಮತ್ತೆ ಉದ್ದೇಶ ಕೂಡ ಬೇರೆ ಇರುತ್ತೆ. ರೇಷ್ಮೆ ಬೆಳೆ ಜೊತೆಗೆ ನಾನು ಅಂತರ ಬೆಳೆಯನ್ನು ಕೂಡ ಬೆಳ್ಕೋಬಹುದು, ವಿಸ್ತೀರ್ಣ ಕೂಡ ಬೇರೆ ಬೇರೆ ಇರಬಹುದು ರೈತರು. ನಿರ್ದಿಷ್ಟವಾಗಿ ಇಷ್ಟೇ ಅಂತರ ಇರಬೇಕು ಅಂತ ಹೇಗೆ ನಿರ್ಧಾರ ಮಾಡುವುದು?
0: ರೇಷ್ಮೆ ಕೃಷಿಕರು ಅವರ ಜಮೀನು ಎಷ್ಟಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಈಗ ಮಧ್ಯಮ, ಬೃಹತ್ ಮತ್ತು ಸಣ್ಣ ರೈತ, ಈ ರೀತಿ ಅತಿ ಸಣ್ಣ ರೈತರು ಸಹ ಕೂಡ ಅಂದ್ರೆ 20 ಗುಂಟೆ ಕಡಿಮೆ ಇರೋರು ಸಹ ಇದ್ದಾರೆ. ಸೊ ಹಾಗಾಗಿ ಎಲ್ಲಿ ಈ ಭೂಮಿ ಸೌಲಭ್ಯ ಜಮೀನು ಸೌಲಭ್ಯ ಜಾಸ್ತಿ ಇಲ್ವೋ ಅಲ್ಲಿ ಸ್ಪೇಸಿಂಗ್ ನ ಸ್ವಲ್ಪ ಅಂತರನ ಕಡಿಮೆ ಮಾಡಿಕೊಂಡು ಜಾಸ್ತಿ ಗಿಡಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡಂತ ಇದೆ.
1: ಈಗ ನಾವು ಕಂಡ ಹಾಗೆ ಸಾಲಿಂದ ಸಾಲಿಗೆ 3x3 ಮತ್ತೆ 6x6 8x8 ಈ ತರ 3-4 ತರದ ಒಂದು ಅಂತರಗಳನ್ನ ಕೊಟ್ಟಿರೋದನ್ನ ನಾವು ಗಮನಿಸಿದ್ದೇವೆ. ಸಣ್ಣ ರೈತರಿಗೆ ಯಾವ ತರದ ಒಂದು ಅಂತರವನ್ನ ತಾವು ಶಿಫಾರಸು ಮಾಡ್ತೀರ?
0: ಸಣ್ಣ ರೈತರು ಅಂತಂದ್ರೆ 20 ಗುಂಟೆ ಈ ಜೋಡಿ ಸಾಲ ಪದ್ಧತಿನ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ. ಅದರಲ್ಲಿ ಅವ್ರ 5,645 ಗಿಡ ಬರ್ತದೆ. ಕಲ್ಟಿವೇಶನ್ ಕಷ್ಟ ಆಗ್ಬೋದು ಅವ್ರಿಗೆ, ಮೇಂಟೈನ್ ಮಾಡೋದು ಕಷ್ಟ ಆಗ್ಬೋದು,
1: ಕೃಷಿ ಕಷ್ಟ ಆಗ್ಬೋದು.
0: ಆದ್ರೆ ಅವ್ರಿಗೆ ಜಾಸ್ತಿ ಇಳುವರಿ ಬರೋದ ಕಾರಣಕ್ಕೋಸ್ಕರ ಈ ಕೋಲಾರ ಬೆಲ್ಟ್ ನಲ್ಲಿ ಜೋಡಿ ಸಾಲ ಪದ್ಧತಿ ಅಂತ ಇದೆ. ಅದು ಈಗಲೂ ಸಹ ಸುಮಾರು ಜನ ರೈತರುಗಳು ಮೇಂಟೈನ್ ಮಾಡಿ ಅದನ್ನ ಸಹ ನಾವು ಪ್ರಿಫರ್ ಮಾಡಬಹುದು.
1: ಅಂದ್ರೆ ಅಂತರ ಎಷ್ಟಿರ್ಬೇಕಂತ?
0: ಜೋಡಿ ಮಧ್ಯದಲ್ಲಿ 3 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಇರ್ತದೆ, ಮತ್ತೆ ಈ ಜೋಡಿ ಸಾಲ ಮಧ್ಯದಲ್ಲಿ ಕನಿಷ್ಠ 5-6 ಅಡಿ ಇರ್ತದೆ. ಅದೇನಕ್ಕೆ ಅಂತಂದ್ರೆ ಕಳೆ ಕೀಳಲಿಕ್ಕೆ ಮತ್ತೆ ಗೊಬ್ಬರ ಹಾಕ್ಲಿಕ್ಕೆ ಅಗತ ಮಾಡ್ಲಿಕ್ಕೆ ಅದ ಅವಕಾಶ ಇರ್ತದೆ. ಇದ್ರ ಪ್ರಕಾರ ನಾವು ಅಂತರ ಮೇಂಟೈನ್ ಮಾಡ್ಕೊಂಡು ಹೋಯ್ತಂದ್ರೆ 5,445 ಗಿಡಗಳನ್ನ ನಾವು ಕಾಪಾಡ್ಕೊಳ್ಬಹುದಾಗತ್ತೆ. ಇದು ಬಿಡ್ತು ಅಂತಂದ್ರೆ ಇತ್ತೀಚೆಗೆ ಈಗ ಕನಿಷ್ಠ 3x3 ಈ ಅಂತರದಲ್ಲಿ ಮಾಡಬಹುದು.
1: ಸಾಲಿಂದ ಸಾಲಿಗೆ 3 ಅಡಿ, ಗಿಡದಿಂದ
0: ಗಿಡಕ್ಕೆ 3 ಅಡಿ ಆ ತರ ಮಾಡಬಹುದು. 3x3 ಆದ್ರೆ 4,840 ಗಿಡ ಬರ್ತದೆ
1: ಎಕರೆಗೆ.
0: 1 ಎಕರೆಗೆ 4x4 ಆದ್ರೆ 2,722. ಅದೇ ರೀತಿ 5x5 ಆದ್ರೆ 1,742 ಗಿಡ ಬರ್ತದೆ. ಇದ್ರ ನಂತರ 1 ಎಕರೆ 1.5 ಎಕರೆ 2 ಎಕರೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ 8x8 ಅಥವಾ 9x9 ಅಥವಾ ಮ್ಯಾಕ್ಸಿಮಮ್ 10x10. ಇದಂತೂ ನಾವು ಮರಗಡ್ಡಿ ಅಂತಲೇ ಮಾಡ್ತೀವಿ,
1: ಅಂದ್ರೆ ಮರತರ ಬೆಳೆಸೋದು,
0: ಮರತರನೇ ಬೆಳೆಸೋದು.
1: ಮತ್ತೆ ಟ್ರಾಕ್ಟರ್ ಆರಾಮಾಗಿ ಓಡಾಡ
0: ಓಡಾಡಬಹುದು, ಮತ್ತೆ ಅಂತರ ಬೆಳೆ ಮಾಡಬಹುದು, ಮತ್ತೆ ನೀರಿನ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಯಾಕಂತಂದ್ರೆ ನಮ್ಮ ಹಿಪ್ಪನೇಳೆ
1: ಸಂಖ್ಯೆ ಕಡಿಮೆ ಇರುತ್ತೆ,
0: ಗಿಡಗಳ ಸಂಖ್ಯೆ ಕಡಿಮೆ ಇರುತ್ತೆ. ಆದ್ರೆ ಮರದಲ್ಲಿ ಟೊಂಗೆಗಳು ಜಾಸ್ತಿ ಇರೋದ್ರಿಂದ ಸೊ ಈಲ್ಡ್ ಅಂತೂ ಯಾವುದೇ ಕಾರಣಕ್ಕೆ ಕಡಿಮೆ ಆಗಲ್ಲ. ಹಾಗಾಗಿ ಮರ ಪದ್ಧತಿ ಮಾಡ್ಕೊಳ್ಳಿ, ಮತ್ತೆ ಮೇಂಟೆನೆನ್ಸ್ ಮಾಡೋದು ಸಹ ಕಡಿಮೆ, ಅಂತರ ಬೇಸಾಯ ಮಾಡ್ಕೊಳ್ಬಹುದು, ಗೊಬ್ಬರ ಹಾಕ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಮರಗಳಿಗೆ ಗಾಳಿ ನೀರು ಎಲ್ಲದಕ್ಕೂ ಅವಕಾಶ ಆಗುತ್ತೆ,
1: ಜೊತೆಗೆ
0: ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ.
1: ಜೊತೆಗೆ ಡಾಕ್ಟ್ರೆ, ನಾವು ಗಮನಿಸ್ತಾ ಇರ್ತೀವಿ ಈ ಮರಗಡ್ಡಿ ಬೆಳೆಸೋದ್ರಿಂದ ಎತ್ತರದಲ್ಲಿ ನಾವು ಕಟಾವ್ ಮಾಡ್ತೀವಿ, ಈ ಮಳೆ ಬಿದ್ದಾಗ ಈ ಮಣ್ಣಿಂದ ಎಳೆಯ ತಳಭಾಗದಲ್ಲಿ ಹೋಗಿ ಅಂಟ್ಕೊಳ್ಳೋದು ಅಥವಾ ಬೇಗ ಬೇಗ ಹನ್ನೆಳೆ ಆಗೋದು, ಬೂದಿ ರೋಗ ಬರೋದು ಅಂತ ಹೇಳಿದಾಗೆ ಬೇರೆ ಬೇರೆ ತರದ ಕೀಟಗಳ ಒಂದು ಹಾವಳಿ ಕೂಡ ಮರಗಡ್ಡಿಯಲ್ಲಿ ಕಡಿಮೆ.

0: ಇರೋದನ್ನ ನಾವು ಗಮನಿಸಿದ್ದೇವೆ.
1: ಖಂಡಿತ, ತಾವು ಹೇಳ್ತಾ ಇರೋದು ನಿಜ. ತಾವು ಜೋಡಿಸಾಲ ಪದ್ಧತಿನಲ್ಲಿ ತಾವು ಗಮನಿಸಿದ್ರೆ ಕನಿಷ್ಠ 20-30% ಮಳೆ ಬಂದಾಗ ಮಳೆ ನೀರು ಎರಚಿ ಆ ನೆಲದ ಮಣ್ಣು ಆ ಎಲೆ ಮೇಲೆ ಬಿದ್ದಾಗ ಮಣ್ಣು ಅಂಟ್ಕೊಂಡಿರುತ್ತೆ, ಆ ಎಲೆ ಸೂಕ್ತ ಅಲ್ಲ ರೇಷ್ಮೆ ಹುಳುಗಳಿಗೆ. ಅದಲ್ಲದೆ ಗಿಡಕ್ಕೆ ಹುಳ ಉಪ್ಪಟೆಗಳು ಮತ್ತೆ ರೋಗ ಬರುವ ಸಾಧ್ಯತೆಗಳು ಇವೆಲ್ಲ ಜಾಸ್ತಿ ಇರ್ತವೆ. ಎಲೆಗಳ ಸೈಜ್ ಸಹ ಮರಗಡ್ಡಿ ಪದ್ಧತಿನಲ್ಲಿ ತುಂಬಾ ಅಗಲವಾಗಿರ್ತದೆ, ರಸಭರಿತವಾಗಿರ್ತದೆ, ಉತ್ಕೃಷ್ಟವಾಗಿರ್ತದೆ. ಜೋಡಿಸಾಲಿ ಪದ್ಧತಿಗೆ ಹೋಲಿಸಿಕೊಂಡ್ರೆ ಉತ್ಕೃಷ್ಟವಾಗಿರ್ತದೆ. ಮತ್ತೆ ರೈತರುಗಳಲ್ಲಿ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ, ಜೋಡಿಸಾಲಿ ಪದ್ಧತಿ ಆದ್ರೆ 5,475 ಗಿಡಗಳಿದಾವೆ ಅಲ್ಲಿ ನಮಗೆ ಜಾಸ್ತಿ ಇಳುವರಿ ಬರ್ತದೆ, ಮರಗಡ್ಡೆಯಲ್ಲಿ ಬರೀ 431 ಗಿಡ ಬರ್ತದೆ ಅಂದಾಜು, ಅದರಲ್ಲಿ ಇಳುವರಿ ಕಡಿಮೆ ಬರ್ತದೆ. ಖಂಡಿತ ತಪ್ಪು, ಇಳುವರಿ ಅಷ್ಟೇ ಬರ್ತದೆ. ಆದ್ರೆ ಜೋಡಿಸಾಲಿ ಪದ್ಧತಿಗಿಂತ ರೇಷ್ಮೆ ಗುಣಮಟ್ಟ ಮರಗಡ್ಡೆ ಪದ್ಧತಿ ತುಂಬಾ ಉತ್ಕೃಷ್ಟವಾಗಿರುತ್ತೆ.
0: ರೇಷ್ಮೆ ಹುಳುಗೆ ಏಕೈಕ ಆಹಾರ
1: ಹಿಪ್ಪನೇರಳೆ,
0: ಅದು ಆರೋಗ್ಯವಾಗಿದ್ರೆ, ಉತ್ಕೃಷ್ಟವಾಗಿದ್ರೆ, ರಸಭರಿತವಾಗಿದ್ರೆ ಉತ್ತಮವಾದಂತಹ ಒಂದು ಗೂಡು ಕಟ್ಟುವುದಕ್ಕೆ,
1: ಗುಣಮಟ್ಟದ ಗೂಡು ಕಟ್ಟಲಿಕ್ಕೂ ಸಹ ರೇಷ್ಮೆ ಹುಳುಗಳಿಗೆ ಆಗುತ್ತೆ.
0: ತುಂಬಾ ಸಂತೋಷ.
1: ಒಂದೇ ಒಂದು ವ್ಯತ್ಯಾಸ ಏನಂತಂದ್ರೆ, ಬೇಗ ಬೇಕು ಅಂದಾಗ ಜೋಡಿಸಾಲಿ ಪದ್ಧತಿಗೆ ಹೋಗ್ಬೇಕಾಗತ್ತೆ. ಇಳುವರಿ ಬೇಗ ಬೇಕು ಅಂದಾಗ ಮರಗಡ್ಡಿ ಅಂತಂದ್ರೆ ಕನಿಷ್ಠ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಿಧಾನ
0: ಆಗಿದೆ, ಬೆಳೆದು ಅದು
1: ಹೆಮ್ಮರವಾಗಿ
0: ಸ್ವಲ್ಪ ಕಾಲಾವಕಾಶ ಬೇಕು,
1: ಅದಕ್ಕೋಸ್ಕರ ಒಂದು 3-4 ವರ್ಷ ನಾವು ಅದನ್ನ ಕಾಪಾಡಿಕೊಳ್ಬೇಕಾಗತ್ತೆ.
0: ಮಂಜುನಾಥ್ ಅವರೇ, ನಂತರ ಈ ತಳಿ ಆಯ್ಕೆ ಅನ್ನೋದು ಕೂಡ ಬಹಳ ಮುಖ್ಯ. ಈಗ ರೇಷ್ಮೆ ಬೆಳೆ ಚೆನ್ನಾಗಿ ಬೆಳೀಬೇಕು, ಉತ್ತಮವಾದಂತಹ ಒಂದು ಗುಣಮಟ್ಟದ ಸೊಪ್ಪನ್ನು ಪಡಿಬೇಕಂದ್ರೆ ರೇಷ್ಮೆ ತಳಿಯ ಒಂದು ಆಯ್ಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾವ ತರದ ಒಂದು ತಳಿಗಳನ್ನ ನಮ್ಮ ರೈತ ಬಾಂಧವರು ಆಯ್ಕೆ ಮಾಡಿಕೊಂಡ್ರೆ ರೇಷ್ಮೆಗೆ ಸೂಕ್ತ ಅಂತ ಹೇಳಿದ್ರು?
1: ಹಿಪ್ನೇಳಿನಲ್ಲಿ ಹಲವಾರು ವಿಧದ ತಳಿಗಳಿದಾವೆ.
0: ಹೌದು,
1: ಆದ್ರೆ V1 ಅನ್ನೋದು ಬಹಳ ಅತ್ಯಂತ ಪ್ರಾಮುಖ್ಯ ಪಡೆದಿರೋ ಪ್ರಸಿದ್ಧ ತಳಿಯಾಗಿದೆ.
0: ವಿಕ್ಟರಿ 1
1: ಅಂತಾರೆ, ಅದ್ರ ಪೂರ್ತಿ ಹೆಸರು ವಿಕ್ಟರಿ 1. V1 ಅಂತ ಜನಸಾಮಾನ್ಯರಲ್ಲಿ ಅದು ಫೇಮಸ್ ಆಗಿದೆ. ಅದು ಎಲ್ಲಾ ರೀತಿ ಈಲ್ಡ್ ಅಲ್ಲಿ ಆಗಿರ್ಬೋದು, ಆ ಡಿಸೀಸ್ ರೆಸಿಸ್ಟೆಂಟ್ ರೋಗ ನಿರೋಧಕ ಇರಬಹುದು,
0: ಗುಣಮಟ್ಟ ಕೂಡ ಜಾಸ್ತಿ ಇದೆ,
1: ತುಂಬಾ ಚೆನ್ನಾಗಿರೋದ್ರಿಂದ ರೈತರಲ್ಲಿ ಬಹಳ ಇಷ್ಟಪಡ್ತಾರಂತದ್ದು ಈ V1 ತಳಿನೇ. ಅದು ಬಿಟ್ರೆ S36 ಅಂತ ಇದೆ, ಬೇರೆ ಬೇರೆ ತಳಿಗಳಿದಾವೆ, ರೈತರುಗಳು ಅವರ ಅನುಕೂಲಕ್ಕೆ ತಕ್ಕಂಗೆ ಮಾಡಬಹುದು. ಬಟ್ ಪ್ರಚಲಿತದಲ್ಲಿರೋದು V1 ತಳಿ.
0: ಈಗ ಜಮೀನನ್ನ ನಾನು ಆಯ್ಕೆ ಮಾಡಿಕೊಂಡೆ, ಮಣ್ಣು ಪರೀಕ್ಷೆ ಮಾಡಿದೆ, ಮತ್ತೆ ನೆಲದ ಒಂದು ಸಿದ್ಧತೆ ಮಾಡಿಕೊಂಡೆ, ಸಸಿಗಳನ್ನ ತಂದು ನಾವು ನಾಟಿ ಮಾಡ್ಕೋಬೇಕಾದ್ರೆ ಸಸಿಗಳ ಲಭ್ಯತೆ ಎಲ್ಲಿ ಮತ್ತೆ ಹೇಗೆ ಅನ್ನೋದು ಪ್ರಶ್ನೆ ಆಗುತ್ತೆ. ಜೊತೆಗೆ ಈ ಸಸಿಗಳು ಉಚಿತವಾಗಿ ನಿಮ್ಮ ಒಂದು ಇಲಾಖೆಯಿಂದ ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ, ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ?
1: ಸಸಿಗಳನ್ನ ಸಸಿ ಮಡಿಗಳಲ್ಲಿ ಮಾಡಿ ಸುಮಾರು ನಮ್ಮ ರೇಷ್ಮೆ ಕೃಷಿ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದಾರೆ. ಅದಲ್ಲದೆ ಹಲವಾರು ರೈತ ಬಾಂಧವರು ಸಹ ಅವರು ಸಸಿ ಮಡಿಗಳಲ್ಲಿ ಸಸಿ ಮಡಿ ಮಾಡಲಿಕ್ಕೆ ನರೇಗಾ ಅನ್ನೋ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿದೆ, ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಅವಕಾಶ ಇದೆ. ಹಾಗಾಗಿ ಸುಮಾರು ಜನ ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ, ಸಸಿ ಮಡಿಗಳಲ್ಲಿ ಈ ಸಸಿಗಳನ್ನ ಮಾಡಿ ರೈತರುಗಳಿಗೆ ಕನಿಷ್ಠ ಬೆಲೆ ಕೊಡ್ತಾ ಇದಾರೆ.
0: ಅಂದ್ರೆ ಒಂದ್ ಸಸಿಗೆ ಅಂದಾಜು ಎಷ್ಟಿರಬಹುದು?
1: ಅಂದಾಜು 2-3 ರೂಪಾಯಿ, ಅದು ತುಂಬಾ ಕ್ವಾಲಿಟಿ ಇತ್ತು ಅಂದ್ರೆ 3-4 ರೂಪಾಯಿ.
0: ಡಾಕ್ಟ್ರೇ, ರೈತರಲ್ಲಿ ಒಂದು ಮುಖ್ಯವಾದಂತಹ ಒಂದು ಪ್ರಶ್ನೆ ಮೂಡುತ್ತೆ, ಈ ರೇಷ್ಮೆ ತೋಟವನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರದಿಂದ ಏನನ್ನ ಸವಲತ್ತುಗಳಿದೆಯಾ ಅನ್ನೋದು ಒಂದು ಪ್ರಶ್ನೆ ಮಾಡುತ್ತೆ.
1: ರೇಷ್ಮೆ ಇಲಾಖೆಯಿಂದ ನಮ್ಮ ರೈತ ಬಾಂಧವರಿಗೆ 1,54,189 ರೂಪಾಯಿ ನಮ್ಮ ರೈತರ ಭಾಗಕ್ಕೆ ಬಂದು ಸೇರ್ತದೆ.
0: ಅಂದ್ರೆ ಇದೆಲ್ಲ ಆರಂಭದಲ್ಲೇ ಸಿಗತ್ತಾ?
1: ಪ್ರತಿ ಹಂತ ಹಂತದಲ್ಲೂ ಅಲ್ಲಿ ಇನ್ಸ್ಪೆಕ್ಷನ್ ಆಗ್ತಿರ್ತದೆ, ಅದಾದ್ಮೇಲೆ ಕೂಲಿ ವೆಚ್ಚ ಅವರವರ ಅಕೌಂಟ್ಗೆ ಬಂದ್ಬಿಡ್ತಾರೆ.
0: ಮಂಜುನಾಥ್ ಅವರೇ, ಈ ವಿಷಯದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಿಮ್ಮನ್ನ ಸಂಪರ್ಕ ಮಾಡಬಹುದಾ?
1: ಖಂಡಿತ ಮಾಡಬಹುದು ಸರ್.
0: ನಿಮ್ಮ ಒಂದು ಸಂಪರ್ಕ ಸಂಖ್ಯೆ?
1: 9480605966.
0: ಮಂಜುನಾಥ್ ಅವರೇ, ಇದುವರೆಗೆ ಹಿಪ್ಪನೇರಳೆಗಾಗಿ ನೆಲದ ಆಯ್ಕೆ, ಮಣ್ಣು ಪರೀಕ್ಷೆ ಹಾಗೂ ಹಿಪ್ಪನೇರಳೆ ತೋಟದ ನಿರ್ವಹಣೆ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರಿ, ತಮಗೆ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಇದುವರೆಗೆ ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ನಾಟಿ ಕ್ರಮ ಕುರಿತಾಗಿ ಇಲಾಖೆಯ ರೇಷ್ಮೆ ಸಹಾಯಕ ನಿರ್ದೇಶಕರಾದ ಡಾ ಮಂಜುನಾಥ್ ಅವರೊಂದಿಗೆ ಕೃಷ್ಣಪ್ಪ ಕೆವಿ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮೈಸೂರು FM 100.6. ಸಮಯ 7:30:50. ಸೇವಾವಾಹಿನಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖಾ ವತಿಯಿಂದ ಬೊಂಬೆ ಪ್ರದರ್ಶನವನ್ನು ಏರ್ಪಡಿಸಿರುವ ಮನೆ ಮನೆಗಳಿಗೆ ಸಮಿತಿಯು ಭೇಟಿ ನೀಡಿ ಅತ್ಯುತ್ತಮ ಬೊಂಬೆ ಪ್ರದರ್ಶನ ಏರ್ಪಡಿಸಿರುವವರಿಗೆ ಪ್ರಥಮ 5,000 ರೂಪಾಯಿ

ಈ ದ್ವಿತೀಯ 3,000 ರೂಪಾಯಿ ಹಾಗೂ ತೃತೀಯ 2,000 ರೂಪಾಯಿಗಳ ನಗದು ಬಹುಮಾನಗಳನ್ನು ನೀಡುವರು. ಆದ್ದರಿಂದ ಅಕ್ಟೋಬರ್ 5ನೇ ತಾರೀಖಿನ ಒಳಗಾಗಿ ತಮ್ಮ ಸ್ವವಿವರದೊಂದಿಗೆ ವಿಳಾಸ, ದೂರವಾಣಿ ಸಂಖ್ಯೆ ಮತ್ತು ಇತರೆ ಮಾಹಿತಿಗಳನ್ನೊಳಗೊಂಡ ಅರ್ಜಿಯನ್ನು ಇಮೇಲ್ನಲ್ಲಿ ನೀಡಲು ಕೋರಲಾಗಿದೆ. ತೀರ್ಪುಗಾರರ ತಂಡವು ಅಕ್ಟೋಬರ್ 12 ಮತ್ತು ಅಕ್ಟೋಬರ್ 13ರಂದು ಮನೆಗಳಿಗೆ ಭೇಟಿ ನೀಡುವರು. ಹೆಚ್ಚಿನ ಮಾಹಿತಿಗಾಗಿ ddheritagemysore@gmail.com ಈ ವೆಬ್ಸೈಟನ್ನು ನೋಡಬಹುದು ಅಥವಾ ದೂರವಾಣಿ ಸಂಖ್ಯೆ 0821 2424 6 7 1 ಸಂಪರ್ಕಿಸಬಹುದೆಂದು ಈ ಮೂಲಕ ಕೋರಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026ರ ಅಂಗವಾಗಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖಾ ವತಿಯಿಂದ ಸೆಲ್ಫಿ ವಿತ್ ಹೆರಿಟೇಜ್ ಬಿಲ್ಡಿಂಗ್ ಶೀರ್ಷಿಕೆಯಲ್ಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು, ತೀರ್ಪುಗಾರರಿಂದ ಆಯ್ಕೆಯಾದ 3 ಅತ್ಯುತ್ತಮ ಛಾಯಾಚಿತ್ರಗಳಿಗೆ ಪ್ರಥಮ 5,000, ದ್ವಿತೀಯ 3,000 ಹಾಗೂ ತೃತೀಯ 2,000 ರೂಪಾಯಿಗಳ ನಗದನ್ನು ನೀಡಲಾಗುವುದು. ಆದ್ದರಿಂದ ಮೈಸೂರಿನಲ್ಲಿರುವ ಪಾರಂಪರಿಕ ಕಟ್ಟಡಗಳ ಮುಂದೆ ಉತ್ತಮ ಸೆಲ್ಫಿ ಫೋಟೋವನ್ನು ತೆಗೆದು ಛಾಯಾಚಿತ್ರವನ್ನು ಇದೇ ತಿಂಗಳ 9ನೇ ತಾರೀಖಿನ ಒಳಗಾಗಿ ಉಪನಿರ್ದೇಶಕರ ಕಚೇರಿ, ಪರಂಪರೆ ವಿಭಾಗ, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣ, ಮೈಸೂರು ಇಲ್ಲಿಗೆ ಕಳುಹಿಸಿಕೊಡಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ddheritagemysore@gmail.com ಇದನ್ನಾದರೂ ನೋಡಬಹುದು ಅಥವಾ ದೂರವಾಣಿ ಸಂಖ್ಯೆ 0821 2424 6 7 1 ಅಥವಾ 2424 6 7 3 ಸಂಪರ್ಕಿಸಬೇಕೆಂದು ಉಪನಿರ್ದೇಶಕರು, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಮೈಸೂರು ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೇವಾವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6 ಸಮಯ 7:34 ವಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ, ಗಣ್ಯರಿಂದ ಗೌರವ ನಮನ. ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಭೇಟಿ ಮುಂದುವರಿಸಿದ ಭಾರತ, ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ವಾರ್ತೆಗಳ ವಿವರ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ ಅಂಗವಾಗಿ ಇಂದು ದೇಶದಾದ್ಯಂತ ಮತ್ತು ವಿದೇಶಗಳಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ವಿವಿಧ ಗೌರವ ಸಮಾರಂಭಗಳನ್ನು ಆಯೋಜನೆ ಮಾಡಲಾಗಿದೆ. ಗಾಂಧೀಜಿಯವರ ತತ್ವ ಮತ್ತು ಆದರ್ಶಗಳನ್ನು ಸ್ಮರಿಸುವ ಈ ಜಯಂತಿಯ ಪ್ರಯುಕ್ತ ದೇಶದಾದ್ಯಂತ ಅಪಾರ ಸಂಖ್ಯೆಯ ಜನರು ಗಾಂಧೀಜಿಯವರಿಗೆ ಶ್ರದ್ದಾಂಜಲಿ ಸಲ್ಲಿಸುತ್ತಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರುವಂತಹ ಗಾಂಧೀಜಿಯವರ ಸಮಾಧಿ ಸ್ಥಳವಾದ ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾವನ್ನು ಆಯೋಜನೆ ಮಾಡಲಾಗಿದ್ದು,

0: ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಶಾಂತಿಯ ಸಂದೇಶಗಳನ್ನು ಸಾರುವ ಕಾರ್ಯಕ್ರಮಗಳು ಜರುಗುತ್ತಿವೆ. ಜಾಗತಿಕವಾಗಿ ವಿವಿಧ ಭಾಗಗಳಲ್ಲಿ ಯುದ್ಧ ಮತ್ತು ಸಂಘರ್ಷದ ವಾತಾವರಣ ನೆಲೆಸಿರುವ ಪ್ರಸ್ತುತ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಶಾಂತಿ ಮತ್ತು ಅಹಿಂಸೆಯ ಸಂದೇಶಗಳು ಮತ್ತಷ್ಟು ಪ್ರಸ್ತುತತೆಯನ್ನು ಪಡೆದುಕೊಂಡಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗಾಂಧಿ ಜಯಂತಿಯ ಶುಭ ಸಂದರ್ಭದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿ ಸಂದೇಶ ನೀಡಿರುವ ರಾಷ್ಟಪತಿಯವರು, ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ತತ್ವಗಳನ್ನು ಜಾಗತಿಕ ಸಮುದಾಯವು ಅತ್ಯಂತ ಗೌರವದಿಂದ ಕಾಣುತ್ತದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ನಿರ್ಮಿಸುವ ರಾಷ್ಟೀಯ ಗುರಿಯತ್ತ ದೇಶವು ವೇಗವಾಗಿ ಮುನ್ನಡೆಯುತ್ತಿದ್ದು, ಅಭಿವೃದ್ಧಿಯ ಫಲಗಳು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪುವಂತೆ ಮಾಡಲು ಸಹಾನುಭೂತಿ ಮತ್ತು ಒಳಗೊಳ್ಳುವಿಕೆಯ ಮೌಲ್ಯಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಚಿಂತನೆಯು ಸರ್ವರ ಕಲ್ಯಾಣ ಮತ್ತು ಅಭ್ಯುದಯದ ತತ್ವವನ್ನು ಆಧರಿಸಿದ ಗಾಂಧೀಜಿಯವರ ಸರ್ವೋದಯ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ ಎಂದ ಅವರು, ನೈತಿಕ ನಡವಳಿಕೆ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಸಮರ್ಥ, ಅಭಿವೃದ್ಧಿ ಹೊಂದಿದ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ನಾಗರಿಕರು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಬೇಕು ಎಂದು ಕರೆ ನೀಡಿದ್ದಾರೆ. ದೇಶದ ಮಾಜಿ ಪ್ರಧಾನಮಂತ್ರಿ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯ ಹರಿಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯ ಅಂಗವಾಗಿ ಇಂದು ಇಡೀ ದೇಶ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಿದೆ. 1904ರ ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ನಗರ ಅಂದಿನ ಮೊಘಲ್ ಸರಾಯ್ನಲ್ಲಿ ಜನಿಸಿದ ಶಾಸ್ತ್ರಿ ಅವರು ಕಿರಿಯ ವಯಸ್ಸಿನಲ್ಲಿಯೇ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿ 1921ರ ಅಸಹಕಾರ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ನಂತರ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಮಹತ್ವದ ಸಚಿವ ಸಂಪುಟ ಖಾತೆಗಳನ್ನು ನಿರ್ವಹಿಸಿದ ಅವರು, ತಮ್ಮ ಪ್ರಾಮಾಣಿಕತೆ, ಸರಳತೆ ಮತ್ತು ದೃಢ ನಾಯಕತ್ವ ಗುಣಗಳಿಂದ ನಾಡಿನ ಗಮನ ಸೆಳೆದಿದ್ದರು. ಪ್ರಧಾನಿಯಾಗಿ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಿದ್ದ ಶಾಸ್ತ್ರಿಯವರ ತ್ಯಾಗ ಮತ್ತು ಸೇವಾ ಮನೋಭಾವವನ್ನು ಸ್ಮರಿಸಿ ನಾಡಿನಾದ್ಯಂತ ವಿವಿಧ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಗುತ್ತಿದೆ. ಗಾಂಧಿ ಜಯಂತಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಹಿನ್ನೆಲೆಯಲ್ಲಿ ರಾಷ್ಟ ರಾಜಧಾನಿಯ ರಾಜ್ಘಾಟ್ ಮತ್ತು ವಿಜಯ್ಘಾಟ್ಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ಆಯೋಜನೆಗೊಂಡಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ದೆಹಲಿ ಸಂಚಾರ ಪೊಲೀಸರು ವಿಶೇಷ ಸಂಚಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಮುಖ ಕಾರ್ಯಕ್ರಮಗಳು ನಡೆಯುವಂತಹ ರಾಜ್ಘಾಟ್, ರಿಂಗ್ ರೋಡ್ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ವಾಹನ ಮತ್ತು ಪಾದಚಾರಿಗಳ ಸುಗಮ ಮತ್ತು ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸಿಕೊಳ್ಳಲು ಈ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಫ್ಲೈ ದುಬೈ FZ-1073 ವಿಮಾನದ ಪೈಲಟ್ ಮತ್ತು ಭಾರತೀಯ ಪ್ರಜೆಯಾಗಿರುವಂತಹ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರ ಆರೋಗ್ಯ ಸ್ಥಿತಿಯನ್ನು ನಿರಂತರವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸೌದಿ ಅರೇಬಿಯಾದ ತಬುಕ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದ ನಂತರ ಹೆಚ್ಚಿನ ವೈದ್ಯಕೀಯ ಆರೈಕೆ ಮತ್ತು ಚೇತರಿಕೆಗಾಗಿ ಅವರನ್ನು ಯುಎಇಯ ಅಬುದಾಬಿಗೆ ಸ್ಥಳಾಂತರ ಮಾಡಲಾಗಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಕ್ಯಾಪ್ಟನ್ ಮಚ್ಚರ್ ಅವರ ಕುಶಲೋಪರಿ ವಿಚಾರಿಸಿದ್ದು, ಇದಕ್ಕೂ ಮುನ್ನ ಅವರ ಕುಟುಂಬವನ್ನು ಭೇಟಿಯಾಗಿ ಕ್ಯಾಪ್ಟನ್ ಅವರ ಆರೋಗ್ಯ ಮತ್ತು ಚೇತರಿಕೆಗೆ ಅಗತ್ಯವಿರುವಂತಹ ಎಲ್ಲ ರೀತಿಯ ಸಹಕಾರ ನೀಡುವ ಭರವಸೆಯನ್ನು ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರಿ ವಹಿಸಿದ್ದಾರೆ. ಅಬುದಾಬಿಯಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಮತ್ತು ದುಬೈನಲ್ಲಿರುವಂತಹ ಕಾನ್ಸುಲೇಟ್ ಸ್ಥಳೀಯ ಅಧಿಕಾರಿಗಳೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದು, ಸ್ಮಿತ್ ಮಚ್ಚರ್ ಅವರ ಶೌರ್ಯ ಮತ್ತು ಧೈರ್ಯವನ್ನು ವಿದೇಶಾಂಗ ಸಚಿವಾಲಯ ಮತ್ತೊಮ್ಮೆ ಪ್ರಶಂಸಿಸಿದೆ. ವಿಪತ್ತಿನ ಸಮಯದಲ್ಲಿ ಅವರು ತೋರಿದಂತಹ ಸಮಯ ಪ್ರಜ್ಞೆ ಮತ್ತು ಸಾಹಸಕ್ಕೆ ಜಗತ್ತಿನಾದ್ಯಂತ ವ್ಯಕ್ತವಾಗುತ್ತಿರುವಂತಹ ಮೆಚ್ಚುಗೆ ಮತ್ತು ಬೆಂಬಲಕ್ಕೆ ಸಚಿವಾಲಯ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ. ವಿಮಾನಯಾನ ಮತ್ತು ನಾಗರಿಕರ ಸುರಕ್ಷತೆಗೆ ಅಪಾಯ ಉಂಟುಮಾಡುವ ಕೃತ್ಯವನ್ನು ಸಹಿಸಲಾಗುವುದಿಲ್ಲ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ತಿಳಿಸಿದ್ದಾರೆ. ದುಬೈನಿಂದ ಟೆಲ್ ಅವಿವ್ಗೆ ತೆರಳುತ್ತಿದ್ದಂತಹ ಫ್ಲೈ ದುಬೈ ವಿಮಾನದಲ್ಲಿ ಬುಧವಾರ ನಡೆದಂತಹ ದಾಳಿಯ ಕುರಿತು ಪ್ರತಿಕ್ರಿಯಿಸಿರುವಂತಹ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ದುಬಾರಿಕ್, ಘಟನೆಯಲ್ಲಿ ಭಾರಿ ಅನಾಹುತ ತಪ್ಪಿದ್ದಕ್ಕೆ ಪ್ರಧಾನ ಕಾರ್ಯದರ್ಶಿ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಯಾಣಿಕರ ಸುರಕ್ಷತೆ ಖಚಿತಪಡಿಸಿ ತನಿಖೆ ನಡೆಸುತ್ತಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಘಟನೆಯ ಎಲ್ಲಾ ಬೆಳವಣಿಗೆಗಳನ್ನು ವಿಶ್ವಸಂಸ್ಥೆ ನಿಗಾ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ದಾಳಿಕೋರನನ್ನು ಎದುರಿಸಿ ಪ್ರಯಾಣಿಕರ ಜೀವ ಉಳಿಸಲು ಧೈರ್ಯ ಪ್ರದರ್ಶಿಸಿದ ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರನ್ನು ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ನಿಯೋಗ ಶ್ಲಾಘಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರ

0: ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ಜರುಗುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಗಾಗಿ ಕೈಗೊಂಡಿರುವಂತಹ ಕ್ರಮಗಳ ಕುರಿತ ಒಂದು ವರದಿ ಇದೀಗ ಮೂಡಿಬರಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಮತ್ತು ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿದ್ದಂತಹ ಕೆಟ್ಟ ಸಾಲದ ಪ್ರಮಾಣ 15% ಏರಿರುವುದು ಬೆಳಕಿಗೆ ಬಂತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ, ಪರಿಹಾರ, ಮರುಬಂಡವಾಳ ಹೂಡಿಕೆ ಮತ್ತು ಸುಧಾರಣೆಗಳನ್ನು ಒಳಗೊಂಡಂತಹ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವಂತಹ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ರಕ್ಷಣಾ ಸಚಿವಾಲಯದ ಸಾರ್ವಜನಿಕ ಸಂಪರ್ಕ ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮತ್ತು ಡಿಡಿ ನ್ಯೂಸ್ ಮಿಜೋರಂ ನಿರ್ದೇಶಕರಾಗಿದ್ದಂತಹ ನಂಪೈ ಬೌಮ್ ಮಾರಿ ಮೈಂಡ್ ಅವರ ಅಕಾಲಿಕ ನಿಧನಕ್ಕೆ ರಕ್ಷಣಾ ಸಚಿವಾಲಯ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ. ಐಜ್ವಾಲ್ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮಾರಿನ್ ಮೈ ಅವರೊಂದಿಗೆ ಇಂಪಾಲಾದ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಮತ್ತು ಹಿರಿಯ ಐಎಎಸ್ ಅಧಿಕಾರಿ ಡಾ ಎಂಗಾಮ್ ಪೇಮ್ ಮತ್ತು ಮತ್ತೊಬ್ಬ ಸರ್ಕಾರಿ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಸಚಿವಾಲಯದ ವಕ್ತಾರರಾಗಿ ಮತ್ತು ರಕ್ಷಣಾ ವರದಿಗಾರಿಕೆಯಲ್ಲಿ ನಂಪೈ ಬೌಮ್ ಮಾರಿನ್ ಮೈ ಅವರು ಸಲ್ಲಿಸಿದ ಸುದೀರ್ಘ ಮತ್ತು ಶ್ರೇಷ್ಠ ಸೇವೆಯನ್ನು ಸಚಿವಾಲಯವು ಗೌರವದಿಂದ ಸ್ಮರಿಸಿದೆ. ರಕ್ಷಣಾ ಪಡೆಗಳ ಚಟುವಟಿಕೆ ಮತ್ತು ಸಾಧನೆಗಳನ್ನು ಅತ್ಯಂತ ನಿಷ್ಠೆಯಿಂದ ವರದಿ ಮಾಡಿ ಅವುಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಅವರು ವಹಿಸಿದ ಪಾತ್ರ ಮತ್ತು ನೀಡಿರುವ ಕೊಡುಗೆ ಎಂದೆಂದಿಗೂ ಸ್ಮರಣೀಯ ಎಂದು ಸಚಿವಾಲಯ ಗೌರವ ನಮನ ಸಲ್ಲಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ಮೃತ ಸಿಬ್ಬಂದಿಗಳ ಕುರಿತು ಸಂತಾಪವನ್ನು ಸೂಚಿಸಿದ್ದು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಬೇಟೆ ಮುಂದುವರೆಸಿರುವಂತಹ ಭಾರತ ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತಪಡಿಸಿಕೊಂಡಿದೆ. ಭಾರತದ ಪುರುಷರ ಹಾಕಿ ತಂಡ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4-3 ಸೋಲಿಸಿ ಫೈನಲ್ ಪ್ರವೇಶ ಪಡೆದಿದೆ. ಕ್ರಿಕೆಟ್ ತಂಡ ಶ್ರೀಲಂಕಾವನ್ನು 124 ಮಣಿಸಿ ಚಿನ್ನದ ಪದಕಕ್ಕೆ ಪಂದ್ಯಕ್ಕೆ ಅರ್ಹತೆಯನ್ನು ಪಡೆದಿದೆ. ಪುರುಷರ 97 kg ಗ್ರೀಕೋ ರೋಮನ್ ಕುಸ್ತಿಯಲ್ಲಿ ನಿತೀಶ್ ಸಿವಾಚ್ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 1967 ಬಳಿಕ ಏಷ್ಯನ್ ಗೇಮ್ಸ್ನಲ್ಲಿ ಈ ವಿಭಾಗದಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಬೆಳ್ಳಿ ಪದಕ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157 ಜಯಂತಿ, ಗಣ್ಯರಿಂದ ಗೌರವ ನಮನ, ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122 ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಬೇಟೆ ಮುಂದುವರಿಸಿದ ಭಾರತ, ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45:20. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳಿ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗಾಂಧಿನಗರ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ನಿರ್ದೇಶನವಿದೆ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಎಲ್ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ 1,000 ವಿಮಾ ಮೊತ್ತಕ್ಕೆ 85 ರೂಪಾಯಿಗಳ ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. www.licindia.in ಗೆ ಭೇಟಿ ನೀಡಿ.
4: ಈಗ ಕೇಳಿ ಬಿಕೆ ಸುಮಿತ್ರಾ ಮತ್ತು ಸಂಗಡಿಗರು ಹಾಡಿರುವ ಒಂದೇ ಕುಲ ಒಂದೇ ದೈವ ಚಿತ್ರದ ಗೀತೆಯನ್ನು. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಕಾರ್ಯಕ್ರಮದ ಕಡೆಯ ಗೀತೆ ಶ್ರೀ ರಾಮಾಂಜನೇಯ ಯುದ್ಧ ಚಿತ್ರದ್ದು. ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಬಿ ವಸಂತ. ಸಾಹಿತಿ ಗೀತಪ್ರಿಯ, ಸಂಗೀತ ನಿರ್ದೇಶಕರು ಸತ್ಯಂ.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಈ ಬೆಳಿಗ್ಗೆ 9 ಗಂಟೆಗೆ ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ, ನಾದಯೋಗ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾ ಶ್ರೀವತ್ಸ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇಂದು ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಮೈಸೂರು ಎಂ ಮಂಜುನಾಥ್ ಅವರ ವಯೋಲಿನ್ ವಾದನವನ್ನು ಆಲಿಸುವಿರಿ. 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕಾಮನಬಿಲ್ಲು, ಬದುಕಿನ ಬಣ್ಣಗಳ ಚಿತ್ತಾರ, ಪ್ರಸ್ತುತಿ ಜಿಎನ್ ಮಂಜುನಾಥ್. ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಮಕ್ಕಳ ಭಾಗ್ಯ ಚಿತ್ರದ್ದು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಜಿ ಉದಯಶಂಕರ್ ಅವರ ಗೀತೆಗೆ ವಿಜಯ ಭಾಸ್ಕರ್ ಸ್ವರ ಸಂಯೋಜನೆ ಮಾಡಿದ್ದಾರೆ.

0: ಕಾಮನ ಬಿಲ್ಲು. ಪ್ರೀತಿಯ ಕೇಳುಗರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
1: ಕಾಮನ ಬಿಲ್ಲು, ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
0: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು.
2: ನಕ್ಷತ್ರಲೋಕ, ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
3: ಆತ್ಮೀಯ ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಇದೇ ಭಾನುವಾರ ಅಕ್ಟೋಬರ್ 4 ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಬಾಲನಟ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
4: ಮೈಸೂರು ಒಂದು ಸ್ಪೆಷಲ್ ಪ್ಲೇಸ್ ಇದೆ ನನ್ನ ಮನಸ್ಸಲ್ಲಿ. ಯಾಕೆ ಅಂತಂದ್ರೆ ನಂದು ಫಸ್ಟ್ ಸಿನಿಮಾ ಮೇಜರ್ ಪೋರ್ಷನ್ ಶೂಟಿಂಗ್ ಆಗಿದ್ದು ಮೈಸೂರಲ್ಲಿ.
3: ತಪ್ಪದೇ ಕೇಳಿ, ಇದೇ ಭಾನುವಾರ ಅಕ್ಟೋಬರ್ 4 ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರಲೋಕ ಕಾರ್ಯಕ್ರಮದಲ್ಲಿ ಖ್ಯಾತ ಬಾಲನಟ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ಆತ್ಮೀಯ ಸಂವಾದ.
2: ನಕ್ಷತ್ರಲೋಕ
5: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ
6: ಇಂದು ಮಧ್ಯಾಹ್ನ 12:45 ಕಾದಂಬರಿ ವಿಹಾರ, ದೇವನೂರು ಮಹಾದೇವ ಅವರ ಕುಸುಮ ಬಾಲೆ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 1:20 ಸಿ ವಿಶ್ವನಾಥ್ ಅವರು ಹಾಡಿರುವ ಭಾವಗೀತೆಗಳನ್ನು ತಾವು ಆಲಿಸಬಹುದು. 4:30 ವೃತ್ತಿ ಮಾರ್ಗದರ್ಶನ, ಕನ್ನಡ ಭಾಷಾ ವಿಷಯದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳನ್ನು ಕುರಿತು ಮೈಸೂರಿನ ಎಸ್ಡಿಎಂ

ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ವಿನೋದ ಅವರೊಂದಿಗಿನ ಮಾತುಕತೆಯ ಎರಡನೇ ಭಾಗ. ಪ್ರಸ್ತುತಿ ಅರ್ಚನಾ ಆರ್ಯ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಮಕ್ಕಳ ಸೈನ್ಯ ಚಿತ್ರದ ಗೀತೆ, ಎಂಎಸ್ ವಿಶ್ವನಾಥನ್ ಅವರ ಸಂಗೀತ ಸಂಯೋಜನೆಯಿರುವ ಈ ಗೀತೆಯ ರಚನೆಕಾರರು ಆರ್ ಎನ್ ಜಯಗೋಪಾಲ್.

ಪ್ರೀತಿಯ ಕೇಳುಗರೇ, ದೇಸಿ ಭಾಷಾ ಸೊಗಡು ಕಲ್ಪನೆ ಪುರಾಣ ವಾಸ್ತವಗಳ ಚಿತ್ರಣವನ್ನೊಳಗೊಂಡ ದೇವನೂರು ಮಹಾದೇವ ಅವರ ಕುಸುಮಬಾಲೆ ಕಾದಂಬರಿಯ

0: ಓದು ಕಾದಂಬರಿ ವಿಹಾರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7:15, ಮರುಪ್ರಸಾರ ಪ್ರತಿ ಶುಕ್ರವಾರ ಮಧ್ಯಾಹ್ನ 12:45. ತಪ್ಪದೆ ಆಲಿಸಿ ದೇವನೂರು ಮಹಾದೇವ ಅವರ ಕುಸುಮ ಬಾಲೆ ಕಾದಂಬರಿಯ ಬಾನುಲಿ ಓದು ಕಾದಂಬರಿ ವಿಹಾರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಹಾಗೂ ಪ್ರತಿ ಶುಕ್ರವಾರ ಮಧ್ಯಾಹ್ನ 12:45 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
1: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4:00 ಮಹಿಳಾ ರಂಗದಲ್ಲಿ ಕೇಳಿ ಮೈಸೂರಿನ ಸ್ವರಾಂಜಲಿ ಸಂಗೀತ ಕೇಂದ್ರದ ಸದಸ್ಯೆಯರಿಂದ ಗಾಂಧಿ ಜಯಂತಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ.
2: ಸಾಮಾಜಿಕ ಸುಧಾರಣೆ ಕಾರ್ಯದಲ್ಲಿ ತೊಡಗಿದ್ದಾಗ ಸಮಾಜದಲ್ಲಿ ಬೆಳೆದಿದ್ದ ವಿವಿಧ ಅನಿಷ್ಟಗಳನ್ನು ಸುಧಾರಿಸಿ ಶುದ್ಧಗೊಳಿಸಬೇಕಾದರೆ ಮಾತೃ ಹೃದಯ ಬೇಕೆಂಬ ಅರಿವು ಅವರಿಗೆ ಬಂದಿತು.
1: ಇಂದು ಸಂಜೆ 4:00 ಮಹಿಳಾ ರಂಗದಲ್ಲಿ ಕೇಳಿ ಗಾಂಧಿ ಜಯಂತಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ.
3: ಹಲೋ
4: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
3: ಮತ್ತೆ
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ. ಒಬ್ರೆ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
6: ಏನಾಯ್ತಪ್ಪ?
5: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
4: ಅರೆ,
5: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
5: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಶ್ರೋತೃಗಳೇ, ಈ ಸಂಜೆ 6:50 ಕೃಷಿ ರಂಗದಲ್ಲಿ ಅಡಿಕೆ ಮರದ ಮೌಲ್ಯವರ್ಧನೆ ಹಾಗೂ ಪ್ರಾಯೋಗಿಕ ಕಲಿಕೆ ಕುರಿತು ಗ್ರೇಟರ್ ನೋಯ್ಡಾದ ಶಶಿಧರ್ ಭಟ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಪ್ರಸ್ತುತ ಭಾರತದ ಹಲವು ತಲ್ಲಣಗಳಿಗೆ ಗಾಂಧಿ ಚಿಂತನೆಗಳ ಅಗತ್ಯತೆ ಕುರಿತು ಮಾತನಾಡುತ್ತಾರೆ ಸಾಹಿತಿ ಎಸ್ ತುಕಾರಾಮ್. ರಾತ್ರಿ 8:00 ಕನ್ನಡ ಭಾರತಿ. ಕನ್ನಡ ಸಾಹಿತ್ಯ ಸರಸಿಗೆ ತುಳಸಿ ರಾಮಾಯಣದ ಪುಷ್ಪಾಲಂಕಾರ ಮಾಡಿದ ರೋಜಿ ಎಂದೇ ಖ್ಯಾತರಾದ ಪ್ರೊಫೆಸರ್ ಎಂಎನ್ ಸರೋಜಮ್ಮ ಅವರ ಸಾಧನೆ ಕುರಿತು ಅವರ ಮಕ್ಕಳಾದ ಶಾಲಿನಿ ಆಚಾರಿ ಮತ್ತು ಮಾಲಿನಿ ಶ್ರೀನಿವಾಸನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿವೇದಿತಾ ಎಚ್. ಈಗ ಕೇಳಿ ಮರಳಿಗೂಡಿಗೆ ಚಿತ್ರದ ಗೀತೆಯನ್ನು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಯಲ್ಲಿರುವ ಈ ಗೀತೆಯನ್ನು ಬರೆದಿದ್ದಾರೆ ಜಿ ಉದಯಶಂಕರ್. ರಾಗ ಸಂಯೋಜನೆ ರಾಜನ್ ನಾಗೇಂದ್ರ ಅವರದು.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ.
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು.

ಕಾರ್ಯಕ್ರಮದ ಕಡೆಯ ಗೀತೆ ಮನಸ್ಸೆಲ್ಲ ನೀನೇ ಚಿತ್ರದ್ದು. ಬೇಲೂರು ರಾಮಮೂರ್ತಿಯವರ ಗೀತ ರಚನೆಗೆ ರವಿರಾಜ್ ಸಂಗೀತ ನೀಡಿದ್ದಾರೆ. ಹಾಡಿದ್ದಾರೆ ನಂದಿತಾ, ಅರ್ಚನಾ ಮತ್ತು ಸಂಗಡಿಗರು.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನಷ್ಟು ಚಿತ್ರಗೀತೆಗಳು ಈ ಬೆಳಿಗ್ಗೆ 9:30 ಯೋಗವಾಣಿ ಕಾರ್ಯಕ್ರಮದ ನಂತರ ಬಿತ್ತರಗೊಳ್ಳಲಿದೆ. ಸಮಯ 9:00.
1: ಆಕಾಶವಾಣಿ ಮೈಸೂರು.
2: ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ.

0: ಇಂದಿನ ಸಂಚಿಕೆಯಲ್ಲಿ ನಾದಯೋಗ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀವತ್ಸ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಡಾಕ್ಟರ್ ಶ್ರೀವತ್ಸ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ತಾವು ಇವತ್ತಿನ ದಿವಸ ನಾದ ಯೋಗ, ನಾದ ಚಿಕಿತ್ಸೆ ಅಂತ ನಾವೇನು ಕರಿತೀವಿ, ಇದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಡ್ಬೇಕು. ನಾದ ಚಿಕಿತ್ಸೆ ಅಥವಾ ನಾದ ಯೋಗ ಏನು ಸರ್? ಹಾಗಂದರೆ
2: ಸಾಮಾನ್ಯವಾಗಿ ನಾವು ನಾದ ಅಂದ ತಕ್ಷಣ ಶಬ್ದ ಎಂಬುದಾಗಿ ಪರಿಗಣಿಸ್ತೀವಿ. ಆಡುಭಾಷೆಯಲ್ಲಿ ಅದು ಸರಿ ಕೂಡ. ಶಬ್ದ ಎನ್ನುವಂಥದ್ದು ಶಕ್ತಿ ರೂಪ ನಮಗೆಲ್ಲ ಗೊತ್ತೇ ಇದೆ. ಆ ಶಬ್ದವನ್ನು ವ್ಯವಸ್ಥಿತ ರೀತಿಯಲ್ಲಿ ವ್ಯಕ್ತಿಯ ಆರೋಗ್ಯ ರಕ್ಷಣೆಗೆ ಉಪಯೋಗ ಮಾಡಿಕೊಳ್ಳುವಂಥ ಅನೇಕ ವಿಧಾನಗಳಿದೆ. ಯೋಗದ ವಿಧಾನಗಳನ್ನು ಅಳವಡಿಸಿಕೊಂಡು ಯೋಗಾಭ್ಯಾಸದಲ್ಲಿ ನಾದವನ್ನು ಹೊಂದಿಸಿಕೊಂಡು ಮಾಡುವಂತಹ ಅಭ್ಯಾಸವನ್ನು ನಾದಯೋಗ ಎಂಬುದಾಗಿ ಕರೀತಾರೆ. ನಮಗೆಲ್ಲ ಅನೇಕ ಯೋಗಾಭ್ಯಾಸದ ಕ್ರಮಗಳು ಗೊತ್ತಿದೆ. ಅದು ಆಸನವಿರಬಹುದು, ಪ್ರಾಣಾಯಾಮ ಇರಬಹುದು, ಧ್ಯಾನ ಇರಬಹುದು. ಹೀಗೆ ವ್ಯಕ್ತಿಯ ಜೀವನವನ್ನು ವ್ಯವಸ್ಥಿತಗೊಳಿಸುವಂತಹ ಅನೇಕ ಅಭ್ಯಾಸಗಳಲ್ಲಿ ಯೋಗಾಭ್ಯಾಸ ಪ್ರಧಾನವಾದಂಥದ್ದು. ಈ ಯೋಗಾಭ್ಯಾಸದ ಕ್ರಮದಲ್ಲಿ ನಾದ ಅಥವಾ ಶಬ್ದ, ರಾಗ, ಸಂಗೀತ, ವಿವಿಧ ರೀತಿಯ ಶಬ್ದಗಳನ್ನು ಉಪಯೋಗಿಸಿಕೊಂಡು ನಾವು ಅಭ್ಯಾಸ ಮಾಡುವಂತಹ ಕ್ರಿಯೆಗೆ ನಾದಯೋಗ ಎಂಬುದಾಗಿ ನಾವು ಹೇಳಬಹುದು. ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತೇ ಇದೆ, ಶಬ್ದ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾದಂಥದ್ದು. ಶಬ್ದ ಇಲ್ಲದೆ ಅಥವಾ ಮಾತಿಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ ಅನ್ನೋದು ನಮ್ಗೆ ಗೊತ್ತಿರುವಂಥದ್ದೇ. ಆ ಮಾತನ್ನೇ ವ್ಯವಸ್ಥಿತ ರೀತಿಯಲ್ಲಿ ಹೇಗೆ ಉಪಯೋಗಿಸ್ಕೊಳ್ಬಹುದು, ಅದನ್ನು ಒಂದು ವ್ಯವಸ್ಥಿತವಾದಂತಹ ಕಂಪನವನ್ನು ಆಧರಿಸಿ ಹೇಗೆ ನಾವು ಔಷಧವಾಗಿ

0: ವರ್ತಿಸ್ಕೊಳ್ಬಹುದು ಎನ್ನುವುದನ್ನು ನಮಗೆ ತಿಳಿಸಿ ಹೇಳುವಂಥದ್ದು ನಾದಯೋಗ. ಈ ನಾದಯೋಗಕ್ಕೆ ಪ್ರಧಾನವಾಗಿ ನಾವು ಎರಡು ಆಯಾಮವನ್ನು ಹೇಳ್ತೇವೆ. ಒಂದು, ಆರೋಗ್ಯ ರಕ್ಷಣೆಗಾಗಿ ನಾದಯೋಗವನ್ನು ನಾವು ಅಳವಡಿಸ್ಕೊಳ್ಳುವಂಥದ್ದು. ಎರಡನೆಯದು, ರೋಗಗಳ ಶಮನ ಮಾಡಲಿಕ್ಕಾಗಿ ನಾದಯೋಗವನ್ನು ನಾವು ಬಳಸ್ಕೊಳ್ಳುವಂಥದ್ದು. ಈ ಎರಡು ವಿಧಾನಗಳನ್ನು ನಾವು ಪ್ರಧಾನವಾಗಿ ಉಪಯೋಗಿಸ್ಕೊಳ್ತೀವಿ. ಮೂಲಭೂತವಾಗಿ ಇರುವಂತಹ ಕರ್ಮಯೋಗ, ರಾಜಯೋಗ, ಜ್ಞಾನಯೋಗ ಹಾಗೂ ಹಠಯೋಗಗಳ ವಿವಿಧ ಪ್ರಕಾರಗಳಲ್ಲಿ ನಾದಯೋಗಕ್ಕೂ ತನ್ನದೇ ಆದಂತಹ ಒಂದು ಸ್ಥಾನ ಇದೆ.
1: ನಾದಯೋಗವನ್ನು ಯಾರು ಅಭ್ಯಾಸ ಮಾಡಬಹುದು ಅಂತೀರಿ?
0: ಸಾಮಾನ್ಯವಾಗಿ ಎಲ್ಲರೂ ನಾದಯೋಗವನ್ನು ಅಭ್ಯಾಸ ಮಾಡಬಹುದು. ಇಲ್ಲಿ ಒಂದು ಸವಾಲು ಬರುತ್ತೆ, ಏನು ಅಂತಂದರೆ ನಾದ ನಮಗೆ ಹೊಂದಿಕೆ ಆಗುತ್ತೋ ಇಲ್ವೋ ಅನ್ನೋದನ್ನು ಒಂದು ಗಮನಿಸ್ಕೊಳ್ಬೇಕಾಗತ್ತೆ. ಅದು ಬಹಳ ಮುಖ್ಯ ಆಗುತ್ತೆ. ಅದಿಲ್ಲವಾದಲ್ಲಿ ಕೂಡ ಕೇಳುವಂತಹ ಸಾಮರ್ಥ್ಯ ಎಲ್ಲರಿಗೂ ಇದ್ದೇ ಇರುತ್ತೆ. ಹಾಗಾಗಿ ಕೇಳುವಿಕೆ ಬಹಳ ಮುಖ್ಯ ಆಗುತ್ತೆ ನಾದಯೋಗದಲ್ಲಿ, ನಾದಯೋಗದ ಅಭ್ಯಾಸಗಳಲ್ಲಿ. ಯಾರಿಗೆ ಕೇಳುವಂತಹ ಕ್ಷಮತೆ ಇರುತ್ತಲ್ವ ಅವರೆಲ್ಲರೂ ನಾದಯೋಗವನ್ನು ಅಭ್ಯಾಸ ಮಾಡಿಕೊಳ್ಬಹುದು. ಬಾಲ್ಯದಿಂದ ಆರಂಭಿಸಿ ವೃದ್ಧಾಪ್ಯದವರೆಗಿನ ಪ್ರತಿ ಹಂತದಲ್ಲಿ ಕೂಡ ನಾವು ನಾದಯೋಗವನ್ನು ಅಭ್ಯಾಸ ಮಾಡಿಕೊಳ್ಬಹುದು. ಸಾಮಾನ್ಯವಾಗಿ ಎರಡು ರೀತಿಯಲ್ಲಿ ನಾವು ನಾದಯೋಗವನ್ನು ಹೇಳುವಂತಹ, ಅಭ್ಯಾಸ ಮಾಡಿಸುವಂತಹ ಕ್ರಮ ಇರುತ್ತೆ. ಒಂದು, ನಾದವನ್ನು ಧ್ಯಾನಾವಸ್ಥೆಯಲ್ಲಿ ಆಲಿಸುವಂಥದ್ದು, ಅಥವಾ ನಾದವನ್ನು ಯೋಗದ ವಿವಿಧ ಅಭ್ಯಾಸಗಳಾದಂತಹ ಆಸನ, ಪ್ರಾಣಾಯಾಮ, ಧ್ಯಾನಗಳಲ್ಲಿ ಗಮನಿಸಿಕೊಳ್ಳುವಂಥದ್ದು, ಅಳವಡಿಸಿಕೊಳ್ಳುವಂಥದ್ದು. ಇನ್ನೊಂದು, ನಾದವನ್ನೇ ಯೋಗಾಭ್ಯಾಸದಲ್ಲಿ ಹೇಳುವಂಥದ್ದು. ಇದನ್ನು ನಾವು ಸಾಮಾನ್ಯವಾದಂತಹ ಯೋಗಾಭ್ಯಾಸದಲ್ಲಿ ಕೂಡ ಗಮನಿಸಿರ್ತೀವಿ. ಓಂಕಾರವನ್ನು ಹೇಳಿಸ್ತೀವಿ ನಾವು. ಓಂಕಾರದ ಅಭ್ಯಾಸ ನಾದಯೋಗದ ಬೀಜ ಸ್ವರೂಪವಾದಂಥದ್ದು ಅಂತ ನಾವು ಹೇಳ್ಬೋದು. ಹಾಗಾಗಿ ನಾದಯೋಗವನ್ನು ಮಾಡಬಾರದು ಅನ್ನುವಂಥದ್ದು ಯಾರಿಗೂ ಇರೋದಿಲ್ಲ. ಎಲ್ಲರೂ ಸಾಮಾನ್ಯವಾಗಿ ಮಾಡಿಕೊಳ್ಬಹುದು. ಗ್ರಹಿಸುವಿಕೆಯ ಅಂಶವನ್ನು ಮಾತ್ರ ಗಮನಿಸ್ಕೊಳ್ಬೇಕು.
1: ನಾದಯೋಗವನ್ನು ಹೇಗೆ ಆರಂಭಿಸಬಹುದು ಅಂತೀರಿ?
0: ನಮಗೆಲ್ಲ ಪ್ರಕೃತಿ ಜೊತೆಗೆ ಬದುಕೋದು ಇತ್ತೀಚಿನ ದಿನಗಳಲ್ಲಿ ಮರ್ತೋಗಿದೆ ಅಂತ ಒಮ್ಮೊಮ್ಮೆ ನನಗೆ ಅನಿಸೋದುಂಟು. ಈ ಪ್ರಕೃತಿ ಜೊತೆಗೆ ನಾವು ಬದುಕನ್ನು ಮತ್ತೆ ಪುನಃ ಆರಂಭಿಸಿದರೆ ಬಹುಶಃ ಅದೇ ನಾದಯೋಗದ ಆರಂಭ ಅಂತ ನಾವು ಅಂದ್ಕೊಳ್ಬಹುದು. ಹೇಗೆ ಅಂತ ಸ್ವಲ್ಪ ವಿವರಿಸಿ ಹೇಳ್ತೀನಿ, ಆಗ ಬಹುಶಃ ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ ಆಗಬಹುದು. ನೀರು ಬೀಳುವಂತಹ ಶಬ್ದ, ಗಾಳಿಯ ಶಬ್ದ, ಪಕ್ಷಿಗಳ ಕಲರವ, ಇವೆಲ್ಲವನ್ನು ನಾವು ಪ್ರಕೃತಿಯಲ್ಲಿ ಕೇಳಿ ಆನಂದಿಸಿ ಆಸ್ವಾದಿಸಿದಂಥವರು. ಯಾವಾಗ ನಾವು ಈ ಪ್ರಕೃತಿಯ ಸಹಜವಾದ ಶಬ್ದವನ್ನು ಆಲಿಸುವಂತಹ ಕ್ರಮವನ್ನು ಪ್ರಾರಂಭಿಸ್ಕೊಳ್ತೀವೋ ಅಲ್ಲಿಂದ ನಮ್ಮ ನಾದಯೋಗದ ಅಭ್ಯಾಸ ಪ್ರಾರಂಭ ಆಗುತ್ತೆ. ಇದನ್ನು ಸಹಜವಾದಂತಹ ಗಾಳಿ ಇರುವಂತಹ ಪ್ರದೇಶದಲ್ಲಿ ಪ್ರಕೃತಿಯಲ್ಲೇ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಆ ಪ್ರಕೃತಿಯಲ್ಲಿ ಉತ್ಪತ್ತಿಯಾಗುವಂತಹ ಶಬ್ದವನ್ನು ಕೇಳುವಂತಹ ಅಭ್ಯಾಸವನ್ನು ಪ್ರಾರಂಭಿಕ ಹಂತಗಳಲ್ಲಿ ಮಾಡಿಕೊಳ್ಬೇಕು. ಆಗ ನಮಗೆ ಆ ನಾದದ ಮಹತ್ವ ಗೊತ್ತಾಗ್ತಾ ಹೋಗುತ್ತೆ, ಶಬ್ದದ ಮಹತ್ವ ಗೊತ್ತಾಗ್ತಾ ಹೋಗುತ್ತೆ. ಅದು ಗೊತ್ತಾದ ನಂತರದಲ್ಲಿ ಮುಂದಿನ ಭಾಗದಲ್ಲಿ ನಾದದ ವಿವಿಧ ಪ್ರಾಕಾರಗಳು ಬರ್ತಾ ಹೋಗುತ್ತೆ. ಸಂಗೀತ, ರಾಗ, ನಾದ ಇವೆಲ್ಲವನ್ನು ನಾವು ಸಾಮಾನ್ಯವಾಗಿ ಪರ್ಯಾಯವಾಗಿ ಉಪಯೋಗಿಸ್ಕೊಳ್ತೀವಿ. ತಜ್ಞತೆಯ ದೃಷ್ಟಿಯಿಂದ ಇವೆಲ್ಲ ಬೇರೆ ಇದ್ರೂ ಕೂಡ ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದು ಅಂತಂದರೆ ಸುಮಧುರವಾದ ಅಂತಹ ಶಬ್ದವನ್ನು ನಾವು ನಾದ ಅಂತ ಹೇಳಿ ಕರೀಬಹುದು. ಬೇರೆ ಬೇರೆ ಯಾವ ಯಾವ ರೀತಿಯ ಸುಮಧುರವಾದಂತಹ ಶಬ್ದ ನಮಗೆ ಕೇಳಲಿಕ್ಕೆ ಸಿಗುತ್ತೋ ಅಂತಹ ಶಬ್ದಗಳನ್ನು ಕೇಳುವಂತಹ ಅಭ್ಯಾಸವನ್ನು ಮಾಡ್ತಾ ಹೋಗುವಂಥದ್ದು. ದೈನಂದಿನ ಯೋಗಾಭ್ಯಾಸದ ಕ್ರಮಗಳನ್ನು ಮಾಡುವಾಗ ಅಲ್ಲಿ ಕೂಡ ಮನಸ್ಸಿಗೆ ಮುದ ನೀಡುವಂತಹ ಯಾವುದಾದರೂ ಸುಮಧುರವಾದಂತಹ ಸಂಗೀತವಿರಬಹುದು, ಸುಮಧುರವಾದಂತಹ ಶಬ್ದಗಳಿರಬಹುದು, ಅವುಗಳನ್ನು ಕೇಳುವಂತಹ ಅಭ್ಯಾಸವನ್ನು ಮುಂದಿನ ಹಂತದಲ್ಲಿ ಬೆಳೆಸ್ಕೊಳ್ತಾ ಹೋಗುವಂಥದ್ದು. ಇದು ಎರಡನೇ ಆಯಾಮ. ಮೂರನೆಯದು, ಕೇವಲ ಮನಸ್ಸಿಗೆ ಮುದ ನೀಡುವಂತಹ ಯಾವುದಾದರೂ ರಾಗ ಅಥವಾ ಸಾಹಿತ್ಯವನ್ನು ಆಧರಿಸಿದಂತಹ ಯಾವುದಾದರೂ ನಾದ ಸಂಗೀತಗಳನ್ನು ಧ್ಯಾನಾವಸ್ಥೆಯಲ್ಲಿ ಕೇಳುತ್ತಾ ಹೋಗುವಂಥದ್ದು ಮೂರನೆಯ ಹಂತ. ಈ ರೀತಿಯಾಗಿ ಪ್ರಾರಂಭಿಕ ಹಂತದಲ್ಲಿ ನಾವು ನಾದಯೋಗವನ್ನು ಅಳವಡಿಸ್ಕೊಳ್ತಾ ಹೋಗಬಹುದು. ಮುಂದೆ ಮುಂದೆ ಹೋದ ಹಾಗೆ ನಾವೇ ಹೇಳಿಕೊಳ್ಳುವಂಥದ್ದು, ನಾವು ಹೇಳಿದ್ದನ್ನು ಆಲಿಸುವಂಥದ್ದು, ನಾವು ಹೇಳಿದ್ದನ್ನು ಬೇರೆಯವರಿಗೆ ಕೇಳಿಸುವಂಥದ್ದು, ಹೀಗೆ ಬೇರೆ ಬೇರೆ ಪ್ರಕಾರಗಳನ್ನು ಪ್ರಾಕಾರಗಳನ್ನು ನಾವು ಅಭ್ಯಾಸ ಮಾಡ್ತಾ ಹೋಗಬಹುದು.
1: ನಾದಯೋಗದ ಲಾಭಗಳು ಏನಂತೀರಿ ಡಾಕ್ಟರ್ ಶಿವತ್ಸ ಅವರೇ?
0: ಪ್ರಧಾನವಾಗಿ ನಾವು ವ್ಯಕ್ತಿಯಲ್ಲಿ ನಾಲ್ಕು ವಿಭಾಗಗಳನ್ನು ಪರಿಗಣಿಸ್ತೀವಿ. ಸ್ಥೂಲವಾಗಿ ನಮಗೆ ಕಾಣಿಸುವಂತಹ ಶರೀರ, ಪ್ರಪಂಚದ ಜೊತೆಗೆ ನಮ್ಮನ್ನು ಹೊಂದಿಸುವಂತಹ ಇಂದ್ರಿಯಗಳು, ಈ ಶರೀರ ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವಂತಹ ಹೊಂದಾಣಿಸುವಂತಹ ಮನಸ್ಸು, ಈ ಮೂರೂ ವಿಭಾಗಗಳಿಗೆ ಅಥವಾ ಘಟಕಗಳಿಗೆ ಜೀವಶಕ್ತಿಯನ್ನು ಕೊಡುವಂತಹ

0: ಅಂತಹ ಆತ್ಮ. ವ್ಯಕ್ತಿ ಎಂದ ಕ್ಷಣಕ್ಕೆ ನಮಗೆ ಕೇವಲ ವ್ಯಕ್ತಿಯ ಶರೀರದ ಗ್ರಹಣೆ ಮಾತ್ರ ಆಗುತ್ತೆ. ಆದರೆ ವ್ಯಕ್ತಿಯಲ್ಲಿ ಈ ನಾಲ್ಕು ಘಟಕಗಳಿರುವುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಈ ನಾದದ ಲಾಭ ಈ ನಾಲ್ಕು ಘಟಕಗಳ ಮೇಲೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಇದನ್ನು ಮೊದಲು ತಿಳ್ಕೊಳ್ಬೇಕು. ಶರೀರಕ್ಕೆ ಬರೋಣ, ಹೇಗೆ ನಾದ ತನ್ನದೇ ಆದಂತಹ ಪ್ರಭಾವವನ್ನು ಬೀರುತ್ತೆ ಅಂತ ತಿಳ್ಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತೇ ಇದೆ, ಶರೀರದಲ್ಲಿ ವಿವಿಧ ಅಂಗಗಳಿರುವಂಥದ್ದು, ಶರೀರದಲ್ಲಿ ವಿವಿಧ ಸಂಸ್ಥಾನಗಳಿರುವಂಥದ್ದು, ಅದು ಹೃದಯ ಇರಬಹುದು, ಶ್ವಾಸಕೋಶಗಳಿರಬಹುದು, ಜೀರ್ಣಾಂಗ ವ್ಯೂಹ ಇರಬಹುದು, ನರಮಂಡಲ ಇರಬಹುದು, ಹೀಗೆ ಅನೇಕ ವಿಭಾಗಗಳು ಶರೀರದಲ್ಲಿಯೇ ಇರುವಂಥದ್ದು. ಈ ಎಲ್ಲ ವಿಭಾಗಗಳಿಗೂ ತನ್ನದೇ ಆದಂತಹ ಒಂದು ಸ್ಪಂದನೆ ಇದೆ, ಅದು ಕೂಡ ನಮಗೆ ಗೊತ್ತಿದೆ. ಹೃದಯ ತನ್ನದೇ ಆದಂತಹ ಒಂದು ಗತಿಯನ್ನು ಹೊಂದಿದೆ, ಶ್ವಾಸಕೋಶ ಕೂಡ ತನ್ನದೇ ಆದಂತಹ ಒಂದು ಗತಿಯನ್ನು ಹೊಂದಿದೆ. ಒಂದು ನಿಮಿಷಕ್ಕೆ ನಾವು ಇಷ್ಟು ಬಾರಿ ಉಸಿರಾಡ್ತೀವಿ ಅಂತ ಹೇಳ್ತೀವಿ. ಹಾಗೆ ಶರೀರದ ಪ್ರತಿ ಭಾಗಕ್ಕೆ ಕೂಡ ತನ್ನದೇ ಆದಂತಹ ಒಂದು ಸ್ಪಂದನೆ ಇದೆ. ಈ ಸ್ಪಂದನೆಯ ಗುಣಮಟ್ಟವನ್ನು ಕಾಪಾಡುವಲ್ಲಿ ನಾದದ ಪಾತ್ರ ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ನಾದಕ್ಕೆ ಕೂಡ ತನ್ನದೇ ಆದಂತಹ ಒಂದು ಸ್ಪಂದನೆ ಇರುತ್ತೆ. ಈ ಸ್ಪಂದನೆಯ ತತ್ವದ ಆಧಾರದ ಮೇಲೆ, ಸ್ಪಂದನೆಯ ಸಿದ್ಧಾಂತದ ಆಧಾರದ ಮೇಲೆ ನಾದ ಎಂಬುವಂಥದ್ದು ಅಥವಾ ಸಂಗೀತ ಎಂಬಂಥದ್ದು ವ್ಯಕ್ತಿಯ ಮೇಲೆ ಕೆಲಸ ಮಾಡುತ್ತೆ. ಇದೇ ತತ್ವ ರೋಗಕ್ಕೂ ಅನ್ವಯ ಆಗುತ್ತೆ. ರೋಗದಲ್ಲಿ ಶರೀರದ ಯಾವುದೋ ಭಾಗದ ಒಂದು ಸ್ಪಂದನೆಯಲ್ಲಿ ಏರುಪೇರಾಗಿರುತ್ತೆ. ನಾವು ಅಲ್ಲಿ ನಾದದ ಪ್ರಯೋಗವನ್ನು ಮಾಡಿದಾಗ ಆ ಸ್ಪಂದನ ಸರಿಯಾದ ರೀತಿಯಲ್ಲಿ ಆಗುವಂಥದ್ದು. ಇದು ಮೊದಲನೇ ಹಂತ. ಇನ್ನು ಇಂದ್ರಿಯಗಳ ವಿಷಯಕ್ಕೆ ಬಂದಾಗ ಕೂಡ ಹಾಗೆ, ಇಂದ್ರಿಯಗಳ ಕೆಲಸ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತಂದರೆ ಎಲ್ಲ ಜ್ಞಾನೇಂದ್ರಿಯಗಳಿಗೆ ಸರಿಯಾದ ರೀತಿಯ ಉತ್ತೇಜನೆ ಬೇಕಾಗತ್ತೆ. ಸರಿಯಾದ ರೀತಿಯ ಉತ್ತೇಜನೆ ಇದ್ದಾಗ ಎಲ್ಲ ಜ್ಞಾನೇಂದ್ರಿಯಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆ ಉತ್ತೇಜನೆಯ ಮಟ್ಟ ಪುನಃ ಒಂದು ಸ್ಪಂದನೆಯನ್ನು ಆಧರಿಸಿರುತ್ತೆ. ಕಣ್ಣು ಒಂದು ದೃಶ್ಯವನ್ನು ಗ್ರಹಿಸಬೇಕು ಅಂದರೆ ಅಲ್ಲಿ ಬೆಳಕಿನ ಮಟ್ಟ ಇಷ್ಟಿರಬೇಕು, ಆ ವಸ್ತು ಯಾವ ರೀತಿಯಾಗಿರಬೇಕು ಅನ್ನೋದು ಹೇಳಲ್ಪಟ್ಟಿದೆ, ಅದಕ್ಕೆ ತಕ್ಕ ಹಾಗೆ ಆ ವಸ್ತುವು ಗ್ರಹಿಸಲ್ಪಡುತ್ತೆ. ಹಾಗೆ ಕಿವಿಯಿಂದ ಶಬ್ದಗ್ರಹಣ ಆಗುವಾಗ ಕೂಡ ಒಂದು ಮಟ್ಟ ಅಂತ ಇರಬೇಕಾಗತ್ತೆ. ನಾದ ಆ ಮಟ್ಟವನ್ನು ಸರಿ ಮಾಡುವಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಹೀಗೆ ಇಂದ್ರಿಯಗಳ ಕಾರ್ಯಕ್ಷಮತೆಯನ್ನು ಕೂಡ ನಾದ ಸರಿಪಡಿಸುತ್ತೆ. ನಾದ ಅಲ್ಲಿ ಇಂದ್ರಿಯಗಳ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಇನ್ನು ಮೂರನೇದು ಬಹಳ ಮುಖ್ಯವಾದಂಥದ್ದು, ಮನಸ್ಸು. ಮನಸ್ಸನ್ನು ನಾವು ಮೂರು ಆಯಾಮಗಳಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ, ಒಂದು ಜ್ಞಾನದ ಆಯಾಮದಲ್ಲಿ, ಇನ್ನೊಂದು ಭಾವದ ಆಯಾಮದಲ್ಲಿ, ಇನ್ನೊಂದು ಕರ್ಮದ ಆಯಾಮದಲ್ಲಿ. ಅಂದರೆ ನಾವು ಯಾವುದೇ ಒಂದು ವಿಷಯವನ್ನು ಕಲಿಯುವಾಗ ಸಹಕಾರಿಯಾಗುವಂಥದ್ದು ಮನಸ್ಸಿನ ಜ್ಞಾನದ ಆಯಾಮ. ಯಾವುದೇ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತಾದಲ್ಲಿ ಆ ಆದೇಶ ನಮಗೆ ಬರುವಂಥದ್ದು ಮನಸ್ಸಿನ ಕರ್ಮದ ಆಯಾಮದ ಮೂಲಕ. ಹಾಗೆ ನಮಗೆ ಸಂತೋಷ ಆಗೋದಿರಬಹುದು ಅಥವಾ ದುಃಖ ಆಗೋದಿರಬಹುದು, ಇವನ್ನೆಲ್ಲ ನಿಯಂತ್ರಿಸುವಂಥದ್ದು ಮನಸ್ಸಿನಲ್ಲಿರುವಂತಹ ಭಾವದ ಆಯಾಮ. ಪುನಃ ಅಲ್ಲಿ ಕೂಡ ಸ್ಪಂದನೆಯ ತತ್ವ ಬಂತು. ಜ್ಞಾನ, ಕರ್ಮ ಹಾಗೂ ಭಾವ ಇವೆಲ್ಲವೂ ಸ್ಪಂದನೆಯನ್ನು ಆಧರಿಸಿರುವಂಥದ್ದು. ನಾದ ಅಥವಾ ಸಂಗೀತದಲ್ಲಿ ಈ ಸ್ಪಂದನೆಯ ಮೂಲಕ ಮನಸ್ಸಿನ ಈ ಮೂರೂ ಆಯಾಮಗಳನ್ನು ಸರಿಯಾಗಿ ಮಾಡುವಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಹೀಗೆ ವ್ಯಕ್ತಿಯ ಸರ್ವಾಂಗೀಣ ಬೆಳವಣಿಗೆ ಅಥವಾ ವ್ಯಕ್ತಿಯ ಆರೋಗ್ಯ ರಕ್ಷಣೆಯಲ್ಲಿ ನಾದವನ್ನು ಆಲಿಸುವಿಕೆ ಪ್ರಧಾನ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಹಾಗೆಯೇ ವಿವಿಧ ರೋಗಗಳಲ್ಲಿ ಕೂಡ ಸಂಗೀತದ ವಿವಿಧ ಪ್ರಾಕಾರಗಳು ರೋಗ ನಿವಾರಣೆಯಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ.
1: ನಾದಯೋಗವನ್ನು ಇಂಥವರು ಮಾಡಬಾರದು ಅಂತ ಏನಾದರೂ ಇದೆಯಾ?
0: ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಆಧಾರವನ್ನು ಗಮನಿಸಿದಾಗ ಮಾಡಬಾರದು ಅನ್ನೋದಕ್ಕಿಂತ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹ ಮಾಹಿತಿ ವಿಸ್ತೃತವಾಗಿ ಸಿಗುವಂಥದ್ದು. ಅಂದರೆ ಬೆಳಗಿನ ಕಾಲಕ್ಕೆ ಅನ್ವಯವಾಗುವಂತಹ ನಾದಾನುಸಂಧಾನ ಬೇರೆ, ಮಧ್ಯಾಹ್ನದ ಕಾಲಕ್ಕೆ ಅನ್ವಯವಾಗುವಂತಹ ನಾದಾನುಸಂಧಾನ ಬೇರೆ, ಸಂಜೆ ಆಲಿಸಬಹುದಾದಂತಹ ರಾಗಗಳು ಅಥವಾ ನಾದಗಳು ಬೇರೆ ಅಂತ. ಅದೇ ರೀತಿ ಕಾಲದ ಬದಲಾವಣೆಗಳಿಗೆ ಅನುಸಾರವಾಗಿ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲಗಳಿಗೆ ಸೂಕ್ತವಾಗುವಂತಹ ನಾದ ಅಥವಾ ರಾಗಗಳನ್ನು ಕೇಳಬಹುದು ಎಂಬಂತಹ ಉಲ್ಲೇಖ ಸಿಗತ್ತೆ. ಹಾಗೆಂದ ಮಾತ್ರಕ್ಕೆ ಬೇರೆ ನಾದ ಬೇರೆ ರಾಗಗಳನ್ನು ಆಯಾ ಕಾಲದಲ್ಲಿ ಕೇಳಬಾರದು ಅಂತಲ್ಲ, ಆ ನಿರ್ದಿಷ್ಟವಾಗಿ ಸೂಚಿಸಲ್ಪಟ್ಟಂತಹ ರಾಗಗಳನ್ನು ಕೇಳಿದರೆ ಲಾಭ ಜಾಸ್ತಿ ಎನ್ನುವಂಥದ್ದು ಒಂದು ಮಾಹಿತಿ. ಎರಡನೆಯದು ಆಯಾ ಪ್ರದೇಶಕ್ಕೆ ತಕ್ಕಂತೆ ಮರುಭೂಮಿಗೆ ಹೊಂದುವಂತಹ ರಾಗಗಳು, ಬೆಟ್ಟದ ಪ್ರದೇಶಗಳಿಗೆ ಹೊಂದುವಂತಹ ರಾಗಗಳು ಎಂಬುದಾಗಿ ಕೂಡ ನಾದದ ಪ್ರಭಾವವನ್ನು ಹೇಳುವಾಗ ಹೇಳ್ತಾರೆ. ಆಯಾ ಪ್ರದೇಶಕ್ಕೆ ತಕ್ಕಂತೆ

0: ರಾಗಗಳನ್ನು ಅಳವಡಿಸಿಕೊಂಡಾಗ ಅಥವಾ ನಾದವನ್ನು ಅಳವಡಿಸಿಕೊಂಡಾಗ ನಾದದ ಪ್ರಭಾವ ವಿಶೇಷವಾಗಿರುತ್ತೆ ಎನ್ನುವಂಥದ್ದು ಎರಡನೇ ಅಂಶ. ಮೂರನೇದು ಬಹಳ ಮುಖ್ಯವಾದಂಥದ್ದು ಅಂತಂದರೆ ಈ ನಾದಯೋಗ ಅನ್ನುವಂಥದ್ದು ವ್ಯಕ್ತಿನಿಷ್ಠವಾದಂಥದ್ದು. ನಾವು ಇದನ್ನು ಅನೇಕ ಬಾರಿ ಅರ್ಥನೆ ಮಾಡ್ಕೊಳ್ಳೋದಿಲ್ಲ. ಎಲ್ಲ ಭಾರತೀಯ ವಿದ್ಯೆಗಳು ವ್ಯಕ್ತಿನಿಷ್ಠವಾದಂಥದ್ದೇ, ಅದು ಆಯುರ್ವೇದ ಇರಬಹುದು, ಯೋಗ ಇರಬಹುದು, ಸಂಗೀತ ಇರಬಹುದು, ನೃತ್ಯ ಇರಬಹುದು, ಪ್ರತಿಯೊಂದು ವ್ಯಕ್ತಿನಿಷ್ಠವಾದಂಥದ್ದೇ. ಈ ನಾದವೆಂಬುವಂಥದ್ದು ನನಗಿಷ್ಟವಾದ್ದು ನಿಮಗಿಷ್ಟ ಆಗದೆ ಹೋಗಬಹುದು, ನಿಮಗಿಷ್ಟವಾದ್ದು ಬೇರೆಯವರಿಗೆ ಇಷ್ಟವಾಗದೆ ಹೋಗಬಹುದು. ಅಂದರೆ ಈ ವ್ಯಕ್ತಿಯ ಗ್ರಹಿಕೆ ಅನ್ನುವಂಥದ್ದು ಈ ನಾದಯೋಗದ ಲಾಭದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಬಲವಂತವಾಗಿ ನಾವು ನಾದಯೋಗವನ್ನು ಅನ್ವಯ ಮಾಡೋದು ಒಂದು ಕ್ರಮ, ಆದರೆ ವ್ಯಕ್ತಿಯ ಇಷ್ಟಕ್ಕೆ ಅನುಸಾರವಾಗಿ ನಾವು ನಾದಯೋಗವನ್ನು ಅನ್ವಯ ಮಾಡಿದರೆ ಅದರ ಪ್ರಭಾವವೇ ಬೇರೆ ರೀತಿಯಾಗಿರುತ್ತೆ. ಹಾಗಾಗಿ ನಾದಯೋಗವನ್ನು ಜನಸಾಮಾನ್ಯರಿಗೆ ಸರಳೀಕೃತವಾಗಿ ಅನ್ವಯವಾಗುವಂತೆ ಕೇವಲ ಓಂಕಾರದ ಮೂಲಕ ಹೇಳುವಂಥದ್ದು ಒಂದು ವಿಧಾನ, ಆದರೆ ನಾದಯೋಗದ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತಿದ್ದಲ್ಲಿ ನಾವು ವ್ಯಕ್ತಿನಿಷ್ಠವಾಗಿ ಅದನ್ನು ಅನ್ವಯ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹಾಗಾಗಿ ವ್ಯಕ್ತಿತ್ವವನ್ನು ಪರಿಗಣಿಸಿ, ವ್ಯಕ್ತಿತ್ವವನ್ನು ಗಮನದಲ್ಲಿಟ್ಟುಕೊಂಡು ಕೂಡ ನಾವು ನಾದಯೋಗವನ್ನು ಹೇಳಬೇಕಾಗತ್ತೆ.
1: ಡಾಕ್ಟರ್ ಶ್ರೀವತ್ಸ ಅವರೇ, ಈಗ ಚಿಕ್ಕ ವಯಸ್ಸು ಯುವಕರಿಗೆ ಏನು ರ್ಯಾಪು, ಪಾಪು, ಜಾಝ್ ಇಂಥ ಮ್ಯೂಸಿಕ್ಕು ತುಂಬ ಇಷ್ಟ ಆಗುತ್ತೆ, ಅದು ಕೂಡ ಒಂದು ರೀತಿಯ ನಾದವೇ. ಆಮೇಲೆ ಮಧ್ಯಂತರ ವಯಸ್ಸಿಗೆ ಬಂದಾಗ ಒಂದಷ್ಟು ಸಿನಿಮಾ ಹಾಡುಗಳು, ಸಂಗೀತ ಇಷ್ಟ ಆಗ್ಬೋದು. ವಯಸ್ಸಾಗ್ತಾ ಆಗ್ತಾ ತುಂಬ
2: ಭಜನೆ ದೇವ್ರನಾಮ,
1: ಭಜನೆ ದೇವ್ರನಾಮ, ಇದು ಸ್ವಾಭಾವಿಕವಾಗಿ ವ್ಯಕ್ತಿಯಲ್ಲಿ ಆಗುವಂತಹ ಬದಲಾವಣೆನೇ, ಅಥವಾ ಇದು ಕೂಡ ನಾದಯೋಗದ ಒಂದು ಭಾಗ ಅಂತಲೇ ನಾವು ತಿಳ್ಕೋಬೇಕೆ?
0: ಎರಡೂ ಥರದಲ್ಲೂ ಪರಿಗಣಿಸಬಹುದು. ಜೀವನದ ಒಂದು ಭಾಗ ಅನ್ನೋದು ಕೂಡ ಖಂಡಿತವಾಗಿಯೂ ಸತ್ಯ. ಯಾಕಂದರೆ ಗುಣಗಳನ್ನು ಆಧರಿಸಿ ನಾವು ಇದನ್ನು ಸಾಮಾನ್ಯವಾಗಿ ಹೇಳ್ತೇವೆ. ಮನಸ್ಸಿನ ಚಟುವಟಿಕೆಗಳನ್ನು ನಾವು ಸತ್ವರಜಸ್ ಹಾಗೂ ತಮೋ ಗುಣಗಳ ಆಧಾರದ ಮೇಲೆ ಹೇಳುವಂಥದ್ದು. ನಮಗೆಲ್ಲ ಈ ಗುಣಗಳ ಪರಿಚಯ ಇದ್ದದ್ದೇ. ಆಯಾ ವಯಸ್ಸಿನಲ್ಲಿ ಆಯಾ ಗುಣದ ಪ್ರಾಬಲ್ಯ ಇರುತ್ತೆ. ಆ ಗುಣಕ್ಕೆ ತಕ್ಕಂತೆ ಕೆಲವೊಂದು ಇಷ್ಟಾನಿಷ್ಟಗಳು ವ್ಯಕ್ತ ಆಗ್ತಾ ಹೋಗುತ್ತೆ. ಅದಕ್ಕೆ ನಾದ ಸಂಗೀತಗಳು ಹೊರತಲ್ಲ, ಅದು ಖಂಡಿತವಾಗಿಯೂ ತಪ್ಪಲ್ಲ. ಆದರೆ ಇಲ್ಲಿ ಪ್ರಮುಖವಾಗಿ ಬೇಕಾಗಿರೋದೇನು ಅಂತಂದರೆ, ವೈದ್ಯಕೀಯ ಭಾಷೆಯಲ್ಲಿ ನಾವು ಅದನ್ನು ಸ್ವಪ್ರಜ್ಞೆ ಅಂತ ಹೇಳಿ ಕರಿತೀವಿ. ಇಂಟ್ರಾಸ್ಪೆಕ್ಷನ್ ಅಂತ ಹೇಳಿದ್ರೆ ಬಹುಶಃ ಇನ್ನೂ ಸರಳವಾಗಿ ಎಲ್ಲರಿಗೂ ಅರ್ಥ ಆಗಬಹುದೇನೋ. ಅಂದರೆ ನಮ್ಮನ್ನು ನಾವು ಗಮನಿಸ್ಕೊಳ್ತಾ ಹೋದರೆ ನಮಗೆ ಯಾವುದು ಹೊಂದುತ್ತೆ ಅಂತ ಗೊತ್ತಾಗತ್ತೆ. ಹೇಗೆ ನಾವು ಆಹಾರವನ್ನು ಸೇವಿಸುವಾಗ ಯಾವ್ಯಾವ ಆಹಾರ ನಮಗಿಷ್ಟ ಆಗತ್ತೆ, ಅದನ್ನು ಸೇವಿಸಿದಾಗ ಏನೇನು ಬದಲಾವಣೆ ನಮ್ಮೊಳಗಾಗತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸ್ಕೊಳ್ತೀವೋ, ಅದೇ ರೀತಿಯಲ್ಲೇ ನಾವು ಕೆಲವೊಂದು ರೀತಿಯ ನಾದವನ್ನು ಕೇಳಿದಾಗ, ಕೆಲವೊಂದು ರಾಗಗಳನ್ನು ಕೇಳಿದಾಗ ನಮ್ಮೊಳಗಾಗುವ ಬದಲಾವಣೆಗಳನ್ನು ನಾವು ಗಮನಿಸ್ಕೊಳ್ಬಹುದು. ಅದನ್ನು ಗಮನಿಸ್ಕೊಳ್ತಾ ಹೋದಾಗ ನಮಗೆ ಒಳ್ಳೆಯ ಪ್ರಭಾವವನ್ನು ಬೀರುವಂಥದ್ದು ಯಾವುದು ಅಂತ ಗೊತ್ತಾಗುತ್ತೆ. ಅದನ್ನು ನಾವು ಅಳವಡಿಸ್ಕೊಳ್ತಾ ಹೋಗೋದು ಖಂಡಿತವಾಗಿಯೂ ಒಳ್ಳೆಯದಾದಂತಹ ಕ್ರಮ. ನಾನು ಆಗಲೇ ಹೇಳಿದ್ನಲ್ಲ, ನಾದ ಅನ್ನುವಂಥದ್ದು ಕೆಲಸ ಮಾಡೋದು ಸ್ಪಂದನೆ ಮೇಲೆ. ನಮಗೆ ಕೆಲವೊಮ್ಮೆ ನಾವೇ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿರ್ತೇವೆ, ನಾವೇ ಎಲ್ಲೋ ಒಂದು ಹಂತದಲ್ಲಿ ತುಂಬ ದುಃಖದಲ್ಲಿರ್ತೀವಿ. ಆ ಸಂದರ್ಭದಲ್ಲಿ ಕೆಲವೊಂದು ಉತ್ತೇಜನ ಕೊಡುವಂತಹ, ನೀವೀಗ ಹೇಳಿದ್ರಲ್ಲ, ಅಂತಹ ರಾಗ, ಅಂತಹ ವಾದ್ಯಗಳು ಖಂಡಿತವಾಗಿಯೂ ಮುದ ಕೊಡುತ್ತೆ, ಒಳ್ಳೆಯ ಪ್ರಭಾವವನ್ನು ಕೊಡುತ್ತೆ. ಹಾಗೆ ನಾವೇ ಅತಿ ಉತ್ಸಾಹ ಅಂತಹ ಸಂದರ್ಭದಲ್ಲಿದ್ದಾಗ ನಮಗೆ ಸ್ವಲ್ಪ ಮನಸ್ಸನ್ನು ಶಾಂತಗೊಳಿಸುವಂಥ ರಾಗ ಬೇಕಾಗುತ್ತೆ. ಅಂತಹ ರಾಗಗಳನ್ನು ನಾವು ಅಳವಡಿಸ್ಕೊಳ್ತಾ ಹೋದಾಗ ಅನುಕೂಲ ಆಗ್ತಾ ಹೋಗುತ್ತೆ.
1: ಈ ನಾದಯೋಗದ ಕ್ರಮ ಮತ್ತು ವಿಧಾನ ಹೇಳ್ಬೋದೇ, ಹೇಗೆ ಮಾಡಬೇಕು ಅಂತ?
0: ಖಂಡಿತವಾಗಿ. ನಾನು ಮೊದಲೇ ಹೇಳಿದ ಹಾಗೆ ಪ್ರಾರಂಭದ ಹಂತದಲ್ಲಿ ಸಹಜವಾದಂತಹ, ನೈಸರ್ಗಿಕವಾದಂತಹ ಶಬ್ದಗಳನ್ನು ಕೇಳ್ತಾ ಹೋಗುವಂಥದ್ದು, ಇದು ಮೂಲಭೂತವಾದಂತಹ ವಿಧಾನ. ಯಾಕೆ ಅಂತಂದರೆ ಸಂಗೀತ ಶಾಸ್ತ್ರದಲ್ಲಿ ನಾವು ಹೇಳ್ತೀವಿ, ಸಪ್ತಸ್ವರಗಳು ಕೂಡ ಪಕ್ಷಿ ಪ್ರಾಣಿಗಳ ಕೂಗನ್ನು ಆಧರಿಸಿ ರೂಪಿಸಲ್ಪಟ್ಟಿದ್ದು ಅಂತ. ಷಡ್ಜಃ ವದತಿ ಮಾಯೂರೋ ಅಂತ ಹೇಳಿ ಸಂಗೀತ ರತ್ನಾಕರದಲ್ಲಿ ಶ್ಲೋಕ ಬರುತ್ತೆ. ಎಲ್ಲ ಸ್ವರಗಳಿಗೂ ಮೂಲಭೂತವಾಗಿ ಇರುವಂಥದ್ದು ವಿವಿಧ ಪ್ರಾಣಿ ಪಕ್ಷಿಗಳ ಕೂಗು ಅಂತ ಹೇಳ್ತಾರೆ. ಹಾಗಾಗಿ ನಾದಯೋಗವನ್ನು ಅಭ್ಯಾಸ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾದಂತಹ ವಿಧಾನ ಅಂತಂದರೆ ಉದ್ಯಾನವನ ಇರಬಹುದು ಅಥವಾ ಬಯಲು ಪ್ರದೇಶದಲ್ಲಿರಬಹುದು, ನೇರವಾಗಿ ಕಣ್ಮುಚ್ಕೊಂಡು ಕೂತ್ಕೊಳ್ಳುವಂಥದ್ದು, ಆ ಶಬ್ದವನ್ನು ಆಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗೋದು, ಇದು ಮೊದಲಿನ ಹಂತ. ಆಗ ಏನಾಗತ್ತೆ ಅಂದರೆ ನಮ್ಮಲ್ಲಿ ಈ ಸಂವೇದನೆ ಅನ್ನುವಂಥದ್ದು ಪ್ರಾರಂಭ ಆಗತ್ತೆ. ಶಬ್ದವನ್ನು ಗುರುತಿಸುವ ರೀತಿ ಮತ್ತು ಆ ಶಬ್ದದ ಸ್ಪಂದನೆಗೆ ನಮ್ಮನ್ನು ನಾವು ಹೊಂದಿಸಿಕೊಳ್ಳುವಂತಹ ರೀತಿ ಪ್ರಾರಂಭ ಆಗತ್ತೆ. ಇದು ಮೊದಲು ಬೇಕಾಗತ್ತೆ ನಮಗೆ. ನಾವು ಯಾವಾಗ ಪ್ರಕೃತಿಯ ಶಬ್ದಗಳನ್ನು ಆಲಿಸ್ತಾ ಹೋಗ್ತೀವೋ ನಮಗೆ ಆ ನಾದದ ಮಹತ್ವ ಮೊದಲು

0: ಇಳಿಯುತ್ತೆ. ಇದಾದ ನಂತರದಲ್ಲಿ ಎರಡನೆಯ ಹಂತದಲ್ಲಿ ಪುನಃ ಅದೇ ಸ್ಥಿತಿ, ನೇರವಾಗಿ ಕೂತ್ಕೊಳ್ಳುವಂಥದ್ದು, ಬೆನ್ನನ್ನು ನೇರವಾಗಿಟ್ಕೊಳ್ಳುವಂಥದ್ದು, ಸರಳವಾದಂತಹ ಉಸಿರಾಟ. ನಂತರದಲ್ಲಿ ಓಂಕಾರದ ಉಚ್ಚಾರಣೆಯನ್ನು ಮಾಡ್ತಾ ಹೋಗುವಂಥದ್ದು. ಓಂಕಾರದ ಅನುಸಂಧಾನೆಯೇ ಅತಿ ಹೆಚ್ಚಿನ ಪ್ರಭಾವವನ್ನು ನಮ್ಮ ಮೇಲೆ ಬೀರುತ್ತೆ. ಹಾಗಾಗಿ ಓಂಕಾರವನ್ನು ಹೇಳ್ತಾ ಹೋಗುವಂಥದ್ದು, ಓಂಕಾರವನ್ನು ಕೇಳ್ತಾ ಹೋಗುವಂಥದ್ದು, ಇದೆರಡನ್ನು ಮಾಡ್ತಾ ಹೋಗೋದ್ರಿಂದ ನಮಗೆ ಕೆಲವೊಂದು ಬದಲಾವಣೆಗಳು ಕಾಣಿಸ್ಲಿಕ್ಕೆ ಸಿಗತ್ತೆ. ಇನ್ನು ಮೂರನೇ ಹಂತದಲ್ಲಿ ಸಂಗೀತ ಶಾಸ್ತ್ರದಲ್ಲಿ ನಾವು ಶ್ರುತಿ ಅಂತ ಹೇಳ್ತೀವಿ. ಶ್ರುತಿಯನ್ನು ಕೇಳುವಂಥದ್ದು, ಒಂದು ಶ್ರುತಿಯನ್ನು ಇಟ್ಕೊಳ್ಳುವಂಥದ್ದು, ಶ್ರುತಿಯನ್ನು ಕೇಳ್ತಾ ಹೋಗುವಂಥದ್ದು. ಯೋಗಾಭ್ಯಾಸ ನಡೀತಾ ಇರುತ್ತೆ, ಅದರ ಜೊತೆ ಜೊತೆಯಲ್ಲಿ ಶ್ರುತಿಯನ್ನು ಕೇಳ್ತಾ ಹೋಗುವಂಥದ್ದು, ಎರಡು ಲಾಭಗಳು ನಮಗೆ ಉಂಟಾಗತ್ತೆ. ಇದು ಮೂರನೇ ಹಂತ. ನಾಲ್ಕನೆಯದು, ವಿವಿಧ ವಾದ್ಯಗಳು ನಮಗೆಲ್ಲ ಗೊತ್ತೇ ಇರುತ್ತೆ, ಅದು ಕೊಳಲಿರಬಹುದು, ವೀಣೆ ಇರಬಹುದು, ವೈಲಿನ್ ಇರಬಹುದು, ಇಂತಹ ವಾದ್ಯಗಳನ್ನು ಕೇಳ್ತಾ ಹೋಗುವಂಥದ್ದು. ಇದು ಇನ್ನೊಂದು ರೀತಿಯಲ್ಲಿ ನಾವು ಅಭ್ಯಸಿಸಬಹುದಾದಂತಹ ನಾದಯೋಗ. ಇವೆಲ್ಲವನ್ನು ಹೊರತುಪಡಿಸಿ ತಜ್ಞರ ಬಳಿ ನಮಗೆ ಯಾವ ರಾಗ ಹೊಂದತ್ತೆ, ನಮಗೆ ಯಾವ ನಾದ ಹೊಂದತ್ತೆ ಎನ್ನುವಂತಹ ಮಾಹಿತಿಯನ್ನು ಪಡೆದು ಆ ರಾಗ ಅಥವಾ ಆ ನಾದವನ್ನು ಅಳವಡಿಸಿಕೊಂಡ್ರೆ ಅದು ಕೂಡ ಅತಿ ಹೆಚ್ಚಿನ ಪ್ರಭಾವವನ್ನು ಬೀರುವಂಥದ್ದು. ಇನ್ನು ರೋಗದ ವಿಷಯದಲ್ಲಿ ಬಂದಾಗ ರೋಗಕ್ಕೆ ಅನುಸಾರವಾಗಿ ವೈದ್ಯರು ರೋಗವನ್ನು ಅರ್ಥ ಮಾಡಿಕೊಂಡು ರೋಗಕ್ಕೆ ಹೊಂದುವಂತಹ ನಾದ ರಾಗಗಳನ್ನು ಅಳವಡಿಸಿಕೊಡ್ತಾರೆ. ಅದನ್ನು ಪ್ರತಿ ದಿವಸ ಅಭ್ಯಾಸ ಮಾಡುವಂಥದ್ದು ವಿಶೇಷವಾದಂತಹ ಕ್ರಮ.
1: ಡಾಕ್ಟರ್, ಈಗ ಕೇಳೋದ ಅಥವಾ ಅವರೇ ಅಭ್ಯಾಸ ಮಾಡೋದ, ಯಾವುದು ಹೆಚ್ಚು ಪ್ರಸ್ತುತ ಅಂತಿರತ್ತವು?
0: ಸ್ವಲ್ಪ ಲಘುವಾಗಿ ಹೇಳಬಹುದು ಅಂದರೆ ಅವ್ರು ಹೇಳಿದ್ದು ಅವ್ರು ಕೇಳ್ಕೊಳ್ಬಹುದು ಅಂತಂದರೆ ಅವರೇ ಹೇಳಬಹುದೇನು. ಆದರೆ ಸಾಮಾನ್ಯವಾಗಿ ನಾವು ಎರಡು ರೀತಿಯಲ್ಲಿ ನಾದವನ್ನು ಅಳವಡಿಸ್ತೀವಿ, ಒಂದು ಕೇಳುವಂಥದ್ದು, ಇನ್ನೊಂದು ಹೇಳುವಂಥದ್ದು. ಈಗ ಪಾಶ್ಚಾತ್ಯ ಸಂಗೀತ ಚಿಕಿತ್ಸಾ ಕ್ರಮದಲ್ಲಿ ಕೂಡ ಅವರು ಅದನ್ನು ಆ್ಯಕ್ಟಿವ್ ಮೋಡ್ ಮತ್ತು ಪ್ಯಾಸಿವ್ ಮೋಡ್ ಅಂತ ಹೇಳ್ತಾರೆ. ಎರಡಕ್ಕೂ ತನ್ನದೇ ಆದಂತಹ ಪ್ರಾಶಸ್ತ್ಯ ಪ್ರಾಧಾನ್ಯತೆಗಳಿದೆ, ಎರಡಕ್ಕೂ ತನ್ನದೇ ಆದಂತಹ ಸೀಮೆ ಕೂಡ ಇದೆ. ಎರಡನ್ನೂ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸಿಕೊಳ್ಳಬಹುದು. ಅವರೇ ಹೇಳುವಂತಹ ವಿಧಾನವನ್ನು ನಾವು ಕೆಲವೊಂದು ಈ ಶಬ್ದೋಚ್ಚಾರಣೆಯ ತೊಂದರೆಗಳು ಇರುತ್ತೆ ಅಂತಹ ರೋಗಗಳಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಅಭ್ಯಾಸ ಮಾಡಿಸ್ತೀವಿ. ಅದಿಲ್ಲವಾದಲ್ಲಿ ಸಾಮಾನ್ಯವಾಗಿ ಕೇಳುವಂತಹ ವಿಧಾನಕ್ಕೆ ಪ್ರಾಶಸ್ತ್ಯವನ್ನು ನಾವು ಕೊಡ್ತಾ ಹೋಗ್ತೀವಿ. ಎರಡರಲ್ಲಿ ಯಾವುದನ್ನಾದರೂ ಅಳವಡಿಸ್ಕೊಳ್ಬಹುದು. ಎರಡಕ್ಕೂ ತನ್ನದೇ ಆದಂತಹ ಲಾಭಗಳು ಖಂಡಿತವಾಗಿಯೂ ಇದ್ದೇ ಇರುತ್ತೆ.
1: ಈ ನಾದ ಚಿಕಿತ್ಸೆ ಅಂತ ತಾವೇನು ಹೇಳ್ತೀರಿ, ಇದನ್ನು ಯೋಗಾಭ್ಯಾಸ ಮಾಡುವಾಗ ಮಾತ್ರ ಮಾಡಬೇಕಾಗತ್ತಾ, ಅಥವಾ ದಿನಪೂರ್ತಿ ಅವನ ಲಹರಿಯನ್ನು ಆಧರಿಸಿ ನಾದವನ್ನು ಕೇಳಿಕೊಂಡು ಆರಾಮವಾಗಿ ಅವನ ಮನಸ್ಸನ್ನು ಶಾಂತಗೊಳಿಸ್ಕೊಂಡಿರಬಹುದು?
0: ಹಾಂ, ಇದು ಮಾತ್ರ ಸ್ವಲ್ಪ ವಿಶೇಷವಾದಂಥ ಪ್ರಶ್ನೆನೇ. ಯಾಕಂದರೆ ಯೋಗಾಭ್ಯಾಸದ ಪ್ರಶ್ನೆ ಬಂದಾಗ ನಮ್ಮ ನಿಯಮಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಉದಾಹರಣೆಗೆ ಆಸನದ ಅಭ್ಯಾಸಗಳಿರಬಹುದು, ಪ್ರಾಣಾಯಾಮದ ಅಭ್ಯಾಸಗಳಿರಬಹುದು. ಅದಕ್ಕೆ ನಾವು ಊಟಕ್ಕೂ ಮೊದಲು ಮಾಡಬೇಕು, ಕನಿಷ್ಠ ಪಕ್ಷ 3-4 ಗಂಟೆಗಳ ನಂತರದಲ್ಲಿ ಅಭ್ಯಾಸ ಮಾಡಬೇಕು ಎಂಬುದಾಗಿ ಹೇಳ್ತೀವಿ. ನಾದ ಯೋಗಕ್ಕೆ ಮಾತ್ರ ಸಾಮಾನ್ಯವಾಗಿ ನಾವು ಅಂತಹ ನಿಯಮಗಳನ್ನು ಜಾಸ್ತಿ ಹೇಳೋದಿಲ್ಲ. ನಾನು ಆಗಲೇ ಹೇಳಿದ ಹಾಗೆ ನಾದಯೋಗವನ್ನು ವ್ಯಕ್ತಿ ತಾನೇ ಹೇಳ್ಕೊಳ್ಳುವಂತಹ ಸಂದರ್ಭ ಇದ್ದಾಗ ಊಟದ ನಂತರ ಸ್ವಲ್ಪ ಸಮಯ ಬಿಟ್ಟು ಹೇಳ್ಕೊಳ್ಳಿ ಅಂತ ಹೇಳ್ತೀವಿ. ಅದಿಲ್ಲವಾದಲ್ಲಿ ದಿನದಲ್ಲಿ ಯಾವ ಹೊತ್ತಿನಲ್ಲಿಯಾದರೂ ನಾದಯೋಗದ ಅಭ್ಯಾಸವನ್ನು ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಕೂಡ ಅನೇಕ ಕಚೇರಿಗಳಲ್ಲಿ ಸಿಬ್ಬಂದಿಗಳಿಗೆ ನಾದವನ್ನು ಕೇಳಿಸುವಂತಹ ಅಭ್ಯಾಸ ಕೂಡ ಇದೆ. ಅಂದರೆ ಅವರ ಕಾರ್ಯಕ್ಷಮತೆ ಹೆಚ್ಚಾಗತ್ತೆ ಅನ್ನೋ ದೃಷ್ಟಿಯಿಂದ. ಹಾಗಾಗಿ ನಾದಯೋಗಕ್ಕೆ ನಿರ್ಬಂಧಗಳು ಬಹಳ ಕಡಿಮೆ. ಅದೇ ರೀತಿ ಪ್ರಾಣಾಯಾಮದ ವಿಷಯ ಬಂದಾಗ ಸಾಮಾನ್ಯವಾಗಿ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಮಾಡಬಾರ್ದು, ಯಾಕೆಂದರೆ ಅವರಿಗೆ ಉಸಿರಾಟದ ಬಗ್ಗೆ ಗೊತ್ತಿರೋದಿಲ್ಲ ಅಂತ ಹೇಳ್ತೀವಿ. ಈ ನಾದಯೋಗದ ವಿಷಯ ಬಂದಾಗ ಆ ಮಕ್ಕಳು ಕೂಡ ಮಾಡಿಕೊಳ್ಬಹುದು ಅನ್ನೋದು ಒಂದು. ಹಾಗೆ ಗರ್ಭಿಣಿಯರ ವಿಷಯ ಬಂದಾಗ ಕೂಡ ಯೋಗಾಭ್ಯಾಸದಲ್ಲಿ ಕೆಲವೊಂದನ್ನು ನಾವು ನಿಯಮಗಳನ್ನು ಹೇಳ್ತೀವಿ. ಗರ್ಭಿಣಿ ಕೂಡ ಕೇಳಬಹುದಾದಂತಹ ಅನೇಕ ನಾದಗಳಿರೋದಕ್ಕಾಗಿ ಗರ್ಭಿಣಿಯೂ ಕೂಡ ನಾದವನ್ನು ಆಲಿಸಬೇಕು, ಅಳವಡಿಸ್ಕೊಳ್ಬೇಕು ಎಂಬುದಾಗಿ ನಾವು ಹೇಳ್ತೀವಿ. ಹಾಗಾಗಿ ನಾದಯೋಗಕ್ಕೆ ನಿಯಮಗಳು ನಿರ್ಬಂಧಗಳು ಸ್ವಲ್ಪ ಕಡಿಮೆ.
1: ಪ್ರಸ್ತುತತೆ ಹೇಗೆ ಸರ್ ನಾದಯೋಗಕ್ಕೆ? ಈಗ ಸಾಕಷ್ಟು ಚಿಕಿತ್ಸಾ ಪದ್ಧತಿಗಳು ಬಂದ್ಬಿಟ್ಟಿದ್ದಾವೆ. ನಾದಯೋಗದ ಮೂಲಕನೂ ಕೂಡ ಮನುಷ್ಯನ ಕಾಯಿಲೆಗಳನ್ನು ತಾವು ಏನು ಗುಣಪಡಿಸ್ಬೋದು ಅಥವಾ ಕಡಿಮೆ ಮಾಡ್ಬೋದು ಹೇಳ್ತೀರಿ, ಹೇಗೆ?
0: ಪ್ರತಿಯೊಂದು ವೈದ್ಯ ಕ್ಷೇತ್ರದ ವಿಭಾಗಗಳಿಗೂ ತನ್ನದೇ ಆದಂತಹ ಸೀಮೆಯೂ ಇದೆ, ತನ್ನದೇ ಆದಂತಹ ಮಹತ್ವವೂ ಇದೆ. ಸರಳವಾಗಿ ಹೇಳಬೇಕು ಅಂತಂದರೆ ಯಾವುದೋ ಒಂದು ರೋಗಿಗೆ ಅಪಘಾತ ಆಗಿದೆ, ಅತಿಯಾದ ರಕ್ತಸ್ರಾವ ಆಗ್ತಾ ಇದೆ, ನೀನು ರೋಗಿ ಎದುರಿಗೆ ಯಾವುದಾದ್ರೂ ಒಂದು ನಾದ ಹೇಳಿ ತಕ್ಷಣಕ್ಕೆ ರಕ್ತಸ್ರಾವ ನಿಲ್ಲಿಸಿ ಅಂತ ಹೇಳಿದಾಗ ನಮಗೆ ಅರ್ಥ ಆಗತ್ತೆ ಅದರ ಪ್ರಾಯೋಗಿಕತೆ ಎಷ್ಟು ಅಂಥೇಳಿ. ಹಾಗೆಂದ ಮಾತ್ರಕ್ಕೆ ಆ ರೋಗಿಗೆ ಮನಸ್ಸಿಗೆ ಶಾಂತಿ ಕೊಡಬಹುದು.

0: ಹೌದೇ ಅಂತಂದರೆ ಖಂಡಿತವಾಗಿಯೂ ಹೌದು, ಮನಃಶಾಂತಿ ಕೊಡಬಹುದು ಒಂದು ಹಂತದಲ್ಲಿ ಅಂತ. ಈ ರೀತಿ ಪ್ರತಿಯೊಂದು ಕ್ಷೇತ್ರಕ್ಕೂ ತನ್ನದೇ ಆದಂತಹ ಸೀಮೆ ಇರೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೇನಾದ ಚಿಕಿತ್ಸೆಯನ್ನು ಎಲ್ಲಿ ಎಷ್ಟು ಪ್ರಮಾಣದಲ್ಲಿ ಅಳವಡಿಸ್ಕೊಳ್ಬಹುದು ಅನ್ನೋದು ಗೊತ್ತಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಹಂತಕ್ಕೆ ನಾದ ಯೋಗ ಅಥವಾ ನಾದ ಚಿಕಿತ್ಸೆ ಪ್ರಧಾನವಾಗಿಯೇ ಕೆಲಸ ಮಾಡುತ್ತೆ. ಉದಾಹರಣೆಗೆ ವ್ಯಕ್ತಿಯ ಖಿನ್ನತೆ ಇರುವಂತಹ ಸಂದರ್ಭ, ವ್ಯಕ್ತಿಯಲ್ಲಿ ಮಾನಸಿಕ ಉದ್ವೇಗ ಇರುವಂತಹ ಸಂದರ್ಭ, ವ್ಯಕ್ತಿ ಕೆಲವೊಂದು ಪರಿಸ್ಥಿತಿಗಳನ್ನು ಎದುರಿಸುವಂತಹ ಸಂದರ್ಭ, ಉದಾಹರಣೆಗೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸುವಂತಹ ಸಂದರ್ಭ, ಅಂತಹ ಸಂದರ್ಭಗಳಲ್ಲಿ ಬೇಕಾದಂತಹ ಮಾನಸಿಕ ಸಮತೋಲನ ಖಂಡಿತವಾಗಿಯೂ ನಾದಯೋಗದಿಂದ ಸಿಗುತ್ತೆ.
1: ಚಿಕಿತ್ಸೆಯಾಗಿ ಬಳಸ್ತೀನಿ ಅಂತಂದ್ರೆ ಅದನ್ನ ಅಭ್ಯಾಸ ಮಾಡಿರುವಂತಹ ವೈದ್ಯರ ಮೂಲಕನೇ ಅದನ್ನ ಅವರು ಮಾಡ್ಕೋಬೇಕಾಗುತ್ತೆ.
0: ಖಂಡಿತವಾಗಿಯೂ ಖಂಡಿತವಾಗಿಯೂ
1: ಚಿಕಿತ್ಸಾತ್ಮಕವಾಗಿ ನಾದವನ್ನ ಬಳಸ್ತೀವಿ. ಸಾಧ್ಯ ಇದೆಯಾ ಸರ್ ಅದು ಚಿಕಿತ್ಸೆಯಲ್ಲಿ ಬಳಸ್ಬೋದ?
0: ಅದರಲ್ಲಿ ಕೂಡ ಹೀಗೆ ನಾನೀಗ ಹೇಳಿದ್ನಲ್ಲ, ಒಂದು ಕೆಲವೊಂದು ವ್ಯಾಧಿಯ ತೀವ್ರತೆ ಮತ್ತೆ ಕೆಲವೊಂದು ವ್ಯಾಧಿಗಳ ಕಾರಣವನ್ನ ಅನುಸರಿಸಿ ನಾದಯೋಗವನ್ನು ಅಥವಾ ಸಂಗೀತ ಚಿಕಿತ್ಸೆಯನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಒಂದು ರೀತಿ. ಕೆಲವೊಂದು ಸಂದರ್ಭಗಳಲ್ಲಿ ಸಹಕಾರಿ ಚಿಕಿತ್ಸೆಯಾಗಿ ಕೂಡ ನಾವು ನಾದಯೋಗವನ್ನು ಉಪಯೋಗಿಸ್ಕೊಳ್ತೀವಿ. ಕೆಲವೊಂದು ಔಷಧಗಳನ್ನು ಕೊಡ್ತೇವೆ, ಜೊತೆ ಜೊತೆಗೆ ನಾದಯೋಗವನ್ನು ಅಳವಡಿಸ್ಕೊಳ್ಳುವಂಥದ್ದು. ಹೀಗೆ ಎರಡು ಮೂರು ರೀತಿಯಲ್ಲಿ ನಾವು ನಾದಯೋಗವನ್ನು ಆರೋಗ್ಯ ರಕ್ಷಣೆಗೂ ಉಪಯೋಗಿಸ್ಕೊಳ್ತೀವಿ, ರೋಗ ನಿವಾರಣೆಗೂ ಉಪಯೋಗಿಸ್ಕೊಳ್ತೀವಿ, ವೃತ್ತಿ ಜೀವನದ ವೃತ್ತಿ ಕೌಶಲವನ್ನು ಹೆಚ್ಚಿಸ್ಲಿಕ್ಕೂ ಉಪಯೋಗಿಸ್ಕೊಳ್ತೀವಿ, ವಿವಿಧ ಸಂದರ್ಭಗಳನ್ನು ನಿಭಾಯಿಸಲಿಕ್ಕೂ ಉಪಯೋಗಿಸ್ಕೊಳ್ತೀವಿ.
1: ಒಳ್ಳೆಯದು ಡಾಕ್ಟರ್ ಶ್ರೀವತ್ಸ ಅವರ, ಇದುವರೆಗೂ ನಾದ ಯೋಗ ಮತ್ತು ನಾದ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನಾದಯೋಗ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀವತ್ಸ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
3: ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ.
2: ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು.

0: ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ.
1: ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ.
0: ಸಂಕಲನ ತೇಜಸ್ವಿನಿ ಗಿರೀಶ್.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಮೈಸೂರಿನ ಶ್ರೀನಗರದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು.

0: ಮಕ್ಕಳಿಗೆ ತಪ್ಪದೆ ಕೇಳ್ತೀರಾ ಅಲ್ವಾ? ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮ.
1: ಗಾದೆ ಜನಪದರ ಅನುಭವದ ಹೂರಣ,
2: ಗಾದೆ ಕವಿಪುಂಗವರ ಕಾವ್ಯರಸದ ತೋರಣ,
1: ಗಾದೆ ಕನ್ನಡ ಭಾಷೆಯ ಸೌಂದರ್ಯದ ಆಭರಣ.
3: ಮಲೆ ಮಲೆ ಮಾತಾಡಿ ಹುಲಿ ಕರಡಿ ಜೂಜಾಡಿ ಅಲ್ಲೆರಡು ಕಾಡಿಂಗ ಮರೆಯಾಯಿತು.
2: ಮಾತಿನ ಒಡಲು ಮುತ್ತಿನ ಕಡಲು,
1: ಗಾದೆಗಳ ವಿಶೇಷತೆಯನ್ನು ಬಿಂಬಿಸುವ ಬಾನುಲಿ ಸರಣಿ.
4: ಕಬ್ಬಿನ ಗಣಿ ಡೊಂಕು ಅದರ ಹಾಲದು ಡೊಂಕಿ ರಸಿಕ ಪೇಳು.
2: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ಮಾತಿನ ಒಡಲು ಮುತ್ತಿನ ಕಡಲು.
5: ಪ್ರಾಣಕ್ಕೆ ನೂರಾರು ಹೆಸರು.

0: ನಿನಗೆ.
1: ಪ್ರೀತಿಯ ಕೇಳುಗರೆ, ದೇಸಿ ಭಾಷಾ ಸೊಗಡು, ಕಲ್ಪನೆ, ಪುರಾಣ, ವಾಸ್ತವಗಳ ಚಿತ್ರಣವನ್ನೊಳಗೊಂಡ ದೇವನೂರು ಮಹಾದೇವ ಅವರ ಕುಸುಮಬಾಲೆ ಕಾದಂಬರಿಯ ಬಾನುಲಿ ಓದು ಕಾದಂಬರಿ ವಿಹಾರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7:15, ಮರುಪ್ರಸಾರ ಪ್ರತಿ ಶುಕ್ರವಾರ ಮಧ್ಯಾಹ್ನ 12:45. ತಪ್ಪದೆ ಆಲಿಸಿ ದೇವನೂರು ಮಹಾದೇವ ಅವರ ಕುಸುಮಬಾಲೆ ಕಾದಂಬರಿಯ ಬಾನುಲಿ ಓದು ಕಾದಂಬರಿ ವಿಹಾರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಹಾಗೂ ಪ್ರತಿ ಶುಕ್ರವಾರ ಮಧ್ಯಾಹ್ನ 12:45 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
0: ಈ ಬೆಳಿಗ್ಗೆ 9:55 ಪುರಾತತ್ವ ಪರಂಪರೆ ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ವೇಳೆ 9:30 ಆಕಾಶವಾಣಿ ಮೈಸೂರು.

ಧರ್ಮದ ಹೆಸರಿನಲ್ಲಿ ಕಾಳಿಗೆ ಅರ್ಪಿಸುತ್ತಿದ್ದ ಭಯಂಕರವಾದ ಬಲಿಯನ್ನು ನೋಡಿ ಬಂಗಾಳಿಗಳ ಜೀವನವನ್ನು ಇನ್ನೂ ಹೆಚ್ಚಾಗಿ ತಿಳಿಯಬೇಕೆಂದು ನನಗೆ ಬಯಕೆ ಉಂಟಾಯಿತು. ನಾನು ಬ್ರಹ್ಮ ಸಮಾಜವನ್ನು ಕುರಿತು ಬಹಳ ಓದಿದ್ದೆ. ಅದರ ವಿಷಯವೂ ನನಗೆ ತಕ್ಕ ಮಟ್ಟಿಗೆ ಗೊತ್ತಿತ್ತು. ಪ್ರತಾಪ್ ಚಂದ್ರ ಮುಜುಮ್ದಾರರ ಜೀವನ ಚರಿತ್ರೆಯು ನನಗೆ ಕೆಲವು ಅಂಶಗಳನ್ನು ತಿಳಿಸಿಕೊಟ್ಟಿತ್ತು. ಅವರು ಭಾಷಣ ಮಾಡಿದ ಕೆಲವು ಸಭೆಗಳಿಗೂ ನಾನು ಹೋಗಿದ್ದೆ. ಅವರು ಬರೆದಿದ್ದ ಕೇಶವ ಚಂದ್ರಸೇನರ ಜೀವನ ಚರಿತ್ರೆಯನ್ನು ತುಂಬ ಉತ್ಸಾಹದಿಂದ ಓದಿದ್ದೆ. ನನಗೆ ಸಾಧಾರಣ ಬ್ರಹ್ಮ ಸಮಾಜ ಮತ್ತು ಆದಿ ಬ್ರಹ್ಮ ಸಮಾಜಗಳಿಗೆ ಇದ್ದ ವ್ಯತ್ಯಾಸವೂ ಗೊತ್ತಾಗಿತ್ತು. ನಾನು ಶಿವನಾಥ ಶಾಸ್ತ್ರಿಯವರನ್ನು ಹೋಗಿ ನೋಡಿದೆ. ಪ್ರೊಫೆಸರ್ ಕಥಾವಟೆಯವರೊಡನೆ ಮಹರ್ಷಿ ದೇವೇಂದ್ರನಾಥ ಠಾಗೂರ್ರನ್ನು ನೋಡಲು ಹೋದೆ. ಆದರೆ ಅವರು ಸಂದರ್ಶನಕ್ಕೆ ಅವಕಾಶ ಕೊಡುತ್ತಿರಲಿಲ್ಲವಾದ್ದರಿಂದ ಅವರನ್ನು ನೋಡಲು ಸಾಧ್ಯವಾಗಲಿಲ್ಲ. ಆದರೆ ಅವರ ನಿವಾಸದಲ್ಲಿ ನಡೆದ ಬ್ರಹ್ಮ ಸಮಾಜದ ಒಂದು ಉತ್ಸವಕ್ಕೆ ನಮ್ಮನ್ನು ಆಹ್ವಾನಿಸಿದ್ದರು. ಅಲ್ಲಿ ನಮಗೆ ಸೊಗಸಾದ ಬಂಗಾಳಿ ಸಂಗೀತವನ್ನು ಕೇಳುವ ಅವಕಾಶವನ್ನು ಮಾಡಿಕೊಟ್ಟರು. ಅಂದಿನಿಂದ ನಾನು ಬಂಗಾಳಿ ಸಂಗೀತದ ಪ್ರೇಮಿಯಾಗಿಬಿಟ್ಟೆ. ಬ್ರಹ್ಮ ಸಮಾಜದ ವಿಷಯವನ್ನು ಇಷ್ಟು ತಿಳಿದುಕೊಂಡ ಮೇಲೆ ಸ್ವಾಮಿ ವಿವೇಕಾನಂದರನ್ನು ನೋಡದೆ ತೃಪ್ತಿಯಲ್ಲಿ? ಆದ್ದರಿಂದ ನಾನು ಬಹಳ ಉತ್ಸಾಹದಿಂದ ಬೇಲೂರು ಮಠಕ್ಕೆ ಬಹುಭಾಗ ನಡೆದುಕೊಂಡೇ ಹೋದೆ. ದೂರವಾಗಿ ಏಕಾಂತ ಸ್ಥಾನದಲ್ಲಿದ್ದ ಮಠದ ಸನ್ನಿವೇಶ ನನಗೆ ಸಂತೋಷವನ್ನು ಉಂಟುಮಾಡಿತು. ಸ್ವಾಮಿಗಳು ಕಲ್ಕತ್ತೆಯ ತಮ್ಮ ಮನೆಯಲ್ಲಿ ಕಾಯಿಲೆ ಮಲಗಿದ್ದಾರೆ, ನೋಡಲು ಸಾಧ್ಯವಿಲ್ಲ ಎಂದು ತಿಳಿದು ನನಗೆ ದುಃಖವೂ ಹಾಗೂ ನಿರಾಸೆಯೂ ಉಂಟಾಯಿತು. ಆನಂತರ ನಾನು ಸಿಸ್ಟರ್ ನಿವೇದಿತಾರವರ ಮನೆ ಎಲ್ಲಿ ಎಂದು ಕೇಳಿ ತಿಳಿದುಕೊಂಡೆ. ಆಕೆ ಇದ್ದ ಚೌರಂಗಿ ಭವನಕ್ಕೆ ಹೋಗಿ ಆಕೆಯನ್ನು ಸಂಧಿಸಿದೆ. ಆಕೆಯ ಸುತ್ತ ಇದ್ದ ವೈಭವವನ್ನು ನೋಡಿ ನಾನು ಆಶ್ಚರ್ಯಚಕಿತನಾದೆ. ನಮ್ಮ ಸಂಭಾಷಣೆಯಲ್ಲಿ ಆಕೆಗೂ ನನಗೂ ಹೆಚ್ಚು ಸಹಮತ ತೋರಿಬರಲಿಲ್ಲ. ಆಮೇಲೆ ನಾನು ಈ ವಿಷಯವನ್ನು ಬಂದು ಗೋಖಲೆಯವರಲ್ಲಿ ಹೇಳಿದೆ. ಅವರು ನನಗೂ ಹಾಗೂ ಬಹಳ ಉತ್ಸಾಹ

ಚಂಚಲತೆಯುಳ್ಳ ಆಕೆಗೂ ಹೊಂದಾಣಿಕೆ ಆಗದುದು ಆಶ್ಚರ್ಯ ಅಲ್ಲ ಎಂದು ಹೇಳಿದರು. ನಾನು ಆಕೆಯನ್ನ ಮತ್ತೆ ಪೆಸ್ತೋಂಜಿ ಪಾಷಾರವರ ಮನೆಯಲ್ಲಿ ಸಂಧಿಸಿದೆ. ಆಕೆ ನಾನು ಅಲ್ಲಿ ಹೋದಾಗ ಪೆಸ್ತೋಂಜಿಯವರ ವೃದ್ಧ ತಾಯಿಯೊಂದಿಗೆ ಮಾತನಾಡುತ್ತಿದ್ದರು. ಆದ್ದರಿಂದ ನಾನು ದ್ವಿಭಾಷೆಯಾದೆ. ಆಕೆಯೊಂದಿಗೆ ನನಗೆ ಸಹಮತ ಉಂಟಾಗದಿದ್ದರೂ ಆಕೆಗೂ ಹಿಂದೂ ಧರ್ಮದಲ್ಲಿದ್ದ ಅಪಾರವಾದ ಪ್ರೇಮಕ್ಕಾಗಿ ಆಕೆಯನ್ನು ಬಹಳ ಮೆಚ್ಚಿದೆ. ಆಕೆಯು ಬರೆದಿದ್ದ ಗ್ರಂಥಗಳ ವಿಷಯವನ್ನು ನಾನು ಆನಂತರ ಅರಿತುಕೊಂಡೆ. ಕಲ್ಕತ್ತಾದಲ್ಲಿ ನನ್ನ ಕಾಲವನ್ನು ನಾನು ದಕ್ಷಿಣ ಆಫ್ರಿಕಾದ ಕೆಲಸದ ವಿಷಯದಲ್ಲಿ ಮುಖಂಡರನ್ನು ನೋಡುವುದು ಮತ್ತು ಅಲ್ಲಿಯ ನಾನಾ ಧಾರ್ಮಿಕ ಮತ್ತು ಸಾರ್ವಜನಿಕ ಸಂಸ್ಥೆಗಳನ್ನು ಸಂದರ್ಶಿಸುವುದು ಹೀಗೆ ವಿನಿಯೋಗಿಸುತ್ತಿದ್ದೆ. ಬೋಯರ್ ಯುದ್ಧದಲ್ಲಿ ಭಾರತೀಯ ಯೋಧ ಶುಶ್ರೂಷಾ ದಳದವರು ಮಾಡಿದ ಕಾರ್ಯವನ್ನು ಕುರಿತು ಡಾ ಮಲ್ಲಿಕ್ರವರ ಅಧ್ಯಕ್ಷತೆಯಲ್ಲಿ ಒಂದು ಭಾಷಣ ಮಾಡಿದೆ. ಇಂಗ್ಲಿಷ್ ಮನ್ ಪತ್ರಿಕೆಯೊಂದಿಗೆ ನನಗಿದ್ದ ಪರಿಚಯದಿಂದ ಆಗಲು ತುಂಬ ಸಹಾಯವಾಯಿತು. ಮಿಸ್ಟರ್ ಸಾಂಡರ್ಸನ್ರವರು ಆಗ ಖಾಯಿಲೆ ಬಿದ್ದಿದ್ದರು. ಆದರೂ 1896 ನನಗೆ ಮಾಡಿದಷ್ಟೇ ಸಹಾಯವನ್ನ ಆಗಲೂ ಮಾಡಿದರು. ಗೋಖಲೆಯವರು ನನ್ನ ಈ ಭಾಷಣವನ್ನ ತುಂಬ ಮೆಚ್ಚಿಕೊಂಡರು. ಡಾಕ್ಟರ್ ರಾಯರವರು ಅದರ ಪ್ರಶಂಸೆ ಮಾಡಿದುದನ್ನು ಕೇಳಿ ಅವರಿಗೆ ಬಹಳ ಸಂತೋಷವಾಯಿತು. ಹೀಗೆ ಗೋಖಲೆಯವರ ಮನೆಯಲ್ಲಿ ನನ್ನ ವಾಸದಿಂದ ನಾನು ಕಲ್ಕತ್ತಾದಲ್ಲಿ ಮಾಡಬೇಕಾದ ಕೆಲಸ ಬಹಳ ಸುಲಭವಾಯಿತು. ಆದ್ದರಿಂದ ನನಗೆ ಅನೇಕ ಕುಟುಂಬಗಳ ಪರಿಚಯವಾಗಿ ಬಂಗಾಳಿಗಳೊಂದಿಗೆ ನನ್ನ ನಿಕಟ ಸಂಪರ್ಕಕ್ಕೆ ನಾಂದಿಯಾಯಿತು.

ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಕೇಳಿದರೆ ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ 9:36:50 ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ಕಿಲಾಡಿಕಿಟ್ಟು ಚಿತ್ರದ ಗೀತೆಯನ್ನು ವಿಷ್ಣುವರ್ಧನ್, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿರುವ ಈ ಗೀತೆಯನ್ನು ಬರೆದಿದ್ದಾರೆ ಆರ್ ಎನ್ ಜಯಗೋಪಾಲ್, ಸಂಗೀತ ಮೋಹನ್ ಕುಮಾರ್ ಅವರದು.

ವಿಷ್ಣುವರ್ಧನ್ ಹಾಗೂ ಪಿ ಸುಶೀಲಾ ಅವರು ಹಾಡಿದ ಕಿಲಾಡಿ ಕಿಟ್ಟು ಚಿತ್ರದ ಗೀತೆಯನ್ನು ಕೇಳಿದಿರಿ. ಶ್ರೋತೃಗಳೇ ಗಮನಿಸಿ, ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯ ಹಾಗೂ ಶಿಕ್ಷಣ ಸಚಿವಾಲಯದ ವತಿಯಿಂದ ಆಯೋಜಿಸಲಾಗಿರುವ ಪ್ರಾಜೆಕ್ಟ್ ವೀರಗಾಥ 6.0 ಮೂಲಕ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ, ಶೌರ್ಯ, ಧೈರ್ಯ ಮತ್ತು ನಾಗರಿಕ ಪ್ರಜ್ಞೆಯ ಕುರಿತು ಜಾಗೃತಿ ಮೂಡಿಸುವುದರೊಂದಿಗೆ ರಾಷ್ಟ್ರಮಟ್ಟದಲ್ಲಿ ಸೃಜನಶೀಲತೆ ಮತ್ತು ಕಲಾತ್ಮಕ ಅಭಿವ್ಯಕ್ತಿಯನ್ನು ಪ್ರದರ್ಶಿಸಲು ಅವಕಾಶ ಕಲ್ಪಿಸಲಾಗಿದೆ. ಕ್ಯಾಟಗರಿ 1ರಲ್ಲಿ 3ರಿಂದ 5ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ 150 ಪದಗಳಿಗೆ ಮೀರದಂತೆ ಪದ್ಯ, ಪ್ಯಾರಾಗ್ರಾಫ್, ಚಿತ್ರಕಲೆ, ರೇಖಾಚಿತ್ರ ಸ್ಪರ್ಧೆಯನ್ನು, ಕ್ಯಾಟಗರಿ 2ರಲ್ಲಿ 6ರಿಂದ 8ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ 300 ಪದಗಳಿಗೆ ಮೀರದಂತೆ ಪದ್ಯ, ಪ್ಯಾರಾಗ್ರಾಫ್, ಚಿತ್ರಕಲೆ, ರೇಖಾಚಿತ್ರದ ಜೊತೆಗೆ ಮಲ್ಟಿಮೀಡಿಯಾ ಪ್ರಸ್ತುತಿ ಸ್ಪರ್ಧೆಯನ್ನು ಹಾಗೂ ಕ್ಯಾಟಗರಿ 3ರಲ್ಲಿ 9ರಿಂದ 12ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ 750 ಪದಗಳಿಗೆ ಮೀರದಂತೆ ಪದ್ಯ, ಪ್ಯಾರಾಗ್ರಾಫ್, ಚಿತ್ರಕಲೆ, ರೇಖಾಚಿತ್ರದ ಜೊತೆಗೆ ಮಲ್ಟಿಮೀಡಿಯಾ ಪ್ರಸ್ತುತಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಅಕ್ಟೋಬರ್ 4, 2026 ಒಳಗೆ

ಶೌರ್ಯ ಪ್ರಶಸ್ತಿ ಪುರಸ್ಕೃತರೊಂದಿಗೆ ಸಂವಾದ, ಶಾಲಾ ಹಂತದಲ್ಲಿ ಮಕ್ಕಳಿಗೆ ಸ್ಪರ್ಧೆಗಳನ್ನು ಆಯೋಜಿಸಿ ಮೌಲ್ಯಮಾಪನ ನಡೆಸಿ ಅತ್ಯುತ್ತಮ ಪ್ರಸ್ತುತಿಯನ್ನು ಆಯ್ಕೆ ಮಾಡಬೇಕು. ಅಕ್ಟೋಬರ್ 5ರಿಂದ ಅಕ್ಟೋಬರ್ 19ರವರೆಗೆ ಆಯ್ಕೆಯಾದ ಪ್ರಸ್ತುತಿಯನ್ನು ಮೈಗೌ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು. ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನರಹಿತ ಶಾಲೆಗಳು, ಪದವಿ ಪೂರ್ವ ಕಾಲೇಜುಗಳು, ಕೇಂದ್ರ ಮಂಡಳಿ ಶಾಲೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿ ಶಾಲೆಯಿಂದ ಕ್ಯಾಟಗರಿ ಅನ್ವಯ ಗರಿಷ್ಠ 4 ಉತ್ತಮ ಪ್ರಸ್ತುತಿಯನ್ನು ಮೈಗೌ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು. ರಾಷ್ಟ್ರಮಟ್ಟದಲ್ಲಿ ಸೂಪರ್ 100 ವಿಜೇತರನ್ನು ಘೋಷಿಸಲಾಗುತ್ತದೆ. ಪ್ರತಿ ವಿಭಾಗದಿಂದ 25 ವಿಜೇತರು ಸೇರಿ ಒಟ್ಟು 100 ವಿಜೇತರನ್ನು ಘೋಷಿಸಲಾಗುತ್ತದೆ ಮತ್ತು ಪ್ರತಿ ವಿಜೇತರಿಗೆ 10,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಗೌರವ ಪ್ರಮಾಣ ಪತ್ರವನ್ನು ವಿತರಿಸಲಾಗುತ್ತದೆ. ವೀರರ ಶೌರ್ಯಗಾಥೆಗಳನ್ನು ತಿಳಿಯೋಣ, ದೇಶಭಕ್ತಿ ಬೆಳೆಸೋಣ, ಸೃಜನಶೀಲರಾಗೋಣ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲ್ಗೊಳ್ಳೋಣವೆಂದು ಪ್ರಾಂಶುಪಾಲರು ಡಯಟ್ ಮೈಸೂರು ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ವಾಣಿ ಜಯರಾಮ್ ಅವರು ಹಾಡಿರುವ ರಾಜ ಮಹಾರಾಜ ಚಿತ್ರದ್ದು. ಸಾಹಿತಿ ದೊಡ್ಡರಂಗೇಗೌಡರು, ಸಂಗೀತ ನಿರ್ದೇಶಕರು ಎಂ ರಂಗರಾವ್.

ಕಾರ್ಯಕ್ರಮದ ಕಡೆಯ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಹುಲಿ ಹೆಜ್ಜೆ ಚಿತ್ರದ್ದು. ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆಯಿರುವ ಈ ಗೀತೆಯ ರಚನೆಕಾರರು ಆರ್ ಎನ್ ಜೈಗೋಪಾಲ್.

0: ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.
2: ಈ ಸಂಜೆ 6:50 ಕೃಷಿ ರಂಗದಲ್ಲಿ ಅಡಿಕೆ ಮರದ ಮೌಲ್ಯವರ್ಧನೆ ಹಾಗೂ ಪ್ರಾಯೋಗಿಕ ಕಲಿಕೆ ಕುರಿತು ಗ್ರೇಟರ್ ನೋಯ್ಡಾದ ಶಶಿಧರ್ ಭಟ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಈ ರಾತ್ರಿ ಪ್ರಸ್ತುತ ಭಾರತದ ಹಲವು ತಲ್ಲಣಗಳಿಗೆ ಗಾಂಧಿ ಚಿಂತನಗಳ ಅಗತ್ಯತೆ ಕುರಿತು ಮಾತನಾಡುತ್ತಾರೆ ಸಾಹಿತಿ ಎಸ್ ತುಕಾರಾಂ. ರಾತ್ರಿ 10:00 ತತ್ವಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಮಂಡ್ಯ ತಾಲೂಕು ಕೆರೆಗೋಡು ಗ್ರಾಮದ ಸಿಆರ್ ಸಂಜೀವಯ್ಯ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 9:55. ಪುರಾತತ್ವ ಪರಂಪರೆ ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕರ್ನಾಟಕ ಸರ್ಕಾರ.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶಿಸಿದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ www.karnatakaarchaeology.gov.in. ರೇಡಿಯೋ ಕ್ವಿಜ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
0: ದಕ್ಷಿಣ ಕಾಶಿ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನವನ್ನು ಯಾವ ಯಾವ ರಾಜವಂಶಸ್ಥರು ಪುನರುಜ್ಜೀವನಗೊಳಿಸಿದ್ದರು? ಶ್ರೋತೃಗಳೆಲ್ಲರಿಗೂ ನಮಸ್ಕಾರ. ಇವತ್ತಿನ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಶೇಷ ಅತಿಥಿ ಮೋಕ್ಷಗುಂಡಂ ಆರ್ ಶೇಷಾದ್ರಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ.
2: ನಮಸ್ಕಾರ.
0: ಈ ಐತಿಹಾಸಿಕ ಪರಂಪರೆ ಇರತಕ್ಕಂಥ ಕ್ಷೇತ್ರಗಳ ಪಾವಿತ್ರತೆಯನ್ನ ಯಾವ ರೀತಿ ಕಾಪಾಡ್ಕೊಳ್ಬೇಕು, ಅದನ್ನ ಯಾವ ರೀತಿ ನಾವು ಉಳಿಸ್ಕೋಬೇಕು ಮುಂದಿನ ಜನರೇಷನ್ಗೋಸ್ಕರ ಅಂತ ಹೇಳ್ತೀರಾ ಸರ್?
2: ನೋಡಿ, ಇದೊಂದು ಅತ್ಯಮೂಲ್ಯವಾದ ವಿಷಯ ಅಂತ ಮೊತ್ತ ಮೊದಲು ನಮ್ಮ ಯುವ ಪೀಳಿಗೆಗೆ ಅರ್ಥವಾಗುವಂತ ಅದು ಮಾಡುವುದು ನಮ್ಮ ಹಿರಿಯರ ಕರ್ತವ್ಯ ಅಂತ.
0: ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ನಂಜನಗೂಡು ದೇವಾಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಸ್ಥಳದ ಪಾವಿತ್ರತೆಯನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅವರ ಆಶಯ ಏನಾಗಿತ್ತು ಎಂದು ಈ ಸಂದರ್ಭದಲ್ಲಿ ಯಾವ ರೀತಿ ಸ್ಮರಿಸ್ತೀರಾ ಸರ್?
2: ಏನಂದ್ರೆ, ಒಂದು ಪುಸ್ತಕದಲ್ಲಿ ಅವರು ಈ ಕವಿಯ ಬಗ್ಗೆ ನಾನು ಓದಿದ್ದೀನಿ. ಏಕೆಂದ್ರೆ ಅವರು ನಂಜನಗೂಡು ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಅಸಮಾಧಾನವಾಗುತ್ತೆ. ಯಾಕೆಂದ್ರೆ ಎಲ್ಲಂದ್ರೆ ಅಲ್ಲಿ ಕಾಲು ತೊಳ್ಕೊಳ್ಳೋದು, ಅಲ್ಲಿ ನೀರು ಹೋಗ್ತಾ ಇರುತ್ತೆ, ಚರಂಡಿ ನೀರು ಹರಿತಾ ಇರುತ್ತೆ, ತೆಂಗಿನ ಸಿಪ್ಪೆಗಳು, ಬಾಳೆಹಣ್ಣ ಸಿಪ್ಪೆ ಎಲ್ಲಾ ಕಡೆ ಎಸ್ತಿರ್ತಾರೆ. ಒಂದು ಆವರಣವನ್ನು ಒಂದು ಸ್ವಲ್ಪವೂ ಸ್ವಚ್ಛವಾಗಿ ಇಟ್ಕೊಂಡ್ರಲ್ಲ. ಇದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿ ಅವರು ತಕ್ಷಣವೇ ಅಲ್ಲಿನ ಅಧಿಕಾರಿಗಳಿಗೆ ತಿಳಿಸ್ತಾರಂತೆ. ಇದನ್ನ ಒಂದು ದೇವಸ್ಥಾನಕ್ಕೆ ಹೋಗುವುದು ಹೆಚ್ಚಲ್ಲ, ಆವರಣ ಸ್ವಚ್ಛವಾಗಿ ಇಡುವುದು ತುಂಬಾ ತುಂಬಾ ಮುಖ್ಯ, ಅದ ಮೂಲಕ ನಾವು ದೇವರನ್ನ ನಾವು ಸ್ಮರಿಸ್ಬೇಕು ಅಂತ ಹೇಳಿ ತಕ್ಷಣವೇ ವ್ಯವಸ್ಥೆ ಮಾಡಿ ಆ ಜಾಗ ಎಲ್ಲ ಕ್ಲೀನ್ ಮಾಡಿಸ್ತಾರೆ. ಇದು ದೇವಸ್ಥಾನದ ಸನ್ನಿವೇಶ, ಆ ಪರಂಪರೆಗೆ ಅವರು ಕೊಡ್ತಿದ್ದ ಗೌರವ ಇದರಿಂದ ವ್ಯಕ್ತವಾಗುತ್ತೆ.
0: ಈಗೊಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ

0: ಕಟ್ಕೊಂಡು ಬರೋಣ.
1: ಏನಮ್ಮ ನಿಂಗೆ ಗೊತ್ತಾಗಲೇನ ಯಾಕೆ ಇಲ್ಲಿ ಹಿಂಗೆ ಕಸ ಹಾಕಕ್ ಬಂದೀಯ? ಏನ್ ನಿಂಗೆ ಗೊತ್ತಾಗಲೇನ
2: ಇಲ್ಲಿ ಇಷ್ಟೊಂದ್ ಬೀಸ್ ಜಾಗ ಐತಿ, ಹೋಗ್ದು ಹೋಗ್ತಾ ಇದೀನಪ್ಪ, ನಿನಗೇನ್ ಕಷ್ಟ? ಏನ್ ನಿಮ್ಮನೆ ಮುಂದೆ ಹಾಕ್ತಾ ಇದೀನ?
1: ಅಮ್ಮೇ ಇದು ಪವಿತ್ರ ದೇವಾಲಯ ಇರೋ ಕ್ಷೇತ್ರ, ಇಲ್ಲಿ ಪ್ರವಾಸಿಗರು ಬರ್ತಾರೆ. ಇಂತಹ ಐತಿಹಾಸಿಕ ಸ್ಥಳದಾಗೆ ಕಸ ಹಾಕಿ ಪರಂಪರೆ ನಮ್ಮ ದೇಶದ ಪವಿತ್ರತೆಯನ್ನ ಹಾಳು ಮಾಡ್ತೀಯಲ್ಲವ ತಾಯಿ. ಆ ನೀ ಹಿಂಗ್ ಕಸ ಹಾಕೋದ್ರೆ ಅವ್ರ ವಾಸನೆ ಅಂತ ನಮ್ಮೂರ್ ಬಗ್ಗೆ ಕೆಡ್ದಾಗೆ ಮಾತಾಡ್ಕೊಳಕ್ಕಿಲ್ವಾ? ನೀ ಒಂಚೂರು ಯೋಚನೆ ಮಾಡು.
2: ಓ ಹೌದಲ್ಲ, ತಪ್ಪಾಯ್ತು ತಪ್ಪಾಯ್ತು, ನಾನೀಗ ಇಲ್ಲಿ ಹಾಕಿದ ಕಸನ ಎತ್ತಕೊಂಡು ಹೋಯ್ತೀನಿ. ಹಾ ತಿಳಿತಲ್ಲ, ಪಾರಂಪರಿಕ ಮತ್ತೆ ಸಾರ್ವಜನಿಕ ಸ್ಥಳದಲ್ಲಿ ಕಸ ಎಸಿಬೇಡಿ.
3: ನಮ್ಮ ರೇಡಿಯೋ ಶ್ರೋತೃಗಳಿಗೆ ನಿಮ್ಮ ಸಂದೇಶ?
4: ಇದು ನಮ್ಮ ಭವ್ಯ ಪರಂಪರೆಯನ್ನು ಆದಷ್ಟು ಶ್ರದ್ಧೆ ಆಸಕ್ತಿಯಿಂದ ಕಾಪಾಡ್ಕೊಂಡು ಬರುವ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮ ಪಡಬೇಕು ಅಂತ ನಾನು ಅನ್ಸುತ್ತೆ. ಅದ್ರ ಬಗ್ಗೆ ಒಂದು ಗೌರವವಿರಲಿ, ಒಂದು ಶ್ರದ್ಧೆ ಇರಲಿ, ಭಕ್ತಿ ಇರಲಿ, ನಮ್ಮ ಪರಂಪರೆಯನ್ನು ನಾವು ಹಂಗೆ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋಣ.
3: ಮೋಕ್ಷಗುಣಂ ಶೇಷಾದ್ರಿಯವರೇ, ಈ ವಿಶೇಷ ಕಾರ್ಯಕ್ರಮದಲ್ಲಿ ಹಲವಾರು ವೈಶಿಷ್ಟ್ಯ ಪೂರ್ಣ ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು, ನಮಸ್ಕಾರ.
4: ನನಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ನಿಮಗೆ ಆಭಾರಿಯಾಗಿದ್ದೇನೆ, ನಮಸ್ಕಾರಗಳು.
5: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
0: ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನವನ್ನು ಪಶ್ಚಿಮ ಗಂಗಾ ರಾಜವಂಶ, ಚೋಳರು, ಹೊಯ್ಸಳರು, ವಿಜಯನಗರ ಅರಸರು ಮತ್ತು ಮೈಸೂರಿನ ಅರಸರು ಪುನರುಜ್ಜೀವನಗೊಳಿಸಿದರು.
6: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ಪುರಾತನ

0: ಸಂಘ, ಸಂಸ್ಥೆ, ಟ್ರಸ್ಟ್, ಎನ್ಜಿಒಗಳಿಂದ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವ ವಿಶೇಷ ಯೋಜನೆ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.
2: ಪುರಾತತ್ವ ಪರಂಪರೆ ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಸಮಯ 10:30. ಆಕಾಶವಾಣಿ ಮೈಸೂರು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೈಸೂರು ಎಂ ಮಂಜುನಾಥ್ ಅವರ ವಯೋಲಿನ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಪಕ್ಕವಾದ್ಯ ಸಹಕಾರ ನೀಡಿದ್ದಾರೆ ಮೈಸೂರು ಎನ್ ಸುದರ್ಶನ್ ಮೃದಂಗ, ಖಂಜಿರ ಸಿಪಿ ವ್ಯಾಸವಿಠಲ. ಕಾರ್ಯಕ್ರಮದ ಆರಂಭದಲ್ಲಿ ಕೈವಾರ ತಾತಯ್ಯನವರ ರಚನೆ ಪಾಹಿ ನಾರಾಯಣ, ರಾಗ ಆನಂದ ಭೈರವಿ, ತ್ರಿಶ್ರ ನಡೆತಾಳ.

ಡಾಕ್ಟರ್ ಮೈಸೂರು ಎಂ ಮಂಜುನಾಥ್ ಅವರ ವಯೋಲಿನ್ ವಾದನದಲ್ಲಿ ಇನ್ನು ಮುಂದೆ ತ್ಯಾಗರಾಜರ ರಚನೆ ರಾಮನೀಯಡ ರಾಗ ಖರಹರಪ್ರಿಯ ಆದಿತಾಳ.

ಡಾಕ್ಟರ್ ಮೈಸೂರು ಎಂ ಮಂಜುನಾಥ್ ಅವರ ವಯೋಲಿನ್ ವಾದನವನ್ನು ಆಲಿಸಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದ್ದವರು ಮೈಸೂರು ಎನ್ ಸುದರ್ಶನ್ ಮೃದಂಗ, ಸಿಪೆ ವ್ಯಾಸವಿಠಲ ಖಂಜಿರ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಇಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದುರ್ಗಾ ಭವಾನಿ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ರಾತ್ರಿ 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ಕೆ ನಾರಾಯಣ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಲವ್ ಇನ್ ಟೋಕಿಯೋ ಚಿತ್ರದ ಗೀತೆ.

ಶ್ರೋತೃಗಳೇ ಗಮನಿಸಿ, ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ಪ್ರಸಾರವಾಗುತ್ತಿದ್ದ ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ ಇನ್ನು ಮುಂದೆ ಪ್ರತಿ ಸೋಮವಾರ ಬೆಳಿಗ್ಗೆ 7:15 ಮೂಡಿಬರಲಿದೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮೇರೆ ಸನಮ್ ಚಿತ್ರದ ಗೀತೆಯನ್ನು, ಗಾಯಕರು ಮೊಹಮ್ಮದ್ ರಫಿ.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಮೈಸೂರಿನ ಸ್ವರಾಂಜಲಿ ಸಂಗೀತ ಕೇಂದ್ರದ ಸದಸ್ಯೆಯರಿಂದ ಗಾಂಧಿ ಜಯಂತಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ.
1: ಸಾಮಾಜಿಕ ಸುಧಾರಣೆ ಕಾರ್ಯದಲ್ಲಿ ತೊಡಗಿದ್ದಾಗ ಸಮಾಜದಲ್ಲಿ ಬೆಳೆದಿದ್ದ ವಿವಿಧ ಅನಿಷ್ಟಗಳನ್ನು ಸುಧಾರಿಸಿ ಶುದ್ಧಗೊಳಿಸಬೇಕಾದರೆ ಮಾತೃ ಹೃದಯ ಬೇಕೆಂಬ ಅರಿವು ಅವರಿಗೆ ಬಂದಿತ್ತು.
0: ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಗಾಂಧಿ ಜಯಂತಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ.

ಶ್ರೋತೃಗಳೇ ಗಮನಿಸಿ, ನಾಡಹಬ್ಬ ಮೈಸೂರು ದಸರಾ 2026 ಅಂಗವಾಗಿ ಲಲಿತಕಲೆ ಮತ್ತು ಕರಕುಶಲಕಲೆ ಉಪಸಮಿತಿಯು ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಕಲಾಭಿಮಾನಿಗಳ ಮನಸೂರೆಗೊಳ್ಳಲು ಸಜ್ಜಾಗಿದೆ. ಈ ಬಾರಿ ಅಕ್ಟೋಬರ್ 11 ಅಕ್ಟೋಬರ್ 14 ಮೈಸೂರಿನ ಸಿದ್ದಾರ್ಥನಗರದಲ್ಲಿರುವ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯಕಲಾ ಕಾಲೇಜು ಕಾವಾದ ಆವರಣದಲ್ಲಿ ಪೂರ್ವಭಾವಿಯಾಗಿ ಈಗಾಗಲೇ ಮರಳು ಸಿಮೆಂಟ್ ಎರಕ ಭಿತ್ತಿಶಿಲ್ಪ ಶಿಬಿರ, ಕಾವಿಕಲೆ ಭಿತ್ತಿಚಿತ್ರ ಶಿಬಿರ ಹಾಗೂ ಗ್ರಾಫಿಕ್ಸ್ ಅಚ್ಚುಕಲೆ ಶಿಬಿರಗಳನ್ನು ಕಾವಾ ಸಂಸ್ಥೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವ ಚಿರಾಗ್ ಚಿತ್ರದ್ದು.

0: ಕಾಮನೆ ಬಿಲ್ಲು. ಪ್ರೀತಿಯ ಕೇಳಿದರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
1: ಕಾಮನ ಬಿಲ್ಲು, ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
0: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು.

ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿದ್ದ ಆನ್ ಮಿಲೋ ಸಜ್ಜನ ಚಿತ್ರದ ಗೀತೆಯನ್ನು ಆಲಿಸಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಶಾ ಭೋಸ್ಲೆ ಅವರು ಹಾಡಿರುವ ತೀಸರಿ ಮಂಜಿಲ್ ಚಿತ್ರದ ಗೀತೆ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆಶಾ ಪರೇಖ್ ಅವರ ಅಭಿನಯದ ಕೆಲವು ಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಕಾಮನ ಬಿಲ್ಲು ಪರಿಚಯ ಕೇಳಿದರೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
2: ಕಾಮನ ಬಿಲ್ಲು ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
1: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು.
3: ಗಾದೆ ಜನಪದರ ಅನುಭವದ ಹೂರಣ,
0: ಗಾದೆ ಕವಿಪುಂಗವರ ಕಾವ್ಯರಸದ ತೋರಣ,
3: ಗಾದೆ ಕನ್ನಡ ಭಾಷೆಯ ಸೌಂದರ್ಯದ ಆಭರಣ.
4: ಮಲೆ ಮಲೆ ಮಾತಾಡಿ ಹುಳಿ ಕರಡಿ ಜೂಜಾಡಿ ಅಲ್ಲೆರಡು ಕಾಳಿಂಗ ಮರೆಯಾಯಿತು.
0: ಮಾತಿನ ಒಡಲು ಮುತ್ತಿನ ಕಡಲು,
3: ಗಾದೆಗಳ ವಿಶೇಷತೆಯನ್ನು ಬಿಂಬಿಸುವ ಬಾನುಲಿ ಸರಣಿ.
5: ಕಬ್ಬಿನ ಗಣಿ ಡೊಂಕು ಅದರ ಹಾಲದು ಡೊಂಕಿ ರಸಿಕ ಪೇಳು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
3: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ಮಾತಿನ ಒಡಲು ಮುತ್ತಿನ ಕಡಲು.
6: ಪಡಗಿದ ಪ್ರಾಣಕ್ಕೆ ನೂರಾರು ಹೆಸರು ತಿಳ್ಕೊಂಡೆ ಎಳೆದೆಳೆದು ಒಳಗಿಂದ ಉಸಿರು ಮೂಗಿನಲ್ಲಿರುವುದೇ ಜೀವಾತ್ಮ ಹೋಗಿ.

0: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 11 ಗಂಟೆ.
1: ಬದುಕಿನ ಬಣ್ಣದ ಚಿತ್ತಾರ,
2: ನಡೆದಾಡೋ ಕಾಮನ ಬಿಲ್ಲೆ, ಹರಿದಾಡೋ ಮುಗಿಲಿನ ಮಿಂಚೆ, ತುಳುಕಾಡೋ ಬಾನಿನ ಚೆಲುವೆ, ಭುವಿಗಿಡಿದ
1: ಪ್ರಸ್ತುತಿ ಜಿಎನ್ ಮಂಜುನಾಥ್.
2: ನೀನೆಂದಿಗೂ ನನ್ನ ಬಾಡಿಗೆ ಆನಂದದ
1: ಕಾಮನ ಬಿಲ್ಲು.
3: ಕಾಮನ ಬಿಲ್ಲು
0: ಪ್ರೀತಿಯ ಕೇಳುಗರೆ, ನಮಸ್ಕಾರ. ಕಾಮನ ಬಿಲ್ಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು 2ನೇ ತಾರೀಕು, ಪವಿತ್ರವಾದ ದಿನ, ದೇಶದ 2 ಅದ್ಭುತ ಚೇತನಗಳು ಜನಿಸಿದ ಮಹಾನ್ ಸುದಿನ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರಿಗೆ ಹಾಗೂ ಸರಳತೆಯ ಸಾಕಾರ ಮೂರ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಕಾಮನ ಬಿಲ್ಲು ಸಾಧಕರ ಬದುಕಿನ ಮತ್ತೊಂದು ಮಗ್ಗಲನ್ನು ಪರಿಚಯಿಸುತ್ತಿರುವ ಸರಣಿ. ಕಾಮನ ಬಿಲ್ಲಿನ 7 ಬಣ್ಣಗಳ ಸೊಬಗನ್ನ ಸುತ್ತೇಳು ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿರುವ ವ್ಯಕ್ತಿಗಳ ಮೇಲೆ ಬಿಂಬಿಸಲಾಗ್ತಾ ಇದೆ. ಕನ್ನಡ ಚಿತ್ರರಂಗದ 2 ಖ್ಯಾತ ನಟರ ಹಾವಭಾವಗಳನ್ನು ಮೈಗೂಡಿಸಿಕೊಂಡು ಅವರನ್ನ ಸದಾ ನೆನಪಿನಲ್ಲಿ ಇಡುವಂತೆ ಮಾಡಿರುವ 2 ಯುವ ಕಲಾವಿದರ ಕಲಾ ಬದುಕನ್ನು ಪರಿಚಯಿಸುವ ಪ್ರಯತ್ನ ನಮ್ಮ ಇವತ್ತಿನ ಈ ಸರಣಿಯದ್ದು.

ಕನ್ನಡ ಚಿತ್ರರಂಗದ ಅಂದದ ಚೌಕಟ್ಟು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬೆಳ್ಳಿ ತೆರೆಯ ಸೊಬಗನ್ನ ಇಂದಿಗೂ ಜೀವಂತವಾಗಿರಿಸುವ ಅಪರೂಪದ ಕಲಾವಿದರು ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರ ನಿಲುವಿನ ನಡೆಗೆ, ಗಂಭೀರ ಹಾವಭಾವ, ಆ ಶ್ರುತಿಬದ್ಧ ಖಡಗ್ ಧ್ವನಿ ಹಾಗೂ ಅಪ್ಪಟ ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಂಡು ಅಕ್ಷರಶಃ ವಿಷ್ಣುವರ್ಧನ್ ಅವರ ಪ್ರತಿರೂಪದಂತೆ ಆರ್ಕೆಸ್ಟ್ರಾ ವೇದಿಕೆಗಳಲ್ಲಿ ಮಿಂಚುತ್ತಿರುವ ವಿಜಾಪುರದ ಪ್ರತಿಭೆ ರವಿ ಕೋರಿಯವರು ಇವತ್ತು ನಮ್ಮ ಕಾಮನಬಿಲ್ಲು ಕಾರ್ಯಕ್ರಮದ ಅತಿಥಿಗಳು.

ಕೇವಲ ಧ್ವನಿಯಲ್ಲ, ವಿಷ್ಣುವರ್ಧನ್ ಅವರ ವ್ಯಕ್ತಿತ್ವವನ್ನೇ ತಮ್ಮೊಳಗೆ ತುಂಬಿಕೊಂಡಿರುವ ರವಿ ಕೋರಿ ಅವರ ಸೌಮ್ಯ ಸ್ವಭಾವ ಮತ್ತು ವಿಶಿಷ್ಟ ರಂಗಪಯಣದ ಸ್ವಾರಸ್ಯಕರ ಮಾತುಗಳನ್ನ ನಾವು ಇವತ್ತು ನಿಮಗೆ ಕೇಳಿಸ್ತಾ ಇದ್ದೀವಿ.

0: ವಿಷ್ಣುವರ್ಧನ್ ಅವರ ಧ್ವನಿ ಮತ್ತು ಹಾವಭಾವಗಳನ್ನ ವೇದಿಕೆ ಮೇಲೆ ರೀಕ್ರಿಯೇಟ್ ಮಾಡೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಈ ಅಪರೂಪದ ಕಲೆಗೆ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದಕ್ಕೆ ಮುಖ್ಯ ಪ್ರೇರಣೆ ಏನು ಅಂತ ನನ್ನ ಮೊದಲ ಪ್ರಶ್ನೆ.
1: ಸರ್, ನನಗೆ ಎಲ್ಲ ಅಭಿಮಾನಿಗಳೇ. ನಾನು ಒಬ್ಬ ಮೊದಲು ಮಿಮಿಕ್ರಿ ಆರ್ಟಿಸ್ಟ್, ಫಸ್ಟ್ ಡ್ಯಾನ್ಸ್ ಮಾಸ್ಟರ್ ಆಗಿ ಬಂದೆ. ಆಮೇಲೆ ಅದಾದ್ಮೇಲೆ ನಾನು ಉಪೇಂದ್ರ ಮಾಡ್ತಿದ್ದೆ, ಆಮೇಲೆ ಮಿಮಿಕ್ರಿ ಮಾಡ್ತಿದ್ದೆ. ಮಿಮಿಕ್ರಿ ಮಾಡ್ತಾ ಜನ ಹೇಳೋರು ಸೇಮ್ ಇಷ್ಟು ಮಾಡ್ತಾರೆ ಕಾಣಿಸ್ತೀರಾ ಅನ್ನೋರು, ನನಗೆ ಅನಿಸ್ತಾ ಇರ್ಲಿಲ್ಲ. ಒಬ್ಬ ಸ್ನೇಹಿತ ಯಾರು ಫೋಟೋ ಸ್ಪಾಟ್ ಅಲ್ಲಿ ಪ್ರಿಂಟ್ ಹಾಕಿಕೊಟ್ರು, ಇದು ನಾನು ಅಂದೆ. ಹೌದು ಸರ್, ಇದು ನೀವೇ, ಹೇಗೆ ಕಾಣಿಸ್ತೀರಾ ನೀವು? ಅವಾಗ ನನಗೆ ಒಂಥರ ವಂಡರ್ ಆಗಿ, ಹಾಗೆ ಜನನೇ ನನ್ನನ್ನ ಒಪ್ಸಿದ್ದು. ಒಂದು ವಿಶೇಷ ಅಂದ್ರೆ ರಾಯರ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರು ನನ್ನ ಜೀವ, ಅವರ ಅನುಗ್ರಹ, ಅಭಿಮಾನ ಆಶೀರ್ವಾದ, ವಿಷ್ಣು ಅಪ್ಪಾಜಿ ಅಂತ ಯಾವತ್ತೂ ಅವ್ರ ಕೃಪೆ ನಮ್ಮ ಮೇಲಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್.
0: ನೀವು ಮಾತಾಡ್ತಿರೋ ಸ್ಟೈಲು ತುಂಬಾ ಹೋಲಿಕೆ ಇದೆ ನಮ್ಮ ವಿಷ್ಣುವರ್ಧನ್ ಅವ್ರನ್ನ ಇಂಟರ್ವ್ಯೂ ಮಾಡ್ದಂಗೆ ಆಗ್ತಾ ಇದೆ. ಯಾವ ಫಿಲ್ಮ್ ಅಥವಾ ಯಾವ ದೃಶ್ಯ ನಿಮಗೆ ಮೊದಲಿಗೆ ಸೆಳೀತು ವಿಷ್ಣುವರ್ಧನ್ ಅವ್ರ ತರ ಮಾತಾಡಬೇಕು ಅಂತ, ಈ ಪ್ರಯಾಣಕ್ಕೆ ನಾಂದಿ ಏನು ಅಂತ?
1: ವಿಷ್ಣು ಸರ್ ಅವರ ಕದಂಬ ಮತ್ತು ಸಿಂಹಾದ್ರಿ ಸಿಂಹ ಕೆಲವು ಚಿತ್ರಗಳು, ಅವ್ರ ಧ್ವನಿ ಏನಪ್ಪ, ಯಾರು ಮಾಡಲ್ಲ ಧ್ವನಿ ಮಿಮಿಕ್ರಿ ಎಲ್ಲ. ನಮ್ ಗೋಪಿ ಸರ್ ಬಹಳಷ್ಟು ಮಾಡ್ತಿದ್ರು. ಜೊತೆಗೆ ಅವರ ಅಭಿನಯ ಜೊತೆಗೆ ಮಾಡಿದ್ ಹೇಗಿರುತ್ತೆ ಒಂದು, ಆಮೇಲೆ ಕೋಟಿಗೊಬ್ಬ, ಕದಂಬ, ಇವೆಲ್ಲ ಡೈಲಾಗ್ ಮನಸ್ಸೆಳಿದ್ ಸರ್.
0: ಹೌದಾ?
1: ಅದನ್ನ ಸ್ಟೇಜ್ ಮೇಲೆ ಹೇಳುವಾಗ ಜನ ಎಲ್ಲ ಹಾಗೆ ಈ ಕೈ ಕರ್ನಾಟಕದಾಸಿ ಅಂದ ಅಂದ ತಕ್ಷಣ ಸೀಟೆ ಚಪ್ಪಾಳೆ, ಜನ ಎಲ್ಲ ಖುಷಿ ಪಡೋ ಸರ್.
0: ನಮ್ಮ ವಿಷ್ಣುವರ್ಧನ್ ಅವ್ರದ್ದು ಅಂದ್ರೆ ಸ್ಪೆಷಲ್ ಸ್ಟೈಲ್, ವಿಶೇಷವಾದಂತಹ ಸ್ಟೈಲ್ ಅವ್ರದ್ದು. ಅವ್ರ ಮಾತಿನ ಶೈಲಿ ಇರ್ಬೋದು, ನಿಧಾನವಾಗಿ ನಗುವಂತ ಸ್ಟೈಲ್ ಇರ್ಬೋದು, ಗಂಭೀರವಾಗಿ ಹೇಳುವಂತ ಡೈಲಾಗ್ ಗಳಿರ್ಬಹುದು, ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ
1: ಸುಮ್ಮನೆ ತಮಾಷೆಗೆ ಅದು ಅವ್ರ ಸ್ಟೈಲ್ ಸರ್. ಜನ ಖುಷಿ ಪಡ, ನಾವು ವೇದಿಕೆಗೆ ಹೋದಾಗ ಜನ ಅಂತಿರ್ತಾರೆ ಸರ್ ಅದ ಹೌಲಾನಿ ಯಾವ್ದು ಹೌಡ ಹೌಡ ಸುಮ್ಮನೆ ತಮಾಷೆಗೆ ಇದಾದ್ರೆ ಖುಷಿ, ಜನ ಬಹಳ ಖುಷಿ ಪಡೋ ಸರ್.
0: ಇದಕ್ಕೆ ಹೇಗೆ ಅಭ್ಯಾಸ ಮಾಡಿದ್ರಿ? ನಿಮ್ಮ ಆಶ್ರಮದ ದಿನಗಳನ್ನ ಒಂಚೂರು ನೆನಪಿಸ್ಕೋಬೋದ ನಮ್ಮ ಶ್ರೋತೃಗಳ ಜೊತೆ? ಯಾಕೆಂತಂದ್ರೆ ಬೇರೆ ಎಲ್ಲ ಕಲಾವಿದರನ್ನ ಮಿಮಿಕ್ರಿ ಕಲಾವಿದ್ರು ಹೇಳ್ತಾ ಇರ್ತಾರೆ, ಅವ್ರನ್ನ ಒಂದ್ಸತಿ ನೋಡಿದ್ರೆ ಫಾಲೋ ಮಾಡ್ಬಿಡ್ಬೋದು, ಅವ್ರ ತರ ಮಾತಾಡ್ಬೋದು. ಬಟ್ ವಿಷ್ಣುವರ್ಧನ್ ಅವ್ರ ತರ ಮಾತಾಡೋದು ಬಹಳ ಕಷ್ಟ, ಅವ್ರ ತರ ಸೀನ್ ಗಳನ್ನ ಕ್ರಿಯೇಟ್ ಮಾಡೋದು ಬಹಳ ಕಷ್ಟ ಅಂತ. ನಿಮ್ಮ ಪರಿಶ್ರಮ ಹೇಗಿತ್ತು ಅಂತ?
1: ಪರಿಶ್ರಮ ಸರ್, ನಾನು ಮಾತಾಡ್ತಿದ್ದೆ, ಜನ ಅದು ಗುರುತಿಸ್ತಿದ್ರು, ಜೊತೆಗೆ ಅದು ರೆಕಾರ್ಡ್ ಮಾಡಿ ತೋರಿಸೋ ನನಗೆ. ಸರ್ ಇದು ನಿಮ್ಮ ವಯಸ್ಸು, ನಾನು ಇದು ಸರ್, ನೀವು ಬಂದ್ರೆ ಏನೋ ಒಂದು ಬೆಂಕಿ, ನೀವು ಸ್ಟೇಜ್ ಬರೋಕಿಂತ ಮುಂಚೆ ಏನೋ ಸಪ್ಪೆ ಇರುತ್ತೆ, ಬಂದ್ಮೇಲೆ ಹೌಳ ಅನ್ನೋದಾಗ್ಲಿ ಸುಮ್ನೆ ತಮಾಷೆಗೆ ಅನ್ನೋದಾಗ್ಲಿ ಆರ್ಗನೈಸರ್ ನ ಎತ್ತಿ ಇವರು ನಮ್ಮ ರಾಜಸಾಬ್ ಅವರು ನಮ್ಗೆ ಕರೆಸಿದ್ದಾರೆ ಅನ್ನೋದು ಹೇಳೋದಾಗ್ಲಿ, ಆರ್ಗನೈಸರ್ ಎತ್ತಿ ತೋರಿಸೋದಾಗ್ಲಿ, ಯಾಕ್ರಿ ಹಿಂಗ್ ಕೂತಿದ್ರಾ ನೋಡಕ್ಕೆ ರಮೇಶ್ ಭಟ್ ಅವ್ರ ತರ ಇದ್ದೀರಾ, ಇವ್ ಜನನ ಮಾತಾಡ್ಸಿದ್ರೆ ಸರ್ ಜನರು ತಗೊಳ್ಳೋದು ಅದು ಎಲ್ಲರಿಗೂ ಬರಲ್ಲ ಸರ್. ಅವ್ರ ಧ್ವನಿ ಮಾತಾಡ್ತಾ ಜನರ ಅನಿಸ್ತಾರೆ, ಯಾರು ಅಜ್ಜಿನ ಮಾತಾಡ್ತಾರೆ ಕೆಳಗೆ ಹೋಗಿ, ಅವೆಲ್ಲ ನೋಡಿದಾಗ ಏನಪ್ಪ ವಿಷ್ಣುವರ್ಧನ್ ಎಲ್ಲೂ ಇದಾರೆ ಇಲ್ಲೇ ಇದಾರಲ್ಲ, ಎಷ್ಟೋ ಜನ ಭಾವಿಕರಾಗಿ ಹತ್ತಿದಾರೆ ಸರ್ ನಮ್ಮ ನೋಡ್ತಾ. ಸರ್ ತಿರ್ಕೊಂಡಾಗ ಒಂದ್ ಎರಡು ತಿಂಗಳು ಊಟ ಮಾಡ್ಲಿಲ್ಲ ಅಂತ ಒಬ್ರು ಆಂಟಿ ಅವ್ರು ಹೇಳಿದ್ರು ಸರ್ ರಾಯಚೂರಲ್ಲಿ. ಸರ್ ನಾನು ಎರಡು ತಿಂಗಳು ಊಟ ಮಾಡಿಲ್ಲ, ಇವತ್ತು ನಿಮ್ ನೋಡಿ ಬಹಳ ಸಂತೋಷ ಪಡ್ತೀನಿ, ನನ್ ಖುಷಿ ಆಯ್ತು, ಅಪ್ಪಾಜಿಯವ್ರ ಧ್ವನಿ, ಅವರ ನಗೆ ಮತ್ತ ಅವರ ಮಾತಾಡೋ ಸ್ಟೈಲು, ಎಲ್ರು ಕೆಲವರು ಫೋಟೋ ತೋರಿಸೋಕೆ ಹಿಂಜರಿತಾರೆ, ನೀವು ಒಂದ್ 2 ಅವರ್ಸ್ ಆಯ್ತು ಫೋಟೋ ಕೊಡ್ತಾನೆ ಇದ್ದೀರಾ. ಅಲ್ಲ ರೀ, ವಿಷ್ಣುವರ್ಧನ್ ಇರೋದು ಅಭಿಮಾನ ಸತ್ತು, ನಾವು ನಿಮ್ಮಿಂದ ಬೆಳೆದಿದ್ದೀವಿ, ನಮ್ಮಿಂದ ನಾವಲ್ಲ. ನಾವು ಯಾರಿಗೋಸ್ಕರ ನೋಡಿ ಒಂದ್ 2 ಕೋಟಿ ಮುದ್ದೆ ಮಾಡಿದ್ರೆ ನಮ್ಗೆ ಯಾರು ಪ್ರೋತ್ಸಾಹ ಮಾಡ್ತೀರಿ? ನೀವು ಚಪ್ಪಾಳೆ ತಿಡ್ತೀರಾ, ನೀವು ಕರೆಸ್ತೀರಾ, ನೀವು ಕೇಳ್ತೀರಾ ಅಂತ ನಾವು ಮಾಡ್ತಾ ಇದೀವಿ. ಅದಕ್ಕೆ ದೇವರು, ಅದಕ್ಕೆ ರಾಜ್ಕುಮಾರ್ ಹೇಳ್ತಿರು ಅಭಿಮಾನಿಗಳೇ ದೇವರು ಅಂತ. ವಿಷ್ಣು ಸರ್ ಅದು ಅಭಿಮಾನಿ ನನ್ನ ಪ್ರಾಣ ಅಂತಿದ್ರು. ಇವರೆರಡು ಕನ್ನಡದ 2 ಕಣ್ಣುಗಳು, ಅವ್ರು ಹೇಳಿದ್ ಯಾವುದು ಸುಳ್ಳಲ್ಲ, ಅದು ಸತ್ಯ ಸರ್. ಅವ್ರು ನಿಜವಾಗ್ಲೂ ಯಾಕಂದ್ರೆ ಜನರನ್ನು ಸ್ಪಂದಿಸಿದ್ರು, ಅವರು ತಮ್ಮ ಕಾಟಾಚಾರಕ್ಕೆ ಮಾಡ್ಲಿಲ್ಲ ಸರ್ ಅವ್ರ ಜೀವನ, ಜನರಿಗೆ ಸ್ಪಂದಿಸಿದ್ರು. ವಿಷ್ಣು ಸರ್ ಕೊನೆ ಕೊನೆಗೆ ಕೆಲವು ಸ್ಟೈಲ್ ನೋಡಿದ್ರೆ ಅಬ್ಬಾ ಭಾವಿಕರಾಗಿ, ನಿಜ ಜೀವನದಲ್ಲಿ ನಾವು ಕೂಡ ಹಾಗೆ ಇದೀವಿ ಸರ್. ನಾ ಹೇಳ್ತೀನಿ ನಿಮ್ಗೆ, ಅವಾಗ್ಲೇ ರಾಯರು ಅಂದ್ರೆ ಪ್ರೀತಿ, ಬಾಬಾ ಅವ್ರ ಅಂದ್ರೆ ಪ್ರೀತಿ, ಸಾಯಿಬಾಬಾ ಅವ್ರ ಮೇಲೆ ಬಹಳ ಭಕ್ತಿ ಇದ್ರು.
0: ಖಂಡಿತ ಖಂಡಿತ,
1: ನನ್ ರಾಯರ ಮೇಲೆ ಬಹಳ ಭಕ್ತಿ ಇದೀನಿ ಸರ್. ನಾನು ವಿಷ್ಣು ಸರ್ ಜನ್ಮದಿನಕ್ಕೆ ಅನಾಥಾಶ್ರಮ ವೃದ್ಧಾಶ್ರಮಗೆಲ್ಲ ಅನ್ನದಾನ ಮಾಡ್ತೀನಿ, ಮತ್ತೆ ಯಾರೇ ಏನೋ ಕಷ್ಟ ಅಂತ ಬಂದಾಗ ಅವ್ರ ಹೆಸರಲ್ಲೇ ದುಡ್ಡು ತೆಗೆದಿಟ್ಟಿರ್ತೀನಿ, ಅವ್ರಿಗೆ ಗುಪ್ತ ದಾನ ಮಾಡ್ತೀನಿ. ಹೇಳ್ಕೊಂಡಿಲ್ಲ ಸರ್, ನನ್ ಪ್ರಯತ್ನ ಮಾಡ್ತಾ ಇದೀನಿ. ಯಾರಿಗೆ ಇವತ್ತು ಒಂದ್ 20 ನಿಮಿಷ ಆದ್ರೂ ವಾರದಲ್ಲಿ ಒಬ್ರು ಕೇಳ್ತಿರ್ತಾರೆ, ಸರ್ ನಮ್ ಒಂದ್ ಸಲಹೆ ನೀಡಿ, ನನ್ಗೆ ಹಿಂಗಾಗ್ತಾ ಇದೆ, ಹೆದರ್ ಬೇಡಪ್ಪ, ಇಲ್ಲಿ ಹೋಗು ಈಗ ಒಳ್ಳೇದಾಗುತ್ತೆ. ಯಾಕೆ ಹೆದರ್ತೀಯ? ಕೆಲವರು ಸ್ಟೇಜ್ ಮೇಲೆ ಅಂತಾರೆ ಸರ್, ಹಾಗೆ ಈಗ ಸರ್ ನಾನು ಒಂದೇ ಮಾತಾಡೋದು ಸರ್, 1000 ಕೋಟಿಯಾಗಿ ದುಡ್ಡು ಮನೆ ಕಟ್ಬೋದು, ಬಹಳ ಚೆನ್ನಾಗಿ ಕಟ್ಬೋದು, ಸತ್ರೆ ನಮ್ನೇನ್ ಮನೇಲಿ ಹೋಗಿಲ್ಲ ಸರ್, ಹೊರಗಡೆ

0: ಹೋಗಿರ್ತಾರೆ, ಹೊರಗಡೆ ಜಳಕ ಮಾಡ್ತಾರೆ. ಏನಿದೆ ಜೀವನದಲ್ಲಿ ಎಲ್ಲ ಬಿಟ್ಟು ಹೋಯ್ತಾರೆ. ಅದೇ ಜೀವನ ಅನ್ನೋದು ನಕ್ಕೊಂತಿರ್ಬೇಕು ಸರ್. ಆ ನೆಲಕ್ಕೆ ಜಾತಿ ಇಲ್ಲ, ಗಾಳಿಗೆ ಜಾತಿ ಇಲ್ಲ, ಸೂರ್ಯನಿಗೆ ಜಾತಿ ಇಲ್ಲ, ನೀರಿಗೆ ಜಾತಿ ಇಲ್ಲ, ನಮ್ಗೆ ಯಾಕ್ರಿ ಜಾತಿ? ಜಾತಿ ಎರಡೇ ಸರ್, ಒಂದು ಗಂಡು ಒಂದು ಹೆಣ್ಣು. ನಾನು ಅದಕ್ಕೆ ಹೇಳ್ತೀನಿ, ಒಂದು ಮುಸ್ಲಿಂ ದರ್ಗಾ ಜಾತ್ರೆಗೆ ಬಂದಿದ್ದೀನಿ, ನಾಳೆ ಶಿವನ ಗುಡಿ ಜಾತ್ರೆ ಇದೆ, ನಾಳೆ ನಾರಾಯಣ ಜಾತ್ರೆ. ನಾನು ಹೇಳೋದು ಇಷ್ಟೇ ಸರ್. ಸರ್, ನಾವು ಸತ್ರೆ ನಾನು ಹೇಳ್ತೀನಿ, ಮೂರಡಿ ಆರಡಿ ಜಾಗಲ್ಲಿ ಉಗಿತಾರೆ. ಅಲ್ಲಿ ಏನು ಗಾಳಿ ಫ್ಯಾನು ನೀರು ಯಾವ್ದು ಇಲ್ಲ ಸರ್. ಎಲ್ಲ ಬಿಟ್ಟು ಬೇಕಾದ್ ಗಳಿಸಿ, ನೀವು ಬಿಟ್ಟು ಹೋಗೋದು ಗ್ಯಾರಂಟಿ. ಸಾವು ಖಚಿತ, ಹುಟ್ಟು ಅನಿರೀಕ್ಷಿತ. ಬಂದಿದ್ದೀವಿ ನಾವು ಇಲ್ಲಿ ಸಂತೆ ಮಾಡಕ್ ಬಂದಿದೀವಿ. ಅದು ನಾನು, ಇದು ನೀನು, ಯಾಕೆ ಈ ನಿಮ್ಮ ಎದುರುಗಡೆ ಇದ್ದೀನಿ ವಿಷ್ಣು ವರ್ಧನ ಸ್ಟೇಜ್ ಮೇಲೆ ಕೇಳು ಸರ್. ನಾನು ನಿಮ್ಮ ಎದುರಿಗೆ ನಾನು ವಿಷ್ಣು ವರ್ಧನ ಇದ್ದೀನಿ. ನನ್ನ ದೇಹದಿಂದ ಜೀವ ಹೋದ್ರೆ, ಇದೇ ಬಾಡಿಯಿಂದ ಜೀವ ಹೋದ್ರೆ ನನಗೆ ಮುಟ್ಟಕ್ಕೆ ಯಾರು ಬರ್ತಾರೆ? ಏಬೋ ಹೆಣ ಅಂತಾರೆ, ಎಲ್ಲ ದೂರ ಹುಡುಕ್ತಾರೆ. ಯಾಕೆ ಸರ್ ಅಮ್ಮ? ದೇಹ ಏನು ತಗೊಂಡೋಗಲ್ಲ ನಾವು, ಎಲ್ಲ ಬಿಟ್ಟು ಹೋಗ್ತಿವ್ರಿ ಅಂತ ಹೇಳಿದಾಗ, ಎಷ್ಟೋ ಜನ ಏನ್ ಸರ್ ಹಂಗ ಹೇಳ್ಬಿಟ್ರಿ ಅಂತಾರೆ. ಕೊನೆಗೆ ಸರ್ ನಮ್ಮ ಅನುಭವ, ಯಾಕಂದ್ರೆ ನಾನು ಹೀಗೆ ಬದುಕಿನ ಸರ್. ನಾ ಯಾವ ವ್ಯಾಮೋಹ ಇಟ್ಕೊಂಡಿಲ್ಲ. ನಾನು ದುಡ್ಡು ಕಾಸು ಮಾಡೋದು ಬೇಜಾನ್ ದುಡ್ಡು ಮಾಡ್ತಿದ್ದೆ ಸರ್. ಇವತ್ತು ನಾನು ಈಗ ರಾಯರ ದಯಿಂದ, ವಿಷ್ಣು ಅಪ್ಪಾಜಿ ಆಶೀರ್ವಾದ, ಸ್ವಲ್ಪ ಈಗ ಮೇಂಟೈನ್, ಒಂದು ಮನೆ, ಒಂದು ಕಾರು ಎಲ್ಲ ಚೆನ್ನಾಗಿದ್ದೀನಿ ಸರ್. ಆದ್ರೆ ನಾನು ಅಂದು ಕೇಳ್ತಿದ್ದೆ ಕೆಲವರು, ಸರ್ ವಿಷ್ಣು ಸರ್ ಬರ್ತಡೇ ಇದೆ, ಅಲ್ಲಿ ಎಷ್ಟು ಕೊಡ್ತಾರೆ? 12-20 ಕೊಡ್ತೀನಿ, ಬರ್ತೀರಾ? ನನ್ನ ಜೀವನದಲ್ಲಿ ಆ ಕೆಲಸ ಮಾಡಿಲ್ಲ ಸರ್. ಇದು ನಾನು ನೆಮ್ಮದಿಯಿಂದ ಹೇಳ್ತಾ ಇದ್ದೀನಿ, ನೀವು ಕೇಳಿಲ್ಲ, ನಾನು ಆದ್ರೂ ಹೇಳ್ತಾ ಇದ್ದೀನಿ.
1: ಖಂಡಿತ ಖಂಡಿತ.
0: ಅದ್ ಕಾರಣ ಏನಂದ್ರೆ, ಸರ್ ಹೆಸರು ಉಳಿಸ್ತಾ ಇದ್ದೀನಿ ಸರ್.
1: ನಿಜ ನಿಜ.
0: ಯಾರಿಗೂ ಮೋಸ ಮಾಡ್ಬೇಕು, ಅವ್ರು ಯಾರಿಗೂ ಮೋಸ ಮಾಡಿಲ್ಲ ಸರ್. ಪಾಪ ದೇವ್ರು ಸರ್, ಪಾಪ ಅವ್ರು ಅಭಿನಯ ಮಾಡೋದೊಂದು ಸುಲಭ ಅಲ್ಲ ಸರ್. ನಾನು ನಿನ್ನೆ ಇದು ನೋಡಿದೆ ಫಿಲ್ಮ್, ವರ್ಷ ಅಯ್ಯೋ ಹಿಂಗೆ ಎದೆಗ್ ಬರ್ಕೊಂಡು ನಾನು ಕೊನೆವರೆಗೂ ಕೆಟ್ಟವನಾಗಿ ಉಳಿದ್ಬಿಡ್ತೀನಿ ಅನ್ನೋದು ನೋಡಿದ್ರೆ, ಅಯ್ಯೋ ದೇವ್ರೆ, ನಾವೇನಯ್ಯ ಅಂತ ಅಭಿನಯ ಮಾಡ್ತೀವಿ, ಆ ದೇವ್ರು ಯಪ್ಪ ಅವ್ರ ಮುಂದೆ ನಾವೇನು ಅಲ್ಲ ಸರ್.
1: ಒಟ್ಟಾರೆ ಹೇಳಬೇಕು ಅಂತಂದ್ರೆ, ನಮ್ಮ ಕನ್ನಡ ಚಿತ್ರರಂಗದ ದುರಂತ ನಾಯಕ ನಟ ನಮ್ಮ ವಿಷ್ಣುವರ್ಧನ್ ಅವರು.
0: ಹೌದು ಸರ್.

0: ಯಾವತ್ತಾರು ನೀವು ವಿಷ್ಣುವರ್ಧನ್ ಅವರನ್ನ ಮೀಟ್ ಮಾಡಿದ್ರ, ಅವರನ್ನ ಭೇಟಿ ಮಾಡಿ ಅವರು ನಿಮ್ಮನ್ನ ನೋಡಿ ಅವರ ಪ್ರತಿಕ್ರಿಯೆ ಹೇಗಿತ್ತು, ಆ ತರದ ಏನಾದ್ರು ಅನುಭವಗಳಾಗಿತ್ತ ರವಿಯವರೇ?
1: ಇದೆ ಸರ್. ಸರ್, ನಾನು ಊರು ಉತ್ತರ ಕರ್ನಾಟಕ ಬಿಜಾಪುರ, ಉತ್ತರ ಕರ್ನಾಟಕದ. ನಾನು ಹಿಮಪ್ಪ ಅಂತ ಶೂಟಿಂಗ್ ಬಿಜಾಪುರಲ್ಲೇ ಇತ್ತು ಸರ್. ಒಂದ್ 20 ದಿವಸ ಇಲ್ಲೇ ಇದ್ರು. ಒಂದ್ ದಿವಸ ಮಾತ್ರ ಒಂದ್ 1/2 ಗಂಟೆ ಕುತ್ಕೊಂಡು ಮಾತಾಡಿದೆ ಸರ್, ಭೇಟಿ ಹೋಗಿದ್ದೆ. ನಾನು ಅವಾಗ ಡ್ಯಾನ್ಸ್ ಮಾಸ್ಟರ್, ಗೋಲ್ಡ್ ಮೆಡಲಿಸ್ಟ್ ಬ್ರೇಕ್ ಡ್ಯಾನ್ಸ್ ಅಲ್ಲಿ. ನಾನು ಡ್ಯಾನ್ಸರ್ ಕೂಡ ಹೌದು ಸರ್. ಅವಾಗ ಇನ್ನು ವಿಷ್ಣು ಅಭಿನಯ ಸರ್ ಅಭಿನಯ ಮಾಡ್ತಾ ಇರ್ಲಿಲ್ಲ. ನೋಡಿದಾಗ ಸರ್ ಮಾತಾಡಿದೆ, ಸರ್ ನಿಮ್ಮ ಅಭಿಮಾನಿ. ಹೌದಾ ಅಂದ್ರು. ಸರ್ ನಿಮ್ಮ ಹಾಡುಗಳು ಕೇಳ್ತಾ ಇರ್ತೀವಿ ಸರ್, ಇತ್ತೀಚಿನ ದಿನಗಳಲ್ಲಿ ನಿಮ್ ಕೆಲವೊಂದು ಹಾಡುಗಳು ಕೇಳಿಸಲ್ಲ ಸರ್, ಬಾಲು ಸರ್ ಹಾಡ್ತಿರ್ತಾರೆ. ಅಲ್ಲಪ್ಪ, ಬಾಲಸುಬ್ರಹ್ಮಣ್ಯ ಅಂತ ಒಳ್ಳೆ ಗಾಯಕರು ಇರುವಾಗ ನನ್ನ ಯಾರು ಹಾಡ್ ಕೇಳ್ತಾರೆ ಸರ್? ಇಲ್ಲ ಸರ್, ನಿಮ್ಮ ಅಭಿಮಾನಿಗಳು ಈ ರಾಯಚೂರು, ಗುಲ್ಬರ್ಗಾ, ಜಮಖಂಡಿ ನಿಮ್ಮ ಹಾಡ್ ಕೇಳಿ ಸಾಕು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯ ಅಂತಿದ್ರೆ ಜನ ಉಯ್ ಅಂತಾರೆ ಸರ್. ನಾವೇ ಈ ಕೇಳಿದ್ವಿ ಸರ್, ದಯವಿಟ್ಟು ಹಾಡಿ, ನೀವು ಕೇಳದ್ಮೇಲೆ ಇನ್ಮೇಲೆ ಹಾಡ್ತೀನಿ ಖಂಡಿತ. ನಮ್ಮ ಅಭಿಮಾನಿಗಳೇ ನಮ್ಮ ದೇವ್ರ ತಾನೆ, ಖಂಡಿತ ಹಾಡೋಣ ಬಿಡಿ, ಓಕೆನಾ ಅಂತಂದ್ರು. ಇವೆಲ್ಲ ನಮ್ಮ ಎದುರಿಗೆ ನಡೆದ ಘಟನೆ ಸರ್.
0: ನೀವು ಅವ್ರ ತರನೇ ಇದ್ದೀರಿ ಅಂತ ಅವ್ರಿಗೆ ನೋಡಿದಾಗ ಹೇಗೆ ಅನ್ನಿಸ್ತು?
1: ಇಲ್ಲ ಸರ್, ನಾನು ಬಹಳ ಸಣ್ಣ ಇದ್ದೆ ಸರ್ ಅವಾಗ.
0: ಸರಿ ಸರ್.
1: ನಾನು ಜಾವಿದ್ ಜಾಫ್ರಿ ತರ ಬಾಡಿ ಸರ್ ಅವಾಗ. ಇವ್ರ ಇದ್ರಲ್ಲ ಜಗದೀಪ್ ಅವ್ರ ಸಿನಿಮಾ ಆಕ್ಟರ್ ಹಿಂದಿ, ಅವರು ಬ್ರೇಕ್ ಡ್ಯಾನ್ಸರ್ ಸರ್, ಅವ್ರದ್ದು ಡ್ಯಾನ್ಸ್ ಕಾಫಿ ಮಾಡ್ತಿದ್ದೆ ಅವಾಗ.
0: ಓಕೆ ಓಕೆ ಓಕೆ.
1: ಹೀಗಾಗಿ ಸಣ್ಣ ಇದ್ದೆ, ಬಹಳ ಸಣ್ಣ ಇದ್ದೆ ಸರ್.
0: ಈಗ ಪೂರ್ಣ ಪ್ರಮಾಣದಲ್ಲಿ ಜೂನಿಯರ್ ವಿಷ್ಣುವರ್ಧನ್ ಅನ್ನಿಸ್ಕೊಂಡ ಮೇಲೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ನಿಮ್ಗೆ? ಹಾಗಿದ್ರೆ
1: ಅದ್ರ ಮೇಲೆ ಅಂದ್ರೆ ಇಲ್ಲ ಸರ್, ನಾನು ವಿಷ್ಣುವರ್ಧನ್ ಅಭಿನಯ ಮಾಡ್ತಿದ್ದೆ ಸರ್. ಅವಾಗ ವಂಶಿ ಪಿಕ್ಚರ್ ಕ್ಲಾಪ್ ಮಾಡಕ್ ಬಂದಿರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಮನೆಗೆ, ವಿಷ್ಣು ಸರ್ ಒಬ್ರು ಯಾರೋ ಪ್ರೊಡ್ಯೂಸರ್, ಒಬ್ರು ನಮ್ಗೆ ಆತ್ಮೀಯರು ಸರ್ ಅವರು, ಕಿರಣ್ ಕಟ್ಟಿಮನಿ ಅಂತ ಈ ಕಡೆ ಭಾಗದವರು. ಅವರು ಅಣ್ಣವ್ರ ಮನೆಗೆ ಕರ್ಕೊಂಡೋಗಿದ್ರು. ಅಣ್ಣವ್ರ ಮನೇಲಿ ವಿಷ್ಣು ಸರ್ ನೋಡಿದೆ ಸರ್, ಇದು ಜಗತ್ತು ನಂಬಲ್ಲ. ರಾಜ್ಕುಮಾರ್ ಸರ್ ಮನೇಲಿ ವಿಷ್ಣುವರ್ಧನ್ ನೋಡಿದೆ ನಾನು. ನನಗನ್ನಿಸ್ತು ಮಂತ್ರಾಲಯ ರಾಯರ ಮಂದಿರದಲ್ಲಿ ಶಿರಡಿ ಸಾಯಿಬಾಬ ನೋಡ್ದಂಗೆ ಇತ್ತು ನನಗೆ. ಬಹಳ ಖುಷಿ ಆಯ್ತು ಸರ್ ನೋಡಿ ಸರ್ ಹೋಗಿ ಕಾಲ್ ಬಿದ್ದೆ ಅಂದ್ರು. ನಮ್ ಪ್ರೊಡ್ಯೂಸರ್ ಮೊದಲು ಹೇಳಿದ, ಭಾವಿಕರಾಗಿ ಹತ್ತು ಬಿಟ್ಟೆ ಪೋ, ಹುಷಾರಾಗಿರು, ಅಳೋದು ಕೈ ಹಿಡಿದೆಲ್ಲ ಮಾಡಬೇಡಿ ಅಂತಂದ್ರು. ಅವ್ರು ಇಲ್ಲ ಇಲ್ಲಿ ಕ್ಲಾಪ್ ಮಾಡಕ್ ಬಂದಿದ್ದಾರೆ ಅಂತ ಹೇಳಿದ್ರು. ಪುನೀತ್ ಸರ್ ನೋಡಿದೆ, ಪಾರ್ಥಮ್ಮ ಮೇಡಮ್ ಅವರೆಲ್ಲ ಇದ್ರು. ವಿಷ್ಣು ಸರ್ ನೋಡಿ ಬಹಳ ಖುಷಿ ಆಯ್ತು ಸರ್ ಅವರು.

0: ವೈಟ್ ಡ್ರೆಸ್ ಅಲ್ಲಿ ಬಂದಿದ್ರು, ನಾವು ಏನು ವೈಟ್ ಡ್ರೆಸ್ ಹಾಕ್ತಿಲ್ಲ, ಅದೇ ಡ್ರೆಸ್ ಅಲ್ಲಿ ಇದ್ರು ಸರ್.
1: ವಿಷ್ಣುವರ್ಧನ್ ಅವರ ಸಿನಿಮಾಗಳಲ್ಲಿ ನಿಮಗೆ ವೈಯಕ್ತಿಕವಾಗಿ ತುಂಬಾ ಇಷ್ಟವಾದ ಪಾತ್ರ ಯಾವುದು, ಆಮೇಲೆ ವೇದಿಕೆ ಮೇಲೆ ಅದೇ ತರ ಆಕ್ಟ್ ಮಾಡಬೇಕಾದ್ರೆ ನಿಮಗೆ ಚಾಲೆಂಜಿಂಗ್ ಅಂತ ಅನ್ಸಿದ್ಯಾವ್ದು, ಅದನ್ನ ನೆನಪಿಸ್ಕೊಳ್ಬೋದಾ?
0: ಓ ಆಗಿದೆ ಸರ್. ಖಂಡಿತ. ಕೆಲವೊಂದು ಏನ್ ಚಾಲೆಂಜಿಂಗ್ ಅಂದ್ರೆ ಜನರನ್ನ ಅಳಿಸೋದಿದಾರೆ ಸರ್, ಯಾರು ಗೊತ್ತಿರ್ತಾರೆ, ಆಮೇಲೆ ಬಹಳಷ್ಟು ಜನ ನೋಡಿದೀವಿ ಬಿಡಿರಿ ಅನ್ನೋರು, ನಾವು ನೋಡಿದೀವಿ ಅಂತವ್ರನ್ನ ಅಳಿಸಿದೀವಿ, ಅಂತವ್ರನ್ನ ನಗಿಸಿದೀವಿ, ಅಂತವ್ರನ್ನ ಏನಪ್ಪ ನಾನು ಹೊರಗಡೆ ಸರ್, ನಾನು ಹೊರಗಡೆ ಹಾಕಿ ಕಾಣಿಸೋದಿಲ್ಲ, ಮೇಕಪ್ ಆಗದ ನಾನು ಮನುಷ್ಯನಾಗಿರಲ್ಲ. ಇದು ಇವತ್ತು ಹೇಳ್ತಾ ಇದ್ದೀನಿ ಸರ್, ಮೇಕಪ್ ಆಗಿದ್ರೆ ನಾನು ಮನುಷ್ಯನಾಗಿರಲ್ಲ. ಇದನ್ನ ರಮೇಶ್ ಭಟ್ ಶಿವರಾಮ್ ಅವರು ಹೇಳದ್ ನನಗೆ. ಇದು ನಿನ್ನ ಹತ್ರ ಬಂದು ಕೂತಿದೀವಪ್ಪ ನಾವು ಗುಲ್ಬರ್ಗದಲ್ಲಿ ಸರ್, ನಮ್ದು ಕಾರ್ಯಕ್ರಮ ವಿಶ್ವಸೇನೆ ಕಾರ್ಯಕ್ರಮ, ನೀನ್ ಪಕ್ಕದಲ್ಲಿ ಬಂದ್ ಕೂತಿದ್ವಿ ಅನ್ಸಿದ ಇಲ್ಲಿ ಸ್ಟೇಜ್ ಮೇಲೆ ನೋಡಿದ್ರೆ ನೀನು ಏನಪ್ಪ ಅಂದ್ಬಿಟ್ರು. ಈ ತರ ಸರ್ ಇನ್ವಾಲ್ವ್ಮೆಂಟ್, ನಾನು ಆ ಪಾತ್ರ ಬಿಟ್ಟು ಹೊರಗೆ ಬರೋದೇ ಇಲ್ಲ.
1: ಅವ್ರಿಗೆ ವಿಷ್ಣುವರ್ಧನ್ ಅವ್ರ ಜೊತೆ ಇದ್ದಂಗೆ ಆಗ್ತಾ ಇತ್ತು ಅನ್ಸುತ್ತೆ.
0: ಆತರ ಅವ್ರು ಯಾರು ಸರ್, ಕೆ ಎಲ್ ಎಸ್ ಸ್ವಾಮಿ ಅವರು ಬಂದಿದ್ರು ಒಮ್ಮೆ ಕಲಬುರ್ಗಿಗೆ, ಕೆ ಎಲ್ ಎಸ್ ಸ್ವಾಮಿ ಮಲೆ ಮಾರ್ತ ಡಾಕ್ಟರ್ ಅನ್ಸುತ್ತೆ ಸರ್, ಸರ್ ಅವರು ಅವ್ರು ಬಂದಿದ್ರು, ಅವರು ವಿಷ್ಣು ಸೇನಾದವ್ರು ಹೇಳಿದ್ರು ಸರ್ ಜೂನಿಯರ್ ವಿಷ್ಣುವರ್ಧನ್ ಎಂಟ್ರಿ ಇದೆ, ಏ 8 ಗಂಟೆ ಆಯ್ತಪ್ಪ ಬಸವ, ನಾನು ಟ್ರೈನ್ ಇದೆ ಹೋಗ್ಬೇಕು ಅಂದ್ರು. ಅಂದ್ರೆ ಇಲ್ಲ ಸರ್ ಅವ್ರದ್ದು ಎಂಟ್ರಿ, ಏ ನೋಡಿದಂತೆ ಬೆಂಗಳೂರು ಬೇಜಾನ ಇದಾರೆ ಅಂತಂದ್ರು. ಇಲ್ಲ ಸರ್ ಅವ್ರನ್ನ ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡಿ ಸರ್, ನಾವೆಲ್ಲ ಅವರು ಬಹಳ ಚೆನ್ನಾಗಿ ಮಾಡ್ತಾರೆ ಸರ್. ಹೌದಾ ಕಳ್ಸಪ್ಪ ಅಂತಂದ್ರು. ಬಂದೆ ಬಂದು ಅವಳ ಸೋಮ್ನೆ ತಮಾಷೆಗೆ, ಏನ್ ಸರ್ ಕೆ ಎಲ್ ಸ್ವಾಮಿ ಅವ್ರೆ ಚೆನ್ನಾಗಿದ್ದೀರಾ ಅನ್ನಕ್ ತಕ್ಷ ಅವ್ರು ಅಳಕ್ಕೆ ಶುರು ಮಾಡಿದ್ರು. ಏನಪ್ಪ ನನ್ಕಂದ ಎಲ್ಲಿ ಹೋಗಿದ್ಯಪ್ಪ, ಎಲ್ಲಿದ್ದು ನನ್ ವಿಷ್ಣು ಹೋದ ಅನ್ಕೊಂಡಿದ್ದೆ, ಎಲ್ಲೂ ಇಲ್ಲಪ್ಪ ನನ್ನಲ್ಲೇ ಇದ್ದಾನೆ ವಿಷ್ಣು. ಹೇಗಿದ್ಯಪ್ಪ, ಚೆನ್ನಾಗಿದ್ದೀನಿ ಕೆ ಎಲ್ ಸ್ವಾಮಿ ಅವರೇ ಬನ್ನಿ ಮೇಲೆ ಹೊಡೆದೋಣ ಅಂತೇಳಿ ಸ್ಟೇಜ್ ಮೇಲೆ ಕರ್ಕೊಂಡ್ ಬಂದೆ. ಅಳ್ತಾ ಹೋದ್ರು ಸರ್ ಅವರು, ಏನಪ್ಪ ಇದು, ನೀನ್ ಹೇಗಪ್ಪ ನನ್ ಕರ್ದೆ. ನಾನು ಆ ಪಾತ್ರದಿಂದ ಹೊರಗ್ಮೇಲೆ ಸ್ಟಾಪ್ ಆದ್ಮೇಲೆ, ನನ್ನ ಸಾಂಗ್ ಸ್ಟಾಪ್ ಆದ್ರೆ ನಾ ಹೇಳಿ ಸರ್ ಅಂದೆ. ಅಯ್ಯೋ ಏನಪ್ಪ ಹಿಂಗ್ ಮಾತಾಡ್ತೀವಿ, ಅವಾಗ ಹಂಗ್ ಮಾತಾಡ್ದೆ ಅಂದ್ರು. ಇಲ್ಲ ಸರ್ ಅದು ನನ್ನ ಇನ್ವಾಲ್ವ್ಮೆಂಟ್, ಏಯ್ ಸಾಕ ಇನ್ನೊಂದ್ ಆಡಪ್ಪ ನಾನು ಕೂತ್ಕೋತೀನಿ ಅಂದ್ರು. ನೀ ಬರ್ದಕ್ಕಾದ ಸಾಂಗ್ ಕೇಳ್ಬಿಟ್ಟು ಹೋದ್ರು ಸರ್, ನಾನು ಸಿಂಗಿಂಗು ಮಾಡ್ತೀನಿ ಸರ್. ಅದೇ ಗಾಡ್ ಗಿಫ್ಟ್ ಸರ್, ನಾನು ಮಾಡಿಲ್ಲ, ಅದು ಭಗವಂತನ ಅದೇ ಬೋನಸ್ ಸರ್.
1: ಕರೆಕ್ಟ್,
0: ಗಾಡ್ ಗಿಫ್ಟ್ ಅಂತಾರ ಸರ್. ವಾಯ್ಸ್ ಸಿಂಗಿಂಗ್, ವಿಷ್ಣು ಸರ್ ಸಿಂಗಿಂಗು ಮತ್ತು ಅವ್ರ ಡೈಲಾಗು ಎರಡು ಒಂದು ನಂದೆ ಒಂದು ಪರಕಾಯ ಪ್ರವೇಶ ಇದೆ ಸರ್. ಸ್ಟೇಜ್ ಮೇಲೆ ಹೋದಾಗ ಮಾತ್ರ ಒಂದೊಂದು ಸಾಂಗಿಗು ಒಬ್ಬೊಬ್ರು ಪಾರ್ಟಿಗಳು ಹತ್ತು, ಒಬ್ರು ಯಾರೋ ಮೊನ್ನೆ ಮಾತಾಡ್ದ ಸರ್ ಯೂಟ್ಯೂಬ್ ಅಲ್ಲಿ, ಅವ್ರ ಎಲ್ಲಿ ನೋಡಿದ್ರೆ ಗೊತ್ತಿಲ್ಲ, ಇಂಡಿಯಲ್ಲಿ ಏನೋ ಮದ್ವೆ ಇತ್ತಂತೆ, ಅವ್ರು ನನ್ ಕೂತ್ ನೋಡಿದಾರ ಒಬ್ರು, ಅವ್ರು ಮಹಾರಾಜರು ಸ್ವಾಮಿ ಅವರು, ಅವ್ರು ಅಣ್ಣತಮ್ಮ ಜಗಳಿದ್ವಿ ಅಂತ ನನಗ್ ಗೊತ್ತಿಲ್ಲ. ಆ ಒಂದು ಸಾಂಗ್ ಮಾಡ್ತೀನಿ ಸರ್ ನಮ್ಮ ಮನೇಲಿ, ಆ ಸಾಂಗ್ ಅಲ್ಲಿ ಅವರೆಲ್ಲ ಸೇರಿಸಿ ಡ್ಯಾನ್ಸ್ ಮಾಡಿಸ್ಬಿಟ್ಟೆ, ಅವ್ರ ಮನೇಲಿ ಜಗಳ ಆಯ್ತು, ಈ ಮನುಷ್ಯ ಹೆಂಗ್ ಕುಡ್ಸಿದ, ಹೆಂಗ್ ನಗ್ಸಿದ, ಎಲ್ಲರ ಕಣ್ಣಲ್ಲಿ ನೀರಿದೆಯಲ್ಲ ಅಂದ್ರಂತೆ. ಇದು ಸರ್ ಇಲ್ಲಿ ಮೊನ್ನೆ ಹಾರುಗಿರಿ ಅಥವಾ ಹಿಡಕಲ್ ಡ್ಯಾಮ್ ಇದೆ ಸರ್, ಅಜ್ಜವ್ರ ಇದ್ರ ಅಲ್ಲಿ, ಅವ್ರು ಹಾಗೆ ಹೇಳಿದ್ರು, ಏನಪ್ಪ ನಾನು ಎಂದೂ ಯಾರಿಗೂ ಒಂದು ಬೆಳ್ಳಿ ದಾರ ಕೊಟ್ಟಿಲ್ಲ, 8 ತೊಲೆ ಬೆಳ್ಳಿ ಕಡ್ಗ ನನ್ನ ಕೈಗೆ ಹಾಕಿದ್ರು ಸರ್ ಅವರು, ಗಾಡ್ ಪ್ರಾಮಿಸ್ ಹೇಳ್ತಾರ. ನನಗೆ ಬಹಳ ವಂಡ್ರ ಆಯ್ತು, ಯಾಕೆ ಏನ್ರಿ ನೀವು ಯಪ್ಪ, ನನಗೆ ಮೈ ಜುಮ್ ಅನ್ನತ್ತಪ್ಪ, ನಾ ಯಾವತ್ತು ನೋಡಿಲ್ಲ ರೀ ಯಾರನ್ನೂ ಹಿಂಗಂದ್ರು ರಾಜವ್ರು. ಅವ್ರು ಶ್ರೀಗಳು ಸರ್,
1: ಬಹುಶಃ ಯಾವ್ದೋ ಪೂರ್ವ ಜನ್ಮದ ನಂಟ್ ಇರಬಹುದು ಅಂತ
0: ಅನ್ಸುತ್ತೆ. ಎಷ್ಟೋ ಜನ ಹೇಳ್ತಾರೆ, ದೊಡ್ಡ ದೊಡ್ಡಪ್ಪ ನೋಡಿ ನನ್ನವರು ಇದಾರೆ, ಅವ್ರು ಬಂದ್ ಕುತ್ಮೇಲೆ ಅವ್ರನ್ನ ಮಾತಾಡ್ಸೋದಾಗ್ಲಿ. ಶ್ರೀಧರ್ ಮೂರ್ತಿ ಸರ್, ಸರ್ ಅವರ ದತ್ತು ಪುತ್ರ ಅಂತಾರಲ್ಲ ಸರ್ಗೆ, ಕೊನೆಗೆ ಅಗ್ನಿ ಸ್ಪರ್ಶ ಮಾಡಿದ್ದು, ಅಗ್ನಿಯನ್ನ ಅವರು ಇದಕ್ಕಿಟ್ಟು ಜೊತೆಗೆ.
1: ಖಂಡಿತ ಖಂಡಿತ.
0: ಅವ್ರು ಶ್ರೀಧರ್ ಮೂರ್ತಿ ಅಂತಾರಲ್ಲ ಸರ್, ಅವರು ಒಂದ್ಸಲ ಸಿಕ್ಕಿದ್ ಸರ್ ಹುಬ್ಳಿಯಲ್ಲಿ, ಅವ್ರು ಕೂಡ ಹೇಗಿದ್ರ ಶ್ರೀಧರ್ ಮೂರ್ತಿ ಚೆನ್ನಾಗಿದ್ದೀರಾ ಅಂದ ತಕ್ಷಣ ಅಳು ಅಳು ಅಳು ಫೋನ್ ಹಂಗೆ ಅಂತಿದ್ರಿ ಅವರು, ಹಂಗೆ ಹಾಕೊಂಡ್ರಿ, ಯಾವ್ರಿ ನೀವು ಮಾತಾಡಿದ್ರಿ ಅಪ್ಪ ರವಿ, ಆವತ್ತಿನ ದಿನ ಮರೆಯದೇ ಇಲ್ಲ ಅಂತಾರೆ. ನನ್ನ ಹೆಸರು ರವಿ ಸರ್, ರವಿ ಕೋರಿ ಅಂತಾರೆ ಈ ಕಡೆ. ಬಹಳ ಖುಷಿ ಬಿಟ್ಟು, ಇದು ನಾನ್ ಮಾಡ್ಬೇಕು ಮಾಡಲ್ಲ ಸರ್, ಅದ ಏನೋ ಮಾತಾಡ್ತಾ ಮಾತಾಡ್ತಾ, ಯಾರಿಗೂ ತೋರಿಸೋದಂತಲ್ಲ, ಹೊರಗಡೆ ಒಂದ್ ಖಡ್ಗ ಹಾಕಲ್ಲ ಹೊರಗಡೆ ಹೊರಟಾಗ, ಅವ್ರ ತರ ಕಾಸ್ಟ್ಯೂಮ್ ಹಾಕಲ್ಲ, ಹೊರಗಡೆ ನ್ಯಾಚುರಲ್ ಆಗಿರ್ತೀನಿ, ಸ್ಟೇಜಿಗೆ ಹೊಂಟ್ರೆ ಒಂದು ಪ್ರಾರ್ಥನೆಯನ್ನು ಮಾಡ್ತೀನಿ, ಇಷ್ಟು ಮಾತ್ರ ಸತ್ಯ ಸರ್.
1: ಅಂದ್ರೆ ನೀವು ಮೇಕಪ್ ಮಾಡ್ಕೊಂಡು ವಿಷ್ಣುವರ್ಧನ್ ಅವರ ಒಂಥರ ಪರಕಾಯಿ ಪ್ರವೇಶ ಅಂದಾಗ ಮಾತ್ರ ನಿಮ್ಗೆ ಆತರ ಡೈಲಾಗ್ ಬರುತ್ತೆ, ಇಲ್ಲ ಅಂದ್ರೆ ರವಿ ಅವ್ರು ಹೇಗಿರ್ತಾರೋ ಹಾಗೆ ಮಾಮೂಲಿ ನಮ್ಗಳ ತರನೇ ಮಾತಾಡ್ಕೊಂಡು ಇರ್ತೀರಿ ಹಾಗಿದ್ರೆ.
0: ಆಮೇಲೆ ಅವರು ಕಾಸ್ಟ್ಯೂಮ್ ಹಾಕಿದೆ ಅವ್ರನ್ನ ಆಗ್ಬೇಕು ಅಂದ ತಕ್ಷಣ ಅದು ಏನೋ ಮೈ ರೋಮಾಂಚನ ಒಂಥರ ಜುಮ್ ಜುಮ್ ಜುಮ್ ಅಂತಿರುತ್ತೆ,
1: ಬಂದ್ಬಿಡತ್ತೆ ಬಂದ್ಬಿಡತ್ತೆ. ಈಗ ಈ ಭಾವನಾತ್ಮಕ ಸನ್ನಿವೇಶಗಳನ್ನ ನೀವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿರಲ್ಲ, ಅದಕ್ಕೆ ಮಾನಸಿಕವಾಗಿ ಹೇಗೆ ಸಿದ್ಧತೆ ಆಗ್ತಿರೋ, ಯಾಕೆಂದ್ರೆ ಬೇರೆ ಬೇರೆ ಸ್ಟೇಜ್ ಗಳಲ್ಲಿ ಬೇರೆ ಬೇರೆ ತರ ಫೀಲಿಂಗ್ಸ್ ಇರುತ್ತೆ, ಹೇಗೆ ನಿಮ್ಮ ಪ್ರಿಪರೇಷನ್ ಹೇಗಿರುತ್ತೆ ಅಂತ?
0: ಈಗ ನಾನು ಇನ್ನೊಂದು ಸರ್, ನಾನು ಅದು ಮಾಡ್ಬೇಕಂತ ಮಾಡಲ್ಲ, ಮೊದಲು ಸ್ಟೇಜಿಗೆ ಹೋಗ್ತೀನಲ್ಲ, ಒಂದು ಎಂಟ್ರೆನ್ಸ್ ಇದೆ, ಸಿಂಹ ಅಂತ ಒಂದು ಇಂಟ್ರೊಡಕ್ಷನ್ ಇದೆ, ಅದನ್ನೆಲ್ಲ ಕಟ್ ಕಟ್ ಕಟ್ ಒಂದು ರಿಮಿಕ್ಸ್ ಸಾಂಗ್ ಬರುತ್ತೆ ಸರ್, ಎಲ್ಲ ಮಾಡ್ತೀನಿ. ಮಾಡಿದ್ಮೇಲೆ

0: ಒಂದು ನಂದು ಸ್ಟಾರ್ಟಿಂಗ್ ಎಂಟ್ರಿ ನಂದು. ಗಂಡು ಮೆಟ್ಟಿದ ನಾಡು, ಕಲೆಯ ತವರೂರು, ಪುಣ್ಯಕ್ಷೇತ್ರ, ನಮ್ಮ ಬೆಳಗಾವಿ ಊರು ಅಂತ ಅಂದ್ಬಿಡ್ತ ಜನ. ಎಲ್ಲೆ ನೋಡಿ, ಎಲ್ಲ ನೋಡಿದ್ವಿ ನಾವು, ಎಂತೆಂತ ಎಲ್ಲ ಕಡೆ ಹೋಗಿದೀವಿ. ಬೆಳಗಾಮದ ಜನ, ಈ ಅಭಿಮಾನಿಗಳು ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ಇಷ್ಟು ಖುಷಿ ಆಗ್ತಾ ಇದೆ. ಈ ಒಂದು ಸಂಜೆಯ ಶುಭಾಶಯ ಸ್ವಾಗತ ಬಯಸುತ್ತ ನಿಮ್ಮನ್ನ ಕಾರ್ಯಕ್ರಮಿಸ್ತಾ ಇದೀನಿ. ಎಲ್ರು ಕೇಳಿದ್ರು, ಸರ್ ಆ ಹಾಡನ್ನ ಹಾಡಿ. ನಾನು ಯಾವ್ದು ಹಾಡಲ್ಲ, ಜೀವನದಲ್ಲಿ ಯಾವ್ದು ತಗೊಂಡು ಹೋಗಲ್ಲ ರೀ, ಎಲ್ಲ ಬಿಟ್ಟು ಹೋಯ್ತಾ ಇರದೆ. ನಾಕೊಂತಿರೋಣ ಅಲ್ವಾ? ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಅಯ್ಯೋ ನೋಡಕ್ಕೆ ರಬ ಸರ್, ಅಂಬರೀಶ್ ಇದ್ದಾಗಿದ್ದಾರೆ ಇವರು. ಅವ್ರು ಯಾರು ಗೊತ್ತಿರಲ್ಲ ಸರ್, ನಾನು ಮಾತಾಡ್ಕೊಂಡ್ರಂಗೆ ಇಲ್ಲ. ಈಗ ನೋಡಿ, ನಿಮ್ಗೆ ಹೆಂಗ್ ಹೇಳ್ತೀನಿ ಹಂಗೆ ಹೋಗುತ್ತೆ. ಹೋಗಿ ಅವ್ರ ಸ್ಟೇಜ್ ಕೆಳಗೆ ಹೋಗ್ಬಿಡ್ತೀನಿ ಮಾತಾಡ್ಕೊಂಡ. ಸರ್ ನಮಸ್ತೆ ಸರ್, ಚೆನ್ನಾಗಿದೆ ಸರ್. ಏನ್ ಸರ್ ಮಾಸಿ ಮೀಸೆ ಸೋಮ್ನೆ ತಮಾಷೆಗೆ? ಏನ್ ಸರ್ ವೀರಪ್ಪನ ಆಗಿದ್ರೆ ನಾನ್ ಬಿಟ್ಟಿದ್ದೆ ಮೀಸೆ, ಅದೇ ತರ ಮೀಸೆ ಬಿಟ್ಟಿದ್ದೀರ? ಒಂದ್ ಸೆಕೆಂಡ್ ವೇದಿಕೆ ಮೇಲೆ ಬರ್ತೀರಾ? ಬರ್ತೀನಿ ಸರ್.
1: ನೋಡಿ, ಅವ್ರ ಮಂಡ್ಯದ ಗಂಡು, ನೀವು ಈ ಊರಿನ ಚೆಂಡು. ಬನ್ನಿ ಸರ್. ಏನ್ ನಿಮ್ ಹೆಸರು? ರಾಮಚಂದ್ರ. ರಾಮಚಂದ್ರ ಅವರು ಅಂಬರೀಶ್, ನೀವು ರಾಮಚಂದ್ರ ಅಷ್ಟೇ. ಬನ್ನಿ ಒಂದ್ ಸಾಂಗ್ ಆಡೋಣ, ಓಕೆನಾ? ಆಡ್ತಾ ಆಡ್ತಾ ಆಡ್ತಾ ಹೋಗ್ಬಿಡ್ತೀವಿ ಸರ್. ಇದೆ ಒಂದ್ ಇನ್ವಾಲ್ವ್ಮೆಂಟ್, ಜನಕ್ಕೆ ಒಂಥರ ಖುಷಿ ಆಗುತ್ತೆ. ಈ ಮನುಷ್ಯ ಏನು ಸರ್, ಎಲ್ರು ಏನ್ ಆಸೆ ಪಡೋದು? ದುಡ್ಡು ಕಟ್ಟ ಕರ್ಸಿದ ತಕ್ಷಣ ಸಂತೋಷ ಪಡುವ ಯಾರು ಅವ್ರ ಹೆಸರು ಹೇಳಲ್ಲ ಕೆಲವರು.
2: ಖಂಡಿತ ಖಂಡಿತ.
1: ನಾವು ದುಡ್ಡು ಹಾಕಿ ಸಾರ್ಥಕ ಆಯ್ತಪ್ಪ, ಅವ್ರಿಗೆ ಅರ್ನೋಸ್ ಹೇಳ್ಬಿಡ್ತಾರೆ ಸರ್, ಪೇಮೆಂಟ್ ತಗೊಂಬಿಡಿ ಮೊದಲೇ. ಆ ಇಬ್ರು ವಿಷ್ಣುವರ್ಧನ್ ನಮ್ ರಂಜಿಸ್ಬಿಟ್ಟ, ನಿಮ್ ದುಡ್ಡು ಕ್ಲಿಯರ್, ನನ್ಗೆ ಏನು ಬೇಡಪ್ಪ ಇನ್ ಕಾರ್ಯಕ್ಕೆ ಮುಂದೆ ಅಂತ. ಇಷ್ಟು ಖುಷಿ ಆಗ್ಬಿಡುತ್ತೆ ಸರ್. ಅರ್ನೋಸರು ಸರ್, ಎಲ್ಲ ಆರ್ಕೆಸ್ಟ್ರಾ ನೀವು ಬಂದ್ರೆ ಸಾಕು ಸರ್, ನಮ್ ದುಡ್ಡು ಕ್ಲಿಯರ್. ಇನ್ನು ಎಷ್ಟು ಸಿಗುದು ಹೊರತು ಕಡಿಮೆ ಸಿಗಲ್ಲ. ನಾನ್ ಹಂಗಂತ ಒಂದ್ ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಕೇಳಲ್ಲ ಸರ್. ನಾನ್ ಏನ್ ಕೊಟ್ಟಿದ್ದೀನಿ, ನನ್ಗೆ ಏನು ಅಷ್ಟು ಕೊಟ್ಬಿಡಿ ಸರ್. ಊಟ ಇದ್ರೆ ಕೊಡಿ, ಇಲ್ಲ ಬಿಡಿ. ನಾನ್ ವೆಜ್ ಇಲ್ಲ ಸರ್, ನೋ ನಾನ್ ವೆಜ್, ನೋ ಡ್ರಿಂಕ್ಸ್. ಏನ್ ಜೀವನ ಹೀಗೆ ಸಾಚಿ ಸರ್.

ನಿಮ್ಮಿಂದ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ಟೈಲರ್ ಸುರೇಶ್ ಹಗಿನಬಾಳು ಗ್ರಾಮದಿಂದ ಹೇಳ್ತಾ ಇದ್ದಾರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾ ಮತ್ತು ಗಾಯನ ಅಂದರೆ ತುಂಬ ಇಷ್ಟ. ಬಂಗಾರದ ಜಿಂಕೆ ಚಿತ್ರ ಮತ್ತು ಅದರ ಹಾಡುಗಳು ನನಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಲವಿನ ಜೋಡಿ ಚೆಲುವಿನ ಮೋಡಿ ಹಾಡು ಎಷ್ಟು ಬಾರಿ ಕೇಳಿದ್ರೂ ಕೇಳಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಅಂತ ಜಯಶ್ರೀ ರಾಮಕೃಷ್ಣನಗರದಿಂದ ಹೇಳ್ತಾ ಇದ್ದಾರೆ. ರವಿಯವರನ್ನು ನಾನು ಮೊಬೈಲ್ನಲ್ಲಿ ಅವರ ವಿಡಿಯೋಗಳನ್ನು ನೋಡಿದ್ದೀನಿ. ಅವರ ಮಾತು, ಅವರ ಧ್ವನಿ, ಅವರ ಹಾಡು ಎಲ್ಲವೂ ಕೂಡ ವಿಷ್ಣುವರ್ಧನ್ ಅವರ ಹೋಲತ್ತೆ. ತುಂಬ ಸಂತೋಷ ಆಯಿತು, ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಹರ್ಷಿತ ಶಕ್ತಿನಗರದಿಂದ ಹೇಳ್ತಾ ಇದ್ದಾರೆ, ವಿಷ್ಣುವರ್ಧನ್ ಅವರ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕಾಮನಬಿಲ್ಲಿನಲ್ಲಿ ಪ್ರತಿಭಾನ್ವಿತ ಕಲಾವಿದರಾದ ರವಿ ಕೋರಿಯವರನ್ನು ಪರಿಚಯಿಸ್ತಾ ಇದ್ದೀರಿ, ನಿಮಗೆ ಧನ್ಯವಾದಗಳು ಅಂತ. ಗುಂಡ್ಲುಪೇಟೆ ತಾಲೂಕು ಹೊಸಪುರದ ಮರಿನಂಜ ಹೇಳ್ತಾರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಹಳಷ್ಟು ಚಲನಚಿತ್ರಕ್ಕೆ ಒಳ್ಳೆಯ ನ್ಯಾಯವನ್ನು ಒದಗಿಸಿದ್ದಾರೆ. ಜಮೀನ್ದಾರ್, ದಿಗ್ಗಜರು, ನಮ್ಮೂರ ರಾಜ, ದಾದಾ, ಇನ್ನೂ ಅನೇಕ ಚಿತ್ರಗಳಲ್ಲಿ ಮಾಡಿದ್ದಾರೆ ವಿಷ್ಣುವರ್ಧನ್ ಅವರು. ಮತ್ತೆ ಹುಟ್ಟಿ ಬರಲಿ, ಅವರ ಕಲಾವಿದರಿಗೂ ನಾವು ಅಭಿನಂದನೆಗಳನ್ನು ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಸ್ವರ್ಣಲತಾ ಮೈಸೂರಿನಿಂದ ಹೇಳ್ತಾ ಇದ್ದಾರೆ, ರವಿ ಕೋರೆ ಅವರ ಧ್ವನಿ ಆ ನಗು ಪಕ್ಕ ವಿಷ್ಣುವರ್ಧನ ಅವರನ್ನು ನೆನಪಿಸ್ತು, ಅದ್ಭುತ ಕಲಾವಿದ, ಇವರನ್ನು ಪರಿಚಯ ಮಾಡ್ತಾರೆ, ಇದಕ್ಕೆ ಧನ್ಯವಾದಗಳು. ಇವರ ಹೆಸರನ್ನು ನಾನು ಕೇಳಿರಲಿಲ್ಲ, ಇಂತಹವರನ್ನು ಎಲ್ಲಿಂದ ಹುಡುಕಿ ತರ್ತಾ ಇದ್ದೀರಿ, ತುಂಬ ಸಂತೋಷ, ನಿಮ್ಮ ಪರಿಶ್ರಮಕ್ಕೆ ಅನಂತ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಡಾಕ್ಟರ್ ಎಂ ಡಿ ಕೃಷ್ಣ ಅವರು ಶ್ರೀರಾಮ್ಪುರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಕಾಮನಬಿಲ್ಲು ಕಾರ್ಯಕ್ರಮ ಕುತೂಹಲಕರವಾಗಿದೆ. ಗಾಂಧಿ ಜಯಂತಿ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮರುರೂಪ ಅಂತಲೇ ಹೇಳಬಹುದಾದ ರವಿಯವರನ್ನು ಪರಿಚಯಿಸ್ತಾ ಇರೋದು ತುಂಬ ಸಂತೋಷ. ನಾನು ಗಣೇಶೋತ್ಸವದಲ್ಲಿ ಇವರ ಹಾವಭಾವ ಮತ್ತು ಅವರ ಸ್ಟೈಲ್ ನೋಡಿ ದಂಗಾದೆ. ಅವರ ಮಾತು ಅದ್ಭುತ, ಅವರನ್ನು ಮಾತಾಡಿಸಿದ್ದಕ್ಕೆ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಗೀತಾ ರೇವಣ್ಣ ಅವರು ಟಿನಸೀಪುರದಿಂದ ಹೇಳ್ತಾ ಇದ್ದಾರೆ, ಎಷ್ಟೋ ಬಾರಿ ಕೆಲವೊಂದು ಚಲನಚಿತ್ರಗಳಲ್ಲಿ ಕೆಲವು ಜನಪ್ರಿಯ ನಟ ನಟಿಯರ ವಾಯ್ಸ್ ಅವರದ್ದೇ ಅಂತ ನಾವು ಭಾವಿಸಿರ್ತೀವಿ. ಇಲ್ಲ, ಆ ಧ್ವನಿ ಅಂಬರೀಷ್ ಅವರದಾಗಲಿ, ವಜ್ರಮುನಿ ಅವರಾಗಲಿ, ಧೀರೇಂದ್ರ ಗೋಪಾಲ್ ಆಗಲಿ, ಅವರದ್ದಲ್ಲ, ಅದು ಅವರದೇ ರೀತಿಯ ಧ್ವನಿ ಹೊಂದಿರುವ ಮಿಮಿಕ್ರಿ ಕಲಾವಿದರು ಅಂತ ತಿಳಿದಾಗ ನಿಜಕ್ಕೂ ವಿಸ್ಮಯ ಆಗತ್ತೆ. ಒಟ್ಟಾರೆ ಅಂತಹ ನಕಲು ಕಲಾವಿದರ ಪರಿಶ್ರಮ ಹಾಗೂ ಉತ್ತಮ ಕಾರ್ಯಕ್ರಮ ನೀಡುತ್ತಿರುವ ನಿಮಗೂ ನಿಲಯಕ್ಕೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ.

0: ಮೂರ್ತಿಯವರು ಚಾಮಲಾಪುರದಿಂದ ಹೇಳ್ತಾ ಇದ್ದಾರೆ. ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಭೋಜರಾಜನ ಪಾತ್ರವನ್ನು ರಾಜ್ ಅವರ ಜೊತೆ ವಿಷ್ಣು ಅವರಿಗೆ ಕೊಡಬೇಕಾಗಿತ್ತು, ಆದರೆ ಚಿತ್ರ ನಿರ್ಮಾಣ ತಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ನೀಡಿತು ಅಂತ ಒಂದು ನೆನಪನ್ನು ಅವರು ಮಾಡಿಕೊಂಡಿದ್ದಾರೆ. ವೆಂಕಟೇಶ್ ನಾಯ್ಕ ಅವರು ಹಗಿನವಾಳು ಎಂದು ಹೇಳ್ತಾ ಇದ್ದಾರೆ. ವಿಷ್ಣುವರ್ಧನ್ ಅವರು ನಾಯಕ ನಟನಾಗಿ ಅಭಿನಯಿಸಿರುವ ನಾಗರಹಾವು ಚಿತ್ರ ಇಂದಿಗೂ ನಾವು ಮರೆಯಕ್ಕೆ ಆಗದಂತಹ ಚಿತ್ರ ಅದು, ಅಜರಾಮರ ಅಂತ ಇವರು ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ, ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಬಂದಿದೆ. ರವಿ ಕೋರೆಯವರು ತುಂಬ ಸೊಗಸಾಗಿ ವಿಷ್ಣುವರ್ಧನ್ ಅವರನ್ನು ಪ್ರತಿನಿಧಿಸ್ತಾ ಇದ್ದಾರೆ, ಪ್ರತಿಧ್ವನಿಸ್ತಾ ಇದ್ದಾರೆ. ಸೂಪರ್, ಗಾಡ್ ಬ್ಲೆಸ್ ಯು ಅನ್ನೋ ಸಂದೇಶವನ್ನು ಇವರು ಕಳಿಸಿದ್ದಾರೆ. ವೇಳೆ ಸರಿಯಾಗಿ 11:25. ಆರ್ಕೆಸ್ಟ್ರಾ ಅನ್ನೋದು ವರ್ಷ ಪೂರ್ತಿ ಇರುವಂತಹ ಕಾರ್ಯಕ್ರಮಗಳಾಗೋದಲ್ಲ. ಈಗ ಗಣೇಶೋತ್ಸವ ಆಗಿರಬಹುದು, ರಾಜ್ಯೋತ್ಸವದ ಫಂಕ್ಷನ್ಗಳು, ಆ ಥರ ದಿನಗಳಲ್ಲಿ ಮಾತ್ರ ಹೆಚ್ಚಿನ ಅವಕಾಶಗಳಿರುತ್ತೆ. ಉಳಿದ ದಿನಗಳಲ್ಲಿ ನಿಮ್ಮ ಹವ್ಯಾಸಗಳು, ನಿಮ್ಮ ದಿನಚರಿ ಹೇಗಿರುತ್ತೆ ರವಿ ಅವರೇ?
1: ಸರ್, ನಾನು ಈ ದಿನಗಳಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಈ ತಿಂಗಳು ಒಂದು 10 ಪ್ರೋಮ್ ಮಾಡಿದೆ. ಅಂದ್ರೆ ಕೆಲವೊಬ್ರು ಟಿಕೆಟ್ ಶೋ ಅಂತ ಮಾಡ್ತಾರೆ ಸರ್, ನಮ್ಮ ಸೈಡ್ ಅವರು ಲಾಸ್ ಇರ್ತಾರೆ ನಾಟಕ ಥಿಯೇಟರ್ ಬೆನಿಫಿಟ್ ಅಂತ, ಅವ್ರು ನಮ್ನ ಹಾಕೊಂತಾರೆ, ಡೇಟ್ ಖಾಲಿ ಇದೆ, ರವಿ ಖಾಲಿ ಇದೀರಾ ಸರ್, ನೋಡಿ ತಗೊಳ್ಳಿ ಸರ್, ಬರೋಣ ಬಿಡಿ ಸರ್, ಲಾಸ್ ಆದ್ರೆ ಕೊಡಲ್ಲ, ಬೆನಿಫಿಟ್ ಆದ್ರೆ ಕೊಡ್ತಾರೆ. ಇವೆಲ್ಲ ಡೇಟ್ ಖಾಲಿ ಡೇಟ್ಗಳು ಕಾಯ್ತಾ ಇರ್ತಾರೆ ಸರ್. ಒಂದು ಆಮೇಲೆ ಏನು ಇಲ್ಲ ಅಂದ್ರು ಬರ್ತ್ಡೇ ಅವ್ರು ಇವ್ರು ಎಲ್ಲರೂ ಕಾಯ್ತಿರ್ತಾರೆ, ರವಿ ಕುರಿ ಖಾಲಿ ನನಗ ಕರೆಸೋಣ. ಈಗ ನಾನು ಫುಲ್ ಟೈಮ್ ಇದೆ ಸರ್ ನನ್ನ ಜೀವನ. ಆದ್ರೆ ಈಗ ನೋಡ್ರಿ, ಈ ತಿಂಗಳಲ್ಲಿ ಒಂದು 10 ಮಾಡಿದೀನಿ, ಅಲ್ಲಿಗೆ 20 ಡೇಟ್ ಖಾಲಿ ಆಯ್ತು. ಈ ದಿನಗಳಲ್ಲಿ ಅಧ್ಯಾತ್ಮ, ದೇವಸ್ಥಾನ, ಅಲ್ಲೆಲ್ಲ ಫ್ಯಾಮಿಲಿ ಜೊತೆಗೆ ಒಂದ್ ಸ್ವಲ್ಪ ತಿರುಗಾಡ್ತೀನಿ ಸರ್.
0: ನಮ್ಮ ಕುಚ್ಚಿಕು ಸ್ನೇಹಿತ ಅಂಬರೀಶ್ ಅವ್ರನ್ನ ಭೇಟಿಯಾಗಿದ್ದ ಅನುಭವ ಇದೆಯಾ?
1: ಇಲ್ಲ ಸರ್, ದೂರದಿಂದ ನೋಡಿದ್ದೇನೆ ಅವ್ರನ್ನ, ನೋಡಿದ್ದೇನೆ ಸರ್ ಅವ್ರನ್ನ, ನೋಡಿಲ್ಲ. ಯಾಕಂದ್ರೆ ನಮ್ಗೆ ಅದೇನು ಬ್ಯಾಡ್ ಲಕ್ ಅನ್ಸುತ್ತೆ, ಕೆಲವೊಂದು ಆಗಿಲ್ಲ, ಸುಳ್ಳು ಹೇಳಿದ್ರೆ ಅರ್ಥ ಇಲ್ಲ ಸರ್, ನನಗೆ ಆದ ಅನುಭವ ನಾನು ಹೇಳ್ತೀನಿ.
0: ಬಹುಶಃ ಅಂಬರೀಷ್ ಅವ್ರನ್ನ ನೀವು ನೋಡ್ಬಿಟ್ಟಿದ್ರೆ ಅವರು ಕೂಡ ಬಹಳಷ್ಟು ಭಾವನೆ ತುಂಬಬೇಕಾಗಿ, ಯಾಕೆಂದ್ರೆ ಅವರು ಒಂದೇ ಆತ್ಮ ಎರಡು ದೇಹ ತರ ಇದ್ದಂತ ಬಹಳಷ್ಟು ಕ್ಲೋಸ್ ಫ್ರೆಂಡ್ಸ್ ಅವರಿಬ್ರು. ಒಂಥರದಲ್ಲಿ ಆ ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿ ಆಗ್ತಾ ಇತ್ತು ನಿಮಗೆ.
1: ಇನ್ನೊಂದು ಸಿಗ್ಲಿಲ್ಲ ಸರ್,
0: ಸಿಗ್ಲಿಲ್ಲ. ನಮ್ಮ ಭಾರತೀ ಮೇಡಮ್ ಆಗ್ಲಿ ಅಥವಾ ಅನಿರುದ್ಧ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇನ್ಯಾರನ್ನ ಭೇಟಿ ಮಾಡಿದ್ರ ರವಿ ಅವರ?
1: ಅನಿರುದ್ಧ ಸರ್ ಭೇಟಿ ಆಗಿದ್ದೀನಿ ಸರ್. ಒಂದು ಸರ್ ಬರ್ತಡೇ ಸುಮಾರು ಒಂದು 15 ವರ್ಷದಿಂದ ಅನ್ಸುತ್ತೆ ಸರ್. ಅಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸರ್ ಬಂದಿದ್ರು, ಅನಿಲ್ ಸರ್ ಅವರು ನಾಗತಿಳಿ ಚಂದ್ರಶೇಖರ್ ಕೂತಿದ್ರು ಅಲ್ಲಿ, ಅದೇ ಇದೇ ತರ ಎಂಟ್ರಿ ಕೊಟ್ಟಿದ್ದೆ, ಅವ್ರಿಗೆ ಮಾತಾಡಿದೆ. ಆಮೇಲೆ ಅನಿಲ್ ಸರ್ ಅವ್ರ ವಾಯ್ಸ್ ಕೇಳಿ ಖುಷಿ ಆಗ್ಬಿಟ್ರಂತೆ. ಪೇಪರ್ ಅಲ್ಲಿ ಬಂದಿದ್ ಸರ್, ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಿದ್ ಸರ್ ಆ ಟೈಮಲ್ಲಿ. ಅನಿರುದ್ಧ ಅವ್ರು ಹಾಗೆ ಬೆಳಗಾಗಿ ನೋಡ್ತಾ ಬಂದು ಹಿಂಗೆ ಕತ್ಲಲ್ಲಿ ಕುತ್ಕೊಂಡ್ರು ನೋಡಿದೆ. ಅದೇ ಸೇಮ್ ಕೆ ಎಲ್ ಸ್ವಾಮಿ ಸರ್ ಹೆಂಗಾದ್ರು ಅದೇ ಒಂದು ಫೀಲ್ ಕೊಟ್ರು, ಅವ್ರು ಅವ್ರ ಜೊತೆ ಮಾತಾಡಕ್ ಆಗ್ಲಿಲ್ಲ. ಆಮೇಲೆ ನಾಗರಾವ್ ಫಿಲ್ಮ್ ಅಂತಲ್ಲ ಸರ್,
0: ಮತ್ತೆ ರಿಲೀಸ್
1: ಮಾಡಿದ್ರು, ಗ್ರಾಫಿಕ್ ಫಿಲ್ಮ್ ಸರ್. ಅದ್ರ ಕೆಲವೊಂದು ಸೇಮ್ ನಾನು ಯೂಸ್ ಮಾಡಿದ್ರೆ, ಬೆಂಗಳೂರಲ್ಲಿ ಕಿಂಗೇಶ್ ರಾಜ್ ಅಂತ ಇದ್ದಾರೆ ಸರ್, ಅವ್ರನ್ನ ಬಳಸ್ಕೊಂಡಿದ್ದಾರೆ ಸರ್. ನಾ
0: ಹೌದಾ,
1: ಅಲ್ಲಿ ಧ್ವನಿಯಲ್ಲಿ ನಾನು ಧ್ವನಿ ನನಗೆ ಅದರಲ್ಲಿ ಸೆಟ್ ಆಗ್ತದೆ, ಎಲ್ಲಾ ಧ್ವನಿ ಪ್ಲಾನ್ ಮಾಡಿದ್ರು, ಕೊನೆಗೆ ನನ್ನ ಧ್ವನಿ ಫೈನಲ್ ಮಾಡಿದ್ರು.
0: ಸೊ ಗ್ರಾಫಿಕ್ಸ್ ಅಲ್ಲಿ ನಾಗರಹಾವು ಬಂದಾಗ ಅದಕ್ಕೆ ನೀವು ವಿಷ್ಣುವರ್ಧನ್ ಅವ್ರು ವಾಯ್ಸ್ ಓವರ್ ಮಾಡಿದ್ದೀರ ಹಾಗಿದ್ರೆ?
1: ವಾಯ್ಸ್ ನಾನೇ ಕೊಟ್ಟಿದ್ದೀನಿ ಸರ್.
0: ಓಹೋ, ನೋಡಿ ಇದು ಅಪರೂಪದ ವಿಚಾರ, ಗೊತ್ತಿರಲಿಲ್ಲ.
1: ಆವಾಗ ಪಿಕ್ಚರ್ ರಿಲೀಸ್ ಆದ್ಮೇಲೆ ನನಗೆ ಸರಿ ಕೋರಿಸಿ ಅಂತ ಅವರು ನನಗೆ ಕರೆಸಿದ್ರು ಸರ್. ಆವಾಗ ಅನಿಲ್ ಸರ್ ಲೈನ್ ಅಲ್ಲಿ ಮಾತಾಡ್ತೀರಾ ಅಂತಂದ್ರು. ಸರ್ ನಮಸ್ತೆ ಸರ್, ನಮಸ್ತೆ ನಮಸ್ತೆ, ಚೆನ್ನಾಗಿದ್ರೆ ಸರ್, ನೋಡ್ತಾ ಇದ್ದೆ, ನಾನು ಟಿವಿಲೇ ನೋಡ್ತಾ ಇರ್ತೀನಿ, ನಿಮ್ಮ ಶೋದಲ್ಲಿ ಕಾರ್ಡ್ ನೋಡಿದೀನಿ, ಅಪ್ಪಾಜಿ ಹೆಸರು ಉಳಿಸಿ ಬಾ ಅಂತ ಹೇಳಿದ್ರು ಅನಿಲ್ ಸರ್. ಆಯ್ತು ಸರ್, ಆಯ್ತು ಸರ್, ಥ್ಯಾಂಕ್ ಯು ಅಂತಂದೆ, ಅಷ್ಟು ಮಾತಾಡಿದ್ದೀನಿ ಸರ್ ಫೋನ್.

0: ಈ ವಿಷ್ಣುವರ್ಧನ್ರ ಧ್ವನಿ ಅನುಕರಣೆ ಅಷ್ಟೇ ಅಲ್ಲದೆ ಅವರ ನಿಲುವುಗಳು, ಅವರ ನಡಿಗೆ, ವ್ಯಕ್ತಿತ್ವದ ಒಂದು ಘನತೆ ಐತಲ್ಲ. ವಿಷ್ಣುವರ್ಧನ್ ಅಂದಿದ್ರೆ ಒಂದು ಘನತೆಗೆ ಮತ್ತೊಂದು ಹೆಸರದು. ಅದೆಲ್ಲ ನಾ ಹೇಗೆ ಮೈಗೂಡಿಸ್ಕೊಂಡ್ರಿ, ಮತ್ತೆ ಅವರ ಯಾವ ಫಿಲಂ ನೀವು ಮತ್ತೆ ಮತ್ತೆ ನೋಡ್ತಾ ಇರ್ತೀರಿ ಅಂತ?
1: ಅವ್ರದ್ದು ಯಜಮಾನ, ಕೋಟಿಗೊಬ್ಬ, ಕದಂಬ, ಆಮೇಲೆ ಬೆಟರ್ ಫೀಲಿಂಗ್ ಅಂದ್ರೆ ವರ್ಷ, ಆಮೇಲೆ ರಾಯರ್ ಬಂದ್ರು ಮಾವನ ಮನೆಗೆ, ಆಮೇಲೆ ಕರ್ಣ ಫೀಲಿಂಗ್ ಸರ್ ಯಾರು ಮಾಡಕ್ಕಾಗಲ್ಲ ಸರ್. ಅದು
0: ಹೌದು,
1: ಎಲ್ಲರೂ ಆರ್ಟಿಸ್ಟೇ, ಆದ್ರೆ ಅವ್ರದೊಂದು ಇಲ್ಲಿ ಇನ್ವಾಲ್ವ್ಮೆಂಟ್ ಸಾಕಾಗಿದೆ ಸರ್.
0: ಹೌದು ಹೌದು,
1: ಅದು ಮಾತಾಡ್ತಿದ್ದು ಕಣ್ಣಲ್ಲಿ ನೀರು ಬರ್ತಿತ್ತು. ಆ ವೈಬ್ರೇಷನ್ಸ್ ಏನಪ್ಪ ಇದು, ಯಾರು ಇವ್ರು, ಏನು ಸರಸ್ವತಿ ತಾಯಿ ಇವ್ರ ಹೃದಯದಲ್ಲಿ ಅದಾಳೇನೋ ಅನ್ನಷ್ಟು ನನಗೆ ಖುಷಿ ಆಗುದು. ಏನಪ್ಪ ತಮ್ಮನ್ ತಾವ್ ಮರ್ತು ಮಾಡುದಿದೆಯಲ್ಲ ಸರ್, ಅದು ಇವತ್ತು ಸ್ಟೇಜ್ ಮೇಲೆ ನಾನು ಮಾಡುವಾಗ ಜನ ಅಂತಾರೆ, ಏನ್ರಿ ಅಪ್ಪ ನೀವು ಅಲ್ಲರಿ, ಅದು ಸರೇ ಬಂದಿರ್ತಾರೆ ನಿಮ್ಮ ಮೈಯಲ್ಲಿ ಅಂತಾರೆ. ನಾವು ಕೂಡ ಅಷ್ಟೇ ಸರ್, ಯಾರು ನೋಡ್ತಾರೆ ಅಂದ್ರೆ ಕಾಟಾಚಾರ ಅಂತ ಮಾಡಿಲ್ಲ ಸರ್, ಪೇಮೆಂಟ್ ಹೆಂಗಿದ್ರು ಕೊಡ್ತಾರೆ ನಂಗೆ. ಮೂರ್ ತಾಸಲ್ಲಿ ನನ್ನ ಏನ್ ಎಂಟ್ರಿ ಅದು, ಎಷ್ಟು ಬ್ಯಾಂಕ್ ಅಲ್ಲಿ ಕಾಸ್ಟ್ ಒಟ್ಟು ಬ್ಯಾಂಕ್ ಕಾಸ್ಟ್ ಮುಗಿಸ್ತೀನಿ ಸರ್. ಯಾಕೆಂದ್ರೆ ನಾನ್ ಮಾಡುವಂತ ನಂಗಿಲ್ಲ ಸರ್, ಇನ್ನೊಂದು ಏ ಬನ್ನಿ ಸರ್ ಪ್ಲೀಸ್, ನಿಮ್ನೇ ಕರಿತಾ ಇದ್ರೆ ಹೋದ ತಕ್ಷಣ ಅವ್ರು ನಾ ಹೇಳ್ತೀನಿ ಎಷ್ಟು ನಿಮಿಷ ಮಾಡ್ಲಿ, ಏ ಸರ್ ನೀವು ಬೇಕಾ ಚಕ್ರಿ ಜನ ಕೇಳಿದ್ರೆ ಕಂಟಿನ್ಯೂ ಮಾಡಿ ಅಂತಾರೆ. ನಾನು 5 ನಿಮಿಷ ಹೋದ್ರೆ 20 ನಿಮಿಷ ಬಿಡೋದಿಲ್ಲ, ಚೆನ್ನಾಗಿ ಬಿಡೋದಿಲ್ಲ. ಮೂರ್ ಕಾಸ್ಟ್ಯೂಮ್ ಹಾಕ್ತೀನಿ ಸರ್, ವೈಟ್ ಯೆಲ್ಲೋ ಕೋಟ್ ಅಂತ, ಒಂದ್ ಲಾಸ್ಟಿಗೆ ಆಪ್ತರಕ್ಷಕ ಕಾಸ್ಟ್ಯೂಮ್ ಹಾಕ್ತೀನಿ, ಅದ್ರ ಮೂರಲ್ಲಿ ಇದು. ಆಮೇಲೆ ಆಪ್ತ ಮಿತ್ರ ಅಂತ ನನ್ನ ಒಬ್ರು ಸಹಪಾಠಿ, ಒಬ್ರು ಡ್ಯಾನ್ಸರ್ ಬರ್ತಾರೆ ಕೇರಳದಿಂದ, ಆಮೇಲೆ ಸೋಲಾಪುರದಿಂದ, ಆಪ್ತಂದ್ರೆ ರಾರಾ ಡ್ಯಾನ್ಸ್, ಕೆಲವೊಬ್ರೆ ಮಾಡ್ತಾರೆ ಸರ್ ಅದು.
0: ಓಕೆ ಓಕೆ,
1: ಆವಾಗಿದ್ದಂಗಂದ್ರೆ ಅದು ಅದ್ಭುತ ಸರ್.
0: ಈಗ ನೀವು ಆರ್ಕೆಸ್ಟ್ರಾಗಳಲ್ಲಿ ಪ್ರೆಸೆಂಟ್ ಮಾಡ್ತಾ ಇರ್ತೀರಿ, ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಆದಾಗ ವಿಷ್ಣುವರ್ಧನ್ ಅವರ ಪ್ರಶಾಂತ ಸ್ವಭಾವವನ್ನ ನೀವು ಮೈಗೂಡಿಸ್ಕೊಳ್ಬೇಕು. ಯಾಕೆಂತಂದ್ರೆ ಮೈಗೂಡಿಸ್ಕೊಂಡಿದ್ದೀರಿ ಅಂತ ನಾವು ಬಹಳಷ್ಟು ಕಡೆ ನಾವು ಓದಿದ್ದೇವೆ. ಯಾಕೆಂದ್ರೆ ಅವರದೇ ಎಲ್ಲ ನಿಲುವುಗಳನ್ನ, ಎಲ್ಲ ಗುಣಗಳನ್ನ ನೀವು ಬೆಳೆಸ್ಕೊಂಡು ಬಂದಿರೋದ್ರಿಂದ ಆ ಪ್ರಶಾಂತ ಸ್ವಭಾವವನ್ನ ನಿಮ್ಮ ಮನಸ್ಸಿನಲ್ಲಿ ತಂದುಕೊಂಡು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತೀರಿ ಅಂತ?
1: ಆಗಿದೆ ಸರ್, ಅದನ್ನು ಆಗಿದೆ
0: ಆಗಿದೆ
1: ಎಷ್ಟು ಸರ್. ಖಂಡಿತ ಆಗಿದೆ ನಮ್ಗೆ, ಆರ್ಗನೈಸರ್ಗಳು ಪ್ರಾಬ್ಲಮ್ ಮಾಡ್ತಿರ್ತಾರೆ ಸರ್ ಕಾರಣದಲ್ಲಿ. ಏನ್ ಮಾಡ್ತಿರ್ತಾರೆ ಅಂದ್ರೆ, ಒಂದು ಅನುಭವ ಹೇಳ್ಬೇಕಂದ್ರೆ, ಒಂದ್ ಕಡೆ ಟಿಕೆಟ್ ಶೋ ನಡೀತಾ ಇತ್ತು, ಅಲ್ಲಿ ಕಾರ್ಯಕ್ರಮದಲ್ಲಿ ಒಬ್ಬ ಯಾರೋ ಅಭಿಮಾನಿ ಬಂದು, ಅವನು ನಮ್ ಬೆಟ್ಟಿಗೆ ಬರ್ತಿದ್ದ, ಅವನು ಅಪ್ಪಟ ವಿಷ್ಣು ಅಭಿಮಾನಿ ಸಿಗುದು, ಅವನು ಕೈಗೆ ರಕ್ತ ಬಂದು ಅಂತ ಅವ್ರು ತೊಂದ್ರೆ ಮಾಡಿದ್ರು. ಏ ಯಾಕಂತ ಸರ್ ಬಿಡಿ ಸರ್, ಅವಲ್ಲಿ ಏನ್ ಒಂದ್ ಸ್ವಲ್ಪ ಕೈ ಹಿಡ್ಕೋತಾರೆ ಬಿಡಿ, ಇಲ್ಲ ಸರ್ ಅವ್ರು ಏನೇನೋ ಮಾಡ್ತಾರೆ, ಏನು ಮಾಡಲ್ಲ ರೀ, ವಿಷ್ಣು ಅಭಿಮಾನಿಗಳು ಸತ್ತು ನೀವ್ ಯಾಕೆ ತೊಂದ್ರೆ ಮಾಡ್ತೀರಿ ಸರ್, ಬನ್ನಿಪ್ಪ ಏನಿಪ್ಪ ಏನಿಲ್ಲ ಸರ್, ಒಂದೇ ಒಂದು ಅಂದೆ ಹೋದ ಇಷ್ಟೇ, ಇದು ಆಗ್ತದೆ. ಅವಾಗ ಅರ್ಜರ್ ಏನ್ ಸರ್ ನೀವು, ನಾವ್ ಬೇಡ ಅಂತೀವಿ, ನೀವು ಓವರ್ ಮಾಡ್ತಿರಲ್ಲ ಸರ್, ಅದ ನಾವಲ್ಲ ಸರ್, ನಿಮ್ಗೆ ತೊಂದ್ರೆ, ನಾ ಬಿಡ್ಲಿಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ತಾರೆ ಹೇಳಿ, ಇದು ಪ್ರಾಬ್ಲಮ್ ಅಂತಂದ್ ತಡಿತೀವಿ. ಆಮೇಲೆ ಸರ್ ಕಾರ್ಯಕ್ರಮ ಮುಗೀತು ಅಂತಿರ್ತಾರೆ, ಆಮೇಲೆ ಸರ್ ಅವ್ರು ಹಾಡ ಕೇಳಿದಾರೆ ಸರ್, ಏ ಬೇಡ ಸಾಕು ಕ್ಲೋಸ್, ನಾನು ಆದ್ರೂ ಹಾಡಿ ಬರ್ತೀನಿ ಸರ್ ಇವ್ರು ಅಂತಾರೆ. ಆಮೇಲೆ ಏನ್ ಸರ್ ನೀವು, ಸರ್ ನಾನು ಬಿಡ್ಲಿಲ್ಲ ಅಂದ್ರೆ ಖಂಡಿತ ನಿಮ್ ದುಡ್ಡು ಕೊಡ್ತಿರ್ಲಿಲ್ಲ, ಕೇಳ್ಬೇಕಾದ್ರೆ ಅವ್ರು ಸರ್ ನೀವೇನ್ ಸರ್ ಹಿಂಗ್ ಮಾಡ್ತೀರಿ, ಹಾ ದುಡ್ಡು ಕೊಟ್ಟವ್ರು ಯಾರು ನಾವು, ನಮ್ಗೆ ಹಿಂಗ್ ಮಾತಾಡ್ತೀರಿ ನೀವು, ಹಾ ನಾವಲ್ಲಿ ಹೇಳಿದೀವಿ ವಿಷ್ಣು ಒಪ್ಸಿದೀವಿ, ನೀವ್ ಯಾಕೆ ಬೇಡಂತಿದ್ರಿ ಸರ್, ಇದು ಆಗ್ತಿತ್ತು ಅಂತ ನಾ ಹಾಡಿದೆ ಸರ್, ಏ ಸಾರಿ ಬಿಡಿ ಕೊರಿಯವ್ರೆ ನಂಗೆ ಗೊತ್ತಿರ್ಲಿಲ್ಲ.
0: ಈ ತರಹದ ಎಲ್ಲ ಗುಣಗಳಿಗೂ ವಿಷ್ಣುವರ್ಧನ್ ಅವರ ಒಂದು ಆದರ್ಶವಾದ ಜೀವನನೇ ನಿಮಗೆ ಪ್ರೇರಣೆ ಅಂತ ಅನ್ಸುತ್ತೆ ಹಾಗಿದ್ರೆ.
1: ಹೌದು ಸರ್, ಹೌದು ಸರ್.
0: ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಬರೀ ಮನರಂಜನೆ ಮಾತ್ರನೇ ಅಲ್ಲದೇನೆ ಅವರ ಮಾತಿನಲ್ಲಿ ಇರ್ತಾ ಇದ್ದಂಥ ಮೌಲ್ಯಗಳು, ಯಾಕೆಂತಂದ್ರೆ ಎಲ್ಲೇ ಭಾಷಣಗಳನ್ನು ಮಾಡ್ಬೇಕಾದ್ರೆ ಬಹಳಷ್ಟು ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾ ಇದ್ರು, ಒಳ್ಳೆ ಜೀವನದ ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ರು, ಸಮಾಜಮುಖಿ ಚಿಂತನೆಗಳ ಬಗ್ಗೆ ಮಾತಾಡ್ತಾ ಇದ್ರು. ಈ ಎಲ್ಲನೂ ಕೂಡ ನಿಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀರಾ ಬರೀ ಡೈಲಾಗ್ಸ್ ಅಷ್ಟೇ ಅಲ್ಲದೇನೆ?
1: ಇಲ್ಲ ಸರ್, ಅದೇ ನೋಡಿ ಸರ್ ನಾನು ಹೇಳಿದೆ, ಇದು ಮಾತ್ರ ಸ್ಟೇಜ್ ಮೇಲೆ ಹೇಳ್ತಾನೆ ಇರ್ತೀನಿ, ದರ್ಗಾ ಕರ್ದಿರಿ ಬಂದಿದ್ದೀನಿ, ನಾಳೆ ನಮ್ಮ ಜಾತ್ರೆ ಇದೆ ಅಲ್ಲಿ ಹೋಗ್ತೀನಿ, ಎಲ್ರು ಬಂದೆ ಸರ್, ಓಡಾಡೋ ನೆಲ ಒಂದೇ, ಇದು ಮಾತಲ್ಲ ನೋಡಿ, ನೆಲ ಜಾತಿ ಇದೆಯಾ ಇಲ್ಲ, ಸೂರ್ಯನ್ಗೆ ಇಲ್ಲ ಸರ್, ಮತ್ತೆ ಯಾಕೆ ಸರ್, ಆ ದೇವ್ರಿಗೆ ಜಾತಿ ಇಲ್ಲ, ನೆಲಕ್ ಜಾತಿ ಇಲ್ಲ, ಗಾಳಿ ಇದು ಇವನ್ಗೆ ಅವನ್ಗೆ ಇಲ್ಲ, ಕಾಮನ್ ಆಗೇ ಕೊಡ್ತದೆ, ನೀರಿಗೆ ಇಲ್ಲ, ಮತ್ತೆ ಯಾಕ್ರಿ ಜಾತಿ, ಅವನ್ ಏನಾದ್ರೂ ಜಾತಿ ಮಾಡಿದ್ರೆ ನಾವ್ಯಾರು ಈ ಭೂಮಿ ಮೇಲೆ ಇರೋದಿಲ್ಲ, ಅವ್ನ್ ಕರೆಂಟ್ ಬಿಲ್ ಕೇಳಿದ್ರೆ ನಾವ್ ಹೊರಟೋಗ್ತೀವಿ, ಅವ್ನ್ ವಾಟರ್ ಬಿಲ್ ಕೇಳಿಲ್ಲ, ಏರ್ ಬಿಲ್ ಕೇಳಿಲ್ಲ ಅಲ್ವಾ, ಇವೆಲ್ಲ ಹೇಳಿದಾಗ ಅಯ್ಯಪ್ಪ ಮೈ ಜುಮ್ಮನದ ಸರ್, ಏನ್ ಸರ್ ಇವೆಲ್ಲ ನೀವು ಏನೋ ಮಾಡಕ್ ಬಂದಿರ್ತೀರ ಅದೆಲ್ಲ ಹೇಳ್ತಿರಲ್ಲ ಮೈ ಜುಮ್ಮನದ ಸರ್ ಅಂತಾರೆ ಎಲ್ಲರು, ಅಲ್ಲ ರೀ ನೀವ್ ಅದು ವಿಷ್ಣು ಅವನೇ ಮಾಡ್ತಿರ್ತೀರಿ ಇದೆಲ್ಲ ಹೇಳ್ತಿರಲ್ಲ ನಮ್ಗೊಂಥರ ಹೌದಲ್ಲಪ್ಪ ಏನ್ ಕರೆಕ್ಟ್ ಮಾತ್ರ, ಮತ್ತೆ ಅದು ಅಲ್ಲ ಸರ್ ಆರೋಗ್ಯದ ಹೇಳ್ತೀನಿ ಸರ್, ಮಾತ್ರೆ ಗೆತ್ತಿನ ಅಂತ ತೊಂದರೆ ತಗೋಬೇಡಿ ಸರ್, ಆಸ್ಪತ್ರೆ ಇದೆ ಒಳ್ಳೇದು, ಆ ಜೊತೆಗೆ ಇತ್ತ ಆದ್ರೆ ಸ್ವಲ್ಪ ಹಸಿ ಶುಂಠಿ ಇದೆಯಲ್ಲ ಅದನ್ನ ತಿಂದು ಬಿಸಿನೀರು ಕುಡಿದಿ, ಎಲ್ಲ ಅರ್ಗುತ್ತೆ, ಎಲ್ಲಕ್ಕೂ ನೀವು ಟ್ಯಾಬ್ಲೆಟ್ ತಗೊಂತಿದ್ರೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಯಾಕೆ ಹಿಂಗ್ ಮಾಡ್ತೀರಾ, ನೀರ್ ಬಿಸಿನೀರು ಕುಡೀರಿ ಎಲ್ಲ ಆರೋಗ್ಯ ಆಗುತ್ತೆ, ಓಮ್ ಕಾಳು ತಿನ್ರಿ ಹೊಟ್ಟೆ ಡೈಜೆಷನ್ ಆಗುತ್ತೆ, ಆರಾಮಾಗಿ ನೀರ್ ಕುಡೀರಿ, ಎಷ್ಟು ನೀರ್ ಕುಡಿದಿರಿ, ನನ್ ಬ್ಯಾಗ್ ನೀರಿಗೋಸ್ಕರ ಒಂದು ಇಟ್ಟಿದ್ದೀನಿ, ನಮ್ ತಿರುಗ ಬಿಡ್ತಿರ್ಬೋದು, ಇದ್ರ ಹೇಳುವ ಅವಶ್ಯಕತೆ ನನಗಿದೆ, ಎಲ್ರು ಕಣ್ಣೆಲ್ಲ ಬೆರಗ ಕೇಳ್ತಿರ್ತಾರೆ, ಸರ್ ಅದು ಅದು ಅದು ಅದು ಸ್ಟ್ಯಾಂಡ್ ನೋಡಿ ಸರ್ ಯಾಕ್ರಿ? ಮೊದಲೇ ನೋಡ್ರಿ, ಬಿ ಪಿ ಶುಗರ್ ಅನ್ನೋದು ಬಂದಿದ್ದು ಮೊನ್ನೆ ನಿನ್ನೆ ಮೊದಲಿತ್ತು 28 ವರ್ಷದ ಹಿಂದೆ ಇರ್ಲಿಲ್ಲ. ಯಾಕೆಲೆ ಸರ್? ಹೆಣ್ಮಕ್ಳು ಬಟ್ಟೆ ಒಗಿತಾ ಇದ್ರು, ರುಬ್ಬೋಕೊಂಡು ಎಲ್ಲ ಹೋದು, ಕೈ ಎಲ್ಲ ಹಿಂಗ ಅಲಾಡ್ಸಿದ್ರೆ ನಮ್ಮ ನರಗಳು ವರ್ಕ್ ಆಗ್ತಿತ್ತು, ಹಾರ್ಟ್ ಅಟ್ಯಾಕ್ ಬರ್ತಿರ್ಲಿಲ್ಲ. ಇದು ಹೆಣ್ಮಕ್ಳು ತಪ್ಪು, ಅದ್ರ ಗಂಡ್ಮಕ್ಳು ತಪ್ಪು. ನಾವೇನ್ ಮಾಡ್ತೀವಿ? ಮೊದಲು ಮೂರು ಹರದಾರಿ ಅಂತ ನಡ್ಕೊಂಡು ಬಯಲುದಾರಿಗೆ ಅಂತ ಹೋಗ್ತಿದ್ವಿ. ಒಳ್ಳೆ ಆಕ್ಸಿಜನ್ ಸಿಕ್ತಿತ್ತು, ಅದು ವಿಷ್ಣು ಮೈಸರ್ ಹೇಳಿ ಸರ್, ಒಳ್ಳೆ ಆಕ್ಸಿಜನ್ ಸಿಕ್ತಿತ್ತು. ಈಗ ಮನೆಯಲ್ಲಿ ಹೇಳ್ತೀವಿ, ಏನೇ ಹೇಳಿ, ಏನ್ ಮಾಡಿದ್ದೆ ತಿಂಡಿ? ಇಡ್ಲಿ ವಡ ನೋಡಿ ಸರ್. ಮೊದಲು ನಾವು ರೊಟ್ಟಿ ಚಪಾತಿ ಮುದ್ದೆ ತಿಂತಿದ್ವಿ, ಈಗಿಲ್ಲ, ಇಡ್ಲಿ ವಡ ತಿಂತೀವಿ. ಏನು ಇಲ್ಲ, ತಾಕತ್ ಅನ್ನೋದು ಇಲ್ಲ ಅಲ್ವಾ? ಆ ಎನರ್ಜಿ ಎಲ್ಲಿದ್ ಬರ್ತ್ರಿ? ಆ ಮನೆಯಲ್ಲಿ ಅಲ್ಲೇ ಬಾತ್ರೂಮ್ 2 ಹೆಜ್ಜೆ, ಕಿಚನ್ 2 ಹೆಜ್ಜೆ, ಹೊರಗಡೆ ಬಂದ್ರೆ ಗೇಟ್ ತೆಗೆದ್ರೆ ಟೀ ಕೊಡಿದ್ರೆ

0: ಅಡಿಬ್ರೇಕ್ ಆಯ್ತು, ಆಫೀಸ್ ಬಂದ್ವಿ, ಎಲ್ಲಿ ನಡೀತಾ ಇದ್ದೀವಿ ನಾವು? ವಾಕ್ ಇಲ್ಲ, ವಾಕಿಂಗ್ ಇಲ್ಲ ಅಂದ್ರೆ ದಪ್ಪ ಆಗ್ತೀವಿ, ಹಲವಾರು ಕಾಯಿಲೆ ಬರ್ತೀವಿ. ವಾಕಿಂಗ್ ಮಾಡಿ, ವಾಕಿಂಗ್ ಮಾಡಿ ನಿಮ್ಗೆ ಎಲ್ಲ ರೋಗ ನೋವು ದೂರ ಆಗುತ್ತೆ. ನಾನು ಹೇಳೋದು ಇಷ್ಟೇ, ನನ್ನ ಮಾತು ಸತ್ಯದ ಚಪಾಳೆ ತಟ್ಟಿ ಅಂತಿದ್ದೆ. ಇದು ಸರ್
1: ತುಂಬಾ ತುಂಬಾ ಸಂತೋಷ ರವಿ ಅವರೇ. ಕೊನೆಯದಾಗಿ ಒಂದು ಪ್ರಶ್ನೆ, ನೀವು ಈಗ ಮೈಸೂರು ಆಕಾಶವಾಣಿಯ ಮೂಲಕ ನಾಡಿನ ಎಲ್ಲ ಜನರನ್ನ ತಲುಪ್ತಾ ಇದ್ದೀರಿ, ಈಗಾಗಲೇ ವೇದಿಕೆಗಳ ಮೂಲಕ ಸಾಕಷ್ಟು ಜನನ ತಲುಪಿದ್ದೀರಿ, ಇವತ್ತು ಆಕಾಶವಾಣಿ ಮೂಲಕ ಎಲ್ಲ ಜನರನ್ನ ತಲುಪ್ತಾ ಇದ್ದೀರಿ. ಮೈಸೂರು ಆಕಾಶವಾಣಿಯ ಶ್ರೋತೃಗಳಿಗೆ ವಿಷ್ಣುವರ್ಧನ್ ಅವರ ಶೈಲಿನಲ್ಲೇನೆ, ಅವರ ಧಾಟಿನಲ್ಲಿ ಒಂದು ಸಂದೇಶವನ್ನ ನೀವು ಹೇಳಿದ್ರೆ ನಮ್ಮ ಶ್ರೋತೃಗಳಿಗೆ ಬಹಳಷ್ಟು ಖುಷಿ ಆಗತ್ತೆ.
0: ಎಲ್ಲ ಅಭಿಮಾನಿಗಳಿಗೆ, ಕೇಳುಗರಿಗೆ ಹೃದಯಪೂರ್ವಕ ವಂದನೆಗಳು. ಮೈಸೂರು ಆಕಾಶವಾಣಿ ಮತ್ತಿಂದ ನಾನು ಬೇಡ್ಕೊಳ್ಳದಷ್ಟೇ, ಎಲ್ರಿಗೂ ಒಳ್ಳೇದಾಗ್ಲಿ. ಕನ್ನಡವನ್ನು ಉಳಿಸಿ, ಕನ್ನಡ ಬೆಳೆಸಿ. ಕನ್ನಡ ನಮ್ಮ ತಾಯಿ, ಕನ್ನಡ ನಮ್ಮ ತಂದೆ. ಕನ್ನಡ ಚಿತ್ರಗಳನ್ನು ನೋಡಿ, ಯಾಕಂದ್ರೆ ಕನ್ನಡ ಚಿತ್ರಗಳು ಎಷ್ಟು ತೊಂದರೆಗಳಾಗ್ತಾ ಇದೆ, ಅದ ಕಾರಣ ನಮ್ಮ ಚಿತ್ರನ ನಮ್ಮ ಭಾಷೆ ನೋಡಿದ್ರೆ ಅವ್ರು ಬೆಳೀತಾರೆ ಅಲ್ವಾ? ಅದು ಥಿಯೇಟರ್ ಅಲ್ಲಿ ಹೋಗಿ ನೋಡಿ, ಅದಕ್ಕೊಂದು ಅರ್ಥ ಇದೆ. ಆ ಗಿಮಿಕ್, ಆ ಎಫೆಕ್ಟ್ ಅಲ್ವಾ? ಅವ್ರು 1,000 ರೂಪಾಯಿ ಕೊಟ್ಟು ಖರ್ಚು ಮಾಡಿರ್ತಾರೆ, ನಾವು ಬರೀ ಹೋಗಿ ಅದು ಚೆನ್ನಾಗಿಲ್ಲ ಅಂದ್ರೆ ಹೇಗಿರುತ್ತೆ? ಕನ್ನಡ ನಮ್ಮ ಕೈಯಲ್ಲಿದೆ, ನಾವು ಉಳಿಸ್ಬೇಕು. ನಮ್ಮ ಭಾಷೆ, ನಮ್ಮ ತಾಯಿ ನಾವು ಬೆಳೆಸ್ಕೋಬೇಕು ಅಲ್ವಾ? ಮೈಸೂರು ಆಕಾಶವಾಣಿ ವತಿಯಿಂದ ನಾನು ಬೇಡ್ಕೊಳ್ಳೋದಿಷ್ಟೇ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ.

ಕಣ್ಣು ಮುಚ್ಚು ಕೇಳಿದರೆ ಸಾಕು, ಖುದ್ದು ವಿಷ್ಣುವರ್ಧನ್ ಅವರೇ ನಮ್ಮ ಮುಂದೆ ನಿಂತು ಹಾಡ್ತಾ ಇದ್ದಾರೇನೋ, ನಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದಾರೇನೋ ಅನ್ನುವ ಭ್ರಮೆಯನ್ನು ಮೂಡಿಸುವ ರವಿ ಕೋರಿ ಅವರ ಮಾತುಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯುತ್ತೆ. ವಿಷ್ಣುವರ್ಧನ್ ಅವರ ಮೇಲಿನ ಅತಿಯಾದ ಭಕ್ತಿ ಮತ್ತು ತಮ್ಮ ಅಚಲ ಪರಿಶ್ರಮದಿಂದಲೇ ಜನರ ಹೃದಯದಲ್ಲಿ ವಿಶೇಷ ಸ್ಥಾನ ಗಿಟ್ಟಿಸಿಕೊಂಡಿರುವ ಇವರ ಕಲಾ ಪ್ರಯಾಣ ಹೀಗೇನೆ ಸದಾ ನಿರಂತರವಾಗಿ ಸಾಕ್ತಾ ಇರಬೇಕು. ಅಭಿಮಾನಿಗಳ ನಂಟನ್ನ ಸದಾ ಜೀವಂತವಾಗಿಡುವ ಇಂತಹ ಅಪರೂಪದ ಕಲಾವಿದರಿಗೆ ಆಕಾಶವಾಣಿಯ ಕಾಮನಬಿಲ್ಲು ಕಾರ್ಯಕ್ರಮದ ಪರವಾಗಿ ಹಾರ್ದಿಕ ಶುಭ ಹಾರೈಕೆಗಳು. ಇನ್ನು ನಿಮ್ಮ ಪ್ರೀತಿಯ ಸಂದೇಶಗಳು. ಮಾಧವನ್ ಅವರು ಚೆನ್ನೈನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾಮನಬಿಲ್ಲು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ನಾನು ಎಂದಿಗೂ ನಾಗರಹಾವು ಸಿನಿಮಾನ ಮರೆಯೋದೇ ಇಲ್ಲ ಅಂತ. ಲತಾ ಮತ್ತು ವೇದರಂಗಯ್ಯ ಅವರು ವಿದ್ಯಾರಣ್ಯಪುರಂನಿಂದ ಹೇಳ್ತಾ ಇದ್ದಾರೆ, ವಿಷ್ಣುವರ್ಧನ್ ಅವರಂತೆ ಮಾತನಾಡುತ್ತಿರುವ ರವಿ ಅವರಿಗೆ ವಂದನೆಗಳು ಅಂತ. ವೀಣಾ ಶ್ರೀಕಾಂತ್ ಹಾಗೂ ಅನಿತಾ ಅಶೋಕ್ ಸರಸ್ವತಿಪುರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾಮನಬಿಲ್ಲಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಭಿನ್ನ ಬಣ್ಣದ ವಿಶೇಷ ಎನ್ನುವಂತೆ ವಿಷ್ಣುವರ್ಧನ್ ಅವರ ಪ್ರತಿರೂಪವಾಗಿ ಮಾತನಾಡುತ್ತಿರುವ ಧ್ವನಿಗಳಿಗೆ ಜೀವ ತುಂಬಿ ನಗುವಿನ ಅಲೆ ಎಬ್ಬಿಸುವ ಅದ್ಭುತ ಪ್ರತಿಭೆ ರವಿಯವರಿಗೆ ಶುಭ ಹಾರೈಕೆಗಳು. ವಿಭಿನ್ನ ಧ್ವನಿಯ ಮೂಲಕ ಅನೇಕರನ್ನು ರಂಜಿಸುತ್ತಾ ಮಿಮಿಕ್ರಿ ಕಲೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸುತ್ತಿರುವ ಕಲಾವಿದರಿಗೆ ಶುಭಾಶಯಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಇವರ ಹೆಸರು ಬಹುಶಃ ಆರ್ ಗೋವಿಂದರಾಜ್ ಅಂತ ಇರಬಹುದು. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಕನ್ನಡದ ಚಿತ್ರ ನಾಯಕ ನಟ ವಿಷ್ಣುವರ್ಧನ್ ಅವರ ಧ್ವನಿಯಲ್ಲಿ ಮಿಮಿಕ್ರಿಯ ಕಲಾವಿದರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಅವರ ಧ್ವನಿಯನ್ನು ಅನುಕರಣೆ ಮಾಡ್ತಾ ಇರೋದು ತುಂಬ ಸಂತೋಷ, ಆಕಾಶವಾಣಿಗೆ ಧನ್ಯವಾದಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಕಾಮನಬಿಲ್ಲು ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಸಾಹಸಸಿಂಹ ವಿಷ್ಣುವರ್ಧನ್ ಅವರಿಗೆ ನಮನಗಳು. ಅವರ ಪ್ರತಿಯೊಂದು ಹಾಡುಗಳನ್ನು ಮತ್ತು ಸಿನಿಮಾಗಳನ್ನು ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಅವರ ಗೆಳೆತನಕ್ಕೆ ಮತ್ತೊಂದು ಸರಿಸಾಟಿಯಾಗಿ ನಿಂತವರು ಅಂಬರೀಷ್ ಅಂತ ಹೇಳ್ತಾ ಇದ್ದಾರೆ, ಮಂಡ್ಯದ ಗುತ್ತಲಿನಿಂದ ಪಾರ್ವತಿ ಅವರು. ಪದ್ಮಾ ದೇವಲಿಂಗೇಗೌಡ ಅಂಕುಶಾಪುರ ಬಸರಾಳು ಹೋಬಳಿ ಮಂಡ್ಯದಿಂದ ಹೇಳ್ತಾ ಇದ್ದಾರೆ, ವಿಷ್ಣುವರ್ಧನ್ ಅವರ ಎಲ್ಲ ಸಿನಿಮಾಗಳನ್ನು ನೋಡಿದ್ದೇನೆ, ಬಂಧನ, ವೀರಪ್ಪ ನಾಯಕ, ಯಜಮಾನ, ಚಾಣಕ್ಯ, ತುಂಬಿದ ಮನೆ, ಹಲವು ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಅವರ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರೋದು ತುಂಬ ಸಂತೋಷ ಅಂತ ಇವರು ಹೇಳ್ತಾ ಇದ್ದಾರೆ. ನಾನು ದಾದಾ ಅವರ ಅಭಿಮಾನಿ, ಅವರ ಎಲ್ಲ ಚಿತ್ರಗಳನ್ನು ನೋಡಿದ್ದೀನಿ. ಅವರು ಅತ್ಯಂತ ಸುಂದರ ನಟ, ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅವರನ್ನು. ಈ ಬಂಧನ, ಆಪ್ತ ಮಿತ್ರ ಚಿತ್ರ ಅಂತೂ ಪ್ರತಿ ಬಾರಿ ನೋಡುವಾಗಲೂ ಹೊಸತು ಅಂತ ಅನಿಸುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿ ಲವ್ ವಿಷ್ಣು ಸರ್ ವಂದನೆಗಳೊಂದಿಗೆ ಅಂತ ಹೇಳ್ತಾ ಇದ್ದಾರೆ ವೇದ ಶಿವಕುಮಾರ್ ಅವರು ಹಾಸನದಿಂದ. ಮತ್ತೊಂದು ಸಂದೇಶ ಬಂದಿದೆ, ಇಂತಹ ಅಪರೂಪದ ಪ್ರತಿಭೆಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀರಿ, ಧನ್ಯವಾದಗಳು ಅಂತ ಇವರು ಚಿನಕುರುಳಿಯ ಸುರೇಶ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ಬೃಂದಾವನ ಬಡಾವಣೆಯಿಂದ ಹರೀಶ್ ಹಾಗೂ ಮನೆಯವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇಂತಹ ಅಪರೂಪದ ಕಲಾವಿದರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗಬೇಕು.

ಇಂತಹ ಕಲಾವಿದರ ಬಗ್ಗೆ ನಾವು ದೂರದಿಂದ ಕೇಳಿದ್ವಿ, ದೂರದಿಂದ ನೋಡಿದ್ವಿ, ಇವತ್ತು ಆಕಾಶವಾಣಿಯ ಕಾಮನ್ ಬಿಲ್ಲು ಕಾರ್ಯಕ್ರಮದ ಮೂಲಕ ತಿಳಿಸ್ತಾ ಇರೋದು ತುಂಬ ಸಂತೋಷ. ರವಿ ಕೋರಿ ಅವರಿಗೆ ನಮ್ಮ ಅಭಿನಂದನೆಗಳನ್ನು ತಿಳಿಸಿ ಅಂತ. ಇಂತಹುದೇ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಪ್ರಸಾರ ಆಗಲಿ. ವಿಷ್ಣುವರ್ಧನ್ ಅವರಿಗೆ 75 ವರ್ಷ ತುಂಬಿದಿರುವ ಈ ವಿಶೇಷ ಸಂದರ್ಭದಲ್ಲಿ ಅವರ ಅಭಿಮಾನಿ ಮತ್ತು ಅವರನ್ನೇ ಜೀವಂತ ಆದರ್ಶವಾಗಿ ಇಟ್ಟುಕೊಂಡಿರುವ ರವಿ ಕೋರಿ ಅವರ ಸಂದರ್ಶನ ತುಂಬ ಚೆನ್ನಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಬನ್ನೂರಿನಿಂದ ಸುಮಲತಾ, ಲೋಕೇಶ್ ಹಾಗೂ ಅವರ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಜೆ ಪಿ ನಗರದಿಂದ ರಾಧಾ ಜಯರಾಮ್ ಹೇಳ್ತಾ ಇದ್ದಾರೆ, ಕಾಮನ್ ಬಿಲ್ಲು ಕಾರ್ಯಕ್ರಮಕ್ಕೆ ಧನ್ಯವಾದಗಳು, ನನ್ನ ಅಚ್ಚುಮೆಚ್ಚಿನ ನಟ ವಿಷ್ಣುವರ್ಧನ್ ಅವರ ಬಗ್ಗೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ, ತುಂಬ ಸಂತೋಷ ಅಂತ. ಕನ್ನಡ ಕಾಮನ ಬಿಲ್ಲು ಇವತ್ತಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಇದ್ದೀರಿ, ಧನ್ಯವಾದಗಳು ಅಂತ ಶ್ಯಾಮಲಾ ಪ್ರಕಾಶ್ ಅವರು ಮತ್ತೊಂದು ಸಂದೇಶವನ್ನು ಚಿಕ್ಕ ತಿರುಪತಿಯಿಂದ ಕಳಿಸಿದ್ದಾರೆ. ವೇಳೆ ಸರಿಯಾಗಿ 11:40. ಕನ್ನಡ ಚಿತ್ರರಂಗದ ಅದ್ಭುತ ಕನಸುಗಾರ ಶಂಕರ್ನಾಗ್ ಅವರ ಹಾವಭಾವ, ಧ್ವನಿ ಮತ್ತು ನಟನೆಯನ್ನೇ ಮೈಗೂಡಿಸಿಕೊಂಡು ಅವರದೇ ಛಾಯೆಯಲ್ಲಿ ಮೂಡಿ ಬಂದಿರುವ ಮಹಾಂತೇಶ್ ನಂದೂರ್ ಅವರು ನಮ್ಮ ಕಾಮನ್ ಬಿಲ್ಲು ಕಾರ್ಯಕ್ರಮದ ಮತ್ತೋರ್ವ ಅತಿಥಿ.

ಶಂಕರ್ ನಾಗ್ ಅವರು ಅಭಿನಯದ ಗಣಿ, ಕನ್ನಡ ನಾಡಿನ ಚಿತ್ರ ರಸಿಕರ ಕಣ್ಮಣಿ ಅಂತಾನೆ ಹೇಳಬಹುದು. ಶಂಕರ್ ನಾಗ್ ಅವರ ನೆನಪು ಇವತ್ತಿಗೂ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ಜೀವಂತವಾಗಿದೆ. ಆದರೆ ನೋಡುಗರ ಕಣ್ಣಿಗೆ ಅಚ್ಚರಿ ಎಂಬಂತೆ ಶಂಕರ್ ನಾಗ್ ಅವರೇ ನಮ್ಮ ಮುಂದೆ ಮೈವೆತ್ತಿ ಬಂದ್ರೇನೋ ಅಂತ ಭಾಸವಾಗುವ ಅದ್ಭುತ ವ್ಯಕ್ತಿತ್ವ ಇವತ್ತು ನಮ್ಮ ಜೊತೆ ಇದೆ. ಹೌದು, ಶಂಕರ್ ನಾಗ್ ಅವರ ಹಾವಭಾವ, ಮುಖಚರ್ಯೆ, ಮಾತಿನ ಶೈಲಿ ಅಷ್ಟೇ ಅಲ್ಲದೆ ಆ ಹುರುಪು ಉತ್ಸಾಹವನ್ನೇ ಯಥಾವತ್ತಾಗಿ ಮೈಗೂಡಿಸಿಕೊಂಡ ಪ್ರತಿಭಾವಂತ ಕಲಾವಿದ ಮಹಾಂತೇಶ್ ನಂದೂರ್ ಅವರು ಇವತ್ತು ನಮ್ಮ ಜೊತೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ಆರ್ಕೆಸ್ಟ್ರಾ ಹಾಗೂ ಇನ್ನಿತರ ಕಲಾಲೋಕದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿರುವ ಮಹಾಂತೇಶ್ ಅವರು ಶಂಕರ್ ನಾಗ್ ಅವರ ಮೇಲಿನ ಆರಾಧನೆಯನ್ನೇ ತಮ್ಮ ಬದುಕಿನ ದಾರಿಯನ್ನಾಗಿ ಮಾಡಿಕೊಂಡವರು.

ಶಂಕರನಾಗೆಂದರೆ ಕೇವಲ ಅವರೊಬ್ಬರು ನಟನಲ್ಲ, ಅದೊಂದು ಶಕ್ತಿ. ಅದೇ ಶಕ್ತಿಯ ಸಣ್ಣದೊಂದು ಕಿರಣವನ್ನ ಇಂದಿನ ಪೀಳಿಗೆಗೆ ಉಣಬಡಿಸುತ್ತಿರುವ ಕಲಾ ಸಾಧಕರು ಮಹಾಂತೇಶ್ ನಂದೂರವರು. ಅವರ ನಗುವಿನಲ್ಲಿ ಆ ಸಾಹಸಿಯ ಕಳೆ ಕಾಣಸಿಗತ್ತೆ, ಅವರ ಹೆಜ್ಜೆಯಲ್ಲಿ ಅದೇ ನವಚೈತನ್ಯದ ಸೆಳೆತವೂ ಇದೆ. ಇದು ಪ್ರತಿಯೊಬ್ಬ ಶಂಕರನಾಗ್ ಅಭಿಮಾನಿಯ ಮೈ ರೋಮಾಂಚನಗೊಳಿಸುವ ಸತ್ಯ. ಕೇವಲ ನೋಟದಲ್ಲಷ್ಟೇ ಅಲ್ಲ, ಶಂಕರನಾಗ್ ಅವರಂತೆ ಸಮಾಜಮುಖಿ ಚಿಂತನೆಗಳನ್ನು ಮತ್ತು ಕಲೆಯ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರುವ ವಿರಳ ಕಲಾವಿದರಲ್ಲಿ ಇವರು ಪ್ರಮುಖರು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಹಳೆ ನೆನಪುಗಳ ಸುಂದರ ರಾಗವನ್ನ ಹೊಸ ತಲೆಮಾರಿಗೆ ಕೊಂಡೊಯ್ಯುವ ಸಾಂಸ್ಕೃತಿಕ ಸೇತುವೆಯಾಗಿ ಮಹಾಂತೇಶ್ ನಂದೂರವರು ಇವತ್ತು ಎಲ್ಲ ಆರ್ಕೆಸ್ಟ್ರಾ ವೇದಿಕೆಗಳಲ್ಲಿ ಜನಪ್ರಿಯರಾಗಿದ್ದಾರೆ. ತೆರೆಯ ಮೇಲೆ ಶಂಕರನಾಗ್ ಅವರನ್ನು ಕಣ್ತುಂಬಿಕೊಳ್ಳಲು ಹಂಬಲಿಸುವ ಕನ್ನಡಿಗರಿಗೆ ಇವರ ಉಪಸ್ಥಿತಿ ಆ ಆತ್ಮೀಯ ಒಡನಾಟದ ಮಧುರ ಅನುಭೂತಿಯನ್ನ ಮರುಕಳಿಸತ್ತೆ. ಬನ್ನಿ, ಇಂದಿನ ನಮ್ಮ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಶಂಕರನಾಗ್ ಅವರ ಚೈತನ್ಯದ ಪ್ರತಿರೂಪವಾಗಿರುವ ಹೆಮ್ಮೆಯ ಕನ್ನಡಿಗ ಮಹಾಂತೇಶ್ ನಂದೂರವರ ಪ್ರೀತಿಯ ಮಾತುಗಳನ್ನು ಕೇಳೋಣ.

0: ಮಹಂತೇಶವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ನಿಮ್ ಜೊತೆ ಮಾತಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಶಂಕರ್ನಾಗ್ ಅವರು ನಮ್ಮ ಜೊತೆ ಇಲ್ಲ

0: ಅನ್ನುವ ಕೊರತೆಯನ್ನು ನೀಗಿಸ್ತವರು ನೀವು.
1: ಹೌದು ಸರ್.
0: ಅವರ ಹಾವಭಾವಗಳಿರ್ಬೋದು, ಧ್ವನಿ ಇರ್ಬೋದು, ನಡಿಗೆ ಇರಬಹುದು, ಅವರ ಕೆಲವೊಂದು ಗುಣಗಳಿರ್ಬೋದು, ಇದೆಲ್ಲವನ್ನ ಮೈಗೂಡಿಸ್ಕೊಂಡು ವೇದಿಕೆ ಮೇಲೆ ಶಂಕರ್ನಾಗ್ ಅವರನ್ನ ಮತ್ತೆ ಮತ್ತೆ ನೀವು ನೆನಪಿಸ್ತಾ ಇರ್ತೀರಿ.
1: ಹೌದು ಸರ್.
0: ಈ ಅದ್ಭುತ ಹೋಲಿಕೆ ನಿಮ್ಮ ಲೈಫ್ನಲ್ಲಿ ಯಾರು ಮೊದಲು ಗುರುತಿಸಿದ್ರು, ಆ ಕ್ಷಣ ಹೇಗಿತ್ತು ಅಂತ?
1: ನನ್ನನ್ನು ಮೊದಲ ಬಾರಿಗೆ ಇದು ಮಾಡಿದ್ದು ನಮ್ಮ ಗುರುಗಳು ಸರ್, ಸಿದ್ಧಾರ್ಥ ಬೈಚಬಾಳ್ ಅಂತ, ಜಯಸಿಂಹ ಕಲಾ ತಂಡದ ನಾಯಕರು. ಅವರು ನನಗೆ ಈ ಮಾರ್ಗವನ್ನು ಅವರು ಕಲ್ಪಿಸಿಕೊಟ್ರು ಸರ್. ನನಗೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಯಾರು ಇಲ್ಲ, ಅಯ್ಯಪ್ಪ ನೀನು ಶಂಕರ್ನಾಗ್ ಸರ್ ಪಾತ್ರ ಮಾಡು, ಚೆನ್ನಾಗ್ ಒಪ್ಪುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಒಪ್ಪಿಕೊಂಡೆ ಸರ್.
0: ಅಂದ್ರೆ ಅವ್ರ ಆತರ ಹೇಳ್ಬೇಕಾದ್ರೆ ಏನ್ ಕಾರಣ ಇತ್ತು? ಯಾಕಂದ್ರೆ ಅವ್ರ ತರ ನೀವು ಮಾತಾಡ್ತಾ ಇದ್ರ, ಡ್ರೆಸ್ ಮಾಡ್ಕೊಳ್ತಾ ಇದ್ರ, ಅವರ ಡೈಲಾಗ್ಸ್ ಗಳನ್ನ ಹೇಳ್ತಾ ಇದ್ರ, ಹೇಗೆ ಅವ್ರಿಗೆ ನೀವು ಆತರ ಕಂಡ್ರಿ ಅಂತ?
1: ಯಾಕಪ್ಪ ಅಂದ್ರೆ ಸರ್, ನನ್ನ ಆಟೋ ಮೇಲೆ ಭಾವಚಿತ್ರ ಶಂಕರ್ನಾಗ್ ಸರ್ ಇದೆ. ನಮ್ಮ ಮನೆಯಲ್ಲಿ ನಮ್ ಬ್ರದರ್ ಕೂಡ ಶಂಕರ್ನಾಗ್ ಸರ್ ಅಂದ್ರೆ ಬಹಳ ಇಷ್ಟ. ಅವ್ರು ಮಾಡಿರುವಂತ ಕೆಲಸಗಳು ಅವೆಲ್ಲ ನೋಡಿ ಕೇಳಿದ್ದೇವಲ್ಲ ಸರ್ ನಾವು. ಹಾಗಾಗಿ ಅವ್ರಂದ್ರೆ ನಮ್ಗೆ ಬಹಳ ಇಷ್ಟ. ಅದಕ್ಕೋಸ್ಕರ ನಮ್ ಸರ್ ನೀನ್ ಶಂಕರ್ನಾಗ್ ಸರ್ ಆಕ್ಟಿಂಗ್ ಮಾಡು, ನಿನ್ಗೆ ಒಪ್ಪುತ್ತೆ ಅಂತ ಹೇಳ್ಬಿಟ್ರು ಸರ್. ನೋಡಿದ್ರು ಸರ್ ಅವರು ನನ್ನ ವಾಕ್ಯಬಲ್ ವಾಯ್ಸ್ ಸ್ವಲ್ಪ ಚೆಕ್ ಮಾಡಿ ಹೇಳ್ಬಿಟ್ರು ಸರ್.
0: ಓ, ಅದ್ರಲ್ಲೇ ತಕ್ಷಣ ಗೊತ್ತಾಗ್ಬಿಡ್ತು ನೀವು ಶಂಕರ್ನಾಗ್ ಅವ್ರಿಗೆ ತುಂಬಾ ಹೋಲ್ತೀರಿ ಅಂತ. ಅವರ ಆಕ್ಟಿಂಗ್ ಶೈಲಿನ ನೀವು ಫಾಲೋ ಮಾಡೋದಕ್ಕೆ ವಿಶೇಷವಾಗಿ ಪ್ರಯತ್ನ ಪಟ್ರ ಅಥವಾ ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾ?
1: ಸರ್, ನಾನು ಹೆಚ್ಚು ನೋಡಿದ್ದಂದ್ರೆ ನಾನು ಭೋಜರಾಜ ಅಂತ ಇದಾರೆ ಸರ್, ಅವ್ರು ನೋಡ್ತಾ ಇದ್ದೆ ಸರ್, ಅವ್ರ ತರ ಆಕ್ಟಿಂಗ್ ಕಲಿತಿದ್ದೆ. ಹಂಗೆ ನಮ್ ಶಂಕರ್ನಾಗ್ ಸರ್ ಮೂವಿಗಳು ನೋಡ್ತಿದ್ದೆ ನಾನು. ಅವ್ರ ತರ ವಾಕಿಂಗ್ ಹೋಗ್ಬೇಕು, ವಾಕ್ ಸ್ಟೇಬಲ್ ಮಾಡ್ಬೇಕು ಅಂತ ನೋಡಿ ನೋಡಿ ಕಲಿತಾ ಇದ್ದೆ ಸರ್ ನಾನು. ಹಾಗೆ ನಮ್ಮ ಗುರುಗಳು ಸುದ ಸ್ವಲ್ಪ ಹೇಳ್ಕೊಡ್ತಿದ್ರು ನಾನು ತಪ್ಪದಲ್ಲಿ, ಅಯ್ಯಪ್ಪ ಹೀಗಲ್ಲ ಹೀಗೆ ಹೋಗ್ಬೇಕು ನೀನು ಅಂತ ಹೇಳ್ಕೊಡ್ತಿದ್ರು.
0: ಸೊ ಅದೆಲ್ಲದರಿಂದ ನೀವು ಶಂಕರ್ನಾಗ್ ಅವ್ರ ತರನೇ ಆಕ್ಟ್ ಮಾಡೋದಕ್ಕೆ, ಅವ್ರ ತರನೇ ವೇದಿಕೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿ ಹಾಗಿದ್ರೆ? ಯಾವ್ದಾದ್ರು ಒಂದು ಫಿಲಮ್ ಅದಕ್ಕೆ ಬಹುಶಃ ಕಾರಣ ಇರಬಹುದು, ಒಂದು ನಿರ್ದಿಷ್ಟ ಪಾತ್ರನೋ? ಯಾಕೆಂದ್ರೆ ಶಂಕರ್ನಾಗ್ ಅವ್ರು ಕೊಟ್ಟಂತದ ಎಲ್ಲ ಫಿಲಮ್ಗಳು ಒಂಥರ ಸೂಪರ್ ಹಿಟ್ಟು, ವಿಶೇಷವಾಗಿ ಕನ್ನಡಿಗರನ್ನ ಆಕರ್ಷಣೆ ಮಾಡಿದಂತಹ ಚಿತ್ರಗಳು ಎಲ್ಲನೂ ಕೂಡ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಫಿಲಮ್ ಅಥವಾ ಪರ್ಟಿಕ್ಯುಲರ್ ರೋಲ್ ಏನಾದ್ರೂ ಇದೆಯಾ ಅಂತ?
1: ಸರ್, ನನಗೆ ಆಟೋ ರಾಜ ಅಂದ್ರೆ ಬಹಳ ಇಷ್ಟ ಸರ್.
0: ಆಟೋ ರಾಜ
1: ಯಾಕಂದ್ರೆ ಸರ್ ಆ ಮೂವಿಯಲ್ಲಿ ಹೈ ಎಜುಕೇಶನ್ ಆಗಿರುತ್ತೆ, ಆದ್ರೂ ಪರವಾಗಿಲ್ಲ, ಅವರು ಆಟೋ ನಡ್ಸ್ಕೊಂಡು ನನ್ನ ಜೀವನ ಸಾಗಿಸ್ತೀನಿ ಅಂತ ತೋರಿಸ್ಕೊಟ್ಟಿದ್ದಾರಲ್ಲ ಆಟೋ ಡ್ರೈವರ್ ಗಳಿಗೋಸ್ಕರ, ಅದಕ್ಕೊಂದು ನನ್ನ ಹ್ಯಾಟ್ಸ್ ಆಫ್ ಸರ್. ಆದ್ರಿಂದ ನಾನು ನನ್ನ ಜೀವನ ನಾನು ಯಾಕೆ ಸರ್ ನಡೆದ ದಾರಿಯಲ್ಲಿ ನಾವು ಒಂಚೂರು ನಡಿಬಾರ್ದು ಅನ್ನಿಸ್ತು ಸರ್.
0: ಆಟೋ ರಾಜ ಅವರ ಜೀವನದ ದೊಡ್ಡ ಮೈಲಿಗಲ್ಲಾದಂತಹ ಚಿತ್ರ ಅದು. ಹೌದು, ಇವತ್ತು ಕೂಡ ನಮ್ಮ ಎಲ್ಲ ಆಟೋ ಚಾಲಕ ಬಂಧುಗಳು ಒಂದ್ ಕಡೆ ದೇವ್ರ ಫೋಟೋನ ಹಾಕೊಂಡ್ರೆ ಇನ್ನೊಂದ್ ಕಡೆ ಶಂಕರ್ನಾಗ್ ಅವ್ರ ಫೋಟೋ ಮತ್ತೆ ನಮ್ಮ ಕನ್ನಡದ ಬಾವುಟವನ್ನ ಹಾಕೊಂಡಿರ್ತಾರೆ. ನೀವು ಆಟೋ ಓಡಿಸ್ತಾ ಇದ್ದೀರಾ?
1: ನಾನು ಮೊದಲಿಗೆ ವಿಆರ್ ಬಸ್ ಡ್ರೈವರ್ ಇದ್ದೆ ಸರ್.
0: ಓಕೆ,
1: ಮತ್ತೆ ಲಾಕ್ಡೌನ್ ಬಿದ್ದ ತಕ್ಷಣ ನಾನು ಈ ಕಡೆ ಬಂದ್ಬಿಟ್ಟೆ ಸರ್ ಬಿಜಾಪುರ.
0: ನೀವು ಮೂಲತಃ ಎಲ್ಲಿ ಇದ್ದೀರಿ ಮಹಂತೇಶ್ ಅವರೇ? ಈಗ ನೀವು ವಾಸ ಮಾಡ್ತಾ ಇರೋದು ಎಲ್ಲಿ ಇವಾಗ?
1: ವಿಜಯಪುರ ನಗರದಲ್ಲಿ ಸರ್.
0: ಈಗ ಹಬ್ಬದ ಸಂಭ್ರಮ, ತದನಂತರದಲ್ಲಿ ದಸರಾ ಬರುತ್ತೆ, ರಾಜ್ಯೋತ್ಸವದ ಕಾರ್ಯಕ್ರಮಗಳು ಬರುತ್ತೆ, ನೀವು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ಮಧ್ಯ ಮಧ್ಯ ಈ ತರ ಶಂಕರ್ನಾಗ್ ಅವರನ್ನ ವೇದಿಕೆ ಮೇಲೆ ತಂದು ತುಂಬಾ ಫೇಮಸ್ ಆಗಿದ್ದೀರಿ.
1: ದೇವರ ಕೃಪೆ, ಹಾಗೆ ನಿಮ್ಮಂತವ್ರ ಕೃಪೆ, ಶಂಕರಣ್ಣನ ಆಶೀರ್ವಾದ.
0: ಮಹಂತೇಶ್ವರ ಶಂಕರ್ನಾಗ್ ಬರೀ ಒಬ್ಬರು ಆಕ್ಟರ್ ಅಷ್ಟೇ ಅಲ್ಲ, ಒಬ್ರು ದೊಡ್ಡ ನಿರ್ದೇಶಕರು, ನಾಟಕಕಾರರು. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ರಂಗಭೂಮಿ ಒಂದು ಅದ್ಭುತವಾದ ಕೊಡುಗೆ ಅಂತಂದ್ರೆ ನಮ್ಮ ಆನಂದ್ ನಾಗ್ ಅವರು ಹಾಗೂ ಶಂಕರ್ನಾಗ್ ಅವರು, ಮತ್ತೆ ವಿಶೇಷವಾಗಿ ಕ್ರಾಂತಿಕಾರಿ ಚಿಂತಕರು ಅಂತಾನೆ ಹೇಳಬಹುದು. ಅವರ ಈ ಬಹುಮುಖ ಪ್ರತಿಭೆಗಳಲ್ಲಿ ಯಾವ ಅಂಶ ನಿಮ್ಗೆ ತುಂಬಾ ಹೆಚ್ಚು ಆಕರ್ಷಣೆ ಆಯ್ತು ಅಂತ?
1: ಸರ್, ಅವರು ನಾಟಕದಲ್ಲಿ ಅಭಿನಯಿಸ್ತಿರ್ತಲ್ಲ ಸರ, ಹೆಚ್ಚಿನ ಕಾಲಾವಕಾಶ ಅಲ್ಲಿ ಕೊಡ್ತಿದ್ರು ಸರ, ಮತ್ತೆ ಕೆಲಸದ ಕಡೆನು ಗಮನ ಕೊಡ್ತಿದ್ರಲ್ಲ, ನನ್ಗೆ ಅದು ಖುಷಿ ಆಯ್ತು. ಕೆಲಸ ಮಾಡ್ಕೊಂತ ಇಷ್ಟೆಲ್ಲ ಸರ್ ಸ್ಟ್ರಗಲ್ ಮಾಡ್ತಿದ್ರಲ್ಲ, ನಾವು ಮಾಡ್ಬೇಕಲ್ಲ ಅನ್ನೋ ನಮ್ಮಲ್ಲಿ ಹುಮ್ಮಸ್ಸು ಬಂತು ಸರ್. ಅದು
0: ಅವರ ಸಾಮಾಜಿಕ ಕಳಕಳಿ ನಿಮಗೆ ವಿಶೇಷವಾಗಿ ಆಕರ್ಷಣೆ ಆಯ್ತು ಹಾಗಿದ್ರೆ?
1: ಹಾ ಸರ್, ಬಡವ್ರಿಗೆ ಅಂದ್ರೆ ಬಹಳ ಹೆಲ್ಪ್ ಮಾಡ್ತಿದ್ರು ಸರ್ ಶಂಕರ್ನಾಥ್ ಸರ್. ಇವಾಗ ನಮ್ ಬೆಂಗಳೂರಲ್ಲಿ ಮೆಟ್ರೋ ಬರೋದಕ್ಕೆ ಕಾರಣಕರ್ತರೇ ನಮ್ಮ ಶಂಕರ್ನಾಥ್ ಸರ್.
0: ಈ ಕನಸನ್ನ ಅವರು ಬದುಕಿದ್ದಾಗ್ಲೇ ತುಂಬಾ ಹಿಂದೆನೆ ಕಂಡಿದ್ರು ಅಂತ ತುಂಬಾ ಜನ ಹೇಳಿದ್ದಾರೆ.
1: ಹೌದು ಸರ್, ಯಾಕಂದ್ರೆ ಅವ್ರ ಸ್ವಂತ ಖರ್ಚೊಳಗೆ ಅದೆಲ್ಲ ಇಂಜಿನಿಯರಿಂಗ್ ಮೆಜರ್ಮೆಂಟ್ ಹಾಕೊಂಡು ಲಂಡನ್ ಹೋಗ್ಬಿಟ್ಟು ಅದೆಲ್ಲ ಮೆಜರ್ಮೆಂಟ್ ತಂದ್ರು ಸರ್. ಇವಾಗೆಲ್ಲ ಸೇತುವೆ ಮೇಲೆ ಇದೆ ಸರ್ ಮೆಟ್ರೋ ಸರ್, ಅವಾಗ ಅಂಡರ್ಗ್ರೌಂಡ್ ನಲ್ಲಿ ಮಾಡ್ತಾ ಇದ್ರು, ಅಂಡರ್ಗ್ರೌಂಡ್ ಪ್ಲಾನಿಂಗ್ ಸರ್.
0: ಈ ಎಲ್ಲ ಕನಸುಗಳನ್ನ ಶಂಕರ್ನಾಗ್ ಕಂಡಿದ್ರು ಹಾಗಿದ್ರೆ ಆಗ್ಲೇನೆ.
1: ಹೌದು ಸರ್.
0: ನಮ್ಮ ಈ ಪಬ್ಲಿಕ್ ಫಂಕ್ಷನ್ ಗಳಲ್ಲಿ ಮತ್ತೆ ನೀವು ಬೀದಿಗಳಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಜನಸಾಮಾನ್ಯರು ನಿಮ್ಮನ್ನು ನೋಡಿ ತಕ್ಷಣ ಶಂಕರ್ನಾಗೆ ಬಂದ್ರು ಶಂಕರ್ನಾಗೆ ಬಂದ್ರು ಅಂತ

0: ಅನೇಕ ಜನ ನಿಮ್ಮನ್ನು ಹಾಗೇನೆ ಭ್ರಮಿಸ್ಕೊಳ್ತಾರೆ. ಅಂತಹ ಮರೆಯಲಾಗದ ಯಾವುದಾದ್ರೂ ಒಂದು ಘಟನೆ ಇದೆಯಾ? ಜೊತೆಗೆ ವಿಶೇಷ ಏನು ಅಂತಂದ್ರೆ, ನೀವು ವೇದಿಕೆ ಮೇಲೆ ಹೋದಾಗಷ್ಟೇ ನೀವು ಶಂಕರ್ನಾಗ್ ತರ ಇದು ಮಾಡ್ತೀರಾ, ಇಲ್ಲ ಮಾತಾಡ್ಬೇಕಾದ್ರು ಓಡಾಡ್ಬೇಕಾದ್ರು ಶಂಕರ್ನಾಗ್ ಅವ್ರ ತರನೇ ಮಾಡ್ಕೊಂಡಿರ್ತೀರಾ? ಹೇಗೆ?
1: ಇಲ್ಲ ಸರ್, ಓಡಾಡ್ಬೇಕಾದ್ರೆ ನಾನು ಶಂಕರ್ ನಾಗ್ ಸರ್ ತರ ವಾಯ್ಸ್ ಮಾಡಲ್ಲ. ಮತ್ತ ನಾನು ವೇದಿಕೆ ಮೇಲೆ ಆಯ್ತು, ಹೊರಗಡೆ ಇದ್ದಾಗ ನನ್ನನ್ನು ಗುರುತಿಸ್ತಾರೆ, ಕೆಲವೊಂದಿಷ್ಟು ಮಂದಿ ಗುರ್ತಾ ಇಡೋದು ನನ್ನ ಮಾತಾಡಿಸ್ತಾರೆ ಸರ್. ನಾನು ಬಿಜಾಪುರದವನೇ ಇದ್ರು ಬೆಂಗಳೂರು ಮಂಗಳೂರು ಆ ಸೈಡ್ ಬಂದ್ರೆ ನನ್ನ ಗುರ್ತು ಹಿಡಿದು ಮಾತಾಡಿಸ್ತಾರೆ ಸರ್. ನಮ್ ಶಂಕರ್ ನಾಗ್ ಸರ್ ಇನ್ವಿಟೇಷನ್ ನೀವೇ ಮಾಡ್ತಿರಲ್ಲ ಸರ್ ವೇದಿಕೆ ಮೇಲೆ ಅಂತ ಗುರುತಿಸ್ತಾರೆ ಸರ್.
0: ಗುರುತಿಸ್ತಾರೆ. ನಿಮ್ಮ ಧ್ವನಿಯನ್ನ ಈಗ ಸಾವಿರಾರು ಜನ ಕೇಳ್ತಾ ಇದ್ದಾರೆ ನಮ್ಮ ಮೈಸೂರು ಆಕಾಶವಾಣಿ ಮೂಲಕ. ಯಾವ್ದಾದ್ರು ಒಂದು ಪಾತ್ರದ ಅಭಿನಯವನ್ನ ಆಕ್ಟ್ ಮಾಡಿ ನಮ್ಮ ಶಂಕರ್ ನಾಗ್ ಅವರ ಧ್ವನಿಯನ್ನ ಕೇಳಿಸಬಹುದಾ?
1: ಮಾಡ್ತಿರಲ್ಲ ಸರ್. ನನ್ನ ಪ್ರೀತಿಯ ಆಟೋ ಚಾಲಕರೇ, ನನ್ನ ಮಿತ್ರರೇ, ನನ್ನ ಫೋಟೋ ಆಟೋದಲ್ಲಿ ಇಟ್ಟು ಇಡೀ ಕರ್ನಾಟಕ ತುಂಬಾ ಓಡಾಡಿಸ್ತಾರ. ದಿನನಿತ್ಯ ಒಂದಲ್ಲ ಒಂದ್ ರೀತಿ ನನ್ನನ್ನ 7 ಕೋಟಿ ಕನ್ನಡವೆ ನೆನಪು ಮಾಡಿಕೊಡು. ನನ್ನ ಆಟೋ ಚಾಲಕರಿಗೆ ಹಾಗೂ ನನ್ನ ಅಪಾರ ಬಂಧುಗಳಿಗೆ ನನ್ನೊಂದು ನಮಸ್ಕಾರ. ನಿಮ್ಮ ಪ್ರೀತಿಯ ಶಂಕರ.
0: ಈ ತರಹದ ಧ್ವನಿಯಿಂದ ನೀವು ಆಕರ್ಷಣೆ ಮಾಡ್ತಾ ಹೋಗ್ತಾ ಇರ್ತೀರಿ. ಈಗ ನೀವು ಆಟೋ ರಾಜ ಚಿತ್ರದ ಹೆಸರನ್ನು ಹೇಳಿದ್ರಿ, ಆಮೇಲೆ ಶಂಕರ್ ನಾಗ್ ಅವರು ಮತ್ತೊಂದು ವಿಶೇಷ ಪ್ರಯತ್ನ ಅಂತಂದ್ರೆ ನಮ್ಮ ಮಾಲ್ಗುಡಿ ಡೇಸ್, ಅದನ್ನ ಟಿವಿಗೆ ತಂದಿದ್ದು. ಈ ತರಹದ ಪಾತ್ರಗಳನ್ನ ನೀವು ವೇದಿಕೆ ಮೇಲೆ ಆಕ್ಟ್ ಮಾಡ್ಬೇಕಾದ್ರೆ ಒಂಥರ ಪರ್ಕಾಯ ಪ್ರವೇಶ ಮಾಡ್ಬೇಕಲ್ಲ, ಶಂಕರ್ ನಾಗ್ ನಿಮ್ಮ ಒಳಗೇನೆ ಬರಬೇಕಲ್ಲ, ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀರಿ ಅಂತ?
1: ಸರ್, ಎಲ್ಲ ಕಾಸ್ಟ್ಯೂಮ್ ಎಲ್ಲ ಇರುತ್ತೆ ಸರ್, ಮೇಕಪ್ ಸೆಟ್ ಇರುತ್ತೆ, ಅದನ್ನೆಲ್ಲ ಜನರಿಗೆ ನಾನು ತೋರಿಸ್ಬೇಕಂದ್ರೆ ಅದೇ ರೂಪದಾಗ ಬಂದು ತೋರಿಸ್ತೀನಿ ಸರ್ ನಾನು. ಹಾಗಾದ್ರೆ ಇನ್ನು ಶಂಕರ್ನಾಗ್ ಸರ್ ಇದ್ದಾರೆ, ಎಲ್ಲೂ ಹೋಗಿಲ್ಲ ನಮ್ಮನ್ನು ಬಿಟ್ಟು ಅಂತ ಆ ರೀತಿಯೊಳಗೆ ಇರ್ತೀನಿ ನಾನು.

0: ಅವರು ತುಂಬಾ ಲವಲವಿಕೆಯ ನಟ. ಯಾವಾಗ್ಲೂ ಅವ್ರು ಹೇಳ್ತಾ ಇದ್ದಿದ್ದು ದಿನಕ್ಕೆ 24 ಗಂಟೆ ಸಾಕಾಗಲ್ಲ, ಕಡೆ ಪಕ್ಷ 48 ಗಂಟೆನಾದ್ರೂ ಇರಬೇಕು ಅಂತ. ಅವರ ಎನರ್ಜಿ, ಅವರ ಆಕ್ಟಿವ್ನೆಸ್, ಚುರುಕುತನ ಅಂತ ನಾವೇನು ಹೇಳ್ತೀವಿ ಅದನ್ನ ಸದಾ ಜೀವಂತವಾಗಿ ಇಟ್ಕೊಳ್ಳೋದು ಅಂದ್ರೆ ತುಂಬಾ ಕಷ್ಟವಾದಂತ ಕೆಲಸ. ಅದಕ್ಕೆ ಹೇಗೆ ಕಸರತ್ತನ್ನ ಮಾಡ್ತೀರಿ ನೀವು ಅಂತ? ಯಾಕೆಂತಂದ್ರೆ ನೀವು ಹೇಳ್ದಂಗೆ ಬರೀ ಆರ್ಕೆಸ್ಟ್ರಾದಲ್ಲಿ ಹೋದಾಗ ಬರೀ ಒಂದು 10-15 ನಿಮಿಷ ರಂಜಿಸ್ಬಿಟ್ರೆ ಸಾಕಾಗೋದಿಲ್ಲ, ಅವ್ರನ್ನ ನೀವು ಪೂರ್ತಿ ಪರಕಾಯ ಪ್ರವೇಶನೆ ಮಾಡ್ಕೊಂಡು ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಯಾವ ರೀತಿ ಕಸರತ್ತು ಮಾಡ್ತೀರಿ ಅಂತ?
1: ಬಟ್ ಅವರಷ್ಟು ಸ್ಟ್ರಗಲ್ ಮಾಡಕ್ ನಮ್ಗೆ ಆಗಲ್ಲ ಸರ್. ಬಟ್ ಏನೋ ಒಂದು ಚೂರು ಪ್ರಯತ್ನ ಮಾಡ್ತಾ ಇರ್ತೇವೆ ಸರ್. ನಮ್ಮ ಕಡೆಯಿಂದ ಏನ್ ಯಾರಿಗಾದ್ರು ಹೆಲ್ಪ್ ಆಗೋದಿತ್ತಲ್ಲ ಮಾಡ್ತೇವೆ ಸರ್. ನಾವು ಇವಾಗ ನಮ್ಮ ಗುಲ್ಬರ್ಗಾ ಜಿಲ್ಲೆ ರಾವೂರ್ ತಾಲೂಕು ಇದೆ ಸರ್, ಅಲ್ಲಿ ನಮ್ಮ ಅಂಬರೀಶ್ ಅಣ್ಣ ಅಂತ ಇದಾರೆ, ಶಂಕರ್ನಾಗ್ ಸರ್ ಅಪ್ಪಟ ಅಭಿಮಾನಿ. ಹಾ ಸರ್, ಅವ್ರ ಅಪ್ಪಟ ಅಭಿಮಾನಿ ಅಂದ್ರೆ ಅಪ್ಪಟ ಅಭಿಮಾನಿ. ಮತ್ ಅವ್ರಿಗೆ ಬಡ ಜನರಿಗೆ ಬಹಳ ಹೆಲ್ಪ್ ಮಾಡ್ತಿರ್ತಾರ ಸರ್. ಮತ್ ಯಾರೇ ರೋಡ್ ಬೀದಿಯಲ್ಲಿ ಹೆಂಗೋ ಇರ್ತಾರ ಸರ್, ವಿಚಿತ್ರ ಇರ್ತಾರ ಅವರು. ಅವ್ರನ್ನ ಕರ್ಕೊಂಡೋಗಿ ಆ ವೃದ್ಧಾಶ್ರಮಕ ಅವ್ರಿಗೆಲ್ಲ ಶೇವಿಂಗ್ ಕಟಿಂಗ್ ಎಲ್ಲಾ ಸಿದ್ಧತೆ ರೆಡಿ ಮಾಡಿ ಬಿಟ್ಟು ಬರ್ತಾರ ಸರ್ ವೃದ್ಧಾಶ್ರಮ. ಆ ಕೆಲಸಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಅಂಬರೀಶ್ ಸಾಂಗ್ಲೇನ ಅಂತ ಮತ್ತೆ ಯಾದಗಿರಿ ಜಿಲ್ಲೆ ಒಳಗೆ ಇನ್ನೊಬ್ರು ಇದಾರೆ ಸರ್.
0: ಅವರಿಬ್ರು ಶಂಕರ್ನಾಗ್ ಅವರ ಅಭಿಮಾನಿಗಳು,
1: ಅಪ್ಪಟ ಅಭಿಮಾನಿ ಸರ್. ಆ ಕಡೆ ಜಿಲ್ಲೆ ಒಳಗೆ ಎಲ್ಲಾರು ಸರ್. ಮತ್ತ ದೇವದುರ್ಗದಲ್ಲಿ ರಫೀಕ್ ಇದಾರೆ, ಚಿಕ್ಕಾಪುರದಲ್ಲಿ ನಾಗೇಶ ಅಂತ ಇದಾರೆ ಸರ್. ಅವರೆಲ್ಲ ನನ್ ಕಾಲ್ ಮಾಡಿ ಹೇಳ್ತಾರ ಸರ್, ಸರ್ ನಾವು ದೇವ್ರ ನೋಡಾತೇವ ಸರ್, ಅದು ನಿಮ್ಮ ರೂಪದಾಗ ದೇವ್ರನ್ನ ಕಾಣ್ತೇವ ಸರ್ ಅಂತ. ಆ ರೂಪ ನನ್ನಲ್ಲಿ ಬಂದಿದೆ, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ, ನಿಮಗೂ ಕೇಳುತ್ತಾ ಬನ್ನಿ ಅಂತ ಹೇಳಿದ್ದೀನಿ ಸರ್.
0: ಶಂಕರ್ನಾಗ್ ಅವ್ರು ಏನು ಸಾಮಾಜಿಕ ಸೇವೆಯನ್ನ ಮಾಡ್ತಾ ಇದ್ರು, ಜನಗಳ ಮಧ್ಯೆ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ರು, ಆ ರೀತಿ ನೀವು ಕೂಡ ಪ್ರಯತ್ನ ಮಾಡಿ ಅವರ ಹೆಸರನ್ನ ಉಳಿಸ್ತಾ ಇದ್ದೀರಿ. ನಮ್ಮ ಇವತ್ತಿನ ಯುವ ಪೀಳಿಗೆ, ಯೂತ್ ಜನರೇಷನ್ ಏನಿದೆ, ಶಂಕರ್ನಾಗ್ ಅವರ ಸಾಹಸ, ಅವ್ರು ಕಂಡಂತ ಕನಸುಗಳು, ಅವ್ರಿಗೆ ದೂರದೃಷ್ಟಿ ತುಂಬಾ ಇತ್ತು. ಜೂನಿಯರ್ ಶಂಕರ್ನಾಗಾಗಿ ಅವರ ಸಿದ್ಧಾಂತಗಳನ್ನ ನಮ್ಮ ಈ ಯೂತ್ಗೆ ಹೇಗೆ ತಲುಪಿಸ್ತೀರಿ ಮಹಂತೇಶ್ವರೇ? ನೀವು
1: ದಿನವಿಡಿ ಕಾರ್ಯಕ್ರಮದಲ್ಲಿ ಸಂದೇಶ ಕೊಡ್ತಿರ್ತೇವೆ ಸರ್.
0: ನೀವು ಇಷ್ಟೊಂದು ಅಪ್ಪಟ ಅಭಿಮಾನಿಗಳು, ಶಂಕರ್ನಾಗ್ ಅವ್ರನ್ನ ಮೀಟ್ ಮಾಡಿದ್ರ ಅಂತ ಒಂದು ಕುತೂಹಲ
1: ಸರ್. ನಾನು ಹುಟ್ಟಕ್ಕೂ ಮುಂಚೆನೆ ಸರ್ ತೀರ್ಕೊಂಡ್ ಬಿಟ್ಟಿದ್ರು. ಅವರು ತೀರ್ಕೊಂಡಿದ್ದು 90, ನಾನು ಹುಟ್ಟಿದ್ದು 93 ಸರ್.
0: ಓಹೋ, ಅಂದ್ರೆ ಶಂಕರ್ನಾಗ್ ಅವ್ರು ಬದುಕಿದ್ದಾಗ್ಲೂ ನೀವು ಹುಟ್ಟೆ ಇರ್ಲಿಲ್ಲ?
1: ಇಲ್ಲ ಸರ್, ನನಗೆ ಅಟ್ಲೀಸ್ಟ್ ಈಗ ಅನಂತನಾಗ್ ಸರ್ ನಾದ್ರೂ ಭೇಟಿ ಆಗ್ಬೇಕಂತ ಇದೆ ಸರ್. ಅದು ಶಂಕರ್ನಾಗ್ ಸರ್ ಗೆಟಪ್ ಅಲ್ಲಿ ಹೋಗ್ಬಿಟ್ಟು ಭೇಟಿ ಆಗ್ಬೇಕಂತ ಆಸೆ ಇದೆ ಸರ್ ಬಹಳ.
0: ಓಕೆ ಓಕೆ. ನಮ್ಮ ಅರುಂಧತಿ ನಾಗ್ ಅವ್ರನ್ನ ಮೀಟ್ ಆಗಿದ್ದ ಆತರದ ಉದಾಹರಣೆಗಳು ಏನಾದ್ರೂ ಇದೆಯಾ? ಯಾಕೆಂದ್ರೆ ಅವರು ಕುಟುಂಬ
1: ಸರ್, ಏನು ಇಲ್ಲ ಸರ್,
0: ಇನ್ನು ಭೇಟಿ ಆಗೋದಕ್ಕೆ ಚಾನ್ಸ್ ಇಲ್ಲ,
1: ಚಾನ್ಸ್ ಸಿಗ್ತಾ ಇಲ್ಲ ಸರ್. ಅದಕ್ಕೆ ಈ ಮಂತ್ ಬೆಂಗಳೂರಿಗೆ ಹೋಗ್ತಾ ಇದೆ ಸರ್.

0: ಹಾಗೆ ಇರ್ಲಿ, ನನ್ನ ಕರ್ತವ್ಯಕ್ಕೆ ಯಾವತ್ತೂ ದ್ರೋಹ ಮಾಡಲ್ಲ. ಅಂತ ಸಂದರ್ಭ ಬಂದ್ರೆ ನನ್ನ ಪ್ರಾಣ ಕೊಡಕ್ಕೂ ಹಿಂಗಿರ್ಲ. ದಟ್ ಇಸ್ ಸಾಂಗ್ಲಿಯಾನ.
1: ಸಾಂಗ್ಲಿಯಾನ ಬಹಳಷ್ಟು ಸೂಪರ್ ಹಿಟ್ ಆದಂತಹ ಚಿತ್ರ. ಅವ್ರ ಎಲ್ಲ ಫಿಲಂಗಳನ್ನಾದ್ರೂ ನೋಡಿದಿರಾ ಮಹಂತೇಶ್? ನೀವು ಅವರು
0: ನೋಡ್ತಾ ಇರ್ತೀನಿ ಸರ್. ನನಗೆ ಇಷ್ಟ ಆಗೋದು ಮೂಗನ ಸೈಡು, ನ್ಯಾಯ ಎಲ್ಲಿದೆ, ಮತ್ತೆ ಹೊಸ ಜೀವನ, ಸೀತಾರಾಮು, ಮತ್ತೆ ಆಟೋ ರಾಜ, ಎಸ್ ಪಿ ಸಾಂಗ್ಲಿಯಾನ ಭಾಗ ಒಂದು ಭಾಗ ಎರಡು, ಇನ್ನ ಬಹಳ ಇದೆ ಸರ್ ಹೇಳ್ಬೇಕಂತ ಸರ್.
1: ಫಿಲಂಗಳ
0: ವಯಸ್ಸು ಕಡಿಮೆ, ಬಟ್ ಫಿಲಂ ಮಾಡಿದ್ದು ಜಾಸ್ತಿ ಸರ್.
1: ಹೌದು ಹೌದು, ಅಷ್ಟರಲ್ಲೇ ದೊಡ್ಡ ಸಾಧನೆಯನ್ನ ಮಾಡ್ಬಿಟ್ಟು.
0: ಫಿಲಂ ಇದಾವ ಸರ್ ಅವರು,
1: 93 ಫಿಲಂ ಇದೆ. ಅವರ ಜೀವನದ ಪ್ರತಿಯೊಂದು ಇತಿಹಾಸವನ್ನ, ಪ್ರತಿಯೊಂದು ಘಟ್ಟವನ್ನ ತಿಳ್ಕೊಂಡ್ ಬಿಟ್ಟಿದ್ದೀರಿ. ಎಷ್ಟು ಆಕ್ಟ್ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ.
0: ಹಾ ಸರ್, ಅವ್ರದ್ದು ಫಸ್ಟ್ ಮೂವಿ ಬಂದು ಒಂದಾನೊಂದು ಕಾಲದಲ್ಲಿ ಸರ್.
1: ಹೌದು ಹೌದು ಹೌದು.
0: ನಮ್ಮ ಶಂಕರ್ ನಾಗ್ ಸರ್ ಗೆ ಫಸ್ಟ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅವಕಾಶ ಕೊಟ್ಟಿದ್ದು ನಮ್ಮ ಗಿರೀಶ್ ಕಾರ್ನಾಡ್ ಸರ್.
1: ಹೌದು ಹೌದು, ಶಂಕರ್ ನಾಗ್ ಅವರು ಬಿಟ್ಟು ಹೋಗಿದ್ದು, ಅವರ ಅಗಲಿಕೆ ನಮ್ಮೆಲ್ರಿಗೂ ತುಂಬಾ ಆಘಾತ ಇದ್ದಕ್ಕಿದ್ದ ಹಾಗೆ.
0: ಇವಾಗ ಇದ್ದಿದ್ರೆ ನಮ್ಮ ಕರ್ನಾಟಕ ಎಲ್ಲೋ ಇರ್ತಿತ್ತು.
1: ಹೌದು ಹೌದು, ಫಿಲಂ ಇಂಡಸ್ಟ್ರಿ ದಿಕ್ಕೆ ಬದಲಾಗ್ಬಿಡ್ತಾ ಇತ್ತು.
0: ಹೌದು ಸರ್.
1: ಈಗ ಆ ಪ್ರೀತಿಯನ್ನ ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀರಲ್ಲ, ಇದೊಂಥರ ದೊಡ್ಡ ಜವಾಬ್ದಾರಿ. ಯಾಕೆ ಅಂತಂದ್ರೆ ಶಂಕರ್ ನಾಗ್ ಅವರು ನೋಡಕ್ ಆಗದೆ ಇದ್ರು ನಿಮ್ ಮೂಲಕ ಶಂಕರ್ ನಾಗ್ ಅವ್ರನ್ನ ನೋಡ್ತಾ ಇರ್ತಾರೆ. ಈ ಜವಾಬ್ದಾರಿ ಒಂಥರ ಭಾರ ಅಂತ ಅನ್ಸತ್ತ, ಅದೊಂದು ಹೆಮ್ಮೆ ಅಂತ ಅನ್ಸತ್ತಾ ನಿಮಗೆ? ಯಾಕೆಂತಂದ್ರೆ ದೊಡ್ಡ ನಟನ ಹೆಸರಲ್ಲಿ ಗುರುತಿಸ್ಕೊಂಡಾಗ ಅದ್ರ ತುಂಬಾ ಜವಾಬ್ದಾರಿಗಳಿರುತ್ತೆ. ಯಾವ್ದೇ ಕಾರಣಕ್ಕೂ ಎಲ್ಲೂ ಕೂಡ ಲೋಪ ಆಗದ ಹಾಗೆ ನೋಡ್ಕೊಳ್ತಾ ಹೋಗ್ಬೇಕು.
0: ನಮ್ಮ ಹೆಸರಿಗೆ ಧಕ್ಕೆ ಆಗಲಿ, ಬಟ್ ಆ ಹೆಸರಿಗೆ ಧಕ್ಕೆ ಆಗಬಾರ್ದು ಅನ್ನೋದು ಒಂದೇ ನನ್ನ ಅರ್ಥ.
1: ಇದುವರೆಗೆ ಎಷ್ಟು ಕಾರ್ಯಕ್ರಮಗಳನ್ನ ನೀವು ಕೊಟ್ಟಿದ್ದೀರಿ ಮಹಂತೇಶ್ ಅವರೇ?
0: ಒಂದು 500 ಹೆಚ್ಚು ಕಾರ್ಯಕ್ರಮ ಆಗಿದಾವೆ ಸರ್ ಇವಾಗ, ಸುಮಾರು ಪ್ರಶಸ್ತಿ ಬಂದಿದ್ದಾವೆ ಸರ್.
1: ಸದ್ಯದಲ್ಲೇ ಅವರ ಇಡೀ ಕುಟುಂಬವನ್ನ ನೀವು ಮೀಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರಿ, ಜೊತೆಗೆ ಅವ್ರ ಜೊತೆ ಆಕ್ಟ್ ಮಾಡಿದ ಹೀರೋ ಹೀರೋಯಿನ್ ಗಳ ಜೊತೆನೂ ಮಾತಾಡಬೇಕು ಅಂತ ಕಾಯ್ತಾ ಇದ್ದೀರಿ. ನಿಮ್ಗೆ ಈ ಕೆಲಸ ತುಂಬಾ ತೃಪ್ತಿಯನ್ನ ತಂದಿದೆ ಅಲ್ವಾ?
0: ಹೌದು ಸರ್, ನಾನು ಇವಾಗ ಆಟೋ ಓಡಿಸ್ತಾನೆ ಇರ್ತೀನಿ ಸರ್, ಏನಾದ್ರೂ ಮಾಡ್ತಿರ್ತೀನಿ. ಯಾಕಂದ್ರೆ ಶಂಕರ್ ನಾಗ್ ಸರ್ ಹೇಳಿದಾರೆ, ಅವ್ರ ವಯಸ್ಸಲ್ಲಿ ಹೇಳ್ತೀನಿ ಸರ್, ನೋಡಿ ನೀಡ್ತಾರೆ ತಪ್ಪ ಮೇಲೆ ಮಲಗೋದು ಇದ್ದೇ ಇದೆ, ಇದ್ದಾಗ ಏನಾದ್ರು ಒಂದ್ ಸಾಧನೆ ಮಾಡ್ಬೇಕಂತ, ಅದಕ್ಕೋಸ್ಕರ ನಾನು ಒಂದ್ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅಂತ ಇದೆ ಸರ್.
1: ಒಟ್ಟಿನಲ್ಲಿ ಒಬ್ಬ ದೊಡ್ಡ ನಟನ ಹಾವಭಾವಗಳನ್ನ, ಆತನ ಶೈಲಿಯನ್ನ ನೀವು ಮೈಗೂಡಿಸ್ಕೊಂಡು ಆ ವ್ಯಕ್ತಿನ ಸದಾ ಜೀವಂತವಾಗಿ ಇಟ್ಟಿದ್ದೀರಿ.
0: ಹೌದು ಸರ್.
1: ತುಂಬಾ ಸಂತೋಷ ಮಹಂತೇಶ್ ಅವರೇ, ಕಾಮನಬಿಲ್ಲು ಕಾರ್ಯಕ್ರಮದ ಮೂಲಕ ನಿಮ್ಮ ಧ್ವನಿಯನ್ನ ಸಾವಿರಾರು ಜನ ಕೇಳ್ತಾ ಇದ್ದಾರೆ. ಬಹುಶಃ ಈ ಕಾರ್ಯಕ್ರಮ ಕೇಳ್ತಿರೋರು ಬೇರೆ ಬೇರೆ ವೇದಿಕೆಗಳಲ್ಲಿ ನಿಮ್ಮನ್ನು ನೋಡಿರಲೂಬಹುದು ಕೂಡ. ಯಾಕೆ ಅಂತಂದ್ರೆ ನಮ್ಮ ಕಾರ್ಯಕ್ರಮದ ವ್ಯಾಪ್ತಿ ಬಹಳಷ್ಟು ಇರೋದ್ರಿಂದ ಎಲ್ಲ ಕಡೆ ನಿಮ್ಮನ್ನು ನೋಡಿರೋ ಚಾನ್ಸಸ್ಸು ಇದೆ. ಜೂನಿಯರ್ ಶಂಕರ್ನಾಗಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ ಏನು ಅಂತ?
0: ಸರ್, ನನಗೆ ನನ್ನ ಏನು ಬೇಡ ಸರ್, ಅವರೆಲ್ಲರ ಆಶೀರ್ವಾದ ನನ್ನ ಮೇಲೆ ಇದ್ರೆ ಅಷ್ಟೇ ಸಾಕು ಸರ್. ನಾನು ಇಲ್ಲಿ ಬಂದಿರೋದೇ ಖಾಲಿ ಕೈಯಿಂದ, ಹೋಗೋದು ಖಾಲಿ ಕೈಯಿಂದ, ಇದ್ದಿದ್ರಲ್ಲೇ ಏನಾದ್ರು ಒಂದು ಸಾಧಿಸ್ಬೇಕು, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಬೇಕು ಅಷ್ಟೇ ನನ್ನ ಆಸೆ.
1: ಇಡೀ ಕನ್ನಡಿಗರ ಪ್ರೀತಿಯನ್ನ ಹೇಗೆ ಶಂಕರ್ನಾಗ್ ಗಳಿಸ್ಕೊಂಡು ಉಳಿಸ್ಕೊಂಡಿದ್ರು, ಅದೇ ರೀತಿ ಆ ಪ್ರೀತಿಯನ್ನ ನಿಮಗೆ ತೋರಿಸಿ ಅಂತ ಹೇಳ್ತಾ ಇದ್ದೀರಿ.
0: ಹೌದು ಸರ್, ನನಗೂ ಅದೇ ಪ್ರೀತಿ ಕೊಡಿ. ಕೆಲವೊಂದಿಷ್ಟು ಮಂದಿ ಫೇಸ್ಬುಕ್ ಅಲ್ಲಿ ಮೊದಲಿಗೆ ಅವಮಾನ ನಂತರ ಸನ್ಮಾನ ಅಂತಾರಲ್ಲ, ಆತರ ನನಗೂ ಮೊದಲು ಅವಮಾನ ಆಗ್ಲಿ, ನಂತರದಲ್ಲಿ ಸನ್ಮಾನಗಳು ಇರ್ತವೆ, ಅವ್ರ ಮುಂದೆ ನನಗೆ ಇರ್ತವೆ, ಅವ್ರ ಆಶೀರ್ವಾದನೇ ನನಗೆ ಇದು.
1: ಈಗ ನಿಮ್ ತರನೇ ಸಾಕಷ್ಟು ಜನ, ಜೂನಿಯರ್ ವಿಷ್ಣುವರ್ಧನ್ ಇರ್ಬೋದು, ಜೂನಿಯರ್ ರಾಜ್ಕುಮಾರ್ ಇರ್ಬೋದು, ಉಪೇಂದ್ರ ಇತ್ತರ ಬೇರೆ ಬೇರೆ ಜೂನಿಯರ್ ಕಲಾವಿದರಿದ್ದ, ಅವ್ರನ್ನೆಲ್ಲರೂ ನೀವು ಮೀಟ್ ಮಾಡಿದ್ದೀರ ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಟ್ಟು?
0: ಒಂದೇ ವೇದಿಕೆಯಲ್ಲಿ ಮೀಟ್ ಆಗಿದ್ದೇವೆ ಸರ್.
1: ಆ ಎಲ್ಲ ಜೂನಿಯರ್ಸ್ ನಿಮ್ಮನ್ನು ನೋಡಿ ಏನಂತಾರೆ?
0: ಬಹಳ ಅದ್ಭುತವಾಗಿ ಮಾಡ್ತೀಯ ನೀನು, ತುಂಬಾ ಸ್ಟ್ರಗಲ್ ತಗೋತೀಯ ಮಾಡೋದಕ್ಕೆ ಅಂತ.

0: ಮಾತು ಹೊರಳದಷ್ಟು ನಿರರ್ಗಳವಾಗಿ ಶಂಕರ್ನಾಗ್ ಅವರ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಮಹಾಂತೇಶ್ ನಂದೂರ್ ಅವರ ಸರಳತೆ ಮತ್ತು ಕಲಾಭಿಮಾನ ನಿಜಕ್ಕೂ ಎಲ್ಲರೂ ಮೆಚ್ಚಬೇಕಾದದ್ದು. ಕಣ್ಮುಂದೆ ಶಂಕರ್ನಾಗ್ ಅವರೇ ನಿಂತಿದ್ದಾರೋ ಅನ್ನುವ ಭ್ರಮೆಯನ್ನು ಮೂಡಿಸಿ ಕನ್ನಡಿಗರ ಹೆಮ್ಮೆಯ ನೆನಪುಗಳನ್ನ ಜೀವಂತಗೊಳಿಸಿದ ಇವರ ಸಾಧನೆ ಹೀಗೆ ಮುಂದುವರಿಬೇಕು ಅನ್ನೋದು ಎಲ್ಲರ ಹಾರೈಕೆ.
1: ಕಾಮನಬಿಲ್ಲು, ಬದುಕಿನ ಬಣ್ಣದ ಚಿತ್ತಾರ ಕೇಳಿದಿರಿ. ಪ್ರಸ್ತುತಿ ಜಿಎನ್ ಮಂಜುನಾಥ್.
0: ಇನ್ನೂ ಸಾಕಷ್ಟು ಸಂದೇಶಗಳು ಬರ್ತಾನೆ ಇದೆ. ಕಣ್ಣೂರು ವಿ ಗೋವಿಂದಾಚಾರ್ಯ ಅವರು, ಹರೀಶ್, ಎನ್ ಚಂದ್ರಶೇಖರ್, ನಾಗರತ್ನ, ನಟೇಶ್, ಪ್ರಕಾಶ್, ಟಿಪಿ, ಮರಿನಂಜ,

0: ಜಯಶ್ರೀಯವರು ಮತ್ತೆ ಸಂದೇಶವನ್ನು ಕಳಿಸಿದ್ದಾರೆ. ಸತೀಶ್ ವೆಂಕಟೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ SBM ಲೇಔಟ್ನ ಚಂದ್ರಶೇಖರ್ ಅವರದು. ನಿಮ್ಮೆಲ್ಲರ ಅಭಿಮಾನಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಸಮಯ 12 ಗಂಟೆ ಆಗುತ್ತಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಇಂದು ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಅಹಿಂಸೆ ಸತ್ಯಾಗ್ರಹದಂಥ ಅಸ್ತ್ರಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಅವರ ಬದುಕು ಮತ್ತು ಸಂದೇಶಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗಬೇಕು ಎಂಬ ಉದ್ದೇಶದಿಂದ ರಾಜ್ಯಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇಂದು ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧೀಜಿಯವರ ಭಾವಚಿತ್ರಕ್ಕೆ ಉಪ ಮಹಾನಿರ್ದೇಶಕರಾದ ಕೆ ಅರುಣ್ ಪ್ರಭಾಕರ್ ಹಾಗೂ ವಿವಿಧ ವಿಭಾಗಗಳ ಅಧಿಕಾರಿಗಳು ಪುಷ್ಪ ಸಮರ್ಪಿಸುವ ಮೂಲಕ ಗೌರವ ಸಲ್ಲಿಸಿದರು. ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಅಂಗವಾಗಿ ಆಕಾಶವಾಣಿ ಆವರಣದಲ್ಲಿ ಆಯೋಜಿತ ಸ್ವಚ್ಛತಾ ಕಾರ್ಯದಲ್ಲಿ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಹಾವೇರಿ ಜಿಲ್ಲೆಯ ಹೊಸರುತಿ ಗ್ರಾಮದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆಯಲ್ಲಿ ಪಠ್ಯಕ್ರಮದ ಜೊತೆಗೆ ಸ್ವಾವಲಂಬನೆ ಶಿಕ್ಷಣ ನೀಡುವ ಮೂಲಕ ಗಾಂಧಿ ತತ್ವವನ್ನು ವಿದ್ಯಾರ್ಥಿಗಳಲ್ಲಿ ರೂಢಿಸಲಾಗುತ್ತಿದೆ. ಈ ಕುರಿತು ಹೊಸರುತಿ ಗ್ರಾಮದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾಗಲಿಂಗಪ್ಪ ಹಸರೆಡ್ಡಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: ಗುರುಕುಲದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಪಠ್ಯಕ್ರಮದೊಂದಿಗೆ ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾದ ಸ್ವಾವಲಂಬನೆ ಶಿಕ್ಷಣವನ್ನ ನೀಡುವುದು. ನೂಲು ನೇಯ್ಗೆ, ಕೃಷಿ, ಹೈನುಗಾರಿಕೆ ಶಿಕ್ಷಣವನ್ನ ನೀಡುತ್ತೇವೆ. ಮಕ್ಕಳು ತಮ್ಮ ಬಟ್ಟೆಗಳನ್ನ ತಾವೇ ತೊಳ್ಕೊಂತಾರ, ಸ್ನಾನಗೃಹಗಳನ್ನ ಶೌಚಾಲಯಗಳನ್ನ ತಾವೇ ಸ್ವಚ್ಛ ಮಾಡ್ಕೊಂತಾರ, ತಾವೇ ನೇಯ್ದ ಖಾದಿ ಬಟ್ಟೆಗಳನ್ನ ಧರಿಸ್ತಾರ, ತಾವೇ ಕೃಷಿ ಮಾಡಿದಂತಹ ಹಣ್ಣು ಹಂಪಲಗಳನ್ನ ಧಾನ್ಯಗಳನ್ನ ಸೇವಿಸಿ ಸಹಜೀವನವನ್ನ ನಡೆಸ್ತಾರ. 32 ಎಕರೆ ಭೂಮಿ ಐತಿ. ತೆಂಗು, ಹಣ್ಣು, ಕಾಯಿಪಲ್ಯಗಳನ್ನು ಬೆಳೆದು ಮಕ್ಕಳಿಗೆ ನೀಡಲಾಗ್ತದೆ. ಸುಸಜ್ಜಿತ ಶಾಲಾ ಕಟ್ಟಡ, ಭೋಜನಾಲಯ, ಮಕ್ಕಳಿಗೆ ಬಿಸಿನೀರಿನ ಸ್ನಾನದ ವ್ಯವಸ್ಥೆ, ಕಂಪ್ಯೂಟರ್ ಲ್ಯಾಬ್, ಮೆಡಿಕಲ್ ರೂಮ್, ಪ್ರಯೋಗಾಲಯ ಮೈದಾನ ಐತಿ, ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ ಐತಿ. ಪ್ರತಿ ವರ್ಷ ನಮ್ಮ SSLC ಫಲಿತಾಂಶ 100ಕ್ಕೆ 100ರಷ್ಟು. ಇನ್ಸ್ಪೈರ್ಡ್ ಅವಾರ್ಡ್, ಮಕ್ಕಳ ವಿಜ್ಞಾನ ಸಮಾವೇಶದೊಳಗೆ ರಾಷ್ಟ್ರ ಮಟ್ಟದಲ್ಲಿ ಸಹ ಯೋಜನೆಗಳನ್ನು ಮಂಡಿಸಿ ಶಭಾಸಗಿರಿಯನ್ನು ಪಡೆದುಕೊಂಡಿದ್ದಾರೆ. ವಾಲಿಬಾಲ್, ಥ್ರೋಬಾಲ್, ಬಾಸ್ಕೆಟ್ಬಾಲ್, ಟಿಟಿಸ್ ಚೆಸ್ ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದವರೆಗೂ ಸ್ಪರ್ಧಿಸುತ್ತಾರೆ. ಕರ್ನಾಟಕ ಸರ್ಕಾರದವರು ಕಳೆದ ವರ್ಷ ಗಾಂಧಿ ಸೇವಾ ಗೌರವ ಪ್ರಶಸ್ತಿಯನ್ನು ನೀಡಿರ್ತಾರೆ ಎಂಬುದು ಒಂದು ಹೆಮ್ಮೆಯ ಸಂಗತಿಯಾಗಿದೆ.
1: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ 36ರಲ್ಲಿ ಆಯೋಜಿತ 7 ದಿನಗಳ ಸ್ವಚ್ಛತಾ ಸಪ್ತಾಹ ಅಭಿಯಾನವು ಯಶಸ್ವಿಯಾಗಿ ಸಂಪೂರ್ಣಗೊಂಡಿದೆ. ಸ್ವಚ್ಛತಾ ಸಪ್ತಾಹದ ಕುರಿತು ಪಾಲಿಕೆ ಸದಸ್ಯ ರಾಜಣ್ಣ ಕೊರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ.
3: ಸೆಪ್ಟೆಂಬರ್ 20ನೇ ತಾರೀಕಿನಿಂದ 26ನೇ ತಾರೀಕುವರೆಗೂ ಸಪ್ತಾಹ ಸ್ವಚ್ಛತಾ ಅಭಿಯಾನವನ್ನ ವಾರ್ಡ್ ನಂಬರ್ 36ರಲ್ಲಿ ನಾವು ಹಮ್ಮಿಕೊಂಡಿದ್ದೆವು. ನಮ್ಮ ಜೊತೆ NSS 18 ಕಾಲೇಜಿನ ವಿದ್ಯಾರ್ಥಿಗಳು, ಧರ್ಮಸ್ಥಳ ಮಹಿಳಾ ಸಂಘದವರು, ಮಹಾನಗರ ಪಾಲಿಕೆಯ ಹೆಲ್ತ್ ಡಿಪಾರ್ಟ್ಮೆಂಟ್ನವರು, ಪೌರ ಕಾರ್ಮಿಕರು ಮತ್ತು ಸ್ಥಳೀಯರು ನಮ್ಮ ಜೊತೆ ಪಾಲ್ಗೊಂಡು ಬಹಳಷ್ಟು ಯಶಸ್ವಿಯಾಗಿ ಸ್ವಚ್ಛ ಭಾರತ್ ಅಭಿಯಾನವನ್ನ ನಾವು ಸಂಪೂರ್ಣಗೊಳಿಸಿದ್ದೇವೆ. ಈ ಒಂದು ಅಭಿಯಾನವನ್ನ ನಾವು ಮಾಡುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹಸಿ ಕಸ ಬೇರೆ, ಒಣ ಕಸ ಬೇರೆ, ಪ್ಲಾಸ್ಟಿಕ್ ಗಳನ್ನ ಬೇರೆ ಮಾಡಿ ವಾಹನ ಏನು ಬರ್ತಾವೋ ತಮ್ಮ ಮನೆಗಳ ಮುಂದೆ ಅವಾಗಲೇ ನೀವು ಕಸ ಹಾಕಬೇಕು, ಎಲ್ಲೆಂದರಲ್ಲಿ ಕಸವನ್ನ ಚೆಲ್ಲಬಾರದು ಅನ್ನುವಂತ ಜಾಗೃತಿಯನ್ನ ಎಲ್ಲ ಸಾರ್ವಜನಿಕರಿಗೆ ನಾವು ಮೂಡಿಸಿದ್ದೇವೆ. ಅದರಿಂದ ಈ ಸ್ವಚ್ಛ ಭಾರತ ಅಭಿಯಾನ ಬಹಳಷ್ಟು ಯಶಸ್ವಿಯಾಗಿದೆ. ಇದು ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ಹಾಗೂ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಸ್ವಚ್ಛತಾ ಅಭಿಯಾನವನ್ನ ಬಹಳ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ದೇವೆ. ಈ ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ ಸರ್ವರಿಗೂ ನಾನು ಅನಂತ ಅನಂತ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವಾ ಸೇ ದೇಶ ಸೇವಾ ಮಂತ್ರದೊಂದಿಗೆ ಅಭಿಯಾನ ನಡೆಯುತ್ತಿದೆ. ಬ್ಯಾಂಕಿಂಗ್ ವಲಯದ ಬೆಳವಣಿಗೆಯ ಅನ್ವೇಷಣೆ ಎನ್ನುವುದು ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು, ವಂಚನೆ ತಡೆಯಲು ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಸದೃಢಗೊಳಿಸಲು ಕೈಗೊಂಡ ಪ್ರಮುಖ ಪ್ರಕ್ರಿಯೆಯಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರ ವಹಿಸಿಕೊಂಡ ಕೂಡಲೇ ಆಸ್ತಿ ಗುಣಮಟ್ಟ ಪರಿಶೀಲನೆಗೆ ಆದೇಶಿಸಿತು. ಪ್ರತಿ ಬ್ಯಾಂಕ್ ತನ್ನ ಒತ್ತಡವನ್ನು ಪ್ರಾಮಾಣಿಕವಾಗಿ ವರ್ಗೀಕರಿಸುವಂತೆ ಸೂಚನೆ ನೀಡಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಬಹುದಾದ ಚಂಡಮಾರುತದಂತಹ ವಿಪತ್ತುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸುವ ಸಾಮರ್ಥ್ಯವನ್ನು ಪರೀಕ್ಷಿಸುವ ಉದ್ದೇಶದಿಂದ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವತಿಯಿಂದ ಆಯೋಜಿಸಿದ್ದ

0: ರಾಜ್ಯ ಚಂಡಮಾರುತ ಅಣುಕು ಕಾರ್ಯಾಚರಣೆ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಚಂಡಮಾರುತದ ಸಂದರ್ಭದಲ್ಲಿ ಉಂಟಾಗಬಹುದಾದ ಬೃಹತ್ ಮಳೆ, ಬಿರುಗಾಳಿ, ಸಮುದ್ರದ ಅಬ್ಬರ, ಕಡಲ ಕೊರೆತ, ಪ್ರವಾಹ, ಮರಗಳ ಉರುಳುವಿಕೆ ಹಾಗೂ ವಿದ್ಯುತ್ ಕಂಬಗಳಿಗೆ ಹಾನಿ ಸೇರಿದಂತೆ ವಿವಿಧ ತುರ್ತು ಪರಿಸ್ಥಿತಿಗಳನ್ನು ಅಣುಕು ಕಾರ್ಯಾಚರಣೆಯಲ್ಲಿ ಸೃಷ್ಟಿಸಿ ಅವುಗಳನ್ನು ನಿಭಾಯಿಸುವ ಇಲಾಖೆಗಳ ಸಿದ್ದತೆಯನ್ನು ಪರಿಶೀಲಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳಿ ಕಥೆಗಾರ್ತಿ ಶಿವಲೀಲಾ ಎಸ್ ಧನ್ನಾ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ನೀರಜ ಕಾರಟಗಿ.
3: ಆತ್ಮೀಯ ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ ಆಧುನಿಕ ವಚನಗಾರ್ತಿ ಶಿವಲೀಲಾ ಎಸ್ ಧನ್ನಾ ಅವರು ನಮ್ಮೊಂದಿಗಿದ್ದಾರೆ. ಶಿವಲೀಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ತಮ್ಮ ಆತ್ಮೀಯ ಕರೆಯೋಲೆಗೆ ತುಂಬ ಹೃದಯದ ಧನ್ಯವಾದಗಳು.
3: ಶಿವಲೀಲಾ ಮೇಡಮ್ ಅವರೇ, ಮೊದಲಿಗೆ ತಮ್ಮ ಬಾಲ್ಯದ ಜೀವನ, ತಾವು ಎಲ್ಲಿ ಹುಟ್ಟಿ ಬೆಳೆದಿತ್ತು, ಇದ್ರ ಬಗ್ಗೆ ತಿಳಿಸ್ಕೊಡಿ.
4: ನನ್ನ ಬಾಲ್ಯದ ಜೀವನ ಅಂದರೆ ಅರಮನೆಯ ಆಸ್ಥಾನದಲ್ಲಿರುವ ಮಹಾರಾಣಿಯಂತೇನು ಇರಲಿಲ್ಲ. ನಾನು ಒಂದು ಬಡವನ ಕುಟೀರದಲ್ಲಿ ಹುಟ್ಟಿ ಬೆಳೆದ ಒಂದು ಮಲ್ಲಿಗೆಯಂತೆ ನನ್ನ ಬಾಲ್ಯದ ಜೀವನ. ನಾನು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಜವಳಿ ಡಿ ಎಂಬ ಗ್ರಾಮದಲ್ಲಿ ಹುಟ್ಟಿದ್ದೇನೆ.
3: ತಮ್ಮ ಶಿಕ್ಷಣ ಎಲ್ಲ ಜವಳಿ ಡಿಯಲ್ಲೇ ಆಗಿದೆ?
4: ನನ್ನ ಶಿಕ್ಷಣ ನಮ್ಮ ಊರಿನಲ್ಲಿ 7ನೇ ತರಗತಿಯವರೆಗೆ ಮಾತ್ರ ಇತ್ತು. 8, 9, 10ನೇ ತರಗತಿ ನಾನು ಅಲ್ಲೇ ಪಕ್ಕದಲ್ಲಿರುವ ದಂಗಾಪುರ ಎಂಬ ಗ್ರಾಮದಲ್ಲಿ ನನ್ನ ಶಿಕ್ಷಣ ಆಗಿದೆ 10ನೇ ತರಗತಿವರೆಗೆ.
3: ಈಗ ಶಿವಲೀಲ ಅವರೇ, ತಾವು ಈ ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕು ಅಂತ ಯಾವಾಗ ಅನ್ನಿಸ್ತು ನಿಮಗೆ?
4: ನನಗೆ ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕಂತ ನಾನು ಚಿಕ್ಕ ವಯಸ್ಸಿನಿಂದಲೂ ನಾನು ಓದುವುದು ನನ್ನ ಗೀಳಾಗಿತ್ತು, ಒಂದು ಹವ್ಯಾಸ ಆಗಿತ್ತು ನಂದು ಚಿಕ್ಕ ವಯಸ್ಸಿನಿಂದಲೂ. ಯಾಕಂದರೆ ನಾನು ಸಣ್ಣಕ್ಕೆ ಇದ್ದಾಗಿಂದ ನಮ್ಮದು ತಾಯಿ ತವರು ಊರಲ್ಲಿ ನಮ್ಮದು ತಾತ ಅವರು ಅಂದರೆ ಅವರು ಕಿರಾಣಿ ಅಂಗಡಿ ಇತ್ತು, ಅವರೆಲ್ಲ ಪೊಟ್ಟಣ ಕಟ್ಟಕ್ಕಂತೇಳಿ ಎಲ್ಲ ಮಾಸ ಪತ್ರಿಕೆಗಳು, ವಾರ ಪತ್ರಿಕೆಗಳು ಇವೆಲ್ಲ ತರ್ತಿದ್ರು. ಅವಾಗ ಏನಾದ್ರು ಅವರು ಪೊಟ್ಟಣ ಕಟ್ಟಕ್ಕೆ ತಂದಿದ್ರಲ್ಲ, ನಾನು ಓದಿ ಮುಗಿಸಿದ ಮೇಲೆ ನಾನು ಅಂಗಡಿಗೆ ಒಯ್ದು ಕೊಡ್ತೀವಿ, ಎಲ್ಲ ನಾನು ಓದಿಲ್ಲ ಬಾಬಾ ನಾನು ಓದೋದ್ರೊಳಗೆ ಕೊಡ್ತೀನಿ ಅಂತ ಹೇಳಿಕೆ ಅಂತಿದೆ. ಅಷ್ಟು ನನಗೆ ಹವ್ಯಾಸ ಇತ್ತು, ಎಲ್ಲಿ ಒಂದು ಪುಸ್ತಕ ಇತ್ತಂದ್ರೆ ಅದನ್ನು ಓದಲಾರ್ದೆ ನಾನು ಬಿಡಂಗಿರ್ತಿಲ್ಲ ಅಷ್ಟು ನಾನು. ಆಮೇಲೆ ಪ್ರತಿದಿನ ನಾನು ಒಂದು 4-5 ಲೈನ್ ಓದೋದ್ ಬಳಕೆ ನನಗೆ ನಿದ್ದೆ ಬರ್ತಿತ್ತು, ಅದೊಂದು ನನ್ನ ಹವ್ಯಾಸನೇ ಆಗಿಬಿಟ್ಟಿತ್ತು ನನಗೆ.
3: ಈಗ ಓದುವ ಹವ್ಯಾಸವನ್ನು ನೀವು ಬರವಣಿಗೆಯನ್ನಾಗಿ ಅಂದರೆ ನೀವು ಬರೀಬೇಕು ಅನ್ನಂತ ಯಾವಾಗ ಡಿಸೈಡ್ ಮಾಡಿದ್ರಿ?
4: ನಾನು ಓದುವ ಹವ್ಯಾಸ ನಾನು ಬರೀಬೇಕು ಅಂತ ನಾನು ಯಾವಾಗ ಅಂದ್ಕೊಂಡಿದ್ದೆ ಅಂದರೆ, ನಾನು 16-17 ವರ್ಷಕ್ಕೆ ನಾನು ಮದುವೆ ಆಯಿತು. ಮದುವೆ ಆದ ಬಳಿಕ ನಾನು 3ವರ್ಷಕ್ಕೆ ನಮ್ಮ ಮನೆಯವ್ರು ತೀರ್ಕೊಂಡು ಬಳಕ ನಾನು ಮರಳಿ ನಾನು ಮತ್ತೆ ತವ್ರ ಮನೆಗೆ ಬರಬೇಕಿತ್ತು. ಮರಳಿ ಗುಡಿಗೆ ಅನ್ನೋ ತವ್ರ ಮನೆಗೆ ಸೇರಿದೆ. ಆ ಟೈಮ್ನಾಗ ನನ್ನ ಭಾವನೆಗಳನ್ನು ಹಂಚ್ಕೊಳಕ್ಕೆ ನನ್ನ ಯಾರೂ ಇರಲಿಲ್ಲ. ಆ ಟೈಮ್ ಭಾವನೆಗಳನ್ನು ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ಒಂದು ನನ್ನ ತುಂಬಿದ ಕುಟುಂಬ ನಾನು. ಆದ್ರೂ ಏನೋ ನನ್ನ ಮನಸ್ಸಿನಲ್ಲಿರುವ ಒಂದು ದುಃಖ ದುಮಾನಗಳು, ಒಂದು ಹೆಣ್ಣಿನ ಅಂತರಾಳದಲ್ಲಿರುವ ಒಂದು ಭಾವನೆಗಳನ್ನು, ಆ ಬುತ್ತಿಯನ್ನು ಹಂಚ್ಕೊಳಕ್ಕೆ ನನ್ನ ಜೊತೆ ಯಾರೂ ಇರಲಿಲ್ಲ. ಆ ಟೈಮ್ನ ನನಗೆ ಅನಿಸ್ತಿತ್ತು, ನಾ ಯಾರ ಜೊತೆ ಹಂಚ್ಕೋಬೇಕು ಇದನ್ನು, ನಾ ಯಾರ್ದು? ಯಾಕಂದರೆ ಇವತ್ತು ನಮ್ಮ ಅದೇನು ಹಳ್ಳಿ ಭಾಷೆ ಒಳಗೆ ಹೇಳ್ತಾರೆ ಅಂದ್ರೆ, ಏನು ಸುಖ ಇದ್ದವ್ರ ಮುಂದೆ ಸುಖ ಹಂಚ್ಕೋಬೇಕು, ದುಃಖ ಇದ್ದವ್ರ ಜೊತೆ ದುಃಖ ತೋಡ್ಕೋಬೇಕು ಅಂತ. ಹಂಗೆ ನಾನು ಯಾರ ಹತ್ರನೂ ಏನು ಹಂಚ್ಕೊಳಕ್ಕೆ ಹೋಗ್ತಿದ್ದಿಲ್ಲ. ಯಾಕಂದರೆ ಇವತ್ತಿನ ದಿನಮಾನದೊಳಗೆ 90% ಮಂದಿ ಅವರು ಅಷ್ಟು ಇಷ್ಟಪಡೋಂಗಿಲ್ಲ, ಒಂದು ಅದ್ರ ದುರುಪಯೋಗನೇ ಪಡೋರು ಇರ್ತಾರೆ, ಅದ್ರ ಖುಷಿನೇ ಪಡೋರು ಇರ್ತಾರೆ. ಆದ್ರೆ ಒಂದು 20% ಮಂದಿ ಮಾತ್ರ ನಮ್ಗೆ ಸಾಂತ್ವನ ಹೇಳೋರಿರ್ತಾರೆ. ಆ ಉದ್ದೇಶದಿಂದ ನಾನು ಮನಸ್ಸಿನಲ್ಲಿರೋ ದುಃಖವನ್ನು ನಾನು ಯಾರ ಜೊತೆನೂ ಹಂಚ್ಕೋತಿದ್ದಿಲ್ಲ, ಅದನ್ನು ನಾನು ನನ್ನ ಹತ್ರನೇ ಇಟ್ಕೋತಿದ್ದೆ. ಯಾವಾಗ ನಾನು ಈ ಕರೋನಾ ಟೈಮ್ನಾಗ ಎಲ್ಲ ಒಂದು ಏನೋ ಒಂದು ಸಮಯ ಉಳಿತಿತ್ತು, ಆ ಟೈಮ್ನಾಗ ಏನದ ಈ ಮೊಬೈಲ್ ಒಳಗೊಂದು ಎಲ್ಲ ಸಾಹಿತ್ಯಿಕ ಗ್ರೂಪ್ಗಳು ಅವು ಇವು ಎಲ್ಲ ಒಂದು ಜಾಲತಾಣದೊಳಗೆ ಹೆಚ್ಚಿಗೆ ಅದು ಆ ಟೈಮ್ನಾಗ ನನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ನಾನು ಏನೋ ಒಂದು ಹೊರಗೆ ಹಾಕೋಬೇಕು ಅಂತ ಆ ಟೈಮ್ನಾಗ ನನಗೆ ಅನಿಸ್ತು. ಅದೇ ಟೈಮ್ನಾಗ ನಮ್ಮದು 10th ಗ್ರೂಪ್ ಅಂತೇಳಿ ನಮ್ದೆಲ್ಲ ನಾವು ಕ್ಲಾಸ್ಮೇಟ್ಗಳೆಲ್ಲ ಕಲಿತು ಒಂದು 10th ಗ್ರೂಪ್ ಅಂತ ಗ್ರೂಪ್ ಮಾಡಿದ್ರು. ಆ ಟೈಮ್ ನಾವು ಏನೋ ಒಂದು ಬಾಲ್ಯದ ಜೀವನಕ್ಕೆ ನಾವು ಮತ್ತೆ ಮರಳದಂಗೆ ನನಗೊಂಥರ ಏನೋ ಒಂದು ಖುಷಿ ಅನಿಸ್ಬಿಡ್ತು. ಅವಾಗ ನನ್ನ ಜೊತೆ ನನ್ನ ಭಾವನೆಗಳು ಹಂಚ್ಕೊಳಕ್ಕೆ ಮತ್ತು ನಂದೆಲ್ಲ ಫ್ರೆಂಡ್ಸು ಅದರೆಲ್ಲ ಸಿಕ್ಕರೇನು ಅನ್ನೋಂಗೆ ನನಗೆ ಹಂಗೆ ಅನಿಸ್ತು. ಆ ಟೈಮ್ನಾಗ ನಂದು ಏನು ನನ್ನ ಮನಸ್ಸಿನಾಗ ಅನಿಸ್ತು ಅವೆಲ್ಲ ಬರೆದು ನಾನು ಗ್ರೂಪಿಗೆ ಹಾಕ್ತಿದ್ದೆ. ನಾನು ಬಳಗದಲ್ಲೇ ಆಗಲಿ ಗ್ರೂಪ್ನ

0: ಅಲ್ಲ ಅವಾಗೆಲ್ಲ ಒಂದು ಎನ್ಕರೇಜ್ ಮಾಡ್ತಿದ್ರು ನಮ್ಮ ಫ್ರೆಂಡ್ಸ್ಗಳೆಲ್ಲ, ಚಲೋ ಬರೀತಿ ನಿನ್ನಲ್ಲಿ ಏನೋ ಒಂದು ಅದ, ನಿನ್ನ ಕಡೆ ಏನೋ ಒಂದು ಅದ, ಅದನ್ನು ಹೊರಗೆ ಹಾಕಿ, ನಿನ್ನ ಬಳಿ ಒಂದು ಏನೋ ಪ್ರತಿಭೆ ಅದ ನಿನ್ನ ಹತ್ರ ಅಂತ ಹೇಳಂದು ಅವ್ರು ಹೇಳ್ತಾರೆ. ಮನೆಯಾಗ ಅಲ್ಲಿ ನಮ್ದು ತಂಗಿ ಶಿಕ್ಷಕಿ, ನಮ್ದು ನಮ್ಮ ತಂಗಿದು ಮೊದಲೇ ಕಾಡ್ತಾವ ನೆನಪು ಅಂತ ಬುಕ್ ಬರೆದಿದ್ರು ಆಕಿ. ಆಕಿ ಬರ್ದಿದ್ದೇನೆಲ್ಲ ನನ್ನ ಹತ್ರ ಹಂಚ್ಕೋತೀವಿ ಹೇಳ್ತಿದ್ರು. ಅವಾಗ ನನಗೆ ತಿಳೀತದ ಅಂತಿದ್ದು, ನಾನು ತಿಳೀತದ ನೀವು ಬರ್ದಿದ್ದೆಲ್ಲ ನನಗೆ ಅರ್ಥ ಆಗ್ತದೆ, ಆದ್ರೆ ನನಗೆ ಬರ್ಲಿಕ್ಕೆ ಬರಲ್ಲ ಅಂತ ಹೇಳಕ್ಷಣ ಹತ್ತಿದ. ಇಲ್ಲ ಬರಿಬಹುದು, ನಿನ್ನ ಭಾವನೆಗಳಿಗೆ ಬಹಳ ಮುಚ್ಚಿಟ್ಕೋತ ಬಂದಿದ್ದು, ನೀನು ಮನಸ್ಸಿನಾಗ ನೀ ಎಲ್ಲ ಮುಚ್ಚಿಟ್ಕೋತ ಬಂದಿದ್ದು 20 ವರ್ಷದಿಂದ, ಯಾರ ಹತ್ರನೂ ಹೇಳ್ಕೊಳ್ಳಲಾಗಿದ್ದು. ನೀನು ನಿನ್ನ ಭಾವನೆಗಳನ್ನು ಬರವಣಿಗೆಯ ಮೂಲಕ ನೀನು ಬರ್ಲಿಕ್ಕೆ ಪ್ರಯತ್ನ ಮಾಡು ಅಂತೇಳಿ ನಮ್ಮ ತಂಗಿ ನಂದೊಂದು ಏನೋ ಕರಳಿನ ಗೆಳತಿ ಇದ್ದಂಗೆ ಎಲ್ಲವನ್ನು ನಾವು ಸ್ನೇಹಿತರ ಥರ ಹಂಚ್ಕೋತಿರ್ತೀವಿ. ಆ ಟೈಮ್ನಾಗ ನೀನು ಬರ್ಲಿಕ್ಕೆ ಪ್ರಯತ್ನ ಮಾಡು, ನಿನ್ನಲ್ಲೂ ಒಂದು ಏನೋ ಒಂದು ಪ್ರತಿಭೆ ಅದ, ಅದನ್ನು ಹೊರಗೆ ಹಾಕೋಕೆ ಪ್ರಯತ್ನ ಮಾಡು ಅಂತ ಅಂತಿದ್ಳು. ಅವಾಗ ಯಾರ ಜೊತೆನೂ ಹಂಚ್ಕೋಬಾರ್ದು ಅಂತ ಹೇಳಿ ನಾನು ನಾನು ಬರೆಯುವ ಮೂಲಕ ನನ್ನ ಮನಸ್ಸಿನಲ್ಲಿ ಇರುವ ನನ್ನ ಮನೆಯವ್ರದ್ದಾಗಲಿ ಇದು ಆಗಲಿ ನಮ್ಮ ಯಜಮಾನ್ರದ್ದಾಗಲಿ ನಾನು ಏನು ನಾ ಹೇಳ್ಕೋಬೇಕು ಕೇಳ್ಕೋಬೇಕು ಅಂದಿವೆಲ್ಲ ಭಾವನೆಗಳನ್ನು ಬರೆದಿಡುತ್ತಾ ಬಂದವ.
1: ಅದೇ ನಿಮ್ಮ ಭಾವನೆಗಳೇ ಮೊದಲ ಕೃತಿ ಆಯಿತು ಅಂದರೆ ನಿಮ್ಮ ಜೀವನದ ನಿಮ್ಮ ಸ್ವಂತ ಭಾವನೆಗಳು ಮೊದಲ ನಿಮ್ಮ ಮೊದಲ ಕೃತಿ ಆಯಿತು. ಯಾವುದು ಹೆಸರೇನು ಅದ್ರ?
0: ಅದರ ಹೆಸರು ಕಾಡ ಕುಸುಮ ಅಂತೇಳಿ.
1: ಹೌದಾ?
0: ನಾನು ಯಾವಾಗಲೂ ನಾನು ಅಕ್ಕಮಹಾದೇವಿ ಅದು ತರಂಗಿಣಿ ಅಂತೇಳಿ ನಾನು ಓದ್ತಿದ್ರಿ ಯಾವಾಗ ನಮ್ಮ ಸಿದ್ಧಾರೂಢರಾಜರ ಪುರಾಣ ಪ್ರವಚನ ಹಿಂಗೆ ಬಹಳ ನಂದು ಏನೋ ಒಂದು ಹವ್ಯಾಸ ನಂದು ಆಧ್ಯಾತ್ಮಿಕ ವಿಷಯದೊಳಗೆ. ಅದಕ್ಕೆ ನಾನು ಅಕ್ಕಮಹಾದೇವಿ ತರಂಗಿಣಿ ಅಂತೇಳಿ ಅದು ಓದೋ ಟೈಮ್ನಾಗ ನನಗೆ ಒಂದು ದಿವಸ ಅವರು ಮಹಾದೇವಿ ಅಕ್ಕಮಹಾದೇವಿ ಅಂದಿದ್ದು ನನಗೆ ಅದೊಂದು ನಮ್ಮ ಬದುಕೊಂದು ಕಾಡು ಕುಸುಮ ಕಾಡು ಮಲ್ಲಿಗೆ ಇದ್ದಂಗೆ ಕಾಡು ಕುಸುಮ ಇದ್ದಂಗೆ ನಮ್ಮದು ಅಂತ ಇದರೊಳಗೆ ಅದೊಂದು ವರ್ಡ್ ಬಂದಿದ್ದು. ಅದಕ್ಕೆ ಅವಾಗ ಅನ್ನಿಸ್ತು ನಂದು ಒಂದು ಜೀವನ ಒಂದೇನೋ ಕಾಡ ಕುಸುಮ ಇದ್ದಂಗೆ ಅಕ್ಕಮಹಾದೇವಿ ಕಳೆದಂಗೆ. ಯಾಕಂದ್ರೆ ಇವತ್ತು ಇದ್ದವ್ರ ಜೊತೆ ಜೀವನ ಮಾಡ್ತಾರೆ, ಆದರೆ ಇಲ್ಲದೆ ಇದ್ರೂ ಭೀ ನನ್ನ ಮನೆಯವ್ರು ಇಲ್ಲದೆ ಇದ್ದು ಈಗ ಇವತ್ತಿಗೆ ಒಂದು 20 ವರ್ಷ ಆಯಿತು, ಆದ್ರೂ ಏನೋ ನನ್ನ ಜೊತೆಯಾಗಿ ನನ್ನ ಉಸಿರಿನಲ್ಲಿ ಉಸಿರಾಗಿ ನನ್ನ ಹೆಸರಿಗೆ ಅಂಟಿ ಇನ್ನೂ ಅದಾರ ನನ್ನ ಮನಸ್ಸಿನೇ ಜೀವಂತ ಅಂದ ಬಳಕ ಅದಕ್ಕೆ ನಾನು ನಂದು ಒಂದು ಜೀವನ ಕಾಡು ಮಲ್ಲಿಗೆ ಇದ್ದಂಗೆ ಅಂತೇಳಿ ನಾನು ಕಾಡು ಕುಸುಮ ಅಂತೇಳಿ ಆ ಕೃತಿ ಹೆಸರಿಟ್ಟಿದ್ದೀನಿ.
1: ಕವನ ಸಂಕಲನ. ನಿಮ್ಮ ಈ ಕವನ ಸಂಕಲನದೊಳಗೆ ನಿಮ್ಮ ನೆಚ್ಚಿನ ಒಂದು ಕವನ, ಈಗ ನಿಮ್ಮ ಜೀವನದ ಮೇಲೆ ನೀವು ಬರೆದಿರಂದ್ಮೇಲೆ ಎಲ್ಲಾನು ನಿಮಗೆ ಇಷ್ಟನೇ, ಆದರೆ ಅದರಲ್ಲಿ ನಿಮಗೆ ಅತಿಯಾಗಿ ಪ್ರೀತಿಯಾದಂತಹ ಒಂದು ಕವನ ಹೇಳಿ.
0: ಈಗ ನಾ ಬರಹ ಅಂದ ಬಳಿಕ ಎಲ್ಲಾನು ನನ್ನ ಇಷ್ಟವಾದ ಬರಹನೇ, ಆದ್ರೂ ಮೊಟ್ಟ ಮೊದಲಿಗೆ ನನ್ನ ಜೀವನದ ಬರೆದಿದ್ದನ್ನ ನಾನು ನಿಮ್ಮೊಂದಿಗೆ ಈಗ ನಾನು ವಾಚನ ಮಾಡ್ತೀನಿ. ನಾನು ಕಾಡ ಕುಸುಮ ಅಂಥೇಳಿ ಅದರ ಕವನ ಕವಿತೆಯ ಹೆಸರು. ಕಾನನದಿ ಅರಳಿದ ಕುಸುಮವೇ ಏಕೆ ನೀನಿಷ್ಟು ಮೌನವಾಗಿರುವೆ? ಕಾನನದಿ ಅರಳಿದ ಕುಸುಮವೇ ಏಕೆ ನೀನಿಷ್ಟು ಮೌನವಾಗಿರುವೆ? ಜೊತೆ ಯಾರಿಲ್ಲವೆಂದು ಬೇಸರವೇ? ಒಂಟಿಯಾಗಿರುವೆನೆಂದು ತಳಮಳವೆ? ಬಾಗೆಳತಿ ನಾನಾಗುವೆ ನಿನಗೆ ಜಂಟಿ, ನಾನು ಕೂಡ ನಿನ್ನಂತೆಯೇ ಒಬ್ಬಂಟಿ. ಬಾಗೆಳತಿ ನಾನಾಗುವೆ ನಿನಗೆ ಜಂಟಿ, ನಾನು ಕೂಡ ನಿನ್ನಂತೆಯೇ ಒಬ್ಬಂಟಿ. ನಾನೊಂದು ನಿಜ ಹೇಳುವೆ ಕೇಳು ಸಖಿ, ನಾನೊಂದು ನಿಜ ಹೇಳುವೆ ನೀ ಕೇಳು ಸಖಿ. ಹಿತ್ತಲದ ಮಲ್ಲಿಗೆಗಿಂತ ನಾವು ಎಷ್ಟೋ ಸುಖಿ, ಹಿತ್ತಲದ ಮಲ್ಲಿಗೆಗಿಂತ ನಾವು ಎಷ್ಟೋ ಸುಖಿ. ನಮಗೆ ಕೊಳ್ಳುವರಿಲ್ಲ ಕೊಟ್ಟು ಕಾಂಚಾಣ, ಮುಡಿಗೇರಿಸಿಕೊಂಡು ಮಾಡರು ಬಿನ್ನಾಣ. ಬೀಳದು ನಮ್ಮ ಮೇಲೆ ಯಾವ ಕಾಮುಕರ ಕಣ್ಣ, ಇತ್ತ ಕಾನನದ ಕಡೆ ಬರುವನ್ಯಾವ ಜಾಣ. ಪ್ರಸ್ತದ ಕೋಣೆಯ ಅತಿಥಿಗಳು ನಾವಲ್ಲ, ವಿವಸ್ತ್ರ ಭಂಗಿ ನೋಡುವ ಮುಜುಗರ ನಮಗಿಲ್ಲ. ಶ್ರಾದ್ದ ಸಂಸ್ಕಾರಕ್ಕೆ ಬದ್ಧ ಇರಬೇಕು ಎಂದೇನಿಲ್ಲ, ಗದ್ದುಗೆ ಮುಕುಟವೇರುವ ಜಿದ್ದುಗುದ್ದಾಟ ನಮಗಿಲ್ಲ. ಬಾಲೆಯರು ಮನಸೋತಾರೆಂಬ ಭಯವಿಲ್ಲ, ನೀರಿಯರು ನೀರು ಉಣಿಸಿದರೆಂಬ ಹಂಗಿಲ್ಲ. ಮಾಲೆ ಮುಡಿದು ಮೂಲೆಗೆಸೆದಾರೆಂಬ ತಲ್ಲಣವಿಲ್ಲ, ಇಲ್ಲಿರುವ ಸ್ವಾತಂತ್ರ್ಯದ ಸೌರಭ ನಮಗೆಲ್ಲೂ ಇಲ್ಲ. ಯಾರ ಬೇಡಿಕೆಗೂ ನಿಲುಕದ ಕಾಡಮಲ್ಲಿಗೆ ನೀರೆಯಾಗಿ ಜೀವತೆಯ್ದಳು ಮೆಲ್ಲಗೆ. ನಲ್ಲನ ಮಾಸದ ನೆನಪಿನಲ್ಲಿ ಮೆಲ್ಲಗೆ ದಿನಗಳು ದೂಡಿ ಹೋಗಬೇಕಾಗಿದೆ ಅಲ್ಲಿಗೆ. ಭಾಸ್ಕರನ ಜೊತೆ ಜೊತೆಯಾಗಿ ಅರಳೋಣ, ಸುಗಂಧವ ಈ ಜಗದ ತುಂಬ ಪಸರಿಸೋಣ. ಇಳೆಯ ಮಡಿಲ ಮಲ್ಲಿಗೆಯಾಗಿ ದಿನ ಕಳೆಯೋಣ, ಜಗದೊಡೆಯನ ಪಾದ ಕುಸುಮವಾಗೋಣ. ನೋವು ಮರೆಮಾಚುವ ನಗು ಕಲಿಯೋಣ, ಸಾವೇ ಬಂದರೂ ಸರಿ ಜೊತೆಯಾಗಿರೋಣ. ಇರುವಷ್ಟು ದಿನ ನಗು ನಗುತ ಕಾಲ ಕಳೆಯೋಣ, ಭರವಸೆಯ ಬೆಳಕಿನಡಿ ಉತ್ಸವದಿ ಬಾಳೋಣ, ಉತ್ಸವದಿ ಬಾಳೋಣ.
1: ತುಂಬ ಚೆನ್ನಾಗಿದೆ ಶಿವಲೀಲಾ ಅವರೇ. ಇದಾದ್ಮೇಲೆ ಅಂದ್ರೆ ಈ ಕವನ ಸಂಕನ ಆದ್ಮೇಲೆ ನೀವು ಮತ್ತೆ ಏನು ಕಥೆಗಳು ಅದು ಬರೀತಾ ಹೋದ್ರೆ?
0: ನಾನು ಇದಾದ ನಂತರ ಕಾಡ ಕುಸುಮ ಆದ ನಂತರ ಹಂಗೆ ಗ್ರೂಪ್ನಲ್ಲಿ ಹಂಗೆ ದಿನ ಸ್ಪರ್ಧೆಗಳು ಒಂದು ವಿಷಯ ಕೊಡ್ತಿದ್ರು, ಚಿತ್ರ ಕವನಗಳಾಗಲಿ ಸ್ಪರ್ಧೆ ಇಡ್ತಿದ್ರು, ಆ ಸ್ಪರ್ಧೆಗಳಾಗಲಿ, ಆಮೇಲೆ ಒಂದು ಹೈಕುಗಳು, ಆಮೇಲೆ ಟಂಕಗಳು, ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳು ಅದ. ಅವೆಲ್ಲ ಪ್ರಕಾರಗಳನ್ನು ಹಾಗೆ ನಾನು ಬರಿತಾ ಹೋಗ್ತಿದ್ದೆ. ದಿನಾಲು ಸ್ಪರ್ಧೆಗಳನ್ನು ಒಂದು 7-8 ಹತ್ತಾರು ಗ್ರೂಪ್ನಲ್ಲಿ ನಾನು ಬರಿತಾ ಹೋಗ್ತಿದ್ದೆ. ಹಾಗೆ
1: ಕಥೆ ಕವನ ಬರೆಯೋದಕ್ಕೂ ಈ ಹೈಕುಗಳು ಏನು ವ್ಯತ್ಯಾಸ ಇದೆ?
0: ಈಗ ಕತೆ ಕವನಗಳಂದ್ರೆ ಈ 16 ಸಾಲಿನಲ್ಲಿರುವುದನ್ನು 1-2 ಸಾಲಿನಲ್ಲಿ ಅರ್ಥಗರ್ಭಿತವಾಗಿ ಬರೆಯೋದಕ್ಕೆ ಒಂದು ಕವನ ಟಂಕ ಆಗಲಿ, ಹೈಕುಗಳಾಗಲಿ, ರುಬಾಯಿಗಳಾಗಲಿ, ಹಿಂಗೆ ಸಾಹಿತ್ಯ ಹಲವಾರು ಪ್ರಕಾರಗಳು, ವಚನ ಆಧುನಿಕ ವಚನಗಳಾಗಲಿ, ಹಿಂಗೆಲ್ಲ ಪ್ರಕಾರಗಳು ಇದಾವೆ ಅರ್ಥಗರ್ಭಿತ. ಆಮೇಲೆ ಅದರೊಳಗೆ ಒಂದು ಟಂಕದೊಳಗೆ ಹೈಕುದೊಳಗೊಂದು ಇಷ್ಟೇ ಅಂತ ನಿಯಮಗಳು ಅದರ, ಇಷ್ಟೇ ಇದು ಲೈನ್ಗಳಿರಬೇಕು, ಇಷ್ಟೇ ಸಾಲುಗಳಿರಬೇಕು, ಆಮೇಲೆ ಇಷ್ಟೇ ಅಕ್ಷರಗಳಿರಬೇಕು ಅಂತ ಅವುಗಳದೆಲ್ಲ ಒಂದು ಪ್ರಕಾರಗಳದಾವ. ಈ ಸಾಹಿತ್ಯದೊಳಗು ನಾವು ಒಂದು ಏನೋ ಹೋಮ್ವರ್ಕ್ ಮಾಡ್ದಂಗೆ, ನಾವು ಮತ್ತೆ ನಾವು ಪಾಠ ಕಲ್ತಂಗೆ, ಅದ್ರೊಳಗೆ ನಾವು ಶಾಲೆ ಕಲ್ತಂಗೆ, ಅದ್ರೊಳಗೆ ಒಂದು ಸಬ್ಜೆಕ್ಟ್, ಅದೊಂದು ಸಾಹಿತ್ಯ ಅನ್ನೋದೊಂದು ಸಬ್ಜೆಕ್ಟ್ ಇದ್ದಂಗೆ, ಅದ್ರೊಳಗೆ ನಾವು ಬರ್ಕೋತ ಹೋದೇವು ಅಂದ್ರೆ ನಾವು ಹಂಗೆ ಕಲಿಕೆ ಅದ್ರೊಳಗೆ ಮುಂದುವರಿಸ್ದಂಗೆ.
1: ಅಂದ್ರೆ ಬರೆಯೋದ ಅನುಭವದಿಂದನೇ ನೀವು ಮತ್ತೆ ಕಲ್ಕೋತ ಹೋಗ್ತೀರಿ ಸಾಹಿತ್ಯದ ಮತ್ತೆ ಮಜಲ್ಗಳು
0: ಯಾವ್ಯಾವ ಮುಂದಿನ ಮಜಲ್ಗಳು ನಾವು ಹೆಜ್ಜೆ ಇಟ್ಕೋತ ಹೋದಂಗೆ.
1: ಈ ಕವನಗಳು ಅಲ್ಲದೆ ಮತ್ತೆ ಬೇರೆ
0: ಬರ್ದಿದ್ದೇನ್ರಿ ಈ ಕವನಗಳ ಅಲ್ಲದೆ ನಾನು ಕತೆಗಳು, ಸಣ್ಣ ಸಣ್ಣ ಕತೆಗಳು ಬರ್ದೀನಿ, ಆಮೇಲೆ ಲೇಖನಗಳು ಬರ್ದೀನಿ, ಆಮೇಲೆ ವೈಚಾರಿಕ ಲೇಖನಗಳು, ಸತ್ಯ ಘಟನೆಗಳು. ಆಮೇಲೆ ನಾನು ಸಿದ್ಧಾರೂಢಜ್ಜನ ಪುರಾಣ ಪಾರಾಯಣ ಮಾಡ್ತೀನಿ ಅಂದ ಬಳಿಕ ಸಿದ್ಧಾರೂಢಜ್ಜನ ಪವಾಡಗಳು ಇಂದಿಗೂ ಕೂಡ ಜೀವಂತವಾಗಿವೆ ಅನ್ನೋದಕ್ಕೆ ನನ್ನ ಜೀವನದಲ್ಲಿ ನಡೆದಂತ ಹಲವಾರು ಘಟನೆಗಳನ್ನ ಅದನ್ನು ನಾನು ಲೇಖನದ ತರ ಮಾಡಿದ್ದೀನಿ. ಲೇಖನದ ತರ ಮಾಡಿ ಈಗ ಅದೊಂದು ಪುಸ್ತಕ ರೂಪದಲ್ಲಿ ನಾನು ಹೊರಗೆ ತರಬೇಕು ಅನ್ಕೊಂಡಿದ್ದೀನಿ. ಅದರ ಹೆಸರು ನಿತ್ಯ ನಡೆಯುವ ಸತ್ಯ ಘಟನೆಗಳು. ಅದರನ್ನ ಅಂದ್ರೆ ಇದ್ದಂಗೆ ಹೇಳ್ತೀನಿ. ಸಿದ್ಧನ ಲೀಲೆಗಳು ಅದ್ರಾಗ ಒಂದು ಚೂರು ಕೂಡ ಸುಳ್ಳು ಇಲ್ಲ, ಸತ್ಯವನ್ನೇ ಅದರ ಅಡಗಿದೆ ಅಂತ ಅದು ಬರಿತಾ ಇದ್ದೀನಿ. ಆಮೇಲೆ ನಾನು ಈ ಕಾಡ ಕುಸುಮದ ನಂತರ ನಾವು 3 ಜನ ಸಾಹಿತಿಗಳು ಸೇರ್ಕೊಂಡು ಒಂದು ಭೂಮಿ ತೂಕದಾಕಿ ಅಂತೇಳಿ 141 ಸಾಹಿತಿಗಳು ಒಂದು ಕವಿತೆ ಕವನ ಸಂಕಲನ ಮಾಡಿದೆವು ನಾವು. ಅದ್ರ ಬೆನ್ನಿಗೆ ನಾನು ಒಂದು ಆಧುನಿಕ ವಚನಗಳು ಬರೆದಿದ್ದೆ. ನಾನು ಜ್ಞಾನ ಬಿಂದಿಗೆ ವಚನಗಳಲ್ಲ ನನ್ನ ಆಂತರ್ಯದ ನುಡಿ ನೈವೇದ್ಯ ಅಂತೇಳಿ ಜ್ಞಾನ ಬಿಂದಿಗೆ ಅಂತೇಳಿ ಒಂದು ಆಧುನಿಕ ವಚನಗಳ ಹೊತ್ತಿಗೆಯನ್ನು ಬರೆದಿದ್ದೆ.
1: ಒಂದು ವಚನವನ್ನು ಹೇಳ್ತೀರಾ?
0: ಹಾ ರೀ. ಹೆತ್ತವಳಿಗಿಂತ ಹೆಚ್ಚಿನ ನಿನ್ನ ಭೂತಕಾಲ ಬಲ್ಲವರುಂಟೆ, ಹೆತ್ತವಳಿಗಿಂತ ಹೆಚ್ಚಿನ ನಿನ್ನ ಭೂತಕಾಲ ಬಲ್ಲವರುಂಟೆ, ತಂದೆಗಿಂತ ಹೆಚ್ಚು ಭವಿಷ್ಯಕ್ಕೆ ಬುನಾದಿ ಹಾಕಿದವರುಂಟೆ, ತಂದೆಗಿಂತ ಹೆಚ್ಚು ಭವಿಷ್ಯಕ್ಕೆ ಬುನಾದಿ ಹಾಕಿದವರುಂಟೆ, ಗುರುವಿಗಿಂತ ಹೆಚ್ಚಿನ ಮಾರ್ಗದರ್ಶನದ ದಾರ್ಶನಿಕರುಂಟೆ, ಹಿರಿಯರಿಗಿಂತ ಹೆಚ್ಚು ದಿಕ್ಕು ಸೂಚಿಸುವ ಮೈಲುಗಲ್ಲುಂಟೆ, ಹೆತ್ತವರಿಗಿಂತ ಹೆಚ್ಚಿಗೆ ಮತ್ಯಾರು ಬಲ್ಲರು ನಿನ್ನ ಭೂತ ಭವಿಷ್ಯವನ್ನು, ಜಗತ್ತಿನಲ್ಲಿ ಅವರಿಗಿಂತ ಹೆಚ್ಚಿನ ಜ್ಯೋತಿಷ್ಯಗಾರರಿಲ್ಲ ನೋಡೆಂದ ನಮ್ಮ ಗುರು ಸಿದ್ಧಬ್ಬಮ್ಮಲಿಂಗೇಶ್ವರ. ನಾನು ನಾನೆಂದು ಮೆರೆಯಬೇಡ, ಜಗದೊಳಗೆ 100 ಜನರಿದ್ದರೂ ಕೌರವರು ಮಣ್ಣಾಗಿದ್ದಾರೆ ಭೂಮಿಯೊಳಗೆ. ನಾನು ನಾನೆಂದು ಮೆರೆಯಬೇಡ, ಜಗದೊಳಗೆ 100 ಜನರಿದ್ದರೂ ಕೌರವರು ಮಣ್ಣಾಗಿದ್ದಾರೆ ಭೂಮಿಯೊಳಗೆ. ನನ್ನಿಂದಲೇ ಎಂದು ಬದುಕಬೇಡ ಅಹಂಕಾರದೊಳಗೆ, ನನ್ನಿಂದಲೇ ಎಂದು ಬದುಕಬೇಡ ಅಹಂಕಾರದೊಳಗೆ. 10 ತಲೆಗಳಿದ್ದರೂ ದಶಕಂಠ ಧ್ವಂಸವಾಗಿ ಹೋಗಿದ್ದಾನೆ ಮಣ್ಣೊಳಗೆ. ನಾನೇ ರೂಪಶಿ ಎಂದು ನುಲಿಯಬೇಡ ಮನದೊಳಗೆ, ನಾನೇ ರೂಪಶಿ ಎಂದು ನುಲಿಯಬೇಡ ಮನದೊಳಗೆ. ಮೊನಾಲಿಸರಂತಹ ಸೌಂದರ್ಯವೇ ಕರಗಿ ಹೋಗಿದೆ ಕೆಲವು ವರ್ಷಗಳ ಒಳಗೆ. ಎಷ್ಟಿದ್ದರೇನು ನಿನ್ನ ಆಸ್ತಿ ಅಂತಸ್ತು, ಒಂದು ದಿನ ಸಾವು ಕದ ತಟ್ಟದೆ ಬಿಡದು. ಎಷ್ಟಿದ್ದರೇನು ನಿನ್ನ ಆಸ್ತಿ ಅಂತಸ್ತು, ಒಂದು ದಿನ ಸಾವು ಕದ ತಟ್ಟದೆ ಬಿಡದು. ಎಷ್ಟಿದ್ದರೇನು ನಿನ್ನ ಶಕ್ತಿ ಸೌಂದರ್ಯ, ನೀರಿನಲ್ಲಿ ಹಿಮ ಕರಗಿದಂತೆ ನೋಡೆಂದ ನಮ್ಮ ಗುರು ಸಿದ್ಧಬ್ಬಮ್ಮಲಿಂಗೇಶ್ವರ.
1: ಈಗ ನೀವು ಒಂದು ಕಥೆ ಬರೀಬೇಕು ಇಲ್ಲ ಕವನ ಬರೀಬೇಕು ಅಂದಾಗ ಯಾವ ವಸ್ತುಗಳನ್ನು ನೀವು ಮೊದಲಿಗೆ ಆರಿಸ್ಕೋತೀರಿ?
0: ನಾನೀಗ ಒಂದು ಕಥೆ ಆಗಲಿ ಕವನ ಆಗಲಿ ಏನೇ ಬರೀಬೇಕು ಅಂದರೆ ನಾನು ಸುತ್ತಮುತ್ತಲಿನ ವಾತಾವರಣ ಮತ್ತು ಸುತ್ತಮುತ್ತಲಿನ ಸತ್ಯ ಘಟನೆಗಳನ್ನು ಆಧರಿಸಿಕೊಂಡು ನಾನು ಅದನ್ನು ಒಂದು ಕೇಂದ್ರೀಕೃತ ಒಂದು ಅದೇ ಒಂದು ವಸ್ತು ವಿಷಯವನ್ನಾಗಿ ನಾನು ಕಾಲ್ಪನಿಕ ಕಥೆಗಳನ್ನು ಅಲ್ಲೊಂದು ಕಾಗಿ ಇತ್ತು ಇಲ್ಲೊಂದು ಗುಬ್ಬಿ ಅಂತ ಬರೆಯೋದಕ್ಕಿಂತ ಹೆಚ್ಚಾಗಿ ಇಂದಿನ ಜನಗಳಿಗೆ ನಾವು ಡೈರೆಕ್ಟಾಗಿ ಹೇಳಬೇಕಾಗಿದೆ. ಯಾಕಂದರೆ ಮೊಬೈಲ್ ಸಾಮಾಜಿಕ ಜಾಲತಾಣದ ಯುಗ ಇದು. ಏನೇ ಇದ್ದರೂ ನಮ್ಮ ಹಿಂದಿನ ಹಿರಿಯ ಕವಿಗಳ ಹಾಗೆ ನಾವು ಸುತ್ತಿ ಬಳಸಿ ಹೇಳಿದ್ರೆ ಕೇಳುವಂತಹ ಪುರ್ಸೊತ್ ಅವ್ರಿಗೆ ಇಲ್ದಂಗೆ ಆಗ್ಬಿಟ್ಟದ, ಒತ್ತಡ ಜೀವನ ಆಗ್ಬಿಟ್ಟದ ಈಗಿನ ಜನಗಳದೆಲ್ಲ. ನಾವು ಸುತ್ತಿ ಬಳಸಿ ಹೇಳಿದ್ರೆ ಅವರೆಲ್ಲ ಅದು ಸಮಾಧಾನವಾಗಿ ಕೂತು ಅದನ್ನು ವಿಮರ್ಶೆ ಪರಾಮರ್ಶೆ ಮಾಡ್ಕೊಳ್ಳೋಂಥ ಅವರಿಗೆ ಬಿಡುವಿಲ್ಲ ಮನಸ್ಥಿತಿ ಪರಿಸ್ಥಿತಿ ಒಳಗೆ ಇಲ್ಲ ಈಗಿನ ಜನರದು. ಹಾಗಂತ ಹೇಳಿ ನಾನು ಏನೇ ಬರೆದ್ರು ಅದನ್ನ ಡೈರೆಕ್ಟ್ ಆಗಿ ಹೇಳಬೇಕು. ಮೊಬೈಲ್ ತರ ನಾವು ಆಗ್ಬೇಕು ಬರಹಗಾರರು. ಮೊಬೈಲ್ ಹ್ಯಾಂಗ್ ಡೈರೆಕ್ಟ್ ಆಗಿ ತೋರಿಸ್ತದಲ್ಲ, ಅದೇ ತರ ನಾವು ವಸ್ತು ವಿಷಯಗಳನ್ನ ನಾವು ಸುತ್ತಮುತ್ತಲಿನ ವಾತಾವರಣದಲ್ಲಿ ನಡೆಯುವ ಸತ್ಯ ಘಟನೆಗಳನ್ನ ನಾವು ಬರವಣಿಗೆ ಮೂಲಕ ತೋರಿಸ್ಬೇಕಂತೇಳಿ ನಾನು ಏನೇ ಬರೆದ್ರು ಅದನ್ನ ವಸ್ತು ವಿಷಯ ಅವುಗಳನ್ನೇ ನಾನು ಆಯ್ಕೆ ಮಾಡ್ಕೋತೀನಿ.
1: ಈಗ ನೀವು ಸಮಾಜದ ಒಂದು ವಸ್ತುಗಳನ್ನ ನೀವು ತಗೊಂಡು ಅದರ ಮೇಲೆ ಸಾಹಿತ್ಯ ಕವನ ಕಥೆ ಬರೀತೀರಿ, ಈ ಕವನ ಕಥೆಗಳು ಎಷ್ಟು ಪರಿಣಾಮ ಬೀರ್ತವೆ ಅಂತ ಹೇಳ್ತೀರಿ?
0: ಈ ಕವನ ಕಥೆಗಳನ್ನು ಪರಿಣಾಮ ಬೀರ್ತವೆ ಇಲ್ಲ ಅಂತ ಹೆಂಗಂದ್ರೆ, ಈಗ ಎಷ್ಟು ಓದುಗರನ್ನ ಇದ್ದಾರೆ, ಈಗ ಮೊಬೈಲ್ ಒಳಗೆ ಓದ್ತಿರ್ತಾರೆ. ಈ ಪುಸ್ತಕಗಳು ಓದುವ ಒಂದು ಸ್ವಲ್ಪ ಇದು ಕಡಿಮೆ ಆಗಿರ್ಬೇಕು ಹವ್ಯಾಸ, ಆದ್ರೂ ಓದುವಂಥ ಒಂದಿಷ್ಟು ವರ್ಗಗಳು ಅದರಿನ ತಗೋತಾರ. ಆಮೇಲೆ ಈ ಕತೆ ಕವನಗಳೆಲ್ಲ ನಾವು ಬರಿತಿರ್ತೇವಲ್ರಿ, ಅವು ಬರ್ದಿದ್ರ ಮೇಲೆ ಏನದ ನಾವು ಈ ಸತ್ಯ ಘಟನೆಗಳನ್ನ ಎತ್ತಿ ತೋರಿಸ್ತೀವಿ. ಎಲ್ಲೇ ಒಂದು ಕ್ರೈಮ್ ನಡೀತು, ಆಮೇಲೆ ಎಲ್ಲೇ ಒಂದು ಈಗ ನೋಡು ತೊಟ್ಟಿಲೊಳಗಳ ಒಂದು ಮಗುವಿನ ಹಿಡ್ಕೊಂಡು ಒಂದು ಚಟ್ಟಕ್ಕೇರು ವಯಸ್ಸಾದ ಒಂದು ಮುದುಕಿಯರವರೆಗೂ ಒಂದು ಹೆಣ್ಣಿನ ಮೇಲೆ ಒಂದು ದೌರ್ಜನ್ಯ ಆಗಲಿ, ಒಂದು ಅತ್ಯಾಚಾರ ಅನಾಚಾರಗಳೆಲ್ಲ ಒಂದು ಎಸಗ್ತಿರ್ತಾರ. ನಾವು ಅದನ್ನ ಅಕ್ರೂರವಾಗಿ ನಡೆದ ಅಂತ ಘಟನೆಗಳನ್ನ ನಾವು ಏನದ ಇದ್ದಂಗ ನಾವು ಹಿಂಗ ಆಗತ್ತೆ ಈ ಸಮಾಜದೊಳಗೆ ಅಂತ ಹೇಳಕ್ಷ ಅಂದ್ರೆ ನಾವು ಏನದ ಬರೆದು ಅದ್ರಾಗ ನಾವು ಹಾಕಿದೇವು ಅಂದ್ರೆ ಅದೆಷ್ಟು ಒಂದು 100 ಜನ ಇಲ್ಲದೆ ಹೋದ್ರು ಒಂದು ಸಣ್ಣ ಒಂದು ಒಂದು 20-20% ಜನಗಳ ಮೇಲಾದ್ರೂ ಒಂದು ಏನೋ ಪ್ರಭಾವ ಬೀರ್ತದೆ. ಅದ್ರ ಸಲುವಾಗಿ ನಾನು ನನ್ನ ಅನಿಸಿಕೆ ಪ್ರಕಾರ ಏನು ಒಂದು ಸಾಹಿತಿಗಳ ಪಾತ್ರ ಒಂದು ಸಮಾಜದೊಳಗೆ ಒಂದು ಏನೋ ನಮ್ಮದು ಒಂದು ಪಾತ್ರ ಅದ ಅಂದಂಗೆ ಸಮಾಜವನ್ನು ಮುನ್ನಡೆಸುವಲ್ಲಿ ಒಂದು ಸಮಾಜ ತಿದ್ದುವ ನಿಟ್ಟಿನೊಳಗೆ ಸಾಹಿತಿಗಳದ್ದು ಭೀ ಒಂದು ಏನೋ ಪಾತ್ರ ಅದ, ಬರಹಗಾರದ ಭೀ ಒಂದು ಪಾತ್ರ ಅದ. ಒಂದು 100 ಜನರಲ್ಲಿ ಒಂದು 10 ಜನರಾದರೂ ಬರಹಗಳನ್ನು ಓದಿ ತಿಳ್ಕೊಳ್ಳುವಂಥವ್ರು ಇನ್ನೂ ಇದ್ದಾರೆ ಅಂತೇಳಿ ನನ್ನ ಅನಿಸಿಕೆ.
1: ಈಗ ಸೋಷಿಯಲ್ ಮೀಡಿಯಾ ಅಂತೀವಿ, ಈಗ ನೀವು ಹೇಳಿದ್ರಲ್ಲ ಫೋನ್ನೊಳಗೆ ಎಲ್ಲ ಇದು ಮಾಡ್ತಾರೆ ನೋಡ್ತಾರೆ ಓದ್ತಾರೆ ಅಂಥೇಳಿ, ಈಗ ಈ ಸಾಮಾಜಿಕ ಮಾಧ್ಯಮಗಳು ಸಾಹಿತ್ಯ ಕ್ಷೇತ್ರಕ್ಕೆ ವರ ಅಂತಿರೋ ಏನು ಸವಾಲ?
0: ಅದು ವರಹನೂ ಹೌದು ಸವಾಲ್ನೂ ಹೌದ್ರಿ. ಯಾಕಂದ್ರೆ ಅದು ಎಷ್ಟೋ ಎಲೆಮರಿಯ ಕಾಯಿಯಂತಹ ಸಾಹಿತಿಗಳನ್ನು ಇವತ್ತು ಈ ಸಾಮಾಜಿಕ ಜಾಲತಾಣದಿಂದ ಹೊರಗೆ ಬಿದ್ದಾರೆ. ಯಾಕಂದ್ರೆ ಹಿಂದಿನ ದಿನಮಾನದೊಳಗೆ ಎಲ್ಲೋ ಒಂದು ನಾವು ಕವಿತೆ ಬರೆದೇವು ಅಂದ್ರೆ ಯಾವುದೋ ಒಂದು ವೇದಿಕೆ ಸಿಕ್ತಂದ್ರೆ ಆ ವೇದಿಕೆ ಮೇಲೆ ಹೋಗಿ ನಾವು ಕವಿತೆ ವಾಚಿಸಿದೇವು ಅಂದ್ರೆ ಅವಾಗ ಆ ವೇದಿಕೆ ಒಂದು ಸಭಾಂಗಣದಲ್ಲಿ ಕೂತವ್ರಿಗೆ 4 ಜನರಿಗೆ ಗೊತ್ತಾತಿತ್ತು. ಆದರೆ ಇವತ್ತಿನ ದಿನಮಾನದೊಳಗೆ ಹಂಗಿಲ್ಲ. ಒಂದು ಕವಿತೆ ಬರೆದೇವ ನಾವು ಒಂದು ಸ್ಟೇಟಸ್ ಇಟ್ಕೊಂಡೆ ಅಂದ್ರೆ ನಂಬಲ್ಲಿ ಇರೋಂಥ ಎಷ್ಟು ಸೇವ್ ನಂಬರ್ ಇರ್ತಾ ಒಂದು 100 ನಂಬರ್ಗಳಿಗೆ ಹೋಗ್ತಿರ್ತದೆ. ಆಮೇಲೆ ಒಂದು ಗ್ರೂಪ್ನಾಗ ಬರ್ದೇವು ಅಂದ್ರೆ 1000 ಜನ ಒಂದು ಗ್ರೂಪ್ನಾಗ ಇದ್ದಿರ್ತ 1000 ಜನ ನಮ್ಮ ಬರಹವನ್ನು ಇವತ್ತು ನೋಡ್ತಾರೆ ಓದ್ತಾರೆ. ಇನ್ನೊಬ್ಬರು ಬರಹವನ್ನು ನಾವು ನೋಡ್ತೇವೆ ನಮ್ಮ ಬರಹವನ್ನು ಅವರು ಬರಹ ಬರಹವನ್ನು ನಾವು ಓದಿ ನಾವು ಇನ್ನಷ್ಟು ತಿಳ್ಕೊಬೋದು, ನಮ್ದು ಅವ್ರು ತಿಳ್ಕೊಬೋದು. ಅದಕ್ಕೆ ನಾವು ಸಾಮಾಜಿಕ ಜಾಲದಿಂದ ನಾವು ವರಹ ಅಂದ್ರೆ ವರಹ ಮಾಡ್ಕೋಬಹುದು, ಇಲ್ಲಾಂದ್ರೆ ಸವಾಲ್ ಅಂದ್ರೆ ಸವಾಲಾಗಿ ತಿಳ್ಕೊಬೋದು.
1: ನಮ್ಮ ಮೇಲೆ
0: ಡಿಪೆಂಡ್ ಇದ್ದಿರ.
1: ನೀವು ನಿಮ್ಮ ಕೃತಿಗಳಲ್ಲಿ ಗ್ರಾಮೀಣ ಬದುಕಿಗೆ ಹೆಚ್ಚಿಗೆ ಪ್ರಾಮುಖ್ಯ ಕೊಡ್ತಿರೋ ಏನು ನಗರ ಇದಕ್ಕೆ?
0: ನಾನು ಪ್ರಾಮುಖ್ಯತೆ ವಿಷಯದೊಳಗಂದ್ರೆ ನಾನು ಹುಟ್ಟಿ ಬೆಳೆದು ಗ್ರಾಮೀಣದಲ್ಲಿ. ಆಮೇಲೆ ನಾನು ಒಂದು ಅಡಿಗೆ ಮನೆಯೊಳಗೆ ಸುತ್ತಾಡ್ದಕ್ಕೆ ನಾನು ಆ ಅಡಿಗೆ ಮನೆಯೊಳಗೆ ಸುತ್ತಾಡ್ದಕ್ಕೆ ಅಂದು ಒಂದು ಪುಟ್ಟ ಹಳ್ಳಿ ಒಳಗೆ ಸುತ್ತಾಡ್ದಕ್ಕೆ, ಯಾಕೆ ಹೊರಗಿನ ಪ್ರಪಂಚ ಆಗಲಿ 4 ಗೋಡೆಗಳ ಮಧ್ಯೆ ನಾನು ಇದ್ದಕ್ಕೆ ಹೊರಗಿನ ಜಗತ್ತು ನನಗೆ ಅಷ್ಟೊಂದು ಪರಿಚಯ ಇಲ್ಲ ನನಗೆ. ಅದ್ರ ಸಂಬಂಧ ನಾನು ಒಂದು ಹಳ್ಳಿ ಒಳಗೆ ಹುಟ್ಟಿ ಹಳ್ಳಿ ಒಳಗೆ ಬೆಳೆದಿನ ಹೆಣ್ಮಗಳು ಅಂದ ಬಳಿಕ ಹಳ್ಳಿಯ ಭಾಷೆಯಾಗಲಿ ನಮ್ಮ ಹಳ್ಳಿಯ ಸಂಸ್ಕೃತಿ ಸಂಪ್ರದಾಯಗಳಾಗಲಿ ನಮ್ಮ ಭಾರತೀಯ ಏನು ಸಂಪ್ರದಾಯ ಅವುಗಳನ್ನು ಉಳಿಸ್ಬೇಕು ಬೆಳೆಸಬೇಕು. ಇವತ್ತು ಎಲ್ಲರೂ ಎದುರು ಬೆನ್ನತ್ತದ ಸಮಾಜ ಅಂದ್ರೆ ಒಂದು ಪಾಸ್ಟ್ ಜನ್ರೇಷನ್ ಅಂದ್ರೆ ಎಲ್ಲ ಸಿಟಿ ಲೈಫ್ ಫಾಸ್ಟ್ ಜನ್ರೇಷನ್ ಅದ್ರದ್ದೆಲ್ಲ ಒಂದು ಬೆನ್ನು ಹತ್ತಿದೆ ನಾವು. ಅದಕ್ಕೆ ನಮ್ದು ಹಳ್ಳಿಯ ಸೊಗಡು ಒಂದು ಹಳ್ಳಿಯದನ್ನು ಉಳಿಸ್ಬೇಕು ಅಂತೇಳಿ ನನಗೆ ಇಷ್ಟವಾಗಿದ್ದು. ನನಗೆ ಹಳ್ಳಿಯ ಸೊಗಡಿನಲ್ಲಿ ಹಳ್ಳಿಯ ಬದುಕು ಹಳ್ಳಿ ಗ್ರಾಮೀಣ ಜೀವನ ಶೈಲಿನೇ ನನಗೆ ಇಷ್ಟ ರೀ. ನಾನು ಬರವಣಿಗೆಗಳು
1: ಈಗ ನಿಮ್ಮ ಬರವಣಿಗೆ ಒಂದು ಕಥೆ ಬರೀತೀರಿ ಇಲ್ಲ ಕವನ ಬರೀತೀರಿ, ಬೇರೆ ಯಾರಾದರೂ ವಿಮರ್ಶೆ ಮಾಡಿದಾಗ ನೀವು ಅದನ್ನು ಯಾವ ರೀತಿ ತಗೋತೀರಿ?
0: ನಾನು ಬೇರೆ ಯಾರು ವಿಮರ್ಶೆ ಮಾಡಿದಾಗ ನನಗೆ ಖುಷಿ ಅನಿಸ್ಬಿಡ್ತದ್ರಿ. ಯಾಕಂದ್ರೆ ಈಗ ನಮ್ಮ ಎಷ್ಟು ಒಂದು ಬರಹಗಳನ್ನು ವಿಮರ್ಶೆ ಮಾಡ್ತಾರೆ ಅಷ್ಟು ವಿಮರ್ಶೆ ಮಾಡಿದಾಗ ಆ ಬರಹಕ್ಕೊಂದು ಬೆಲೆ ಬರ್ತದೆ ಅಂತೇಳಿ ನನ್ನ ಅನಿಸಿಕೆ ಪ್ರಕಾರ ಯಾಕಂದ್ರೆ ಸುಮ್ಮನೆ ನಾವು ಬರೆದು ನಾವು ಮುಚ್ಚಿಟ್ಟೇವು ಮನೆಯಾಗ ಅಂದ್ರೆ ಅದಕ್ಕೆ ಹೆಚ್ಚು ಉಪಯೋಗ ಆಗಬೇಕು. ಅದು ವಿಮರ್ಶೆ ಮಾಡಬೇಕು, ಅದರ ತಪ್ಪು ಒಪ್ಪುಗಳನ್ನು ಅದರ ಏಳು ಬೀಳುಗಳನ್ನು ಆ ಪದದ ಅರ್ಥವನ್ನು ಇದು ಹಿಂಗೈತ್ರಿ ಇದು ಹಿಂಗೈತ್ರಿ ಇನ್ನೂ ಹಿಂಗೆ ಮಾಡಬೇಕಾಗಿತ್ತು ಇನ್ನೂ ಹಿಂಗೆ ಹೇಳಬೇಕಾಗಿತ್ತು ನೀವು ಅಂತ ಅವ್ರು ಹೇಳೋರು ನಮಗೆ ಇನ್ನೂ ಕಲಿಕ ನಾವು ಇನ್ನೂ ಬೇರೆ ಬೇರೆ ಮಜಲುಗಳನ್ನು ನಾವು 10 ನಮಗೊಂದೇನೋ ಅವಕಾಶ ಆಗ್ಬಿಡ್ತದೆ. ಹಂಗತ್ತೇ ನಾನು ವಿಮರ್ಶೆ ಮಾಡಿದಾಗ ನನಗೊಂಥರ ಖುಷಿ ಅನಿಸ್ಬಿಡ್ತದೆ. ಯಾಕೆ ವಿಮರ್ಶೆ ಆಗಬೇಕು ಬರಹ ಹಾಗೆ ಇರಬಾರ್ದು, ವಿಮರ್ಶೆ ಆದಾಗಲೇ ನಾವು ಇನ್ನೂ ಹಿರಿಯರು ಮಾತು ಹ್ಯಾಂಗೆ ಈ ಹಿರಿಯರು ಬುದ್ಧಿ ಮಾತುಗಳದೊಳಗೆ ಹ್ಯಾಂಗೆ ಸತ್ಯಾಂಶ ಇದ್ದಿರ್ತದಲ್ಲ, ಹಂಗೆ ಏನದ ವಿಮರ್ಶೆ ಮಾಡಿದೊಳಗೆ ಅದರೊಳಗೆ ಏನೋ ಒಂದು ಕಲಿಬಹುದು ನಾವು ಅಂಥೇಳಿ ಅಂದ ನನ್ನ ಅನಿಸಿಕೆ.
1: ಈಗ ಎಷ್ಟು ಕೃತಿಗಳನ್ನು ನೀವು ರಚನೆ ಮಾಡಿದ್ದೆ?
0: ಈಗ ನಾನು ಕಾಡು ಕುಸುಮ ಒಂದು ಭೂಮಿ ತೂಕದಕ್ಕೆ, ಆಮೇಲೆ ಜ್ಞಾನ ಬಿಂದಿಗೆ ಮೊದಲನೇ ಮುದ್ರಣ, ಆಮೇಲೆ ಅದು ನಂದು ಮೊದಲನೇ ಮುದ್ರಣ ಏನು ಜ್ಞಾನ ಬಿಂದಿಗೆ

0: ವಚನ ಸಾಹಿತ್ಯದ ಏನದಲ್ರಿ, ಎರಡು ತಿಂಗಳಲ್ಲಿ ಅದು ಮರುಮುದ್ರಣ ಆಯ್ತು. ಆಮೇಲೆ ಇನ್ನೊಂದು ಖುಷಿ ವಿಷಯ ಅಂದ್ರೆ, ಆ ಜ್ಞಾನಬಿಂದಿಗೆ ನಾನು ಸಿದ್ಧಾರೂಢ ಅಜ್ಜನ ವರಪ್ರಸಾದನೇ ಅಂತ ಕರಿತೀನಿ, ನಾನ್ ಬರ್ದಿದ್ದೀನಿ ಅಂತ ನಾನು ಯಾವತ್ತು ಹೇಳ್ಕೊಳಲ್ಲ. ಯಾಕಂದ್ರೆ ನಾನು 10ನೇ ಸಾಲಿ ಕಲಿತಕ್ಕೆ ಒಯ್ದ ಅಂತ ಒಂದು ವಚನಗಳನ್ನು ಬರೆಸಿ ಇವತ್ತು ಅದು ನನ್ನ ಪುಸ್ತಕ ಜ್ಞಾನಬಿಂದಿಗೆ ವಚನ ಸಾಹಿತ್ಯದ ಪುಸ್ತಕ. ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಆಧುನಿಕ ವಚನಗಳ ಅಧ್ಯಯನಕ್ಕಾಗಿ ಆಯ್ಕೆ ಆಗುವುದಲ್ಲದೆ ಮರಾಠಿ ಭಾಷೆಯಲ್ಲಿ ಅನುವಾದಗೊಳ್ಳುತ್ತದೆ. ಅದಕ್ಕೆ ನಾನು ತುಂಬ ಖುಷಿ ಆಗ್ತದೆ ನನಗೆ, ಯಾಕಂದ್ರೆ ನಾನು ಕೊಟ್ಟಿದ್ದು ಮಹಾರಾಷ್ಟ್ರ ಉಮರ್ಗ ಅಂಥೇಳಿ. ಆ ನನ್ನ ಗಂಡನ ಮನೆಗೂ ಕೂಡ ಮರಾಠಿ ಭಾಷೆಯಲ್ಲಿ, ಹಾಗೂ ನನ್ನ ತವರು ಮನೆಯಾದ ಈ ಕರ್ನಾಟಕದಲ್ಲಿಯೂ ಎರಡೂ ಕಡೆ ನಂದು ಏನೋ ಸಾಹಿತ್ಯದ ಒಂದು ಬರವಣಿಗೆಯ ಮೆರವಣಿಗೆ ನಡೀತಾ ಇದೆ ಅಲ್ಲಿ ಅಂಥೇಳಿ ನನಗೆ ಬಹಳ ಖುಷಿ ಅನ್ನಿಸ್ತದೆ ರೀ. ಆ ಸಿದ್ಧಾರೂಢ ಬೊಮ್ಮಲಿಂಗೇಶ್ವರ ವರಪ್ರಸಾದನೆ ಅಂತ ಅಂದಿನಿ, ಇಲ್ಲ ನನ್ನಂಥ ಮೂಢಮತಿಕಾಯ ಅಂಥ ಪುಸ್ತಕವನ್ನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಈಗ ನಾನು ಮರುಮುದ್ರಣ ಮಾಡಿದ್ದೀನಿ. ಈಗ ಈಗ ಮತ್ತೆ ಮುಂದೇನದ, ನಾನು ಇದ್ದದ ಇದ್ದಂಗೆ ಹೇಳ್ತೀನಿ. ಸಿದ್ಧನ ಲೀಲೆಗಳು, ನಿತ್ಯ ನಡೆಯುವ ಸತ್ಯ ಘಟನೆಗಳು ಅಂಥೇಳಿ ಸಿದ್ಧಾರೂಢ ಅಜ್ಜನ ಒಂದು ಲೇಖನಗಳು ನನ್ನ ಜೀವನದಲ್ಲಿ ಆಗಲಿ, ನನ್ನ ಸುತ್ತಮುತ್ತಲಿನ ಜೀವನಗಳ ಸತ್ಯ ಘಟನೆಗಳು, ಅವನ ಪವಾಡಗಳದ ಒಂದು ಅದೊಂದು ಬರ್ಲಿಗತ್ತಿದ್ದೀನಿ ರೀ ನಾನು. ಆಮೇಲೆ ಇದ್ರೆ ತೊಟ್ಟಿಲ್ಲ ತೂಗುವ ಕೈ ಜಗತ್ತನ್ನೇ ಆಳಿತು ಅಂತ ಹೇಳಿ, ಹೆಣ್ಣು ಮಕ್ಕಳು ಒಂದು ಹೆಣ್ಣು ಮಹಿಳಾ ಸಾಹಿತ್ಯ, ಒಂದು ಹೆಣ್ಣು ಹುಟ್ಟಿದಾಗಲಿಂತ ಅಂದ್ರೆ ಹೊಟ್ಟೆಗೆ ಇನ್ನ ಭ್ರೂಣವಾಗಿರುವ ಇದ್ದಾಗಿನಿಂದ ಹಿಡಿದು ಆಕೆ ವಯಸ್ಸಾಗಿ ಮಣ್ಣಾಗಿ ಹೋಗುವವರು ಆಕೆ ಅನುಭವಿಸುತ್ತಿರುವ ಕಷ್ಟ, ನೋವು, ಸಂಕಟ, ಖುಷಿ, ಆಕಿನ ಏನೇನು ಬದುಕಿನಲ್ಲಿ ಬಂದು ಹೋಗುವ ಎಲ್ಲಾ ಯಾವ ಆಯಾಮಗಳದೊಳಗೆ ಆಕಿ ಇರ್ತಾಳ, ಯಾವ್ಯಾವ ಪಾತ್ರ
1: ಬೇರೆ, ಯೌವನದೊಳಗೆ ಗಂಡನ ಮನೆ ಮತ್ತೆ ಮುಪ್ಪಿನೊಳಗೆ ಮಕ್ಕಳ ಜೊತೆಗೆ, ಅದೊಂದು ಎಲ್ಲ ಹಂತಗಳೇ ಬೇರೆ ಬೇರೆ ಇರ್ತವೆ ಮಹಿಳೆ.
0: ಆಕೆಯ ನಿರ್ವಹಿಸುತ್ತಿರುವ ಪಾತ್ರಗಳು ಹಲವಾರು ಪಾತ್ರಗಳು, ಒಂದು ಅಮ್ಮ, ಅಜ್ಜಿ, ಅಕ್ಕ, ತಂಗಿ, ಅತ್ತಿ, ನಾದ್ನಿ, ಒಂದು ಹೆಣ್ಣು ಒಂದು ಹಲವಾರು ಪಾತ್ರ ನಿರ್ವಹಿಸಬೇಕಾಗ್ತದೆ. ಅದನ್ನ ಕುರಿತು ಒಂದು ಹೆಣ್ಣಿನ ಬಗ್ಗೆನೆ ಒಂದು ಅದೊಂದು ತೊಟ್ಟಿಲು ತೂಗೋಕೆ ಜಗತ್ತನ್ನೇ ಆಡಿತು ಅಂತೇಳಿ ಅದನ್ನ. ಆಮೇಲೆ ಆಕೆ ಅನುಭವ, ಆಕೆ ಒಂದು ಸಂಕಟ, ನೋವು, ಆಕೆ ಏನೋ ಒಂದು ಸೋತಾಳ, ಆಕೆ ಹ್ಯಾಂಗ ಆಕೆ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು ಆಕೆ ಗೆದ್ದಿತ್ತಾಳಲ್ಲ, ಗೆದ್ದು ನಿಲ್ಲುವಂತ ಅಂತವು ಕೂಡ ಎಲ್ಲ ಕವಿತೆಗಳನ್ನು ಹಾಕಿ ಅದೊಂದು ಬರಿತಾ ಇದ್ದೀನಿ ರೀ. ಆಮೇಲೆ ಇನ್ನೂ ಒಂದು ಎರಡು ಮೂರು ಇನ್ನೂ ಬರೆಯೋ ಉಳಿದವ್ರಿ ಸಣ್ಣ ಕಥೆಗಳದು ಒಂದು. ಆಮೇಲೆ ಎಲ್ಲ ಒಂದು ಪುಟ್ಟ ಮಕ್ಕಳಿಗೆ ಅಂತ ಹೇಳಿ ಅಂದ್ರೆ ಒಂದು ಸಣ್ಣ ಶಾಲೆ ಸ್ಕೂಲ್ ಮಕ್ಕಳಿಗೆ ಅದೊಂದು ಬರ್ದಿನಿ. ಆಮೇಲೆ ಚುಟುಕುಗಳದ ತಿಳಕ್ಕೆ ಅಂದ ಸಣ್ಣ ಚುಟುಕುಗಳದೊಂದು ಮಾಡಗತ್ತೀನಿ.
1: ಇನ್ನ ಯಾವ್ಯಾವ ವಿಷಯದ ಮೇಲೆ ನೀವು ಬರಿಬೇಕು ಅಂತ ಅನ್ಕೊಂಡಿದ್ದೀರಿ? ವಚನ ಸಾಹಿತ್ಯ ಬರಿತಾ ಇದ್ದೀರಿ ನೀವು, ಅಂದ್ರೆ ನಿಮ್ಮ ಜೀವನದ ಕುರಿತು ನೀವು ಬರೀತೀರಿ, ಬೇರೆಯವರ ಜೀವನದ ಸತ್ಯ ಘಟನೆಗಳ ಮೇಲೆ ನೀವು ಬರೀದಿರಿ. ಇನ್ನು ಏನು ಸಬ್ಜೆಕ್ಟ್ಗಳು ನೀವು ತಗೋಬೇಕು ಅಂತ ಹಿಂಗೆ ಅನ್ಕೋತೀರಿ?
0: ನಾನು ಇನ್ನೂ ಅಂದ್ರೆ ಈ ಸಮಾಜದೊಳಗೆ ಅಂದ್ರೆ ಹೆಚ್ಚಾನೆಚ್ಚಾನ್ ನಾನು ನೋವು ನಲಿವುಗಳನ್ನೆಲ್ಲ ಉಂಡು ಬೆಳೆದು ಬಂದಾಕಿ ನಾನು ನಾನು ಕಷ್ಟನೂ ಅನುಭವಿಸಿದ್ದೀನಿ, ಸುಖನೂ ಅನುಭವಿಸಿದ್ದೀನಿ, ನಾನು ಸೋಲನ್ನು ಅನುಭವಿಸಿದ್ದೀನಿ, ಗೆಲುವನ್ನು ನೋಡಿದ್ದೀನಿ. ಆದ್ರೆ ಒಂದು ಹೆಣ್ಣಿನ ಬಗ್ಗೆನೇ ಹೆಚ್ಚು ಬೇರೆ ಬೇರೆ ಆಯಾಮಗಳದೊಳಗೆ ಆಕಿ ಹೆಣ್ಣು ಎಷ್ಟೋ ದುಃಖ ಕಣ್ಣೀರು ದುಃಖ ದುಮ್ಮಾನಗಳನ್ನೆಲ್ಲ ಎಷ್ಟೋ ಆಕಿ ಒಳಗಿನ ಇಟ್ಕೊಂಡಳ. ಒಂದು ಹೆಣ್ಣಿನ ಕುರಿತಾದ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನ ನಾನು ಇನ್ನೂ ಈ ಸಮಾಜದೊಳಗೆ ನಾ ಏನ ಬರೆದು ಈ ಸಮಾಜದೊಳಗಿನ ತೋರಿಸ್ಬೇಕು ಅಂದ ಏನೋ ನನ್ನ ಮನಸ್ಸಿನೊಳಗಿರುವಂತಹದನ್ನ ನಾನು ಅದು ನಂದು ಒಂದು ಆಸೆ ಅದ್ರಿ. ಆಮೇಲೆ ಏನದ ಈ ಸಮಾಜದೊಳಗೆ ಏನು ಈಗಿಂದ ಭ್ರಷ್ಟಾಚಾರ ಆಗಲಿ, ಅನೈತಿಕ ಅನಾಚಾರ ಭ್ರಷ್ಟಾಚಾರ ಈಗಿಂದ ಏನು ಸಮಾಜದೊಳಗೆ ಇವೆಲ್ಲ ಕೆಟ್ಟ ಕೃತ್ಯಗಳನ್ನೆಲ್ಲ ನಡೆದವಲ್ಲ ಅವುಗಳನ್ನೆಲ್ಲ ನಾನು ಎತ್ತಿ ತೋರಿಸ್ಬೇಕು, ನನ್ನ ಕೈಲಾದಷ್ಟು ಮಟ್ಟಿಗೆ ಎತ್ತಿ ತೋರಿಸ್ಬೇಕು. ಒಬ್ಬ ಬರಹಗಾರನಿಂದ ನಾವೇನು ಬರಿಬಹುದು, ಆದ್ರೂ ಅವು ಎತ್ತಿ ತೋರಿಸೋದ್ರಲ್ಲಿಂತ ಇಂಥದ್ದು ನಡೆದದಲ್ಲ ನಮ್ಮ ಸಮಾಜದೊಳಗ ಅಂತ ಓದುಗರಿಗಾಗ್ರಿ ಗೊತ್ತಾಗ್ತವೆ. ಅದಕ್ಕೆ ಇಂಥದಕ್ಕೆ ನಾವು ಪ್ರೋತ್ಸಾಹ ಕೊಡಬಾರ್ದು. ಇದಕ್ಕೆ ನಾವು ಒಂದೇನೋ ಅದಕ್ಕೊಂದು ಇದು ಮಾಡ್ಕೋತ ಬರ್ಬೇಕು, ಖಂಡನೆ ಮಾಡಕ್ಕೆ ಒಂದು ನಾವು ಪ್ರಯತ್ನ ಪಡಬೇಕು ಅಂತ ಹೇಳಿ ಅಂದ್ರೆ ಓದೋರ ಮೇಲೆ ಮನಸ್ಸಿನ ಮೇಲೆ ಬೀಳಿ ಅಂಥೇಳಿ ಅನ್ನೋದೊಂದು.
1: ಶಿವಲೀಲಾ ಅವರೇ, ನೀವು ಬಾಲ್ಯದಿಂದಲೂ ಕಷ್ಟ ಜೀವನವನ್ನು ಅನುಭವಿಸಿ ಬಂದವರು, ಈ ಕಷ್ಟವನ್ನೇ ನೀವು ಮೆಟ್ಟಿಲಾಗಿ ತಗೊಂಡು ಕಥೆ ಕವನಗಳು ಬರೆದು ಒಬ್ಬ ಕಥೆಗಾರ್ತಿ ಆದ್ರಿ, ಸಾಹಿತಿ ಆದ್ರಿ, ಆದರೆ ಕಷ್ಟಪಡ್ತಾ ಇರ್ತಾರೆ, ತಮ್ಮ ನೋವನ್ನು ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಹ ಒಂದು ಹೆಣ್ಣು ಮಕ್ಕಳಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತಾ?
0: ಈ ಸಮಾಜದೊಳಗೆ ಹೆಣ್ಣಿಗೆ ನೋಡ ದೃಷ್ಟಿಕೋನನೇ ಒಂದು ಬೇರೆ ಅದ. ಆ ದೃಷ್ಟಿಕೋನ ಒಂದು ಏನೋ ಒಂದು ನಾವು ನಾಲ್ಕು ಜನ ನಿಂತು ನಾವು ಒಂದು ಅಳಲು ತೋಡ್ಕೊಂಡೇವು ಅಂದ್ರೆ 80% ಜನ ಅದನ್ನು ದುರುಪಯೋಗ ಪಡಿಸ್ಕೊಳಕ್ಕೆ ನಾವು ಬಳಸ್ಕೋತಾರ. ಅದ್ರ ಸಂಬಂಧ ಒಂದು ಹೆಣ್ಮಕ್ಳು ನೋವು ಸಂಕಟ ತಮ್ದು ಏನು ಹೇಳ್ಕೊಳ್ಳೋದಲ್ಲ, ಹುಷಾರಾಗಿ ಹೇಳ್ಕೊರಿ, ನಿಮ್ಗೆ ಆತ್ಮೀಯರ ಹತ್ರ ಅಷ್ಟೇ ನೀವು ಹಂಚ್ಕೋರಿ ನೀವು.
1: ಶಿವಲೀಲಾ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.

0: ಇದುವರೆಗೆ ವನಿತಾ ವಿಹಾರದಲ್ಲಿ ಕಥೆಗಾರ್ತಿ ಶಿವಲೀಲಾ ಎಸ್ ಧನ್ನಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನ ಸಂದರ್ಶಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. 12:30:50. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಪುರಂದರದಾಸರ ರಚನೆಯೊಂದನ್ನು ಹಾಡಲಿದ್ದಾರೆ ಮಧು ಬಾಲಕೃಷ್ಣ. 12:45 ಕಾದಂಬರಿ ವಿಹಾರ, ದೇವನೂರು ಮಹಾದೇವ ಅವರ ಕುಸುಮಬಾಲೆ ಕೃತಿಯ ಬಾನುಲಿ ಓದು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಗುರುರಾಜ ಮಾಲವೀಕರಣಂ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಸಿ ವಿಶ್ವನಾಥ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ವಾದ್ಯ ಸಹಕಾರ ಕೀಬೋರ್ಡ್ ಟಿಎನ್ ರವಿಶಂಕರ್, ತಬಲಾ ಇಂದುಶೇಖರ್, ರಿದಮ್ ಪ್ಯಾಡ್ ಆರ್ ಶ್ರೀನಿವಾಸ್ ಹಾಗೂ ಮ್ಯಾಂಡೋಲಿನ್ ಸಿ ವಿಶ್ವನಾಥ್. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫೀಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದುರ್ಗಾ ಭವಾನಿ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ಮೈಸೂರಿನ ಸ್ವರಾಂಜಲಿ ಸಂಗೀತ ಕೇಂದ್ರದ ಸದಸ್ಯರು. 4:30 ವೃತ್ತಿ ಮಾರ್ಗದರ್ಶನದಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗ ಅವಕಾಶಗಳ ಕುರಿತು ಮೈಸೂರಿನ ಎಸ್ಡಿಎಂ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರುವ ಡಾ ವಿನೋದ ಅವರೊಂದಿಗಿನ ಮಾತುಕತೆಯ ಎರಡನೇ ಭಾಗವನ್ನು ಆಲಿಸುವಿರಿ. ಪ್ರಸ್ತುತಿ ಅರ್ಚನಾ ಆರ್ಯ. ಈ ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಕೃಷಿರಂಗ, ಅಡಿಕೆ ಮರದ ಮೌಲ್ಯವರ್ಧನೆ ಹಾಗೂ ಪ್ರಾಯೋಗಿಕ ಕಲಿಕೆ. ಈ ಕುರಿತು ಗ್ರೇಟರ್ ನೋಯ್ಡಾದ ಶಶಿಧರ್ ಭಟ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ. 7:45 ಪ್ರಸ್ತುತ ಭಾರತದ ಹಲವು ತಲ್ಲಣಗಳಿಗೆ ಗಾಂಧಿ ಚಿಂತನೆಗಳ ಅಗತ್ಯತೆ, ಈ ಕುರಿತು ಮಾತನಾಡುತ್ತಾರೆ ಸಾಹಿತಿ ಎಸ್ ತುಕಾರಾಮ್. 8:00 ಕನ್ನಡ ಭಾರತಿ. ಕನ್ನಡ ಸಾಹಿತ್ಯ ಸರಸ್ಸಿಗೆ ತುಳಸಿ ರಾಮಾಯಣದ ಪುಷ್ಪಾಲಂಕಾರ ಮಾಡಿದ ರೋಜಿ ಎಂದೇ ಖ್ಯಾತರಾದ ಪ್ರೊಫೆಸರ್ ಎಂಎನ್ ಸರೋಜಮ್ಮ ಅವರ ಸಾಧನೆ ಕುರಿತು ಅವರ ಮಕ್ಕಳಾದ ಶಾಲಿನಿ ಆಚಾರಿ ಮತ್ತು ಮಾಲಿನಿ ಶ್ರೀನಿವಾಸನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿವೇದಿತ ಎಚ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ಕೆ ನಾರಾಯಣ ಅವರ ಹಾಡುಗಾರಿಕೆ. 10:00 ತತ್ವ ಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಮಂಡ್ಯ ತಾಲೂಕು ಕೆರಗೋಡು ಗ್ರಾಮದ ಸಿಆರ್ ಸಂಜೀವಯ್ಯ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ. 12:35 ಭಕ್ತಿಗೀತೆಗಳ ಕಾರ್ಯಕ್ರಮ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಪುರಂದರದಾಸರ ರಚನೆಯೊಂದನ್ನು ಕೇಳಿದಿರಿ. ಹಾಡಿದ್ದವರು ಮಧು ಬಾಲಕೃಷ್ಣ.
1: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ ದೇವನೂರು ಮಹಾದೇವ ಅವರ ಕುಸುಮಬಾಲೆ ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. ಪ್ರೀತಿಯ ಕೇಳುಗರೆ, ಜನಪದ ಮೌಖಿಕ ಕಾವ್ಯದಂತೆ ಭಾಸವಾಗುವ ದೇವನೂರು ಮಹಾದೇವ ಅವರ ಕುಸುಮಬಾಲೆ ಕಾದಂಬರಿ ತನ್ನ ಭಾಷಾ ಸೊಗಡಿನ ಮೂಲಕ ಅಧ್ಯಯನಾಸಕ್ತರೆಲ್ಲರ ಮನಸೂರೆಗೊಂಡಿದೆ. ಪುರಾಣ, ಕಲ್ಪನೆ, ವಾಸ್ತವ ಘಟನೆಗಳು, ರೂಪಕಗಳ ಜೊತೆಯಲ್ಲಿ ಸಾಗುವ ಕುಸುಮಬಾಲೆ ಇಂದಿನ

0: ಇಂದ ಪ್ರತಿ ಭಾನುವಾರ ನಿಮ್ಮ ಬಾನುಲಿಯಲ್ಲಿ ಬಿತ್ತರಗೊಳ್ಳಲಿದೆ. ಕೇಳಿ ಪ್ರತಿಕ್ರಿಯಿಸಿ.
1: ಅಕ್ಕ ಮಹಾದೇವಮ್ಮನು ಗಂಡನ ತಿಥಿಯಾದ ಮಾರನೆಗೆ ತನ್ನ ತವರಿಗೆ ಹೋದವಳು. 6 ವರ್ಷದ ಬಳಿಕ ಅಪ್ಪ ಸತ್ತ 12 ತಿಂಗಳಿಗೆ ಹಟ್ಟಿ ಜೀತಗಾರನಿಗೆ ಹುಟ್ಟಿದವನೆಂಬ ಅಪವಾದದ ತನ್ನ ಕುಡಿ ಯಾಡನೊಡನೆ ಗಂಡನ ಮನೆಗೆ ಪಾಲಿಗಾಗಿ ಬರುವಳು. ಆಗ ಭಾವ ಬಸಪ್ಪ ಸೋಮಿ, ಮೈದುನ ಸಿದ್ದೂರರು ಕುಪಿತರಾಗಿ ಅವಳನ್ನು ಗೋಮಾಳದಲ್ಲಿ ಬಿಸುಡುವರು. ಬಿಸುಟಲ್ಲೇ ನೆಲೆಯಾದ ಅಕ್ಕ ಮಹಾದೇವಮ್ಮನ ಸುತ್ತ ಒಂದು ಜೋಪಡಿ ಎದ್ದು ಮುಂದೆ ಯಾಡ ಬೆಳೆದಂತೆ ಅವನ ಸಾಮರ್ಥ್ಯವೂ ಸೇರಿ ಆ ಜೋಪಡಿಯು ನಿಧಾನವಾಗಿ ಒಂದು ದೊಡ್ಡ ಮನೆಯಾಗಿ, ಆ ದೊಡ್ಡ ಮನೆಗೆ ಕಾಲಾನುಕ್ರಮದಲ್ಲಿ ಬಸಪ್ಪ ಸ್ವಾಮಿ ಸಿದ್ದೂರರ ಹಟ್ಟಿಯೇ ದನದ ಕೊಟ್ಟಿಗೆ ಆಗುವುದು. ಈ ಯಾಡೇಗೌಡನ ಮಗ ಸೋಮಪ್ಪ ಊರಿಗೆ ದೊಡ್ಡವರು. ಈ ಊರಿಗೆ ದೊಡ್ಡವರ ಮಗಳು ಕುಸುಮ ಬಾಲೆ. ಕುಸುಮ ಮತ್ತು ಹೊಲಾರಚನ್ನರ ನಡುವಿನ ಗುಪ್ತ ಸಂಬಂಧವು ಕುಸುಮಳಿಗಾದ ಮಗುವಿನಿಂದಾಗಿ ಬಯಲಾಗಿ ಅರಿವಾಗದೋಪಾದಿಯಲ್ಲಿ ಚನ್ನನ ಕೊಲೆಯಾಗುವುದು. ಇತ್ತ ಇಡೀ ಊರಿಗೆ ಊರೇ ಕಿಚ್ಚು ಹಾಯಿಸೋ ಹಬ್ಬಕ್ಕೆ ಸಿದ್ಧವಾಗುತ್ತಿದ್ದರೆ ಚನ್ನನ ಬಳಗಕ್ಕೆ ಸೇರಿದ ಕೆಂಪಗೆ ಹುಟ್ಟಿದ ಕಂದನನ್ನು ಬದುಕಿಸಲು ತಾಯಿ ತೂರಮ್ಮ ವಿಧಿಯೊಡನೆ ಸೆಣಸುತ್ತ ಅಲ್ಲೇ ತೂರಮ್ಮನ ಅಕ್ಕನ ಮಗಳು ಈರಿಯು ತನ್ನ ಸವೆಯುತ್ತಿದ್ದ ಕಂದನನ್ನು ಉಳಿಸಿಕೊಳ್ಳಲು ವಿಫಲಳಾಗಿ ಹಾಗೂ ಚನ್ನನ ಕೊಲೆ ಅರಿಯದ ಬಳಗವು ಕಾಯುವುದು ಚನ್ನನ ಬರುವಿಗಾಗಿ.

ಕಲ್ಲು ನೀರು ಕರಗುತ್ತಿತ್ತು. ಆಗ ಕ್ರಿಯಾ ಮುಗಿಸಿದ ಜ್ಯೋತಮ್ಮದೀರು ಕಷ್ಟ ಸುಖ ಮಾತಾಡಿಕೊಳ್ಳಲು ಆ ಗೌಗತ್ತಲ ಊರ ಮುಂದಲೂ ರೂಢಿಗತದಂತೆ ಕೂಡಿದರು. ಅವ್ರು ಮಾತಾಡ್ಲಿ ಅಂತ ಇವರು, ಇವ್ರು ಮಾತಾಡ್ಲಿ ಅಂತ ಅವರು, ಹೀಗಿದ್ದರು. ಆಗ ಅಲ್ಲಿಗೊಬ್ಬಳು ಹೊಸ ಜ್ಯೋತಮ್ಮನು ಇಸ್ಕೂಲ್ ಮನೆ ದಿಕ್ಕಿನಿಂದ ಬಂದವಳು ಬಸ್ಸಿನವರು ದಾನವಾಗಿ ಕಟ್ಟಿಸಿದ್ದ ಜಗುಲಿಕಲ್ಲ ಮ್ಯಾಲೆ ಉಸ್ಸೋ ಎಂದು ಕೂತು ನಿಟ್ಟುಸುರಾದಳು. ಆಗಲೂ ಊರ್ಗ ದೊಡ್ಡವರ ಹಟ್ಟಿ ಜ್ಯೋತಮ್ಮನು ಯಾವೂರ ತಾಯಿ ನಿಂದು ಎಂದಳು. ಅಯ್ಯೋ, ನಂಗೂ ಯಾವೂರು ಯಾವ ಕೇರಿ ಅಕ್ಕಯ್ಯ, ನಾನೊಬ್ಳು ಪಾಪಿ ಪರದೇಸಿ, ಇದ್ರೆ ಈ ಊರು ಎದ್ರೆ ಮುಂದ್ಲೂರು, ಈಗ ಊರಿಗೆ ಬಂದಿರೋ ದೊಂಬರ ಕಡೆಯವಳು. ಅವ್ವವೈ, ನಿನ್ನ ಮಾತ್ಲೇ ಏನು ಭಿನ್ನಾಣ ಇಷ್ಟೊಂದು, ಇನ್ನು ನಿನ್ನೊಳಗ ಇನ್ನೆಷ್ಟೋ ಕೇಳ್ತಾ ಇರೋದೇ ಒಂದು ಐಭೋಗ. ಎಷ್ಟೇ ಆದರೂ ನೀನು ಊರೂರು ತಿರ್ಗವಳು, ಇಂದಗ 12 ವರ್ಷದ ಮಳ ಬಳದಲ್ಲಿ ಬಂದಿದ್ದೆಲ್ಲ ಅವಳಿಯ ಅವಳೇ ಯಾಕಂಡ್ರಿ ಅಕ್ಕಯ್ಯ, ಇನ್ನೂ ನನ್ನ ನೆಪ್ಪು ತಮಗೆ ಚಿಗುರ ಆಗಿದೆಯಲ್ಲ, ಇದಲ್ವ ನನ್ನ ಪುಣ್ಯ ಎಂಬುದಾಗಿ ಹೊಸ ಜ್ಯೋತಮ್ಮ ಚೋಜುಗದಲ್ಲಿರಲು ಉಳಿದ ಜ್ಯೋತಮ್ದಿರು ಹೊಸಬಳ ಮುಟ್ತಾ ತಟ್ತಾ ಮಾತಾಡಿಸ್ತಾ ಅಲ್ಲಿ ಗಲಗು ಗದ್ದಲ ಎದ್ದೇಳಿತು. ಆಗ ಊರ್ಗ ದೊಡ್ಡವ್ರ ಹಟ್ಟಿ ಜ್ಯೋತಮ್ಮನು, ಅದ್ಯಾನ ಅಷ್ಟು ಮಾತಾಡಿರಿ, ಕೇಳ್ರಮ್ಮಿ ಅಂಕ್ಳ, ಇವತ್ತು ನಮ್ಮಟ್ಟಿ ಕುಸುಮನ ಗಂಡ ಬಂದಿದ್ದ, ಬಂದವ ಕೂಸು ಎಡ್ತೀನೂ ಚಣತ್ತು ನೋಡಿದ್ನೋ ನೋಡ್ನೇ ಇಲ್ವೋ, ನಿಲ್ದೆ ಒಂಟೆ ಬಿಡದ ಪುಣ್ಯಾತ್ಮ. ಅಯ್ಯಯ್ಯೋ.

ಎಲ್ಲಾದರೂ ಉಂಟವ್ವ? ಆ ತರವಾಗಿ ಯಾಕಾರು ಮಾಡದ್ನವ್ವ? ನಾ ಏನು ಹೇಳವ್ವ ತಾಯಿ? ಕೂಸ್ ನೋಡ್ತಾ ಕೆಂಪ್ಗಿರೋ ಅವನ ಮೊಕವು ಕಪ್ಪಾಗೋಯ್ತು. ಕುಸ್ಮಿನ ಯಾನ ಅನ್ನಿಲ್ಲ, ಎತ್ತ ಅನ್ನಿಲ್ಲ, ಸಟ ಕಣ್ಣೆತ್ತೂ ನೋಡ್ನಿಲ್ಲ, ಕಡ್ದು ಉಂಟೋಯ್ತಿದ್ದ. ಅಯ್ಯಯ್ಯೋ, ಎಲ್ಲಾದರೂ ಉಂಟವ್ವ? ಆ ತರವಾಗಿ ಯಾಕಾರು ಮಾಡಿದ್ನವ್ವ? ಅದಕ್ಕೆ ನಾನಾದರೂ ಯಾನ್ನ ತಾನೇ ಹೇಳವ್ವ ತಾಯಿ? ಅಕ್ಕೈ, ನಾ ಹೇಳ್ತೀನಿ ತಾಳಿಯದ ಎಂದು ಸೊಪ್ಪ ಸೋದ ವ್ಯಾಪಾರಸ್ಥೆ ತೊರಾರಹಟ್ಟಿ ಜೋತಮ್ಮ ನುಡಿಯಲು ಸಿಡುಕಾಗಿ ದೊಡ್ಡವರ ಹಟ್ಟಿ ಜೋತಮ್ಮ, ಅಯ್ಯ ನೀ ಎಲ್ಲಕ್ಕೂ ಬಾಯಾಕಂದ್ಬೋವ? ಆ ಹಟ್ಟಿ ತಳಪ ಇದ್ದಿನವ ಹುಟ್ಟಿರೋ ನಂಗಿಯ ಗೊತ್ತಿಲ್ವಂತ ಇನ್ನು ನೀ ಅನ್ನ ಹೇಳೋದು ಎಂದಳು. ಈ ಸಿಡುಕಿಗೆ ಸೊಪ್ಪು ಹಾಕದ ಹೊಲಾರ ಮಾರಿಗುಡಿ ಜೋತಮ್ಮನು, ಅದ್ಯಾಕ ಅವಳು ಬಾಯಿ ಮುಸ್ಸರಿ? ನೀವು ಏನೇನು ಕಂಡಿದ್ದಾಳು ಅವಳು ಹೇಳಿ ಬುಡಿ, ಅದನ್ನು ಕೇಳವು ಅಂದಳು. ಆಗ ದೊಡ್ಡೋರ ಹಟ್ಟಿ ಜೋತಮ್ಮ ಮೊಕವ ಬಿಕ್ಕಂಡು ತಾತ್ಸಾರ್ವ ಉಸಿರಾಡ್ತಾ ಅಂದಳು, ಹ್ಞೂ ಹೇಳವ್ವ, ಅದೇನು ನಿಂಗೆ ಕಂಡಿದ್ದದೋ ಅದನ್ನು ಕೇಳವು. ಆಗ ಒಂದ್ಸಲ ಸುತ್ತಾಲೂ ನೋಡಿ ತೊರರ ಹಟ್ಟಿ ಜೋತಮ್ಮನು, ಅದೇತ್ಕೊಮರ, ನಿಮ್ಮ ಕುಸ್ಮುವಿ ಆ ಹೊಲಾರ ಚೆನ್ನು ನುವಿ ಕೂಡ ತಳವು ನಮ್ಮ ಜೋಪಡಿ ತಾನಿಯ. ಕೆಂಪಾಗಿರೋ ಗಂಡ ಹೆಂಡ್ತಿಗ ಹುಟ್ಟಿರೋ ಕೂಸು ಚೆನ್ನಂತರವಾಗಿ ಕಪ್ಪಾಗಿ ಅದೂ ಹುಟ್ಟಿ ಅದನೀಗ ಕುಸುಮನ ಗಂಡ ಅರ್ತ್ಕಂಡು ಅಂತೇನಾರು ಅಂತ ಅಂದು ಮುಗಿಯುವುದರೊಳಗ ಹಾರೂರ ಮನೆಯ ಜೋತಮ್ಮ, ಅಯ್ಯ ಎಲ್ಲರೂ ಮಾಡೋ ಯಥಾರ್ಥನೇ ಹೇಳ್ತಾಳೆ, ಏನೀ ಚಾರ್ವ ಅದು ಎಂದು ದೊಡ್ಡೋರ ಹಟ್ಟಿ ಜೋತಮ್ಮನ ದಿಕ್ಕಿಗೆ ತಿರುಗಿ ಅಂದಳು. ಅವಳು ಮಾತು ಹಂಗಿರ್ಲಿ ಕಣ, ಕೂಸು ಬಂತಿ ಚೆನ್ನಾಗಿದ್ದಾರ, ಅದನ್ನಾರು ಕೇಳವು ಹೇಳ್ರಿ ಅಕ್ಕಯ್ಯ. ಕೂಸ್ಯಾನ ಆರೋಗ್ಯವಾಗಿ ಚಂದಗಾಣಾಗೆ ಆಡ್ಕಂಡದೆ, ಆದ್ರೆ ತಾಯಿ ಅಯ್ಯೋ ಆ ನಮ್ಮ ಕುಸುಮ್ನಂತೂ ಈ ಏಡ್ ನೇತ್ರಗಳಿಂದ ನೋಡೋಕ್ಕಾಗಲ್ಲ ಕಣವ್ವ. ಆ ಎಳೆ ನಗುನುವಿ ಈ ಎಳೆ ಚಿಲೂನುವಿ ಸೇರಿಸಿ ಬಟ್ಟಿ ಇಳಿಸಿ ಮಾಡ್ದಂಗಿದ್ದವಳು ಶಿವ ಶಿವ, ಅವಳು ನಕ್ರೋ, ಅವಳ ಹಲ್ಲಿನ ಮ್ಯಾಗಲ ಆ ಒಂಚುಟ್ಟಿ ಸಿಂಗಲ್ನಲ್ಲೇ ಈ ಲೋಕದ ಚಲೂರೆಲ್ಲ ಆ ಭಗವಂತನು ಇಟ್ಟು ಆ ರತಿ ಅಂಬವಳಿಗೆಯ ಅದನೀಗ ಹೆಂಗಾರು ಮಾಡಿ ಕಿತ್ಕೊಂಡು ತನ್ನ ಹಲ್ಲಿನ ಮ್ಯಾಕೆ ಇಟ್ಕೋಬೇಕು ಅನ್ಸಂಗಿದ್ದವಳು. ಈಗ ಆ ನನ್ನ ಕಣ್ಣೊಳಗ ಬಸ್ಕಂಡ್ರೆ ಒಂದು ಚಟ ಗ್ರಗ್ತ ಇದ್ದುದು ಇಲ್ವೋ ಅನ್ನಂಗವಳೆ. ಈ ವಾಕ್ಸಕ ಯಾವ ಜ್ಯೋತಂದಿರ ಬಾಯಿಂದ್ಲೂ ಮಾತು ಹೊರಡಲಾರದೆ ಕೆಲವರೋ ಲಚ್ಚುಗುಡ್ತ, ಕೆಲವರೋ ಅಯ್ಯೋ ಅಂತ, ಉಳಿದವರು ದೀನವಾಗಿ ತಾವೇ ನಿಟ್ಟುಸುರಾಗಿ ಕೂತು, ಯಾವ ದಿನ ಸೇರ್ಲಿ ಇಂಥ ಕಷ್ಟದ ಮಾತುಗಳ ಕೇಳಬೇಕು ನೋಡ್ಬೇಕಲ್ಲ, ನಮ್ಮ ಹಾಳಾದ ಹಣೆಯಲ್ಲಿ ಅದೇನು ಬರೆದಿದ್ದಾದೋ, ಆ ಭಗವಂತ ಯಾಕಾರು ನಮ್ಮ ಹುಟ್ಟಿಸ್ದ, ನಮಗ ಸಾವಾದರೂ ಕೊಡಬಾರ್ದ, ತಲುಗೊಂದು ಮಾತಾಡ್ತಾ ಕೂತಿರಬೇಕಿರುವಾಗ ಆ ಕಡ ಇಜ್ಜನ ಈ ಕಡ ಇಜ್ಜನ ಹಿಂದ ಇಜ್ಜನ ನಡುಮಧ್ಯ ಕುಸುಮಾಳ ಅಪ್ಪಾಜಿಯು ಮಾತಾಡ್ತಾ ಉಳಿದವರು ಉಗುಡ್ತಾ ಊರೊಳಕ್ಕ ಕಾಲಿಟ್ರು. ಈ ಕಲಿಗಾಲದ ಜನಕ್ಕೆಲ್ಲ ವೇಳ ಅವಳ ಅಂಬುದಿಲ್ಲದೆ ಒಂದು ಚಣೊತ್ತಾರೂ ತಾವು ನಿಂಬಳವಾಗಿ ಕೂತು ಕಷ್ಟ ಸುಖ ಮಾತಾಡಿಕೊಳ್ಳಲಾಗದ ಜ್ಯೋತಂದಿರು ಬೇಜಾರು ತುಂಬಿಕೊಂಡು ಎದ್ದು ತಮ್ಮ ತಮ್ಮ ತಳ ಸೇರ್ಕಂಡ್ರು. ಕುಸುಮಾಳ ತಂದೆ ಸೋಮಪ್ಪರು ಹಟ್ಟಿ ಮುಂದಲು ನಿಂತ ನಿಲುವು ಬಿರುಸಿಗೆ ಬಾಗುಲ ಕಾಲ್ದೆಸೆಯಲ್ಲಿ ತಲವ ಇಟ್ಟು ತೂಕಡಿಸುತ್ತಲಿದ್ದ ಆಳು ಮಗಗ ಬೆಚ್ಚಿಟ್ಟಂತಾಗಿ ಹೇಳಲು, ಒಂದು ಆನಾ ನುಗ್ಗುವಷ್ಟಿದ್ದ ಆ ದಾರಂದುವು ಆ ಊರಾಗಿದ್ದ ಊರು ಒಂದ್ಸಲ ಆಕಳಿಸಿದಷ್ಟು ಸಬುದ ಮಾಡ್ತಾ ತಕ್ಕಂಡಿತು. ಆಗಲೀಗ ಹಟ್ಟಿಯ ಒಳಗಿದ್ದೂ ಇದ್ದು ಬೇಜಾರು ತುಂಬಿಕೊಂಡಿದ್ದ ಕತ್ತಲು, ಬಾಗಿಲು ತೆಗೆಯುವುದನ್ನೇ ಕಾಯುತ್ತಿದ್ದು ಹೊರಬಂದುದೇ ಉಸುರು ಬುಡಲು, ಹಾಗೆಯೇ ಹಟ್ಟಿ ಹೊರಗಿದ್ದ ಕತ್ತಲುಗ ತಾನೂ ಒಂದ್ಸಲ ಹಟ್ಟಿಯ ಒಳಚಂದವ ನೋಡುವ ಅನಿಸಿ ಅದೋ ಒಳಬಂತು. ಆಳುಮಗ ಓಡಾಡಿಕೊಂಡಾಗ ಲಾಟೀನು ಬತ್ತಿ ಎತ್ತರಿಸಿ ಮಿನುಗುಡೋ ಬೆಳುಕ ದೊಡ್ಡದಾಗಿಸಿದನು. ಆ ಬೆಳುಕುವು ತನ್ನ ಶಕ್ತಿ ಮೀರಿ ಹಬ್ಬಿಯು ಕಣ್ಗಳ ಓಡಿಸಿದಷ್ಟು ಇನ್ನೂ ಕಂಡುಬರುತ್ತಿದ್ದ ಆ ಒಂದೂರಷ್ಟಿದ್ದ ಹಟ್ಟಿಯ ಒಕ್ಕಡ ಮೂಲೆ

0: ಉಸುಮಾಳ ಒಂದ್ಸಲ ನೋಡುವ ಆಸೆ ಎದ್ದಾಡಿತು. ಗಾಳಿ ಬೆಳಕುಗಳ ತಡೆಗಟ್ಟಿ ನಿಂತಿದ್ದ ಆ ಬಾಣಂತಿ ಮನೆಯು ಕುಸುಮಾಳ ಉಸುರಾಟದಲ್ಲಿ ಬೆಚ್ಚಗಿತ್ತು. ಕೈಯೆಣ್ಣೆ ಸೊಳ್ಳಿನ ಬೆಳಕು ಬೆಳುಕ್ತಾ ತಂಪಾಗಿ ಚೆಲ್ಲೂತ ಉರಿಯೂತ ಅಲ್ಲೇ ಕುಸುಮಾಳ ತೋಳ ಮ್ಯಾಲ ಹಗಲೂ ರಾತ್ರಿಯ ಪರಿವಿಲ್ಲದ ಅವಳ ಕಂದಮನು ಕಣ್ಣುಗಳ ಅರಳಿಸಿಕೊಂಡು ಕಾಕು ಹಾಕ್ತಾ ಕೈಯು ಕಾಲು ಕೆಳಗ್ ಮೇಲಾಡಿಸ್ತಾ ಆಡ್ತಿದ್ರ ಅದರವ್ವ ತನ್ನ ಪರಿವಿಲ್ಲದೆ ನಿದ್ದವಾಗಿದ್ದಳು. ಅವಳ ಹನಿ ಬೆವರುಗಳು ಆ ಹಣೆಯ ತುಂಬವೂ ಹರಡಿ ಆಗಾಗ ಅವು ಒಡೆದು ಮೊಕದಿಂದ ಕೆಳಕ್ಕೆ ಇಳಿಯುತ್ತಿದ್ದವು. ಅವಳ ಕೂದಲೂ ಅವಳ ಮೊಖಕ್ಕೆಲ್ಲ ಚೆಲ್ಕಂಡು ಆ ಬೆವೂರ ತ್ಯಾವಕ್ಕೆ ಅಂಟ್ಕಂಡು ಅದೂನೂ ಅಲ್ಲಾಡದಿತ್ತು. ಆ ಕೂಸು ಆಡುವ ಚೋದ್ಯವ ನೋಡ್ತಾ ಕುಸುಮಾಳ ತಮ್ಮನಾಗಿದ್ದ 12 ವರುಷದ ಪರಸಾದನು ಎದುರಾಗ ಕೂತಿತ್ತು. ದೇವಮಾನವರಂತೆ ರ್ಯಪ್ಯ ಮಿಟುಕಸದ ಆ ಬೆರಗುಗಣ್ಣುಗಳ ಒಳಕ್ಕ ಕೈಯಣ್ಣ ಸೊಳ್ಳಿನ ತಂಪಾದ ಬೆಳಕೂ ಬಿದ್ದು ಅದು ಅಲ್ಲಿಂದ ಇನ್ನೂ ತಂಪಾಗಿ ನೆಲಕ್ಕೆ ಚೆಲ್ಲುತ್ತಿತ್ತು. ಇನ್ನು ಅವನ ಬಾಯಳತೆಗೆ ಮೀರಿ ಸುರಿಯುತ್ತಿದ್ದ ಹೆಚ್ಚುವರಿ ಜೊಲ್ಲನ್ನು ಭೂಮ್ತಾಯಿ ತನ್ನೇಡೂ ಕೈಗಳಿಂದಲೂ ಆತುಕೊಳ್ಳುತ್ತಿದ್ದಳು. ಇದ ಕಂಡು ಮಗಳ ಕಣ್ಣುಗ ತುಂಬಿಕೊಳ್ಳಲು ಬಂದ ಸೋಮಪ್ಪಗ ಬಾರದ ನುಗೂ ಬಂದು, ಅಡೈ ಪರ್ಸಾದ, ಅದ್ಯಾನ ನೀನು? ಇನ್ನುವೆ ನಿನ್ನ ಕಣ್ಣಿಗೆ ನಿದ್ದು ಬಂದಿಲ್ವಾ ಅಂದರು. ಪರ್ಸಾದ ಬಾಯಿ ತುಂಬಿದ್ದ ಜೊಲ್ಲ ಭೂಮ್ತಾಯಿಗ ಚಲ್ಲುಬಿಟ್ಟು, ಅಪ್ಪಾಯ್ ಇಲ್ಲಿ ನೋಡು, ಕೂಸೋ ಆಡ್ತಾದ ಅಂದನು. ಇನ್ನೇನು ಬೆಳ್ಕರೀತಾದ, ಹೋಗು ನಿಮ್ಮ ಮಲಿಕ ಅಂದರು. ಅಷ್ಟರಲ್ಲೇ ಬಾಯಿಗ ತುಂಬಿದ ಜೊಲ್ಲ ಪರ್ಸಾದ ಕಟಬಾಯಲ್ಲಿ ಉಕ್ಕಿಸ್ತಾ, ಅಪ್ಪಾಯ್ ಇಲ್ಲಿ ನೋಡು, ಕೂಸೋ ಆಡ್ತಾದ ಅಂದನು. ಒಂದ್ಸಲ ಸೋಮಪ್ಪರು ಆ ದೇಹದ ತುಂಬಾ ಉಸಿರಾಡಿ ಮಗಳ ಕಣ್ಣುಗ ತುಂಬಿಕೊಂಡು ಮಂಚಕ್ಕೆ ಬಂದು ಆ ದೇಹವ ಚೆಲ್ಲಿದರು. ಪರ್ಸಾದನು 7 ಜನ ಗಂಡು ಮಕ್ಕಳ ಮ್ಯಾಲ ಒಬ್ಬಳು ಮಗಳಾಗಿ ಕುಸುಮಾಳು ಹುಟ್ಟಿ ಇನ್ನು ಮಕ್ಕ ಮರಿ ಸಾಕು ಎಂದಿರುವಾಗ ಅರಿವುಗ ಬಾರದೆ ಹುಟ್ಟುಬಿಟ್ಟಿದ್ದನು. ಚೂಜಿ ಮದ್ದುಗೆಲ್ಲ ಜಗ್ಗದೆ ಗೆದ್ದು ಹುಟ್ಟು ಬಂದ ಪರ್ಸಾದನ ಬೆಪ್ಪು ಮತ್ತು ಅವನ ಜೊಲ್ಲು ಅವನು ಬೆಳೆದಂತೆಲ್ಲ ಅವೂ ಬೆಳೀತಾ ಯಾಕಾರೂ ಹುಟ್ಟುದ್ನೋ ಅನ್ನಿಸ್ತಾ ಅವನು ಹುಟ್ಟಾಗಿತ್ತು. ಈ ನನ್ನ ಕಂದ ಪರ್ಸಾದನು ಕೂತುಣ್ಣೋ ಫಲದಲ್ಲೂ ಒಡೆಯಾಗಿ ನಿಂತೋಯ್ತಲ್ಲ ಅಂತಂತ ಹಾಗೆ ಅಪ್ಪಾಜಿಯವರ ಕಣ್ಣುಗ ನಿದ್ದವು ಕವುರಿತು. ಆಗ ಆ ಅರಜೀವದ ಕತ್ಲು ಬೆಳಕಲ್ಲಿ ಸೋಮಪ್ಪರ ಕಣ್ಣುಗಳ ಸುತ್ತ ಸುತ್ತುತ್ತಿದ್ದ ಕಪ್ಪು ಬಳವು ಇನ್ನೊಂದು ಗೆರವ ಹೆಚ್ಚಿಸಿಕೊಂಡಿತು. ಸೋಮಪ್ಪರ ಮೂಗಿನ ಮ್ಯಾಲ ಹುಬ್ಬಿಗ ಕೆಳಗ 7 ಕಪ್ಪು ಪ್ಯಾಚುವಂತಿದ್ದು ಅದರಲ್ಲಿ ಸಾವುವು ಗೀಜ್ಗಲ ಹಕ್ಕಿ ಗೂಡು ಕಟ್ಟಿ ಆ ಲಾಟೀನ ಕತ್ಲ ಬೆಳಕು ಅಲ್ಲಾಡ್ತಾ ತಳ್ಳಾಡ್ತಾ ಅಲ್ಲುಗ ಬಂದು ಬಿದ್ದಾಗ ಆ ಕಣ್ಣು ಗುಡ್ಡಗಳ ಮ್ಯಾಲಿಂದ ಆ ಸಾವುವೂ ಎದ್ದು ಬಂದು ಸೆಡೆಯಾಡಿಸುವಂತಾಗುತ್ತಿತ್ತು. ಆಯ್ತಾ, ಸೋಮಪ್ಪಗ ನಿದ್ದ ತುಂಬಲು ಆ ವಜನ್ನಾಗಿದ್ದ ದೇಹವ ಹೊರಲಾರದೆ ಹೊತ್ತು ಹೋಗುತ್ತಿದ್ದ ಅವರ ಜೀವಾತ್ಮವು ಹುಸ್ಸೂ ಎಂದು ಎದ್ದು ಕೂತು ಸುಸ್ತಾರಿಸಿಕೊಳ್ಳತೊಡಗಿತು. ಈ ರೀತಿಯಾಗಿ ಪಶುಪಕ್ಷಿಯಾದಿಯಾಗಿ ನರಮನುಸರನ್ನೆಲ್ಲ ನಿದ್ದಾವು ಆವರಿಸಿರಲು ಆಗ ಸೋಮಪ್ಪರು ಮಲುಗಿದ್ದ ಮಂಚವು ವಯಸ್ಸಾದ ನಾಯ್ಕಸಾನಿ ಮಾಡುವೋಪಾದಿ ವಯ್ಯಾರದಲ್ಲಿ ತಲವ ಎತ್ತಿ ಒಂದ್ಸಲ ನೋಡ್ತು. ಸುಸ್ತಾರಿಸ್ತಿರೋ ಜೀವಾತ್ಮನ ಕಂಡು ಹೂ ಕಳಕ ಒಬ್ರು ಆದ್ರೂ ಅಂದ್ಕಂಡು ಸಂತೋಷವಾಗಿ ಹೇಳತೊಡಗಿತು.
1: ಕಾದಂಬರಿ ವಿಹಾರ ದೇವನೂರು ಮಹಾದೇವ ಅವರ ಕುಸುಮಬಾಲೆ ಕಾದಂಬರಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತದೆ. 1 ಗಂಟೆ ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ವಿಶ್ವ

0: ತಮ್ಮ ಯೋಜನೆ ಕುರಿತ ಮಾಹಿತಿ ನೀಡಲಿದ್ದಾರೆ. ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀಯುತ ಗುರುರಾಜ್ ಮಾಲವಿ ಕರ್ಣಂ.
1: ವಿಶ್ವಕರ್ಮ ಜಯಂತಿಯ ಪ್ರಯುಕ್ತ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಭಾರತ ಸರ್ಕಾರವು 17 ಸೆಪ್ಟೆಂಬರ್ 2023 ಆರಂಭಿಸಿದ ಮಹತ್ವದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಸಾಂಪ್ರದಾಯಿಕ ಕೌಶಲ್ಯ ಹೊಂದಿರುವ ಕುಶಲಕರ್ಮಿಗಳು ಮತ್ತು ಕರಕುಶಲ ವೃತ್ತಿಪರರಿಗೆ ಆರ್ಥಿಕ ಕೌಶಲ್ಯ, ತಾಂತ್ರಿಕ ಮತ್ತು ಮಾರುಕಟ್ಟೆ ಬೆಂಬಲ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಾಂಪ್ರದಾಯಿಕ ವೃತ್ತಿ ಮತ್ತು ಕಲೆಗಳನ್ನು ಸಂರಕ್ಷಿಸುವುದು, ಕುಶಲಕರ್ಮಿಗಳ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದು, ಆಧುನಿಕ ಉಪಕರಣಗಳು ಮತ್ತು ತಂತ್ರಜ್ಞಾನವನ್ನು ಒದಗಿಸುವುದು, ಕಡಿಮೆ ಬಡ್ಡಿದರದಲ್ಲಿ ಸಾಲದ ಸೌಲಭ್ಯವನ್ನು ಕಲ್ಪಿಸುವುದು, ಕುಶಲಕರ್ಮಿಗಳನ್ನು ಸ್ವಯಂ ಉದ್ಯೋಗಿ ಮತ್ತು ಉದ್ಯಮಿಗಳಾಗಿ ಅಭಿವೃದ್ಧಿಪಡಿಸುವುದು, ಡಿಜಿಟಲ್ ಪಾವತಿ ಮತ್ತು ಡಿಜಿಟಲ್ ವ್ಯವಹಾರವನ್ನು ಉತ್ತೇಜಿಸುವುದು, ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಮತ್ತು ಮಾರಾಟ ಅವಕಾಶ ಕಲ್ಪಿಸುವುದು, ಕುಶಲಕರ್ಮಿಗಳ ಆದಾಯ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶಗಳು. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ 18 ವೃತ್ತಿಗಳು ಪ್ರಮುಖವಾಗಿ ಒಳಗೊಂಡಿವೆ. ಕಟ್ಟಿಗೆ ಮಾಡುವುದು, ಬಡಗಿ, ಕಾರ್ಪೆಂಟರ್, ದೋಣಿ ತಯಾರಕ, ಬೋಟ್ ಮೇಕರ್, ಆಯುಧ ತಯಾರಕ, ಆರ್ಮೋರರ್, ಲೋಹದ ಕೆಲಸಗಾರ ಮಾಡುವನು, ಮೆಟಲ್ ಆರ್ಟಿಸನ್, ಬೀಗ ತಯಾರಕ, ಲಾಕ್ ಸ್ಮಿತ್, ಉಪಕರಣ ತಯಾರಕ, ಟೂಲ್ ಕಿಟ್ ಮೇಕರ್, ಚಿನ್ನದ ಕೆಲಸಗಾರ, ಗೋಲ್ಡ್ ಸ್ಮಿತ್, ಕುಂಬಾರ, ಪಾಟರ್, ಶಿಲ್ಪಿ, ಕಲ್ಲಿನ ಕೆಲಸಗಾರ, ಸ್ಕಲ್ಪ್ಚರ್, ಸ್ಟೋನ್ ವರ್ಕರ್, ಚಮ್ಮಾರ, ಕಾಬ್ಲರ್, ರಾಜಮಿಸ್ತ್ರಿ, ಮ್ಯಾಸನ್, ಬುಟ್ಟಿ, ಚಾಪೆ, ಪೊರಕೆ ತಯಾರಕ, ಸಾಂಪ್ರದಾಯಿಕ ಆಟಿಗೆ ತಯಾರಕ, ಡಾಲ್ ಮೇಕರ್, ಟಾಯ್ಸ್ ಮೇಕರ್, ಕ್ಷೌರಿಕ ಬಾರ್ಬರ್, ಹೂಮಾಲೆ ತಯಾರಕ, ಗಾರ್ಲೆಂಡ್ ಮೇಕರ್, ಅಗಸ ವಾಷರ್ಮ್ಯಾನ್, ದರ್ಜೆ ಟೇಲರ್, ಮೀನುಗಾರಿಕಾ ಬಲೆ ತಯಾರಕ, ಫಿಶ್ ನೆಟ್. ಈ ಎಲ್ಲ 18 ವೃತ್ತಿಗಳನ್ನು ಒಳಗೊಂಡಿರತಕ್ಕಂಥ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಪ್ರಮುಖ 6 ಪ್ರಯೋಜನಗಳು. ಮೊದಲನೆಯದಾಗಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡನ್ನು ನೀಡಲಾಗುತ್ತದೆ. ಇದು ಅವರ ವೃತ್ತಿಗೆ ಅಧಿಕೃತ ಗುರುತನ್ನು ನೀಡುತ್ತದೆ. ಇನ್ನು ಎರಡನೆಯದಾಗಿ, ಬೇಸಿಕ್ ಟ್ರೈನಿಂಗ್, 5-7 ದಿನಗಳ ಕಾಲ, 40 ಗಂಟೆಗಳ ಕಾಲ ಈ ತರಬೇತಿ ನೀಡಲಾಗುವುದು. ಅದಾದ ನಂತರ ವೃತ್ತಿಗೆ ಸಂಬಂಧಪಟ್ಟ ಪರಿಕರಗಳ ಖರೀದಿಗೆ 15,000 ರೂಪಾಯಿಗಳನ್ನು ಟೂಲ್ ಕಿಟ್ ಇನ್ಸೆಂಟಿವ್ ಆಗಿ ನೀಡಲಾಗುತ್ತದೆ. ಇದಾದ ನಂತರ ದೊಡ್ಡ ಪ್ರಯೋಜನ ಏನೆಂದರೆ ಸಾಲ. PM ವಿಶ್ವಕರ್ಮ ಯೋಜನೆಯಲ್ಲಿ ಕೊಲಾಟ್ರಲ್ ಫ್ರೀ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಲೋನ್ ಸಾಲದ ಸೌಲಭ್ಯ ಇರುತ್ತದೆ. ಒಟ್ಟು 300,000 ಸಾಲ ಇರುತ್ತದೆ. ಅದು ಮೊದಲನೇ ಹಂತ 100,000 ಸಾಲ ಇರುತ್ತದೆ. ಆ 100,000 ಸಾಲವನ್ನು 18 ತಿಂಗಳ ನಂತರ ಸಾಲವನ್ನು ಮರುಪಾವತಿಸಿದಲ್ಲಿ ನಿಮಗೆ 2,00,000 ಸಾಲ ದೊರೆಯುತ್ತದೆ. 200,000 ಸಾಲವನ್ನು 30 ತಿಂಗಳಲ್ಲಿ ಮರುಪಾವತಿಸಿಕೊಂಡರೆ ಮತ್ತು 3,00,000 ಸಾಲ ಸೌಲಭ್ಯ ದೊರೆಯುತ್ತದೆ. ಈ ಎಲ್ಲ ಸಾಲಕ್ಕೆ ರಿಯಾಯಿತಿ ದರದಲ್ಲಿ 5%ರಷ್ಟು ಮಾತ್ರ ಬಡ್ಡಿದರ ಇರುತ್ತದೆ. ಈ ಒಂದು ಯೋಜನೆಯನ್ನು ಡಿಜಿಟಲ್ ವ್ಯವಹಾರಗಳಿಗೆ ಪ್ರೋತ್ಸಾಹನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಮಾರುಕಟ್ಟೆಯ ಸಹಾಯ ಅಂದರೆ ಎಕ್ಸಿಬಿಷನ್, ಟ್ರೇಡ್ ಫೇರ್, ಇ ಕಾಮರ್ಸ್ ಮುಂತಾದ ಮಾರುಕಟ್ಟೆಯಲ್ಲಿ ಇವೆಲ್ಲವನ್ನು ಪ್ರಚಾರ ಮಾಡಬಹುದಾಗಿರುತ್ತದೆ. ಯೋಜನೆಯ ಅತ್ಯಂತ ಮುಖ್ಯವಾದ ಭಾಗಗಳಲ್ಲಿ ಒಂದು ಮಾರ್ಕೆಟಿಂಗ್ ಸಪೋರ್ಟ್. ಸಾಂಪ್ರದಾಯಿಕ ಆರ್ಟಿಸನ್ ಸಾಮಾನ್ಯವಾಗಿ ಉತ್ತಮ ಉತ್ಪನ್ನವನ್ನು ತಯಾರಿಸಬಹುದು, ಆದರೆ ಉತ್ಪನ್ನವನ್ನು ಯಾರಿಗೆ ಮಾರಬೇಕು? ಇದಕ್ಕೆ PM ವಿಶ್ವಕರ್ಮ ಯೋಜನೆ ಇದನ್ನು ಮಾರ್ಕೆಟಿಂಗ್ ಸಪೋರ್ಟ್ ಮೂಲಕ ಬ್ರ್ಯಾಂಡಿಂಗ್, ಕ್ವಾಲಿಟಿ ಇಂಪ್ರೂವ್ಮೆಂಟ್, ಪ್ಯಾಕೇಜಿಂಗ್, ಪ್ರಮೋಷನ್, ಎಕ್ಸಿಬಿಷನ್ಸ್, ಟ್ರೇಡ್ ಫೇರ್ಸ್, ಆನ್ಲೈನ್ ಪ್ಲಾಟ್ಫಾರ್ಮ್, ಇ ಕಾಮರ್ಸ್, ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಇತ್ಯಾದಿಗಳೊಂದಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶವಿದೆ. 2025ರಲ್ಲಿ ಸುಮಾರು 30,000 ವಿಶ್ವಕರ್ಮ ಬೆನಿಫಿಷಿಯರ್ಸನ್ನು ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅಂದರೆ ಜಮ್ಗೆ ಆನ್ಬೋರ್ಡ್ ಮಾಡಲಾಗಿದೆ. ಪ್ರಸ್ತುತ ಈ ಯೋಜನೆಯ ಸಾಧನೆ ಮತ್ತು ಸ್ಥಿತಿಗತಿಗಳನ್ನು ಗಮನಿಸುವುದಾದರೆ 2026ರ ಇತ್ತೀಚಿನ ಸರ್ಕಾರಿ ಮಾಹಿತಿಯ ಪ್ರಕಾರ ಯೋಜನೆಯಲ್ಲಿ 30,00,000+ ಸಾಂಪ್ರದಾಯಿಕ ಕುಶಲಕರ್ಮಿಗಳು ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ 24.32 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೌಶಲ್ಯ ತರಬೇತಿ ನೀಡಲಾಗಿದೆ ಮತ್ತು 17.70 ಲಕ್ಷಕ್ಕೂ ಹೆಚ್ಚು ಜನರಿಗೆ ಟೂಲ್ ಕಿಟ್ ಸೌಲಭ್ಯ ದೊರೆತಿದೆ. ಈ ಯೋಜನೆಯ ಅರ್ಹತೆಯ ಮುಖ್ಯ ಅಂಶಗಳು: ಸಾಮಾನ್ಯವಾಗಿ ಅರ್ಜಿದಾರರು ಪಿಎಂ ವಿಶ್ವಕರ್ಮ ಪಟ್ಟಿಯಲ್ಲಿರುವ 18 ವೃತ್ತಿಗಳಲ್ಲಿ ಯಾವುದಾದರೂ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಂಡಿರಬೇಕು. ಈ ವೃತ್ತಿಯನ್ನು ಕೈಯಿಂದ ಸಾಂಪ್ರದಾಯಿಕ ಉಪಕರಣಗಳಿಂದ ನಡೆಸುತ್ತಿರುವ ಆರ್ಟಿಸನ್ ಅಥವಾ ಕ್ರಾಫ್ಟ್ಸ್ ಪರ್ಸನ್ ಆಗಿರಬೇಕು. ಸಾಮಾನ್ಯವಾಗಿ 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸು ಇರಬೇಕು. ಒಂದೇ ಕುಟುಂಬದಿಂದ ಸಾಮಾನ್ಯವಾಗಿ ಒಬ್ಬ ಸದಸ್ಯನಿಗೆ ಮಾತ್ರ ಪ್ರಯೋಜನವಿರುತ್ತದೆ. ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಗಳಿಗೆ ಯೋಜನೆಯ ಅರ್ಹತೆ ನಿರ್ಬಂಧಗಳಿವೆ. ಇತರೆ ಸಾಲ ಸರ್ಕಾರಿ ಯೋಜನೆಗಳೊಂದಿಗೆ ಕೆಲವು ಎಲಿಜಿಬಿಲಿಟಿ ಕಂಡೀಷನ್ಸ್ ಅನ್ವಯಿಸಬಹುದು. ಅಂತಿಮ ಅರ್ಹತೆ ಅಧಿಕೃತ ವೆರಿಫಿಕೇಷನ್ ಪ್ರಕ್ರಿಯೆಯಲ್ಲಿ ನಂತರ ನಿರ್ಧಾರವಾಗುತ್ತದೆ. ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತದೆಂದರೆ, ಆರ್ಟಿಸನ್ ತನ್ನ ವಿವರಗಳೊಂದಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುತ್ತಾನೆ. ಸ್ಥಳೀಯ ಮಟ್ಟದಲ್ಲಿ ವೆರಿಫಿಕೇಷನ್ ನಡೆಯುತ್ತದೆ. ಅರ್ಹತೆ ದೃಢಪಟ್ಟ ನಂತರ ಪಿಎಂ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡನ್ನು ನೀಡುತ್ತಾರೆ. ಅದಾದ ನಂತರ ಸ್ಕಿಲ್ ವೆರಿಫಿಕೇಷನ್, ಬೇಸಿಕ್ ಟ್ರೈನಿಂಗ್, ಟೂಲ್ ಕಿಟ್ ಇನ್ಸೆಂಟಿವ್, ಇದಾದ ನಂತರ ಮೊದಲ ಹಂತದ 1 ಲಕ್ಷ ಸಾಲಕ್ಕೆ ಅರ್ಹತೆ ಬರುತ್ತದೆ. ಈ 1 ಲಕ್ಷ ಸಾಲ ಮರುಪಾವತಿಸಿದ ನಂತರ ಮತ್ತೆ ಅಡ್ವಾನ್ಸ್ಡ್ ಟ್ರೈನಿಂಗ್ 15 ದಿವಸಗಳ ಕಾಲ ಇರುತ್ತದೆ. ಎರಡನೇ ಹಂತದ 2 ಲಕ್ಷ ಸಾಲಕ್ಕೆ ಮತ್ತೆ ಅರ್ಹತೆ ಬರುತ್ತದೆ. ಪಿಎಂ ವಿಶ್ವಕರ್ಮ ಯೋಜನೆಯ ಗುರಿ: ಆರಂಭಿಕವಾಗಿ 2023-24 2027-28 ಅವಧಿಯಲ್ಲಿ 30 ಲಕ್ಷ ಬೆನಿಫಿಷಿಯರ್ಸ್ ತಲುಪುವ ಗುರಿ ಇತ್ತು. ಆದರೆ ಈ ಗುರಿಯನ್ನು ಸೆಪ್ಟೆಂಬರ್ 2025 ಸಾಧಿಸಲಾಗಿದೆ. ಅಂದರೆ ನಿಗದಿತ 5 ವರ್ಷದ ಅವಧಿಗಿಂತ ಬಹಳ ಮುಂಚೆಯೇ ಗುರಿಯನ್ನು ಮುಟ್ಟಿದ್ದಾರೆ. ಕರ್ನಾಟಕವು ಪಿಎಂ ವಿಶ್ವಕರ್ಮಗೆ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದೆ. ಯೋಜನೆಯು ಆರಂಭಿಕ ಹಂತದಲ್ಲಿಯೇ ಕರ್ನಾಟಕದಲ್ಲಿ ಹೆಚ್ಚಿನ ರಿಜಿಸ್ಟ್ರೇಷನ್ಸ್ ಕಂಡುಬಂದಿದ್ದವು. 30 ಜನವರಿ 2024 ವೇಳೆಗೆ ಕರ್ನಾಟಕದಲ್ಲಿ 108,922 ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ಸ್ ದಾಖಲಾಗಿದ್ದವು. 2024 ಬೆಂಗಳೂರಿನ NSTI ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಕೇಂದ್ರಗಳಲ್ಲಿ ಪಿಎಂ ವಿಶ್ವಕರ್ಮ ಟ್ರೈನಿಂಗ್ ಆ್ಯಕ್ಟಿವಿಟೀಸ್ ನಡೆದಿದೆ. 2024 ಒಂದು ಅಧಿಕೃತ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿ 50 ಟ್ರೈನಿಂಗ್ ಸೆಂಟರ್ಸನ್ನು ಗುರುತಿಸಲಾಗಿದ್ದು ಮತ್ತು ಕರ್ನಾಟಕದಲ್ಲಿ 208,021 ಬೆನಿಫಿಷಿಯರ್ಸ್ ಟ್ರೈನ್ಡ್ ಆಗಿದ್ದಾರೆಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಗಿದೆ. ಪಿಎಂ ವಿಶ್ವಕರ್ಮ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವು ಇಲಾಖೆಗಳು ಅಥವಾ ಸಂಸ್ಥೆಗಳು ಭಾಗಿಯಾಗಿವೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಪ್ರಮುಖವಾಗಿ 2 ಮಾರ್ಗಗಳಿವೆ. ನಿಮ್ಮ ಹತ್ತಿರದ CSEಗೆ ಹೋಗಿ ಪಿಎಂ ವಿಶ್ವಕರ್ಮ ರಿಜಿಸ್ಟ್ರೇಷನ್ಸ್ ಮಾಡಿಸಬಹುದು. ಸಾಮಾನ್ಯವಾಗಿ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ನಿಮ್ಮ ಆಧಾರ್ ಆಧಾರಿತ eKYC ಮತ್ತು ಅಪ್ಲಿಕೇಶನ್ ಪ್ರಕ್ರಿಯೆ ನಡೆಸುತ್ತಾರೆ. ಅಧಿಕೃತ ಪಿಎಂ ವಿಶ್ವಕರ್ಮ ವೆಬ್ಸೈಟ್ ಪೋರ್ಟಲ್ನಲ್ಲಿ ಅರ್ಜಿ ಮತ್ತು ಯೋಜನೆಯ ಅಧಿಕೃತ ಮಾಹಿತಿಗಾಗಿ ಪಿಎಂ ವಿಶ್ವಕರ್ಮ ಪೋರ್ಟಲ್ ಬಳಸಬಹುದು. ಸಾಮಾನ್ಯವಾಗಿ ಬೇಕಾಗುವ ದಾಖಲೆಗಳು: ನಿಮ್ಮ ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ಗೆ ಲಿಂಕ್ಡ್ ಮೊಬೈಲ್ ನಂಬರ್, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ನಿಮ್ಮ ವೃತ್ತಿಗೆ ಸಂಬಂಧಿಸಿದ ವಿವರಗಳು. ಇತರೆ ದಾಖಲೆಗಳು ವೆರಿಫಿಕೇಷನ್ ಸಮಯದಲ್ಲಿ ಕೇಳಬಹುದು. ಕರ್ನಾಟಕದ 30 ಜಿಲ್ಲೆಗಳಿಗೆ ಪಿಎಂ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಸಂಪರ್ಕ ವ್ಯವಸ್ಥೆ DIC ಅಂದರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಂಪರ್ಕಿಸಬಹುದು. ಈ ಯೋಜನೆಯ ಮೂಲ ಮಂತ್ರ ಲೋಕಲ್ ಟು ವೋಕಲ್, ವೋಕಲ್ ಟು ಗ್ಲೋಬಲ್.
0: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಕುರಿತ ಮಾಹಿತಿ ನೀಡಿದವರು ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀಯುತ ಗುರುರಾಜ್ ಮಾಲವಿ ಕರ್ಣಂ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ದೇಶಾದ್ಯಂತ ಗಾಂಧಿ ಜಯಂತಿ ಆಚರಣೆ. ರಾಜ್ಘಾಟ್ನಲ್ಲಿ ರಾಷ್ಟಪಿತರ ಸಮಾಧಿಗೆ ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಪುಷ್ಪ ನಮನ. ಜಿ20 ವಾಣಿಜ್ಯ ಸಚಿವರ ಸಭೆ. ಫ್ರಾನ್ಸ್ ಕೆನಡಾ ಸೇರಿ ಹಲವು ರಾಷ್ಟಗಳ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದ್ವಿಪಕ್ಷೀಯ ಮಾತುಕತೆ. ಫ್ಲೈ ದುಬೈ ವಿಮಾನ ಪ್ರಕರಣ. ಸಮಯ ಪ್ರಜ್ಞೆ ತೋರಿದ ಪೈಲಟ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ದೂರವಾಣಿ ಮೂಲಕ ಮಾತುಕತೆ. ಇದೇ 5ರಂದು 3 ದಿನಗಳ ಭೇಟಿಗಾಗಿ ಸ್ವಿಟ್ಜರ್ಲ್ಯಾಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಭಾರತ ಪ್ರವಾಸ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಬಾಕ್ಸಿಂಗ್ ಹಾಗೂ ರೇಕರ್ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತಕ್ಕೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಿನ್ನೆಲೆ ರಾಜ್ಘಾಟ್ನಲ್ಲಿಂದು ಸೇವಾಧರ್ಮ ಪ್ರಾರ್ಥನಾ ಸಭೆ ನಡೆಯಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಾಂಧೀಜಿ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ರಾಜ್ಘಾಟ್ನಲ್ಲಿ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿ ಅವರ ಇಡೀ ಜೀವನ ಸತ್ಯ, ಅಹಿಂಸೆ, ಕರುಣೆ ಮತ್ತು ಸೇವೆಗೆ ದಾರಿದೀಪವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಹೇಳಿದ್ದಾರೆ. ಗುಜರಾತ್ನಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯಂದು ಇಂದು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತಿದೆ. ಪೋರ್ಬಂದರ್ನಲ್ಲಿರುವ ಗಾಂಧೀಜಿ ಅವರ ಜನ್ಮಸ್ಥಳ ಕೀರ್ತಿ ಮಂದಿರದಲ್ಲಿ ಆಯೋಜಿಸಲಾಗಿರುವ ಪ್ರಾರ್ಥನಾ ಸಭೆಯಲ್ಲಿ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಭಾಗವಹಿಸುತ್ತಿದ್ದಾರೆ. ಅಹಮದಾಬಾದ್ನ ಸಾಬರಮತಿ ಆಶ್ರಮದಲ್ಲೂ ಇಂದು ಸರ್ವಧರ್ಮ ಪ್ರಾರ್ಥನಾ ಸಭೆ ಆಯೋಜಿಸಲಾಗಿದೆ. ರಾಜ್ಯದಾದ್ಯಂತ ಬೃಹತ್ ಸ್ವಚ್ಛತಾ ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗಾಂಧಿ ಜಯಂತಿ ಅಂಗವಾಗಿ ಖಾದಿ ಮತ್ತು ಪಾಲಿವಸ್ತ್ರ ಉತ್ಪಾದನೆಗೆ ಶೇಕಡ 30% ವಿಶೇಷ ಮಾರುಕಟ್ಟೆ ಪ್ರೋತ್ಸಾಹ ಧನವನ್ನು ಗುಜರಾತ್ ಸರ್ಕಾರ ಘೋಷಿಸಿದೆ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ. 1904ರ ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ನಗರದಲ್ಲಿ ಅಂದಿನ ಮೊಘಲ್ ಸರಾಯ್ನಲ್ಲಿ ಅವರು ಜನಿಸಿದರು. ಹದಿಹರೆಯದಲ್ಲೇ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಶಾಸ್ತ್ರಿ ಅವರು 1921ರ ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ಬಳಿಕ ಕೇಂದ್ರ ಸರ್ಕಾರದಲ್ಲಿ ಹಲವು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದ್ದರು. ಇಂದು ಅವರ ಜಯಂತಿ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ನವದೆಹಲಿಯ ವಿಜಯ್ ಘಾಟ್ನಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕಕ್ಕೆ ತೆರಳಿ ಪುಷ್ಪ ನಮನ ಸಲ್ಲಿಸಿದರು. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದ ಜಿ20 ವಾಣಿಜ್ಯ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಫ್ರಾನ್ಸ್, ಕೆನಡಾ, ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ವಾಣಿಜ್ಯ ಸಚಿವರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಆಯಾ ದೇಶಗಳೊಂದಿಗೆ ವ್ಯಾಪಾರ ಹಾಗೂ ಹೂಡಿಕೆ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಈ ಪ್ರತ್ಯೇಕ ಸಭೆಗಳಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ಫ್ರಾನ್ಸ್ ಜೊತೆಗಿನ ಮಾತುಕತೆಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕ್ಷಿಪ್ರಗೊಳಿಸುವುದು, ಬಾಹ್ಯಾಕಾಶ ತಯಾರಿಕೆ, ಯುಪಿಐ ವಿಲೀನ ಹಾಗೂ ಜಂಟಿ ಆವಿಷ್ಕಾರಗಳಿಗೆ ಉತ್ತೇಜನ ನೀಡಲು ನಿರ್ಧರಿಸಲಾಯಿತು. ಕೆನಡಾ ಸಚಿವರೊಂದಿಗೆ ನಡೆದ ಸಭೆಯಲ್ಲಿ 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $50 ಶತಕೋಟಿಗೆ ಏರಿಸುವ ಗುರಿಯೊಂದಿಗೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಪುನರುಚ್ಚರಿಸಲಾಯಿತು. ಇದಲ್ಲದೆ ಸೌದಿ ಅರೇಬಿಯಾ ಜೊತೆ ಭಾರತ ಜಿಸಿಸಿ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಗತಿಯನ್ನು ಪರಿಶೀಲಿಸಿದ ಸಚಿವರು ದಕ್ಷಿಣ ಕೊರಿಯಾ ಸಚಿವರೊಂದಿಗೆ ಭಾರತೀಯ ಕೃಷಿ, ಔಷಧ ಮತ್ತು ಸಾಗರ ಉತ್ಪನ್ನಗಳಿಗೆ ಕೊರಿಯಾ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರವೇಶಾವಕಾಶ ಕಲ್ಪಿಸುವ ಹಾಗೂ ಕೊರಿಯಾದ ತಯಾರಿಕಾ ಹೂಡಿಕೆಯನ್ನು ಭಾರತದಲ್ಲಿ ಹೆಚ್ಚಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಫ್ಲೈ ದುಬೈ ವಿಮಾನದಲ್ಲಿದ್ದ 170 ಪ್ರಯಾಣಿಕರ ಪ್ರಾಣ ಉಳಿಸಿದ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿದ್ದು ಅವರ ಧೈರ್ಯ ಹಾಗೂ ಸಾಹಸವನ್ನು ಪ್ರಶಂಸಿಸಿದ್ದಾರೆ. ಪ್ರಸ್ತುತ ಯುಎಇ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿರುವ ಕ್ಯಾಪ್ಟನ್ ಸ್ಮಿತ್ ಅವರ ಶೀಘ್ರ ಚೇತರಿಕೆಗೆ ಪ್ರಧಾನಿ ಹಾರೈಸಿದ್ದಾರೆ. ಯುಎಇನಲ್ಲಿರುವ ಭಾರತೀಯ ರಾಯಭಾರಿ ದೀಪಕ್ ಮಿತ್ತಲ್ ಆಸ್ಪತ್ರೆಗೆ ಭೇಟಿ ನೀಡಿ ಮಚ್ಚಾರ್ ಆರೋಗ್ಯ ವಿಚಾರಿಸಿದ್ದು ಪೈಲಟ್ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಕ್ಯಾಪ್ಟನ್ ಸ್ಮಿತ್ ಅವರ ಅಸಾಮಾನ್ಯ ಸಮಯ ಪ್ರಜ್ಞೆಗೆ ವಿಶ್ವಸಂಸ್ಥೆಯ ಮಹಾನಿರ್ದೇಶಕರು ಸೇರಿದಂತೆ ಜಾಗತಿಕವಾಗಿ ಪ್ರಮುಖರಿಂದ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ. ಫ್ಲೈ ದುಬೈ ವಿಮಾನದ ಭಾರತೀಯ ಪೈಲಟ್ ಸ್ಮಿತ್ ಮಚ್ಚಾರ್ ಅವರ ಮೇಲೆ ದಾಳಿ ನಡೆಸಿದ ಆರೋಪ ಎದುರಿಸುತ್ತಿರುವ ಓಮನ್ ಮೂಲದ ಸಹ ಪೈಲಟ್ನನ್ನು ಸೌದಿ ಅರೇಬಿಯಾ ಯುಎಇ

0: ಅಧಿಕಾರಿಗಳಿಗೆ ಹಸ್ತಾಂತರಿಸಿದೆ. ಈ ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಇದೇ 5-7 ಮೂರು ದಿನಗಳ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮಿಗಳನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗ ಅವರೊಂದಿಗೆ ಆಗಮಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಪಾರ್ಮೆಲಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಿ ವ್ಯಾಪಾರ, ಹೂಡಿಕೆ, ವಿಜ್ಞಾನ, ತಂತ್ರಜ್ಞಾನ, ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರ ಪರಿಶೀಲಿಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಅಧ್ಯಕ್ಷ ಪಾರ್ಮೆಲಿನ್ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಇದೇ 7 ನಡೆಯಲಿರುವ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಸಂಘದ 2 ಸಮೃದ್ಧಿ ಶೃಂಗಸಭೆಯಲ್ಲೂ ಅವರು ಭಾಗವಹಿಸಲಿದ್ದಾರೆ. ಅವರ ಭೇಟಿ ಭಾರತ ಸ್ವಿಟ್ಜರ್ಲೆಂಡ್ ದ್ವಿಪಕ್ಷೀಯ ಸಂಬಂಧ ಮತ್ತು ಹೊಸ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ವರದಿ ಇಲ್ಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಳೊಂದಿಗೆ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆಯಿಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕ್ಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿದ್ದ ಕೆಟ್ಟ ಸಾಲದ ಪ್ರಮಾಣ 15% ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ, ಪರಿಹಾರ, ಮರುಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನೊಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳು ಇಂದು ಹಲವು ಪದಕಗಳನ್ನು ಗೆದ್ದಿದ್ದಾರೆ. ಬಾಕ್ಸಿಂಗ್ನ ಮಹಿಳೆಯರ 75 kg ವಿಭಾಗದಲ್ಲಿ ಲವ್ಲಿನಾ ಬೊರ್ಗೊಹೇನ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅವರು ಚೀನಾದ ಬಾವೋ ಝಿಯಿಯನ್ನು 5-0 ಅಂತರದಲ್ಲಿ ಸೋಲಿಸಿದರು. ಏಷ್ಯನ್ ಗೇಮ್ಸ್ನಲ್ಲಿ ಮಹಿಳೆಯರ ಬಾಕ್ಸಿಂಗ್ನಲ್ಲಿ ಭಾರತ ಗೆದ್ದಿರುವ 2 ಚಿನ್ನದ ಪದಕ ಇದಾಗಿದೆ. 2014 ಮೇರಿ ಕೋಮ್ ಸ್ವರ್ಣ ಪದಕ ಗೆದ್ದಿದ್ದರು. ಮಹಿಳೆಯರ ರಿಕರ್ವ್ ಬಿಲ್ಲುಗಾರಿಕೆ ತಂಡ ವಿಭಾಗದಲ್ಲಿ ಅಂಕಿತಾ ಭಕತ್, ಕೀರ್ತಿ ಶರ್ಮಾ ಮತ್ತು ಕುಂಕುಮ್ ಮೊಹೋದ್ ಅವರ ತಂಡ ದಕ್ಷಿಣ ಕೊರಿಯಾವನ್ನು 5-3 ಅಂತರದಲ್ಲಿ ಮಣಿಸಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದಿದೆ. ಮಿಶ್ರ ರಿಕರ್ವ್ ತಂಡ ವಿಭಾಗದಲ್ಲಿ ಕುಂಕುಮ್ ಮೊಹೋಡ್ ಮತ್ತು ಧೀರಜ್ ಬೊಮ್ಮದೇವರ ಜೋಡಿ ಬೆಳ್ಳಿ ಪದಕ ಪಡೆದಿದೆ. ಪುರುಷರ ರಿಕರ್ವ್ ಬಿಲ್ಲುಗಾರಿಕೆ ತಂಡ ಸ್ಪರ್ಧದಲ್ಲಿ ಭಾರತದ ಪುರುಷರ ತಂಡ ಬೆಳ್ಳಿ ಪದಕ ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಗಾಂಧಿ ಜಯಂತಿ ಆಚರಣೆ. ರಾಜ್ಘಾಟ್ನಲ್ಲಿ ರಾಷ್ಟಪಿತರ ಸಮಾಧಿಗೆ ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಪುಷ್ಪ ನಮನ. G20 ವಾಣಿಜ್ಯ ಸಚಿವರ ಸಭೆ. ಫ್ರಾನ್ಸ್, ಕೆನಡಾ ಸೇರಿ ಹಲವು ರಾಷ್ಟಗಳ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದ್ವಿಪಕ್ಷೀಯ ಮಾತುಕತೆ. ಫ್ಲೈ ದುಬೈ ವಿಮಾನ ಪ್ರಕರಣ. ಸಮಯ ಪ್ರಜ್ಞೆ ತೋರಿದ ಪೈಲಟ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ದೂರವಾಣಿ ಮೂಲಕ ಮಾತುಕತೆ. ಇದೇ 5 ಮೂರು ದಿನಗಳ ಭೇಟಿಗಾಗಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಭಾರತ ಪ್ರವಾಸ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಬಾಕ್ಸಿಂಗ್ ಹಾಗೂ ರಿಕರ್ವ್ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತಕ್ಕೆ ಸ್ವರ್ಣ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. 1:20:20 ಭಾವಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದು ಸಿ ವಿಶ್ವನಾಥ್ ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳೋಣ. ವಾದ್ಯ ಸಹಕಾರ ಟಿಎನ್ ರವಿಶಂಕರ್ ಕೀಬೋರ್ಡ್, ಇಂದು ಶೇಖರ್ ತಬಲ, ಆರ್ ಶ್ರೀನಿವಾಸ್ ರಿದಮ್ ಪ್ಯಾಡ್ ಹಾಗೂ ಸಿ ವಿಶ್ವನಾಥ್ ಅವರು ಮ್ಯಾಂಡೋಲಿನ್ ಸಹಕಾರ ನೀಡಿದ್ದಾರೆ. ಕಾರ್ಯಕ್ರಮದ ಆರಂಭದಲ್ಲಿ ರಾಮಶ್ರೀ ಮುಗಳಿ ಅವರ ರಚನೆ ಬಂದಾರ ತಂದಾರ ಮಂದಾರ ಹೂವು

ಇದುವರೆಗೆ ಸಿ ವಿಶ್ವನಾಥ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇವರಿಗೆ ವಾದ್ಯ ಸಹಕಾರ ಟಿ ಎನ್ ರವಿಶಂಕರ್ ಕೀಬೋರ್ಡ್, ಇಂದುಶೇಖರ್ ತಬಲಾ, ಆರ್ ಶ್ರೀನಿವಾಸ್ ರಿದಂ ಪ್ಯಾಡ್, ಸಿ ವಿಶ್ವನಾಥ್ ಮ್ಯಾಂಡೊಲಿನ್. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. 1:30:50. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನೀವು ಸಂದೇಶ ಕಳಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ 9480858523 ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಆಕಸ್ಮಿಕ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಹಂಸಲೇಖ ಅವರು.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎರಡು ಕನಸು ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ರಾಜನ್ ಹಾಗೂ ನಾಗೇಂದ್ರ. ಈ ಗೀತೆಯನ್ನು ಕೋರಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಹನೂರು ತಾಲೂಕು ಬಂಡಳ್ಳಿ ಗ್ರಾಮದಿಂದ ಎಂ ನಿಂಗರಾಜು ಹಾಗೂ ಎನ್ ಪುಷ್ಪಲತಾ.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಮೈಸೂರಿನ ಸ್ವರಾಂಜಲಿ ಸಂಗೀತ ಕೇಂದ್ರದ ಸದಸ್ಯೆಯರಿಂದ ಗಾಂಧಿ ಜಯಂತಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ.
1: ಸಾಮಾಜಿಕ ಸುಧಾರಣೆ ಕಾರ್ಯದಲ್ಲಿ ತೊಡಗಿದ್ದಾಗ ಸಮಾಜದಲ್ಲಿ ಬೆಳೆದಿದ್ದ ವಿವಿಧ ಅನಿಷ್ಟಗಳನ್ನು ಸುಧಾರಿಸಿ ಶುದ್ಧಗೊಳಿಸಬೇಕಾದರೆ ಮಾತೃ ಹೃದಯ ಬೇಕೆಂಬ ಅರಿವು ಅವರಿಗೆ ಬಂದಿತು.
0: ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಗಾಂಧಿ ಜಯಂತಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ.
2: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ 2026-27 ಸಾಲಿಗೆ ನಾವೀನ್ಯತೆ ಮತ್ತು ತಾರ್ಕಿಕ ಸಾಧನೆ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ 5-18 ವರ್ಷದೊಳಗಿನ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕೆಳದಿ ಚನ್ನಮ್ಮ ಪ್ರಶಸ್ತಿಯನ್ನು ನೀಡಲಾಗುತ್ತಿದ್ದು, ಸದರಿ 2 ಕ್ಷೇತ್ರಗಳಿಂದ ಪ್ರಶಸ್ತಿಗೆ ಆಯ್ಕೆಯಾಗುವ ಮಕ್ಕಳಿಗೆ ತಲಾ 10,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಒಳಗೊಂಡಿರುತ್ತದೆ. 2026-27 ಸಾಲಿನ ಹೊಯ್ಸಳ ಮತ್ತು ಕೆಳದಿ ಚನ್ನಮ್ಮ ಪ್ರಶಸ್ತಿಗಾಗಿ ನಾವೀನ್ಯತೆ ಮತ್ತು ತಾರ್ಕಿಕ ಸಾಧನೆ ಕ್ಷೇತ್ರಗಳಿಗೆ ನಿಗದಿಪಡಿಸಿರುವ ಅರ್ಜಿ ನಮೂನೆಯನ್ನು ಪಡೆದು ಅರ್ಜಿಗಳ ಪ್ರಸ್ತಾವನೆಯನ್ನು ದಿನಾಂಕ 3/10/2026 ಸಂಜೆ, ಅಂದರೆ ನಾಳೆ ಸಂಜೆ 5:30 ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸ್ತ್ರೀಶಕ್ತಿ ಭವನ, ಕೃಷ್ಣದೇವರಾಯ ವೃತ್ತ, ವಿಜಯನಗರ 2ನೇ ಹಂತ, ಮೈಸೂರು, ಇಲ್ಲಿಗೆ ಅರ್ಜಿಗಳನ್ನು ಕನ್ನಡ ಭಾಷೆಯಲ್ಲಿ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಮೈಸೂರಿನ ಎಸ್ಟಿಡಿ ಕೋಡ್ ಸಹಿತ 0821-249-542 ಸಂಖ್ಯೆ ಮತ್ತೊಮ್ಮೆ 0821-249-542. ಪ್ರಕಟಣೆ ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅರ್ಚನಾ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಹಾಡಿರುವ ಈ ಗೀತೆಯ ಸಾಹಿತ್ಯ ಆರ್ಎನ್ ಜೈಗೋಪಾಲ್, ಸಂಗೀತ ನೀಡಿದ್ದಾರೆ ರಾಜನ್ ಹಾಗೂ ನಾಗೇಂದ್ರ.

ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಮೈಸೂರಿನ ಶ್ರೀನಗರದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು.

0: ಮಕ್ಕಳಿಗೆ ತಪ್ಪದೆ ಕೇಳ್ತೀರಾ ಅಲ್ವಾ? ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮ.
1: ಮೈಸೂರಿನ ದರ್ಶಿನಿ ಡಾಕ್ಟರ್ ಅಭಿಷೇಕ್ ವೈಎಸ್ ಸ್ವರಾಬ್ಧಿ ಇವರಿಗಾಗಿ ಮುತ್ತಿನ ಹಾರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಹಾಗೂ ಚಿತ್ರ ಅವರು ಹಾಡಿರುವ ಈ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ಹಂಸಲೇಖ ಅವರು.

ನಾಗರಾಜ್, ರಮೇಶ್, ರಾಜಣ್ಣ ಮೈಸೂರಿನ ಗೋಕುಲಂನಿಂದ, ಸಿಟಿ ಚಂದ್ರಶೇಖರ್, ವಸಂತಕುಮಾರಿ ಅತ್ತಿಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ಹಾಗೆ ಮೈಸೂರು ಎಂಜಿ ಕೊಪ್ಪಲಿನಿಂದ ಶಿವಕುಮಾರ್, ಪ್ರೀತಮ್, ರೂಪ, ಹರ್ಷ ಇವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮೈಸೂರಿನ ಕ್ಯಾತಮಾರನಹಳ್ಳಿಯಿಂದ ಪೊಲೀಸ್ ಪುಟ್ಟರಾಜು, ಪ್ರೇಮ್ ಸಾಗರ್, ಮಂಜಣ್ಣ, ಮಹೇಶ, ರಾಘವೇಂದ್ರ, ಸುಂದರ್ರಾಜ್, ಮಲ್ಲೇಶ ಕುಟುಂಬದವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ರಾಜೇಂದ್ರನಗರದಿಂದ ಸತೀಶ್, ವೆಂಕಟೇಶ್, ಪ್ರಸನ್ನ ಕುಮಾರ್ ಕುಟುಂಬ ವರ್ಗದವರಿಂದ ನಮಗೆ ಸಂದೇಶ ಬಂದಿದೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ ರಾಮಕೃಷ್ಣನಗರದಿಂದ. ವಿಸ್ಮಯ್ ದೇವ್, ಅಮೃತ ಮಹದೇವ್, ಆನಂದ್, ಇಂದು, ಪವನ್ ದೇವ್, ನಿರ್ಮಲಾ ಮಹದೇವ್ ಇವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮಂಡ್ಯದಿಂದ ನಂದಾದೀಪ, ರಂಜಿತಾ, ದರ್ಶಿನಿ, ಸರಸ್ವತಮ್ಮ ಇವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಗಾನಸುಮ ಪಟ್ಟಸೋಮನಹಳ್ಳಿಯಿಂದ, ಹಾಗೆ ಮತ್ತೊಬ್ಬರು ತೇಜಸ್ ರಾವ್, ಐಪಿಎಸ್ ನಗರ ಮೈಸೂರಿನಿಂದ, ಲತಾ ಮತ್ತು ವೇದರಂಗಯ್ಯ, ವಿದ್ಯಾರಣ್ಯಪುರಂ ಮೈಸೂರಿನಿಂದ. ಮತ್ತೊಂದು ಸಂದೇಶ ಬಂದಿದೆ ಪೂರ್ಣಚಂದ್ರ ತೇಜಸ್ವಿ, ಚನ್ನರಾಜು, ಪೂರ್ಣಿಮಾ, ಅರುಣ್ ಕುಮಾರ್, ಎಚ್ ಪಿ ಹುಚ್ಚೇಗೌಡ ಹಾಗೂ ಕೆಂಪಮ್ಮ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ, ಜಯಂತ್ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚೈತ್ರ, ಗಾಯತ್ರಿ ಮತ್ತು ಗಂಗಾಧರ್ ರಮಾಬಾಯಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಶ್ವೇಶ್ವರ ನಗರದಿಂದ, ಪಾಂಡವಪುರದ ವಿಶ್ವೇಶ್ವರ ನಗರದಿಂದ ಧನಂಜಯ, ಲೀಲಾವತಿ, ಮನೋಜ್, ತನುಶ್ರೀ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೆ, ಸಂದೇಶವನ್ನು ಕಳಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿ ಪಾತ್ರರಾದ ಶ್ರೋತೃಬಾಂಧವರಿಗೂ ಧನ್ಯವಾದಗಳು. ಆಕಾಶವಾಣಿ ಮೈಸೂರು.

0: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಿಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508 ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ಕೇಳುಗ್ರಿ, ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದ್ದ ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ ಇನ್ನು ಮುಂದೆ ಪ್ರತಿ ಸೋಮವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತದೆ. ಆಕಾಶವಾಣಿ ಮೈಸೂರು FM 100.6 ಸಮಯವಾಗುತ್ತಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್ನಲ್ಲಿ, ನಂತರ 2:15 ಹಿಂದಿಯಲ್ಲಿ ವಾರ್ತೆಗಳು, ಆ ಬಳಿಕ 2:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
2: This is Akashvani and I am Valsa Williams with the midday news. The headlines. Prime Minister Narendra Modi speaks to pilot of Fly Dubai Captain Smith Machar, applauds his bravery and wishes him a quick recovery. Commerce and Industry Minister Piyush Goyal holds bilateral meetings with his counterparts from France, Canada, Saudi Arabia and South Korea on the sidelines of the G20 trade ministers' meeting to strengthen trade relations. Nation pays homage to father of the nation, Mahatma Gandhi, and former Prime Minister Lal Bahadur Shastri on their birth anniversary today.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹುಬ್ಬಳ್ಳಿಯಲ್ಲಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿ. ಚುನಾವಣಾ ಆಯೋಗದ ನಿಯಮಗಳ ವಿರುದ್ಧವೇ ಕಾಂಗ್ರೆಸ್ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸೌಜನ್ಯ ಪ್ರಕರಣ, ಸಿಬಿಐ ಸಿಐಡಿಗೆ ಸಾಕ್ಷ್ಯ ದಾಖಲೆ ನೀಡುವಂತೆ ವಿಶೇಷ ತನಿಖಾ ತಂಡ ಪತ್ರ. ಹಾಗೂ ಮೈಸೂರಿನಲ್ಲಿ ಚಿತ್ರಸಂತೆಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಹಾತ್ಮ ಗಾಂಧೀಜಿ ರಾಜ್ಯಕ್ಕೆ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭವನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಅನಾವರಣಗೊಳಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಪತ್ನಿ ಕಸ್ತೂರಬಾ ಅವರೊಂದಿಗೆ 1915 ಮೇ 8 ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದರು. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924 ಬೆಳಗಾವಿಯಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನಕ್ಕೆ 100 ಪೂರೈಸಿದ ನೆನಪಿಗಾಗಿ ಗಾಂಧಿ ಭಾರತ ಅಭಿಯಾನದಡಿಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈ ಸ್ಮಾರಕ ಸ್ತಂಭಗಳನ್ನು ನಿರ್ಮಿಸುತ್ತಿದೆ. ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಈ ಸ್ಮಾರಕದ ಆಕರ್ಷಕ ಕಲಾಕೃತಿಯನ್ನು ಸಿದ್ದಪಡಿಸಿದ್ದು, ಸ್ಮಾರಕವು 10 ಎತ್ತರ ಹಾಗೂ 3 ಅಡಿ ಅಗಲದ ಏಕಶಿಲಾ ಗ್ರಾನೈಟ್ ಕಲಾಕೃತಿ ಹೊಂದಿದೆ. 2047 ವೇಳೆಗೆ ದೇಶವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವುದು ಪ್ರಮುಖ ಧ್ಯೇಯವಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನೂ ನಿರಂತರ ಪರಿಶ್ರಮ ವಹಿಸಬೇಕಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ. ರೋಗ ರುಜಿನಗಳನ್ನು ತಡೆಗಟ್ಟಲು ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಕಡ್ಡಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಮಹಾತ್ಮ ಗಾಂಧಿಯವರು ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಟ್ಟಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಜಕಾರಣದಲ್ಲಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡಿದ್ದಾರೆ. ಇವತ್ತಿನಿಂದ 31 ತಾರೀಕಿನವರೆಗೆ ಸ್ವಚ್ಛತೆ ನಡೀತಾ ಇರ್ತದೆ. ಈ ಸೇವಾ ಸಂಕಲ್ಪ ಅಭಿಯಾನದಲ್ಲಿ 2047 ಈ ದೇಶ ವಿಕಸಿತ ಭಾರತ ಆಗುತ್ತೆ. ಆ ಡೆವಲಪ್ಡ್ ಕಂಟ್ರಿಯಲ್ಲಿ ನಮ್ಮ ಸಾಮಾನ್ಯ ಜನ ಕೆಲಸ ಸದಾ ಕಾಲಕ್ಕೂ ಮಾಡ್ತಿರಬೇಕು ಮತ್ತು ದೇಶದ ಜನರ ಆದಾಯ ಜಾಸ್ತಿ ಆಗ್ತಾ ಹೋಗ್ಬೇಕು, ಬದುಕು ಅತ್ಯಂತ ಸರಳವಾಗಬೇಕು, ಅದರ ಜೊತೆಗೆ ಭಾರತ ಬಲಿಷ್ಠ ಆಗಬೇಕು.
0: ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವ ಮೂಲಮಂತ್ರವನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ವದೇಶಿ ಪರಿಕಲ್ಪನೆಯನ್ನು ಬಲಪಡಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ನೀಡಿರುವ ಹಕ್ಕನ್ನೇ ಬಳಸಿಕೊಂಡು ಫಾರಂ 7 ನೀಡುತ್ತಿರುವ ಬಿಜೆಪಿ ಕಾರ್ಯಕರ್ತರ ವಿರುದ್ದ ಪ್ರಕರಣ ದಾಖಲಿಸುವಂತೆ ಆಯೋಗದ ಮೇಲೆ ಒತ್ತಡ ಹೇರುತ್ತಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಸಚಿವರ ನಡೆ ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ ಎಂಬುದನ್ನು ಮರೆತು ಮುಖ್ಯಮಂತ್ರಿ ಹಾಗೂ ಸಚಿವರು ಆಯೋಗದ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಎರಡು ಕಡೆ ಮತ ಇರುವ ಮತ್ತು ಮೃತಪಟ್ಟ ಮತದಾರರ ಹೆಸರನ್ನು ಪಟ್ಟಿಯಿಂದ ಕೈಬಿಡಲು ಫಾರಂ 7 ನೀಡಲು ಆಯೋಗವೇ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಕಾಂಗ್ರೆಸ್ ಆಯೋಗದ ನಿಯಮಗಳ ವಿರುದ್ದ ನಡೆದು ಗೊಂದಲ ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಮರು ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡ ತನಿಖೆ ಆರಂಭಿಸಿದೆ. ಈ ಹಿಂದೆ ತನಿಖೆ ನಡೆಸಿದ ಸಿಬಿಐ ಮತ್ತು ಸಿಐಡಿಯಿಂದ ದಾಖಲೆಗಳನ್ನು ಹಾಗೂ ಸಾಕ್ಷಿಗಳನ್ನು ಒದಗಿಸುವಂತೆ ಆಯಾ ಸಂಸ್ಥೆಗಳಿಗೆ ಪತ್ರ ಬರೆದಿದೆ. ಎಸ್ಐಟಿ ಮುಖ್ಯಸ್ಥ ಐಜಿಪಿ ಎನ್ ಶಶಿಕುಮಾರ್ ಹಾಗೂ ತಂಡದ ಸದಸ್ಯರಾದ ಗುಪ್ತಚರ ವಿಭಾಗದ ಎಸ್ಪಿ ನಿಶಾ ಜೇಮ್ಸ್ ಮತ್ತು ಸಿಐಡಿ ಎಸ್ಪಿ ಲೋಕೇಶ್ ಜಗರ್ಸಾರ್ ಮಂಗಳೂರಿಗೆ ಆಗಮಿಸಿ ಪೊಲೀಸ್ ಆಯುಕ್ತ ಸಿಎಚ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ಹಿಂದೆ ಸಿಬಿಐ ಮತ್ತು ಸಿಐಡಿ ಸೌಜನ್ಯ ಪ್ರಕರಣದ ತನಿಖೆ ನಡೆಸಿತ್ತು. ಮೈಸೂರಿನಲ್ಲಿ ಚಿತ್ರಸಂತೆಗೆ ನಗರಾಭಿವೃದ್ಧಿ ಹಾಗೂ ಮೈಸೂರು ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಿತ್ರ ಬಿಡಿಸುವ ಮೂಲಕ ಚಾಲನೆ ನೀಡಿದರು. ವಿವಿಧ ಕಲಾವಿದರಿಗಾಗಿ ತೆರೆಯಲಾಗಿದ್ದ 88 ಮಳಿಗೆಯಲ್ಲಿ ಕಲಾಕುಂಜಗಳನ್ನು ಸಚಿವರು, ಶಾಸಕರು ಹಾಗೂ ಗಣ್ಯರು ವೀಕ್ಷಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಮೈಸೂರು ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆ, ಶಿಲ್ಪಕಲೆ ಸೇರಿದಂತೆ ಎಲ್ಲಾ ಪ್ರಕಾರದ ಕಲೆಗಳಿಗೆ ತವರು ಮನೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಾತ್ಮ ಗಾಂಧೀಜಿ ಹಾಗೂ

0: ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಪೌರ ಕಾರ್ಮಿಕರನ್ನು ಗೌರವಿಸಿ ಸನ್ಮಾನಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ, ಗಾಂಧಿ ಡಿಜಿಟಲ್ ಮ್ಯೂಸಿಯಂ ಮತ್ತು ಗಾಂಧಿ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ವೇಳೆ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಾಡೋಜ ಡಾಕ್ಟರ್ ಉಡೇಪಿ ಕೃಷ್ಣ ಅವರಿಗೆ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಜ್ಯದ ವಿವಿಧೆಡೆ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ಮೈಸೂರಿನಲ್ಲಿ ಗಾಂಧಿ ಜಯಂತಿ ಆಚರಣೆಯಲ್ಲಿ ಭಾಗವಹಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಸರ್ವಧರ್ಮ ಸಮಭಾವದ ತತ್ವಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆ ನೆಲೆಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ ಮಾತನಾಡಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯವರ ಕೊಡುಗೆ ಅಪಾರವಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಯಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಚಿಕ್ಕಮಗಳೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ಜಿಲ್ಲಾಡಳಿತದ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಕಾರ್ಯಕ್ರಮ ನಡೆಯಿತು. ವಿಜಯಪುರದಲ್ಲಿ ಭಾವೈಕ್ಯತೆಯ ಸಂಕೇತವಾಗಿ ಸರ್ವಧರ್ಮ ಪ್ರಾರ್ಥನೆ ನಡೆಯಿತು. ಗಾಂಧೀಜಿಯವರು ಬಳ್ಳಾರಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ರಾತ್ರಿ 8 ಗಂಟೆ ಕಾಲ ವಿಶ್ರಾಂತಿ ಪಡೆದಿದ್ದರು. ಈ ಸ್ಥಳದಲ್ಲಿ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಹಾಗೂ ಬಳ್ಳಾರಿ ರೈಲ್ವೆ ನಿಲ್ದಾಣದ ಸಿಬ್ಬಂದಿ ಗಾಂಧಿ ಜಯಂತಿಯನ್ನು ಸ್ವಚ್ಛತಾ ಕಾರ್ಯ ಕೈಗೊಳ್ಳುವ ಮೂಲಕ ಆಚರಿಸಿದರು. ಬಾಗಲಕೋಟೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ಒಂದು ನೋಟ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕ್ಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರ ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿದ್ದ ಕೆಟ್ಟ ಸಾಲದ ಪ್ರಮಾಣ 15%ಕ್ಕೇರಿರುವುದು ಬೆಳಕಿಗೆ ಬಂದಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹುಬ್ಬಳ್ಳಿಯಲ್ಲಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿ. ಚುನಾವಣಾ ಆಯೋಗದ ನಿಯಮಗಳ ವಿರುದ್ಧವೇ ಕಾಂಗ್ರೆಸ್ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸೌಜನ್ಯ ಪ್ರಕರಣ, ಸಿಬಿಐ ಸಿಐಡಿಗೆ ಸಾಕ್ಷ್ಯ ದಾಖಲೆ ನೀಡುವಂತೆ ವಿಶೇಷ ತನಿಖಾ ತಂಡ ಪತ್ರ. ಹಾಗೂ ಮೈಸೂರಿನಲ್ಲಿ ಚಿತ್ರಸಂತೆಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 2:40. ಈಗ ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಫಿಬಾ ಇಂಡಿಯಾ.
2: ದಾರಿದೀಪ
3: ದಾರಿದೀಪ
4: ದಾರಿದೀಪ ಕಾರ್ಯಕ್ರಮವನ್ನು ಕೇಳ್ತಿರುವಂಥ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂಥ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ ಸಂದೇಶಗಳನ್ನು ಕಳುಹಿಸಿ, ವಾಟ್ಸಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ಪ್ರಿಯರೇ, ನಿಮ್ಮಲ್ಲಿ ಇರುವಂತಹ ಪ್ರಾರ್ಥನಾ ಮನವಿಗಳನ್ನು ಮುಕ್ತವಾಗಿ ನಮಗೆ ತಿಳಿಸುವುದೇ ಆದರೆ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯವಿಟ್ಟು ಬರೆದಿಟ್ಟುಕೊಳ್ಳಿ. 9902606453. ಮತ್ತೊಮ್ಮೆ 9902606453. ಈ ಕಾರ್ಯಕ್ರಮವನ್ನು ಇತರರು ಕೂಡ ಪರಿಚಯಿಸಿ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ನಮಸ್ಕಾರ. ಗಾಂಧಿ ಜಯಂತಿ ಹೀಗನ್ನುವಾಗ ಗಾಂಧೀಜಿಯವರ ಜನ್ಮದಿನವನ್ನು ಸ್ಮರಿಸುವಂಥ ದಿನ ಮಾತ್ರವಲ್ಲ, ನಾವು ಯಾವ ರೀತಿಯ ಸಮಾಜವನ್ನು ನಿರ್ಮಿಸಬೇಕು ಎಂಬುದನ್ನು ಆಲೋಚಿಸುವ ದಿನವೂ ಇದಾಗಿದೆ. ಗಾಂಧೀಜಿಯವರ ಜೀವನ ಮತ್ತು ಚಿಂತನೆಗಳಲ್ಲಿ ಸತ್ಯ, ಅಹಿಂಸೆ, ಸರಳತೆ, ಸ್ವಾವಲಂಬನೆ, ಸಮಾನತೆ, ಧಾರ್ಮಿಕ ಸಹಬಾಳ್ವೆ ಮತ್ತು ಬಡವರ ಬಗ್ಗೆ ಕಾಳಜಿ, ಇದೆಲ್ಲವೂ ಪ್ರಮುಖ ಸ್ಥಾನವನ್ನು ಪಡೆದಿವೆ. ಇವು ಕೇವಲ ವೈಯಕ್ತಿಕ ಗುಣಗಳಲ್ಲ, ಬದಲಾಗಿ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಅಗತ್ಯವಾದ ಮೌಲ್ಯಗಳಾಗಿವೆ. ಅಲ್ಲಿಗೆ ಗಾಂಧಿ ಜಯಂತಿಯನ್ನು ನಾವು ಎದುರು ನೋಡುವಾಗ, ಆಚರಣೆ ಮಾಡುವಾಗ ನಮ್ಮ ಸಮಾಜವು ಹೇಗಿರಬೇಕು, ಅದು ಹೇಗೆ ಮಾದರಿಯುಳ್ಳ ಸಮಾಜವಾಗಬೇಕು. ನಮ್ಮ ಸಮಾಜ ಯಾವಾಗಲೂ ಸತ್ಯವನ್ನು ಆಧಾರವಾಗಿಟ್ಟ ಸಮಾಜವಾಗಿರಬೇಕು. ಗಾಂಧೀಜಿಯವರ ಜೀವನದಲ್ಲಿ ಸತ್ಯಕ್ಕೆ ಅತ್ಯಂತ ಮಹತ್ವವಿತ್ತು. ಅವರ ದೃಷ್ಟಿಯಲ್ಲಿ ಸತ್ಯವು ಮಾತಿನಲ್ಲಿ ಮಾತ್ರವಲ್ಲ, ಜೀವನದಲ್ಲಿಯೂ ವ್ಯಕ್ತವಾಗಬೇಕು. ಮಾದರಿ ಸಮಾಜದಲ್ಲಿ ಸುಳ್ಳು, ಮೋಸ, ಭ್ರಷ್ಟಾಚಾರ ಮತ್ತು ವಂಚನೆಗೆ ಅವಕಾಶ ಕಡಿಮೆಯಾಗಬೇಕು ಅಥವಾ ಅದು ಕ್ಷೀಣಿಸಬೇಕು ಅನ್ನುವಂತಹ ಆಲೋಚನೆ ಇತ್ತು. ಇಂದು ಕುಟುಂಬದಿಂದ ಹಿಡಿದು ಸಾರ್ವಜನಿಕ ಜೀವನದವರೆಗೆ ನಂಬಿಕೆ ಬಹಳ ಮುಖ್ಯ. ಒಬ್ಬ ವ್ಯಕ್ತಿ ತನ್ನ ಮಾತಿನಲ್ಲಿ ಪ್ರಾಮಾಣಿಕನಾಗಿದ್ದರೆ, ತನ್ನ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಿದರೆ ಸಮಾಜದಲ್ಲಿ ಪರಸ್ಪರ ವಿಶ್ವಾಸ ಬೆಳೀತದೆ. ಆದ್ದರಿಂದ ಈ ಶುಭ ದಿನದಲ್ಲಿ ಸತ್ಯವನ್ನು ಕೇವಲ ಭಾಷಣದ ವಿಷಯವನ್ನಾಗಿ ಮಾಡದೆ ದೈನಂದಿನ ಜೀವನದ ಅಭ್ಯಾಸವನ್ನಾಗಿ ಮಾಡಿಕೊಳ್ಳುವುದು ಮುಖ್ಯ. ಮಾದರಿಯ ಸಮಾಜ ಅಹಿಂಸೆಯ ಸಮಾಜವಾಗಿರಬೇಕು. ಗಾಂಧೀಜಿಯವರ ಚಿಂತನೆಯ ಪ್ರಮುಖ ಅಂಶ ಅಹಿಂಸೆ. ಅಹಿಂಸೆ ಎಂದರೆ ಕೇವಲ ದೈಹಿಕ ಹಿಂಸೆಯನ್ನ ಮಾಡದಿರುವುದಲ್ಲ, ಮಾತಿನ ಮೂಲಕ, ಅವಮಾನಿಸುವ ಮೂಲಕ, ದ್ವೇಷವನ್ನು ಹರಡುವ ಮೂಲಕ ಅಥವಾ ಇನ್ನೊಬ್ಬರನ್ನು ಮಾನಸಿಕವಾಗಿ ನೋಯಿಸುವ ಮೂಲಕವೂ ಹಿಂಸೆ ಉಂಟಾಗಬಹುದು. ಮಾದರಿ ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಭಿನ್ನಾಭಿಪ್ರಾಯವನ್ನು ದ್ವೇಷವಾಗಿ ಪರಿವರ್ತಿಸಬಾರದು. ಸಮಸ್ಯೆಗಳನ್ನ ಸಂವಾದ, ಸಹನೆ ಮತ್ತು ನ್ಯಾಯಯುತ ಕ್ರಮಗಳ ಮೂಲಕ ಪರಿಹರಿಸುವ ಸಂಸ್ಕೃತಿ ಬೆಳೆಯಬೇಕಾಗಿದೆ. ಕುಟುಂಬದಲ್ಲಿಯೂ, ಶಾಲೆಯಲ್ಲಿಯೂ, ಕೆಲಸದ ಸ್ಥಳಗಳಲ್ಲಿಯೂ ಮತ್ತು ಸಾರ್ವಜನಿಕ ಜೀವನದಲ್ಲಿಯೂ ಅಹಿಂಸಾತ್ಮಕ ಸಂವಾದ ಅಗತ್ಯ. ಗಾಂಧೀಜಿಯವರ ಸಮಾಜದ ಕಲ್ಪನೆಯಲ್ಲಿ ದುರ್ಬಲರು ಮತ್ತು ಅಂಚಿನಲ್ಲಿರುವವರ ಬಗ್ಗೆ ವಿಶೇಷ ಕಾಳಜಿ. ಒಂದು ಸಮಾಜದ ಪ್ರಗತಿಯನ್ನ ಕೇವಲ ಶ್ರೀಮಂತರು ಅಥವಾ ಅಧಿಕಾರ ಹೊಂದಿರುವವರ ಜೀವನದಿಂದ ಅಳೆಯಲಾಗುವುದಿಲ್ಲ. ಸಮಾಜದಲ್ಲಿ ಅವಕಾಶ ಕಡಿಮೆ ಇರುವವರ ಸ್ಥಿತಿಯನ್ನ ಗಮನಿಸಬೇಕು. ಅಲ್ಲಿಗೆ ಮಾದರಿಯುಳ್ಳ ಸಮಾಜ ಎಲ್ಲರಿಗೂ ಗೌರವವನ್ನು ನೀಡ್ತಾ ಇದೆಯಾ? ಜಾತಿ, ಧರ್ಮ, ಭಾಷೆ, ಲಿಂಗ, ಆರ್ಥಿಕ ಸ್ಥಿತಿ ಅಥವಾ ಸಾಮಾಜಿಕ ಸ್ಥಾನಮಾನಗಳ ಆಧಾರದ ಮೇಲೆ ಯಾರನ್ನು ಕೀಳಾಗಿ ಕಾಣದ ಸಮಾಜವೇ ಆರೋಗ್ಯಕರ ಸಮಾಜವಾಗಿದೆ. ಪ್ರತಿಯೊಬ್ಬರಿಗೂ ಗೌರವ, ಸುರಕ್ಷತೆ ಮತ್ತು ನ್ಯಾಯ ದೊರೆಯಬೇಕಾಗಿದೆ. ಗಾಂಧೀಜಿಯವರ ಜೀವನ ಸರಳತೆಯ ಉದಾಹರಣೆಯಾಗಿತ್ತು. ಸರಳತೆ ಎಂದರೆ ಅಭಿವೃದ್ಧಿಯನ್ನ ನಿರಾಕರಿಸುವಂಥದ್ದಲ್ಲ, ಅಗತ್ಯ ಮತ್ತು ಅತಿಯಾದ ಬಳಕೆಯ ನಡುವಿನ ವ್ಯತ್ಯಾಸವನ್ನ ಅರಿತು ಬದುಕುವಂಥದ್ದಾಗಿದೆ. ಇಂದು ಅತಿಯಾದ ಬಳಕೆ, ವ್ಯರ್ಥತೆ ಮತ್ತು ಸಂಪನ್ಮೂಲಗಳ ದುರುಪಯೋಗವು ಪರಿಸರದ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ. ಮಾದರಿ ಸಮಾಜವು ನೀರು, ಆಹಾರ, ವಿದ್ಯುತ್ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಜವಾಬ್ದಾರಿಯಿಂದ ಬಳಸಬೇಕು. ನನಗೆ ಇನ್ನಷ್ಟು ಬೇಕು ಅನ್ನುವಂತಹ ಮನೋಭಾವ ದೂರ ಹೋಗಿ ನಮಗೆ ಅಗತ್ಯವಿರುವಷ್ಟು ಸಾಕು ಅನ್ನುವಂತಹ ಮನೋಭಾವ ಬೆಳೆಸುವಂಥದ್ದು ಪ್ರಾಮುಖ್ಯವಾಗಿರ್ತದೆ. ಗಾಂಧೀಜಿಯವರ ಚಿಂತನೆಗಳಲ್ಲಿ ಮತ್ತೊಂದು ಮಹತ್ವಾಕಾಂಕ್ಷೆಯಾದಂತಹ ವಿಷಯ ಏನಂದ್ರೆ ಈ ಸ್ವಾವಲಂಬನೆ. ವ್ಯಕ್ತಿ ತನ್ನ ಕೆಲಸವನ್ನು ಗೌರವದಿಂದ ಮಾಡಬೇಕು ಮತ್ತು ಸಮಾಜದಲ್ಲಿ ಯಾವುದೇ ಪ್ರಾಮಾಣಿಕ ಶ್ರಮವನ್ನು ಕೀಳಾಗಿ ಕಾಣಬಾರದು ಅನ್ನುವಂಥದ್ದು. ಕೈ ಕೆಲಸ ಮಾಡುವವರು, ರೈತರು,

0: ಕಾರ್ಮಿಕರು, ಸ್ವಚ್ಛತಾ ಕಾರ್ಯಕರ್ತರು, ಚಾಲಕರು, ಶಿಕ್ಷಕರು, ಆರೋಗ್ಯ ಕಾರ್ಯಕರ್ತರು, ಪ್ರತಿಯೊಬ್ಬರ ಶ್ರಮವು ಸಮಾಜದ ಜೀವನಕ್ಕೆ ಅಗತ್ಯ. ಮಾದರಿ ಸಮಾಜದಲ್ಲಿ ಕೆಲಸದ ಆಧಾರದ ಮೇಲೆ ಮನುಷ್ಯನ ಮೌಲ್ಯವನ್ನು ಎಂದಿಗೂ ಅಳೆಯಬಾರದು. ಪ್ರಾಮಾಣಿಕ ಶ್ರಮಕ್ಕೆ ಗೌರವ ಇರಬೇಕು. ಆಗಲೇ ನಮ್ಮ ಮಾದರಿ ಸಮಾಜ ಸ್ವಾವಲಂಬನೆ ಮತ್ತು ಶ್ರಮದ ಗೌರವವನ್ನು ಕೊಡುವಂಥ ಸಮಾಜವಾಗಲಿಕ್ಕೆ ಸಾಧ್ಯ. ಈ ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ವಿವಿಧ ಧರ್ಮಗಳ ಜನರು ಒಟ್ಟಾಗಿ ಬರುತ್ತಾ ಇದ್ದಾರೆ. ಗಾಂಧೀಜಿಯವರ ಸಾರ್ವಜನಿಕ ಜೀವನದಲ್ಲಿ ಧಾರ್ಮಿಕ ಸಹಬಾಳ್ವೆಗೆ ಬಹಳ ಮಹತ್ವ. ಮಾದರಿ ಸಮಾಜ ಎಂದರೆ ಎಲ್ಲರೂ ಒಂದೇ ಧರ್ಮವನ್ನು ಅನುಸರಿಸುವಂತಹ ಸಮಾಜವಲ್ಲ. ಬದಲಾಗಿ ತಮ್ಮ ನಂಬಿಕೆಯನ್ನು ಅನುಸರಿಸುವ ಸ್ವಾತಂತ್ರ್ಯದ ಜೊತೆಗೆ ಇತರರ ನಂಬಿಕೆಗಳನ್ನು ಗೌರವಿಸುವಂತಹ ಸಮಾಜ ಇದಾಗಿರಬೇಕಾಗಿದೆ. ಧರ್ಮದ ಹೆಸರಿನಲ್ಲಿ ದ್ವೇಷ, ಭಯ ಅಥವಾ ಹಿಂಸೆ ಬೆಳೆಸುವ ಬದಲು ಧರ್ಮವು ಕರುಣೆ, ಸೇವೆ ಮತ್ತು ಮಾನವೀಯತೆಯನ್ನು ಬೆಳೆಸುವಂಥದ್ದಾಗಿರಬೇಕು. ಅಷ್ಟು ಮಾತ್ರನೇ ಅಲ್ಲ, ಗಾಂಧೀಜಿಯವರು ಇದೆಲ್ಲದರ ಕುರಿತು ಆಲೋಚನೆ ಮಾಡುವಾಗ ನಮ್ಮ ಗ್ರಾಮ ಹಾಗೂ ಸ್ಥಳೀಯ ಸಮುದಾಯ ಹೇಗೆ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನುವಂತಹ ಆಲೋಚನೆಯು ಸಹ ಅದರಲ್ಲಿ ಒಳಗೊಂಡಿರ್ತದೆ. ನೋಡಿ, ಗಾಂಧೀಜಿಯವರು ಅವರ ಚಿಂತನೆಗಳಲ್ಲಿ ಗ್ರಾಮಗಳಿಗೆ ಒಂದು ವಿಶೇಷ ಸ್ಥಾನವನ್ನು ನೀಡಿದ್ದಾರೆ. ಅವರ ಪ್ರಕಾರ ಒಂದು ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಕೇವಲ ದೊಡ್ಡ ನಗರಗಳ ಅಭಿವೃದ್ಧಿಯಿಂದ ಮಾತ್ರವೇ ಸಾಧ್ಯವಿಲ್ಲ. ಗ್ರಾಮಗಳು, ಸಣ್ಣ ಪಟ್ಟಣಗಳು ಮತ್ತು ಸ್ಥಳೀಯ ಸಮುದಾಯಗಳು ಶಿಕ್ಷಣ, ಆರೋಗ್ಯ, ಉದ್ಯೋಗ, ಸ್ವಚ್ಛತೆ ಮತ್ತು ಮೂಲ ಸೌಕರ್ಯಗಳ ಅವಕಾಶ, ಈ ಎಲ್ಲವೂ ಸಹ ಆ ಗ್ರಾಮ ಮತ್ತು ಸ್ಥಳೀಯ ಸಮುದಾಯಗಳಿಗೆ ದೊರೆಯಬೇಕು ಅನ್ನುವಂಥದ್ದು ಆಗಿರ್ತದೆ. ಇದೆಲ್ಲದರಲ್ಲೂ ಅವರ ಆಲೋಚನೆಗಳನ್ನು ನಾವು ಕಾಣುವಾಗ ಎಲ್ಲರನ್ನೂ ಒಳಗೊಂಡಂತಹ ಹಾಗೂ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗುವಂತಹ ಒಂದು ಒಳ್ಳೆಯ ಪ್ರಯತ್ನವನ್ನ ತಮ್ಮ ಜೀವಿತದ ಮೂಲಕ ತೋರಿಸುವಂತಹ ಮಾದರಿ ನಮಗೆ ಕಾಣಸಿಗುತ್ತದೆ. ಜನರು ತಮ್ಮ ಸ್ಥಳೀಯ ಸಮಸ್ಯೆಗಳ ಪರಿಹಾರದಲ್ಲಿ ಭಾಗವಹಿಸಿದಾಗ ಜವಾಬ್ದಾರಿಯುತ ನಾಗರಿಕತೆ ಬೆಳೆಯುತ್ತದೆ. ಸ್ವಚ್ಛವಾದಂತಹ ಗ್ರಾಮ, ಸುರಕ್ಷಿತ ರಸ್ತೆ, ಉತ್ತಮ ಶಾಲೆ, ಆರೋಗ್ಯ, ಸೇವೆ ಮತ್ತು ಶುದ್ಧ ನೀರು, ಇವೆಲ್ಲವೂ ಒಂದು ಮಾದರಿ ಸಮಾಜದ ಭಾಗಗಳಾಗಿವೆ. ಅಷ್ಟೇ ಯಾಕೆ, ಇವರು ಮಾದರಿ ಸಮಾಜದ ಕುರಿತು ಮಾತನಾಡುವಾಗ ಹೇಗೆ ಸ್ವಪರಿಶೀಲನೆ ಮಾಡುವಂತಹ ಸಮಾಜ ಮಾದರಿ ಸಮಾಜ ಆಗಿರ್ತದೆ ಎಂಬುದಾಗಿ ನಮಗೆ ಅವರ ಜೀವಿತದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಈ ಮಾದರಿ ಸಮಾಜದ ನಿರ್ಮಾಣವು ಸರ್ಕಾರದಿಂದ ಅಥವಾ ನಾಯಕರಿಂದ ಮಾತ್ರ ಆರಂಭವಾಗುವುದಿಲ್ಲ, ಅದು ವ್ಯಕ್ತಿಯಿಂದ ಆರಂಭವಾಗ್ತದೆ. ಗಾಂಧೀಜಿಯವರ ಜೀವನವು ಸ್ವಪರಿಶೀಲನೆಯ ಮಹತ್ವವನ್ನು ನಮಗೆ ನೆನಪಿಸಿಕೊಡ್ತದೆ. ನಾವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಾಗ ನಮ್ಮದೇ ಸಣ್ಣ ಸಣ್ಣ ಅಪ್ರಾಮಾಣಿಕತೆಗಳನ್ನು ಪ್ರಶ್ನಿಸಿಕೊಳ್ಳಬೇಕಾಗಿದೆ. ನಾವು ಹಿಂಸೆ ವಿರುದ್ಧ ಮಾತನಾಡುವಾಗ ನಮ್ಮ ಮಾತುಗಳಲ್ಲಿ ದ್ವೇಷವಿದೆಯೇ ಅನ್ನುವಂಥ ಪ್ರಶ್ನೆ. ನಾವು ಸ್ವಚ್ಛ ಸಮಾಜವನ್ನು ಬಯಸುವಾಗ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಹೇಗೆ ನೋಡಿಕೊಳ್ಳುತ್ತೇವೆ ಅನ್ನುವಂಥ ಪ್ರಶ್ನೆ. ಹೀಗೆ ಅನೇಕ ಪ್ರಶ್ನೆಗಳ ಮೂಲಕ ನಮ್ಮ ಜೀವನವನ್ನ ಪರಿಶೀಲಿಸುವುದರ ಮೂಲಕ ಒಂದು ಮಾದರಿಯುಳ್ಳ ಸಮಾಜವನ್ನ ನಾವು ಕಟ್ಟಬಹುದು. ಈ ಗಾಂಧಿ ಜಯಂತಿಯ ನಿಜವಾದಂತಹ ಅರ್ಥ ಕೇವಲ ಗಾಂಧೀಜಿಯವರ ಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರಲ್ಲಿ ಅಥವಾ ಕಾರ್ಯಕ್ರಮ ನಡೆಸುವುದರಲ್ಲಿ ಸೀಮಿತವಾಗಬಾರದು. ಅದು ನಮ್ಮ ವೈಯಕ್ತಿಕ ಜೀವನ ಮತ್ತು ಸಾಮಾಜಿಕ ಜೀವನವನ್ನ ಪರಿಶೀಲಿಸುವ ಅವಕಾಶವಾಗಬೇಕು. ಮಾದರಿ ಸಮಾಜವೆಂದರೆ ಸಮಸ್ಯೆಗಳೇ ಇಲ್ಲದ ಸಮಾಜವಲ್ಲ. ಸಮಸ್ಯೆಗಳು ಬಂದಾಗ ಸತ್ಯ, ಅಹಿಂಸೆ, ನ್ಯಾಯ, ಸಂವಾದ, ಸಮಾನತೆ ಮತ್ತು ಮಾನವೀಯತೆಯ ಮೂಲಕ ಅವುಗಳನ್ನು ಎದುರಿಸುವಂತಹ ಸಮಾಜ ಅದಾಗಿದೆ. ಅಲ್ಲಿ ದುರ್ಬಲರ ಧ್ವನಿಗೆ ಸ್ಥಾನವಿರುತ್ತದೆ, ಶ್ರಮಕ್ಕೆ ಗೌರವವಿರುತ್ತದೆ, ಭಿನ್ನತೆಯನ್ನ ಸಹಿಸಿಕೊಳ್ಳಲಾಗ್ತದೆ, ಪ್ರಕೃತಿಯನ್ನ ಕಾಪಾಡಲಾಗ್ತದೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನ ಗೌರವಿಸಲಾಗ್ತದೆ. ಆದ್ದರಿಂದ ಗಾಂಧಿ ಜಯಂತಿಯಂದು ನಾವು ಕೇವಲ ಗಾಂಧೀಜಿ ಹೇಗಿದ್ದರು ಎಂದು ನೆನಪಿಸಿಕೊಳ್ಳುವುದಕ್ಕಿಂತ ನಾವು ಯಾವ ರೀತಿಯ ಸಮಾಜವನ್ನು ನಿರ್ಮಿಸುತ್ತಿದ್ದೇವೆ ಎಂದು ಪ್ರಶ್ನಿಸಿಕೊಳ್ಳಬೇಕಾಗಿದೆ. ಗಾಂಧೀಜಿಯವರ ಮೌಲ್ಯಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ಸಣ್ಣ ಕಾರ್ಯಗಳ ಮೂಲಕ ಅನುಸರಿಸುವಾಗ ಮಾತ್ರವೇ ಗಾಂಧಿ ಜಯಂತಿಯ ಆಚರಣೆ ಅರ್ಥಪೂರ್ಣವಾಗುತ್ತದೆ. ನಮಸ್ಕಾರ.
1: ಪ್ರಿಯರೇ, ಇಲ್ಲಿ ತನಕ ಕೇಳಿದಂಥ ಸಂಚಿಕೆ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ, ಕರೆ ಮಾಡುವುದರ ಮೂಲಕ ಅಥವಾ ವಾಟ್ಸಪ್ ಸಂದೇಶವನ್ನು ಕಳಿಸುವುದರ ಮೂಲಕ ತಿಳಿಸಬಹುದು. ನಿಮ್ಮಲ್ಲಿ ಅಥವಾ ನಿಮ್ಮ ನೆರೆಹೊರೆಯವರಲ್ಲಿ ಯಾರಿಗಾದರೂ ಪ್ರಾರ್ಥನಾ ಮನವಿಗಳಿದ್ದು ನಮಗೆ ಕಳುಹಿಸಿಕೊಟ್ಟರೆ ನಾವು ಪ್ರಾರ್ಥಿಸುತ್ತೇವೆ. ನೀವು ಕರೆಗಳನ್ನು ಮಾಡಬೇಕಾದ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9902064453. ಮತ್ತೊಮ್ಮೆ 9902606453. ದೇವರು ತಾನೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮಸ್ಕಾರ.

0: ಇದುವರೆಗೆ ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಾಯೋಜಿಸಿದವರು ಫೀಬಾ ಇಂಡಿಯಾ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 2:55:25. ಈಗ ಕಾರ್ಯಕ್ರಮ
1: ಸಿರಿಗನ್ನಡಂ ಗೆಲ್ಗೆ ಗೆಲ್ಗೆ.
0: ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್.

0: ಸಿಕ್ಕದೇ ಹೋದವು ಶಾಸನಗಳಲ್ಲಿ. ಮಲ್ಲಿಕಾರ್ಜುನ, ಸೋಮೇಶ್ವರ, ನನ್ನೇಶ್ವರ, ವೀರಭದ್ರ, ಮಾಣಿಕೇಶ್ವರ ಮುಂತಾದ 20 ದೇವಾಲಯಗಳು ಈಗ ಅಲ್ಲಿ. ಜೊತೆಗೆ ಕಲ್ಯಾಣದ ಚಾಲುಕ್ಯ ಅರಸ ವಿಕ್ರಮಾದಿತ್ಯ, ಮುಮ್ಮಡಿ ತೈಲಪ, ನಾಲ್ವಡಿ ಸೋಮೇಶ್ವರ, ಕಳಚುರಿ ಹಾಗೂ ಹೊಯ್ಸಳ ಅರಸರ ಹಲವಾರು ಶಾಸನಗಳು. ಕಾಶಿ ವಿಶ್ವನಾಥ ದೇವಾಲಯ ಹೊಯ್ಸಳ ಕಲೆಯ ಪ್ರತೀಕ. ಹೊರಗೋಡೆಯ ಮೇಲೆ ರಾಮಾಯಣದ ಚಿತ್ರಗಳು. ಶಾಸನಗಳಲ್ಲಿ ವಿಧ ವಿಧವಾಗಿ ಈ ಊರು ಬಂಡಿತ. ಶ್ರೀಗೆ ವಿಭೂತಿಗೆ ಧರ್ಮ ಕಾಗರ ಮೆನಲೀಂದ್ರ ನಗ್ಗದ ಮರಾವತಿಗಂ ಭೋಗಾವತಿಗಂ ಸಲೆ ಮೇಲಾಗಿಪ್ಪುದು ಧರೆಗೆ ಎಂದು ವರ್ಣಿತ. ಇಲ್ಲಿನ ಜನರು ವಿದಿತ ವೇದಾರ್ಥ ವಿದ್ಯಾಪಾರಗರ್, ಷಟ್ಕ ಮರ್ನಿಪರ್, ಅಷ್ಟಾದಳ ಧರ್ಮಶಾಸ್ತ್ರ ಕುಶಲರ್ ಮುಂತಾಗಿ ಪ್ರಕಟಿತ. ಈಗ ಗತವೈಭವದ ನೆನಪು ಗದಗ್ ಹತ್ತಿರದಲ್ಲಿ. ಅಂದಿನ ಲೊಕ್ಕಿಯ ಗುಂಡಿ ಇಂದು ಲಕ್ಕುಂಡಿ.
1: ಘನ ಪರಂಪರೆ, ನಾಡಿನ ಹೆಮ್ಮೆ.

0: சிறிகன்னடம் கெல்கே கெல்கே.
1: ಕೇಳುಗರೆ, ಈ ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದುರ್ಗಾ ಭವಾನಿ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4 ಗಂಟೆಗೆ ಮಹಿಳಾ ರಂಗದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ಮೈಸೂರಿನ ಸ್ವರಾಂಜಲಿ ಸಂಗೀತ ಕೇಂದ್ರದ ಸದಸ್ಯೆಯರು. 4:30 ವೃತ್ತಿ ಮಾರ್ಗದರ್ಶನದಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳ ಕುರಿತು ಮೈಸೂರಿನ ಎಸ್ಡಿಎಂ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರುವ ಡಾ ವಿನೋದ ಅವರೊಂದಿಗಿನ ಮಾತುಕತೆಯ 2ನೇ ಭಾಗ, ಪ್ರಸ್ತುತಿ ಅರ್ಚನಾ ಆರ್ಯ. 6:10 ಮೈಸೂರಿನ ಮರೆಯಲಾಗದ ಮಹನೀಯರು, ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. 6:50 ಕೃಷಿರಂಗದಲ್ಲಿ ಅಡಿಕೆ ಮರದ ಮೌಲ್ಯವರ್ಧನೆ ಪ್ರಾಯೋಗಿಕ ಕಲಿಕೆ, ಈ ಕುರಿತು ಗ್ರೇಟರ್ ನೋಯ್ಡಾದ ಶಶಿಧರ್ ಭಟ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ. 7:45 ಕನ್ನಡದಲ್ಲಿ ಭಾಷಣ, ಪ್ರಸ್ತುತ ಭಾರತದ ಹಲವು ತಲ್ಲಣಗಳಿಗೆ ಗಾಂಧಿ ಚಿಂತನೆಗಳ ಅಗತ್ಯತೆ, ಈ ಕುರಿತು ಮಾತನಾಡುತ್ತಾರೆ ಸಾಹಿತಿ ಎಸ್ ತುಕಾರಾಮ್. 100.6 ಸಮಯವಾಗಿದೆ. ಸರಿಯಾಗಿ 3:20. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ದುರ್ಗಾ ಭವಾನಿ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಪಕ್ಕವಾದ್ಯದಲ್ಲಿ ವಯೋಲಿನ್ ನರಸಿಂಹಸ್ವಾಮಿ ಹಾಗೂ ಮೃದಂಗ ಸಹಕಾರ ಕೆ ಸದ್ಗುರುಚರಣ್. ಕಾರ್ಯಕ್ರಮದ ಆರಂಭದಲ್ಲಿ ಮೈಸೂರು ವಾಸುದೇವಾಚಾರ್ಯರ ರಚನೆ ಶ್ರೀಹರಿವಲ್ಲಭೆ, ರಾಗ ಶುದ್ಧ ಧನ್ಯಾಸಿ, ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದುರ್ಗಾ ಭವಾನಿ ಅವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯೋಲಿನ್ ನರಸಿಂಹಸ್ವಾಮಿ ಹಾಗೂ ಮೃದಂಗ ಕೆ ಸದ್ಗುರು ಚರಣ್.

ಕೇಳುಗರೆ, ಈ ಸಂಜೆ 4:30 ವೃದ್ಧಿ ಮಾರ್ಗದರ್ಶನದಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳ ಕುರಿತು ಮೈಸೂರಿನ ಎಸ್ಡಿಎಂ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ವಿನೋದ ಅವರೊಂದಿಗಿನ ಮಾತುಕತೆಯ ಎರಡನೇ ಭಾಗವನ್ನು ಆಲಿಸಬಹುದು. ಪ್ರಸ್ತುತಿ ಅರ್ಚನಾ ಆರ್ಯ. ಈ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್.ಕೆ. ನಾರಾಯಣ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತೇವೆ. ಹತ್ತು ಗಂಟೆಗೆ ತತ್ವಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಮಂಡ್ಯ ತಾಲೂಕು ಕೆರಗೋಡು ಗ್ರಾಮದ ಸಿಆರ್ ಸಂಜೀವಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರೆ, ನಾಳೆ ಬೆಳಗ್ಗೆ 7:45 ಕ್ಷಮಿಸಿ, ನಾಳೆ ರಾತ್ರಿ 7:45 ಗಾಂಧೀಜಿ ಅವರ ಶೈಕ್ಷಣಿಕ ಚಿಂತನೆಗಳು. ಈ ಕುರಿತು ಮಾತನಾಡುತ್ತಾರೆ ಸಾಹಿತಿ ಎಸ್ ತುಕಾರಾಮ್. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯವಾಗಿದೆ 3:30 ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ.

0: ಬೌದ್ಧಿಕ ಸಾಮರ್ಥ್ಯವನ್ನು ದೇವರು ನೀಡಿದ್ದಾರೆ. ಶಕ್ತಿ ಎಂದರೆ ನೈತಿಕ ಶಕ್ತಿ ಎಂದಾದರೆ ಮಹಿಳೆ ಪುರುಷನಿಗಿಂತ ಅಳತೆಯಾಗದಷ್ಟು ಶ್ರೇಷ್ಠಳು. ಅಹಿಂಸೆ ನಮ್ಮ ಅಸ್ತಿತ್ವದ ನಿಯಮವಾಗಿದ್ದರೆ ಭವಿಷ್ಯ ಮಹಿಳೆಯರದು. ಮಹಿಳೆ ಆತ್ಮತ್ಯಾಗದ ಪ್ರತಿರೂಪ. ಆದರೆ ದುರಾದೃಷ್ಟವಶಾತ್ ಇಂದು ಪುರುಷನಿಗಿಂತ ತಾನು ಹೊಂದಿರುವ ಅಪಾರವಾದ ಶ್ರೇಷ್ಠತೆಯನ್ನು ಆಕೆ ಅರಿತುಕೊಂಡಿಲ್ಲ.
1: ಹೌದು ಸವಿತಾ, ಗಾಂಧೀಜಿಯವರ ಬರಹಗಳು ಮತ್ತು ಭಾಷಣಗಳಲ್ಲಿ ಕಂಡುಬರುವ ಅತ್ಯಂತ ಪ್ರಸಿದ್ಧ ಉಕ್ತಿಗಳಲ್ಲಿ ಕೆಲವು ಭಾರತದ ಮುಕ್ತಿ ಮತ್ತು ಉನ್ನತಿ ಭಾರತೀಯ ಮಹಿಳೆಯರ ತ್ಯಾಗ ಮತ್ತು ಜಾಗೃತಿಯ ಮೇಲೆ ಅವಲಂಬಿತವಾಗಿದೆ ಎಂದು ಗಾಂಧೀಜಿಯವರು ನಂಬಿದ್ದರು. ಅವರ ದೃಷ್ಟಿಯಲ್ಲಿ ಆಲೋಚನೆ ಮತ್ತು ಆದರ್ಶ ಕಾರ್ಯ ರೂಪಕ್ಕೆ ಬರದಿದ್ದರೆ ಅವುಗಳಿಗೆ ಯಾವುದೇ ಮೌಲ್ಯವಿರಲಿಲ್ಲ. ಅವರು ಪುರುಷ ಮತ್ತು ಮಹಿಳೆಯರನ್ನು ಪರಸ್ಪರ ಪೂರಕವಾಗಿರುವ ಸಮಾನ ವ್ಯಕ್ತಿಗಳೆಂದು ಕಂಡರು. ಪುರುಷರು ಮಹಿಳೆಯರು ನಿಸ್ವಾರ್ಥ ಹಾಗೂ ಪ್ರಾಮಾಣಿಕವಾಗಿ ಒಟ್ಟಾಗಿ ಕೆಲಸ ಮಾಡಿದರೆ ಅದೇ ನಿಜವಾದ ರಾಮರಾಜ್ಯ, ಪರಿಪೂರ್ಣ ಸಮಾಜ ನಿರ್ಮಿಸಬಹುದು. ಸಾಂಪ್ರದಾಯಿಕವಾಗಿ ಮಹಿಳೆಯನ್ನು ಅಬಲ ಎಂದು ಕರೆಯಲಾಗಿದೆ. ಸಂಸ್ಕೃತ ಮತ್ತು ಇತರ ಭಾರತೀಯ ಭಾಷೆಯಲ್ಲಿ ಬಲ ಎಂದರೆ ಶಕ್ತಿ, ಅಬಲ ಎಂದರೆ ಶಕ್ತಿ ಇಲ್ಲದವಳು. ಆದರೆ ಶಕ್ತಿ ಎಂದರೆ ದೈಹಿಕ ಬಲವಲ್ಲ, ಅದು ವ್ಯಕ್ತಿತ್ವದ ಶಕ್ತಿ, ದೃಢತೆ ಮತ್ತು ಸಹನೆಯ ಶಕ್ತಿ ಎಂದಾದರೆ ಮಹಿಳೆಯರು ಸಬಲೆಯರು ಎಂದು ತಿಳಿಯಬೇಕು. ನಾವೀಗ ಡಿಎಸ್ ಕರ್ಕಿಯವರ ಭಾರತೀಯರು ನಾವು ಎಂದೆಂದು ಒಂದೇ ಎಂಬ ದೇಶಭಕ್ತಿ ಗೀತೆಯನ್ನು ಕೇಳೋಣ.

0: ರಾಧಾ, ಗಾಂಧೀಜಿಯವರ ದೃಷ್ಟಿಯಲ್ಲಿ ಮಹಿಳೆ, ತಾಯಿ ಮತ್ತು ಭಾರತ ಮಾತೆ ಬಗ್ಗೆ ಹೇಳಿರುವ ವಿಷಯದ ಬಗ್ಗೆ ನಿಮಗೆ ತಿಳಿದಿರುವುದನ್ನು ಹೇಳಿ.
1: ಆಗಲಿ ಸವಿತಾ. ಮಹಾತ್ಮ ಗಾಂಧೀಜಿಯವರ ವ್ಯಕ್ತಿತ್ವ ರೂಪುಗೊಳ್ಳುತ್ತಿದ್ದ ಆರಂಭಿಕ ವರ್ಷಗಳಲ್ಲಿ ಅವರ ತಾಯಿ ಪುತ್ಲಿಬಾಯಿ ಆಳವಾದ ಪ್ರಭಾವ ಬೀರಿದ್ದರು. ಅವರು ಗಾಂಧೀಜಿಯವರಲ್ಲಿ ಗಾಢವಾದ ವೈಯಕ್ತಿಕ ನೈತಿಕತೆ ಮತ್ತು ಕರುಣೆಯ ಭಾವವನ್ನು ಬೆಳೆಸಿದ್ದರು. 15ನೇ ಶತಮಾನದ ಧಾರ್ಮಿಕ ಸುಧಾರಕ ನರಸಿಂಹ ಮೆಹ್ತಾ ಅವರು ಗಾಂಧೀಜಿಯವರ ನೆಚ್ಚಿನ ಪ್ರಾರ್ಥನಾ ಗೀತೆಯಾದ ವೈಷ್ಣವ ಜನತೋ ತೇನೆ ಕಹಿಯೇ ಜೇ ಪೀಡಪರಾಯಿ ಜಾಣೇರೆ ಎಂಬುದರಲ್ಲಿ ವ್ಯಕ್ತವಾಗುತ್ತದೆ. ಗಾಂಧೀಜಿಯವರು ಹೇಳುತ್ತಿದ್ದುದು ಅವರ ತಾಯಿ ನೆನಪಿನಲ್ಲಿ ಬಿಟ್ಟಿರುವ ಅತ್ಯಂತ ಸ್ಪಷ್ಟವಾದ ಛಾಪು. ಅವರು ಎಂದೂ ಪ್ರಾರ್ಥನೆ ಮಾಡದೆ ಊಟ ಮಾಡುತ್ತಿರಲಿಲ್ಲ. ಯಾವ ಅನಾರೋಗ್ಯವೂ ಸಹ ಅವುಗಳನ್ನು ಸಡಿಲಿಸಲು ಆಗುತ್ತಿರಲಿಲ್ಲ. ಗಾಂಧೀಜಿಯವರು ತಮ್ಮ 13ನೇ ವಯಸ್ಸಿನಲ್ಲಿ ಕಸ್ತೂರ್ಬಾ ಅವರನ್ನು ವಿವಾಹವಾದರು. ದಾಂಪತ್ಯದ ಸಂಘರ್ಷದ ಸಂದರ್ಭದಲ್ಲಿ ಅವರ ಪತ್ನಿ ಉಪವಾಸ ಎಂಬ ನಿಷ್ಕ್ರಿಯ ಪ್ರತಿಶೋಧದ ಅಸ್ತ್ರವನ್ನು ಬಳಸಿದರು. ಈ ವಿಚಾರವೇ ಗಾಂಧೀಜಿಯವರಿಗೆ ಸ್ಫೂರ್ತಿಯಾಯಿತು. ಇದನ್ನೇ ಅವರು ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಸತ್ಯಾಗ್ರಹ ಅಸ್ತ್ರವಾಗಿ ಆರಂಭಿಸಿದರು. ಗಾಂಧೀಜಿಯವರು ಕಸ್ತೂರ್ಬಾ ಅವರ ಎಲ್ಲಾ ಚಟುವಟಿಕೆಯಲ್ಲಿ ಸಕ್ರಿಯ ಸಂಗಾತಿ ಮತ್ತು ಬೆಂಬಲಿಗರಾದರು. ಕಸ್ತೂರ್ಬಾ ಅವರು ಬಹುಮುಖ ವ್ಯಕ್ತಿತ್ವ ಹೊಂದಿದ್ದರು ಮತ್ತು ಅತ್ಯಂತ ಸ್ವತಂತ್ರ ಮನೋಭಾವದ ಮಹಿಳೆಯಾಗಿದ್ದರು. ಗಾಂಧೀಜಿಯವರು ಕಸ್ತೂರ್ಬಾ ಅವರಿಂದ ಬಹಳಷ್ಟು ಕಲಿತರು ಹಾಗೂ ತಮ್ಮ ತಾಯಿಯಿಂದಲೂ ಆಳವಾದ ಪ್ರಭಾವ ಪಡೆದರು. ಮಹಿಳೆಯರನ್ನು ತಾಯಿಯ ರೂಪದಲ್ಲಿ ನೋಡುವ ದೃಷ್ಟಿಕೋನವನ್ನು ಬೆಳೆಸಿಕೊಂಡಿದ್ದರು. ಭಾರತವನ್ನು ಮುಕ್ತಿಯ ಮಾದರಿಯಾಗಿ ಮಾಡುವಲ್ಲಿ ಮಾತೃತ್ವವು ಗಾಂಧೀಜಿಯವರ ಚಿಂತನೆಯ ಕೇಂದ್ರವಾಯಿತು. ನಮ್ಮ ಮಾತೃಭೂಮಿಯ ಬಗ್ಗೆ ಪ್ರೀತಿ ಭಕ್ತಿ ಇಲ್ಲದಿದ್ದರೆ ಅನೇಕ ರಾಷ್ಟ್ರಗಳು ನಮ್ಮನ್ನು ತುಳಿಯಲು ಕಾಯುತ್ತಿರುತ್ತದೆ ಎಂದು ಅವರು ಭಾವಿಸಿದರು. ಭಾರತದ ಮಹಿಳೆಯರು ಮುಕ್ತರಾಗುವವರೆಗೆ ಭಾರತದ ನಿಜವಾದ ವಿಮೋಚನೆ ಸಾಧ್ಯವಿಲ್ಲ ಎಂಬುದು ಅವರ ನಂಬಿಕೆಯಾಗಿತ್ತು. ಸಾಮಾಜಿಕ ಸುಧಾರಣೆ ಕಾರ್ಯದಲ್ಲಿ ತೊಡಗಿದ್ದಾಗ ಸಮಾಜದಲ್ಲಿ ಬೆಳೆದಿದ್ದ ವಿವಿಧ ಅನಿಷ್ಟಗಳನ್ನು ಸುಧಾರಿಸಿ ಶುದ್ಧಗೊಳಿಸಬೇಕಾದರೆ ಮಾತೃ ಹೃದಯ ಬೇಕೆಂಬ ಅರಿವು ಅವರಿಗೆ ಬಂದಿತ್ತು. ನಾವೀಗ HS ವೆಂಕಟೇಶ್ ಮೂರ್ತಿ ಅವರು ರಚಿಸಿರುವ ಸಾವಿರ ದಳ ಕಮಲಿನಿ ಓ ಭಾರತಿ ಎಂಬ ದೇಶಭಕ್ತಿ ಗೀತೆಯನ್ನು ಕೇಳೋಣ.

0: ರಾಧಾ, ಗಾಂಧೀಜಿಯವರ ಜೀವನದಲ್ಲಿ ಕೆಲವು ಮಹಿಳಾ ವ್ಯಕ್ತಿಗಳ ಪ್ರಭಾವವೂ ಇದೆ. ಇದರ ಬಗ್ಗೆ ನನಗೆ ತಿಳಿದಿರುವುದನ್ನು ಹೇಳುತ್ತೇನೆ. ಆನಿ ಬೆಸೆಂಟ್, ಸರೋಜಿನಿ ನಾಯ್ಡು, ಕಮಲಾದೇವಿ ಚಟ್ಟೋಪಾಧ್ಯಾಯ, ರಾಜಕುಮಾರಿ ಅಮೃತ್ ಕೌರ್ ಮತ್ತು ಪುಷ್ಪಾಬೆನ್ ಮೆಹ್ತಾ ಇವರು ಗಾಂಧೀಜಿಯವರ ಮೇಲೆ ಆಳವಾದ ಪ್ರಭಾವವನ್ನು ಬೀರಿದ್ದರು. ಭಾರತವನ್ನು ಮನೆ, ಭಾರತೀಯರನ್ನು ಜಂಟಿ ಕುಟುಂಬದ ಸದಸ್ಯರು ಎಂದು, ಭಾರತೀಯ ಮಹಿಳೆಯನ್ನು ತಾಯಿ ಎಂದು ಪರಿಗಣಿಸುವ ಕುಟುಂಬದ ಮಾದರಿಯನ್ನು ಸರೋಜಿನಿ ನಾಯ್ಡು ತಮ್ಮ ಭಾಷಣದಲ್ಲಿ ರೂಪಿಸಿದ್ದರು. ಮಹಿಳೆಯರು ಭಾರತದ ಎಲ್ಲ ಹಂತಗಳಲ್ಲೂ ಪರಿವರ್ತನೆ ತರಬಲ್ಲರು ಎಂದು ಗಾಂಧೀಜಿಯವರು ನಂಬಿದ್ದರು. ರಾಜಕುಮಾರಿ ಅಮೃತ್ ಕೌರ್ ಅವರಿಗೆ ಬರೆದ ಪತ್ರದಲ್ಲಿ ಮಹಿಳೆಯರು ತಮ್ಮ ಗೌರವ ಮತ್ತು ವಿಶೇಷ ಸ್ಥಾನವನ್ನು ಅರಿತು ಮಾನವ ಕುಲದ ಒಳಿತಿಗಾಗಿ ಬಳಸಬೇಕೆಂದು ಹೇಳಿದ್ದರು. ಗಾಂಧೀಜಿಯವರಿಗೆ ಬಡ ಮಹಿಳೆಯರ ಬಗ್ಗೆ ವಿಶೇಷ ಕಾಳಜಿ ಇತ್ತು. ಇದಕ್ಕೆ ನೀವು ಏನು ಹೇಳುತ್ತೀರಾ ಸುಧಾ?
1: ಪ್ರಮೋದ, ಗಾಂಧೀಜಿಯವರು ಲಿಂಗ ತಾರತಮ್ಯದ ಬಗ್ಗೆ ಸಂಪೂರ್ಣ ವಿರೋಧಿಯಾಗಿದ್ದರು. ಗಂಡು ಮಕ್ಕಳಿಗೆ ಆದ್ಯತೆ ನೀಡಿ ಹೆಣ್ಣು ಮಕ್ಕಳನ್ನು ನಿರ್ಲಕ್ಷಿಸುವುದನ್ನು ಗಾಂಧೀಜಿಯವರು ಒಪ್ಪುತ್ತಿರಲಿಲ್ಲ. ಅವರು ಮಹಿಳೆಯನ್ನು ಶ್ರೇಷ್ಠ ಲಿಂಗ ಎಂದು ಕರೆಯುತ್ತಿದ್ದರು. ಮಹಿಳೆಯರು ತ್ಯಾಗ ಮತ್ತು ಅಹಿಂಸೆಯ ಪ್ರತಿರೂಪ ಎಂದು ತಿಳಿಸುತ್ತಿದ್ದರು. ಪತಿಯ ಆದಾಯವು ಪತಿ ಪತ್ನಿಯ ಜಂಟಿ ಆಸ್ತಿಯಾಗಬೇಕು, ಏಕೆಂದರೆ ಅವನ ಗಳಿಕೆಯಲ್ಲಿ ಪತ್ನಿಯಿಂದ ಸಹಾಯವೂ ಇದೆ. ಪತಿ ಪತ್ನಿಯೊಂದಿಗೆ ಅನ್ಯಾಯವಾಗಿ ವರ್ತಿಸಿದರೆ ಪತ್ನಿಗೆ ಪ್ರತ್ಯೇಕವಾಗಿ ವಾಸಿಸುವ ಹಕ್ಕಿದೆ ಎಂದು ಗಾಂಧೀಜಿಯವರು ಪ್ರತಿಪಾದಿಸಿದ್ದರು. ಪ್ರಕೃತಿಯಿಂದ ಉಂಟಾದ ವ್ಯತ್ಯಾಸ ಹೊರತುಪಡಿಸಿ ಯಾವುದೇ ಭೇದ ಭಾವವನ್ನು ಅವರು ಒಪ್ಪುತ್ತಿರಲಿಲ್ಲ. ಸ್ವಚ್ಛತೆ ಮತ್ತು ಆರೈಕೆಯಂತಹ ಕೆಲಸವನ್ನು ಇಬ್ಬರು ಹೊಂದಾಣಿಕೆಯಿಂದ ಮಾಡಬೇಕೆಂದು ಹೇಳುತ್ತಿದ್ದರು. ಗೃಹದಾಸ್ಯವನ್ನು ಅಂತ್ಯಗೊಳಿಸಬೇಕೆಂದು ಅವರು ನಂಬಿದ್ದರು. ನಾವೀಗ ಜಿಎಸ್ ಶಿವರುದ್ರಪ್ಪನವರು ರಚಿಸಿದ ನಿನ್ನದೇ ನೆಲ ನಿನ್ನದೇ ಜಲ ಎನ್ನುವ ದೇಶಭಕ್ತಿ ಗೀತೆಯನ್ನು ಕೇಳೋಣ.

0: ರೋಹಿಣಿ, ಗಾಂಧೀಜಿ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ನಿಮಗೆ ತಿಳಿದಿರುವ ಮಾಹಿತಿಯನ್ನು ಹಂಚಿಕೊಳ್ಳಿ.
1: ಮಹಾತ್ಮ ಗಾಂಧೀಜಿ ಅವರು ಕೇವಲ ಮಹಾನ್ ರಾಜಕೀಯ ನಾಯಕರಲ್ಲ, ಅವರು ಮಾನವ ಕುಲದ ಆಳವಾದ ಪ್ರೇಮಿಯಾಗಿದ್ದರು. ವರದಕ್ಷಿಣೆ ಪದ್ಧತಿಯನ್ನು ಗಾಂಧೀಜಿ ಅವರು ವಿರೋಧಿಸುತ್ತಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವಿರಾರು ಮಹಿಳೆಯರು ಗಾಂಧೀಜಿಯವರ ನಾಗರಿಕ ಅಸಹಕಾರದ ಕರೆಗೆ ಓಗುಟ್ಟರು. ಮಹಿಳೆಯರು ತಮ್ಮ ಸಾಂಪ್ರದಾಯಿಕ ಪಾತ್ರಗಳನ್ನು ಬದಿಗಿಟ್ಟು ಸಾರ್ವಜನಿಕ ಕ್ಷೇತ್ರಕ್ಕೆ ಪ್ರವೇಶಿಸಿದರು ಮತ್ತು ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಪೊಲೀಸ್ ದೌರ್ಜನ್ಯ ಮತ್ತು ಜೈಲಿನ ಕಠಿಣ ಪರಿಸ್ಥಿತಿಗೂ ಅವರು ಹೆದರಲಿಲ್ಲ. ಮಹಿಳೆಯರ ಹಕ್ಕುಗಳ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಲಿಲ್ಲ. ಪುರುಷರು ಅನುಭವಿಸದ ಯಾವುದೇ ಕಾನೂನುಬದ್ಧ ನಿರ್ಬಂಧವನ್ನು ಮಹಿಳೆಯರ ಮೇಲೆ ಹೇರಬಾರದು ಎನ್ನುತ್ತಿದ್ದರು. ಸುಧಾ, ಮಹಿಳೆಯರ ಕೊಡುಗೆಯ ಕುರಿತು ಗಾಂಧೀಜಿಯವರ ಅಭಿಪ್ರಾಯ ನನಗೆ ತಿಳಿದಿರುವುದನ್ನು ಹೇಳುತ್ತೇನೆ. ಮೂಲಭೂತವಾಗಿ ಪುರುಷ ಮಹಿಳೆ ಒಂದೇ, ಇಬ್ಬರಲ್ಲೂ ಒಂದೇ ಆತ್ಮ, ಒಬ್ಬರು ಮತ್ತೊಬ್ಬರಿಗೆ ಪೂರಕ. ಸಕ್ರಿಯ ಸಹಾಯವಿಲ್ಲದೆ ಮತ್ತೊಬ್ಬರು ಬದುಕಲು ಸಾಧ್ಯವಿಲ್ಲ. ಮಾತೃತ್ವದ ಕರ್ತವ್ಯಕ್ಕೆ ವಿಶೇಷ ಗುಣಗಳು ಬೇಕಾಗುತ್ತದೆ ಎನ್ನುತ್ತಿದ್ದರು. ಮಹಿಳೆ ಅಹಿಂಸೆಯ ಪ್ರತಿರೂಪ ಎಂದು ನಂಬಿದರು. ಅಹಿಂಸೆ ಎಂದರೆ ಅನಂತ ಪ್ರೀತಿ, ಅನಂತ ಪ್ರೀತಿ ಎಂದರೆ ಅಪಾರ ನೋವು ಸಹಿಸುವ ಸಾಮರ್ಥ್ಯ. ಮಾತೃಭೂಮಿ ಮತ್ತು ಮಹಿಳೆಯರಿಗೆ ನಾವು ತೀರಿಸಲಾದ ಋಣ ಹೊಂದಿದ್ದೇವೆ ಎಂದು ಗಾಂಧೀಜಿಯವರು ಹೇಳುತ್ತಿದ್ದರು. ಗಾಂಧೀಜಿಯ ಮಹಿಳಾ ವಿಮೋಚನಾ ಸಿದ್ಧಾಂತ ಮತ್ತು ಕಾರ್ಯಪ್ರಯೋಗವನ್ನು ಸ್ತ್ರೀವಾದಿ ಸಂಶೋಧಕರು ವಿಭಿನ್ನ ರೀತಿಯಲ್ಲಿ ವಿಶ್ಲೇಷಿಸಿದ್ದಾರೆ. ಕೆಲವರು ವೈಯಕ್ತಿಕ ಗೌರವ ಮತ್ತು ಸ್ವಾಯತ್ತತೆ ಮೇಲೆ ಅವರ ಒತ್ತಾಯವನ್ನು ಪ್ರಮುಖ ಕೊಡುಗೆಯಾಗಿ ಪರಿಗಣಿಸಿದ್ದಾರೆ. ಸ್ವರ್ಣ, ನಾವೀಗ NS ಲಕ್ಷ್ಮೀನಾರಾಯಣ ಭಟ್ಟರ ರಚನೆಯ ಹಿರಿದು ಯಾವುದೇ ಇರಲಿ ಎಂಬ ದೇಶಭಕ್ತಿ ಗೀತೆಯನ್ನು ಕೇಳೋಣ.

0: ರೋಹಿಣಿ, ನಾನೀಗ ಸಮಕಾಲೀನ ಮಹಿಳಾ ಚಳುವಳಿ ಗಾಂಧೀಜಿಯವರ ಪರಂಪರೆ ಪ್ರಸ್ತುತತೆ ಬಗ್ಗೆ ತಿಳಿಸುತ್ತೇನೆ, ಕೇಳಿ. ಮಹಿಳಾ ಸಬಲೀಕರಣದ ಚರ್ಚೆಯಲ್ಲಿ ಲಿಂಗಭೇದದ ಜೊತೆ ಜಾತಿ ಭೇದ, ವರ್ಗಭೇದ, ಸಾಮ್ರಾಜ್ಯಶಾಹಿಯನ್ನು ಪರಿಗಣಿಸಲಾಗುತ್ತದೆ. ಮಹಿಳೆಯರು ಹೊರಗಿನ ಉದ್ಯೋಗ, ಶಿಕ್ಷಣ ಕ್ಷೇತ್ರದಲ್ಲಿ ಪ್ರವೇಶಿಸಿದ್ದರೂ ಮನೆ ಕೆಲಸದ ಹೊರೆ ಮಹಿಳೆಯರ ಮೇಲೆ ಉಳಿದಿದೆ ಎನ್ನುವುದನ್ನು ಸಮಕಾಲೀನ ಚರ್ಚೆಗಳು ತೋರಿಸುತ್ತದೆ. ಗಾಂಧೀಜಿಯವರ ಮಹಿಳಾ ದೃಷ್ಟಿಕೋನದಲ್ಲಿ ಪ್ರಗತಿಪರ ಮತ್ತು ಸಂಪ್ರದಾಯವಾದಿ ಎರಡು ಅಂಶಗಳಿದ್ದವು. ಮಹಿಳೆಯರ ಗೌರವ, ಸಮಾನತೆ, ಸಾರ್ವಜನಿಕ ಪಾಲ್ಗೊಳ್ಳುವಿಕೆಗೆ ಬೆಂಬಲ ನೀಡಿದರೂ ಸಹ ಸಾಂಪ್ರದಾಯಿಕ ಕುಟುಂಬ ಪಾತ್ರಗಳಿಗೂ ಮಹತ್ವ ನೀಡಿದರು. ಸವಿತಾ, ಗಾಂಧೀಜಿಯವರ ಸತ್ಯಾಗ್ರಹದ ಬಗ್ಗೆ ನಿಮಗೆ ತಿಳಿದಿರುವುದನ್ನು ಹೇಳಿ.
1: ಗಾಂಧೀಜಿಯವರ ಪ್ರಕಾರ ಸತ್ಯಾಗ್ರಹವು ಅಹಿಂಸಾತ್ಮಕ ಹೋರಾಟದ ಶಕ್ತಿಶಾಲಿ ಸಾಧನವಾಗಿತ್ತು. ಪ್ರತಿಭಟನೆ, ಪಿಕೆಟಿಂಗ್, ಸಾರ್ವಜನಿಕ ಅನ್ಯಾಯವನ್ನು ಪ್ರಶ್ನಿಸುವುದಾಗಿತ್ತು. ಮಹಿಳೆಯರು ಅಹಿಂಸೆ ಮತ್ತು ಶಾಂತಿಯೊಂದಿಗೆ ನಿಕಟವಾಗಿರುವುದರಿಂದ ಸತ್ಯಾಗ್ರಹವನ್ನು ನ್ಯಾಯ ಮತ್ತು ಸಮಾನತೆಗಾಗಿ ಮಹಿಳೆಯರ ಹೋರಾಟದಲ್ಲಿ ಬಳಸಬಹುದೆಂದು ಭಾವಿಸಿದರು. ಮಣಿಪುರದ ಮೀರಾಪೈಬಿ ಮಹಿಳೆಯರು ಮತ್ತು ಆಂಧ್ರಪ್ರದೇಶದ ಮದ್ಯ ವಿರೋಧಿ ಚಳುವಳಿಯಲ್ಲಿ ಭಾಗವಹಿಸಿದ ಮಹಿಳೆಯರ ಉದಾಹರಣೆ ಅಹಿಂಸಾತ್ಮಕ ಹೋರಾಟದ ಆಧುನಿಕ ರೂಪಗಳಾಗಿ ಚರ್ಚಿಸಿದರು. ಮಹಿಳಾ ಸಬಲೀಕರಣದ ಗುರಿ ಇನ್ನೂ ಸಂಪೂರ್ಣವಾಗಿ ಸಾಧಿಸಲು ಸಾಧ್ಯವಾಗಿಲ್ಲ ಎಂಬುದು ಚರ್ಚೆಯಾಗಿದೆ. ಮಹಿಳೆಯರು ರಾಜಕೀಯ, ಸಾಮಾಜಿಕ, ಆರ್ಥಿಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರೂ ಸಹ ಸಬಲೀಕರಣದ ಗುರಿ ಇನ್ನೂ ಸಾಧಿಸಿಲ್ಲ. ರಾಧಾ, ನಾವೀಗ ಕೆ ರಾಜ್ಕುಮಾರ್ ಅವರ ರಚನೆಯ ವೀರಧೀರರಾಳಿದ ಭವ್ಯ ಭಾರತ ಎಂಬ ಗೀತೆಯನ್ನು ಕೇಳೋಣ.

0: ನಾವೀಗ ಮಹಿಳಾ ಸಬಲೀಕರಣದ ಬಗ್ಗೆ ಗಾಂಧೀಜಿಯವರ ಒಟ್ಟಾರೆ ಅಭಿಪ್ರಾಯದ ಬಗ್ಗೆ ನಮ್ಮದೇ ತೀರ್ಮಾನಕ್ಕೆ ಬರೋಣವೇ. ಗಾಂಧೀಜಿಯವರು ಈ ಹಿಂದೆ ಹೇಳಿದಂತೆ ಭಾರತದಲ್ಲಿ ಮಹಿಳೆಯರು ಮಧ್ಯರಾತ್ರಿಯಲ್ಲಿಯೂ ದೇಶದ ಬೀದಿಗಳಲ್ಲಿ ನಿರ್ಭಯವಾಗಿ ಸುರಕ್ಷಿತ ಭಾವನೆಯಿಂದ ನಡೆದುಕೊಂಡು ಹೋಗುವಂತಾದಾಗ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಅರ್ಥ. ಗಾಂಧೀಜಿಯವರು ಕಲಿಸಿದ್ದು ಏನೆಂದರೆ, ಬಡ ಮಹಿಳೆಯರೊಂದಿಗೆ ನಮ್ಮ ಭೌತಿಕ, ಆರ್ಥಿಕ, ಬೌದ್ಧಿಕ ಸಂಪನ್ಮೂಲ ಹಂಚಿಕೊಳ್ಳದೆ ಮಹಿಳಾ ಸಬಲೀಕರಣ ಸಾಧ್ಯವಿಲ್ಲ. ಗಾಂಧೀಜಿಯವರ ಸೂತ್ರ ಹಂಚಿಕೆ ಮತ್ತು ತ್ಯಾಗ. ನಾಲ್ಕು ಗೋಡೆ ಮಧ್ಯದಲ್ಲಿದ್ದ ಅಕ್ಷರ ಜ್ಞಾನವಿಲ್ಲದ ಮಹಿಳೆಯರನ್ನು ಸಹ ಸಾರ್ವಜನಿಕ ಜೀವನಕ್ಕೆ ಕರೆತರುವಲ್ಲಿ ಗಾಂಧೀಜಿಯವರ ಪಾತ್ರ ಮಹತ್ವದ್ದಾಗಿದೆ. ಮಹಿಳೆಯರು ಸಹ ತಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ತಾವು ರಾಷ್ಟ್ರ ನಿರ್ಮಾತೃಗಳು ಮತ್ತು ಶಾಂತಿಯುತ ಜಗತ್ತಿನ ನಿರ್ಮಾತೃಗಳು ಎಂಬುದನ್ನು ಅರಿತುಕೊಳ್ಳಬೇಕು. ತೊಟ್ಟಿಲನ್ನು ತೂಗುವ ಕೈಯೇ ಜಗತ್ತನ್ನು ಆಳುವ ಕೈ. ಮಹಿಳಾ ಸಬಲೀಕರಣದ ಗುರಿ ಅಧಿಕಾರವನ್ನು ಪಡೆಯುವುದಾಗಿರಬಾರದು, ಅದು ಸಂಪೂರ್ಣ ವಿಮೋಚನೆ ಆಗಿರಬೇಕು. ಆಧುನಿಕ ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿ ಬೆವರು, ನೋವು, ಶ್ರಮ ಎದುರಿಸುತ್ತಾ ಲಕ್ಷಾಂತರ ಮಹಿಳೆಯರನ್ನು ಚಳುವಳಿಗೆ ಸೆಳೆಯುವಲ್ಲಿ ಯಶಸ್ವಿಯಾದರು. ಮಹಿಳಾ ಶಿಕ್ಷಣ ಅವರ ಮೊದಲ ಹೆಜ್ಜೆಯಾಗಿತ್ತು. ಗಾಂಧೀಜಿಯವರ ಮಹಿಳಾ ಸಬಲೀಕರಣದ ನಮ್ಮ ಆಶಯ ಮತ್ತು ಗುರಿ ಸಾಧಿಸಲು ಇನ್ನೂ ಬಹಳ ದೂರ ಸಾಗಬೇಕಾಗಿದೆ. ಸ್ವರ್ಣ
1: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ವರಾಂಜಲಿ ಸಂಗೀತ ಕೇಂದ್ರದ ಸದಸ್ಯರು ಶ್ರೀಮತಿಯರಾದ ಸ್ವರ್ಣಾ ನಾಗರಾಜ್, ಸುಧಾ ಶಿವರಾಮ್, ಸವಿತಾ ದಿನೇಶ್, ರಾಧಾಜಿರಾವ್, ಪ್ರಮೋದ ಕುಮಾರಸ್ವಾಮಿ, ಶಿವಗಂಗಾ ನೀಲಕಂಠ, ರೋಹಿಣಿ ಮಹೇಶ್ ಹಾಗೂ ತಬಲಾ ಸಹಕಾರ ನೀಡಿದವರು ಶ್ರೀಯುತ ವಿದ್ವಾನ್ ಉದಯ್ಕುಮಾರ್ ಅವರು. ಎಲ್ಲರಿಗೂ ನಮಸ್ಕಾರ.
2: ಇದುವರೆಗೂ ಗಾಂಧಿ ಜಯಂತಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಮೈಸೂರಿನ ಸ್ವರಾಂಜಲಿ ಸಂಗೀತ ಕೇಂದ್ರದ ಸದಸ್ಯೆಯರು. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 4:30. ಈಗ ವೃತ್ತಿ ಮಾರ್ಗದರ್ಶನ. ಕನ್ನಡ ಭಾಷಾ ವಿಷಯದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳ ಕುರಿತು ಮೈಸೂರಿನ ಎಸ್ಡಿಎಂ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವಿನೋದ ಅವರೊಂದಿಗಿನ ಮಾತುಕತೆಯ ಎರಡನೇ ಭಾಗ. ಪ್ರಸ್ತುತಿ ಅರ್ಚನಾ ಆರ್ಯಾ.

0: ಕನ್ನಡ ಓದುವಂತಹ ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ತಪ್ಪು ಕಲ್ಪನೆಗಳಿರುತ್ತೆ. ಆ ತಪ್ಪು ಕಲ್ಪನೆಗಳು ಯಾವುದು ಮತ್ತೆ ಅದನ್ನ ಹೋಗ್ಲಾಡಿಸ್ಕೊಳ್ಳುವಂತಹ ಬಗೆ ಹೇಗೆ?
1: ತಪ್ಪು ಕಲ್ಪನೆಗಳೇನಿದೆ ಅಂತಂದ್ರೆ, ಬರೀ ಕರ್ನಾಟಕದಲ್ಲಿ ಕನ್ನಡ ಒಂದು ಓದ್ಕೊಂಡ್ರೆ ಯಾವ ಪ್ರಯೋಜನನೂ ಇಲ್ಲ. ಇವತ್ತು ಜಾಗತೀಕರಣದ ಸಂದರ್ಭದಲ್ಲಿ ನಾವು ಎಲ್ಲರ ಮನಸ್ಸಲ್ಲೂ ಇರೋದು ಏನು ಅಂತಂದರೆ, ಒಂದು ನಾನು ಯಾವುದಾದ್ರು ಒಂದು ವೃತ್ತಿಗೆ ಹೋಗಬೇಕು ಅಂತಂದರೆ ನನಗೆ ಇಂಗ್ಲೀಷ್ ಖಂಡಿತ ಕಡ್ಡಾಯವಾಗಿ ಗೊತ್ತಿರಲೇಬೇಕು, ಗೊತ್ತಿದ್ರೆ ಮಾತ್ರ ನಾನು ಒಂದು ಲಕ್ಷಾಂತರ ಸಂಪಾದನೆ ಮಾಡ್ಬೋದು ಅನ್ನುವಂಥ ಭಾವನೆ ಇದೆ. ಆದರೆ ಅದ್ರ ಜೊತೆಗೆ ಒಂದು ಕೀಳರಿಮೆ, ನಂಗೆ ಬರೀ ಕನ್ನಡ ಮಾತ್ರ ಬರುತ್ತೆ, ನನಗೆ ಇಂಗ್ಲೀಷ್ ಬರಲ್ಲ ಅಥವಾ ಇನ್ಯಾವುದೋ ಒಂದು ಭಾಷೆ ನನಗೆ ಸರಿಯಾಗಿ ಬರ್ತಿಲ್ಲ ಅನ್ನುವಂಥ ಒಂದು ಕೀಳರಿಮೆ. ಅದ್ರ ಜೊತೆಗೆ ಕನ್ನಡಕ್ಕೊಂದು ಮಿತಿ ಇದೆ ಅಂತ, ಕರ್ನಾಟಕದಲ್ಲಿ ಮಾತ್ರ ಕನ್ನಡಕ್ಕೆ ಅಸ್ತಿತ್ವ, ಇನ್ನೆಲ್ಲೂ ಇಲ್ಲ ಅನ್ನುವಂಥ ಭಾವನೆ ಇದೆ. ಈ ಎಲ್ಲ ಭಾವನೆಗಳಿಂದ ಹೊರಗೆ ಬರಬೇಕು ಅಂತಂದಾಗ ಇದನ್ನೇ ಒಂದು ಸವಾಲಾಗಿ ನಾವು ತೆಗೆದುಕೊಂಡು ನಾವು ಭಾಷೆಯನ್ನು ಕಲಿಬಹುದು ಅಥವಾ ಅದನ್ನು ವಿಸ್ತರಿಸ್ಕೊಳ್ಬಹುದು. ಯಾಕೆಂತಂದರೆ ನಮಗೆ ಬೇರೆ ಭಾಷೆಗಳು ಗೊತ್ತಿದೆ, ನಮ್ಮ ಭಾಷೆಯನ್ನು ಅದ್ರ ಜೊತೆಗೆ ಜೋಡಿಸ್ಕೋಬಹುದು. ಮತ್ತು ದೇಸಿ ಭಾಷೆ, ಇವತ್ತು ದೇಸಿ ಭಾಷೆಗೆ ಹೆಚ್ಚು ಮಹತ್ವ ಇದೆ, ಜನಪದ ಭಾಷೆಗೆ ಹೆಚ್ಚು, ಆಡು ಭಾಷೆಗೆ ಹೆಚ್ಚು ಮಹತ್ವ ಇದೆ, ಆಡು ಭಾಷೆಗಳಲ್ಲೇ ಕೃತಿಗಳು ಬರ್ತಾ ಇವೆ. ಆಮೇಲೆ ಜನಪದ ಸಾಹಿತ್ಯಕ್ಕೆ ಅಥವಾ ಗಾದೆಗಳಿಗೆ ಒಗಟುಗಳಿಗೆ ಇವತ್ತು ಹೆಚ್ಚು ಬೆಲೆ ಇದೆ, ಮತ್ತು ಅಲ್ಲಿರುವಂಥ ಮೂಲ ಕಲಾವಿದರಿಗೆ ಹೆಚ್ಚು ಬೆಲೆ ಇದೆ. ನಾವು ಅವರನ್ನು ಸಂಪರ್ಕಿಸಿ ನಾವು ಸಹಜವಾಗಿ ಮಾತನಾಡುವಂಥದ್ದು ಇದೆಯಲ್ಲ, ಆ ಮಾತಿಗೆ ಇವತ್ತು ಹೆಚ್ಚು ಬೆಲೆ ಇರೋದ್ರಿಂದ ಅದನ್ನು ನಾವು ಯಾವ್ಯಾವ

0: ರೀತಿನಲ್ಲಿ ಬಳಸ್ಕೊಳ್ಬಹುದು ಅನ್ನುವಂಥದ್ದು ನೋಡ್ಬೋದು. ಈಗ ರಂಗ ಕಲಾವಿದರಾಗಿ ಹೋಗುವ ಸಂದರ್ಭದಲ್ಲಿ ಆ ಆಡು ಮಾತಿಗೆ ಸಹಜವಾದ ಭಾಷೆಗೆ ಒಂದು ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ. ಸೊ ಅದರಿಂದ ಈ ಎಲ್ಲವನ್ನ ಮುರಿದು, ಅಂದರೆ ಕನ್ನಡ ಭಾಷೆಯನ್ನ ಬರೀ ಅದೊಂದನ್ನೇ ಕಲ್ತ್ಕೊಂಡ್ರೆ ನನಗೆ ಬದುಕು ನಡ್ಸೋಕ್ಕಾಗಲ್ಲ ಅನ್ನುವಂಥದ್ದನ್ನು ನಾವು ಅದನ್ನು ಮುರಿದು ನಾವು ಹೊರಗಡೆ ಹೋದರೆ ಮಾತ್ರ ನಮ್ಮ ಭಾಷೆಯನ್ನು ವಿಸ್ತರಿಸ್ಕೊಂಡು ನಾವು ಖಂಡಿತ ಬೆಳಿಬಹುದು.
1: ಇವಾಗ ನೀವು ತಂತ್ರಜ್ಞಾನದಲ್ಲಿ ಮತ್ತೆ AIನಲ್ಲಿ ಕನ್ನಡವನ್ನ ಹೇಗೆ ತುಂಬೋದು ಮತ್ತೆ ಅದರೊಳಗಿಂದ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ ಅಲ್ವಾ? ಆ AI ಆಗಿರ್ಬಹುದು, ತಂತ್ರಜ್ಞಾನ ಆಗಿರ್ಬಹುದು, ಎಲ್ಲವೂ ಡಿಜಿಟಲೀಕರಣ ಆಗ್ತಾ ಇದೆ. ಇದರಿಂದ ಕನ್ನಡಕ್ಕೆ ಅಪಾಯ ಇದೆಯಾ ಅಥವಾ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ಳುವಂತಹ ಅವಕಾಶ ಇದೆಯಾ?
0: ಅಪಾಯ ಅಂತೂ ಖಂಡಿತ ಇಲ್ಲ. ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ನಾವೇ ಮನಸ್ಸು ಮಾಡಬೇಕು. ಯಾಕೆ ಅಂತಂದರೆ ಯಾವ ಕಾಲಕ್ಕೂ ಬದಲಾವಣೆ ಅನ್ನೋದು ಸಹಜ. ನೀವು ಇವಾಗ ಇಡೀ ಕನ್ನಡ ಸಾಹಿತ್ಯನೋ ಅಥವಾ ರಾಜಕೀಯವನ್ನೋ ಇತಿಹಾಸವನ್ನೋ ಏನೇ ಅವಲೋಕನ ಮಾಡಿದರೂ ಸಹ ಅದು ನಿರಂತರವಾದ ಒಂದು ಚಲನೆ, ಒಂದು ಬದಲಾವಣೆಯನ್ನು ತೆಗೆದುಕೊಂಡೇ ಹೋಗುತ್ತೆ. ಹಾಗೆ ಇವತ್ತು ನಾವು ಬದಲಾವಣೆಯ ಕಾಲದಲ್ಲಿ ಇದ್ದೀವಿ, ಇದು ಸಹಜವೇ. ಅದು ಆಧುನಿಕತೆ, ನಾಗರಿಕತೆ ಬೆಳೆದಂಗೆಲ್ಲ ತಂತ್ರಜ್ಞಾನನೂ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಿದೆ. ಸೊ ಅದಕ್ಕೆ ತಕ್ಕಂಗೆ ನಾವು ಭಾಷೆಯನ್ನು, ನಮ್ಮ ಸಂಸ್ಕೃತಿಯನ್ನು ಅದ್ರ ಜೊತೆಗೇನೆ ತೆಗೆದುಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆ ಅಂತಂದರೆ ಈಗ ನೀವು ಮೊದಲು ನಾವೆಲ್ಲ ಓದುವ ಸಂದರ್ಭದಲ್ಲಿ ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಕೂತ್ಕೊಂಡು ಓದ್ತಿದ್ವಿ, ದಿನಪತ್ರಿಕೆ ಓದಿ, ಅದೇ ದಿನಪತ್ರಿಕೆ ನಿಮ್ಗೆ ಆನ್ಲೈನಲ್ಲಿ ಸಿಗ್ತಾ ಇದೆ ಅಥವಾ ಅದೇ ಪುಸ್ತಕಗಳು ನಿಮಗೆ ಡಿಜಿಟಲ್ ರೂಪದಲ್ಲಿ ನಮಗೆ ಸಿಗ್ತಾ ಇದೆ. ಈಗ ಇವತ್ತು ನೀವು ಏನೋ ಒಂದು ಗೂಗಲಲ್ಲಿ ಸರ್ಚ್ ಮಾಡ್ತೀರಿ ಅಥವಾ ಬೇರೆ ಯಾವುದಾದ್ರೂ ಒಂದು ವೆಬ್ಸೈಟ್ಗೆ ಹೋಗ್ತೀರಿ ಅಂತಂದರೆ ಅಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ಅಂದರೆ ಅದು ರೆಫರೆನ್ಸೇ ನಿಮಗೆ, ಆ ರೆಫರೆನ್ಸನ್ನು ನಾವು ತೆಗೆದುಕೊಂಡು ಅದನ್ನೇ ಒಂದು ಶಕ್ತಿಯಾಗಿ ತೆಗೆದುಕೊಂಡು ಅದನ್ನು ನಮ್ಮ ಭಾಷೆಯನ್ನು ಬೆಳೆಸಬಹುದು. ಅಂದರೆ ಈಗ ಕನ್ನಡವನ್ನು ಕಲಿಸ್ಲಿಕ್ಕೆ ಇವತ್ತು ಸಾಕಷ್ಟು ಅವಕಾಶಗಳಿವೆ ಅಂತ ಅನ್ಸುತ್ತೆ. ಅಂದರೆ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ಬರೀ ನಾವು ಕಲ್ತಿರ್ತಿದ್ವಿ, ಜೊತೆಗೆ ನಾವು ಅದ್ರ ಜೊತೆಗೆ ಬೆಳೀತಾ ಇದ್ವಿ ಅಷ್ಟೇ. ಇವತ್ತು ಬೇರೆ ಭಾಷೆಗಳನ್ನು ಹೆಚ್ಚು ಕಲ್ತಿರೋದ್ರಿಂದ, ಕನ್ನಡವನ್ನು ಕಡಿಮೆ ಕಲಿತಾ ಇರೋದ್ರಿಂದ, ಕನ್ನಡದ ಅವಶ್ಯಕತೆ ಕಾಣಿಸ್ತಾ ಇರೋದ್ರಿಂದ ಕನ್ನಡವನ್ನು ಕಲಿಸ್ಲಿಕ್ಕೆ ಬೇರೆ ಬೇರೆ ದಾರಿಗಳಿವೆ. ಆ ದಾರಿಗಳನ್ನು ನಾವು ಈ ತಂತ್ರಜ್ಞಾನದ ಜೊತೆಗೆ ಹುಡುಕೊಂಡ್ರೆ ಖಂಡಿತ ನಾವು ಕನ್ನಡವನ್ನು ಈ ತಂತ್ರಜ್ಞಾನದ ಜೊತೆ ಜೊತೆಗೇನೆ ಬೆಳೆಸ್ತಾ ಹೋಗಬಹುದು. ಹಾಗೆ ಬೆಳೆದವರ ಸಂಖ್ಯೆನೂ ಸಾಕಷ್ಟಿದೆ.
1: ಹೌದು, ವಿಜ್ಞಾನ ಕ್ಷೇತ್ರ ತಗೋಬಹುದು, ಇತಿಹಾಸ ತಗೋಬಹುದು, ಎಲ್ಲದರಲ್ಲೂ ತುಂಬಾ ಕೊಡುಗೆ ಕೊಟ್ಟವರನ್ನ ನೋಡ್ತೀವಿ.
0: ತುಂಬಾ ಜನ ಇದ್ದಾರೆ.
1: ಹೌದು, ಆ ತರದ ವಿಜ್ಞಾನ ಕ್ಷೇತ್ರ ಆಗಿರ್ಬಹುದು, ಬೇರೆ ಕ್ಷೇತ್ರ ಆಗಿರ್ಬಹುದು, ಯಾರ್ದಾರು ಒಂದಿಬ್ಬರ ಉದಾಹರಣೆಯನ್ನ ನೀವು ಹಂಚ್ಕೋಬಹುದಾ?
0: ಖಂಡಿತ. ಈಗ ಶೈಕ್ಷಣಿಕವಾಗಿ ಒಂದು ಆಡಳಿತಾತ್ಮಕ ವಲಯದಲ್ಲಿ ನಾವೇನಾದರೂ ನೋಡೋದಾದರೆ, ಒಂದೊಂದೇ ಹಂತವಾಗಿ ನಾವು ನೋಡೋದಾದರೆ, ಸುಮ್ಮನೆ ಒಂದೆರಡು ಇಲ್ಲಿ ಉದಾಹರಣೆಗಳನ್ನ ನಾನು ಕೊಡೋದಾದರೆ, ನೀವು ಡಾಕ್ಟರ್ ಹಾಮನಾಯ್ಕರ ಹೆಸರು ಕೇಳಿರ್ತೀರಿ. ಅವರು ಕನ್ನಡದಲ್ಲಿ MA ಮುಗಿಸಿ ಅಮೇರಿಕಾದಲ್ಲಿ ಭಾಷಾ ವಿಜ್ಞಾನದಲ್ಲಿ PhD ಮಾಡ್ತಾರೆ. ಆಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ಕುಲಪತಿಗಳಾಗಿ ಅವರು ಯಶಸ್ವಿ ಆಡಳಿತಗಾರರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಜೊತೆಗೆ ಅಂಕಣ ಬರಹಗಾರರಾಗಿ ಜನಪ್ರಿಯತೆಯನ್ನು ಪಡ್ಕೊಂಡಂತಹ ಬಹಳ ದೊಡ್ಡ ವಿದ್ವಾಂಸರು, ಲೇಖಕರು ಡಾಕ್ಟರ್ ಹಾಮನಾಯ್ಕರವರು. ಹಾಗೆಯೇ ನೀವು ಡಾಕ್ಟರ್ ವಿವೇಕ್ ರೈ ಅವರ ಹೆಸರನ್ನು ನೀವು ಕೇಳಿದ್ದೀರಿ. ಅವರು ಸಹ ಕನ್ನಡ ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸವನ್ನು ಮಾಡಿದವರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಅವರು ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ಜರ್ಮನಿಯ ವಿಶ್ವವಿದ್ಯಾನಿಲಯದಲ್ಲಿ ಭಾರತೀಯ ಸಂಸ್ಕೃತಿಯನ್ನು, ಭಾಷೆಯನ್ನು ಅಲ್ಲಿ ಪ್ರಚಾರವನ್ನು, ಪ್ರಸಾರವನ್ನು ಮಾಡಲಿಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಜಾಗತಿಕ ಮಟ್ಟದಲ್ಲಿ ಕೀರ್ತಿಯನ್ನು ಕಳಿಸಿದಂಥವರು ಡಾಕ್ಟರ್ ವಿವೇಕ್ ರೈ ಅವರು. ಇನ್ನು ಡಾಕ್ಟರ್ ಮುದ್ದುಮೋಹನ್ ಅವರು IAS ಆಫೀಸರ್ ಅವರು, ಅವರು ಕನ್ನಡ ಸಾಹಿತ್ಯವನ್ನು ಬಹಳವಾಗಿ ಪ್ರೀತಿಸಿ ಆಡಳಿತ ವಲಯದಲ್ಲಿ ಯಶಸ್ಸು ಕಂಡಂತಹ ಒಬ್ಬ ಪ್ರಮುಖ ಅಧಿಕಾರಿ ಅವರು. ಅರ್ಜುನ್ ಗೊಳಸಂಗಿ ಅಂತ KAS ಆಫೀಸರ್ ಅವರು, ಅವರು KPSC ಪರೀಕ್ಷೆಗಳಲ್ಲಿ ಕನ್ನಡವನ್ನು ಒಂದು ಪ್ರಮುಖ ವಿಷಯವಾಗಿ ತೆಗೆದುಕೊಂಡು ಕರ್ನಾಟಕ ಸರ್ಕಾರದ ಉನ್ನತ ಆಡಳಿತ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿರುವಂತವರು. ಹೀಗೆ ಇನ್ನೂ ನಿಮ್ಗೆ ಅನೇಕ ಉದಾಹರಣೆಗಳನ್ನ ಕೊಡಬಹುದು. ಪತ್ರಿಕೋದ್ಯಮ ಕ್ಷೇತ್ರ ಅಂತಂದ್ರೆ ಲಂಕೇಶ್ ಅವರು, ರವೀಂದ್ರ ರೇಷ್ಮೆ ಅವರು, ಹೀಗೆ ಅನೇಕ ಮಹನೀಯರನ್ನ ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು.
1: ಅದೇ, ಇಂಥವ್ರನ್ನ ನಾವು ಆದರ್ಶ ಅಂತ ಹೇಳಿ ಇಟ್ಕೊಂಡ್ರೆ ನಮಗ್ ವೃತ್ತಿಗಾಗ್ಲಿ ಅಧ್ಯಯನಕ್ಕಾಗ್ಲಿ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆದ್ರೆ ಅಂಥವ್ರನ್ನ ಇಟ್ಕೊಳ್ಳುವಂತಹ ಮನಸ್ಥಿತಿ ನಾವು ಮೊದಲಿಗೆ ಬೆಳೆಸ್ಕೊಳ್ಬೇಕು.
0: ಹೌದು,
1: ಈಗ ಆಧುನಿಕ ಸಂಶೋಧನೆ ಮಾರ್ಗ ತುಂಬಾ ಉಜ್ವಲವಾಗಿದೆ, ಅದರಲ್ಲಿ ಹಳೆಗನ್ನಡದ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ?
0: ಈ ಹೊತ್ತಲ್ಲಿ ಹಳೆಗನ್ನಡ ಸಾಹಿತ್ಯ ಅಂತಂದಾಗ ಸಾಕಷ್ಟು ಜನ, ಅದರಲ್ಲೂ ನನ್ನ ವಿದ್ಯಾರ್ಥಿಗಳನ್ನೇ ಗಮನಿಸಿದ್ರೆ, ಹಳೆಗನ್ನಡದಿಂದ ಏನ್ ಪ್ರಯೋಜನ ಇದೆ ಅನ್ನುವಂಥ ಒಂದು ಮನೋಭಾವ ಇದೆ. ಯಾಕೆ ಓದ್ಬೇಕು ಅದನ್ನ, ನಾವು ಏನು ಓದ್ಬೇಕು ಅಂತಿದ್ದೀವಿ, ಅದನ್ನ ಹೊಸಗನ್ನಡದಲ್ಲೇ ಓದ್ಕೋಬಹುದಾ? ಹಳೆಗನ್ನಡಕ್ಕೆ ಅದರದೇ ಆದಂತಹ ಒಂದು ಸೌಂದರ್ಯ

0: ಆಗುತ್ತೆ. ಮತ್ತೆ ಆ ಕಾಲದ ರಾಜಕೀಯ, ಧಾರ್ಮಿಕ, ಸಮಕಾಲೀನ ಒಂದು ಏನಿತ್ತು, ಆ ಸಮಕಾಲೀನ ಪರಿಸ್ಥಿತಿಗಳೇನಿತ್ತು, ಅದೆಲ್ಲದರ ಜೊತೆಗೆ ಹಳಗನ್ನಡದ್ದೇ ಆದಂತಹ ಒಂದು ಒಂದು ಶಕ್ತಿ ಇದೆ. ಜೊತೆಗೆ ಆ ಕಾಲದ ಮೌಲ್ಯಗಳಿವೆ. ಆ ಮೌಲ್ಯಗಳೊಟ್ಟಿಗೆ, ಆ ಕಾಲದ ಸಂಸ್ಕೃತಿಯ ಒಟ್ಟಿಗೆ ನಾವು ಹಳಗನ್ನಡವನ್ನು ಅಭ್ಯಾಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಯಾರು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಬಹಳ ಆಳವಾಗಿ ಅಭ್ಯಾಸ ಮಾಡಬೇಕು ಅಂತ ಅನ್ಕೊಳ್ತಾವ್ರೋ ಖಂಡಿತ ಅವರು ಹಳಗನ್ನಡ ಸಾಹಿತ್ಯವನ್ನು ಓದಲೇಬೇಕು. ಮೂಲದಲ್ಲಿ ಓದಿದ್ರೆ ಬಹಳ ಚೆನ್ನ, ಯಾಕೆ ಅಂತಂದರೆ ಮೂಲದ ಒಂದು ಸೊಗಸು ಅವ್ರಿಗೆ ಅರ್ಥ ಆಗುತ್ತೆ. ಯಾರಿಗೆ ಹಳಗನ್ನಡ ಬೇಕಾಗಿಲ್ಲ, ನಾವು ಅದನ್ನು ಬರೀ ಒಂದು ಕೇವಲ ಒಂದು ವೃತ್ತಿಯಾಗಿ ಒಂದು ವ್ಯಾಪಾರದ ಮನೋವೃತ್ತಿಯಲ್ಲಿ ನಾವು ಭಾಷೆನ ನೋಡ್ತೀವಿ ಅಂತ ಅಂದ್ಕೊಳ್ತೀವಿ, ಅಟ್ಲೀಸ್ಟ್ ಅದರ ಒಂದು ಹೊಸಗನ್ನಡದ ರೂಪವನ್ನು ಸಹ ಅವರು, ಅಂದರೆ ಹೊಸಗನ್ನಡದಲ್ಲಿರುವಂತಹ ಕೃತಿಗಳನ್ನು ಸಹ ಅವರು ಓದಬಹುದು. ಹೀಗೆ ಓದೋದ್ರಿಂದ ಏನಾಗುತ್ತೆ, ಭಾಷೆ ಹೇಗೆ ಬೆಳೆದು ಬಂತು, ಆ ಭಾಷೆಯ ವಿಕಾಸವನ್ನು ಅವ್ರು ಗಮನಿಸಬಹುದು. ಆ ಭಾಷೆಯ ವಿಕಾಸದ ಜೊತೆಗೆ ಆ ಪದ ಸೌಂದರ್ಯ, ಆ ವರ್ಣನಾ ಒಂದು ರೀತಿ, ಮತ್ತು ಆ ಕಾಲದಲ್ಲಿದ್ದಂಥ ಕವಿಗಳು, ಲೇಖಕರು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ರು, ಅವರ ಕಲ್ಪನಾ ವಿಲಾಸಗಳು, ಅವರು ಏನು ಕೊಡುಗೆಯನ್ನು ಕೊಟ್ಟರು, ಸಾಮಾಜಿಕವಾಗಿ ಆಗಿರಬಹುದು ಅಥವಾ ರಾಜಕೀಯವಾಗಿಯೂ ಸಹ ಅವರು ಹೇಗೆ ಕೃತಿಗಳನ್ನ ಬಳಸ್ಕೊಂಡ್ರು. ಈಗ ಪಂಪ ಏನ್ ಮಾಡ್ತಾನೆ, ತನ್ನ ಕಾಲದಲ್ಲಿ ಬರೆದಂತಹ ಎರಡು ಕೃತಿಗಳನ್ನ, ಅವನು ಏನು ಎರಡು ಮಹಾಕಾವ್ಯಗಳನ್ನ ಬರೀತಾನೆ, ವಿಕ್ರಮಾರ್ಜುನ ವಿಜಯ ಆಗಿರಬಹುದು ಅಥವಾ ಆದಿಪುರಾಣ ಆಗಿರಬಹುದು, ಒಂದು ಲೌಕಿಕ ಕಾವ್ಯ ಅಂತ ಬರೀತಾನೆ, ಇನ್ನೊಂದು ಧಾರ್ಮಿಕ ಕಾವ್ಯ ಅಂತ ಬರೀತಾನೆ. ಒಂದು ಜೈನ ಧರ್ಮದ ಪ್ರಭಾವ ಇದ್ದಿದ್ರಿಂದ ಜೈನ ಧರ್ಮದ ಒಂದು ಪ್ರಮುಖವಾದ ವಿಷಯಗಳು ನಮಗೆ ಆದಿಪುರಾಣದಲ್ಲಿ ಸಿಗತ್ತೆ. ಮಹಾಭಾರತವನ್ನು ಆಧರಿಸಿ ಅವನು ಬರೆದಂತ ಸಂದರ್ಭದಲ್ಲಿ ಅವನ ದೊರೆ ಹರಿಕೇಸರಿ ಅವನನ್ನ ಅವನು ಅಲ್ಲಿ ಆ ಪಾತ್ರದಲ್ಲಿ ತರ್ತಾನೆ, ಅಲ್ಲಿ ಬರುವಂತ ಪ್ರಧಾನ ಪಾತ್ರದಲ್ಲಿ ತರ್ತಾನೆ. ಹೀಗೆ ಆ ಕಾಲದಲ್ಲಿದ್ದಂತಹ ರಾಜಕೀಯ ವ್ಯವಸ್ಥೆಗಳು ನಮಗೆ ಗೊತ್ತಾಗುತ್ತೆ. ಇತಿಹಾಸ ಇಲ್ಲದೇನೆ ನಾವು ವರ್ತಮಾನಕ್ಕೆ ಬರೋಕ್ಕಾಗಲ್ಲ, ವರ್ತಮಾನದಲ್ಲಿ ನಾವು ಆಲೋಚನೆ ಮಾಡದೇ ಭವಿಷ್ಯಕ್ಕೆ ಹೋಗೋಕ್ಕಾಗಲ್ಲ.
1: ನಿಜ.
0: ಆದ್ರಿಂದ ಹಳಗನ್ನಡ ಸಾಹಿತ್ಯ ಬಹಳ ಮುಖ್ಯ, ಅದಕ್ಕೆ ಅದರದೇ ಆದಂತ ಸೌಂದರ್ಯ ಇದೆ, ಅದನ್ನ ನಾವು ಗುರುತಿಸ್ಕೊಳ್ಳೋದಕ್ಕೆ ನಾವು ಹಳಗನ್ನಡವನ್ನ ಅಭ್ಯಾಸ ಮಾಡಬೇಕು.
1: ಅಂದ್ರೆ ಇವಾಗ ಹೇಗಾಗೋಗಿದೆ ಪ್ರಪಂಚ, ಪ್ರಪಂಚದಲ್ಲಿ ಭಾರತ, ಭಾರತದಲ್ಲಿ ಕರ್ನಾಟಕ, ಕರ್ನಾಟಕದಲ್ಲಿ ಕನ್ನಡಿಗರ ಮನಸ್ಥಿತಿ ಏನು ಅಂತ ಹೇಳಿದ್ರೆ, ಏನೇ ಮಾಡಿದ್ರು ಪ್ರಯೋಜನ ಏನು ಅನ್ನೋಂತಹ ಪ್ರಶ್ನೆಗೆ ಕಟ್ಟ ಕಡೆಯದಾಗಿ ಬಂದು ನಿಲ್ಲೋದು, ನನಗೇನಾದ್ರೂ ಆರ್ಥಿಕವಾಗಿ ಇದರಿಂದ ಪ್ರಯೋಜನ ಇದೆಯಾ ಅಂತ. ಹಾಗಾಗಿ ಈ ತರದ ಪ್ರಶ್ನೆಗಳು ಬರುತ್ತೆ
0: ಖಂಡಿತ. ಯಾಕೆ ಅಂದ್ರೆ ಎಲ್ಲಾ ಪ್ರಯೋಜನದ ದೃಷ್ಟಿಯಿಂದಲೇ ನೋಡ್ತಾ ಇರುವಂತ ಇವತ್ತಿನ ಯುವ ಸಮುದಾಯಕ್ಕೆ ಬದುಕಿನ ವಿಸ್ತಾರತೆಯನ್ನ ನಾವು ಅರ್ಥ ಮಾಡಿಸ್ಬೇಕು ಅಂತಂದ್ರೆ, ಬಹುಶಃ ನಾವು ಸಾಹಿತ್ಯದ ಮುಖಾಂತರವೇ ಅವ್ರಿಗೆ ಬದುಕಿನ ಸೌಂದರ್ಯವನ್ನ ಅರ್ಥ ಮಾಡಿಸಬಹುದು. ಬದುಕಿಗೆ ತನ್ನದೇ ಆದಂತಹ ಒಂದು ಏನೋ ಒಂದು ಬ್ಯೂಟಿ ಇದೆ, ಒಂದು ಸೌಂದರ್ಯ ಇದೆ. ಯಾಕೆ ಅಂತಂದ್ರೆ ಮನುಷ್ಯನಿಗೆ ಬೇಕಾಗಿರುವಂತದ್ದು ಹೊರಗೆ ಸಿಕ್ಕುವಂತಹ ಆಕರ್ಷಣೆಗಳು ಏನಿವೆ, ಅಧಿಕಾರನೋ ಅಥವಾ ಅವನಿಗೆ ಬೇಕಾಗಿರುವಂತಹ ಆರ್ಥಿಕ ಶಕ್ತಿನೋ, ಅದ್ರ ಜೊತೆಗೆ ಅವನಿಗೆ ಮಾನಸಿಕ ದೃಢತೆ ಬೇಕು, ಒಂದು ಬೌದ್ಧಿಕವಾದ ಒಂದು ಪರಿಜ್ಞಾನ ಬೇಕು, ಜೊತೆಗೆ ಬದುಕನ್ನ ಗಾಢವಾಗಿ ಅನುಭವಿಸುವಂತಹ ಒಂದು ಮನಸ್ಥಿತಿ ಬೇಕು. ಇದೆಲ್ಲವನ್ನ ಕೊಡುವಂಥದ್ದು ಆರ್ಥಿಕ ಶಕ್ತಿ ಅಲ್ಲ. ಆರ್ಥಿಕ ಶಕ್ತಿ ನಮ್ಗೆ ಏನ್ ಮಾಡುತ್ತೆ, ಆತ್ಮವಿಶ್ವಾಸವನ್ನ ಕೊಡುತ್ತೆ ಬದುಕಲಿಕ್ಕೆ. ನಾನು, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಸಮಾಜದ ಒಳಗೆ ನಾನು ಧೈರ್ಯವಾಗಿ ನಿಲ್ಲಿಕ್ಕೆ ನನ್ಗೆ ಆರ್ಥಿಕ ಶಕ್ತಿ ಕೊಡುತ್ತೆ. ಆದ್ರೆ ಮಾನಸಿಕ ದೃಢತೆ ಅಥವಾ ಆತ್ಮತೃಪ್ತಿ ನಮಗ್ ಬೇಕು, ಅಥವಾ ನಮ್ಮ ಬದುಕನ್ನ ಬಹಳ ಸುಂದರವಾಗಿ ನಾನು ನೋಡಬೇಕು ಒಂದು ಪ್ರಕೃತಿಯ ಜೊತೆಗೋ, ಅಥವಾ ಒಂದು ಒಂದು ಕೌಟುಂಬಿಕ ನೆಲೆಯಲ್ಲೋ, ಒಂದು ಭಾವನಾತ್ಮಕ ನೆಲೆಯಲ್ಲೋ ನನ್ನ ಬದುಕನ್ನ ನಾನು ಬಹಳ ಸುಂದರವಾಗಿ ಕಾಣಬೇಕು ಅಂದ್ರೆ, ಅಂತರಂಗದ ಮುಖಾಂತರ ಕಾಣಬೇಕು ಅಂತಂದ್ರೆ ಅದು ಸಾಹಿತ್ಯದ ಮುಖೇನವೇ ಹೋಗ್ಬೇಕು. ಯಾಕೆಂದ್ರೆ ನೀವು ಯಾವುದೇ ಓದ್ಕೊಂಡಿರಿ, ಆದ್ರೆ ನೀವು ಸಾಹಿತ್ಯವನ್ನ ಓದಿದಾಗ ಅದು ಕುಟುಂಬದ ಅಥವಾ ಸಮಾಜದ ಮೂಲ ಸೂಕ್ಷ್ಮ ವಿಚಾರಗಳನ್ನ ಬಹಳ ಚೆನ್ನಾಗಿ ಹೇಳುತ್ತೆ, ಆಕರ್ಷಕವಾಗಿ ಹೇಳುತ್ತೆ. ಅದು ಒಂದು ರಿಪೋರ್ಟ್ ಕೊಡೋದಿಲ್ಲ, ಅದು ಅದೇನ್ ಮಾಡುತ್ತೆ, ನನ್ನ ಹೃದಯಕ್ಕೆ ತಟ್ಟುವ ಹಾಗೆ ಹೇಳುತ್ತೆ. ಅಂದ್ರೆ ಒಂದು ಸಂವೇದನಾಶೀಲತೆಯನ್ನ ಕೊಡುತ್ತೆ ಅದು. ನಾವ್ ಇವತ್ ಕಳ್ಕೊಂಡಿರೋದೇ ಅದು, ಎಲ್ಲವನ್ನ ಕೇವಲ ಒಂದು ಕ್ಯಾಲ್ಕುಲೇಟ್ ಮೈಂಡ್ ಅಲ್ಲಿ ವ್ಯಾಪಾರದ ದೃಷ್ಟಿಯಿಂದ ನೋಡುವಂತ ಒಂದು ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯನ್ನ ಬಿಡಿಸತ್ತೆ ಸಾಹಿತ್ಯ. ಆದ್ರಿಂದ ಪ್ರತಿಯೊಬ್ರು ಸಹ, ನಾನು ಒಂದು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ, ನಾವು ಯಾವ ಕ್ಷೇತ್ರದಲ್ಲಾದ್ರೂ ಸಾಧನೆ ಮಾಡೋಣ, ಎಷ್ಟು ಬೇಕಾದ್ರೂ ಆರ್ಥಿಕವಾಗಿ ನಾವು ಬೆಳೆಯೋಣ, ಆದರೆ ನಮಗೆ ಒಂದು ಬದುಕಿನ ಬಗ್ಗೆ ಒಂದು ಗಾಢವಾದ ಅನುಭವ ಬೇಕು ಅಂತಂದರೆ ನಾವು ನಿರಂತರವಾಗಿ ಒಂದು ಓದನ್ನು ರೂಢಿಸ್ಕೋಬೇಕು. ಓದಿನ ತಾಳ್ಮೆಯನ್ನು ಬಹುಶಃ ನಾವು ಇವತ್ತು ಕಳ್ಕೊಂಡಿದ್ದೀವಿ ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂತಂದರೆ ಕಾದಂಬರಿಗಳು ಅಂತಂದರೆ 300-400 ಪುಟಗಳಿರ್ತವೆ, ಕತೆ ಅಂದರೆ 10-15 ಪುಟ ಇರುತ್ತೆ, ಕವಿತೆ ಅಂದರೆ ಒಂದು 7-8 ಸಾಲ ಆದರೂ ಓದಬೇಕು. ಇವತ್ತಿನ ರೀಲ್ಸ್ ಯುಗದಲ್ಲಿ ಕೆಲವು ಸೆಕೆಂಡ್ ಒಳಗಡೆ ನನಗೆಲ್ಲ ಸಿಕ್ಕಿಬಿಡಬೇಕು ಅನ್ನೋ ಭ್ರಮೆ, ಆ ಕೆಲವೇ ಸೆಕೆಂಡಲ್ಲಿ ನಾನು ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಡಬೇಕು ಅಂತ ಕನಸು ಕಾಣುವಂಥ ಮನಸ್ಥಿತಿ ಒಳಗಡೆ ನಾವೆಲ್ಲ ಇದ್ದೀವಿ. ಹಾಗೆ ಕೊಡುವ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದ ನೋಡದೆ ಬದುಕಿನ ದೃಷ್ಟಿಯಿಂದ ನೋಡಿದ್ರೆ ಖಂಡಿತ ನಮಗೆ ಭಾಷೆ ಸಾಹಿತ್ಯ ಬಹಳ ಮುಖ್ಯ ಅಂತ ಅನ್ಸುತ್ತೆ.
1: ಈ ಥರದ ಭಾವವನ್ನು ಇಟ್ಕೊಂಡು ನಾವು ಮುಂದುವರಿಯೋಣ. ಆದರೆ ಕೇಳುಗರಿಗೆ ಹೌದಪ್ಪ, ನಾನು ಕನ್ನಡ ಓದೋದ್ರಿಂದ ನನಗೂ ಕೂಡ ವೃತ್ತಿ ಸಿಗತ್ತೆ, ನಾನು ಕೂಡ ಉದ್ಯೋಗದಲ್ಲಿ ಇರಬಹುದು ಅನ್ನೋ ಮನವರಿಕೆಯನ್ನು ಕೂಡ ಖಂಡಿತ ಮಾಡೋಣ ಅಲ್ವಾ ಮೇಡಮ್?
0: ಖಂಡಿತ ಮಾಡೋಣ.
1: ಕನ್ನಡ ಪರಿಣಿತರಿಗೆ ಇವಾಗ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ?
0: ಸರ್ಕಾರಿ ಹುದ್ದೆಗಳಿಗೆ ಈ ಹೊತ್ತಿಗಂತೂ ಯಾವುದೇ ಒಂದು ಅವರು ಹುದ್ದೆಗೆ ಹೋಗಬೇಕು ಅಂತಂದ್ರೆ ಒಂದು PUC ಮುಗಿಸಿರ್ತಾರೆ, ಅಲ್ಲಿಂದ ಡಿಪ್ಲೊಮಾಕ್ ಹೋಗ್ತಾರೆ, ಅಲ್ಲಿಂದ ಪದವಿಯನ್ನು ಮುಗಿಸ್ತಾರೆ, ಇಲ್ಲ ಮುಂದೆ ಹೈಯರ್ ಎಜುಕೇಷನ್ ಅಂದರೆ ಮಾಸ್ಟರ್ ಡಿಗ್ರಿ ಮುಗಿಸ್ತಾರೆ. ಈ ಎಲ್ಲ ಹಂತದಲ್ಲೂ ನೀವು ಕನ್ನಡ ಭಾಷೆಯನ್ನು ತೆಗೆದುಕೊಂಡು ಹೋಗ್ತೀರಾ ಅಂತಂದರೆ, ಅಲ್ಲಿ ನೀವು ಆಡಳಿತಾಧಿಕಾರಿ ಆಗಲಿಕ್ಕೆ ಮುಖ್ಯವಾಗಿ ಒಂದು KS ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಇಲ್ಲೆಲ್ಲ ಅವರು ಕರ್ನಾಟಕದಲ್ಲಿ ಅವರು ಪರೀಕ್ಷೆಗಳನ್ನು ತೆಗೆದುಕೊಳ್ತಾರೆ ಅಂತಂದರೆ, ಅದು ಸಿವಿಲ್ ಆಗಿರಬಹುದು ಅಥವಾ ಬೇರೆ ಯಾವುದೇ ಪರೀಕ್ಷೆಗಳು, ಆಡಳಿತಾತ್ಮಕ ಪರೀಕ್ಷೆಗಳಾಗಿರಬಹುದು, ಅಲ್ಲಿ ಕನ್ನಡ ಕಡ್ಡಾಯವಾಗಿ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಅದರಿಂದ ಅವರು ಅದನ್ನು ಓದಲೇಬೇಕು. ಅದ್ರ ಜೊತೆಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವರಿಗೆ ಬೇರೆ ಬೇರೆ ವಿಷಯಗಳಿರ್ತವೆ, ಸಬ್ಜೆಕ್ಟ್ಗಳಿರುತ್ತೆ. ಅದು ಸಮಾಜ ವಿಜ್ಞಾನ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಗಣಿತ ಆಗಿರ್ಬೋದು, ವಿಜ್ಞಾನ ಯಾವುದು ಬೇಕಾದ್ರೂ ಆಗಿರ್ಬೋದು. ಅವರು ಮೇಜರ್ ಕನ್ನಡವನ್ನು ತೆಗೆದುಕೊಂಡು ಅಲ್ಲಿ ಅಭ್ಯಾಸವನ್ನು ಮಾಡಿ ಆ ಸಬ್ಜೆಕ್ಟನ್ನು ಚೆನ್ನಾಗಿ ಓದ್ಕೊಂಡು ಕನ್ನಡವನ್ನು ಇಮೆ ಮಾಡ್ಕೊಂಡಿರುವಂಥವ್ರು ತಮ್ಮ ಸಬ್ಜೆಕ್ಟನ್ನೇ ಅಲ್ಲಿ ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಅದು ಒಂದು ಮೇಜರ್ ಸಬ್ಜೆಕ್ಟ್ ಅವ್ರಿಗೆ, ಅದನ್ನು ತಗೊಂಡು ಅವರು ಪಾಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳಾಗಿ ಅವ್ರ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಕಷ್ಟು ಅವಕಾಶಗಳು ಇವೆ. ಹಾಗೆ ಅವಕಾಶಗಳನ್ನು ಪಡ್ಕೊಂಡಿರೋರು ದೊಡ್ಡ ದಂಡೆ ನಮ್ಮಲ್ಲಿ ಇದೆ. ಮತ್ತೆ ಆ ಮುಖೇನ ನೋಡಿ, ಯಾರು ಆ ರೀತಿ ಹೋಗಿರ್ತಾರೋ ಅವ್ರು ಕೇವಲ ಅಧಿಕಾರಿಯಾಗಿ ಮಾತ್ರ ಉಳಿದಿರೋದಿಲ್ಲ, ಅದರ ಜೊತೆಗೆ ಅವರು ಹವ್ಯಾಸವಾಗಿ ಕವಿತೆ ಬರೆಯೋದು ಅಥವಾ ಕೃತಿಗಳನ್ನ ಬರೆಯೋದು ಅಥವಾ ಯಾವ್ದಾದ್ರು ಒಂದು ಪ್ರವಾಸ ಸಾಹಿತ್ಯವನ್ನ ಬರೆಯೋದು, ಈ ರೀತಿ ಹವ್ಯಾಸಗಳನ್ನು ರೂಢಿಸ್ಕೊಂಡು ಒಂದು ಭಾವನಾತ್ಮಕ ನೆಲೆಯಲ್ಲೂ ಸಹ ಒಬ್ಬ ಅಧಿಕಾರಿಯಾಗಿ ಯಶಸ್ವಿ ಆಗಿರುವಂತವ್ರನ್ನು ನಾವು ನೋಡಬಹುದು.
1: ನೀವೀಗ ಮಾಧ್ಯಮ, ಪತ್ರಿಕೋದ್ಯಮ, ಮುದ್ರಣ, ದೃಶ್ಯ ಮಾಧ್ಯಮ ಅಂತ ಹೇಳಿದ್ರೆ, ಈಗ OTT ಪ್ಲಾಟ್ಫಾರ್ಮ್ಗಳಲ್ಲಿ ಕನ್ನಡ ಹಿನ್ನೆಲೆಯವರಿಗೆ ಯಾವ ರೀತಿಯ ಅವಕಾಶಗಳಿವೆ? ಮಾಧ್ಯಮ ಆಯಿತು, ಪತ್ರಿಕೋದ್ಯಮ ಆಯಿತು, ಪ್ರಕಾಶನ, ಮುದ್ರಣ, ದೃಶ್ಯ ಮಾಧ್ಯಮದಲ್ಲೆಲ್ಲಾನು ಅವಕಾಶಗಳಿವೆ ಅಂತ ಹೇಳಿದ್ರೆ, ಅದೇ ರೀತಿಯ ಮತ್ತೊಂದು ವೇದಿಕೆ ಅಂದರೆ OTT. ಆ OTT ಪ್ಲಾಟ್ಫಾರ್ಮ್ ಇವತ್ತು ಯುವ ಜನತೆಯನ್ನ ಒಂದು ಅಯಸ್ಕಾಂತದ ರೀತಿ ಸೆಳೀತಾ ಇದೆ. ಅಲ್ಲಿ ಕನ್ನಡದವರಿಗೆ ಯಾವ ರೀತಿಯ ಅವಕಾಶಗಳಿವೆ?
0: ಖಂಡಿತ ತುಂಬಾ ಅವಕಾಶಗಳಿವೆ ಅಲ್ಲಿ. OTTಯಲ್ಲಿ ಅವರು ಡೈಲಾಗ್ ರೈಟಿಂಗ್, ಆಮೇಲೆ ಸಬ್ಟೈಟಲ್ಸ್ಗಳು, ಡಬ್ಬಿಂಗ್ ಸ್ಕ್ರಿಪ್ಟ್ಸ್ಗಳು, ಕಂಟೆಂಟ್ ಈ ಥರದೆಲ್ಲ ತೆಗೆದುಕೊಳ್ಬಹುದು. ಕನ್ನಡ ವಾಯ್ಸ್ ಟೆಕ್ನಾಲಜಿ ಇವತ್ತು ಸಾಕಷ್ಟು ಮುಂದುವರೆದಿದೆ, ಅಲ್ಲಿಗೆ ಅವರು ಹೋಗಬಹುದು. ಆಮೇಲೆ ಟ್ರಾನ್ಸ್ಲೇಷನು, AI ಲಾಂಗ್ವೇಜನ್ನ ಅವರು ಬೇರೆ ಲ್ಯಾಂಗ್ವೇಜಿಂದ ನಮ್ಮ ಭಾಷೆಯಿಂದ ನಮ್ಮ ಭಾಷೆಗೆ ಅದನ್ನು ತರಲಿಕ್ಕೆ ನಮ್ಮ ಭಾಷೆಯನ್ನೇ ಅವರು ಮಾಧ್ಯಮವಾಗಿ ಅಲ್ಲಿ ಬಳಸ್ಕೊಳ್ಬಹುದು. ಹೀಗೆ ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಏನಿದೆ ಅದ್ರ ಕಂಟೆಂಟು ಅವುಗಳನ್ನು ಅವರು ಬಳಸ್ಕೊಂಡು ಅಲ್ಲಿ ಹೆಚ್ಚು, ಇವತ್ತು ನಿಮಗೆ ಗೊತ್ತೇ ಇದೆ, ಬೇರೆ ಬೇರೆ ಭಾಷೆಗಳಿಂದ ನಮ್ಮ ಭಾಷೆಗೆ ಒಂದು ಒಂದು ಚಲನಚಿತ್ರ ಆಗತ್ತೆ ಅಂತಂದ್ರೆ ಬಹುಭಾಷೆಗಳಲ್ಲಿ ಅದು ಬಿಡುಗಡೆ ಆಗತ್ತೆ, ಒಂದು 5-6 ಭಾಷೆಗಳಲ್ಲಿ ಬಿಡುಗಡೆ ಆಗತ್ತೆ, ಹಿಂದಿ, ತಮಿಳು ಎಲ್ಲ ಒಟ್ಟಿಗೆ. ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಅವರು OTTನಲ್ಲಿ ಅವರು ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ಅಂದ್ರೆ ಅದನ್ನ ಹುಡ್ಕೊಂಡು ಅವರು ಹೋಗಬಹುದು, ಮತ್ತೆ ಅಲ್ಲಿ ನಮ್ಮ ಭಾಷೆಯನ್ನ ಚೆನ್ನಾಗಿ ಸಮರ್ಥವಾಗಿ ಅವರು ಬಳಸ್ಕೊಂಡು ಅದನ್ನು ಒಂದು ವೃತ್ತಿಯಾಗಿ ಬೆಳೆದಿರುವಂತವ್ರ ಸಂಖ್ಯೆ ಇವತ್ತು ದೊಡ್ಡ ಮಟ್ಟದಲ್ಲೇ ಇದೆ.
1: ಒಳ್ಳೆಯ ಆದಾಯನೂ
0: ಸಹ ಅವ್ರಿಗೆ ದಿನದ ಆದಾಯದನ್ನ ಮಾಡ್ಕೊಡ್ತಾರೆ, ವಾರದ ಆದಾಯದಲ್ಲಿ ಸಿಗತ್ತೆ ಅಥವಾ ಅವರ್ಸ್ ಅಂದ್ರೆ ಒಂದು ಗಂಟೆಗೆ ಇಷ್ಟು ಅನ್ನೋದು ಸಿಗತ್ತೆ. ಈ ಹೊತ್ತಲ್ಲಿ ತಿಂಗಳ ಅಥವಾ ಮಾಸಿಕ ಅನ್ನೋದಕ್ಕಿಂತ ಅವ್ರು ಎಷ್ಟು ಗಂಟೆಗಳ ಕೆಲಸ ಮಾಡ್ತಾರೆ ಆ ಗಂಟೆಗಳಿಗೆ ತಕ್ಕ ಹಾಗೆ ಅವ್ರಿಗೆ ಆದಾಯಗಳು ಸಹ ಚೆನ್ನಾಗಿ ಅಲ್ಲಿ ಸಿಗ್ತಾ ಇದೆ.
1: ಈಗ ತಂತ್ರಜ್ಞಾನ ಕ್ಷೇತ್ರಕ್ಕೆ ಬಂದ್ರೆ ಅಲ್ಲಿ ಅವಕಾಶಗಳು ಮತ್ತೆ ಬೇಡಿಕೆ ಹೇಗಿದೆ ಮೇಡಮ್?
0: ತಂತ್ರಜ್ಞಾನ ಸಾಕ ಸಾಕಷ್ಟು ಮಟ್ಟಿಗೆ ಅವ್ರಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಯಾಕೆಂತಂದ್ರೆ ಇದು ಡಿಜಿಟಲ್ ಈಗ ಆಗಿರೋದ್ರಿಂದ ನಾವು ತಂತ್ರಜ್ಞಾನವನ್ನು ಬಳಸ್ಕೊಂಡು ನಮ್ಮ ಭಾಷೆಯನ್ನು ವಿಸ್ತರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಇವತ್ತು ನಮ್ಮ ಏನು ಸಾಕಷ್ಟು ಪುಸ್ತಕಗಳಿವೆ ಕನ್ನಡ ಸಾಹಿತ್ಯ ಅಂತಂದರೆ ನಿಮಗೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಸಾಹಿತ್ಯವನ್ನು ನಾವು ನೋಡ್ತೀವಿ. ಅದನ್ನು ಈ ಡಿಜಿಟಲ್ ಅಂದರೆ ನಿಮಗೆ ಪುಸ್ತಕಗಳನ್ನು ಪುಸ್ತಕ ರೂಪಗಳನ್ನು ನೀವು ತಂತ್ರಜ್ಞಾನವನ್ನು ಬಳಸ್ಕೊಂಡು ತರಬಹುದು. ಅಂದರೆ ಈಗ ನಾನು ಯಾವುದೋ ಒಂದು ಪುಸ್ತಕದ ಯಾವುದೋ ಒಂದು ಮಾಹಿತಿ ಬೇಕು ಅಂತಂದರೆ ಆ ಇಡೀಯಾಗಿ ನಾನು ಒಂದು ತಂತ್ರಜ್ಞಾನದ ಮೊರೆ ಹೋದರೆ ಸಾಕು, ನನಗೆ ಅಲ್ಲಿ ಸಿಕ್ಕಿಬಿಡುತ್ತೆ. ಸೊ ಆ ತಂತ್ರಜ್ಞಾನದಲ್ಲಿ ಅದು ಸಿಗಬೇಕು ಅಂತಂದರೆ ಅಲ್ಲಿ ಆ ಹಿಂದೆ ಭಾಷಾ ತಜ್ಞರು ಕೆಲಸ ಮಾಡಿರಬೇಕು.
1: ಹೌದು.
0: ಸೊ ಆ ಭಾಷಾ ತಜ್ಞರ ಕೆಲಸ ಅಲ್ಲಿ ಸಿಕ್ಕತ್ತೆ ಅವರಿಗೆ, ಅದನ್ನು ಒಂದು ವೃತ್ತಿಯಾಗಿ ಅವರು ತೆಗೆದುಕೊಳ್ಳಬಹುದು. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಂಬಳಗಳು ಸಿಗ್ತಾ ಇದೆ.
1: ಇವಾಗ ಖಾಸಗಿ ಕ್ಷೇತ್ರಕ್ಕೆ ಬಂದ್ರೆ ಸರ್ಕಾರಿ ಹುದ್ದೆಗಳಲ್ಲಿ ಒಳ್ಳೊಳ್ಳೆ ಹುದ್ದೆಯನ್ನ ಪಡ್ಕೊಂಡಿರೋರ ಪಟ್ಟಿಯೇ ನಮ್ಮ ಬಳಿ ಇದೆ. ಖಾಸಗಿ ಕ್ಷೇತ್ರಕ್ಕೆ ಬಂದ್ರೆ ಒಂದು ಹಂತದ ಉತ್ತಮ ಆದಾಯ ಸಿಗುವಂತಹ ಹುದ್ದೆಗಳಾದ್ರೆ ಕೆಲಸ ಆದ್ರೆ
0: ಆಡಳಿತ ವಲಯದಲ್ಲಿ ಒಂದು ಕಡೆ ಆದ್ರೆ ಖಾಸಗಿ ಕ್ಷೇತ್ರ ಬಹಳ ವಿಸ್ತಾರವಾಗಿ ಬೆಳೆದಿದೆ. ಖಂಡಿತ ಅವಕಾಶಗಳಿವೆ ಅವ್ರಿಗೆ ಆ ಥರ ಉದ್ಯಮಶೀಲತೆಯನ್ನು ಬೆಳೆಸ್ಕೊಳ್ಳಿಕ್ಕೆ. ಅವರೇ ಒಂದಷ್ಟು ಆಲೋಚನೆಗಳನ್ನು ಮಾಡಿದ್ರೆ ಇವತ್ತು ಸಾಕಷ್ಟು ಅವಕಾಶಗಳಿವೆ. ಬೇಕಾದ್ರೆ ನಾನು ಅದಕ್ಕೆ ನಿಮಗೊಂದು ಎರಡು ಮೂರು ಉದಾಹರಣೆಗಳನ್ನು ಕೊಡ್ತೀನಿ. ಈಗ ಕನ್ನಡ ಪುಸ್ತಕ ಪ್ರಕಟಣೆ ಮಾರಾಟ ಅದು ಜಾಗತಿಕ ಮಟ್ಟದ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ ಅಂತ ನಿಮಗೆಲ್ಲ ಗೊತ್ತು. ಅದರಲ್ಲಿ ಒಂದು ಈಗ ಅಂಕಿತ ಪ್ರಕಾಶನ, ಅದನ್ನು ನೀವು ನೋಡಬಹುದು. ಪ್ರಕಾಶ್ ಕಂಬತ್ತಳ್ಳಿ ಅವರು ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿ ಅಂಕಿತ ಪುಸ್ತಕ ಕೇವಲ ಪುಸ್ತಕದ ಅಂಗಡಿಯಾಗಿ ಮಾತ್ರ ಅದು ಉಳಿದಿಲ್ಲ, ಅದೊಂದು ಅತ್ಯಂತ ಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆಯಾಗಿ ಇವತ್ತು ಬೆಳೆದಿದೆ. ಅದು ಗುಣಮಟ್ಟದ ಪುಸ್ತಕಗಳನ್ನು ಪ್ರಕಟಿಸ್ತಾ ಇದೆ, ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ತಾ ಇದೆ. ಅದರ ಮುಖಾಂತರ ಅದೊಂದು ಯಶಸ್ವಿ ಉದ್ಯಮವಾಗಿ ಬೆಳೆದಿದೆ. ಅಂದರೆ ಪ್ರಕಾಶನ ಸಂಸ್ಥೆಯನ್ನು ನಾವು ಒಂದು ಯಶಸ್ವಿ ಉದ್ಯಮವಾಗಿ ಬೆಳೆಸಬಹುದು, ಅಲ್ಲಿ ನಾವು ಒಂದು ಉದ್ಯಮಶೀಲತೆಯನ್ನು ಕಂಡುಕೊಳ್ಳಬಹುದು. ಅದನ್ನು ಬೆಳೆಸ್ಕೊಂಡ್ರೆ ನಾವು ಪ್ರಕಾಶನ ಸಂಸ್ಥೆಗೆ ಹೋಗಬಹುದು. ಹಾಗೆಯೇ ಈ ಹೊತ್ತಲ್ಲಿ ಈ ಪುಸ್ತಕಗಳ ವಿನ್ಯಾಸಗಳನ್ನು ಮಾಡುವಂಥದ್ದು, ಒಂದು ಡಿಸೈನಿಂಗ್, ಕಲಾತ್ಮಕವಾಗಿ ಡಿಸೈನಿಂಗ್ ಮಾಡುವಂಥದ್ದು ನಮಗೆ ಗೊತ್ತಿದ್ರೆ
1: ಮುಖಪುಟಗಳನ್ನು
0: ಡಿಸೈನ್ ಮಾಡುವಂಥದ್ದು, ಅದೂ ಸಹ ಇವತ್ತು ದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಅದನ್ನು ನಾವು ಆನ್ಲೈನ್ ಮಾರಾಟದ ಜಾಲದ ಮುಖಾಂತರ ಅದನ್ನು ನಾವು ಉದ್ಯಮವಾಗಿ ಅದನ್ನು ಲಾಭದಾಯಕ ಉದ್ಯಮವಾಗಿ ನಾವು ಅದನ್ನು ಬೆಳೆಸಬಹುದು. ಆಮೇಲೆ ಇ ಕಾಮರ್ಸ್, ಸೊ ಅಲ್ಲಿ ನಾವು ಹೋದರೆ ಕನ್ನಡದ ಹ್ಯಾಶ್ ಟ್ಯಾಗ್ಗಳು, ಡೈಲಾಗ್ಗಳು, ಸಾಹಿತ್ಯದ ಶಾಲುಗಳನ್ನು ಟೀ ಶರ್ಟ್ಗಳಲ್ಲಿ, ಕರಕುಶಲ ವಸ್ತುಗಳಲ್ಲಿ ಮುದ್ರಿಸಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಲಿಕ್ಕೂ ಸಹ ಅವಕಾಶ ಇದೆ. ಚೇತನ್ ಗೌಡ ಅನ್ನುವಂಥವ್ರು ಬಾರಿಸು ಕನ್ನಡ ಡಿಮ್ ಡಿಮವ ಕನ್ನಡ ಟೀ ಶರ್ಟ್ ಉದ್ಯಮದಲ್ಲಿ ಅವರು ಹೆಚ್ಚು ಹೆಸರು ಮಾಡಿದ್ದಾರೆ. ಆಮೇಲೆ ಇವತ್ತು ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನು ಬೆಳಕನ್ನಡ ರಾಜ್ಯೋತ್ಸವ ಆದಂಥ ಸಂದರ್ಭದಲ್ಲೆಲ್ಲ ನಾವು ಬಹಳ ಜೋಶಲ್ಲಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸ್ತೀವಿ. ಆದರೆ ಯುವ ಪೀಳಿಗೆ ಏನು ಮಾಡುತ್ತೆ, ಅದನ್ನು ಪ್ರಚಾರ ಮಾಡಲಿಕ್ಕೆ ಇಷ್ಟಪಡುತ್ತೆ. ಅದರ ಜೊತೆ ಟೀ ಶರ್ಟ್ಗಳನ್ನು ಹಾಕೋದು ಮತ್ತು ಕನ್ನಡದ ಬಾವುಟದ ಚಿತ್ರಗಳನ್ನು ಹಾಕಿಸ್ಕೊಳ್ಳುವಂಥದ್ದು ಅದೆಲ್ಲ ನೋಡ್ತೀವಿ. ಅದನ್ನು ಒಂದು ಫ್ಯಾಷನ್ ಆಗಿ ನಾವು ಬದಲಾಯಿಸಬಹುದು. ಅಂದರೆ ನಮ್ಮ ಸಾಹಿತ್ಯವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಭಾಷೆಯನ್ನು ಮತ್ತು ನಮ್ಮ ಕನ್ನಡದ ಪ್ರಮುಖ ಕವಿಗಳ ಹೇಳಿಕೆಗಳನ್ನು ಸುಂದರವಾದಂಥ ಕೋಟ್ಸ್ಗಳಾಗಿ ಅದನ್ನು ಟೀ ಶರ್ಟ್ಗಳಲ್ಲೋ ಅಥವಾ ಕರಕುಶಲ ವಸ್ತುಗಳಲ್ಲೋ ಅದನ್ನು ತರುವಂತಹ ಒಂದು ಕಲಾತ್ಮಕ ನೆಲೆಯಲ್ಲೂ ನಾವು ಆಲೋಚನೆ ಮಾಡಿ ಉದ್ಯಮಗಳನ್ನ ಬೆಳೆಸ್ಕೊಳ್ಬಹುದು. ಆಮೇಲೆ ಟೋಟಲ್ ಕನ್ನಡ ಅಂತ ಲಕ್ಷ್ಮೀಕಾಂತ್ ಅವರು ಕನ್ನಡದ ಸಿನಿಮಾಗಳು, ಹಾಡುಗಳು, ಪುಸ್ತಕಗಳು, ಕರ್ನಾಟಕದ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ಎಲ್ಲ ವಸ್ತುಗಳನ್ನ ಒಂದೇ ಕಡೆ ಟೋಟಲ್ ಕನ್ನಡ ಅನ್ನೋ ಹೆಸರಿನಲ್ಲಿ ಒಂದು ಬ್ರಾಂಡ್ ಅನ್ನ ಸೃಷ್ಟಿ ಮಾಡಿ ಕನ್ನಡಿಗರಿಗೆ, ಪ್ರವಾಸಿಗರಿಗೆ ಒಂದು ವಾಣಿಜ್ಯ ವೇದಿಕೆಯನ್ನ ಕಲ್ಪಿಸಿದ್ದಾರೆ. ಹೀಗೆ ಬೇರೆ ಬೇರೆ ನೆಲೆಗಳಲ್ಲಿ ಉದ್ಯಮಗಳನ್ನ ಸ್ಥಾಪನೆ ಮಾಡಿ ಅದರಲ್ಲೇ ಬದುಕನ್ನ ಕಂಡುಕೊಂಡಿರೋರ ಸಂಖ್ಯೆ ಬಹಳ ದೊಡ್ಡದಿದೆ. ನಾವು ಅದನ್ನ ಗಮನಿಸಿದ್ರೆ ನಾವು ಸಹ ಒಂದು ಉದ್ಯಮವಾಗಿ ಅದನ್ನ ತೆಗೆದುಕೊಳ್ಬಹುದು.
1: ತುಂಬಾ ಒಳ್ಳೆ ಉತ್ತರ ಕೊಟ್ರಿ ಮೇಡಮ್, ಖುಷಿಯಾಯ್ತು. ಅಂದ್ರೆ ಉದ್ಯಮಗಳೇ ನಡೆಸಕ್ಕಾಗಲ್ಲ, ಏನೂ ಮಾಡಕ್ಕಾಗಲ್ಲ ಅನ್ನೋರಿಗೆ ಇಷ್ಟೆಲ್ಲ ದಾರಿಗಳನ್ನ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಜಕ್ಕೂ ಸಂಚಿಕೆಯನ್ನ ಕೇಳಿದ ಬಳಿಕ ಬಹುಶಃ ಒಂದಷ್ಟು ವಿದ್ಯಾರ್ಥಿಗಳಾದ್ರೂ ಕನ್ನಡದ ಕಡೆ ಮುಖ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಇವಾಗ ಕನ್ನಡದಲ್ಲಿ ಪೂರ್ಣಾವಧಿಯಾಗಿ ಸಂಶೋಧಕ ಅಥವಾ ಲೇಖಕ ಅಥವಾ ಅನುವಾದಕ ಅಥವಾ ವಿಮರ್ಶಕರಾಗಿ ನಮ್ಮ ಬದುಕನ್ನು ಕಟ್ಕೋಬಹುದಾ?
0: ಕಟ್ಕೊಳ್ಬಹುದು, ಅದೇನು ದೊಡ್ಡ ಒಂದು ವಿಷಯ ಏನಿಲ್ಲ. ಯಾಕೆ ಅಂತಂದರೆ ಅವರು ಉನ್ನತವಾದ ಅಭ್ಯಾಸ ಅಧ್ಯಯನ ಮಾಡಿರ್ತಾರೆ, ಸಂಶೋಧನೆ ಮಾಡಿರ್ತಾರೆ. ಅವರು ವಿಮರ್ಶಾ ಕ್ಷೇತ್ರಕ್ಕೂ ಹೋಗಬಹುದು, ಭಾಷಾಂತರ ಕ್ಷೇತ್ರಕ್ಕೆ ಹೋಗಬಹುದು. ಆದರೆ ಅದೊಂದೇ ಅವರನ್ನು ಬದುಕನ್ನು ಕಟ್ಕೊಳ್ಳುತ್ತೆ ಅಂತಲ್ಲ. ಅಥವಾ ಅಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಆದಾಯವನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಬದುಕನ್ನ ನಡೆಸ್ಲಿಕ್ಕೆ ಸಾಕಷ್ಟು ಅವಕಾಶಗಳು ಸಿಕ್ಕತ್ತೆ ಅಷ್ಟೆ. ಅಲ್ಲಿ ಅವರು ಅಧ್ಯಯನಶೀಲರಾಗಿಯೇ ಉಳಿದ್ಬಿಡುವಂತಹ ಒಂದು ಸಂದರ್ಭಗಳು, ಮಿತಿಗಳಿರುತ್ತೆ. ಆದ್ರೆ ಆ ವಿಮರ್ಶೆಯನ್ನ ಎಲ್ಲಿಗೆ ನಾನು ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ, ಅದನ್ನ ಒಂದು ಪುಸ್ತಕ ರೂಪದಲ್ಲಿ ತರಬೇಕಾ, ಅಥವಾ ಅದನ್ನ ಒಂದು ಬ್ಲಾಗ್ ರೂಪದಲ್ಲಿ ಅದನ್ನ ಪ್ರಕಟಿಸ್ಬೇಕಾ, ಅಥವಾ ಅದನ್ನ ಒಂದು ರೀಲ್ ಆಗಿ ಮಾಡಿ ಇಂಥ ಒಂದು ವೇದಿಕೆ ಮುಖಾಂತರ ತರಬೇಕಾ, ಅಥವಾ ಯಾವ್ದಾದ್ರು ಒಂದು ದೊಡ್ಡ ವೇದಿಕೆ ಸಿಕ್ಕಿದಾಗ ಅಲ್ಲಿ ಅದನ್ನ ಬಳಸ್ಕೊಳ್ಬೇಕಾ ಅಂತ ಆಲೋಚನೆ ಮಾಡಿದ್ರೆ, ಸೊ ಅದ್ರ ಮುಖೇನವೂ ಸಹ ಅವರು ಒಂದು ಆದಾಯವನ್ನ ಗಳಿಸಬಹುದು. ಅದನ್ನು ಒಂದು ವೃತ್ತಿಯಾಗಿ, ಪ್ರಮುಖವಾದ ವೃತ್ತಿಯಾಗಿ ತೆಗೆದುಕೊಳ್ಬಹುದು. ಯಾಕೆ ಅಂತಂದ್ರೆ ವಿಮರ್ಶಾ ಪುಸ್ತಕಗಳು ಖಂಡಿತ ಇವತ್ತು ಅವಶ್ಯಕತೆ ಇದೆ. ದಿನಪತ್ರಿಕೆಗಳಲ್ಲಿ, ಪ್ರಮುಖ ದಿನಪತ್ರಿಕೆಗಳಲ್ಲಿ ಹೊಸ ಪುಸ್ತಕಗಳಿಗೆ ವಿಮರ್ಶೆಯ ಬೇಡಿಕೆ ಇರುತ್ತೆ. ಈಗ ನನ್ಗೆ ಯಾವ್ದೋ ಒಂದು ಪುಸ್ತಕ ಬೇಕು ಅಂದ್ರೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಒಂದು ಸಹಜವಾದ ಕುತೂಹಲ
1: ಕೊಡ್ತಾರಲ್ಲ,
0: ಸಿನಿಮಾಗೆ ರೇಟಿಂಗ್ ಕೊಡ್ತಾರಲ್ಲ ಹಾಗಿರುತ್ತೆ. ಸೊ ಯಾವ್ದೋ ಒಂದು ಹೊಸ ಪುಸ್ತಕ ಬಂದಾಗ ಆ ಪುಸ್ತಕಕ್ಕೊಂದು ಪುಟ್ಟ ವಿಮರ್ಶೆ ಮಾಡಿದ್ರೆ, ಸೊ ಆ ವಿಮರ್ಶೆಯನ್ನ ನೋಡ್ಕೊಂಡೇ ನಾನು ಆ ಪುಸ್ತಕ ತಗೊಳ್ಬಹುದು. ಸೊ ಆ ವಿಮರ್ಶೆ ಬಹಳ ಮುಖ್ಯ ಅನ್ಸುತ್ತೆ. ಒಂದು ನಾನು ಆ ಪುಸ್ತಕನೂ ಓದಿರ್ತೀನಿ, ಅದು ಪ್ರಕಟನೂ ಆಗಿರುತ್ತೆ, ಮತ್ತೊಂದು ಸಣ್ಣ ಗೌರವಧನನೂ ನನಗೆ ಸಿಕ್ಕತ್ತೆ. ಈ ತರ ನಾನು ಸಾಕಷ್ಟು ಸಂಖ್ಯೆಯಲ್ಲಿ ಮಾಡ್ತಾ ಹೋದ್ರೆ ಅದನ್ನು ಸಹ ನಾನು ಉದ್ಯೋಗವಾಗಿ ಪರಿಗಣಿಸಬಹುದು. ಒಂದ್ ಕಡೆ ನನ್ನ ಬೌದ್ಧಿಕವಾದ ಜ್ಞಾನವೂ ವಿಸ್ತಾರವಾಗ್ತಾ ಹೋಗತ್ತೆ, ಇನ್ನೊಂದ್ ಕಡೆ ನನ್ನ ವಿಮರ್ಶೆಗಳು ಬೇರೆಯವ್ರಿಗೆ ಒಂದು ದಾರಿದೀಪನೂ ಆಗತ್ತೆ. ನಾವು ಬೇರೆ ಬೇರೆ ಪುಸ್ತಕಗಳನ್ನ ಓದ್ಲಿಕ್ಕೆ ಅವಕಾಶಗಳನ್ನು ಸಹ ಅದು ಕಲ್ಪಿಸ್ಕೊಡತ್ತೆ.
1: ಈಗ MA ಅಥವಾ PhD ಮಾಡಿದ ಮೊದಲ 3-5 ವರ್ಷಗಳಲ್ಲಿ ಸಂಪಾದನೆಯ ನಿರೀಕ್ಷೆಯನ್ನ ಹೇಗಿಟ್ಕೋಬಹುದು?
0: PhD ಮಾಡ್ಬೇಕಾದ್ರೆ ಸಹಜವಾಗಿ ಅವ್ರಿಗೊಂದು ಅನುದಾನವೂ ಸಿಗತ್ತೆ. ಅದ್ರ ಜೊತೆಗೆ ಅವರು ಇವಾಗ ಒಂದು ರೈಟಿಂಗ್ ಅನ್ನ ಸಹಜವಾಗಿ ಮಾಡಬಹುದು. ಯಾಕೆ ಅಂತಂದ್ರೆ ಯಾರು ಅಭ್ಯಾಸದಲ್ಲಿ ಅಧ್ಯಯನದಲ್ಲಿ ತೊಡಗಿಸ್ಕೊಂಡಿರ್ತಾರೋ ಅವ್ರಿಗೆ ಬರವಣಿಗೆಯೂ ಪಕ್ಕದಲ್ಲೇ ನಡೀಬೇಕು. ಸೊ ಆ ಬರವಣಿಗೆಯ ಮುಖಾಂತರ ಅವರು ಒಂದು ಸಣ್ಣ ಪ್ರಮಾಣದ ಆದಾಯವನ್ನು, ಕವಿತೆಯನ್ನ ಬರೀಬಹುದು, ಸಣ್ಣ ಕಥೆಗಳನ್ನ ಬರೀಬಹುದು. ಅದನ್ನ ಪ್ರಕಟ ಮಾಡ್ಲಿಕ್ಕೆ ಸಾಕಷ್ಟು ಜಾಗಗಳಿವೆ, ಬರೀ ಪತ್ರಿಕೆ ಅಷ್ಟೇ ಅಲ್ಲ, ಬ್ಲಾಗ್ಗಳಿವೆ, ಅಥವಾ ಅವರು ಬೇರೆ ಬೇರೆ ಚಿಕ್ಕ ಪುಟ್ಟ ವೇದಿಕೆಗಳಿರ್ತವೆ, ವಾಟ್ಸಪ್ ಗ್ರೂಪ್ಗಳಿವೆ, ಇನ್ಸ್ಟಾ ಇದೆ, ಅಥವಾ ಲಿಂಕ್ಡ್ಇನ್ ಇದೆ, ಆತರ ಬೇರೆ ಬೇರೆ ಆಯಾಮಗಳಲ್ಲಿ ಅವರು ಅದನ್ನ ಪ್ರಕಟಿಸ್ಲಿಕ್ಕೆ ಅವಕಾಶ ಇರುತ್ತೆ.
1: ಇವಾಗ ಈ ತರದ ಅವಕಾಶಗಳನ್ನ ನೋಡ್ತಾ ಇರಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಕನ್ನಡದ ಜೊತೆ ಜೊತೆಗೆ ನಾವು ಇಂಗ್ಲಿಷ್ ಅನುವಾದ ಆಗ್ಲಿ ಅಥವಾ ಇತಿಹಾಸ ಆಗ್ಲಿ, ಭಾಷಾಶಾಸ್ತ್ರ ಆಗ್ಲಿ, ಪತ್ರಿಕೋದ್ಯಮ ಆಗ್ಲಿ, ಹೀಗೆ ಇನ್ನೊಂದು ಕೌಶಲ್ಯವನ್ನ ಕಲಿಬೇಕಾದಂತಹ ಅಗತ್ಯದ ಪ್ರಮಾಣ ಎಷ್ಟಿರ್ಬೇಕು?
0: ತುಂಬಾ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ಇವತ್ತು ಕನ್ನಡ ಅನ್ನುವಂಥದ್ದು ಕೇವಲ ಅದು ಭಾಷೆಯಾಗಿ ಉಳಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ, ನಮ್ಮ ನೆಲದ ಭಾಷೆ ಅಂತ ಭಾವನಾತ್ಮಕವಾಗಿ ಮಾತಾಡೋದಕ್ಕಿಂತ ಇದೊಂದು ಈ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇರೋದ್ರಿಂದ ಬೇರೆ ಕೌಶಲಗಳ ಅಗತ್ಯ ಖಂಡಿತ ಇದೆ. ಇವತ್ತಿನ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾಷೆಯನ್ನೂ ಸಹ ನಾವು ವ್ಯಾಪಾರದ ದೃಷ್ಟಿಕೋನದಿಂದ ನೋಡಬಹುದು. ಯಾಕೆ ಅಂತಂದ್ರೆ ಭಾಷೆ ಅನ್ನೋದು ತನ್ನ ಗಡಿಗಳನ್ನ ದಾಟ್ತಾ ಹೋದಾಗ ಮಾತ್ರ ಭಾಷೆಗೊಂದು ಶಕ್ತಿ ಬರುತ್ತೆ. ಆ ಅರ್ಥದಲ್ಲಿ ನಮ್ಮ ಭಾಷೆಯ ಜೊತೆಗೆ ನಮ್ಗೆ ಬೇರೆ ಭಾಷೆಗಳ ಕೌಶಲವೂ ಬೇಕು, ಅಂದ್ರೆ ಬೇರೆ ಭಾಷೆಯೂ ಬೇಕು. ಮತ್ತೆ ನಮ್ಗೆ ಇವತ್ತಿನ ತಂತ್ರಜ್ಞಾನ ಬಹಳ ಮುಖ್ಯ ಇದೆ. ಬೇರೆ ತಂತ್ರಜ್ಞಾನಗಳು ಅಂತಂದ್ರೆ ನಮ್ಮ ಬರಹ, ನುಡಿ, ಯೂನಿಕೋಡ್, ಅಂದ್ರೆ ಟೈಪಿಂಗ್ ನಮ್ಗೆ ಚೆನ್ನಾಗಿ, ಟೈಪಿಂಗ್ದು ಒಂದು ತಂತ್ರಜ್ಞಾನ ನಮಗೆ ಬೇಕು. ಯಾವಾಗ ನಾವು ಟೈಪಿಂಗ್ ಅನ್ನ ಸರಿಯಾಗಿ, ಅಂದ್ರೆ ಯೂನಿಕೋಡೋ, ಬರಹವೋ, ನುಡಿಯೋ ನಾವು ಕಲ್ತ್ಕೊಳ್ತೀವೋ, ಮತ್ತೆ ಅದನ್ನ ನಾವು ಎಡಿಟಿಂಗ್ ಮಾಡುವಂಥದ್ದು, ಈ ಎಲ್ಲದರ ಕೌಶಲಗಳು ನಮ್ಗೆ ಬೇಕಾಗಿದೆ ಇವತ್ತು. ಹಾ, ಅದನ್ನ ನಾವು ಪಡ್ಕೊಳ್ಳೋದ್ರಿಂದ ಏನಾಗತ್ತೆ, ಭಾಷೆಗೆ ಒಂದು ಡಿಜಿಟಲ್ ಸ್ಪರ್ಶವನ್ನ ಕೊಡ್ತೀವಿ. ಅಂದ್ರೆ ದೇಸಿ ಭಾಷೆಗೆ ಇವತ್ತು ನಾವು ತಂತ್ರಜ್ಞಾನದ ಸ್ಪರ್ಶವನ್ನ ಕೊಟ್ಟಾಗ ಮಾತ್ರ ಆ ಭಾಷೆ ವಿಸ್ತಾರವಾಗಿ ಹರಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅದ್ರ ಮುಖೇನ ನಾವು ಭಾಷೆಯನ್ನ ವಿಸ್ತರಿಸಬಹುದು. ಈಗ ನಾನು ಹೇಳದ್ನಲ್ಲ ಮುಂಚೆನೆ, ಈಗ ನನ್ಗೆ ಯಾವ್ದೋ ಒಂದು ಕಾರಾಂತರ, ಯಾವ್ದೋ ಒಂದು ಚೋಮನದುಡಿ ಕಾದಂಬರಿ ಬೇಕು ಅಂತ ನಾನು ಹಾಕಿದ್ರೆ, ಒಂದು ಆ ಪುಸ್ತಕ ಎಲ್ಲಿ ಸಿಕ್ಕತ್ತೆ? ನಿಮ್ಗೆ ಅಮೆಝಾನ್ ಮುಖಾಂತರ ತಗೊಳ್ಬಹುದಾ, ಅಥವಾ ಸ್ವಪ್ನ ಬುಕ್ ಹೌಸಲ್ಲಿ ಸಿಕ್ಕತ್ತಾ, ನವಕರ್ನಾಟಕದಲ್ಲಿ ಸಿಕ್ಕತ್ತಾ, ಅದ್ರ ಮಾಹಿತಿ ನಿಮಗೆ ಸಿಕ್ಕತ್ತೆ, ಅಥವಾ ಇಡೀ ಪುಸ್ತಕನೇ ನಿಮ್ಗೆ ಡಿಜಿಟಲ್ ರೂಪದಲ್ಲಿ ನಿಮ್ಗೆ ಸಿಗತ್ತೆ, ಅಥವಾ ಡಿಕ್ಷನರಿಗಳು, ನಿಘಂಟುಗಳು ಎಲ್ಲವೂ ನಮ್ಗೆ ಸಿಗತ್ತೆ. ಈಗ ಭಾರತೀಯ ಭಾಷಾ ಸಂಸ್ಥಾನ ಇದೆ, ನಮ್ಮ ಶಾಸ್ತ್ರೀಯ ಅಧ್ಯಯನ ಕೇಂದ್ರ ಇದೆ.
1: ಇಷ್ಟೆಲ್ಲ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀರಾ. ಇವಾಗ ವಿದ್ಯಾರ್ಥಿಗಳೆಲ್ಲರೂ ಕನ್ನಡ ಅಧ್ಯಯನ ಮಾಡ್ತಾರೆ, ವೃತ್ತಿಯಾಗಿ ತಗೊಳ್ಳೋ ಅಂತಹ ಅರ್ಹತೆ ಕೂಡ ಅವ್ರಿಗೆ ಬಂದಿದೆ, ಆತ್ಮವಿಶ್ವಾಸ ಕೂಡ ನೀವು ಕೊಟ್ಟಿದ್ದೀರಾ. ಹಾಗಿದ್ಮೇಲೆ ಮುಂದಿನ 10 ವರ್ಷಗಳಲ್ಲಿ ಕನ್ನಡ ಅಧ್ಯಯನ ಅನ್ನುವಂಥದ್ದು ಎಲ್ಲಿವರೆಗೂ ತಲುಪಬಹುದು ಅಂತ ನಿರೀಕ್ಷೆ ಇಟ್ಕೊಳ್ತೀರಿ?
0: ಇದು ನಿರಂತರವಾಗಿ ಭಾಷೆಯನ್ನ ನಾವು ಬಿಡದೆ ಬೆಳೆಸುವಂತಹ ಒಂದು ನಿಷ್ಠೆಯ ಕಾಯಕವಾಗಿ ನಾವು ಕನ್ನಡಿಗರು ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ನಾನು ಅದನ್ನ ತಗೊಂಡು ಹೋಗ್ಬೇಕು ಅಂತ ನಾನು ಮನಸ್ಸು ಮಾಡಿದ್ರೆ ಅದು 10 ವರ್ಷ ಅಲ್ಲ, ಇನ್ನು ಸಾವಿರಾರು ವರ್ಷಗಳವರೆಗೆ ನಿರಂತರವಾಗಿ ನಮ್ಮ ಭಾಷೆ ಬೆಳ್ಕೊಂಡು ಹೋಗೋ ಸಾಧ್ಯತೆಗಳು ಇವೆ.
1: ಇಲ್ಲಿವರೆಗೂ ತುಂಬಾ ಒಳ್ಳೆಯ ಮಾರ್ಗದರ್ಶನವನ್ನ ನಮ್ಮೆಲ್ಲ ಕೇಳುಗರಿಗೆ ಕೊಟ್ಟಿದ್ದೀರಾ. ಆದರೂ ಕಟ್ಟ ಕಡೆಯ ಹಂತಕ್ಕೆ ಬಂದು ನಿಂತಾಗ ಮೂಡೋ ಅಂತಹ ಪ್ರಶ್ನೆ ವಿದ್ಯಾರ್ಥಿಗಳಿಗೆ, ಮತ್ತೆ ಈ ದಿಕ್ಕಿನಲ್ಲಿ ಹೋಗೋದಕ್ಕೆ ಒಂದು ಸ್ವಲ್ಪ ಹಿಂಜರಿಕೆ ಪಡುವಂತಹ ಪೋಷಕರಿಗೆ ನೀವು ಕೊಡುವಂತಹ ಒಂದೆರಡು ವಾಕ್ಯಗಳ ಸಂದೇಶ.
0: ನಾವು ಕನ್ನಡಿಗರಾಗಿ ನಮ್ಮ ಭಾಷೆಯ ಬಗ್ಗೆ ನಾವು ಪ್ರೀತಿಯನ್ನು ತೋರಿಸ್ತೆ ಹೋದರೆ, ಭಾವನಾತ್ಮಕವಾಗಿ ನಾವು ಅದನ್ನು ಕನ್ನಡವನ್ನು ನಮ್ಮ ಜೊತೆಗೆ ನಮ್ಮ ಮಕ್ಕಳ ಜೊತೆಗೆ ನಾವು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗದೆ ಹೋದರೆ, ನಾವು ಇಷ್ಟು

0: 9 3 7 6 7 1.
1: ಇನ್ನೊಮ್ಮೆ ಹೇಳಿಬಿಡಿ.
0: 9 4 8 1 4 3 7 6 7 1.
1: ಧನ್ಯವಾದಗಳು ಮೇಡಮ್. ಕನ್ನಡ ಭಾಷಾ ವಿಷಯದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳು, ಉದ್ಯೋಗ ಅವಕಾಶಗಳು, ವಿದೇಶದಲ್ಲಿ ಅವರು ಹೋಗಬಹುದಾದಂತಹ ಮಾರ್ಗಗಳು, ಇವೆಲ್ಲದರ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್.
0: ನಿಮಗೂ ಅಷ್ಟೇ. ಇಂಥ ಒಂದು ದೊಡ್ಡ ಅವಕಾಶವನ್ನು ಆಕಾಶವಾಣಿಗೆ ಬಂದು ನನ್ನ ಕೆಲವು ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮಗೂ ಸಹ ನನ್ನ ಅನಂತ ಅನಂತ ಧನ್ಯವಾದಗಳು.
1: ನಮಸ್ತೆ.
0: ನಮಸ್ತೆ.
2: ಇದುವರೆಗೂ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳ ಕುರಿತು ಮೈಸೂರಿನ ಎಸ್ಡಿಎಂ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರುವ ಡಾ ವಿನೋದ ಅವರೊಂದಿಗಿನ ಮಾತುಕತೆಯ ಎರಡನೇ ಭಾಗ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರ್ಚನಾ ಆರ್ಯ.
3: ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವವರು ಈಗ ಅರ್ಜಿ ಸಲ್ಲಿಸಬಹುದು.
2: ಲಿಖಿತ ಪರೀಕ್ಷೆ, ಧ್ವನಿ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯಾದವರು ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಅರ್ಹರಾಗುತ್ತಾರೆ.
3: ಧ್ವನಿ ಪರೀಕ್ಷೆಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಸೇವಾ ಶುಲ್ಕ.
2: ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 225 ರೂಪಾಯಿ ಹಾಗೂ ಸೇವಾ ಶುಲ್ಕ.
3: ಅರ್ಜಿ ಸಲ್ಲಿಸುವವರು ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದವರಾಗಿರಬೇಕು.
2: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವವರಾಗಿರಬೇಕು. ಮೈಸೂರು ನಗರದಲ್ಲಿ ವಾಸಿಸುವವರಿಗೆ ಆದ್ಯತೆ ನೀಡಲಾಗುವುದು.
3: ಕನ್ನಡ ಭಾಷೆಯ ಸ್ಪಷ್ಟ ಉಚ್ಚಾರಣೆ, ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿಗಳ ಪರಿಜ್ಞಾನ, ದೈನಂದಿನ ಆಗುಹೋಗುಗಳ ಬಗ್ಗೆ ತಿಳುವಳಿಕೆ ಅತ್ಯವಶ್ಯ.
2: ಇಂಗ್ಲಿಷ್ ಭಾಷೆಯ ಜ್ಞಾನ, ಕಂಪ್ಯೂಟರ್ ಜ್ಞಾನ ಮತ್ತು ಕಂಪ್ಯೂಟರ್ನಲ್ಲಿ ಕಾರ್ಯಕ್ರಮ ಸಿದ್ಧಪಡಿಸುವ ಕೌಶಲ ಅಪೇಕ್ಷಣೀಯ.
3: ಅರ್ಜಿ ಸಲ್ಲಿಸಲು ವಯೋಮಿತಿ: ಅರ್ಜಿ ಹಾಕುವಾಗ ಕನಿಷ್ಠ 20 ವರ್ಷವಾಗಿರಬೇಕು, ಗರಿಷ್ಠ ವಯೋಮಿತಿ 50 ವರ್ಷ.
2: ಆಸಕ್ತರು ನಿಗದಿತ ಅರ್ಜಿ ಫಾರ್ಮ್ ಅನ್ನು ಕೆಲಸದ ದಿನಗಳಲ್ಲಿ ಮೈಸೂರು ಆಕಾಶವಾಣಿಯಿಂದ ಪಡೆಯಬಹುದು.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 18, 2026.
2: ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಧ್ವನಿ ಪರೀಕ್ಷೆಯ ಶುಲ್ಕವನ್ನು ಸಲ್ಲಿಸಬೇಕು.
3: ಅರ್ಜಿ ಸಲ್ಲಿಸಲು ವಿಳಾಸ: ಕೇಂದ್ರ ನಿರ್ದೇಶಕರು, ಸಾಂದರ್ಭಿಕ ಉದ್ಘೋಷಕರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ ಕ್ರಮಾಂಕ 5700020.
2: ಗಮನಿಸಿ, ಪ್ರಸಾರ ಭಾರತಿ ಈ ಮೂಲಕ ಯಾವುದೇ ಉದ್ಯೋಗದ ಖಾತರಿ ನೀಡುತ್ತಿಲ್ಲ. ಇದು ಉದ್ಯೋಗ ನೇಮಕಾತಿ ಅಲ್ಲ, ಸಾಂದರ್ಭಿಕ ಅವಕಾಶ ಮಾತ್ರ. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು FM 100.6. ಸಮಯ 5:50. ನಿಲಯದ ಸಂಜೆ ಪ್ರಸಾರ ಕಾರ್ಯದೊಂದಿಗೆ ನಾನು ನಿಮ್ಮ ರೇಡಿಯೋ ಸಖಿ ಕೀರ್ತನಾ.
4: ಗಾದೆ ಜನಪದರ ಅನುಭವದ ಹೂರಣ.
5: ಗಾದೆ ಕವಿಪುಂಗವರ ಕಾವ್ಯರಸದ ತೋರಣ.
4: ಗಾದೆ ಕನ್ನಡ ಭಾಷೆಯ ಸೌಂದರ್ಯದ ಆಭರಣ.
6: ಮಲೆ ಮಲೆ ಮಾತಾಡಿ ಹುಳಿ ಕರಡಿ ಜೂಜಾಡಿ ಅಲ್ಲರದು ಕಾಳಿಂಗ ಮರೆಯಾಯಿತು.
5: ಮಾತಿನ ಒಡಲು ಮುತ್ತಿನ ಕಡಲು.
4: ಗಾದೆಗಳ ವಿಶೇಷತೆಯನ್ನು ಬಿಂಬಿಸುವ ಬಾನುಲಿ ಸರಣಿ.
7: ಕಬ್ಬಿನ ಗಣಿ ಡೊಂಕು ಅದರ ಹಾಲದು ಡೊಂಕಿ ರಸಿಕ ಪೇಳು.
5: ಪ್ರತಿ ಶನಿವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
4: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ಮಾತಿನ ಒಡಲು ಮುತ್ತಿನ ಕಡಲು.

ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಮೈಸೂರಿನ ಶ್ರೀನಗರದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು.

0: ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮ.
1: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೇ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
2: ನಕ್ಷತ್ರಲೋಕ, ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
3: ಆತ್ಮೀಯ ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಇದೇ ಭಾನುವಾರ October 4 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಬಾಲನಟ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
4: ಮೈಸೂರು ಒಂದು ಸ್ಪೆಷಲ್ ಪ್ಲೇಸ್ ಇದೆ ನನ್ನ ಮನಸ್ಸಲ್ಲಿ. ಯಾಕೆ ಅಂತಂದ್ರೆ ನಂದು ಫಸ್ಟ್ ಸಿನಿಮಾ ಮೇಜರ್ ಪೋರ್ಷನ್ ಶೂಟಿಂಗ್ ಆಗಿದ್ದು ಮೈಸೂರಲ್ಲಿ.
3: ತಪ್ಪದೇ ಕೇಳಿ, ಇದೇ ಭಾನುವಾರ October 4 ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರಲೋಕ ಕಾರ್ಯಕ್ರಮದಲ್ಲಿ ಖ್ಯಾತ ಬಾಲನಟ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ಆತ್ಮೀಯ ಸಂವಾದ.
2: ನಕ್ಷತ್ರಲೋಕ
5: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 5:05:10. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಿಯ ಕೇಳುಗರೆ, ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಆಲಿಸಲು ನಮಗೆ ವಾಟ್ಸ್ಆ್ಯಪ್ನಲ್ಲಿ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಕೋತಿಗಳು ಸಾರ್ ಕೋತಿಗಳು ಚಿತ್ರದ ಗೀತೆಯನ್ನ ಆಲಿಸೋಣ. ಹೇಮಂತ್ ಕುಮಾರ್, ರಮೇಶ್ ಚಂದ್ರ, ಶಂಕರ್ ಶಾನ್ಭಾಗ್ ಹಾಗೂ ಲತಾ ಹಂಸಲೇಖ ಅವರು ಹಾಡಿರುವ ಈ ಗೀತೆಯನ್ನ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ನೀಲಸೋಗೆ ಗ್ರಾಮದ ಟೇಲರ್ ಮೂರ್ತಿ, ಸ್ವಾಮಿ ಮಹದೇವಮ್ಮ ಹಾಗೂ ಆನಂದ್ ಅವರಿಗಾಗಿ ದೇವತಾ ಮನುಷ್ಯ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿಆರ್ ಛಾಯಾ. ಸಾಹಿತ್ಯ ಚಿವುದಯಶಂಕರ್, ಸಂಗೀತ ಸಂಯೋಜಕರು ಉಪೇಂದ್ರ ಕುಮಾರ್.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಕಾರ್ಯಕ್ರಮದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನಾ ಪ್ರಬಂಧವನ್ನ ಪ್ರಕಟಿಸಿದ ಅತ್ಯಂತ ಕಿರಿಯ ಭಾರತೀಯ ಎಂಬ ದಾಖಲೆಯನ್ನ ಮಾಡಿರೋ ಮೈಸೂರಿನ ದೈವಿಕ್ ಎಜಿ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಯಾವಾಗ ಒಬ್ಬ ಸ್ಟೂಡೆಂಟ್ ಅವನ ಸಂಶೋಧನೆ ಅಥವಾ ಇನ್ನರ್ ಸೈಂಟಿಸ್ಟ್ ನ ಹೊರಗಡೆ ತರ್ತಾನೋ, ಆಗ ನನಗೆ ಅನ್ಸುತ್ತೆ ಆ ಸ್ಟೂಡೆಂಟ್ ಒಬ್ಬ ಫ್ಯೂಚರ್ ಅಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತಾನೆ ಅಂತ.
0: ಮರಿದೆ ಕೇಳ್ತೀರಾ ಅಲ್ವಾ ಪುಟಾಣಿಗಳೇ, ಇದೇ ಭಾನುವಾರ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಕಾರ್ಯಕ್ರಮ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ದೇವರ ಗುಡಿ ಚಿತ್ರದ ಗೀತೆಯನ್ನ ಕೋರಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ನಂದಿನಿ. ಚಿಯು ದಯಶಂಕರ್ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ.
2: ನಾಕರಿಗೆ ಜೈ ಎನ್.

ಗೀತೆ ಚಿತ್ರ ನೀನನ್ನ ಗೆಲ್ಲಲಾರೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳಯರಾಜ. ಈ ಗೀತೆಯನ್ನ ಮೆಚ್ಚಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಹೊಸಕೋಟೆಯಿಂದ ಲತಾ ಸುಹಾಸ್.

ಕೇಳುಗರೇ ಗಮನಿಸಿ, ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖಾ ವತಿಯಿಂದ ಸೆಲ್ಫಿ ವಿತ್ ಹೆರಿಟೇಜ್ ಬಿಲ್ಡಿಂಗ್ ಶೀರ್ಷಿಕೆಯಲ್ಲಿ

ಸ್ಪರ್ಧೆಯನ್ನ ಹಮ್ಮಿಕೊಂಡಿದ್ದು ತೀರ್ಪುಗಾರರಿಂದ ಆಯ್ಕೆಯಾದ ಮೂರು ಅತ್ಯುತ್ತಮ ಛಾಯಾಚಿತ್ರಗಳಿಗೆ ಬಹುಮಾನವಾಗಿ 5,000 ರೂಪಾಯಿ, 3,000 ರೂಪಾಯಿ, 2,000 ರೂಪಾಯಿಗಳನ್ನು ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಪ್ರಶಸ್ತಿಯಾಗಿ ನಗದು ಬಹುಮಾನವನ್ನು ನೀಡಲಾಗುವುದು. ಆದ್ದರಿಂದ ಮೈಸೂರಿನಲ್ಲಿರುವ ಪಾರಂಪರಿಕ ಕಟ್ಟಡಗಳ ಮುಂದೆ ಉತ್ತಮ ಸೆಲ್ಫಿ ಫೋಟೋವನ್ನು ತೆಗೆದು ಛಾಯಾಚಿತ್ರವನ್ನು 9 ಅಕ್ಟೋಬರ್ 2026 ಒಳಗೆ ಉಪನಿರ್ದೇಶಕರ ಕಚೇರಿ, ಪರಂಪರೆ ವಿಭಾಗ, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣ, ಮೈಸೂರು ಇಲ್ಲಿಗೆ ಕಳುಹಿಸಿಕೊಡಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08212424671. ಮತ್ತೊಮ್ಮೆ 24246711. ದೂರವಾಣಿ ಸಂಖ್ಯೆ ಮತ್ತೊಂದು 08212244673, 24246673. ಪ್ರಕಟಣೆ ಕೇಳಿದಿರಿ. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಗೀತಾ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಚಿ ಉದಯಶಂಕರ್ ಅವರ ಗೀತೆ, ಸಂಗೀತ ನೀಡಿದ್ದಾರೆ ಇಳಯರಾಜ. ಈ ಗೀತೆಗಾಗಿ ನಮಗೆ ಸಂದೇಶ ಕಳಿಸಿದ್ದಾರೆ ಮೈಲಾರಪ್ಪ, ಗೀತಾ ಮತ್ತು ಕುಟುಂಬದವರು, ರೈಲ್ವೆ ಕಾಲೋನಿ, ಮೈಸೂರಿನಿಂದ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ. ಮೋಹನ್ ಅವರು ಯಾರೇ ಕೂಗಾಡಲಿ ಚಿತ್ರದ ಗೀತೆಯನ್ನ ಕೋರಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿರುವ ಈ ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್, ಕಾರ್ತಿಕ್ ಹಾಗೂ ಅನುರಾಧ ಭಟ್.

0: ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವವರು ಈಗ ಅರ್ಜಿ ಸಲ್ಲಿಸಬಹುದು.
1: ಲಿಖಿತ ಪರೀಕ್ಷೆ, ಧ್ವನಿ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯಾದವರು ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಅರ್ಹರಾಗುತ್ತಾರೆ.
0: ಧ್ವನಿ ಪರೀಕ್ಷೆಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಸೇವಾ ಶುಲ್ಕ.
1: ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 225 ರೂಪಾಯಿ ಹಾಗೂ ಸೇವಾ ಶುಲ್ಕ.
0: ಅರ್ಜಿ ಸಲ್ಲಿಸುವವರು ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದವರಾಗಿರಬೇಕು.
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವರಾಗಿರಬೇಕು. ಮೈಸೂರು ನಗರದಲ್ಲಿ ವಾಸಿಸುವವರಿಗೆ ಆದ್ಯತೆ ನೀಡಲಾಗುವುದು.
0: ಕನ್ನಡ ಭಾಷೆಯ ಸ್ಪಷ್ಟ ಉಚ್ಚಾರಣೆ, ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿಗಳ ಪರಿಜ್ಞಾನ, ದೈನಂದಿನ ಆಗುಹೋಗುಗಳ ಬಗ್ಗೆ ತಿಳುವಳಿಕೆ ಅತ್ಯವಶ್ಯ.
1: ಇಂಗ್ಲಿಷ್ ಭಾಷೆಯ ಜ್ಞಾನ, ಕಂಪ್ಯೂಟರ್ ಜ್ಞಾನ ಮತ್ತು ಕಂಪ್ಯೂಟರ್ನಲ್ಲಿ ಕಾರ್ಯಕ್ರಮ ಸಿದ್ಧಪಡಿಸುವ ಕೌಶಲ ಅಪೇಕ್ಷಣೀಯ.
0: ಅರ್ಜಿ ಸಲ್ಲಿಸಲು ವಯೋಮಿತಿ, ಅರ್ಜಿ ಹಾಕುವಾಗ ಕನಿಷ್ಠ 20 ವರ್ಷವಾಗಿರಬೇಕು, ಗರಿಷ್ಠ ವಯೋಮಿತಿ 50 ವರ್ಷ.
1: ಆಸಕ್ತರು ನಿಗದಿತ ಅರ್ಜಿ ಫಾರ್ಮ್ ಅನ್ನು ಕೆಲಸದ ದಿನಗಳಲ್ಲಿ ಮೈಸೂರು ಆಕಾಶವಾಣಿಯಿಂದ ಪಡೆಯಬಹುದು.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/2026.
1: ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಧ್ವನಿ ಪರೀಕ್ಷೆಯ ಶುಲ್ಕವನ್ನು ಸಲ್ಲಿಸಬೇಕು.
0: ಅರ್ಜಿ ಸಲ್ಲಿಸಲು ವಿಳಾಸ, ಕೇಂದ್ರ ನಿರ್ದೇಶಕರು, ಸಾಂದರ್ಭಿಕ ಉದ್ಘೋಷಕರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ ಕ್ರಮಾಂಕ 570020.
1: ಗಮನಿಸಿ, ಪ್ರಸಾರ ಭಾರತಿ ಈ ಮೂಲಕ ಯಾವುದೇ ಉದ್ಯೋಗದ ಖಾತರಿ ನೀಡುತ್ತಿಲ್ಲ. ಇದು ಉದ್ಯೋಗ ನೇಮಕಾತಿ ಅಲ್ಲ, ಸಾಂದರ್ಭಿಕ ಅವಕಾಶ ಮಾತ್ರ. ಕೆಆರ್ ಪೇಟೆಯಿಂದ ಸುಚಿತ್ರ ಅವರು. ಮುಸ್ಸಂಜೆ ಮಾತು ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆಯನ್ನ ಕೋರಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಸಾಹಿತ್ಯ ರಾಮ್ ನಾರಾಯಣ್, ಸಂಗೀತ ನೀಡಿದ್ದಾರೆ ವಿ ಶ್ರೀಧರ್.

ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಮೈಸೂರಿನ ಶ್ರೀನಗರದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು.

0: ಮಕ್ಕಳೇ ತಪ್ಪದೆ ಕೇಳ್ತೀರಾ ಅಲ್ವಾ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮ.
1: ಕೆಳಗರೆ ಗಮನಿಸಿ, ಮುಂದಿನ ಗೀತೆ ಆಲಿಸುವ ಮುನ್ನ ಒಂದು ಕಾಣೆಯಾದವರ ಬಗ್ಗೆ ಪ್ರಕಟಣೆ. 28 ವರ್ಷದ ಕುಮಾರಸ್ವಾಮಿ ಎಂಬವರು ಬೆಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಈ ರೀತಿ ಇದೆ: 5.6 ಅಡಿ ಎತ್ತರ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಶರೀರ, ಕೋಲುಮುಖ. ಇವರು ಕನ್ನಡ ಭಾಷೆ ಮಾತನಾಡುತ್ತಾರೆ. ಇವರು ಕಾಣೆಯಾದಾಗ ಬಿಳಿಯ ಬಣ್ಣದ ಅರ್ಧ ತೋಳಿನ ಹೂವಿನ ಚಿತ್ರವಿರುವ ಶರ್ಟ್ ಮತ್ತು ಕಂದು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಈಗ ಹೇಳಿದ ವ್ಯಕ್ತಿಯ ಗುರುತು ಸಿಕ್ಕಲಿ ಬೆಳಕವಾಡಿ ಪೊಲೀಸ್ ಠಾಣೆಯನ್ನಾಗಲಿ ಅಥವಾ ಯಾವುದಾದರೂ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಶ್ರುತಿ ಸೇರಿದಾಗ ಚಿತ್ರದ ಗೀತೆಯನ್ನ ಆಲಿಸೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ಚಿವುದಯಶಂಕರ್. ಸಂಗೀತ ನೀಡಿದ್ದಾರೆ ಟಿಜಿ ಲಿಂಗಪ್ಪ. ಗೀತೆಯನ್ನ ಕೋರಿದ್ದಾರೆ ನಾಗರತ್ನ ಶ್ರೀನಿವಾಸ್ ಕಿಕ್ಕೇರಿಯಿಂದ.

ಇದುವರೆಗೂ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಹಲವಾರು ಸಂದೇಶಗಳು ತಲುಪಿತ್ತು. ಕಳುಹಿಸಿದವರು ಅಶೋಕ್ಪುರಂನಿಂದ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ ಮಹೇಶ್, ನಿರ್ಮಲಾ ಭಾರತಿ, ಮಾಲತಿ ಶಿವಸ್ವಾಮಿ ಹಾಗೂ ವಿಕ್ಕಿ ಪುಟ್ಟಿಯವರು, ಹೇಮರಾಜು, ಜಗದೀಶ್ವರಿ, ಅಕ್ಷತಾ, ದೀಕ್ಷಿತಾ, ಗಣೇಶ್ನವರು ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ರು. ಹಾಗೆ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸುಬ್ರಹ್ಮಣಿ ಮತ್ತು ಕುಟುಂಬದವರು, ಅನಂತರ ಹನುಮನಾಳು ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಾಶ್ರೀ, ಪೂಜೆಶ್ರೀ, ಅಂಜುಶ್ರೀ, ರತ್ನಪ್ರಭಾ, ಕೌಶಿಕ್, ವಿಶ್ವಕರ್ಮ, ಗಗನ್ ಹಾಗೂ ಭುವನ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಯೋಗೀಶ್ ಇಂದ್ರಾಣಿ, ಮಯೂರ್ ಸಮರ್ಥವರು ಶಾರದಾದೇವಿ ನಗರದಿಂದ, ಹರ್ಷಿತಾ ಶಕ್ತಿನಗರದಿಂದ, ಹಾಗೆ ಮುರಳಿ ನಿತ್ಯಾಶ್ರೀ, ಬಿಂದು ಪ್ರೇಮ, ವಿಜಯ ನಾಗೇಂದ್ರ, ಶೋಭಾ ನಾಗರಾಜು, ಜ್ಯೋತಿ ಮಂಜು, ವೇಣು ಭಾಗ್ಯಮ್ಮ ಅವರು ಎನ್ಆರ್ ಮೋಹಲ್ಲಾದಿಂದ, ಪದ್ಮನಾಭ ಅವರು ಕೆಆರ್ ಸಾಗರದಿಂದ, ಹಾಗೆ ಪಾರ್ವತಿ ಅವರು ಚೆನ್ನೈಯ ಬಡಾವಣೆ ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನಿಂದ ಕಿರಣ್, ಎಂಆರ್ ಶ್ರೀಕಂಠನ್ ಅಗ್ರಹಾರದಿಂದ, ಸಂಜಯ್, ಸ್ವಾತಿ, ಭರತ್ ಬೆಂಗಳೂರಿನಿಂದ, ಅನಂತರ ಹನೂರು ತಾಲೂಕು ಬಂಡಳ್ಳಿ ಗ್ರಾಮದಿಂದ ಎಂ ನಿಂಗರಾಜು, ಹಾಗೆ ಎನ್ ಪುಷ್ಪಲತಾ ಅವರು, ಜೆಎಂಎಸ್ ಮೂರ್ತಿ ಮತ್ತು ಕುಟುಂಬ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ಜ್ಯೋತಿ ಹಾಗೆ ರಾಜಮ್ಮ ಅವರು, ಅನಂತರ ಸಮೃದ್ಧಿ ರಾವ್, ಪ್ರತಿಜ್ಞಾ, ಮುಕುಂದ ರಾವ್ ಅವರು ಗೋಕುಲಂನಿಂದ, ನಂಜನಗೂಡ್ ತಾಲೂಕಿನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ ಮತ್ತು ಶ್ರೀನಿವಾಸ್ ಮೂರ್ತಿ ಕಿರುಗುಂದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹೇಮಾ ಸೋಮಶೇಖರ್, ಹೆಚ್ ಕೋಡಿಹಳ್ಳಿ ಮಂಡ್ಯದಿಂದ, ಹಾಗೆ ರೇಖಾ ಅವರು ವಿಜಯನಗರ ಎರಡನೇ ಹಂತದಿಂದ, ಚಾಮರಾಜನಗರ ಜಿಲ್ಲೆ ಮಹದೇಶ್ವರ ಬೆಟ್ಟದಿಂದ ಶ್ರೀನಿವಾಸ್, ಸುಪ್ರೀತಾ, ಸನ್ನಿಧಿ, ಅನುಶ್ರೀ, ತನುಶ್ರೀ ಹಾಗೆ ರಿಷಿ ಅವರು, ಎಸ್ಬಿಎಂ ಲೇಔಟ್ ಬೋಗಾದಿಯಿಂದ ಕೃಷ್ಣ ವಾಸುದೇವರಾವ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ರಾಜೇಂದ್ರ ನಗರದಿಂದ ಸತೀಶ್, ವೆಂಕಟೇಶ್, ಪ್ರಸನ್ನ ಕುಮಾರ್, ಯಶಸ್, ಲಿಖಿತ ಹಾಗೂ ಕುಟುಂಬ ವರ್ಗದವರು ಸಂದೇಶವನ್ನು ಕಳಿಸಿದ್ದಾರೆ. ಯೋಗಾನಂದ ರಂಪುರೆ, ವಿಜಯ್, ವಿನಯ್, ರಜತ್ ಹಾಗೂ ಯುಧಿಷ್ಠಿರ ಅವರು ನಜರ್ಬಾದ್ ಮೈಸೂರಿನಿಂದ, ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ ಅವರು ಸಿದ್ದರಾಮಯ್ಯನ ಹುಂಡಿಯಿಂದ, ಮಹದೇವಸ್ವಾಮಿ ಮತ್ತು ಕುಟುಂಬದವರು ನಂಜನಗೂಡು ತಾಲೂಕು ಹುರಾ ಗ್ರಾಮದಿಂದ, ಅನಂತರ ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೇಲರ್, ಪದ್ಮ, ಕೃಷ್ಣ, ಚೈತ್ರ, ನಾರಾಯಣ, ಎನ್ ಡಿ ಬಾಹುಳ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಮತ್ತು ಬಂಧು ಮಿತ್ರರು, ಶ್ರೀನಿವಾಸ್ ಜಿಪಿ ಗೊಬ್ಬರ್ಗಾಲ ಗ್ರಾಮ ಶ್ರೀರಂಗಪಟ್ಟಣದಿಂದ, ಮಂಜುಳಾ ಸರಸ್ವತಿಪುರಂ ಮೈಸೂರಿನಿಂದ, ಹಾಗೆ ನಿರ್ಮಲಾ, ಮಹದೇವ್, ಅಮೃತ, ವಿಸ್ಮಯದೇವ್, ಆನಂದ್, ಇಂದು, ಪವನ್ದೇವ್ ರಾಮಕೃಷ್ಣ ನಗರ ಮೈಸೂರಿನಿಂದ, ಎಸ್ ವಿ ಪಿ ನಗರ ಮೈಸೂರಿನಿಂದ ಸುಜಾತ ಅವರು, ಮಂಡ್ಯದಿಂದ ನಂದಾದೀಪ, ರಂಜಿತಾ ದರ್ಶಿನಿ, ಸರಸ್ವತಮ್ಮ ಅವರು, ಗೋಪಾಲ್ ಅವರು ಕೃಷ್ಣಮೂರ್ತಿಪುರಂನಿಂದ, ಗಾಯತ್ರಿಪುರಂನಿಂದ ಶುಭ, ಮನು ಹಾಗೆ ರಾಘವಿ ಅವರು, ಲತಾ ಮತ್ತು ವೇದರಂಗಯ್ಯ ವಿದ್ಯಾರಣ್ಯಪುರಂನಿಂದ,

ರಾಜವರು ಕೆ ಆರ್ ನಗರದಿಂದ, ಕೆ ಆರ್ ಪೇಟೆಯಿಂದ ಸೈಯದ್ ಜಮೀಲ್ ಅವರು, ಟೇಲರ್ ಮಹಮ್ಮದ್ ನದೀಮ್ ಅವರು ಗಾಯತ್ರಿಪುರಂ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ದಾವಣಗೆರೆಯಿಂದ ಅಂತ ಕಳಿಸಿದ್ದಾರೆ, ಆದರೆ ಅವರ ಹೆಸರನ್ನು ನಮಗೆ ಕಳಿಸಿಲ್ಲ. ಅರ್ಚನಾ ಅಕ್ಷಯ ಮತ್ತು ಆರ್ಥಿಕ್ ಅವರು, ಉಷಾ ದೇವಿಕಾ ಅವರು ನಂಜನಗೂಡಿನಿಂದ, ರಾಜಶೇಖರ್ ವಿ ಎಂ ಅವರು ಮೈಸೂರಿನಿಂದ, ಹಾಗೆ ಪ್ರದೀಪ್ ಶಾರದಾದೇವಿ ನಗರದಿಂದ ಮತ್ತು ಗಾಯತ್ರಿ ಮತ್ತು ಗಂಗಾಧರ್ ರಮಾಬಾಯಿ ನಗರದಿಂದ. ಇವಿಷ್ಟೂ ಸಂದೇಶಗಳು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಲುಪಿತ್ತು. ನಾವು 5:05 ಸರಿಯಾಗಿ ಮೊದಲು ಬಂದಂತಹ ಸಂದೇಶಗಳನ್ನು ಪರಿಗಣಿಸಿ ಇಂದಿನ ಗೀತೆಗಳನ್ನು ಪ್ರಸಾರ ಮಾಡಿದ್ದೇವೆ. ಸಂದೇಶಗಳನ್ನು ಕಳುಹಿಸಿದ ಹಾಗೂ ಗೀತೆಗಳನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳು. ನೀವು ಕೂಡ ನಿಮ್ಮಿಷ್ಟದ ಗೀತೆಗಳನ್ನು ಕೇಳಬೇಕು ಅಂತಾದಲ್ಲಿ ನಾಳೆ ಮಧ್ಯಾಹ್ನ 1:30 ಆದಷ್ಟು ಬೇಗ ಸಂದೇಶಗಳನ್ನು ಕಳುಹಿಸಿ ಅಂತ ಹೇಳ್ತಾ ನಮಸ್ಕಾರಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 6:10. ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಮೈಸೂರಿನ ಮರೆಯಲಾಗದ ಮಹನೀಯರು, ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿ ರಂಗದಲ್ಲಿ ಅಡಿಕೆ ಮರದ ಮೌಲ್ಯವರ್ಧನೆ ಪ್ರಾಯೋಗಿಕ ಕಲಿಕೆ, ಈ ಕುರಿತು ಗ್ರೇಟರ್ ನೋಯ್ಡಾದ ಶಶಿಧರ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಕನ್ನಡದಲ್ಲಿ ಭಾಷಣ. ಪ್ರಸ್ತುತ ಭಾರತದ ಹಲವು ತಲ್ಲಣಗಳಿಗೆ ಗಾಂಧಿ ಚಿಂತನೆಗಳ ಅಗತ್ಯತೆ, ಈ ಕುರಿತು ಮಾತನಾಡುತ್ತಾರೆ ಸಾಹಿತಿ ಎಸ್ ತುಕಾರಾಮ್. 8:00 ಕನ್ನಡ ಭಾರತಿ. ಕನ್ನಡ ಸಾಹಿತ್ಯ ಸರಸ್ಸಿಗೆ ತುಳಸಿ ರಾಮಾಯಣದ ಪುಷ್ಪಾಲಂಕಾರ ಮಾಡಿದ ರೋಜಿ ಎಂದೇ ಖ್ಯಾತರಾದ ಪ್ರೊಫೆಸರ್ ಎಂಎನ್ ಸರೋಜಮ್ಮ ಅವರ ಸಾಧನೆ ಕುರಿತು ಇವರ ಮಕ್ಕಳಾದ ಶಾಲಿನಿ ಆಚಾರಿ ಮತ್ತು ಮಾಲಿನಿ ಶ್ರೀನಿವಾಸನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿವೇದಿತಾ ಎಚ್. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ ಕೆ ನಾರಾಯಣ ಅವರ ಹಾಡುಗಾರಿಕೆ. 10:00 ತತ್ವಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಮಂಡ್ಯ ತಾಲೂಕು ಕೆರಗೋಡು ಗ್ರಾಮದ ಸಿಆರ್ ಸಂಜೀವಯ್ಯ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 6:10 ಗೀತಾರಾಧನ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ರಾಧಾ ಪ್ರಕಾಶವದಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಮಾತಿನ ಒಡಲು ಮುತ್ತಿನ ಕಡಲು, ಗಾದೆಗಳ ವಿಶೇಷತೆಯನ್ನು ಬಿಂಬಿಸುವ ಬಾನುಲಿ ಸರಣಿ. ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಭಾವಗೀತೆಗಳು. 7:30 ಸೇವಾವಾಹಿನಿ. 7:45 ಹಾಗೂ 8:35 ಚಿತ್ರಗೀತೆಗಳು. 8:30 ಬೆಂಗಳೂರು ಕೇಂದ್ರದಿಂದ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಪೈಲ್ಸ್ಗೆ ಆಯುರ್ವೇದ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 9:55 ಪುರಾತತ್ವ ಪರಂಪರೆ, ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕರ್ನಾಟಕ ಸರ್ಕಾರ. 10:05 ಬೆಂಗಳೂರು ಕೇಂದ್ರದಿಂದ ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವ, ಈ ಕುರಿತು ಅರಣ್ಯ ಇಲಾಖೆಯ ಸಕಲೇಶ್ಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಕೆ ಮಧುಸೂದನ್ ಅವರೊಂದಿಗೆ

0: is praying for him, he said Captain Smith's courage, presence of mind, and composure saved many lives. The nation pays homage to the father of the nation, Mahatma Gandhi, on his 157th birth anniversary today. A Sarv Dharm Prarthana Sabha was held at Bapu Samadhi at Rajghat in the national capital. President Draupadi Murmu attended the Sarv Dharm Prarthana this morning and paid floral tributes to the father of the nation. Vice President C.P. Radhakrishnan, Prime Minister Narendra Modi, Lok Sabha Speaker Om Birla, Union Housing and Urban Affairs Minister Manohar Lal and Delhi Chief Minister Rekha Gupta also paid tributes to Mahatma Gandhi at Rajghat. Vice President C.P. Radhakrishnan and Prime Minister Narendra Modi paid tributes to Mahatma Gandhi at Gandhi Smriti in New Delhi this evening. Several other dignitaries also paid tributes to Bapu. Eminent singers as well as school students sung devotional songs during the program. United Nations has welcomed India's approval of the 1.86 lakh crore rupees Green Energy Corridor Phase 3, describing the grid strengthening and battery storage scheme as a major step that will deliver big dividends for the country's people and economy. In a statement to a news agency, UN Climate Change Executive Secretary Simon Steele said the initiative would help India harness its growing renewable energy capacity, meet rising electricity needs, and further strengthen its position as a global leader. And that is the end of this news bulletin.
1: Samaya Sariyagi 6 gante 10 nimisha 10 secondugalu.
2: ಆಕಾಶವಾಣಿ ಮೈಸೂರು. ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ.
3: ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲ ಒಂದು ಸುವರ್ಣಯುಗ. ಅವರು ಸಾಹಿತ್ಯ, ಸಂಗೀತ, ಕಲೆ ಇತ್ಯಾದಿಗಳಿಗೆ ಪೋಷಣೆ ನೀಡಿದ್ದಲ್ಲದೆ ಹಲವಾರು ಮಹನೀಯರಿಗೆ ರಾಜಾಶ್ರಯ ನೀಡಿದರು. ಹಾಗೆ ಅವರ ಆಶ್ರಯದಲ್ಲಿ ಕೀರ್ತಿಗಳಿ ಪಡೆದವರಲ್ಲಿ ಒಬ್ಬರು ವೇದಾಂತಂ ಶಿವರಾಮ ಶಾಸ್ತ್ರಿಗಳು. ಶಾಸ್ತ್ರಿಗಳ ಪೂರ್ವಜರು ಆಂಧ್ರದ ಕರ್ನೂಲಿನ ನಂದಿಕೂರಿನಲ್ಲಿ ನೆಲೆಸಿದ್ದರು. ಅವರಲ್ಲಿ ಅಪ್ಪ ಶಾಸ್ತ್ರಿಗಳೆಂಬುವರು ತಮ್ಮ ಪಾಂಡಿತ್ಯದಿಂದಾಗಿ ಅನೇಕ ಶಿಷ್ಯರನ್ನು ಆಕರ್ಷಿಸಿದ್ದರು. ಇವರ ಮಗ ಶೇಷಾದ್ರಿ ಶಾಸ್ತ್ರಿ. ತಂದೆಗೆ ತಕ್ಕ ಮಗ ಶೇಷಾದ್ರಿ ಶಾಸ್ತ್ರಿಗಳಿಗೆ ರಾಜೇಶ್ವರಿ ಶಾಸ್ತ್ರಿಗಳೆಂಬ ಮಗ. ಆದರೆ 18ನೇ ವಯಸ್ಸಿನವರೆಗೆ ಯಾವುದೇ ವಿದ್ಯೆ ಇಲ್ಲದೆ ದಡ್ಡನೆಂಬ ಅಪಹಾಸ್ಯ ಅಸಡ್ಡೆಗಳಿಗೆ ಆತ ಗುರಿಯಾಗಿದ್ದ. ನೊಂದ ರಾಜೇಶ್ವರ ಶಾಸ್ತ್ರಿಯವರು ಮನೆ ಬಿಟ್ಟು ಹೊರಟರು. ಎಲ್ಲೆಲ್ಲೋ ಹೋಗಿ ಸಾಧು ಸಂತರ ಸೇವೆ ಮಾಡಿ ವಿದ್ಯೆಯನ್ನು ಸಾಧಿಸಿದರು. ಅವರು ಪ್ರವಾಸ ಮಾಡುತ್ತಾ ಪಶ್ಚಿಮ ವಾಹಿನಿಗೆ ಬಂದಿದ್ದಾಗ ಸ್ಥಳೀಯ ವಿದ್ವಾಂಸರೊಬ್ಬರು ಅವರನ್ನು ಕಂಡು ಮೈಸೂರಿಗೆ ಕರೆತಂದರು. ಅರಮನೆಯಲ್ಲಿ ಮಹಾರಾಜರ ಮುಂದೆ ಅವರ ವಿದ್ವತ್ತಿನ ಪ್ರದರ್ಶನ ನಡೆದು ಆಸ್ಥಾನದಲ್ಲಿ ವಿದ್ವಾಂಸರಾಗಿ ನೇಮಕಗೊಂಡರು. ದೇವಿ ಭಕ್ತರಾಗಿದ್ದ ಶಾಸ್ತ್ರಿಗಳು ಚಾಮುಂಡಿ ಬೆಟ್ಟದ ಬಸವನ ಬಳಿಯಿರುವ ಗುಹೆಯೊಂದರಲ್ಲಿ ಶ್ರೀ ಚಕ್ರೋಪಾಸನೆಯನ್ನು ಮಾಡುತ್ತಿದ್ದರಂತೆ. ರಾಜೇಶ್ವರ ಶಾಸ್ತ್ರಿಗಳ ಪುತ್ರ ಶೇಷಾದ್ರಿ ಶಾಸ್ತ್ರಿಗಳೆಂಬುವರು ಅವರು ಮೈಸೂರಿನ ಆಸ್ಥಾನದಲ್ಲಿ ವಿದ್ವಾಂಸರು. ಶ್ರೀ ವಿದ್ಯೆಯ ಉಪದೇಶವೂ ಆಗಿತ್ತು. ಇವರ ಎರಡನೇ ಮಗನೇ ಶಿವರಾಮ ಶಾಸ್ತ್ರಿ. ಇವರು 1861 ಮಾರ್ಚ್ 23ರಂದು ಜನಿಸಿದರು. ಚಿಕ್ಕಂದಿನಿಂದಲೇ ವೇದಾಂತ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ. ತಂದೆಯೇ ಮೊದಲ ಗುರು. ಅವರಿಂದಲೇ ಶಿವ ಮಂತ್ರೋಪದೇಶ ಪಡೆದು ಶಿವೋಪಾಸನೆಯನ್ನು ಅರಿತುಕೊಂಡರು. ಹೆಚ್ಚು ಜ್ಞಾನವನ್ನು ಸಂಪಾದಿಸಬೇಕೆಂದು ವಿಂಧ್ಯ ಪರ್ವತದವರೆಗೆ ಪ್ರಯಾಣ ಮಾಡಿ ಸಾಧು ಸಂತರಿಂದ ಅನೇಕ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿದುಕೊಂಡರು. ಮನೆಗೆ ಹಿಂತಿರುಗಿದಾಗ ಅವರಿಗೆ 20 ವಯಸ್ಸು. ತಂದೆ ತಾಯಿಯರ ಒತ್ತಾಯಕ್ಕೆ ಮಣಿದು ಅಕ್ಕಯ್ಯಮ್ಮ ಎಂಬುವರನ್ನು ವಿವಾಹವಾದರು. ಪತ್ನಿಯು 1-2 ವರ್ಷಗಳಲ್ಲಿ ತೀರಿಕೊಂಡ ಮೇಲೆ ಶಾಸ್ತ್ರಿಗಳು ಮತ್ತೆ ದೇಶ ಸಂಚಾರ ಕೈಗೊಂಡರು. ನೇಪಾಳದಲ್ಲಿ ನಿಜಾನಂದರೆಂಬ ಯೋಗಿಗಳು ಅವರ ಮೇಲೆ ಗಾಢವಾದ ಪ್ರಭಾವ ಬೀರಿದರು. ಶಾಸ್ತ್ರಿಗಳು ಅವರಿಂದ ಉಪನಿಷತ್ತುಗಳ ಮಹಾವಾಕ್ಯದ ಉಪದೇಶ ಪಡೆದುಕೊಂಡು ಅಧ್ಯಯನ ಧ್ಯಾನದ ಮೂಲಕ ಅದರ ಗೂಢ ರಹಸ್ಯವನ್ನು ಅನುಭವಕ್ಕೆ ತಂದುಕೊಂಡರು. ಗುರುಗಳು ಆದೇಶದಂತೆ 24 ವರ್ಷ ವಯಸ್ಸಿನ ಶಿವರಾಮ ಶಾಸ್ತ್ರಿಗಳು ಮನೆಗೆ ಹಿಂತಿರುಗಿ ಬಂದು ಮತ್ತೆ ಮದುವೆಯಾದರು. ವೇದಾಂತ ಪ್ರಚಾರಕ್ಕೆ ಹೆಚ್ಚು ಗಮನ ಕೊಡಲಾರಂಭಿಸಿದರು. ಜಾತಿ ಮತಗಳ ವ್ಯತ್ಯಾಸವನ್ನು ಪರಿಗಣಿಸದೆ ಶಂಕರಾದ್ವೈ

0: ಸಾಹಿತ್ಯವನ್ನು ಎಲ್ಲರಿಗೂ ಬೋಧಿಸಲಾರಂಭಿಸಿದರು. ಪುಸ್ತಕಗಳು ಮತ್ತು ಉಪನ್ಯಾಸಗಳ ಮೂಲಕ ಪ್ರಚಾರ ಮಾಡಲಾರಂಭಿಸಿದರು. ಜನ್ಮಹರ ಮಹೋತ್ಸವ ಪತ್ರಿಕೆ, ಮೈಸೂರಿನಲ್ಲಿ ಶ್ರೀ ಶಂಕರ ಮಂದಿರ, ಬೆಂಗಳೂರಿನಲ್ಲಿ ಕೈವಲ್ಯಾಶ್ರಮವನ್ನು ಸ್ಥಾಪಿಸಿದರು. ವಿದ್ಯಾರಣ್ಯರ ಆರಾಧನೆ, ಶಂಕರ ಜಯಂತಿ ಉತ್ಸವವನ್ನು ಪ್ರಾರಂಭಿಸಿದರು. ಸಂಸ್ಕೃತ ಮತ್ತು ಕನ್ನಡದಲ್ಲಿ ಸುಮಾರು 35 ಕೃತಿಗಳನ್ನು ರಚಿಸಿದರು. ಕನ್ನಡದಲ್ಲಿ 100+ ತತ್ವಪದಗಳನ್ನು ರಚಿಸಿದರು. ಅವುಗಳಲ್ಲಿ ಕೆಲವು ಪ್ರಕಟಣೆಯನ್ನು ಕಂಡಿವೆ. ಸಿದ್ಧಿ ಪವಾಡಗಳಲ್ಲಿ ನಂಬಿಕೆ ಇಟ್ಟುಕೊಳ್ಳದೆ ಶಂಕರಾದ್ವೈತದಲ್ಲೇ ಸಂಪೂರ್ಣ ವಿಶ್ವಾಸವಿಟ್ಟು ಬದುಕನ್ನು ಸಾಧಿಸಿದರು. ಆದಿಶಂಕರರ ಪರಮಭಕ್ತರು, ಅನುಭವದ ಸಹಕಾರರು ಆಗಿದ್ದ ಅದ್ವೈತ ವೇದಾಂತಕ್ಕೆ ಹೊಸ ಆಯಾಮವನ್ನೇ ನೀಡಿದರು. ಸುಮಾರು 1910 ಸೀತಾವಿಲಾಸ ಛತ್ರದ ಪಕ್ಕದಲ್ಲಿರುವ ಅಡ್ಡರಸ್ತೆಯಲ್ಲಿ ಮೈಸೂರಿನ ಮೊಟ್ಟ ಮೊದಲ ಶ್ರೀ ಶಂಕರ ಮಂದಿರವನ್ನು ಸ್ಥಾಪಿಸಿದ್ದರೆನ್ನಲಾಗಿದೆ. ಅವರು ಹುಟ್ಟಿದ ಮನೆಯು ಅಲ್ಲಿಯೇ ಇತ್ತೆಂದು ಹೇಳಲಾಗಿದೆ. ಈ ರಸ್ತೆಗೆ ಇಂದಿಗೂ ಶಂಕರ ಮಠದ ರಸ್ತೆ ಎಂದು ಹೆಸರಿದೆ. ವೇದಾಂತಂ ಶಿವರಾಮ ಶಾಸ್ತ್ರಿಗಳು 49 ಮಾತ್ರ ಬದುಕಿದ್ದು 1910 ಆಗಸ್ಟ್ 25 ದೇಹತ್ಯಾಗ ಮಾಡಿದರು.
1: ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:15.
3: ಗಾದೆ ಜನಪದರ ಅನುಭವದ ಹೂರಣ,
4: ಗಾದೆ ಕವಿಪುಂಗವರ ಕಾವ್ಯರಸದ ತೋರಣ,
3: ಗಾದೆ ಕನ್ನಡ ಭಾಷೆಯ ಸೌಂದರ್ಯದ ಆಭರಣ.
5: ಮಲೆ ಮಲೆ ಮಾತಾಡಿ ಹುಲಿ ಕರಡಿ ಜೂಜಾಡಿ ಅಲ್ಲರದು ಕಾಳಿಂಗ ಮರೆಯಾಯಿತು.
4: ಮಾತಿನ ಒಡಲು ಮುತ್ತಿನ ಕಡಲು,
3: ಗಾದೆಗಳ ವಿಶೇಷತೆಯನ್ನು ಬಿಂಬಿಸುವ ಬಾನುಲಿ ಸರಣಿ.
6: ಕಬ್ಬಿನ ಗಣಿ ಡೊಂಕು ಅದರ ಹಾಲದು ಡೊಂಕಿ ರಸಿಕ ಪೇಳು.
4: ಪ್ರತಿ ಶನಿವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
3: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ಮಾತಿನ ಒಡಲು ಮುತ್ತಿನ ಕಡಲು.
7: ಪಡಗಿದ ಪ್ರಾಣಕ್ಕೆ 100+ ಹೆಸರು.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಕಾರ್ಯಕ್ರಮದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನಾ ಪ್ರಬಂಧವನ್ನು ಪ್ರಕಟಿಸಿದ ಅತ್ಯಂತ ಕಿರಿಯ ಭಾರತೀಯ ಎಂಬ ದಾಖಲೆಯನ್ನ ಮಾಡಿರೋ ಮೈಸೂರಿನ ದೈವಿಕ್ ಎಜಿ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಯಾವಾಗ ಒಬ್ಬ ಸ್ಟೂಡೆಂಟ್ ಅವನ ಸಂಶೋಧನೆ ಅಥವಾ ಇನ್ನರ್ ಸೈಂಟಿಸ್ಟ್ ನ ಹೊರಗಡೆ ತರ್ತಾನೋ, ಆಗ ನನಗೆ ಅನ್ಸುತ್ತೆ ಆ ಸ್ಟೂಡೆಂಟ್ ಒಬ್ಬ ಫ್ಯೂಚರ್ ಅಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತಾನೆ ಅಂತ.
0: ಮರಿದೆ ಕೇಳ್ತೀರಾ ಅಲ್ವಾ ಪುಟಾಣಿಗಳೇ, ಇದೇ ಭಾನುವಾರ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಇದೇ ಸೋಮವಾರ 4:00 ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳ ದಸರಾ ಅನುಭವದ ಕುರಿತು ಕಾರ್ಯಕ್ರಮ ಕೇಳಬಹುದು. ಕೇಳಿ ಇದೇ ಸೋಮವಾರ 4:00 ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ.
2: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:00 ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10:00 ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನ್ ಇನ್ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
0: ಕೇಳುಗರೆ ಗಮನಿಸಿ, ನಾಳೆ 1:20 ನಮ್ಮ ನಿಲಯದಿಂದ ಸ್ಟ್ಯಾನ್ಲಿ ಪಾರ್ಕರ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು. ವಾದ್ಯ ಸಹಕಾರ ಮ್ಯಾಂಡೊಲಿನ್ ಸಿ ವಿಶ್ವನಾಥ್, ಕೀಬೋರ್ಡ್ ಗಣೇಶ್ ಭಟ್, ತಬಲಾ ಇಂದುಶೇಖರ್ ಹಾಗೂ ರಿದಂ ಪ್ಯಾಡ್ ಆಂಡ್ರೂ. 4:30 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತ ಶಾಸ್ತ್ರಜ್ಞರು ಹಾಗೂ ವಾಗ್ಗೇಯಕಾರರಾದ ಪ್ರೊಫೆಸರ್ ಆರ್ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗ ಕೇಳಬಹುದು. ಆಕಾಶವಾಣಿ ಮೈಸೂರು FM 100.6, ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಗಂಟೆ ಕಲ್ಲಾಕಿದೆ. ಆಂಧ್ರಪ್ರದೇಶದ ಗುಂಟೂರು ನಗರದಲ್ಲಿ ಮನೆ ಮನೆಯಿಂದ ತ್ಯಾಜ್ಯ ಸಂಗ್ರಹಿಸಲು 200 ಹೆಚ್ಚು ವಿದ್ಯುತ್ ಆಟೋಗಳನ್ನು ನಿಯೋಜಿಸಲಾಗಿದೆ. ಇವುಗಳಲ್ಲಿ ಜಿಪಿಎಸ್ ಟ್ರ್ಯಾಕಿಂಗ್ ವ್ಯವಸ್ಥೆ ಇದ್ದು ನೈಜ ಮಾಹಿತಿಯನ್ನು ಒದಗಿಸುತ್ತವೆ. ಈ ಉಪಕ್ರಮದಿಂದಾಗಿ ವರ್ಷಕ್ಕೆ 71,000 ಲೀಟರ್ಗಿಂತಲೂ ಹೆಚ್ಚು ಡೀಸೆಲ್ ಉಳಿತಾಯವಾಗುತ್ತಿದ್ದು ಹಸಿರು ಮನೆ ಅನಿಲ ಹೊರಸೂಸುವಿಕೆಯಲ್ಲಿ ಗಮನಾರ್ಹ ಕಡಿತವಾಗಿದೆ. ಅದೇ ರೀತಿ ತಮಿಳುನಾಡಿನ ಚೆನ್ನೈ ನಗರದಲ್ಲಿ ಬೃಹತ್ ಚೆನ್ನೈ ಕಾರ್ಪೊರೇಷನ್ 5,478 ಬ್ಯಾಟರಿ ಚಾಲಿತ ಇ ರಿಕ್ಷಾಗಳನ್ನು ತ್ಯಾಜ್ಯ ಸಂಗ್ರಹಣೆಗೆ ಬಳಸುತ್ತಿದೆ. ಈ ವಾಹನಗಳು ಪ್ರತಿದಿನ ಕಾರ್ಬನ್ ಹೊರಸೂಸುವಿಕೆಯನ್ನು ಗಣನೀಯವಾಗಿ ತಗ್ಗಿಸುತ್ತಿದ್ದು ಹಸಿರು, ಒಣ ಮತ್ತು ಅಪಾಯಕಾರಿ ತ್ಯಾಜ್ಯಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಲು ಪ್ರತ್ಯೇಕ ತೊಟ್ಟಿಗಳನ್ನು ಹೊಂದಿವೆ. ಈ ಯೋಜನೆಯು ಸಾವಿರಾರು ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿದೆ. ಮಧ್ಯಪ್ರದೇಶದ ಇಂದೋರ್ ನಗರವು ತ್ಯಾಜ್ಯ ಸಂಗ್ರಹಣೆಯನ್ನು ಮರುಬಳಕೆ ಮಾಡಬಹುದಾದ ಇಂಧನ ಮೂಲಗಳೊಂದಿಗೆ ಸಂಯೋಜಿಸುವ ಮೂಲಕ ಪರಿಸರ ಸ್ನೇಹಿ ನೈರ್ಮಲ್ಯಕ್ಕೆ ಹೊಸ ಮಾದರಿಯಾಗಿದೆ. ಇಂದೋರ್ ನಗರದ ಪ್ರಮುಖ ಪ್ರದೇಶಗಳಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಿಸಲು 100 ವಿದ್ಯುತ್ ವಾಹನಗಳನ್ನು ನಿಯೋಜಿಸಲಾಗಿದೆ. ತಂತ್ರಜ್ಞಾನದ ಈ ಹೊಸ ಅಲೆಯು ನಗರ ನೈರ್ಮಲ್ಯ ಕ್ಷೇತ್ರಕ್ಕೆ ಜಾಣ್ಮೆ, ಸುಧಾರಿತ ಸುರಕ್ಷತೆ ಮತ್ತು ತ್ವರಿತ ಸ್ಪಂದನ ಶಕ್ತಿಯನ್ನು ನೀಡಿದೆ. ಡಿಜಿಟಲ್ ಪೋರ್ಟಲ್ಗಳು, ಕೃತಕ ಬುದ್ದಿಮತ್ತೆ ಚಾಲಿತ ರೋಬೋಟ್ಗಳು ಮತ್ತು ವಿದ್ಯುತ್ ಚಾಲಿತ ತ್ಯಾಜ್ಯ ಸಂಗ್ರಹಣಾ ವಾಹನಗಳು ಸ್ವಚ್ಛ ಭಾರತ ಅಭಿಯಾನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿವೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:35:10.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಕೇಳುಗರೆ ಗಮನಿಸಿ, ಈ ಸಂಜೆ 7:45 ಕನ್ನಡದಲ್ಲಿ ಭಾಷಣ. ಪ್ರಸ್ತುತ ಭಾರತದ ಹಲವು ತಲ್ಲಣಗಳಿಗೆ ಗಾಂಧಿ ಚಿಂತನೆಗಳ ಅಗತ್ಯತೆ, ಈ ಕುರಿತು ಮಾತನಾಡುತ್ತಾರೆ ಸಾಹಿತಿ ಎಸ್ ತುಕಾರಾಂ. ಮರೆಯದಿರಿ, ಈ ಸಂಜೆ 7:45 ಕನ್ನಡದಲ್ಲಿ ಭಾಷಣ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ.

0: ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು.
1: Less premium, more bonus, most suitable for your loved ones. RPL Life, nothing better than this.
2: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಪರಂಪರೆಯನ್ನು ಪಸರಿಸುವ
5: ಐತಿಹಾಸಿಕ ಸ್ಥಳಗಳ ಪರಿಚಯ
4: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
5: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
4: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
5: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
6: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
7: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಭೀಕರ ಬರಗಾಲ ಹಿನ್ನೆಲೆ ನಾಳೆಯಿಂದ 4 ದಿನಗಳ ಕಾಲ ಕೇಂದ್ರ ತಂಡದಿಂದ ಬರ ಅಧ್ಯಯನ. ನೋಟಿಸ್ ಪ್ರಕ್ರಿಯೆ ಬಳಿಕ ರಾಜ್ಯದ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ, ಚುನಾವಣಾ ಆಯೋಗ ಸ್ಪಷ್ಟನೆ. ಎಸ್ಐಆರ್ ಪಟ್ಟಿ ಮರು ಪರಿಶೀಲನೆ, ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಹಾಗೂ ಸಚಿವರ ವಿರುದ್ದ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರು. ನೈಸ್ ಯೋಜನೆ ಸಂತ್ರಸ್ತರಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಹವಾಲು ಸ್ವೀಕಾರ. ರಾಜ್ಯದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ನಾಳೆಯಿಂದ 4 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸುತ್ತಿದ್ದು ನಾಳೆಯಿಂದ ಇದೇ 6ರವರೆಗೆ ಪ್ರವಾಸ ಕೈಗೊಳ್ಳಲಿದೆ. ಮೊದಲನೇ ತಂಡ ತುಮಕೂರು, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆ, ಎರಡನೇ ತಂಡ ಹಾಸನ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ವಸ್ತುಸ್ಥಿತಿ ಅಧ್ಯಯನ ಮಾಡಲಿದೆ. ಮೂರನೇ ತಂಡ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಕೈಗೊಳ್ಳಲಿದೆ. ಯಾದಗಿರಿ ಜಿಲ್ಲೆಯ ಪ್ರಸಕ್ತ ಸಾಲಿನ ಬರ ಪರಿಸ್ಥಿತಿಯ ಪರಿಶೀಲನೆಗಾಗಿ ನಾಳೆ ಕೇಂದ್ರ ತಂಡ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಬರ ವಿಶ್ಲೇಷಣಾ ಸಭೆ ನಡೆಸಲಿದೆ. ನಾಡಿದ್ದು ಬರಪೀಡಿತ ಶಹಾಪುರ ತಾಲೂಕಿನ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ಬರದ ಪರಿಣಾಮಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಲಿದೆ ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು ಒಟ್ಟು ಮತದಾರರ ಸಂಖ್ಯೆ 4,49,81,740ಕ್ಕೆ ತಲುಪಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ಪ್ರಕಟಣೆಯಲ್ಲಿ ತಿಳಿಸಿದೆ. ಮತದಾರರ ಸಂಖ್ಯೆ ಪರಿಷ್ಕರಣೆ ಮತ್ತು ನೋಟಿಸ್ ಪ್ರಕ್ರಿಯೆ ಬಳಿಕ 1,37,660ರಷ್ಟು ಹೆಚ್ಚಾಗಿದೆ. ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿ ಪುರುಷರಿಗಿಂತ ಮಹಿಳಾ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ನೋಟಿಸ್ ಜಾರಿಯಾದವರಲ್ಲಿ ಶೇಕಡ 81.99% ಜನರ ವಿಚಾರಣೆ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಫಾರ್ಮ್ 7ರಡಿಯಲ್ಲಿ ಒಟ್ಟು 84,900 ಅರ್ಜಿಗಳು ಆಯೋಗಕ್ಕೆ ಸಲ್ಲಿಕೆಯಾಗಿವೆ. ಫಾರ್ಮ್ 7ರಡಿಯಲ್ಲಿ ಯಾರಾದರೂ ಸುಳ್ಳು ಅಥವಾ ತಪ್ಪು ದಾರಿಗೆಳೆಯುವ ಆಕ್ಷೇಪಣೆಗಳನ್ನು ಸಲ್ಲಿಸಿದರೆ ಅಂತಹವರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆಯೋಗ ಎಚ್ಚರಿಸಿದೆ. ಮತದಾರರ ಪಟ್ಟಿ ಮರು ಪರಿಶೀಲನೆಗೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆ ನೀಡಿರುವುದು ಇಡೀ ದೇಶದ ಮತದಾರರ ಹಕ್ಕಿಗೆ ಸಂದ ಜಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಜನರ ಹೃದಯ ಗೆದ್ದು ಚುನಾವಣೆ ಎದುರಿಸಬೇಕಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಫಾರ್ಮ್ 6ರ ಮೂಲಕ ಮೊದಲ ಬಾರಿಗೆ ಮತದಾರರಾಗುವ ಯುವಕರ ಹೆಸರು ಸೇರ್ಪಡೆಗೆ ವಿಶೇಷ ಶಿಬಿರಗಳನ್ನು ಆಯೋಜಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸಮಾಜದ ದುರ್ಬಲ ವರ್ಗಗಳ ಮತಗಳನ್ನು

0: ತೆಗೆದುಹಾಕಲು ಬಿಜೆಪಿ ಅರ್ಜಿ ಸಲ್ಲಿಸುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಕಾನೂನು ಪ್ರಕಾರ ತಾವು ತಪ್ಪು ಮಾಡಿದರೆ ಪ್ರಕರಣ ದಾಖಲಿಸಲಿ ಎಂದು ಬಿಜೆಪಿ ನಾಯಕರಿಗೆ ಸವಾಲು ಹಾಕಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಭಾಗವಾಗಿ ಆಕ್ಷೇಪಣಾ ಅರ್ಜಿಗಳನ್ನು ಬಿಜೆಪಿ ಕಾರ್ಯಕರ್ತರು ಸಲ್ಲಿಸುವ ಮೂಲಕ ಮುಸ್ಲಿಂ ಸಮುದಾಯದ ಮತದಾರರನ್ನು ಅಳಿಸಿ ಹಾಕುತ್ತಿದ್ದಾರೆ ಎಂಬ ಆರೋಪವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಳ್ಳಿಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ಯಾವುದೇ ಮತದಾರರ ಹೆಸರು ಅಳಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಚುನಾವಣಾಧಿಕಾರಿಗಳ ಕಚೇರಿ ಮುಂಭಾಗ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದನ್ನು ಖಂಡಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹಾಗೂ ಬಿಜೆಪಿ ಮುಖಂಡರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನು ಭೇಟಿ ಮಾಡಿ ಪ್ರಕರಣ ದಾಖಲಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ ಇದ್ದು ರೈತರ ಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸುವ ಬದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚುನಾವಣಾ ಆಯೋಗದ ವಿರುದ್ದ ಪ್ರತಿಭಟನೆ ನಡೆಸಿದ್ದಾರೆ ಎಂದು ದೂರಿದ್ದಾರೆ. ಕಾನೂನು ಪಾಲಿಸಬೇಕಾಗಿದ್ದ ಮುಖ್ಯಮಂತ್ರಿಯೇ ಕಾನೂನು ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಫಾರ್ಮ್ 7 ಯಾರು ಬೇಕಾದರೂ ಸಲ್ಲಿಸಬಹುದು, ಆದರೆ ಕಾಂಗ್ರೆಸ್ ನಾಯಕರು ಇದನ್ನೇ ತಪ್ಪು ಎಂದಿದ್ದಾರೆ. ತಪ್ಪಿದ್ದರೆ ಕಾಂಗ್ರೆಸ್ ನ್ಯಾಯಾಲಯದ ಮೊರೆ ಹೋಗಬಹುದೇ ಹೊರತು ಚುನಾವಣಾ ಅಧಿಕಾರಿಗಳ ಮೇಲೆ ಒತ್ತಡ ಹೇರುವಂತಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಚಿವ HD ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಇಂದು ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡವರನ್ನು ಭೇಟಿಯಾಗಿ ಅಹವಾಲು ಸ್ವೀಕರಿಸಿದರು. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿರುವ ಜನರ ಮನವಿ ಆಲಿಸಿ ಮಾತನಾಡಿ ಒಟ್ಟಾಗಿ ಹೋರಾಟ ಮಾಡುವಂತೆ ಕರೆ ನೀಡಿದ್ದಾರೆ. ನೈಸ್ ಅಕ್ರಮ 2G ಸ್ಪೆಕ್ಟ್ರಮ್ ಹಗರಣಕ್ಕಿಂತಲೂ ದೊಡ್ಡದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕುರಿತಂತೆ ದಾಖಲೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ಒಂದು ನೋಟ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಇದ್ದ ಕೆಟ್ಟ ಸಾಲದ ಪ್ರಮಾಣ 15% ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ ಪರಿಹಾರ ಮರು ಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನು ಒಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಚಿತ್ರದುರ್ಗದ ಜೋಳಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಆಂದೋಲನದ ಭಾಗವಾಗಿ ಏಕ್ ದಿನ್ ಏಕ್ ಘಂಟಾ ಏಕ್ ಸಾಥ್ ಅಭಿಯಾನದಡಿ ಸ್ವಚ್ಛತಾ ಶ್ರಮದಾನ ನಡೆಯಿತು. ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದ ಶ್ರಮದಾನಿಗಳು ಪರಿಸರ ನೈರ್ಮಲ್ಯದ ಕುರಿತು ಜಾಗೃತಿ ಮೂಡಿಸಿದರು. ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ಈ ಬಾರಿ ವಿಶೇಷವಾಗಿ ಕಂಬಳ ಕ್ರೀಡೆ ಆಯೋಜಿಸಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ಬಾರಿಯ ದಸರಾ ಉತ್ಸವಕ್ಕೆ ಹೊಸ ರೂಪ ಮತ್ತು ಸ್ಪರ್ಶ ನೀಡುವ ಉದ್ದೇಶದಿಂದ ಕರಾವಳಿಯ ಜನಪ್ರಿಯ ಜಾನಪದ ಕ್ರೀಡೆಯಾದ ಕಂಬಳವನ್ನು ಮೈಸೂರಿನಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ದೇಶೀಯ ಕ್ರೀಡೆಯನ್ನು ಉಳಿಸಿ ಬೆಳೆಸಲು ಸರ್ಕಾರ ಮತ್ತು ಜಿಲ್ಲಾಡಳಿತ ಬೆಂಬಲ ನೀಡಲಿದೆ. ದಸರಾ ವೀಕ್ಷಣೆಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುವುದರಿಂದ ಈ ಜಾನಪದ ಕ್ರೀಡೆಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಖ್ಯಾತಿ ಮತ್ತು ಪ್ರಚಾರ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ, ಕಂಬಳ ಸ್ಪರ್ಧೆಗಾಗಿ 145 ಮೀಟರ್ ಉದ್ದದ ಟ್ರ್ಯಾಕ್ ಸಿದ್ದಪಡಿಸಲಾಗುತ್ತಿದೆ. ಈ ಕೂಟದಲ್ಲಿ ಹಿಂದೆ ಉತ್ತಮ ದಾಖಲೆ ಬರೆದಿರುವ ಹಿರಿಯ ದರ್ಜೆಯ ಸುಮಾರು 150 ಜೋಡಿ ಕೋಣಗಳು ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ಬೆಳಗಾವಿಯ ಐತಿಹಾಸಿಕ ವೀರಸೌಧದಲ್ಲಿ ಇಂದು ಆಚರಿಸಲಾದ ಮಹಾತ್ಮ ಗಾಂಧೀಜಿಯವರ 157 ಜಯಂತಿ ಉತ್ಸವವನ್ನು ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತ ಎಂ ಕಾರ್ತಿಕ್ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಭೀಕರ ಬರಗಾಲ ಹಿನ್ನೆಲೆ ನಾಳೆಯಿಂದ 4 ದಿನಗಳ ಕಾಲ ಕೇಂದ್ರ ತಂಡದಿಂದ ಬರ ಅಧ್ಯಯನ. ನೋಟಿಸ್ ಪ್ರಕ್ರಿಯೆ ಬಳಿಕ ರಾಜ್ಯದ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ, ಚುನಾವಣಾ ಆಯೋಗ ಸ್ಪಷ್ಟನೆ. ಎಸ್ಐಆರ್ ಪಟ್ಟಿ ಮರು ಪರಿಶೀಲನೆ, ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಹಾಗೂ ಸಚಿವರ ವಿರುದ್ದ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರು. ಮತ್ತು ನೈಸ್ ಯೋಜನೆ ಸಂತ್ರಸ್ತರಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಹವಾಲು ಸ್ವೀಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6:50.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ಮರದ ಮೌಲ್ಯವರ್ಧನೆ ಹಾಗೂ ಪ್ರಾಯೋಗಿಕ ಕಲಿಕೆ, ಈ ಕುರಿತು ಗ್ರೇಟರ್ ನೋಯ್ಡಾದ ಶಶಿಧರ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಶಶಿಧರ ಭಟ್ ಅವರೇ, ನಮಸ್ಕಾರ.
5: ನಮಸ್ಕಾರ.
4: ನಿಮ್ ಬಗ್ಗೆ ಸ್ವಲ್ಪ ಹೇಳಿ ಶಶಿಧರ ಭಟ್ ಅವರೇ, ಎಲ್ಲಿಯವರು ತಾವು ಮೂಲತಃ?
5: ನಾನು ಮೂಲ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಒಂದು ಚಿಕ್ಕ ಹಳ್ಳಿ, ಕುಜಳ್ಳಿ ಅಂತ. ಅಲ್ಲಿ ನನ್ನ ಅಭ್ಯಾಸ ಪ್ರಾಥಮಿಕ ಶಾಲೆ, ಹೈಸ್ಕೂಲು, ಹಾಗೆ ಪಿ ಯು ಸಿಯನ್ನು ಕುಮಟಾದಲ್ಲಿ ಮುಗಿಸಿ ಮೈಸೂರಿಗೆ ಬಂದೆ. ಮೈಸೂರು ಜೆ ಸಿನಲ್ಲಿ 4 ವರ್ಷ ಇಂಜಿನಿಯರಿಂಗ್ ಮಾಡಿ, ಹಾಗೆ ಎಲ್ಲವ್ರ ಥರ ಕಾಲೇಜು ಯೂನಿವರ್ಸಿಟಿ ಕಲ್ತ ಮೇಲೆ ಪೇಟೆ ಸೇರ್ತಾರೆ. ನಾನು ಬೆಂಗಳೂರಿನಲ್ಲಿ ಕಾಲಿಟ್ಟೆ, 10 ವರ್ಷ ಕೆಲಸ ಮಾಡಿ 2004 ದಿಲ್ಲಿಗೆ ಪಯಣ. ಪ್ರೊಫೆಷ್ನಲ್ ಅಸೈನ್ಮೆಂಟ್ ಸಿಕ್ತು, ಹಾಗೆ ಫ್ಯಾಮಿಲಿ ಕರ್ಕೊಂಡು ದಿಲ್ಲಿಗೆ ಹೋದದ್ದು. ಈಗ 22 ವರ್ಷ ದಿಲ್ಲಿ ಪಕ್ಕ ನೋಯ್ಡಾದಲ್ಲಿ ಉತ್ತರ ಪ್ರದೇಶ ನಿವಾಸಿಯಾಗಿ ಇದ್ದೀನಿ.
4: ಏನು ಮಾಡ್ತಾ ಇದ್ದೀರಿ ಶಶಿಧರ್ ಭಟ್ರೆ ತಾವು ದಿಲ್ಲಿಯಲ್ಲಿ?
5: ಮೊದಲು ಎಲ್ಲರ ಥರನೇ ಎಂಪ್ಲಾಯ್ಮೆಂಟು ಶುರು ಮಾಡಿಕೊಂಡಿದ್ದು, IT ಟೆಲಿಕಾಮ್ ಕಂಪನಿಗಳಲ್ಲಿ ಕೆಲಸ ಮಾಡಿ. ಈಗ ನಾನು ಕಳೆದ 10 ವರ್ಷದಿಂದ ಎಂಪ್ಲಾಯಿ ಟು ಎಂಟರ್ಪ್ರಿನರ್ ಆ ಒಂದು ಜರ್ನಿಯಲ್ಲಿ ತೊಡಸ್ಕೊಂಡಿದ್ದೀನಿ. ಆಸ್ ಆನ್ ಎಂಟರ್ಪ್ರಿನರ್, ಅದರಲ್ಲೂ ಸೋಷಿಯಲ್ ಎಂಟರ್ಪ್ರಿನರ್ ಆಗಿ ಕೆಲಸ ಮಾಡಲಿಕ್ಕೆ 6 ವಿಚಾರಗಳನ್ನು ತಗೊಂಡು ಅದರಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡಿ ನನ್ನನ್ನು

0: ತೊಡಸ್ಕೊಂಡಿದ್ದೀನಿ. ಐ ಆಮ್ ಎ ಬ್ಯುಸಿ ಎಂಟರ್ಪ್ರಿನರ್, ಮೇ ನಾಟ್ ಬಿ ಆನ್ ಎಸ್ಟಾಬ್ಲಿಷ್ಡ್ ಒನ್, ಬಟ್ ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಆಮ್ ಡೂಯಿಂಗ್. ಅಂದರೆ ನಾನು ಮಾಡ್ತಾ ಇರುವಂಥ ಕೆಲಸ.
1: ಏನು ಮಾಡ್ತಾ ಇದ್ದೀರಿ, ವಿವರವಾಗಿ ಹೇಳ್ತಾ ಹೋಗಿ.
0: ಈಗ ಅರೇಕಾ ಪಾಟ್ ಅಂತ ಒಂದು ಕಾನ್ಸೆಪ್ಟ್ ಬಂತು ಕೋವಿಡ್ ಟೈಮ್ನಲ್ಲಿ. ತುಂಬ ಜನ ಬೇರೆ ಬೇರೆ ಹೊಸ ಐಡಿಯಾನ ಹುಟ್ಟು ಹಾಕಿದರು, ಹಾಗೆ ನಮ್ಮದು ಸಹ ಒಂದು ಕ್ರೌಡ್ ಸೋರ್ಸಿಂಗ್, ನಮ್ಮದೇ ಆದ ಒಂದು ಉತ್ತರ ಕನ್ನಡದ ಟೀಮ್ನಲ್ಲಿ ಅರೇಕಾ ಪಾಟ್, ಅರೇಕಾ ಮರವನ್ನು ಕಡಿದು ಅರೇಕಾ ಮರ ಸತ್ತಿದ್ದ ಅಥವಾ ಬಿದ್ದ ಮರವನ್ನು ವೇಸ್ಟನ್ನು ಕಡಿದು ಅದಕ್ಕೆ ಒಂದು ಬೆಲೆ ಕಟ್ಟುವಂಥ ಪ್ರಯೋಗ ಇದಿತ್ತು ಅರೇಕಾ ಪಾಟು. ಆ ಮರಗಳನ್ನು ಕಟ್ ಮಾಡಿ ತುಂಡು ತುಂಡು ಮಾಡಿ ಮನೆಗಳಲ್ಲಿ ಗಿಡ ಬೆಳೆಸುವಂಥ ಒಂದು ಪಾಟನ್ನು ಕ್ರಿಯೇಟ್ ಮಾಡಬೇಕು, ಪ್ಲಾಸ್ಟಿಕ್ಕಿಗೆ ಒಂದು ಆಲ್ಟರ್ನೇಟ್ ಪ್ರಾಡಕ್ಟನ್ನು ತರಬೇಕು ಅನ್ನೋದು ಒಂದು ವಿಚಾರದಲ್ಲಿ ಬಂದಿದ್ದು. ಅದನ್ನು ಮಾಡ್ತಾ ಅದರಲ್ಲಿ ಸಾಕಷ್ಟು ನಾವು ಒಂದು ಪ್ರಾಡಕ್ಟನ್ನು ಕ್ರಿಯೇಟ್ ಮಾಡುವಾಗ ಎಲ್ಲರಿಗೂ ಹೇಗೆ ಚಾಲೆಂಜಸ್ ಇರುತ್ತೋ ನಮಗೂ ಅದನ್ನು ಫೇಸ್ ಮಾಡಿದ್ವಿ. ಅದಕ್ಕೊಂದು ಮಾರ್ಕೆಟನ್ನು ಪ್ರಾಡಕ್ಟ್ ಮಾಡ್ತಾ ಮಾಡ್ತಾ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಆ ಪಾಟನ್ನು ಹೇಗೆ ಯೂಸ್ ಮಾಡೋದು, ಬಾಲ್ಕನಿಗಳಲ್ಲಿ ಚಿಕ್ಕ ಚಿಕ್ಕ ಅಪಾರ್ಟ್ಮೆಂಟ್ಗಳಲ್ಲಿ ಗಿಡವನ್ನು ಬೆಳೆಸಲಿಕ್ಕೆ ಆ ಪ್ರಯತ್ನವನ್ನು ಶುರು ಮಾಡಿದ್ವಿ. ಇವತ್ತಿನ ದಿವಸಕ್ಕೆ ನಾವು ಆ ಒಂದು ಪ್ರೋಗ್ರಾಮನ್ನು ಸ್ಕಿಲ್ಸ್ ಬೈ ನೇಚರ್ನಲ್ಲಿ ಪ್ರಮೋಟ್ ಮಾಡ್ತಾ ಇದ್ದೀವಿ ಹೈಸ್ಕೂಲ್ ಮಕ್ಕಳಿಗೆ, ಪ್ರಾತ್ಯಕ್ಷಿಕ ಕಲಿಕೆ, ಸ್ಪೆಸಿಫಿಕಲಿ 8-9 ಕ್ಲಾಸ್ ಮಕ್ಕಳಿಗೆ ಪ್ರಾತ್ಯಕ್ಷಿಕ ಕಲಿಕೆ ಸ್ಕಿಲ್ಸ್ ಬೈ ನೇಚರ್ನಲ್ಲಿ ಇವತ್ತು ಅದರಲ್ಲೇ ಫೋಕಸ್ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ.
1: ಅಡಿಕೆನೇ ಯಾಕೆ ಶಶಿಧರ್ ಭಟ್ರೆ?
0: ಇದರಲ್ಲಿ ವೇಸ್ಟ್ ಟು ವೆಲ್ತ್, ನಾವು ಏನು ಮಾಡ್ಬೋದು, ಏನು ಪ್ರೊಡಕ್ಟಿವಿಟಿ ತರ್ಬೋದು ಅಂತ, ನಮಗೆ ಏನು ಅವಕಾಶ ಇದೆ ಅಂತ ಚರ್ಚೆ ಮಾಡ್ತಾ ಹೋದಾಗ, ಅಡಿಕೆ ಮರ 40-50 ವರ್ಷ ಫಲ ಕೊಡುತ್ತೆ, ಅದು ಒಂದು ಕ್ಯಾಶ್ ಕ್ರಾಪ್, ರೈತನಿಗೆ ಅದು ಒಂದು ಒಳ್ಳೆ ಉತ್ಪನ್ನವನ್ನು ತಂದು ಕೊಡುತ್ತೆ. ಆದರೆ ಸತ್ತಾಗ ಆ ಮರದ ಬೆಲೆ 100 ರೂಪಾಯಿ. ಇವತ್ತಿನ ದಿವಸಕ್ಕೆ ಆ ಮರಕ್ಕೆ 100 ರೂಪಾಯಿ ಕೊಟ್ಟು ತೊಗೊಂಡು ಹೋಗೋರು ಜನ ಇಲ್ಲ. ಆ ಒಂದು ಮರದ ಸಂಖ್ಯೆ ತುಂಬ ಇದೆ, ಭಾಳಷ್ಟೇ ಇದೆ. ನಿಮಗೆ ಆಶ್ಚರ್ಯ ಆಗಬಹುದು, ಕರ್ನಾಟಕ ನಂಬರ್ 2 ಇನ್ ದಿ ಕಂಟ್ರಿ, ಇಂಡಿಯಾ ಇಸ್ ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ಅರೇಕಾ. ಅದು ಹಾಗಿರುವಾಗ 6,000-8,000 ಹೆಕ್ಟೇರ್ಸ್ ಲ್ಯಾಂಡ್ನಲ್ಲಿ ಇವತ್ತು ಅರೇಕಾ ಬೆಳೀತಾ ಇರುವಾಗ ಮರ ಸತ್ತಾಗ ಅದಕ್ಕೊಂದು ಬೆಲೆ ಕಟ್ಟಲಿಕ್ಕೆ ಅರೇಕಾ ಪಾಟ್ ಐಡಿಯಾ ಬಂದದ್ದು. ನಾವು 100 ರೂಪಾಯಿ ಅಲ್ಲ, ಒಂದು ಮರ ಸತ್ತ ಮೇಲೆ ಅದಕ್ಕೆ 1,000 ರೂಪಾಯಿ ಹೇಗೆ ಬೆಲೆ ತರಿಸೋದು ಅನ್ನೋದನ್ನು, 10 ಪಟ್ಟು ಹೇಗೆ ಬೆಲೆ ತರಿಸೋದು ಅನ್ನೋದನ್ನು ವಿಚಾರ ಮಾಡಿ ಅರೇಕಾ ಪಾಟನ್ನು ಕನ್ಸ್ಯೂಮ್ ಮಾಡಿದ್ದು. ಅದರಲ್ಲಿ ಕೆಲವು ಎಂಜಿನಿಯರಿಂಗ್ ಸಮಸ್ಯೆಗಳು ಬಂದವು, ಅದರ ಮೇಲೆ ಕೆಲಸ ನಡೀತಾ ಇದೆ. ಮುಂದಿನ ದಿವಸದಲ್ಲಿ ಆ ಪ್ರಾಡಕ್ಟು ಸಹ ಮಾರ್ಕೆಟಿಗೆ ಬರುತ್ತೆ. ಆದರೆ ಅದಕ್ಕೆ ಪೂರಕವಾಗಿ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ನಮಗೆ ಸ್ಕಿಲ್ಸ್ ಬೈ ನೇಚರ್.
1: ಏನು ಮಾಡಿದ್ದೀರಿ ಬಿದ್ದ ಮರದಿಂದ?
0: ಬಿದ್ದ ಮರವನ್ನು ಬುಡದ ಭಾಗ ಕನಿಷ್ಠ ಒಂದು 20 ಫೀಟು, 15-20 ಫೀಟು, ಅದು ಒಂದು ಒಳ್ಳೆ ವುಡ್, ಅದು ಹಾರ್ಡ್ ವುಡ್, ಬೇರೆ ಫರ್ನಿಚರ್ಸ್ಗೆ ಇದು ಯೂಸ್ ಆಗಲ್ಲ, ಯಾಕೆಂದರೆ ಆ ಮರದ ಸ್ಟ್ರಕ್ಚರು ಬೇರೆ ಇದೆ. ಕೆಲಸ ಮಾಡಲಿಕ್ಕೆ ಕಾರ್ಪೆಂಟರ್ಸು ಆಚಾರಿ ಏನು ಅವರಿಗೆ ತುಂಬ ಕಷ್ಟದ ಕೆಲಸ ಅದು. ಹಾಗಾಗಿ ಯಾರೂ ಅದನ್ನು ಇಷ್ಟಪಡಲ್ಲ, ಬೇರೆ ಯಾವುದು ವುಡ್ ಕೆಲಸಗಳಲ್ಲಿ ಅದನ್ನು ಬಳಸಲಿಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಅದು ಒಂಥರ ವೇಸ್ಟ್ ವುಡ್ ಅಂತಲೇ ಬೇಲಿ ಒಂದು ಬಾರ್ಡರ್ ಎಲ್ಲ ಮಾಡಲಿಕ್ಕೆ, ಪಿಕೆಟಿಂಗ್ ಎಲ್ಲ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡಿದ ಹೊರತು, ಮಾಡನ್ನು ಕಟ್ಟಲಿಕ್ಕೆ ಯೂಸ್ ಮಾಡಿದ ಹೊರತು ಬೇರೆ ಏನು ಪ್ರಯೋಜನ ಇರಲಿಲ್ಲ. ಅದಕ್ಕೋಸ್ಕರ ಅದು ಒಂದು ವೇಸ್ಟ್ ಆಗುವಂಥ ವುಡ್ಡು, ಫೈರ್ ವುಡ್ ಆಗಿ ಯೂಸ್ ಆಗ್ತಾ ಇತ್ತು. ಅದಕ್ಕೆ ಒಂದು ಬೆಲೆ ಕಟ್ಟಲಿಕ್ಕೆ ಇದು ಒಂದು ನಮ್ಮದೇ ಆದ ಒಂದು ಮಾರ್ಗವನ್ನು ಕಂಡುಕೊಂಡ್ವಿ. ಯಾಕೆಂದರೆ ನಮಗೆ ಹೋಮ್ ಗಾರ್ಡ್ನರ್ಸ್, ಮನೆಯಲ್ಲಿ ಗಿಡ ಬೆಳೆಸುವವರದೊಂದು ಕಮ್ಯುನಿಟಿ ಪ್ರಾಕ್ಸಿಮಿಟಿ ಇತ್ತು. ನಾವು ಅವರೊಟ್ಟಿಗೆ ಸೇರಿಕೊಂಡಿದ್ವಿ, ಅವರ ಸಮಸ್ಯೆಗಳು, ಅವರ ಒಂದು ವಿಚಾರಗಳು, ಅಲ್ಲಿ ಬೇಕಾದಂಥ ಒಂದು ಒಂದು ರಿಸೋರ್ಸು ನಮಗೆ ಗೊತ್ತಿತ್ತು. ಹಾಗಾಗಿ ಒಂದು ಗ್ಯಾಪ್ ನಮಗೆ ಐಡೆಂಟಿಫೈ ಆಗಿ ನಮಗೆ ತಿಳಿತು, ನಾವು ಡಿಸ್ಕವರಿ ಮಾಡಿದ್ವಿ, ಅದರ ಮೇಲೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ವಿ.
1: ಅಲ್ಲ ಅದೇ ಏನು ಮಾಡಿದ್ರಿ ಅಂತ, ಆ ಗಿಡ
0: ಒಂದು 15-20 ಫೀಟು ಏನು ವುಡ್ ಸಿಗುತ್ತೆ, ಅದನ್ನು 6-8-10 ಸೈಜ್ನಲ್ಲಿ ಕಟ್ ಮಾಡಿ, ಇದು ಒಂದು ನ್ಯಾಚುರಲ್ ಪಾಟ್, ಇದಕ್ಕೆ ಬೇರೆ ಕಾರ್ಪೆಂಟ್ರಿ ವರ್ಕ್ ಅಂತ ಇಲ್ಲ, ಒಳಗಡೆ ಒಂದು ತಿರುಳು ಥರ ಇರುತ್ತೆ, ಸ್ವಲ್ಪ ಹಾರ್ಡ್ ಇರುತ್ತೆ ಸತ್ತ ಮೇಲೆ, ಅದನ್ನು ತೆಗೆದುಬಿಟ್ಟು ನಮಗೆ ನ್ಯಾಚುರಲ್ಲಾಗಿ ಪಾಟ್ ಸಿಗುತ್ತೆ. ಅಂದರೆ ಎರಡೂ ಕಡೆ ಟೊಳ್ಳಿರುವಾಗ ಒಂದು ಸಿಲಿಂಡರ್ ಥರ, ಒಂದು ಕಡೆ ಬ್ಲಾಕ್ ಮಾಡಿದರೆ ಅದಕ್ಕೆ ಅರೇಕ ಪಾಟಿಗೆ ಅಂದರೆ ಗಿಡ ಬೆಳೆಸಲಿಕ್ಕೆ ಕುಂಡಕ್ಕೆ ಏನು ಬೇಕಾಗುತ್ತೆ ಅಂದರೆ ಕೆಳಗಡೆ ಒಂದು ಚಿಕ್ಕ ಹೋಲು, ಅಲ್ಲಿ ವಾಟರ್ ಸ್ಟಾಗ್ನೇಟ್ ಆಗಬಾರ್ದು, ಅದು ಮಣ್ಣು ಕೊಳತು ಹೋಗುತ್ತೆ. ಅದಕ್ಕೋಸ್ಕರ ಒಂದು ಸಣ್ಣ ಹೋಲು ಮಾಡಿ ನೀರನ್ನು ಪಾಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಒಂದು ಕಡೆ ಬ್ಲಾಕ್ ಮಾಡಿದರೆ ಇನ್ನೊಂದು ಕಡೆ ಫಿನಿಷಿಂಗ್. ಇವತ್ತಿನ ದಿವಸಕ್ಕೆ ನಾವು ಒಂದು ಪ್ರಾಡಕ್ಟನ್ನು ಮಾರ್ಕೆಟಲ್ಲಿ ಇಟ್ಟಾಗ ಕಸ್ಟಮರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು ಆ ಒಂದು ಶೇಪ್ ಅದಕ್ಕೊಂದು ಆ ಒಂದು ಫಿನಿಷಿಂಗನ್ನು ಕೊಟ್ಟು ಮಾರ್ಕೆಟ್ಗೆ ತೊಗೊಂಡು ಹೋಗಲಿಕ್ಕೆ ಇದು.

0: ಇದು ಪ್ರಪಂಚದ ಒಂದು ದೊಡ್ಡ ಸಮಸ್ಯೆ. ಫ್ರೀಲ್ಯಾನ್ಸರ್ಸ್ಗೆ ಲೋನ್ ಕೊಡೋಲ್ಲ, ಅವರಿಗೆ ಬ್ಯಾಂಕ್ ಆಫರ್ಸು ಪ್ರಾಡಕ್ಟ್ಸು ಏನು ಸಿಗಲ್ಲ, ಮ್ಯಾರೇಜ್ ಪ್ರಪೋಸಲ್ಸ್ ಬರಲ್ಲ, ಅವರಿಗೆ ಒಂದು ಸೋಷಿಯಲ್ ಸ್ಟೇಟಸ್ ಇಲ್ಲ. ಎಂಪ್ಲಾಯೀಸ್ ಅವನು 15,000 ಸಂಬಳ ತೊಗೊಂಡ್ರು, 20,000 ಸಂಬಳ ತೊಗೊಂಡ್ರು, ಅವನಿಗೊಂದು ಸ್ಟೇಟಸ್ ಬಂತು, ಬ್ಯಾಂಕ್ ಅವ್ರು ರಿಕಗ್ನೈಸ್ ಮಾಡ್ತಾರೆ, ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ. ಬಟ್ ಇವನಿಗೆ ಅವನು ಅದರ 3 ಪಟ್ಟು ಗಳಿಸಿದ್ರು ಸಹ ಇರಲ್ಲ. ಇದೆಲ್ಲ ಸಮಸ್ಯೆಗಳನ್ನು ನೋಡಿಕೊಂಡು ಗ್ಲೋಬಲಿ ಅವರು ಗಿಗ್ ಅಂತ ಹೇಳಿದರೆ ಆರ್ಟಿಸ್ಟ್ಗಳು ಹೇಗೆ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟು ಒಂದು ಸೀಮಿತ ಅವಧಿಯಲ್ಲಿ ಜನರ ಆಡಿಯನ್ಸ್ಗೆ ತಕ್ಕ ಹಾಗೆ ಅದೊಂದು ಪ್ಯಾಕೇಜ್ ಮಾಡಿ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅದು ಒಂದು ಗಿಗ್ ಅಂತ ಕರೀತಾರೆ. ಅದೇ ಒಂದು ಇಕಾನಮಿಯಾಗಿ ಇವಾಲ್ವ್ ಆಗಿ ಆ ಒಂದು ಕಾನ್ಸೆಪ್ಟನ್ನು ಇವತ್ತು ವೈಟ್ ಕಲರ್ ಜಾಬು, ಬ್ಲೂ ಕಲರ್ ಜಾಬು ನೀವೆಲ್ಲ ಕೇಳಿರ್ತೀರಿ. ಇದು ನಮ್ಮ ಡೆಲಿವರೀಸು, ಬ್ಲಿಂಕಿಟ್ಟು, ಓಯೋ ವರ್ಕ್ ಮಾಡೋದು, ಊಬರ್ ವರ್ಕ್ ಮಾಡೋದು, ಏರ್ ಬಿ ಎನ್ ಬಿ ವರ್ಕ್ ಮಾಡೋದು, ಇದೆಲ್ಲ ಗಿಗ್ ಇಕಾನಮಿ ಮೇಲೆ ಕೆಲಸ ಆದಂಥ ಗ್ಲೋಬಲಿ ರಿಕಗ್ನೈಸ್ಡ್ ಕಂಪನೀಸು. ಇದೇ ಒಂದು ಬಿಸ್ನೆಸ್ ಕಾನ್ಸೆಪ್ಟನ್ನು ಆಲ್ಟರ್ನೇಟ್ ಟು 9-to-5 ಜಾಬ್, ಆಲ್ಟರ್ನೇಟ್ ಟು 9-to-5 ಜಾಬ್, ಒಂದು ಬಿಸ್ನೆಸ್ಸನ್ನು ತುಂಡು ತುಂಡು ಮಾಡಿ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಗಳನ್ನಾಗಿ ಮಾಡಿ ಆ ಪ್ರಾಜೆಕ್ಟ್ಗಳನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಒಂದು ವರ್ಕ್ ಫೋರ್ಸನ್ನು ಲಿಂಕೇಜ್ ಮಾಡಿ ತಗೊಂಡು ಹೋಗುವಂಥ ಕೆಲಸ ಅರೆ ಕಪಾಟನ್ನು ಸಹ ಈ ಒಂದು ಬಿಸ್ನೆಸ್ ಮಾಡೆಲ್ನಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ ಒಂದು ಸ್ಟ್ರಕ್ಚರನ್ನು ಕೊಟ್ವಿ.
1: ನಿಮ್ಮದೇ ಟೆಕ್ನಾಲಜಿನ ಈಗ ಮರನ ಪಾರ್ಟ್ ಮಾಡುವಂಥದ್ದು,
0: ಇದು ಓಪನ್ ಇನೋವೇಷನ್. ಇದು ಟೆಕ್ನಾಲಜಿ ಅಂತ ಹೇಳಿದರೆ ಮರವನ್ನು ಕಟ್ ಮಾಡೋದ್ರಲ್ಲಿ ಏನು ಟೆಕ್ನಾಲಜಿ ಇಲ್ಲ, ಆದರೆ ಆ ಕಾನ್ಸೆಪ್ಟನ್ನು ಡೆವಲಪ್ ಮಾಡಿ ಪ್ರಾಡಕ್ಟ್ ಅಂತ ಕರಿವಾಗ ಪ್ಯಾಕೇಜ್ ಮಾಡಲಿಕ್ಕೆ ಇದು ನಮ್ಮದೇ ಐಡಿಯಾ. ಆ ಐಡಿಯಾನ ಡೆವಲಪ್ ಮಾಡಿ
1: ಹೇಗೆ ಮಾಡ್ತೀರಿ?
0: ನಾವು ರೈತರಿಗೆ ಪವರ್ ಟೂಲ್ಸ್ ಮೇಲೆ ಟ್ರೈನಿಂಗ್ ಕೊಟ್ಬಿಟ್ಟು, ಫಾರ್ ಎಕ್ಸಾಂಪಲ್ ಬಾಶ್ ಇಂಡಿಯಾ ಒಂದು ಪವರ್ ಟೂಲ್ಸ್ ಮ್ಯಾನುಫ್ಯಾಕ್ಚರರ್, ಒಂದು ಉದಾಹರಣೆಗಷ್ಟೇ ಹೆಸರು ತಗೊಂಡೆ. ಅವರ ಆ ಪವರ್ ಟೂಲ್ಸ್ ಮೇಲೆ ಒಂದು 5-6 ಟೂಲ್ಸ್ಗಳನ್ನು ಬಂಡಲ್ ಮಾಡಿ ಅದಕ್ಕೆ ಮರವನ್ನು ಕಟ್ ಮಾಡಿ, ಕಟ್ ಮಾಡಿದ್ದನ್ನು ಒಂದು ಶೇಪ್ ಕೊಡಲಿಕ್ಕೆ, ಫಿನಿಷಿಂಗ್ ಕೊಡಲಿಕ್ಕೆ ಬೇಕಾದ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ರೈತರಿಗೆ ಒಂದು 40,000-50,000 ಒಳಗೆ ಎಲ್ಲ ಟೂಲ್ಸ್ಗಳನ್ನು ಕೊಟ್ಟು ಟ್ರೈನಿಂಗ್ ಕೊಟ್ಟಾಗ ಅವರು ಮನೆಯಲ್ಲೇ ಕೃಷಿಯ ಜೊತೆಗೆ ಇರುವ 1-2-3 ತಾಸು ಸ್ಪೇರ್ ಮಾಡಿಕೊಂಡು ಮನೆಯಲ್ಲೇ ಅದನ್ನು ಪ್ರೊಡ್ಯೂಸ್ ಮಾಡಿ ಇಟ್ಟರೆ, ವಾರದಲ್ಲಿ 100-200 ತುಂಡು ಒಂದು ಪಾಟ್ಗಳು ರೆಡಿಯಾಗಿ ಇಟ್ಟರೆ ನಾವು ಅದನ್ನು ಅವರ ಮನೆಯಿಂದನೇ ಪಿಕಪ್ ಮಾಡಿ ನಮ್ಮ ಸೆಂಟರ್ಗೆ ತಂದು ಅದನ್ನು ಬ್ರ್ಯಾಂಡಿಂಗ್ ಮಾಡಿ ಅದಕ್ಕೆ ಲೇಬಲಿಂಗ್ ಎಲ್ಲ ಸರಿ ಮಾಡಿ ನಾವು ಮಾರ್ಕೆಟ್ ಪ್ಲೇಸು ಮೆಟ್ರೋ ಸಿಟೀಸು, ಡೆಲ್ಲಿ, ಬೆಂಗಳೂರು, ಮುಂಬೈ ಅಂಥ ಸಿಟೀಸು, ಅಲ್ಲಿಗೆ ಪ್ರೆಸೆಂಟ್ ಮಾಡಲಿಕ್ಕೆ ಏನೆಲ್ಲ ತಯಾರಿ ಬೇಕು ಅದನ್ನು ರೆಡಿ ಮಾಡಿಕೊಂಡ್ವಿ.
1: ಅಂದ್ರೆ ರೈತನೇ ಇದನ್ನ ಮಾಡಬೇಕು,
0: ರೈತನೇ ಅವನ ಹೊಲದಲ್ಲೇನೆ ಅವನೇ ಕಲ್ತ್ಕೊಂಡು ಮಾಡುವಂಥದ್ದು. ಇದು ಪವರ್ ಟೂಲ್ಸ್ ಸುಲಭ ಅಂದ್ರೆ ಒಂದು 16 ವರ್ಷದ ಮಕ್ಕಳು ಸಹ ಇದರಲ್ಲಿ ಆಪರೇಟ್ ಮಾಡಲಿಕ್ಕೆ ಸಾಧ್ಯ. ಅಂದ್ರೆ ಮನೆ ಅಂತ ಬಂದಾಗ ಬರೇ ಯಜಮಾನೇ ಮಾಡಬೇಕು ಅಥವಾ ದೊಡ್ಡವರೇ ಮಾಡಬೇಕು ಅಂತ ಅಲ್ಲ, ಮನೆಯಲ್ಲಿ ಯಾರು ಸ್ವಲ್ಪ ಶಕ್ತಿ ಉಪಯೋಗಿಸಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅವರು ಅದರಲ್ಲಿ ತೊಡಸ್ಕೊಂಡು ಮಾಡ್ಕೋಬಹುದು. ಅಲ್ಲ, ತೋಟ ಮನೆಯಲ್ಲಿ ಕೆಲಸದವರು ಇರ್ತಾರೆ, ಅವರನ್ನು ಸಹ ಅದರಲ್ಲಿ ಉಪಯೋಗಿಸ್ಕೊಂಡು ಅವರು ಕೆಲಸ ಮಾಡಬಹುದು. ಮನೆಯಲ್ಲೇ ಪ್ರೊಡ್ಯೂಸ್ ಮಾಡುವಂಥದ್ದು, ಡಿಸ್ಟ್ರಿಬ್ಯೂಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಕಾನ್ಸೆಪ್ಟ್ ಬಂತು ಇದರಲ್ಲಿ. 16 ತೋಟಗಳು, ಪ್ರತಿಯೊಬ್ಬರು ಅವರವರೇ ತೋಟದಲ್ಲಿ ಅವರವ್ರದ್ದೇ ರಿಸೋರ್ಸ್ ಯೂಸ್ ಮಾಡಿಕೊಂಡು ಮಾಡುವಾಗ ನಮಗೆ ಒಂದು ಸೆಮಿ ಫಿನಿಶ್ಡ್ ಪ್ರಾಡಕ್ಟು ಅವರ ತೋಟದಿಂದ ಬರುವಂಥದ್ದು.
1: ಅಂದರೆ ಪ್ರಾಡಕ್ಟ್ ಯಾವ ರೀತಿ ಫಿನಿಶ್ ಆಗಬೇಕು, ಡಿಸೈನ್ ಯಾವ ರೀತಿ ಇರಬೇಕು, ಇದನ್ನೆಲ್ಲ ತಾವೇ ಕೊಡ್ತೀರಾ?
0: ಹೌದು, ಇದು ನಾವು ನ್ಯಾಚುರಲ್ ಪ್ರಾಡಕ್ಟಾಗಿ ಮಾರ್ಕೆಟಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಯಾಕೆಂತ ಹೇಳಿದ್ರೆ ಫ್ಯಾಕ್ಟ್ರಿಯಲ್ಲಿ ಬರುವಂಥ ಪ್ರಾಡಕ್ಟ್ಗಳು ಒಂದು ಡೈಮೆನ್ಷನ್ಸಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಬಂತು, ಅದರಲ್ಲಿ ಪ್ರಾಡಕ್ಟ್ ಕ್ವಾಲಿಟಿದು ಸ್ಟ್ಯಾಂಡರ್ಡೈಸೇಷನ್ ಬಂತು. ಅದನ್ನು ನಮಗೆ ಅಚೀವ್ ಮಾಡಲಿಕ್ಕೆ ಆಗಲ್ಲ. ಆದರೆ ಅದನ್ನು ಕೌಂಟರ್ ಮಾಡಲಿಕ್ಕೆ, ಆ ಒಂದು ಗ್ಯಾಪು ಲ್ಯಾಕುನಾವನ್ನು ಕೌಂಟರ್ ಮಾಡಲಿಕ್ಕೆ ನಾವು ಕಸ್ಟಮರ್ಸಿಗೆ ಅವೇರ್ನೆಸ್ಸನ್ನು ಬಿಲ್ಡ್ ಮಾಡಿ ಇದು ನೇಚರ್ಸ್ ಪ್ರಾಡಕ್ಟು, ನೀವು ಇದು ಹೇಗಿದೆಯೋ ಹಾಗೇ ಉಪಯೋಗಿಸಿ, ಹಾಗೇ ಎಕ್ಸೆಪ್ಟ್ ಮಾಡಿ, ನಿಮಗೆ ಇದರಲ್ಲಿ ಏನು ಬದಲಾವಣೆಗಳು ಬೇಕಿದ್ದರೆ, ಫಿನಿಷಿಂಗಲ್ಲಿ ಬೇಕಿದ್ದರೆ ಮಾಡಿಕೊಡ್ತೀವಿ, ಅದರದ್ದು ಅದರದ್ದು ಸೈಜು, ಅದರದ್ದು ಡೈಮೆನ್ಷನ್ಸು, ಇದು ಹೇಗಿದೆಯೋ ಹಾಗೆ ಉಪಯೋಗಿಸಿ ಅಂದ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ, ಹಾಗೆ ತೊಗೊಂಡು ಹೋಗ್ತಾ ಇದ್ದೀವಿ.
1: ಈಗ ಏನೇನು ಸೈಜಲ್ಲಿ ಸಿಗುತ್ತೆ ಇದು ಅಡಿಕೆ ಪಾಟ್?
0: 4 ಇಂಚು ಗಿಫ್ಟು ಮಾಡಲಿಕ್ಕೆ, ಅಂದರೆ ಮ್ಯಾರೇಜಲ್ಲಿ ರಿಟರ್ನ್ ಗಿಫ್ಟು, ಬರ್ತ್ಡೇ ರಿಟರ್ನ್ ಗಿಫ್ಟು, ಅದರಲ್ಲಿ ಗಿಡವನ್ನು ಹಾಕಿ ಚಿಕ್ಕ ಚಿಕ್ಕ ಗಿಡಗಳನ್ನ ಹಾಕಿ ಕೊಡಲಿಕ್ಕೆ 4 ಇಂಚು ಪಾಟು, 6-8 ಇಂಚು ಮನೆಯಲ್ಲಿ ಇಂಡೋರ್ ಪ್ಲ್ಯಾಂಟ್ಸನ್ನು ಹಾಕಿ ಬೆಳೆಸಲಿಕ್ಕೆ ಪಾಟ್ಗಳು, 10 ಇಂಚು ಪಾಟು ಬಾಲ್ಕನಿಯಲ್ಲಿ ಔಟ್ಡೋರ್ ಸ್ವಲ್ಪ ಜಾಗ ಇದ್ದರೆ ಬಿಸಿಲು ಬರುವಂಥ ಜಾಗದಲ್ಲಿ ಇಡಲಿಕ್ಕೆ ಪಾಟ್ಗಳನ್ನು ಈ ಸೈಜ್ಗಳಲ್ಲಿ ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ.
1: ಓಕೆ, ಅಂದರೆ ಈಗ ಅಡಿಕೆ ಬೆಳೆಗಾರನ ಕೆಲಸ ಈ ಪಾಟ್ಗಳನ್ನು ಮಾಡಿದ್ದೀವಿ.

0: ಕೊಡೋದು.
1: ಹೌದು,
0: ಮಾರ್ಕೆಟಿಂಗ್ ಎಲ್ಲ ನಿಮ್ದು,
1: ತನ್ನದೇ ತೋಟ ಇರ್ಬೋದು, ಸುತ್ತಮುತ್ತಲಿನ ತೋಟ ಇರ್ಬೋದು, ಅವನಿಗೆ ಸ್ಪೇರ್ ಟೈಮ್ ಎಷ್ಟಿದೆ, ದಿವಸ ಎಷ್ಟು ಕೆಲಸ ಮಾಡ್ಬೋದು ಅಂತ ಅಂದಾಜು ಮಾಡಿಕೊಂಡು ಅವನ ಒಂದು ಫೋರ್ಕಾಸ್ಟಿಂಗ್ ಇರುತ್ತೆ, ಪ್ರೊಡಕ್ಷನ್ ಫೋರ್ಕಾಸ್ಟಿಂಗ್ ಇರುತ್ತೆ, ಅದನ್ನು ಆ ಪ್ರಕಾರವಾಗಿ ಫುಲ್ಫಿಲ್ ಮಾಡಲಿಕ್ಕೆ ಅವನೇ ರೈತನೇ ಮಾಡಿಕೊಡುವಂಥದ್ದು ಒಂದು ಸಿಸ್ಟಮ್.
0: ಓಕೆ, ಈಗ ಎಲ್ಲೆಲ್ಲಿಂದ ನೀವು ಮಾಡಿಸ್ತಾ ಇದ್ದೀರಿ?
1: ನಾವು ನಮ್ಮ ಕೆಲವು ಪ್ರದೇಶಗಳಲ್ಲಿ ಹೊನ್ನಾವರ ಬಂತು, ಕುಮಟಾ ಬಂತು, ಹಾಗೆ ಸಿರ್ಸಿ ಬಂತು, ಈ ಬೆಲ್ಟ್ಗಳಲ್ಲಿ ಅರ್ಲಿ ರೈತರು ಅಂದರೆ ಕಾನ್ಸೆಪ್ಟ್ ಡೆವಲಪ್ ಆಗುವಾಗಲೇ ಅವರು ಮುಂದೆ ಬಂದು, ಶಶಿಧರ್ ನೀವು ಮಾಡಿ ತಗೊಂಡು ಹೋಗಿ, ನಾವು ನಿಮಗೆ ಪ್ರೊಡ್ಯೂಸ್ ಮಾಡಿ ಕೊಡ್ತೀವಿ, ಯಾಕೆಂದರೆ ಅರ್ಲಿ ಸ್ಟೇಜಲ್ಲಿ ರಿಕಗ್ನೈಸ್ ಮಾಡಿ ಅದನ್ನು ಅಪ್ರಿಷಿಯೇಟ್ ಮಾಡಿ ತೊಗೊಂಡು ಹೋಗಲಿಕ್ಕೆ ನಮಗೆ ಅವರ ಸಹಕಾರ ಬೇಕಿತ್ತು, ಅವರು ಕೊಟ್ಟರು, ಹಾಗೆ ತೊಗೊಂಡು ಹೋಗಿದ್ವಿ. ಇವತ್ತಿನ ದಿವಸಕ್ಕೆ ಆ ಪ್ರೊಡಕ್ಷನನ್ನು ಆ ಸ್ಟೇಜನ್ನು ಒಂದು ಎಂಜಿನಿಯರಿಂಗ್ ಸಮಸ್ಯೆ ಬಂದದ್ರಿಂದ ಅದನ್ನು ಆ ಸ್ಟೇಜಲ್ಲಿ ಇಟ್ಟು ಮಾರ್ಕೆಟ್ ಕಡೆ ಫೋಕಸ್ ಮಾಡಿ ಇದನ್ನು ಉಪಯೋಗಿಸುವಂಥ ಮೆಟ್ರೋ ಶಹರ್ಗಳಲ್ಲಿ, ಬೆಂಗಳೂರು, ಮುಂಬೈ, ಡೆಲ್ಲಿ ಶಹರ್ಗಳಲ್ಲಿ ಯಾರು ಹೋಮ್ ಗಾರ್ಡ್ನರ್ಸ್ ಇರ್ತಾರೆ, ಮಕ್ಕಳು ಬೆಳೆಸ್ತಾರೆ, ಅಲ್ಲಿ ಫೋಕಸ್ ಇಟ್ಕೊಂಡಿದ್ವಿ. ಎಂಜಿನಿಯರಿಂಗ್ ಪ್ರಾಬ್ಲಮ್ ಅಂತೇಳಿದ್ರೆ ಈ ಇದು ಅಡಕೆ ಮರ ನ್ಯಾಚುರಲ್ ಇದ್ದದ್ರಿಂದ ಬಿಕಾಸ್ ಆಫ್ ದಟ್ ಬ್ರಿಟಲ್ನೆಸ್ ಅಲ್ಲಿ ಅದು ಒಡೆಯುವ ಅಂಥ ಸಾಧ್ಯತೆ ಜಾಸ್ತಿ ಬಂತು. ನಾವು ಪ್ರಯೋಗವನ್ನು ದಿಲ್ಲಿಗೆ ತಗೊಂಡೋಗಿ ಮಾಡಿದ್ವಿ. ಅಲ್ಲಿ ಎಕ್ಸ್ಟ್ರೀಮ್ ವೆದರ್, ಚಳಿಗಾಲ ಬಂದಾಗ 4-5 degrees ಟೆಂಪರೇಚರು, ಸೆಕೆಗಾಲ ಬಂದಾಗ 46-47 degrees ಟೆಂಪರೇಚರ್ಗಳಲ್ಲಿ ಈ ಪಾಟ್ಗಳನ್ನು ಒಂದು 2-3 ಸೀಸನ್ನಲ್ಲಿ ನಾವು ಇಟ್ಟು ನೋಡಿದಾಗ ಅದು ಪಾಟಲ್ಲಿ ಇಟ್ಟಂಗೆ ತಾನಾಗೆ ಸೀಳು ಬಂದು ಒಡ್ಕೊಳ್ಳುತ್ತೆ, ಆ ಬೇರೆ ಮುಂದಿನ ಸೀಸನ್ ಬಂದಾಗ ತಾನಾಗೆ ಮುಚ್ಕೊಳ್ಳುತ್ತೆ. ಅದು ಒಂದು ಎಂಜಿನಿಯರಿಂಗ್ ಇಶ್ಯೂ. ಅದಕ್ಕೆ ನಾವು ಅಂದರೆ ಹಣ ಹಾಕಿ ಆರ್ ಎನ್ ಡಿ ಮಾಡಿ ಇದನ್ನು ಸಾಲ್ವ್ ಮಾಡಬೇಕಾ ಅಥವಾ ಇದನ್ನು ಬೇರೆ ಜುಗಾಡೆ ಏನಾದರೂ ಅಪ್ರೋಚ್ ತೊಗೊಂಡು ಬೇರೆ ಕಾಸ್ಟ್ ಎಫೆಕ್ಟಿವ್ ಮೆಥಡ್ ತರಬೇಕಾ ಅನ್ನೋದನ್ನು ಬ್ರೈನ್ ಸ್ಟಾರ್ಮ್ ಮಾಡಿ ಡಿಸಿಷನ್ ತೊಗೊಂಡ್ವಿ. ಎರಡನ್ನೂ ಇಟ್ಟಿದ್ದೀವಿ, ಯಾಕೆಂದರೆ ಎರಡಕ್ಕೂ ಕಸ್ಟಮರ್ ಬೇಸು ಇದ್ದಾರೆ. ಒಂದು ಎಫೋರ್ಡೆಬಲ್ ಸೆಗ್ಮೆಂಟು, ಇನ್ನೊಂದು ಪ್ರೀಮಿಯಂ ಲಕ್ಸುರಿ ಸೆಗ್ಮೆಂಟು, ಎರಡಕ್ಕೂ ಇದನ್ನು ತೊಗೊಂಡು ಹೋಗಲಿಕ್ಕೆ ಈಗ ತಯಾರಿ ಮಾಡ್ಕೋತಾ ಇದ್ದೀವಿ.
2: ಕೃಷಿ ನಿರಂತರ,
3: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಈಗ ಎರಡು ಏನು ಹೇಳಿದ್ರಲ್ಲ ಸೆಗ್ಮೆಂಟ್, ಅದನ್ನು ಸ್ವಲ್ಪ ವಿವರವಾಗಿ ಹೇಳ್ಬೋದಾ?
4: ಈಗ ಕೆಲವರು ತುಂಬ ಈಕೋ ಕಾನ್ಷಿಯಸ್ ಆಗಿ ಪ್ಲ್ಯಾಂಟನ್ನು ಬೆಳೆಸಲಿಕ್ಕೆ ಅವರಿಗೆ ಬ್ಯೂಟಿ ಎಸ್ಥೆಟಿಕ್ಸು ಅಷ್ಟು ಇಂಪಾರ್ಟೆನ್ಸ್ ಆಗಲ್ಲ, ಅವರಿಗೆ ಗಿಡ ಚೆನ್ನಾಗಿ ಬೆಳೆಯೋದು ಇಂಪಾರ್ಟೆಂಟ್. ಇದು ಒಂದು ನ್ಯಾಚುರಲ್ ಪಾಟ್ ಆದ್ದರಿಂದ ಅಲ್ಲಿ ಆ ಆ್ಯಂಬಿಯನ್ಸು, ಗಿಡ ಬೆಳೀಲಿಕ್ಕೆ ಬರುವಂಥ ಆ್ಯಂಬಿಯನ್ಸು ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ಕಿಗೆ ಕಂಪೇರ್ ಮಾಡಿದರೆ, ಬೇರೆ ಸಿರಾಮಿಕ್ ಪಾಟ್ಗೆ ಕಂಪೇರ್ ಮಾಡಿದರೆ ಇದರಲ್ಲಿ ಚೆನ್ನಾಗಿರುತ್ತೆ. ಸೊ ಆ ಥರ ಕಸ್ಟಮರ್ಸು ಯಾರು ಅದರಲ್ಲಿ ತೊಡಸ್ಕೊಂಡಿರ್ತಾರೆ, ಡೀಪಾಗಿ ಅವರು ಇನ್ವಾಲ್ವ್ ಆಗಿರ್ತಾರೆ, ಅವರು ಎಕ್ಸೆಪ್ಟ್ ಮಾಡ್ತಾರೆ, ಅವರು ತೊಗೊಂಡು ಹೋಗ್ತಾರೆ, ಅವರೇ ಅದರ ಯುಟಿಲಿಟಿಯನ್ನು ಕಂಡುಕೊಂಡು ಉಪಯೋಗಿಸ್ತಾರೆ. ಆದರೆ ಕೆಲವರು ಪ್ರೀಮಿಯಂ ಸೆಗ್ಮೆಂಟ್ ಅಂತ ಹೇಳಿದರೆ ಅವರಿಗೆ ಆ ಒಂದು ಜಂಜಾಟ್ ಬೇಕಿಲ್ಲ. ಅವರಿಗೆ ಒಂದು ಕೊಳೆ ಆಗೋದು ಅಥವಾ ಸ್ಪ್ಲಿಟ್ ಆಗಿ ಮಣ್ಣಿನಿಂದ ನೀರು ಹೊರಗಡೆ ಬರುವಂಥದ್ದು ಅವರಿಗೆ ಇಷ್ಟ ಆಗಲ್ಲ. ಅವರಿಗೆಲ್ಲ ನೀಟಾಗಿ ಕ್ಲೀನಾಗಿ ಕೆಮಿಕಲ್ ವಾಶ್ ಆಗಿ ಸ್ವಲ್ಪ ಬಿಳಿ ಬಿಳಿ ಎಲ್ಲ ಕಾಣುವಂಥ ಡೆಕೋರೇಟಿವ್ ಐಟಮ್ ಬೇಕು. ಅಂಥವರಿಗೆ ಸ್ವಲ್ಪ ಫಿನಿಷಿಂಗು, ಅವರು ಸಹ ವುಡ್ಡನ್ನು ಲೈಕ್ ಮಾಡ್ತಾರೆ, ಬಟ್ ವುಡ್ಡನ್ನು ಒಂದು ಫ್ಯಾಕ್ಟ್ರಿ ಪ್ರಾಡಕ್ಟ್ ರೂಪದಲ್ಲಿ ನೋಡ್ತಾರೆ. ಆ ಪ್ರಾಡಕ್ಟ್ ಮಾಡಲಿಕ್ಕೆ ಸಹ ನಾವು ತಯಾರಿ ಮಾಡ್ತಾ ಇದ್ದೀವಿ. ಈಗ
3: ಏನು ಬಾಳಿಕೆ ಅವಧಿ?
4: ಇದು ಒಂದು 5 ವರ್ಷ, ಅಂದರೆ ಮಣ್ಣಿನ ಜೊತೆ ಸೇರಿಕೊಂಡು ಗಿಡದ ಜೊತೆ ಸೇರಿಕೊಂಡು 5 ವರ್ಷದ ಲೈಫು. ಆದರೆ ಇದನ್ನು ಡ್ರೈ ಆಗಿ ಹಾಗೆ ಇಟ್ಟು ಬೇರೆ ಯುಟಿಲಿಟಿಯಲ್ಲಿ ಮಾಡಿದರೆ 40-50 ವರ್ಷ ಸಹ ಇರ್ಬೋದು. ನಾವು ಚಿಕ್ಕವಿರುವಾಗ ಮನೆಯಲ್ಲಿ ಅಡಿಕೆ ದಬ್ಬೆದು ಬೇರೆ ಬೇರೆ ನಮ್ಮ ಸೌಟ್ ಇರ್ಬೋದು ಅಥವಾ ಬೇರೆ ಉಪಕರಣಗಳನ್ನು ಮಾಡ್ತಾ ಇದ್ದರೆ ಅದು ಹಾಳಾಗ್ತಾನೇ ಇರಲಿಲ್ಲ. ಅಂದರೆ ವುಡ್ಡದ ನೇಚರೇ ಹಾಗೆ, ಇಟ್ ಈಸ್

0: ವೆರಿ ಹಾರ್ಡ್ ಅಂಡ್ ವೆರಿ ರಗಡ್.
1: ಆದರೆ ನೀವು ಮಣ್ಣಿನ ಜೊತೆಗೇನೆ ತಾನೇ ಕೆಲಸ
0: ಹೌದು, ಇದು ಒಂದು 5 ವರ್ಷ ಶೆಲ್ಫ್ ಲೈಫ್ ಅಂತ ನಾವು ಅಂದ್ಕೊಂಡಿದ್ದೀವಿ.
1: ಮಾಮೂಲಿ ಪಾಟ್ಗಳಿಗೂ ಈ ಅಡಿಕೆ ಪಾಟ್ಗಳಿಗೂ ಏನು ವ್ಯತ್ಯಾಸ?
0: ಇದು ಪ್ರಕೃತಿಯಿಂದ ಬಂದಂಥ ಮಟೀರಿಯಲ್ಲು, ನಮಗೆ ಅದರಲ್ಲಿ ಬೇರೆ ಎನರ್ಜಿ ಯೂಸ್ ಮಾಡಿಬಿಟ್ಟು, ಬೇರೆ ರಿಸೋರ್ಸ್ ಯೂಸ್ ಮಾಡಿಬಿಟ್ಟು ಬೇರೇನು ಕೆಲಸನೇ ಇಲ್ಲ ಅದರಲ್ಲಿ. ಪ್ರಕೃತಿನೇ ಕೊಟ್ಟಿರುವಂಥದ್ದು, ಅದನ್ನು ಉಪಯೋಗಿಸ್ಕೊಳ್ಳುವಂಥ ಬುದ್ಧಿವಂತಿಕೆ ನಮ್ಮದು ಅಷ್ಟೇ. ಅದೇ ಡಿಫ್ರೆನ್ಸು, ಅದೇ ಮೇನು. ಯಾಕೆಂದರೆ ಒಂದು ಪ್ಲಾಸ್ಟಿಕ್ ಪಾಟು ಫ್ಯಾಕ್ಟ್ರಿಯಲ್ಲಿ ಆಗಿ ಬರುವಾಗ ಅಲ್ಲಿ ಬರುವಂಥ ಪೆಟ್ರೋಲಿಯಂ ರಾ ಮಟೀರಿಯಲ್ಸು, ಹಾಗೆ ಅದು ಒಂದು ಪಾಟ್ ಆಗಿ ಬರುವಾಗ ಎನರ್ಜಿ ರಿಸೋರ್ಸ್ ಕನ್ಸಂಪ್ಷನ್ನು, ಅದರಲ್ಲಿ ಬರುವಂಥ ವೇಸ್ಟು, ಅದರಲ್ಲಿ ಬರುವಂಥ ಮೈಕ್ರೋ ಪ್ಲಾಸ್ಟಿಕ್ಸು, ಪಾಟ್ ಹಾಳಾದಾಗ ಅದನ್ನು ಡಿಸ್ಪೋಸಿಬಲ್ ಮೆಕ್ಯಾನಿಸಮು, ಅದು ಮಣ್ಣು ಅಥವಾ ನೀರಿನಲ್ಲಿ ಸೇರಿ ಆಗುವಂಥ ಅನಾಹುತಗಳು ಸಾಕಷ್ಟು ಸಾಕಷ್ಟು.
1: ಓಕೆ, ಅದು ಅರ್ಥ ಆಯಿತು. ನಿಸರ್ಗಕ್ಕೆ ಈ ಪಾಟ್ ಹತ್ತಿರ, ಸರಿ.
0: ಹೌದು.
1: ಈಗ ಅದರಲ್ಲಿ ಗಿಡ ಬೆಳೆಯೋಕ್ಕೂ ಬೇರೆ ಇದರಲ್ಲಿ ಗಿಡ ಬೆಳೆಯೋಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ಇದರಲ್ಲಿ ಗಿಡ ಚೆನ್ನಾಗಿ ಬರುತ್ತಾ? ಹೇಗೆ ತಮ್ಮ ಅಬ್ಸರ್ವೇಷನ್?
0: ಗಿಡ ಅಂತ ಹೇಳಿದರೆ ಅದಕ್ಕೆ ಒಂದು ಗಿಡ ಬೆಳೀಲಿಕ್ಕೆ ಮೀಡಿಯಮ್ಮು, ಕೊಕ್ಕೊಪೀಟ್ ಥರ ಮೀಡಿಯಮ್ಮು ಅರ್ಬನ್ ಗಾರ್ಡ್ನಿಂಗಲ್ಲಿ ತುಂಬ ಪ್ರಯೋಜನ ಆಗುತ್ತೆ. ಅಂದರೆ ಸಾಯ್ಲೆಸ್ ಗ್ರೋತ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಅವರಿಗೆ ನ್ಯೂಟ್ರಿಷನ್ ಬೇಕು, ಒಂದು ಮೀಡಿಯಮ್ ಬೇಕು, ನ್ಯೂಟ್ರಿಷನ್ ಬೇಕು, ನೀರು ಬೇಕು. ಈ ಒಂದು ಎನ್ವಾರ್ಮೆಂಟಲ್ಲಿ ಮೀಡಿಯಮ್ಮನ್ನು ಹೋಲ್ಡ್ ಮಾಡಿಕೊಂಡು ಅದಕ್ಕೆ ಬೇಕಾದ ನೀರು ನ್ಯೂಟ್ರಿಷನನ್ನು ಸರಿ ಪ್ರಮಾಣದಲ್ಲಿ ಇಟ್ಕೊಳ್ಳಿಕ್ಕೆ ಬೇರೆ ಕಂಟೈನರ್ಸ್ಗಳಿಗಿಂತ ಇದು ಭಿನ್ನ ಹೇಗೆ ಅಂತ ಹೇಳಿದರೆ, ಎನ್ವಾರ್ಮೆಂಟಲಿ ಒಂದು ಪ್ರಕೃತಿಯಲ್ಲಿ ಒಂದು ಟೆಂಪರೇಚರ್ ವೇರಿಯೇಷನ್ ಆದಾಗ ಇದು ತಂತಾನೇ ಆ ಒಂದು ಪ್ರಕೃತಿ ದತ್ತ ಕ್ವಾಲಿಟಿ ಏನಿದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಅದು ಅಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ಪ್ಲಾಂಟಿಗೆ ಒಂದು ಪೂರಕವಾದ ಒಂದು ಪರಿಸರವನ್ನು, ಅದು ಮೈಕ್ರೋ ಪರಿಸರ, ಮೈಕ್ರೋ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ, ಅದನ್ನು ಅದು ಕ್ರಿಯೇಟ್ ಮಾಡಿಕೊಡುತ್ತೆ.
1: ಅಂದರೆ ಇದು ಗಿಡ ಬೆಳೆದಿರೋ ಅನುಭವನ?
0: ಹೌದು.
1: ಯಾಕೆಂದರೆ ಮಾಮೂಲಿ ಪಾಟಲ್ಲೂ ಗಿಡ ಬೆಳೆದು ಇದರಲ್ಲೂ ಗಿಡ ಬೆಳೀತಾರಲ್ಲ,
0: ಹೌದು,
1: ಅವರ ಅನುಭವ. ಓಕೆ, ಈಗ ನಿಸರ್ಗದತ್ತವಾಗಿ ಮಣ್ಣಿನಿಂದ ಮಾಡಿರುವಂತಹ ಪಾಟ್ಗಳು ಕೂಡ ಸಿಗ್ತವೆ ಅಲ್ವೇ?
0: ಹೌದು.
1: ಅದಕ್ಕೂ ಇದು ಭಿನ್ನವಾಗಿರುತ್ತ?
0: ಮಣ್ಣಿನ ಪಾಟ್ಗೂ ಇದಕ್ಕೂ ಆಲ್ಮೋಸ್ಟ್ ಸಿಮಿಲರ್. ಮಣ್ಣಿನ ಪಾಟ್ ಇತ್ತೀಚಿನ ದಿನಗಳಲ್ಲಿ ಹೇಳಲಿಕ್ಕೆ ಮಣ್ಣಿನ ಪಾಟ್ ಅಂತ ಹೇಳ್ತಾರೆ, ಬಟ್ ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜು ಸಿಮೆಂಟನ್ನು ಹಾಕ್ಬಿಟ್ಟು ಬಿಕಾಸ್ ಆಫ್ ದಿ ಡ್ಯೂರೇಬಿಲಿಟಿ, ಶೆಲ್ಫ್ ಲೈಫು, ಅದು ಹ್ಯಾಂಡಲ್ ಮಾಡಲಿಕ್ಕೆ ಅನುಕೂಲ ಅಂದ್ಬಿಟ್ಟು ಮಣ್ಣು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಇರುತ್ತೆ. ಬೇರೆ ಮೆಟೀರಿಯಲ್ನ ಅದರಲ್ಲಿ ಮಿಕ್ಸ್ ಮಾಡಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಈಕೋ ಕಾನ್ಷಿಯಸ್, ಈಕೋ ಫ್ರೆಂಡ್ಲಿ ಮಟೀರಿಯಲ್ಗಳು ಸಹ ಬಂದಿದ್ದಾವೆ. ಕೆಲವು ಪಾಲಿಮರೈಸೇಷನ್ ಸಹ ಮಾಡಿ ಅದನ್ನು ಮೋಲ್ಡ್ ಮಾಡಿ ಮಾಡಿದ್ದಾರೆ. ಬೇರೆ ಮಟೀರಿಯಲ್ಗಳಲ್ಲಿ ಬಯೋಮಾಸ್ಗಳನ್ನು ಪಲ್ಪ್ ಥರ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡಿ ಮೋಲ್ಡ್ ಮಾಡಿ ಪಾಟನ್ನು ಸಹ ಮಾಡಿದ್ದಾರೆ. ಬಟ್ ಅಲ್ಲೆಲ್ಲ ಕೆಲಸಗೂ ಉಂಟು, ಅಲ್ಲಿ ಒಂದು ಪ್ರೊಸೆಸ್ ಇದೆ, ಅಲ್ಲಿ ಕೆಲಸ ಮಾಡಲಿಕ್ಕೆ ಒಂದಿಷ್ಟು ಲೇಬರ್ ಇನ್ವಾಲ್ವ್ಮೆಂಟ್ ಇದೆ, ಎನರ್ಜಿ ಇನ್ವಾಲ್ವ್ಮೆಂಟ್ ಇದೆ, ಬಟ್ ನಮ್ಮ ಅರೇಕಾ ಪಾಟ್ನಲ್ಲಿ ಅದು ಯಾವುದೂ ಇಲ್ಲ.
1: ಈಗ ಅರೇಕಾ ಪಾಟ್ಗಳನ್ನು ನೀವೇನು ಮಾರಾಟ ಮಾಡ್ತಿದ್ದೀರಲ್ವಾ, ಅದರ ದರ ಏನಿರುತ್ತೆ ಸಾಮಾನ್ಯವಾಗಿ?
0: ಈಗ ಸದ್ಯಕ್ಕೆ ಮಾರಾಟವನ್ನು ನಿಲ್ಲಿಸಿ ನಾನು ಹೇಳಿದಾಗೆ ನಾವು ಮಾರ್ಕೆಟ್ ಸೈಡ್ ಈ ಪಾಟನ್ನು ಉಪಯೋಗಿಸ್ಲಿಕ್ಕೆ ಹೋಮ್ ಗಾರ್ಡ್ನರ್ಸು, ಮನೆಯಲ್ಲಿ ಯಾರು ಎಂಥೂಸಿಯಸ್ಟಿಕ್ ಆಗಿ ಪ್ಯಾಷನೇಟ್ ಆಗಿ ಗಿಡ ಬೆಳೆಸಲಿಕ್ಕೆ ಮಾಡ್ತಾರೆ, ಅದನ್ನು ಹುಡುಕ್ತಾ ಹೋದ್ವಿ. ಅಲ್ಲೂ ಸಹ ಒಂದು ಚಿಕ್ಕ ಸೆಗ್ಮೆಂಟ್ ಮಕ್ಕಳನ್ನು ಫೋಕಸ್ ಮಾಡಿ ಶುರು ಮಾಡಿಕೊಂಡ್ವಿ. ಮಕ್ಕಳು ಗಿಡ ಬೆಳೆಸೋದಾದರೆ ಬರೇ ಗಿಡ ಬೆಳೆಸೋದಷ್ಟೇ ಅಲ್ಲ, ಅವರ ಅಭ್ಯಾಸದಲ್ಲಿ ಅವರ ಕಲಿಕೆಯಲ್ಲಿ ಪ್ರಯೋಜನ ಆಗಬೇಕು, ಇದರಿಂದ ಒಂದು ಲಾಭ ಆಗಬೇಕು. ಲಾಭ ಆಗುತ್ತೆ, ಬಟ್ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಹೈಲೈಟ್ ಮಾಡಿ ಅವರು ಕಲಿಕೆಯ ರೂಪದಲ್ಲಿ ಅದನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ಮಾಡಿ ಇದೇ ಕೆಲಸ ನಡೀತಾ ಇದೆ. ಅದನ್ನು ಸ್ಕಿಲ್ಸ್ ಬೈ ನೇಚರ್ ರೂಪದಲ್ಲಿ ಆ ಫೋಕಸ್ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದೆ.
1: ಅಂದರೆ ಮಕ್ಕಳಿಗೆ ಅಡಿಕೆ ಪಾಟ್ ಮಾಡೋದು ಕಲಿಸ್ತೀರೋ ಅಥವಾ ಅಡಿಕೆ ಪಾಟಲ್ಲಿ ಗಿಡ ಬೆಳೆಯೋದು ಕಲಿಸ್ತೀರೋ?
0: ಮಕ್ಕಳಿಗೆ ಅಡಿಕೆ ಪಾಟಲ್ಲಿ ಗಿಡ ಬೆಳೆಸೋದ್ರ ಮೂಲಕ ಸ್ಕಿಲ್ಸ್ ಬೈ ನೇಚರ್ ಎರಡು ಭಾಗ ಮಾಡಿಕೊಂಡ್ವಿ. ಒಂದು ನೇಚರ್ ಇಟ್ಕೊಂಡ್ವಿ, ನೇಚರಲ್ಲಿ ಅಡಿಕೆ ಪಾಟು ಸಹ ಒಂದು ಪಾಟ್, ಅದರಲ್ಲಿ ಸೀಮಿತವಾಗಿ ಒಂದು ಬೌಂಡ್ರಿ ಹಾಕ್ಕೊಳ್ಳಿಕ್ಕೆ ಪಂಚಮಹಾಭೂತಗಳ ಕಾನ್ಸೆಪ್ಟನ್ನು ನೇಚರ್ ಅಂತ ಕರೆದ್ವಿ. ಸ್ಕಿಲ್ಸ್ ಅಂತ ಬಂದಾಗ 8-9 ಮಕ್ಕಳನ್ನು ನಾನು ಫೋಕಸ್ ಮಾಡಿದೆ ಅಂತ ಹೇಳಿದೆ. ಅದರಲ್ಲಿ ಗಣಿತ, ವಿಜ್ಞಾನ, ಇಕಾಲಜಿ ಅಂದರೆ ಪರಿಸರ, ಮತ್ತು ಲೈಫ್ ಕಾಂಪಿಟೆನ್ಸಿ ಜೀವನ ಪಾಠಗಳನ್ನು ಅದರಲ್ಲಿ ಎಂಬೆಡ್ ಮಾಡಿಬಿಟ್ಟು ಆ ಒಂದು ಪ್ಯಾಕೇಜನ್ನು ಇವತ್ತು ಪ್ರಸ್ತುತಿ ಮಾಡಿದ್ದೀವಿ.
1: ಹೇಗೆ ಎಂಬೆಡ್ ಮಾಡಿದ್ರಿ
0: ಇದನ್ನು? ಕೆಲವು ಸಿಲೆಕ್ಟ್ ಪ್ಲಾಂಟ್ಗಳನ್ನು ತೊಗೊಂಡ್ವಿ. ಅಂದರೆ ಮೊದಲನೇ ಪ್ರಯೋಗ ನಮ್ಮ ಸಿರ್ಸಿ ಚಂದನ ಶಾಲೆಯಲ್ಲಿ ನಡೀತು. 150 ಮಕ್ಕಳಿಗೆ ಅರೇಕಾ ಪಾಟನ್ನು ಕೊಟ್ಟು ಗಿಡವನ್ನು ಬೆಳೆಸಿ ಅಂತ ಅವರಿಗೆ ಒಂದು 4 ಅಭಿಯಾನ ನಡೀತು. ಒಂದು ಹೈಬ್ರಿಡ್ ಪೆಡಾಗಜಿ ಅಂತ ಕರಿತೀವಿ. ಆನ್ಲೈನ್ನಲ್ಲಿ ನಾವು ಪಾಠಗಳನ್ನು

0: ಅವರಿಗೆ ಒಂದು ತುತ್ತು ತುತ್ತು ರೂಪದಲ್ಲಿ ಪ್ರತಿನಿತ್ಯ ಪಾಠಗಳನ್ನು ಕೊಟ್ಬಿಟ್ಟು ಮನೆಯಲ್ಲೇ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಅರೆಕ ಪಾಠನ ಕೊಟ್ವಿ, ಮನೆಗೆ ತೊಗೊಂಡೋಗಿ ಮನೆಯಲ್ಲಿ ಗಿಡ ಬೆಳೆಸಿ ಅಂತ ಕೊಟ್ವಿ. ಮೊದಲನೇ ಬ್ಯಾಚಲ್ಲಿ ನಾವು ನಿಮಗೆ ಇಷ್ಟವಾದ ಗಿಡವನ್ನು ಬೆಳೆಸಿ ಅಂತ ಹೇಳಿಬಿಟ್ವಿ. ಅದು ಒಂದು ಚಿಕ್ಕ ಪಾಟು, 6 ಇಂಚು 8 ಇಂಚು ಪಾಟ್ ಅಂತ ಹೇಳಿದ್ರೆ ಬೇರೆ ದೊಡ್ಡ ದೊಡ್ಡ ಗಿಡಗಳನ್ನು ಬೆಳೆಸಲಿಕ್ಕೆ ಆಗಲ್ಲ. ಕೆಲವರು ಅಲೋವೆರಾ ತೊಗೊಂಡ್ರು, ಕೆಲವರು ಮೆಣಸಿನ ಗಿಡ ಹಾಕಿದರು, ಕೆಲವರು ಟೊಮೆಟೊ ಹಾಕಿದರು. ಡೈವರ್ಸಿ ಆಗಿ ಒಂದು 150 ಮಕ್ಕಳು ಬೆಳೆಸಿ ಒಳ್ಳೆ ಕಾರ್ಯಕ್ರಮ ಬಂತು. ಅದರಲ್ಲೇ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಈಗ ಅಲಸಂದಿ ಒಂದು ಮಾಡ್ಯೂಲ್ ರೆಡಿ ಇದೆ, ದಾಸವಾಳ ಗಿಡ ಒಂದು ಮಾಡ್ಯೂಲ್ ರೆಡಿ ಇದೆ, ಅಲೋವೆರಾ ಒಂದು ಮಾಡ್ಯೂಲ್ ರೆಡಿ ಇದೆ, ಲೋಟಸ್ ಅದರಲ್ಲೇ ಸ್ವಲ್ಪ ಬದಲಾವಣೆ ತಂದು ವಾಟರ್ ಕಂಟೈನರ್ಸ್ ಅದರಲ್ಲಿ ಒಂದು ಉಪಯೋಗ ಕಂಡುಕೊಂಡು ಅದನ್ನು ಸಹ ಮಾಡಿದ್ವಿ. ಹೀಗೆ ಒಂದು ಸೈಕಲನ್ನು ಮಾಡ್ತೀವಿ. ಅಲಸಂದಿ ಅಂತ ತಗೊಂಡ್ರೆ ಬೀಜದಿಂದ ಬೆಳೆ ತೆಗೆಯುವಂಥ ಒಂದು ಪ್ರಕ್ರಿಯೆನ ಅವರಿಗೆ ಅನುಭವ ಮಾಡಿಸ್ತೀವಿ. ಬೀಜ ತಗೊಂಡಾಗ ಬೀಜದಲ್ಲಿ ಇರುವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸು, ಅದರಲ್ಲಿ ಫಿಸಿಕ್ಸ್ ಇರುತ್ತೆ, ಅದರಲ್ಲಿ ಕೆಮಿಸ್ಟ್ರಿ ಇರುತ್ತೆ, ಅದರಲ್ಲಿ ಬಯಾಲಜಿ ಇರುತ್ತೆ, ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಅವರಿಗೇ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಪ್ರೋಬ್ ಮಾಡ್ತೀವಿ. ಅವರ ಕ್ಯೂರಿಯಾಸಿಟಿಯನ್ನು ಇಗ್ನೈಟ್ ಮಾಡಿ ಅವರಿಗೆ ಆ್ಯಕ್ಟಿವಿಟಿ ಮಾಡಲಿಕ್ಕೆ ನಜ್ ಮಾಡ್ತೀವಿ. ಅವರು ಮಾಡಿದಾಗ ಅವರು ಏನು ಮಾಡಿದರು ಅನ್ನೋದನ್ನು ಬರೆಸ್ತೀವಿ. ಒಂದು ಜರ್ನಲ್, ಸೈಂಟಿಸ್ಟ್ ಹೇಗೆ ಮೇಂಟೈನ್ ಮಾಡ್ತಾರೋ ರೆಕಾರ್ಡನ್ನು ಅದನ್ನು ನಾವು ಮಾಡಿಸ್ತೀವಿ, ಮಕ್ಕಳಿಂದ ಮಾಡಿಸ್ತೀವಿ. ಅವರು ಇನ್ವೆಸ್ಟಿಗೇಟ್ ಮಾಡಿ ರಿಸರ್ಚ್ ಮಾಡಿ ಅವರು ಕಂಡುಕೊಂಡಿದ್ದನ್ನು ಬರೀತಾರೆ, ಅದರಿಂದ ಒಂದು ಕೆಲವು ರಿಸಲ್ಟ್ ಬರುತ್ತೆ, ಅದರಿಂದ ಒಂದು ಪ್ರೆಸೆಂಟೇಷನ್ ಮಾಡ್ತಾರೆ. ಈ ಎಲ್ಲ ಸ್ಕಿಲ್ಗಳನ್ನು ನಾವು ಇಂಟಿಗ್ರೇಟ್ ಮಾಡಿ ಪ್ಯಾಕೇಜ್ ಮಾಡಿ, ಅಂದರೆ ಬೀಜದಿಂದ ಬೆಳೆ ತೆಗಿಬೇಕು ಅಂತ ಹೇಳಿದರೆ ಹತ್ತತ್ರ ಅವರಿಗೆ 2-3 ತಿಂಗಳ ಆ್ಯಕ್ಟಿವಿಟಿ ಮಿನಿಮಮ್ ಅವರಿಗೆ ಬೇಕೇ ಬೇಕಾಗತ್ತೆ. ಅಲ್ಲಿ ಕಲೀಲಿಕ್ಕೆ ತುಂಬ ವಿಷಯಗಳು, ಅವರು ಕ್ಲಾಸ್ ರೂಮ್ನಲ್ಲಿ ಏನು ಕಲಿತಾರೆ ಅದೇ ವಿಷಯಗಳು ಇಲ್ಲಿ ಪ್ರಾತ್ಯಕ್ಷಿಕವಾಗಿ ಅವರಿಗೆ ಲಿಂಕೇಜ್ ಆಗುತ್ತೆ. ಅದನ್ನು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.
1: ಇದನ್ನು ಪೇರೆಂಟ್ಸ್ಗಳು ಹೊರೆ ಅಂತ ಭಾವಿಸ್ಲಿಲ್ವಾ?
0: ಇಲ್ಲ, ಅದೇ ಹೇಳಿದ್ದು. ಆ್ಯಕ್ಚುಲಿ ಇದು ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ತೊಗೊಂಡು ಹೋದರೆ ಇದು ಒಂದು ಹೊರೆಯೇ ಸರಿ. ಪೇರೆಂಟ್ಸ್ಗೂ ಟೈಮ್ ಇಲ್ಲ, ಮಕ್ಕಳಿಗೂ ಟೈಮ್ ಇಲ್ಲ. ಆದರೆ ಕಲಿಕೆಯಲ್ಲಿ ಅವರು ಅಭ್ಯಾಸ ಅಂದರೆ ಎಕ್ಸಾಮ್ನಲ್ಲಿ 2 ಮಾರ್ಕ್ಸ್ ಎಕ್ಸ್ಟ್ರಾ ಬರುತ್ತೆ, 5 ಮಾರ್ಕ್ಸ್ ಎಕ್ಸ್ಟ್ರಾ ಬರುತ್ತೆ ಅಂತ ಒಂದು ಮನಗಂಡಾಗ ಈ ಥರ ಆ್ಯಕ್ಟಿವಿಟಿ ಎನಿವೇ ಕೆಲವು ಮನೆಗಳಲ್ಲಿ ಗಿಡ ಬೆಳೆಸುವಂಥ ಒಂದು ಸಿಸ್ಟಮ್ ಇದ್ದೇ ಇತ್ತು. ಅದರಲ್ಲಿ ಎಜುಕೇಷನ್ಗೆ ಒಂದು ಲಿಂಕೇಜ್ ಇರುತ್ತೆ, ಫ್ಯಾಮಿಲಿ ವೆಲ್ನೆಸ್ಸಿಗೆ ಅದು ಕನೆಕ್ಟ್ ಆಗುತ್ತೆ ಅಂತ ತಿಳಿಸು ಹೇಳಿದಾಗ, ಸ್ವಲ್ಪ ಪ್ರಚಾರ ಮಾಡಿದಾಗ ಒಪ್ಕೊಂಡ್ರು. ಇದು ಈ ಕೆಲಸ ನಡೀತಾ ಇದೆ.
1: ಎಷ್ಟು ಶಾಲೆಗಳಲ್ಲಿ ನಡೆಸ್ತಾ ಇದ್ದೀರಿ?
0: ನಮಗೆ ಸಿರ್ಸಿ ಚಂದನ ಶಾಲೆ ಥರ ಸುಳ್ಯದಲ್ಲಿ ಸ್ನೇಹ ಶಾಲೆ ಮುಖ್ಯ ಪಾರ್ಟ್ನರ್ ಆಗಿ ಬಂದರು. ಈಗ 3ನೇ ವರ್ಷ ಅವ್ರ ಜೊತೆ ಸೇರಿಕೊಂಡು ಅಲ್ಲಿ ಚಿಕ್ಕ ಶಾಲೆ 200 ಮಕ್ಕಳಿದ್ದಾರೆ, ಕನ್ನಡ ಮಾಧ್ಯಮದಲ್ಲಿ ಕಲಿತಾ ಇದ್ದಾರೆ. ಅವರು ಈ ಕೆಲವು ಮಾಡ್ಯೂಲ್ಗಳನ್ನು ಅಳವಡಿಸ್ಕೊಂಡು ಅವರು ಸಹ ಮಾಡಿದ್ದಾರೆ. ಹಾಗೆ ಹಾನ್ಗಲ್ನಲ್ಲಿ ಬೇರೆಯೇ ಒಂದು ಪ್ರಯೋಗ ನಡೀತು. ಹಳದಿ ಟರ್ಮರಿಕ್ ಗಿಡವನ್ನು ನಾವು ಆರ್ಗ್ಯಾನಿಕ್ ಫಾರ್ಮರ್ ಶ್ರೀಕಾಂತ್ ಕುಂಬಾರ್ ಅಂತ ಬಾಗಲಕೋಟೆಯವರು ಮುದೋಳದವರು ಅವರನ್ನು ಕರೆಸಿ ಅವರಿಗೆ ತಿಳಿಸಿ ಒಂದು ಚಿಕ್ಕ ಪ್ರಯೋಗ ಮಾಡಿದ್ವಿ. ಈ ಥರ ಕೆಲಸಗಳು ಆಗಿದ್ದಾವೆ. ಹಾಗೆ
1: ನೀವಿರೋ ಜಾಗದಲ್ಲಿ,
0: ನಾನಿರುವಂಥ ಜಾಗದಲ್ಲಿ ಗೌತಮ್ ಬುದ್ಧ ನಗರ್ ಹತ್ರ ಒಂದು 150 CBSE ಶಾಲೆಗಳು ಇದ್ದಾವೆ. ನೀವು ಹೇಗೆ ಹೇಳಿದ್ರಿ, ಅಲ್ಲಿ ಶಾಲೆ ಟೀಚರ್ಸ್ಗೂ ಟೈಮ್ ಇಲ್ಲ, ಪೇರೆಂಟ್ಸ್ಗೂ ಟೈಮ್ ಇಲ್ಲ, ಮಕ್ಕಳಿಗೂ ಟೈಮ್ ಇಲ್ಲ. ಶಾಲೆ ಅಂದ ತಕ್ಷಣ ಅದು ಕ್ಯಾಪಿಟಲ್ ರೀಜನಲ್ಲಿ ಇರೋದ್ರಿಂದ ಬೇರೆ ಎಲ್ಲ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದೊಂದು ಪ್ರಯೋಗಶಾಲೆ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಪ್ರಯೋಗಶಾಲೆಯಾಗಿ ಬರುತ್ತೆ. 1 ನಿಮಿಷನೇ ಅವರಿಗೆ ಎಕ್ಸ್ಟ್ರಾ ಟೈಮ್ ಇರಲ್ಲ. ಆದ್ರೂ ಸಹ ಕೆಲವು ಎಂಥ್ಯೂಸಿಯಾಸ್ಟಿಕ್ ಟೀಚರ್ಸು, ಕೆಲವು ಎಂಥ್ಯೂಸಿಯಾಸ್ಟಿಕ್ ಲೈಕ್ ಮೈಂಡೆಡ್ ಪೀಪಲ್ ಬಂದು ಈ ಒಂದು ವರ್ಕ್ಶಾಪ್ಗಳಲ್ಲಿ ಭಾಗ ತಗೋತಾರೆ, ಇಂಟ್ರೆಸ್ಟ್ ತೋರಿಸ್ತಾರೆ, ಆ್ಯಕ್ಟಿವಿಟಿಯನ್ನು ಮಾಡಲಿಕ್ಕೆ ಅವರು ಆಸಕ್ತಿಯನ್ನು ತೋರಿಸ್ತಾರೆ.
1: ನಿಮಗೇನು ಲಾಭ ಶಶಿಧರ್ ಭಟ್ರೆ?
0: ನಾವು ಇದನ್ನು ಒಂದು ಸೋಷಿಯಲ್ ಎಂಟರ್ಪ್ರೈಸ್ ಅಂತ ಕನ್ಸಿಡರ್ ಮಾಡಿದಾಗ ಒಂದು ಕಡೆ ಇಂಪ್ಯಾಕ್ಟು, ಎಜುಕೇಷನ್ಗೆ ಇಂಪ್ಯಾಕ್ಟು, ಫ್ಯಾಮಿಲಿ ವೆಲ್ನೆಸ್ಗೆ ಇಂಪ್ಯಾಕ್ಟು, ರೈತರಿಗೆ ಇಂಪ್ಯಾಕ್ಟು, ಇದನ್ನೆಲ್ಲ ಮನಗೊಂಡ್ವಿ. ಆದರೆ ಇದಕ್ಕೊಂದು ಪ್ರೈಸ್ ಇಟ್ವಿ. ಇದನ್ನು CSR ಮೂಲಕ ತಗೊಂಡು ಹೋಗೋದು ಬದಲು ನಾವು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ, ಪ್ರೊಪರೇಟ್ರಿ ಒಂದು ಕಂಪನಿಯಾಗಿ ಇದಕ್ಕೊಂದು ಚಾರ್ಜ್ ಇಟ್ವಿ. ಚಿಕ್ಕ ಮಾಡ್ಯೂಲ್ಗಳು, 1 ವಾರದ ಮಾಡ್ಯೂಲ್ಗಳಿಗೆ 500 ರೂಪಾಯಿ ಫೀಸು, ಎಫೋರ್ಡೆಬಲ್ ಆಕ್ಸೆಸಬಲ್, ಎವ್ರಿ ಸ್ಟೂಡೆಂಟ್ ಕ್ಯಾನ್ ಆಕ್ಸೆಸ್ ದ್ಯಾಟ್ ಅಂತ ಒಂದು ಪ್ಯಾಕೇಜ್ ಮಾಡಿದ್ವಿ. ಹಾಗೆ 3 ತಿಂಗಳ ಕೋರ್ಸು, ಅದು ಬೀಜದಿಂದ ಬೆಳೆ ತೆಗೆಯುವಂಥ ಕೋರ್ಸ್ಗಳಿಗೆ 5,200 ರೂಪಾಯಿ ಫೀಸ್ ಇಟ್ಬಿಟ್ಟು ಮಾಡಿದ್ದೀವಿ. ಸೋಷಿಯಲ್ ಎಂಟರ್ಪ್ರೈಸಸ್ಗಳಲ್ಲಿ ನಮ್ಮ ಪ್ರಾಫಿಟ್ ಮಾರ್ಜಿನ್ ಏನಿರುತ್ತೆ ಬೇರೆ ಪ್ರೈವೇಟ್ ಎಂಟರ್ಪ್ರೈಸ್ಗಿಂತ ಕಮ್ಮಿ ಇರುತ್ತೆ. ಅಂದರೆ ನಮ್ಮ ಸಸ್ಟೈನೆಬಿಲಿಟಿ, ನಮ್ಮ ಮುಂದಿನ ಗ್ರೋತಿಗೆ ಬೇಕಾದಂಥ ಫಂಡು ಅದರಿಂದ

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಬೇರೆ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಅಡಿಕೆ ಮರದಿಂದ ಬರೀ ಪಾಟ್ ಅಷ್ಟೇನಾ ಅಥವಾ ಬೇರೆದನ್ನು ಮಾಡೋ ಪ್ರಯತ್ನ ಮಾಡಿ?
4: ಇಲ್ಲ, ಅಡಿಕೆ ಮರದಿಂದ ನಮ್ಮ ಫೋಕಸ್ ಪಾಟ್ ಅಷ್ಟೇ. ಯಾಕೆಂದ್ರೆ ಅಡಿಕೆ ಹಾಳೆಯಿಂದ ಪ್ಲೇಟ್ ಮಾಡೋದನ್ನ ಸಾಕಷ್ಟು ಜನ ಆಗಲೇ ಮಾಡ್ತಾ ಇದ್ದಾರೆ. ಅವ್ರ ಜೊತೆನೂ ಒಂದು ರಿಲೇಷನ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಅಡಿಕೆ ಬೆಳೆಗಾರರ ಜೊತೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸಹ ನಾವು ಇನ್ವಾಲ್ವ್ ಆಗ್ತೀವಿ. ಬಟ್ ನಮ್ಮ ಫೋಕಸ್ ಇರೋದು ಅರೇಕಾ ಪಾಟ್ಗೆ ಸೀಮಿತವಾಗಿದೆ. ಹಾಗೆ ಅದರ ಯುಟಿಲಿಟಿ ಮನೆಗಳಲ್ಲಿ, ಮಕ್ಕಳಲ್ಲಿ, ಫ್ಯಾಮಿಲಿಗಳಲ್ಲಿ ಅದರ ಪ್ರಯೋಜನ ಏನು ಮಾಡ್ಬೋದು, ಆ ಒಂದು ವಿಷಯದ ಮೇಲೆ ನಾವು ಫೋಕಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ.
3: ಅಡಿಕೆ ಅದು ಸಿಲಿಂಡರ್ ಅಂತ ಹೇಳಿದ್ರಿ, ಒಳಗಡೆ ತಿರುಳು ತೆಗೆದ ಮೇಲೆ ಕೆಳಗಡೆಗೆ ಒಂದು ಪ್ಲೇಟ್ ಹಾಕಬೇಕು ಅಂದ್ರಿ,
4: ಹೌದು
3: ಮುಚ್ಚಬೇಕು ಅಂತ.
4: ಹೌದು,
3: ಯಾವುದ್ರಲ್ಲಿ ಮುಚ್ಚುತ್ತೀರಾ?
4: ಅದು ಕೆಲವು ಪ್ರಯೋಗಗಳು ನಡೆದ್ವು. ಒಂದು ಬ್ಯಾಚ್ ನಮ್ಮ ಹೊನ್ನಾವರದ ಮಾಗೋಡಿಂದ ಬಂದಾಗ ಅವರು ಒಂದು ಹಾರ್ಡ್ ವುಡ್ಡನ್ನೇ ಸಾಲಿಡ್ ವುಡ್ಡನ್ನೇ ಆ ಸೈಜಿಗೆ ಕಟ್ ಮಾಡಿ, ಅಂದರೆ ಒಂದೇ ಸೈಜ್ ಬರಲ್ಲ, ಯೂನಿಫಾರ್ಮ್ ಆಗಿ ಬರಲ್ಲ, ಒಂದೊಂದು ಪೀಸಿಗೆ ಅದನ್ನು ಕಸ್ಟಮ್ ಮೇಡ್ ಆಗಿ ಮಾಡಬೇಕಾಗತ್ತೆ. ಹಾಗಾಗಿ ಆ ಪ್ರಯತ್ನ ಮಾಡಿ ಅವರು ಮಾಡಿ ಕೊಟ್ಟರು. ಸ್ವಲ್ಪ ಭಾರನೂ ಸ್ವಲ್ಪ ಜಾಸ್ತಿ ಆಯಿತು, ಹಾಗೆ ಕ್ವಾಲಿಟಿನೂ ಸ್ವಲ್ಪ ಚೆನ್ನಾಗಿ ಬಂತು. ಆದರೆ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಬಂದಾಗ ನಮಗೆ ಬೇರೆ ಮಟೀರಿಯಲ್, ಅದರಲ್ಲಿ ನೀರು ತಾಗಿ ಹಾಳಾಗಬಾರ್ದು, ಅಡಿಕೆ ಪಾಟಿದ್ದು ಶೆಲ್ಫ್ ಲೈಫ್ ಎಷ್ಟಿರುತ್ತೆ ಅಟ್ಲೀಸ್ಟ್ ಅಷ್ಟು ಬೇಕು ಅಂತ ನೋಡ್ಕೊಂಡು ಹೋದಾಗ ನಮಗೆ ಕೆಲವು ಮಟೀರಿಯಲ್ಗಳು ಸಿಕ್ಕಿದ್ವು, ಬೇಸ್ಗಳು ಸಿಕ್ಕಿದ್ವು. ಅದನ್ನು ಉಪಯೋಗಿಸ್ಕೊಂಡು ಒಂದು ಹೋಲ್ ಮಾಡಿ ಫಿಕ್ಸ್ ಮಾಡಲಿಕ್ಕೆ ಒಂದು ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ಉಪಯೋಗಿಸಿದ್ವಿ.
3: ಮಾಡಿದ್ದು ಮೆಟೀರಿಯಲ್ ಅದು,
4: ಇದು ನೋಡಿ ನಮ್ಮ ಇಲೆಕ್ಟ್ರಿಕಲ್ ಪ್ಲೇಟ್ಸು ನೀವು ನೋಡಿರ್ತೀರಿ ಇತ್ತೀಚೆಗೆ ಬರುವಂಥ ಲೋ ಕ್ವಾಲಿಟಿ ಪ್ಲಾಸ್ಟಿಕನ್ನು ಬಿಟ್ಟು ಮೊದಲು ನೀವು ಸೀಲಿಂಗ್ ಇಲೆಕ್ಟ್ರಿಕಲ್ ಎನ್ಕ್ಲೋಸರ್ ಮಾಡುವಾಗ ಬರುವಂಥ ಮಟೀರಿಯಲ್ಗಳು, ಕೆಲವು ಬೆಕಲೈಟ್ ಮಟೀರಿಯಲ್ ಅಂತ ಹೇಳ್ತಾರೆ, ಆ ಪ್ಲೇಟ್ಗಳನ್ನು ರೌಂಡ್ ಶೇಪ್ನಲ್ಲಿ ಕಟ್ ಮಾಡಿ ಇದಕ್ಕೆ ಬೇಕಾದ ಸೈಜಲ್ಲಿ ಕಟ್ ಮಾಡಿ ಅದನ್ನು ಉಪಯೋಗಿಸಿದ್ವಿ. ಅದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಆಗಿ ಬಂತು ನಮಗೆ.
3: ಆ ಪ್ಲೇಟ್ ಏನು ವಾತಾವರಣಕ್ಕೆ ಹಾನಿಕಾರಕ ಅಲ್ವಾ?
4: ಇಲ್ಲ, ಅದು ರೀಯೂಸೆಬಲ್, ಅದು ಹಾನಿಕಾರಕ ಇದೆ, ಅದರ ಯುಟಿಲಿಟಿ ಪುನಃ ಪುನಃ ಅದನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯ ಇದೆ. ಅಂದರೆ ಅದರದ್ದು ಎಂಡ್ ಆಫ್ ಲೈಫ್ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ, ಅದಕ್ಕೋಸ್ಕರ ಅದನ್ನು ಉಪಯೋಗಿಸ್ತೀವಿ.
3: ಶಶಿಧರ್ ಭಟ್ರೆ, ಕೊನೆಗೆ ಉಳಿಯುತ್ತಲ್ಲ ಏನು ಅಡಿಕೆ ಪಾಟ್,
4: ಕಂಪೋಸ್ಟೇಬಲ್ ಅದು,
3: ಅದು ಕಂಪೋಸ್ಟ್ ಆಗುತ್ತಾ?
4: ಹೌದು, ಗಿಡ ಬೆಳೀತಾ ಬೆಳೀತಾ ಅದನ್ನು ತಿಂದ್ಬಿಡುತ್ತೆ, ಅರ್ಧ ಅಲ್ಲೇ ಹೋಗುತ್ತೆ, ಇನ್ನು ಉಳಿದ ಚೂರು ಪಾರು ಭಾಗಗಳು ಅದು ಕಂಪೋಸ್ಟೇಬಲ್.
3: ಓಕೆ, ಮತ್ತೆ ತಟ್ಟೆನ ಇನ್ನೊಂದಕ್ಕೆ ಬಳಸಬಹುದು,
4: ಕೆಳಗಡೆಯನ್ನ ಇನ್ನೊಂದು ನಾವೇ ತಗೊಳ್ತೀವಿ, ಅದನ್ನ ಮತ್ತೆ ಇನ್ನೊಂದು ಪಾಟ್ಗೆ ಸಹ ಹಾಕಿ ಆಸಿಟಿಸ್, ಅಂದ್ರೆ ಅದರದ್ದು ಕ್ವಾಲಿಟಿ ಡಿಗ್ರೇಡ್ ಆಗಲ್ಲ, ಆಸಿಟಿಸ್ ಅದನ್ನ ಉಪಯೋಗಿಸ್ತೀವಿ.
3: ಬರೀ ಇದೊಂದೇ ಬಿಸ್ನೆಸ್ ತಾವು ಮಾಡ್ತಿರೋದು ಶಶಿಧರ್ ಭಟ್ರೆ?
4: ನಾನು 2018 IIM ಲಕ್ನೋ ನೋಯ್ಡಾ ಕ್ಯಾಂಪಸ್ನಲ್ಲಿ ಒಂದು ಇನ್ಕ್ಯುಬೇಟರ್ನಲ್ಲಿ ಕಂಪನಿಯನ್ನು ರಿಜಿಸ್ಟರ್ ಮಾಡಿಕೊಂಡು ಈ ಒಂದು ಐಡಿಯಾವನ್ನು ಬೆಳೆಸ್ಕೊಂಡು ಹೋದೆ. ಮಾಡ್ತಾ ಇರುವಾಗ ನನಗೆ ಸ್ಟಾರ್ಟಪ್ ಈಕೋಸಿಸ್ಟಮ್ನಲ್ಲಿ ನನ್ನದೇ ಆದ ಒಂದು ಜಾಗವನ್ನು ಕಂಡುಕೊಂಡೆ. ಈ ಡೆಲ್ಲಿ NCR ಸ್ಟಾರ್ಟಪ್ ಈಕೋಸಿಸ್ಟಮ್ನಲ್ಲಿ ಬೇರೆ ಸ್ಟಾರ್ಟಪ್ ಮಾಡುವಂಥವ್ರ ಜೊತೆ ಸೇರಿಕೊಂಡು ಕಮ್ಯುನಿಟಿಯಲ್ಲಿ ನಾನು ಅದರಲ್ಲಿ ಇನ್ವಾಲ್ವ್ ಆದೆ. ಅಂದರೆ ನನಗೆ ಇಷ್ಟವಾದ ಕೆಲಸ, ನನ್ನ ಸ್ಕಿಲ್ಲು, ನನ್ನ ಎಕ್ಸ್ಪೀರಿಯನ್ಸು, ನನ್ನ ನೆಟ್ವರ್ಕಲ್ಲಿ ಲಾಭ ಕೊಡುವಂಥ ಕೆಲಸಗಳನ್ನು ಮಾಡಿಬಿಟ್ಟು ಇವತ್ತಿನ ದಿವಸಕ್ಕೆ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲಿ ಈ ಎಂಟರ್ಪ್ರಿನರ್ಶಿಪ್ಪು, ಎಸ್ಪೆಷಲಿ ಇನೋವೇಷನ್ ಡ್ರಿವನ್ ಎಂಟರ್ಪ್ರೈಸಸ್ಗಳಲ್ಲಿ ಸ್ಟಾರ್ಟಪ್ ಅಂತ ಕರಿತೀವಿ, ಅದರಲ್ಲಿ ನಾನು ತೊಡಸ್ಕೊಂಡಿದ್ದೀನಿ. ಆಫಿಷಿಯಲಿ ಅಟಲ್ ಇನೋವೇಷನ್ ಸೆಂಟರ್ ನಿಟ್ಟೆ ಅದರಲ್ಲಿ ಆಫಿಷಿಯಲ್ ಮೆಂಟರ್ ಆಗಿ ಇದ್ದೀನಿ. ಅದೇ ಥರ ಗಾಜಿಯಾಬಾದ್ನಲ್ಲಿ ಒಂದು ಇನ್ಕ್ಯುಬೇಟರ್, ಐನ್ ನರ್ಚರ್ ಇನ್ಕ್ಯುಬೇಟರ್ ಅಂತ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಪಾನ್ಸರ್ಡ್ ಇನ್ಕ್ಯುಬೇಟರ್, ಅಲ್ಲೂ ಸಹ ಮೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಇಕೋಸಿಸ್ಟಮ್ನಲ್ಲಿ ಕಮ್ಮಿ ಕಮ್ಮಿ 400-500 ಎಂಟರ್ಪ್ರಿನರ್ಸ್ಗಳ ಜೊತೆ ನಿಕಟ ಸಂಪರ್ಕ, ಅವರ ಒಂದು ಅರ್ಲಿ ಸ್ಟೇಜ್ ಗ್ರೋತ್ ಏನಿರುತ್ತೆ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಅವರಿಗೆ ಬೇಕಾದ ಅರ್ಲಿ ಸ್ಟೇಜಲ್ಲಿ ಬೇಕಾದ ಕೆಲವು ಕೆಲಸಗಳನ್ನು ಸಹ ಆಸ್ ಎ ಟಾಸ್ಕ್ ಗಿಗ್ ಇಕಾನಮಿ.
3: ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಎಂಟರ್ಪ್ರಿನರ್ಸ್ ಜೊತೆ ಕೆಲಸ ಮಾಡ್ತೀನಿ ಅಂತೀರಿ?
4: ಹೌದು.
3: ಏನೇನೆಲ್ಲ ಇದಿರ್ಬೋದು ಎಂಟರ್ಪ್ರೈಸಿಂಗ್ ಚಟುವಟಿಕೆಗಳಿರ್ಬೋದು, ಅದು ಒಂದಷ್ಟು ಹೇಳಿ ಸಾಕು.
4: ನಮಗೆ ಮೀ ಟೂ ಎಂಟರ್ಪ್ರೈಸಸ್ಸಲ್ಲಿ ನನಗೆ ಪರ್ಸ್ನಲ್ ಆಗಿ ಅಷ್ಟೊಂದು ಇಂಟ್ರೆಸ್ಟು ಕಂಡಿಲ್ಲ. ಅದನ್ನು ಒಂದು ಸೆಗ್ಮೆಂಟ್ ಇನೋವೇಷನ್ ಡ್ರಿವನ್, ಎಲ್ಲಿ ಹೊಸತನ ಇರುತ್ತೆ, ಯಾರಿಗೆ ಆ ಒಂದು ಸ್ಟಾರ್ಟಪ್ ಕಾನ್ಸೆಪ್ಟನ್ನು ಮಾಡಲಿಕ್ಕೆ ಅರ್ಥ ಆಗದೆ ಕಷ್ಟ ಅಂತ ಅನಿಸುತ್ತೆ, ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಪ್ಯಾಷನೇಟ್ ಆಗಿ ತೊಡಸ್ಕೊಳ್ಳಿಕ್ಕೆ ಆಸಕ್ತಿ ಇತ್ತು. ಹಾಗಾಗಿ ಪ್ರತಿ ಜಿಲ್ಲೆಗಳಲ್ಲಿ ಪ್ರೊಡ್ಯೂಸ್ ಫಾರ್ ಎ ಪರ್ಪಸ್ ಅಂತ ಒಂದು ಹೆಸರಿಟ್ಕೊಂಡು ಗ್ರೂಪ್ ಮಾಡುವಾಗ ಬಿಸ್ನೆಸ್ ಸಕ್ಸಸ್ ಮಂತ್ರ ಒಂದು ಕ್ಲಬ್ ಹೌಸ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಸಹ ನನಗೆ ಸಂಪರ್ಕದಲ್ಲಿ ಬಂತು. ಅವ್ರ ಜೊತೆ ಇವತ್ತಿನ ದಿವಸಕ್ಕೆ 5 ವರ್ಷ ಮುಗಿಸಿದ್ದೀವಿ. ಅದೇ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಲಿವರೇಜ್ ಮಾಡಿಕೊಂಡು ಇವತ್ತಿನ ದಿವಸಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜೊತೆ ಎಂಟರ್ಪ್ರಿನರ್ಸು ಇದ್ದಾರೆ. ಅರ್ಲಿ ಸ್ಟೇಜಲ್ಲಿ ಪ್ರಾಡಕ್ಟ್ ರಿಲೇಟೆಡ್ ಇರ್ಬೋದು, ಟೀಮ್ ಬಿಲ್ಡಿಂಗ್ ಇರ್ಬೋದು, ಮಾರ್ಕೆಟ್ ಕನೆಕ್ಟ್ ಇರ್ಬೋದು, ಎಲ್ಲ ಕೆಲಸಗಳಲ್ಲಿ ಒಂದು ಆಲ್ರೌಂಡರ್ ರೂಪ ತಗೊಂಡು ಮೆಂಟ್ರಿಂಗ್ ಕೆಲಸ ಇರ್ಬೋದು ಅಥವಾ ಅವರಿಗೆ ಅಸಿಸ್ಟೆನ್ಸ್ ಮಾಡೋದಿರ್ಬೋದು, ಬೇರೆ ಯಾವುದು ಲಿಂಕೇಜ್ ಮಾಡಿಕೊಡುವಂಥ ಕೆಲಸ ಇರ್ಬೋದು, ಅದನ್ನು ಮಾಡ್ತಾ ಇದ್ದೀನಿ.
3: ಈಗ ಬೇರೆ ಇನ್ನೇನು ಕೆಲಸ ತೆಗೆದು ಮಾಡ್ತಾ ಇಲ್ಲ?
4: ಇಲ್ಲ, ನಾನು ಬೆಂಗಳೂರಿನಲ್ಲಿ ಅದ್ವೈತ್ ಮೋಟರ್ಸ್, ಅದ್ವೈತ್ ಗ್ರೂಪ್ ಆಫ್ ಏನು ಆಟೋಮೊಬೈಲ್ ಚೈನ್ ಆಫ್ ಡೀಲರ್ಶಿಪ್ಸ್ ಇದೆ, ಅಲ್ಲಿ 4 ವರ್ಷ ಕೆಲಸ ಮಾಡಿ ಡೆಲ್ಲಿಗೆ ಹೋದಾಗ ಇಂಟರ್ನೆಟ್ ಸೆಕ್ಯೂರಿಟಿ, ಮೆಸೇಜಿಂಗ್ ಸೊಲ್ಯೂಷನ್ಸು, ಈ ಥರ ಐ ಟಿ ಟೆಲಿಕಾಮ್ಗಳಲ್ಲಿ ಪ್ರಾಡಕ್ಟ್ ಕಂಪ್ನಿಗಳ ಒಂದು OEM ಅಂತ ಹೇಳ್ತೀವಿ, ಅವರ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ ಅನುಭವವನ್ನು ಸ್ಮಾಲ್ ಆ್ಯಂಡ್ ಮೀಡಿಯಮ್ ಬಿಸ್ನೆಸ್ SMB ಅಥವಾ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ಸು ಅಲ್ಲಿ ತೊಡಸ್ಕೊಂಡು ಬಿಸ್ನೆಸ್ ಇನ್ವೆಸ್ಟ್ಮೆಂಟು ಅಲ್ಲಿ ಆಗುವಾಗ ಪ್ರತಿಯೊಂದು ರುಪೀಸ್ಗೂ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಬರಬೇಕು. ಯಾಕೆಂದರೆ ಟೆಕ್ನಾಲಜಿ ಅಂತ ಹೇಳಿದರೆ ಅಬ್ಸಲ್ಯೂಷನ್ಸು ತುಂಬ ಹೈ ಇರುತ್ತೆ, ಇವತ್ತಿರುವಂಥ ಟೆಕ್ನಾಲಜಿ ಮುಂದಿನ ದಿವಸದಲ್ಲಿ ಇರಲ್ಲ. ಆ ಒಂದು ಎಕ್ಸ್ಪರ್ಟೈಸನ್ನು ನನಗೆ ಇಟ್ಕೊಂಡು ಆ ಒಂದು ಕಮ್ಯುನಿಟಿ ಜೊತೆ ಸಹ ಸಂಪರ್ಕದಲ್ಲಿ ಇದ್ದದ್ರಿಂದ ನಿಧಾನವಾಗಿ ಅದು ಒಂದು ದೊಡ್ಡ ಸಾಗರ, ಅದರಲ್ಲಿ ಒಂದು ಚಿಕ್ಕ ಐಲ್ಯಾಂಡ್ ಅಂತ ಹೇಳಿದರೆ ಸ್ಟಾರ್ಟಪ್ ಎಂಟರ್ಪ್ರಿನರ್ಸ್ ಐಲ್ಯಾಂಡ್ ಅಲ್ಲಿ ನಾನು ಸೀಮಿತವಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ.
3: ಭವಿಷ್ಯದ ಆಲೋಚನೆಗಳು ತಮ್ಮ?
4: ಇವತ್ತು ನಾನು ಅದನ್ನೇ ಹೇಳೋದು, ಉತ್ತರ ಕನ್ನಡದಿಂದ ಉತ್ತರ ಪ್ರದೇಶ ವಾಸಿ ಅಂತ, ಎಲ್ಲ ಉತ್ತರ ಪ್ರದೇಶದಿಂದ ಮೈಗ್ರೆಂಟ್ ವರ್ಕರ್ಸು ಕರ್ನಾಟಕಕ್ಕೆ ಬರ್ತಾರೆ, ಆದರೆ ಐ ಆಮ್ ಎ ಹ್ಯಾಪಿ ಏನೋ ಪ್ರೊಫೆಷನಲ್ ಉತ್ತರ ಕನ್ನಡ ಟು ಉತ್ತರ ಪ್ರದೇಶ ಅಂತ ಕ್ಲೇಮ್ ಮಾಡಿಕೊಂಡು, ಆದರೆ ನಮ್ಮ ಒಂದು ಫ್ಯಾಮಿಲಿ ಗೋಲ್ಸು ಆಬ್ಜೆಕ್ಟಿವ್ಸನ್ನು ಇಟ್ಕೊಂಡು ಇವತ್ತಿನ ದಿವಸಕ್ಕೆ ನನ್ನ ಮಗಳು ಗ್ರ್ಯಾಜುಯೇಷನ್ ಮುಗಿಸಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ ಅವಳ ಒಂದು ಕೆರಿಯರ್ ಸಪೋರ್ಟಿಗೆ, ಒಂದೇ ಮಗಳು ಇರೋದು, ಹಾಗೆ ಆ ಒಂದು ಲೈನಲ್ಲಿ ಅಲೈನ್ಮೆಂಟ್ ಮಾಡಿಕೊಂಡು ನಮಗೆ ಅವಕಾಶ ಸಿಕ್ಕಿದಾಗ ಯಾವತ್ತು ಸಿಗುತ್ತೆ ನೋಡಿಕೊಂಡು ಬಹುಶಃ ಇನ್ನು 3-4 ವರ್ಷ 5 ವರ್ಷದ ಒಳಗಡೆ ಈ ಕಡೆ ಕರ್ನಾಟಕದತ್ತ ಮತ್ತೆ ಪ್ರಯಾಣ, ನಮ್ಮ ಊರು ಕುಮಟಾ ಕುಜಳ್ಳಿ ಅಲ್ಲಿ ಇದ್ದೀವಿ. ಹಾಗೆ ಬೇರೆ ಎಲ್ಲಾದರೂ ಅವಕಾಶಗಳು ಸಿಕ್ಕಿದ್ರೂ ಸಹ ನಾವು ಓಪನ್ ಮೈಂಡ್ ಇಟ್ಕೊಂಡು ಮುಂದೆ ಬೆಳೀಲಿಕ್ಕೆ ವಿ ಹ್ಯಾವ್ ಎ ವೆರಿ ಎಂಬಿಷಿಯಸ್ ಮೈಂಡ್.
3: ಓಕೆ, ಅಂದರೆ ಮತ್ತೆ ಉತ್ತರ ಪ್ರದೇಶದಿಂದ ಈ ಕಡೆಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಿ?
4: ಹೌದು.

0: ಹಾಗಿದ್ದು ಸಹ ಡೆಸ್ಟಿನಿ. ಕೆಲವೊಮ್ಮೆ ಏನಾಗುತ್ತೆ, ನಾವು ಅಂದ್ಕೊಳ್ಳೋದು ಒಂದು, ಆಗೋದು ಒಂದು, ಭಗವಂತನಿಗೆ ಬಿಟ್ಟಿದ್ದು.
1: ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ.
2: ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ.
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು.

0: ಹೆಚ್ಚಿನ ಮಾಹಿತಿಗೆ ಶಶಿಧರ್ ಭಟ್ರೆ ತಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕ ಮಾಡೋದಕ್ಕೆ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ?
1: ನನ್ನ ಮೊಬೈಲ್ ಸಂಖ್ಯೆ 9871107526.
0: ಇನ್ನೊಮ್ಮೆ ಹೇಳ್ತೀರಾ?
1: 9871107526.
0: ಇನ್ನೂ ಒಂದ್ಸರಿ ಹೇಳ್ಬಿಡಿ ಭಟ್ರೆ.
1: ಹೌದು, ಯಾಕೆಂದರೆ ಈ ಒಂದು ಮೊಬೈಲ್ ಸಂಖ್ಯೆಗಳು 10 ನಂಬರ್ ಇರುವಾಗ ಪುನಃ ಜ್ಞಾಪಕ ಮಾಡಿಕೊಳ್ಳಿಕ್ಕೆ ಬೇಕಾದದ್ದು 9871107526.
0: ಒಳ್ಳೆಯದು ಶಶಿಧರ ಭಟ್ರೆ, ಇದುವರೆಗೂ ಕೂಡ ತಾವು ಅಡಿಕೆ ಮರದಿಂದ ಯಾವ ರೀತಿಯ ಉತ್ಪನ್ನಗಳನ್ನು ತಯಾರಿಸ್ಬೋದು ಮತ್ತು ಅದರಲ್ಲಿ ಪ್ರಾಯೋಗಿಕ ಕಲಿಕೆಯನ್ನು ಯಾವ ರೀತಿ ತಾವು ನೀಡ್ತಾ ಇದ್ದೀರಿ, ಅದರಲ್ಲೇ ಯಾವ ತರಹ ಒಬ್ಬ ಎಂಟರ್ಪ್ರಿನರ್ ಆಗಿದ್ದೀರಿ ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವಗಳನ್ನು ಭಾಳ ಸೊಗಸಾಗಿ ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ, ತಮ್ಮೆಲ್ಲ ಕನಸುಗಳು ನನಸಾಗಲಿ. ವಂದನೆಗಳು, ನಮಸ್ಕಾರ.
1: ಥ್ಯಾಂಕ್ ಯು. ಆಕಾಶವಾಣಿಗೆ ಧನ್ಯವಾದ.
2: ಇದುವರೆಗೂ ಅಡಿಕೆ ಮರದ ಮೌಲ್ಯವರ್ಧನೆ ಹಾಗೂ ಪ್ರಾಯೋಗಿಕ ಕಲಿಕೆ ಈ ಕುರಿತು ಗ್ರೇಟರ್ ನೋಯ್ಡಾದ ಶಶಿಧರ್ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಾಳೆ ಸಂಜೆ 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ ಕೇಳುವಿರಿ. ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಚಿನಕುರುಳಿ ಹೋಬಳಿ ರಾಗಿ ಮುದ್ದನಹಳ್ಳಿಯ ಎಂಜೆ ನಾಗೇಶ್ ಮತ್ತು ಅವರ ಸಹೋದರ ಎಂಜೆ ವೆಂಕಟೇಶ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮ್ಮೆಲ್ಲ ರೈತ ಬಂಧುಗಳಿಗೆ ನಮಸ್ಕಾರ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಭಾರತ ಸೇರಿ ವಿಶ್ವಾದ್ಯಂತ ರಾಷ್ಟಪಿತ ಮಹಾತ್ಮ ಗಾಂಧಿ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ. 186,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಸಿರು ಇಂಧನ ಕಾರಿಡಾರ್, ಹಂತ 3ಕ್ಕೆ ಭಾರತ ಅನುಮೋದನೆ, ವಿಶ್ವಸಂಸ್ಥೆ ಸ್ವಾಗತ. ಏಷ್ಯನ್ ಗೇಮ್ಸ್ ಇಂದು ಒಂದೇ ದಿನ ಭಾರತಕ್ಕೆ 6 ಸ್ವರ್ಣ, ಪದಕ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಏರಿಕೆ. ಏಷ್ಯನ್ ಕ್ರೀಡಾಕೂಟ ಹಾಕಿ ಸ್ಪರ್ಧೆಯ ಫೈನಲ್ನಲ್ಲಿ ಗೆದ್ದು 2028ರ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಭಾರತ ಮಹಿಳಾ ತಂಡ. ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಿನ್ನೆಲೆ ರಾಜ್ಘಾಟ್ನಲ್ಲಿ ಇಂದು ಪ್ರಾರ್ಥನಾ ಸಭೆ ನಡೆಯಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಾಂಧೀಜಿ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ರಾಜ್ಘಾಟ್ನಲ್ಲಿ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿ ಅವರ ಇಡೀ ಜೀವನ ಸತ್ಯ, ಅಹಿಂಸೆ, ಕರುಣೆ ಮತ್ತು ಸೇವೆಗೆ ದಾರಿದೀಪವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯನ್ನು ದೇಶಾದ್ಯಂತ ಇಂದು ಆಚರಿಸಲಾಯಿತು. 1904ರ ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನಗರದಲ್ಲಿ ಅಂದಿನ ಮುಘಲ್ ಸರಾಯ್ನಲ್ಲಿ ಅವರು ಜನಿಸಿದರು. ಹದಿಹರೆಯದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಗಿದ ಶಾಸ್ತ್ರಿ ಅವರು 1921ರ ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ಬಳಿಕ ಕೇಂದ್ರ ಸರ್ಕಾರದಲ್ಲಿ ಹಲವು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದರು. ಇಂದು ಅವರ ಜಯಂತಿ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಇಂದು ನವದೆಹಲಿಯ ವಿಜಯ್ಘಾಟ್ನಲ್ಲಿ ಇರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕಕ್ಕೆ ತೆರಳಿ ಪುಷ್ಪನಮನ ಸಲ್ಲಿಸಿದರು. ಪ್ರಪಂಚದಾದ್ಯಂತ ಇರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ಇಂದು ಮಹಾತ್ಮ ಗಾಂಧೀಜಿಯವರ 157ನೇ ಜನ್ಮದಿನವನ್ನು ಆಚರಿಸಲಾಯಿತು. ಚೀನಾದ ಬೀಜಿಂಗ್ನಲ್ಲಿ ಭಾರತೀಯ ರಾಯಭಾರಿ ವಿಕ್ರಮ್ ದೊರೈಸ್ವಾಮಿ ಭಾರತೀಯ ಸಮುದಾಯದ ಸದಸ್ಯರು ಮತ್ತು ಸ್ಥಳೀಯ ಗಣ್ಯರೊಂದಿಗೆ ಸೇರಿ ಮಹಾತ್ಮ ಗಾಂಧೀಜಿಯವರಿಗೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚೀನಿ ಕಲಾವಿದರು ಸಂಗೀತದ ಮೂಲಕ ಗೌರವ ಸಲ್ಲಿಸಿದರೆ ಭಾರತೀಯ ಸಮುದಾಯದ ಸದಸ್ಯರು ಗಾಂಧೀಜಿಯವರ ನೆಚ್ಚಿನ ಭಜನೆಗಳನ್ನು ಹಾಡಿದರು. ಜಪಾನ್ನಲ್ಲಿ ರಾಯಭಾರಿ ನಗುಮಾ ಮಲ್ಲಿಕ್ ಮತ್ತು ಭಾರತೀಯ ಸಮುದಾಯದ ಸದಸ್ಯರು ಟೋಕಿಯೋದ ಯಡೋಗಾವಾದಲ್ಲಿ ಇರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ಯುಎಇಯಲ್ಲಿ ಭಾರತೀಯ ಸಮುದಾಯದಿಂದ ಗಾಂಧಿ ಜಯಂತಿ ಆಚರಿಸಲಾಯಿತು. ಪಾಕಿಸ್ತಾನ, ನೇಪಾಳ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಬಹರೇನ್ ಮತ್ತು ದಕ್ಷಿಣ ಕೊರಿಯಾಗಳಲ್ಲೂ ಇದೇ ರೀತಿಯ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಅನೇಕ ದೇಶಗಳಲ್ಲಿ ನಡೆದ ಈ ಸ್ಮರಣಾರ್ಥ ಕಾರ್ಯಕ್ರಮಗಳಲ್ಲಿ ಸಂಗೀತ ಪ್ರದರ್ಶನಗಳು, ಭಕ್ತಿಗೀತೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದ್ದವು. ಮಂಗೋಲಿಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಟರ್ಕಿಯಲ್ಲಿ ಇರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲೂ ಗಾಂಧಿ ಜಯಂತಿ ಆಚರಿಸಲಾಯಿತು. 186,000 ಕೋಟಿ ರೂಪಾಯಿಗಳ ಹಸಿರು ಇಂಧನ ಕಾರಿಡಾರ್ ಹಂತ 3ಕ್ಕೆ ಭಾರತ ಅನುಮೋದನೆ ನೀಡಿರುವುದನ್ನು ವಿಶ್ವಸಂಸ್ಥೆ ಸ್ವಾಗತಿಸಿದೆ. ಈ ಗ್ರಿಡ್ ಬಲಪಡಿಸುವಿಕೆ ಮತ್ತು ಬ್ಯಾಟರಿ ಸಂಗ್ರಹಣಾ ಯೋಜನೆಯು ದೇಶದ ಜನರು ಮತ್ತು ಆರ್ಥಿಕತೆಗೆ ದೊಡ್ಡ ಮಟ್ಟದಲ್ಲಿ ಲಾಭವಾಗುವ ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ವಿಭಾಗದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಶ್ಲಾಘಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ಈ ಉಪಕ್ರಮವು ಭಾರತ ತನ್ನ ಬೆಳೆಯುತ್ತಿರುವ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಬಲಪಡಿಸಿಕೊಳ್ಳಲು, ಹೆಚ್ಚುತ್ತಿರುವ ವಿದ್ಯುತ್ ಅಗತ್ಯಗಳನ್ನು ಪೂರೈಸಲು ಹಾಗೂ ಸೌರಶಕ್ತಿ ವಲಯದಲ್ಲಿ ಜಾಗತಿಕ ನಾಯಕನಾಗಿ ತನ್ನ ಸ್ಥಾನವನ್ನು ಬಲಪಡಿಸಲು ಮತ್ತಷ್ಟು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಜಾಗತಿಕ ಶಾಂತಿಗಾಗಿ

0: ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸುತ್ತಿರುವ ಅವಿರತ ಪ್ರಯತ್ನಗಳನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಶ್ಲಾಘಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು ಪುಟಿನ್ ಅವರು ನೀಡಿರುವ ಈ ಹೇಳಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಜಾಗತಿಕ ಶಾಂತಿಗಾಗಿ ವಿಶ್ವಾಸಾರ್ಹ ಧ್ವನಿಯಾಗಿ ಹೊರಹೊಮ್ಮಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಎಂದು ಹೇಳಿದರು. ಯುದ್ದಗಳು, ಸಂಘರ್ಷಗಳು ಮತ್ತು ಅಸ್ಥಿರತೆಯಂತಹ ಸಂದರ್ಭಗಳಲ್ಲಿಯೂ ಸಮಸ್ಯೆಗಳಿಗೆ ಪರಿಹಾರಗಳು ಯುದ್ದಭೂಮಿಯಿಂದ ಅಲ್ಲ, ಬದಲಾಗಿ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕವೇ ದೊರೆಯುತ್ತವೆ ಎಂಬ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಸಾರಿದ್ದಾರೆ. ಇದು ಭಾರತದ ವಸುಧೈವ ಕುಟುಂಬಕಂ ಎಂಬ ಶಾಶ್ವತ ಸಂಪ್ರದಾಯಕ್ಕೆ ಮನ್ನಣೆ ತಂದುಕೊಟ್ಟಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ವರದಿ ಇಲ್ಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರ ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಇದ್ದ ಸಾಲದ ಪ್ರಮಾಣ 15%ಕ್ಕೇರಿರುವುದು ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆಹಚ್ಚುವಿಕೆ, ಪರಿಹಾರ, ಮರು ಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನು ಒಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. 13ನೇ ದಿನವಾದ ಇಂದು ಭಾರತ 6 ಚಿನ್ನದ ಪದಕಗಳನ್ನು ಗೆದ್ದಿದೆ. ಇವುಗಳಲ್ಲಿ ಬಾಕ್ಸಿಂಗ್ನಲ್ಲಿ 3, ಕುಸ್ತಿಯಲ್ಲಿ 1, ಬಿಲ್ಲುಗಾರಿಕೆಯಲ್ಲಿ 1 ಮತ್ತು ಹಾಕಿಯಲ್ಲಿ 1 ಸ್ವರ್ಣ ಪದಕ ಸೇರಿದೆ. ಭಾರತದ ಮಹಿಳಾ ಹಾಕಿ ತಂಡ ತೀವ್ರ ಪೈಪೋಟಿಯಿಂದ ಕೂಡಿದ ಫೈನಲ್ ಪಂದ್ಯದಲ್ಲಿ ಚೀನಾ ತಂಡವನ್ನು 1-0 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದಿದೆ. ಭಾರತದ ಪರವಾಗಿ ಲಾಲ್ ರೆಮ್ಸಿಯಾಮಿ ಮಾರ್ಜೋಟೆ ನಿರ್ಣಾಯಕ ಗೋಲು ಗಳಿಸಿದರೆ ಗೋಲ್ ಕೀಪರ್ ಸವಿತಾ ಪುನಿಯಾ ಪೆನಾಲ್ಟಿ ಸ್ಟ್ರೋಕ್ ಅನ್ನು ತಡೆಯುವ ಮೂಲಕ ತಂಡದ ಮುನ್ನಡೆಯನ್ನು ಕಾಯ್ದುಕೊಂಡರು. ಈ ಗೆಲುವಿನೊಂದಿಗೆ ಭಾರತ ಏಷ್ಯನ್ ಕ್ರೀಡಾಕೂಟದಲ್ಲಿ 44 ವರ್ಷಗಳ ನಂತರ ಮಹಿಳಾ ಹಾಕಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದೆ. ಅಲ್ಲದೆ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿರುವ ಮುಂಬರುವ 2028 ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದೆ. ಪುರುಷರ 65 kg ಫ್ರೀ ಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಭಾರತೀಯ ಕುಸ್ತಿಪಟು ಸುಜಿತ್ ಕಲ್ಕಲ್ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಫೈನಲ್ನಲ್ಲಿ ಅವರು ತಜಕಿಸ್ತಾನದ ಅಬ್ದುಲ್ ಮಜೀದ್ ಕದೀವ್ ಅವರನ್ನು 10-9 ಅಂಕಗಳಿಂದ ಮಣಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಬಾಕ್ಸಿಂಗ್ನ ಮಹಿಳೆಯರ 65 kg ವಿಭಾಗದಲ್ಲಿ ಪರ್ವೀನ್ ಹೂಡಾ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅವರು ಚೈನೀಸ್ ತೈಪಿಯ ನಿಯನ್ ಚಿನ್ ಚೆನ್ ಅವರನ್ನು 3-2 ಅಂತರದಿಂದ ಸೋಲಿಸಿದರು. ಮಹಿಳೆಯರ 75 kg ವಿಭಾಗದ ಫೈನಲ್ನಲ್ಲಿ ಲವ್ರಿನಾ ಚಿನ್ನದ ಬಾವೋಜಿಯು ಅವರನ್ನು 5-0 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಬಾಕ್ಸಿಂಗ್ನ ಪುರುಷರ 80 kg ವಿಭಾಗದ ಫೈನಲ್ ಪಂದ್ಯದಲ್ಲಿ ಅಂಕುಶ್ ಪಂಘಾಲ್ ದಕ್ಷಿಣ ಕೊರಿಯಾದ ಕಿಮ್ ಮಿಮ್ಸಿಯಾಂಗ್ ಅವರನ್ನು 4-0 ಅಂತರದಿಂದ ಮಣಿಸಿ ಸ್ವರ್ಣ ಪದಕ ವಿಜೇತರಾದರು. ಬಿಲ್ಲುಗಾರಿಕೆಯಲ್ಲಿ ಭಾರತದ ಮಹಿಳಾ ರಿಕರ್ವ್ ತಂಡ ಏಷ್ಯನ್ ಗೇಮ್ಸ್ನಲ್ಲಿ ಚೊಚ್ಚಲ ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿತು. ಅಂಕಿತಾ ಭಕತ್, ಕೀರ್ತಿ ಶರ್ಮಾ, ಕುಂಕುಮ್ ಅವರನ್ನು ಒಳಗೊಂಡ ತಂಡ ಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ತಂಡವನ್ನು 5-3 ಅಂತರದಿಂದ ಸೋಲಿಸಿತು. ಇದೇ ವೇಳೆ ಭಾರತದ ಮಿಶ್ರ ರಿಕರ್ವ್ ತಂಡ ಬೆಳ್ಳಿ ಪದಕ ವಿಜೇತವಾಯಿತು. ತೀವ್ರ ಪೈಪೋಟಿಯಿಂದ ಕೂಡಿದ್ದ ಫೈನಲ್ನಲ್ಲಿ ಕುಂಕುಮ್ ಮತ್ತು ಧೀರಜ್ ಬೊಮ್ಮದಿಯವರನ್ನು ಒಳಗೊಂಡ ಮಿಶ್ರ ತಂಡ ಚೀನಾ ವಿರುದ್ದ

0: 5 ಅಂತರದಲ್ಲಿ ಸೋತು ದ್ವಿತೀಯ ಸ್ಥಾನಕ್ಕೆ ತೃಪ್ತಿಗೊಂಡಿತು. ಸೆಪೆಕ್ ಟಕ್ರಾ ಸ್ಪರ್ಧೆಯಲ್ಲಿ ಭಾರತ ತಂಡ ಕಂಚಿನ ಪದಕ ಗೆದ್ದಿದೆ. ಸೆಮಿಫೈನಲ್ನಲ್ಲಿ ಜಪಾನ್ ವಿರುದ್ದ 0-2 ಅಂತರದಲ್ಲಿ ಸೋತು ಕಂಚಿನ ಪದಕ ಗಳಿಸಿತು. ಸೇಲಿಂಗ್ ಸ್ಪರ್ಧೆಯ ಮಹಿಳೆಯರ ವಿಭಾಗದಲ್ಲಿ ನೇತ್ರಾ ಕಂಚಿನ ಪದಕ ವಿಜೇತರಾದರು. ಈ ಮೂಲಕ ಏಷ್ಯನ್ ಗೇಮ್ಸ್ ಪದಕ ಪಟ್ಟಿಯಲ್ಲಿ ಒಟ್ಟು 76 ಪದಕಗಳೊಂದಿಗೆ ಭಾರತ 5ನೇ ಸ್ಥಾನಕ್ಕೆ ಏರಿದೆ. ಇದರಲ್ಲಿ 16 ಚಿನ್ನ, 25 ಬೆಳ್ಳಿ ಹಾಗೂ 35 ಕಂಚಿನ ಪದಕಗಳು ಸೇರಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸೇರಿ ವಿಶ್ವಾದ್ಯಂತ ರಾಷ್ಟಪಿತ ಮಹಾತ್ಮ ಗಾಂಧಿ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ. 186,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಸಿರು ಇಂಧನ ಕಾರಿಡಾರ್ ಹಂತ 3ಕ್ಕೆ ಭಾರತ ಅನುಮೋದನೆ, ವಿಶ್ವಸಂಸ್ಥೆ ಸ್ವಾಗತ. ಏಷ್ಯನ್ ಗೇಮ್ಸ್ ಇಂದು ಒಂದೇ ದಿನ, ಭಾರತಕ್ಕೆ 6 ಸ್ವರ್ಣ, ಪದಕ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಏರಿಕೆ. ಮತ್ತು ಏಷ್ಯನ್ ಕ್ರೀಡಾಕೂಟ ಹಾಕಿ ಸ್ಪರ್ಧೆಯ ಫೈನಲ್ನಲ್ಲಿ ಗೆದ್ದು 2028 ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಭಾರತ ಮಹಿಳಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45:25. ಕನ್ನಡದಲ್ಲಿ ಭಾಷಣ. ಗಾಂಧೀಜಿ ಅವರ ಶೈಕ್ಷಣಿಕ ಚಿಂತನೆಗಳ ಕುರಿತು ಮಾತನಾಡುತ್ತಾರೆ ಸಾಹಿತಿ ಎಸ್ ತುಕಾರಾಂ.
2: ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಶ್ರೇಣಿ ವ್ಯವಸ್ಥೆಯ ಫಲವಾಗಿ ಅಸ್ಪೃಶ್ಯತೆ ಇದೆ, ಅನಕ್ಷರತೆ ಇದೆ, ಅಸಮಾನತೆ ಇದೆ, ಧಾರ್ಮಿಕ ವೈಷಮ್ಯವಿದೆ, ಮಾನವ ಸಂಪನ್ಮೂಲ ಬಳಕೆ ನಿರಾಕರಣೆಗೆ ಒಳಪಟ್ಟಿದೆ. ಇದನ್ನೆಲ್ಲ ಮಾನವೀಯ ಮತ್ತು ಅಭಿವೃದ್ಧಿ ನೆಲೆಯಲ್ಲಿ ಒಳಗೊಳ್ಳುವುದೇ ಅಭಿವೃದ್ಧಿಯ ಮೊದಲ ಹೆಜ್ಜೆ. ಆಗ ಅದು ಅಭಿವೃದ್ಧಿಶೀಲ ಸಮಾಜವಾಗುತ್ತದೆ. ಗಾಂಧಿಯವರ ಅಭಿವೃದ್ಧಿ ನೆಲೆ ಗ್ರಾಮಗಳು. ಗ್ರಾಮ ಭಾರತವೇ ಅವರ ಎಲ್ಲ ಪ್ರಯೋಗಗಳ ಶಾಲೆ. ಗ್ರಾಮ ಭಾರತದ ನಿರ್ಮಾಣ ಮತ್ತು ಸಾಮಾಜಿಕ ಸಾಮರಸ್ಯ ಹಾಗೂ ಶಿಕ್ಷಣದ ಮೂಲಕ ಅರಿವು ತರುವುದು. ಉದಾಹರಣೆಗೆ, ಮೂಲ ಶಿಕ್ಷಣ ಅವರಿಗಿದ್ದ ಬಹುಮುಖ್ಯ ಕನಸು. ಅವರು ಶಿಕ್ಷಣವನ್ನು ಪರಿಭಾವಿಸಿದ್ದು ಶಾಲಾ ಎಂಬ ವ್ಯವಸ್ಥೆಯ ಚೌಕಟ್ಟಿನಲ್ಲಲ್ಲ, ಅದು ಶ್ರಮದ ಚೌಕಟ್ಟಿನಲ್ಲಿ. ಅದಕ್ಕೆ ವಯಸ್ಕರು ಅಥವಾ ಮಕ್ಕಳು ಎಂಬ ಭೇದ ಇರಲಿಲ್ಲ. ಶ್ರಮ ಎಂದರೆ ಅದು ಜೀವನ ಕ್ರಮ ಅಥವಾ ಜೀವನ ವಿಧಾನ. ಅಂದರೆ ಶಿಕ್ಷಣವೆಂಬುದು ಜೀವನ ಶಿಕ್ಷಣವೆಂಬ ತತ್ವವಾಗಿತ್ತು. ನಮ್ಮ ಗ್ರಾಮ ಜೀವನದಲ್ಲಿ ಶ್ರಮವಿತ್ತು. ಅದು ಶ್ರಮ ವಿಭಜನೆಗಿಂತ ಶ್ರಮಿಕರ ವಿಭಜನೆಯಾಗಿತ್ತು. ಆದರೆ ಗಾಂಧಿ ಶ್ರಮ ಮೌಲ್ಯವನ್ನು ಮಾತ್ರ ಮೂಲ ಶಿಕ್ಷಣಕ್ಕಾಗಿ ಎತ್ತಿಕೊಂಡರು. ಅದಕ್ಕೆ ಹೃದಯಕ್ಕೆ ಶಿಕ್ಷಣ ಎಂಬ ಚೌಕಟ್ಟಿನಲ್ಲಿ ಅದನ್ನೇ ಮೌಲ್ಯವಾಗಿಸಿದರು. ಗಾಂಧೀಜಿ ಸಬರಮತಿಯಲ್ಲಿ ಆಶ್ರಮ ಶಾಲೆ ತೆರೆದರು. ಆಶ್ರಮ ರಾಷ್ಟ್ರದ ದೇಶಿ ಜೀವನ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದದ್ದು. ಅದು ಒಳಗೊಳ್ಳುವ ಪ್ರಕ್ರಿಯೆಗೆ ಬಹಳ ದೊಡ್ಡ ಮಾದರಿ. ಅಲ್ಲಿ ಎಲ್ಲ ಜನವರ್ಗಗಳನ್ನು, ಸಮುದಾಯದ ಜನರನ್ನು ಬರಮಾಡಿಕೊಂಡರು. ಅಲ್ಲಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಪ್ರಯೋಗಗಳು ನಡೆಯತೊಡಗಿದವು. ಬಹುಧರ್ಮೀಯರು ಒಟ್ಟಿಗೆ ಬೆಳೆಯುವಂತೆ ಮಾಡಿದರು. ಇದು ಎಲ್ಲರನ್ನು ಒಳಗೊಳ್ಳುವ ಕ್ರಮ. ಅದಕ್ಕಾಗಿ ಶ್ರಮದ ಮೂಲಕ ಇಡೀ ಆಶ್ರಮವನ್ನು ನಿರ್ವಹಣೆಯಾಗುವಂತೆ ಮಾಡಿದರು. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವ, ಒಟ್ಟಿಗೆ ಜೀವಿಸುವ, ನೂಲುವ, ಕಲಿಯುವ, ಶ್ರಮ ಮಾಡುವ, ಒಟ್ಟಿಗೆ ಎಲ್ಲ ಚಟುವಟಿಕೆಗಳನ್ನು ರೂಪಿಸಿದರು. ಶ್ರಮದ ಮೌಲ್ಯಕ್ಕೆ ಬೀಜ ನೆಟ್ಟರು. ವಚನಶಿಲ್ಪಿ ಬಸವಣ್ಣನವರ ಕಾಯಕವೇ ಕೈಲಾಸ ಸಬರಮತಿ ಆಶ್ರಮದಲ್ಲಿ ಹೊಸ ಅರ್ಥ ಪಡೆದುಕೊಂಡಿತು. ಈ ಸಂದರ್ಭದಲ್ಲಿ ಸಹವಾಸಿ ಆಶ್ರಮವಾಸಿಗಳಿಗೆ ಮೂಲ ಶಿಕ್ಷಣ ತತ್ವ ಸಂದೇಶಗಳನ್ನು ಹೇಳಿಕೊಡತೊಡಗಿದರು. ಬಹಳ ಮುಖ್ಯವಾದ ಗಾಂಧಿಯವರ ಮಾತು ಇದು: ಶಿಕ್ಷಣವನ್ನು ಆದಷ್ಟು ಮಟ್ಟಿಗೆ ಕೆಲಸದ ಮೂಲಕ ಕಲಿಸಬೇಕು, ಅದು ಸಾಧ್ಯವಾಗದಿದ್ದಾಗ ಮಾತ್ರ ಮಾತುಗಳನ್ನು ಅವಲಂಬಿಸು ಎಂದರು. ಇದು ಅತ್ಯಂತ ಮಹತ್ವದ ಮಾತು. ಶ್ರಮವನ್ನೇ ಶಿಕ್ಷಣದ ಭಾಗವಾಗಿಸಿದರು. ಇದು ಶೈಕ್ಷಣಿಕ ವಿಧಾನಕ್ಕೆ ಹೊಸ ಅರ್ಥ ನೀಡಿತು. ಮೂಲ ಶಿಕ್ಷಣ ವಂಚಿತ ಸಮುದಾಯಗಳನ್ನು ಒಳಗೊಳ್ಳುವುದಕ್ಕೆ ತನ್ನನ್ನು ತೆರೆದುಕೊಂಡಿತು. ಮೂಲ ಶಿಕ್ಷಣವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳುವುದಕ್ಕೆ ತಾನೇ ಒಂದು ಮಾದರಿ ರಚಿಸಿದರು. ಇದು ಕೈಗೆ ಶಿಕ್ಷಣ ಎಂಬ ಮೌಲ್ಯಕ್ಕೆ ಹೆಸರಾಯಿತು. ಅಂದರೆ ಇದು ದೇಶಿ ಚಿಂತನಾ ಕ್ರಮ. ಗಾಂಧಿ ಶಿಕ್ಷಣ ನೀತಿ ಬರೀ ಮಾತಿನದ್ದಲ್ಲ, ಪಾಲ್ಗೊಂಡು ಪಡೆಯುವುದು, ಬೆವರು ಹಂಚಿಕೊಂಡು ಪರಸ್ಪರ ಜೀವನ ವಿಧಾನ ರೂಪಿಸಿಕೊಳ್ಳುವುದು, ಇದು ಮೌಲ್ಯ. ಅವರ ಶಿಕ್ಷಣ ನೈತಿಕತೆಯಲ್ಲಿ ಆರಂಭಗೊಂಡು ಸ್ವಾವಲಂಬಿ ಜೀವನದ ವಿಧಾನದಲ್ಲಿ ಲೀನವಾಗುತ್ತದೆ. ಅದು ತಪ್ಪಿದರೆ ಅದೇ ಶೀಲವಿಲ್ಲದ ಶಿಕ್ಷಣ ಎನಿಸಿಕೊಳ್ಳುತ್ತದೆ. ಅಂಥ ನೀತಿವಂತ ಮಾತ್ರ ತನ್ನ ನೆರೆಯನ್ನು ಸಲಹಬಲ್ಲ. ನಮ್ಮ ವರ್ತಮಾನ ಉಲ್ಲಾಸದಿಂದ ಇರುವುದಕ್ಕೆ ಮೊದಲ ಅಡ್ಡಿ ಇರುವುದೇ ನೈತಿಕತೆಯ ಕೊರತೆಯಿಂದ. ಹೀಗಾಗಿ ಶಿಕ್ಷಣವನ್ನು ಅವರು ನೈತಿಕತೆ ಗಳಿಕೆಗಾಗಿ ಎಂದರು. ಇವು ಗಾಂಧೀಜಿ ಕಲಿಸಿದ ಪಾಠಗಳು. ಈಗ ಕಲಿಕೆ ಮತ್ತು ಕಲಿಸುವ ಪ್ರಕ್ರಿಯೆ ನಡುವೆ ಅಂತರವಿರುವುದನ್ನು ಗುರುತಿಸಬೇಕಿದೆ. ಅದೇನು ಎಂಬುದರ ಬಗ್ಗೆ ಅರಿವೂ ಕೂಡ ಬೇಕಿದೆ. ಉದಾಹರಣೆಗೆ, ಒಂದು ಕಲಿಯುವ ಮಗು ಒಂದು ತರಗತಿಯಲ್ಲಿ ಕಲಿಕೆ ನಿಧಾನವಾಗಿದೆ.

0: ಎಂದರೆ ಬುದ್ಧಿವಂತ ಮಗುವಿನ ಜೊತೆ ಅದನ್ನು ಸಮೀಕರಿಸಿ ಅವನ ಅಥವಾ ಆಕೆಯ ಬುದ್ಧಿಮತ್ತೆಯನ್ನು ಅಳೆಯುವುದಲ್ಲ. ಆತ ಆಕೆ ಎಲ್ಲಿ ಕಲಿಕೆ ನಿಧಾನವಾಗಿಸಿದೆಯೋ ಅಲ್ಲಿಯವರೆಗೆ ಕಲಿಕೆ ಸಾಗಿ ಬಂದ ಬಗೆಯನ್ನು ಅರಿಯಬೇಕು. ಅಲ್ಲಿಂದ ಆ ಮಗುವಿನ ಕಲಿಕೆಗೆ ಜೊತೆಗೂಡಬೇಕು. ಈ ಅಂತರಕ್ಕೆ ಕಾರಣಗಳನ್ನು ಗುರುತಿಸಬೇಕು. ಇದು ಗಾಂಧಿ ಶಿಕ್ಷಣ ಕಲಿಕಾ ಪ್ರಕ್ರಿಯೆ ಅಥವಾ ವಿಧಾನ. ಅದಕ್ಕಾಗಿ ಅವರು ಕಲಿಕಾ ಚೌಕಂಡದ ಬಗ್ಗೆ ಚಿಂತಿಸುತ್ತಾರೆ. ತನ್ನ ಬೋಧನಾ ಕ್ರಮವನ್ನು 3H ಎಜುಕೇಷನ್ ಎಂದು ಕರೆಯುತ್ತಾರೆ. ಪ್ರತಿ ಮಗು ಕಲಿತದ್ದು ಪ್ರಸ್ತುತವಾಗುವುದು ಮತ್ತು ಅರ್ಥಪೂರ್ಣವಾಗಿ ಅನ್ವಯ ಮಾಡುವುದು ಗಾಂಧಿ ಕಲಿಕಾ ಸೂತ್ರ. ಹೀಗಾಗಿ ಚರಕ ಅವರಿಗೆ ಕಲಿಸುವ ಮಾಧ್ಯಮ ಕೂಡ ಆಗಿತ್ತು. ಅದು ಕಲಿಕೆಯ ಪಠ್ಯವಸ್ತು ಮತ್ತು ಕಲಿಕಾ ವಿಧಾನವಾಗಿ ಚಾಲ್ತಿಗೆ ಬಂದಿತು. ಚರಕದ ಬಗ್ಗೆ ಅವರಿಗಿರುವ ನಿಲುವು ಕೂಡ ಬಹಳ ಮುಖ್ಯ. ಚರಕ ವೇಗವನ್ನು ನಿಯಂತ್ರಿಸುತ್ತದೆ, ನಿಜವಾದ ಮತ್ತು ಆಳವಾದ ಭಿನ್ನ ರೀತಿಯಲ್ಲಿ ಕಲಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಕಲಿಕಾ ಪಠ್ಯಕ್ರಮ ಶ್ರಮದೊಟ್ಟಿಗೆ ಪ್ರಾಯೋಗಿಕ ಕಲಿಕೆಯಾದರೆ ವರ್ತಮಾನದ ಶಿಕ್ಷಣ ಮೌಲ್ಯಯುತವಾಗಬಹುದು. ಗಾಂಧೀಜಿ ಶಿಕ್ಷಣದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಖಚಿತವಾದ ದೃಷ್ಟಿಕೋನ ಹೊಂದಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ, ಹೆಂಗಸರನ್ನು ಅಬಲಿ ಎಂದು ಕರೆಯುವುದು ಬೈಗುಳಕ್ಕೆ ಸಮಾನ ಎನ್ನುತ್ತಾರೆ. ನಮ್ಮ ಹೆಣ್ಣು ಮಕ್ಕಳು ಸಮರ್ಥರು, ಸಮಭಾಗಿಗಳು ಎಂಬ ಮೌಲ್ಯವನ್ನು ಅವರು ಬಿತ್ತುತ್ತಾರೆ. ಇಂಥ ಮೌಲ್ಯಗಳು ವಿಸ್ತಾರಗೊಳ್ಳಲು ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಆಶ್ರಮಗಳನ್ನು ತೆರೆದು ನಡೆಸಿದ ಪ್ರಯೋಗಗಳು ಬಹಳ ಮುಖ್ಯವಾದ ಮಾದರಿಗಳಾಗಿ ಇಂದಿಗೂ ಕೂಡ ಪ್ರಸ್ತುತವಾಗಿವೆ. ಗಾಂಧೀಜಿ ತಾನು ಮಾಡುತ್ತಿರುವ ಪ್ರಯೋಗ ಮತ್ತು ಚಟುವಟಿಕೆಗಳ ಬಗ್ಗೆ ಅವರದೇ ಆದ ಮೌಲ್ಯಮಾಪನ ಕ್ರಿಯೆ ಇರುತ್ತಿತ್ತು. ಉದಾಹರಣೆಗೆ, ಫಿನಿಕ್ಸ್ ಆಶ್ರಮದಲ್ಲಿ ಶೌಚಾಲಯ ಶುಚಿಗೊಳಿಸುವ ಬಗ್ಗೆ ಕಸ್ತೂರಿಬಾ ಜೊತೆ ನಡೆದ ಮಾತು ಮತ್ತು ಮಾತಿನ ಚಕಮಕಿ ಅವರ ಕೌಟುಂಬಿಕ ಜೀವನದಲ್ಲಿ ಇರಬೇಕಾದ ನೈತಿಕತೆಯ ನೀತಿಗೆ ಮಾದರಿಯಾಗಿತ್ತು. ಇದು ಯಾವತ್ತೂ ಪ್ರಸ್ತುತವೇ. ಗಾಂಧೀಜಿ ತಾವೇ ಶಿಕ್ಷಕರಾಗಿ, ವಿದ್ಯಾರ್ಥಿಯಾಗಿ, ಸ್ವಯಂ ಸೇವಕರಾಗಿ ಪಾಲ್ಗೊಳ್ಳುತ್ತಿದ್ದರು. ನಹಿ ತಾಲೀಮ್ ಅಥವಾ ಮೂಲ ಶಿಕ್ಷಣದ ಕುರಿತ ಅವರ ಅಭಿಪ್ರಾಯಗಳು ಇಲ್ಲಿಂದ ಮೂಡಿದ ಬಹುಮುಖ್ಯ ಪ್ರಯೋಗಗಳು. ಇಲ್ಲಿ ಗಾಂಧಿ ಚಿಂತನೆ ಮಾಡಿದ ರೀತಿ ಮತ್ತು ತಮ್ಮ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತಂದ ವಿಧಾನ ಕೂಡ ವರ್ತಮಾನದ ಶಿಕ್ಷಕರಿಗೆ ಒಂದು ಸಂದೇಶವಾಗುತ್ತದೆ. ಒಂದು ವಿದ್ಯಾರ್ಥಿಗೆ ಸ್ವಯಂ ಶುಚಿತ್ವದ ಬಗ್ಗೆ ಹೇಳಿಕೊಡುವ ಮೂಲಕ ಸಮುದಾಯದ ಶುಚಿತ್ವ ಹೇಗೆ ಕೊಡುಗೆಯಾಗಬಲ್ಲದೆಂದು ಆಲೋಚಿಸುತ್ತಿದ್ದರು. ಗಾಂಧಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ, ಒಬ್ಬ ಶಿಕ್ಷಕನಿಗೆ, ಒಬ್ಬ ಸ್ವಯಂ ಸೇವಕನಿಗೆ, ಒಬ್ಬ ಭಾಷೆ ಕಲಿಸುವವನಿಗೆ, ಒಬ್ಬ ವಿಜ್ಞಾನಿಗೆ, ಒಬ್ಬ ರಾಜಕಾರಣಿಗೆ, ಒಬ್ಬ ಧಾರ್ಮಿಕನಿಗೆ ಹೇಗೆ ಮತ್ತು ಏಕೆ ಮುಖ್ಯರಾಗುತ್ತಾರೆ ಎಂಬುದು ಸಹ ಕಲಿಕೆಯ ಬಹುಮುಖ್ಯ ವಿಷಯಗಳು. ಈಗ ತಂತ್ರಜ್ಞಾನದ ಕಾಲ. ತಂತ್ರ ಮುಂದಾಗಿ ಜ್ಞಾನ ಹಿಂದುಳಿದು ಬಿಡುತ್ತಿದೆಯೋ ಏನೋ, ಜ್ಞಾನವೂ ಕೂಡ ತಂತ್ರವಾಗಿ ಬಿಡುತ್ತಿದೆಯೋ ಏನೋ ಹೇಳುವುದು ಕಷ್ಟ. ಯಾಕೆಂದರೆ ತಂತ್ರಜ್ಞಾನ ನೀಡುತ್ತಿರುವ ಜ್ಞಾನ ಮತ್ತು ವೇಗ ಆ ಪರಿಯಲ್ಲಿದೆ. ತಂತ್ರಜ್ಞಾನ ಉತ್ಪಾದಿಸಿರುವ ಸಾಮಗ್ರಿಗಳು ಆರೋಗ್ಯ, ಶಿಕ್ಷಣ, ಆಹಾರ, ಸಾಮಾಜಿಕತೆ, ಅಭಿವೃದ್ಧಿ, ಕೈಗಾರಿಕೆ, ಹೀಗೆ ಸಮಸ್ತ ಉತ್ಪಾದನಾ ಜಗತ್ತಿಗೆ ತಂತ್ರಜ್ಞಾನವೇ ಆಧಾರವಾಗಿ ಬಿಡುತ್ತಿದೆ. ಗಾಂಧಿ ಇದ್ದಿದ್ದರೆ ನವತಂತ್ರಜ್ಞಾನದ ಬಗ್ಗೆ ಬೆರಗಾಗುತ್ತಿದ್ದರು ಅಥವಾ ಅದಕ್ಕೆ ಸವಾಲುಗಳನ್ನು ಎಸೆಯುತ್ತಾ ಮನುಷ್ಯ ಬಲ ಅಂದರೆ ದುಡಿಯುವ ಕೈಗಳನ್ನು ನಿರಾಕರಿಸುವ ತಂತ್ರಜ್ಞತೆಯ ಬಗ್ಗೆ ಸಂವಾದ ಕಿಳಿಯುತ್ತಿದ್ದರು ಎನಿಸುತ್ತದೆ. ಮನುಷ್ಯನ ದುಡಿಯುವ ಸಾಮರ್ಥ್ಯವನ್ನು ನಿರಾಕರಿಸುವ ಯಾವುದೇ ವಿಜ್ಞಾನ ತಂತ್ರಜ್ಞಾನವನ್ನು ಅವರು ಒಪ್ಪುತ್ತಿರಲಿಲ್ಲ. ಗಾಂಧೀಜಿ ಯಂತ್ರ ತಂತ್ರಗಳ ವಿರೋಧಿಯಾಗಿರಲಿಲ್ಲ. ಯಂತ್ರ ಎಂಬ ಭ್ರಾಂತಿಗಷ್ಟೇ ಅವರ ವಿರೋಧವಿತ್ತು. ಅವರು ವಿಜ್ಞಾನದ ಬಗ್ಗೆ ಎತ್ತುವ ಪ್ರಶ್ನೆಗಳ ಬಗ್ಗೆ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಗಾಂಧಿಯವರಿಗೆ ಬೇಕಿದ್ದುದು ಮಾನವೀಯ ಮೌಲ್ಯವಿರುವ ವಿಜ್ಞಾನ, ವಿಜ್ಞಾನದ ತಿಳುವಳಿಕೆಯಿಂದ ಸಮಾಜಕ್ಕೆ ಉಪಯೋಗವಾಗಬೇಕೆಂಬುದು. ಈ ಬಗ್ಗೆ ಅವರು ಹೆಚ್ಚು ಬರೆದಿಲ್ಲವಾದರೂ ಉಲ್ಲೇಖಿಸಿರುವ ಸೀಮಿತ ವಿಷಯಗಳನ್ನು ಆಧರಿಸಿ ಹೇಳಬಹುದಾದಿಷ್ಟು. ತನ್ನ ಸುತ್ತಲಿನ ಪ್ರಪಂಚವನ್ನು ಲಾಭಕ್ಕಾಗಿ ಬಳಸಿಕೊಳ್ಳುವ ಧಾವಂತ ಮತ್ತು ದುರಾಸೆಗೆ ಅವರ ತಿರಸ್ಕಾರವಿತ್ತು. ಮನುಷ್ಯನ ಒಳ್ಳೆಯದಕ್ಕೆ ಗುರಿ ಇಟ್ಟುಕೊಂಡು ನಡೆಸುವ ಆವಿಷ್ಕಾರಗಳಲ್ಲಿ, ಅದರಲ್ಲೂ ಬಡಜನರ ಒಳಿತಿಗಾಗಿ ನಡೆಸುವ ಶೋಧನೆಗಳ ಬಗ್ಗೆ ಆಧಾರವಿತ್ತೆನ್ನಬಹುದು. ಆದರೆ ಅಲ್ಲೂ ಅವರು ನೈತಿಕತೆಯನ್ನು ಬಯಸುತ್ತಿದ್ದರು. ಗಾಂಧಿಯವರು ಮೂಲ ಶಿಕ್ಷಣದ ಪರಿಕಲ್ಪನೆ ಕುರಿತು ಚಿಂತನೆ ಆರಂಭಿಸಿದುದು ಬಹಳ ಮುಖ್ಯವಾದ ಸಂಗತಿ. ಆರಂಭಕ್ಕೆ ಅವರ ಶಿಕ್ಷಣ ಪರಿಕಲ್ಪನೆ ಕುರಿತು ಭಿನ್ನಾಭಿಪ್ರಾಯಗಳು ಬರುತ್ತವೆ. ಈ ಭಿನ್ನಾಭಿಪ್ರಾಯಗಳನ್ನು ಅವರು ರೂಸೋ ಎಂಬ ತತ್ವಜ್ಞಾನಿಯ ಚಿಂತನೆಗಳನ್ನು ಆಧರಿಸಿ ಹೀಗೆ ಹೇಳುತ್ತಾರೆ. ಶಾಲೆಗಳಲ್ಲಿ ಮಕ್ಕಳು ತಮಗೆ ಕಲಿಸುವ ಕೈಕಸುಬಿನ ಮೂಲಕವೇ ಕಲಿಯಬೇಕು. ವಯಸ್ಕರ ಶಿಕ್ಷಣ ಕಲಿಕೆಗೂ ಮಕ್ಕಳ ಕಲಿಕೆಗೂ ಇದೇ ವಿಧಾನ. ಕೈ ಬರಹಕ್ಕಾಗಿ ಮೊದಲು ಉಪಕರಣಗಳನ್ನು ಬಳಸುವ ವಿಧಾನ ಕಲಿಯಬೇಕು. ಕಣ್ಣುಗಳು ವಸ್ತುಗಳನ್ನು ಅರಿಯುವಂತೆ ಅಕ್ಷರವನ್ನು, ಚಿತ್ರಗಳನ್ನು, ಪದಗಳನ್ನು ಕಾಣುತ್ತವೆ. ಉದಾಹರಣೆಗೆ, ಒಬ್ಬ ಬಡಗಿ ಮರಗೆಲಸ ಕಲಿಸುತ್ತಾನೆ. ಇದರಿಂದ ಬೇರೆ ಬೇರೆ ಉಪಕರಣಗಳ ಬಳಕೆ ತಿಳಿಯುತ್ತದೆ. ಕೆಲಸ ಕಲಿತವನು ವೈಜ್ಞಾನಿಕವಾಗಿ ಕಲಿತರೆ ಪರಿಸರದ ತಿಳುವಳಿಕೆ ಬರುತ್ತದೆ, ಭೂಗೋಳ ವಿಜ್ಞಾನದ ವಿಸ್ತಾರವಾದ ಆಳವಾದ ಅರಿವು ಬರುತ್ತದೆ, ವ್ಯವಸಾಯದ ಜ್ಞಾನ ದೊರಕುತ್ತದೆ, ಗಣಿತದ ಪ್ರಾಥಮಿಕ ಜ್ಞಾನ ಕೂಡ ದೊರಕುತ್ತದೆ, ಬುದ್ಧಿ ಬೆಳವಣಿಗೆಯೂ ಸಾಧ್ಯ. ಇದರಿಂದ ದೈಹಿಕ ಮತ್ತು ಬೌದ್ಧಿಕ ತರಬೇತಿ ಎರಡೂ ಸಾಧ್ಯ. ಅವರ ಶಿಕ್ಷಣದ ನೀತಿ ಕಲಿಯುವವರಿಗೆ ನಿರುದ್ಯೋಗಗಳನ್ನು ಎದುರಿಸುವ ಜೀವ ವಿಮೆಯಂತಾಗಬೇಕು ಎಂಬುದು. ಇದರಿಂದ ನಿರುದ್ಯೋಗದ ಬೇರನ್ನು ಕತ್ತರಿಸಿದಂತಾಗುತ್ತದೆ. ಗಾಂಧಿ ಸೃಜಿಸಿದ ಮಾದರಿ ಕಲಿಕೆಯಿಂದ ಸ್ವಾವಲಂಬಿಗಳಾಗುತ್ತಾರೆ. ಸಾರ್ವಜನಿಕ ಶಾಲೆಗಳು ಸ್ವಾವಲಂಬಿಗಳಾಗಬೇಕು. ಇವು ಹಾಗಾಗದಿದ್ದರೆ ಬರೀ ಮೋಸ ಅಥವಾ ಉಪಾಧ್ಯಾಯರು ದಡ್ಡರು ಎನ್ನಬೇಕಾಗುತ್ತದೆ. ಬುದ್ಧಿಯ ಬೆಳವಣಿಗೆ ದೇಹದ ತರಬೇತಿಯಿಂದಲೇ ಆಗಬೇಕು. ತಂದೆ ತಾಯಿಯರಿಗೆ ಸಾಧ್ಯವಾದಷ್ಟು ಮಕ್ಕಳು ಸಹಾಯ ಮಾಡಬೇಕು. ಅವರಿಗೆ ನೆರವಾಗದಿದ್ದರೆ ಅವರೇನು ತಿಳಿದಾರು? ಅದು ಮಕ್ಕಳ ಮನಸ್ಸಿಗೂ ಉತ್ತಮ ಪರಿಣಾಮ ಬೀರುತ್ತದೆ. ಕಲಿಸುವ ವಿಧಾನ ಒಂದು ವ್ಯಕ್ತಿಯನ್ನು ಸುಧಾರಿಸುವ ವ್ಯಕ್ತಿಯನ್ನಾಗಿ ಮಾಡಿದರೆ ಅದು ಕುಟುಂಬಕ್ಕೆ ಹಿತವೆನಿಸುತ್ತದೆ. ಭಾಷೆ, ಇತಿಹಾಸ ಇತ್ಯಾದಿ ಕಲಿಕೆ ವಿಳಂಬವಾಗುತ್ತಿರುವುದು ಯಾಂತ್ರಿಕ ಕಲಿಕೆಯಿಂದ. ಕೃತಕ ಪ್ರಾಮುಖ್ಯತೆ ಕಲಿಕೆಯ ಸತ್ವವನ್ನು ಹಾಳು ಮಾಡುತ್ತಿದೆ. ಪ್ರತಿ ಶಾಲೆಯು ಒಂದೊಂದು ಕಸುಬಿನಲ್ಲಿ ತೊಡಗಬೇಕು. ಇದರಿಂದ ಪ್ರತಿ ಮಗುವಿನ ಮನಸ್ಸು ಬೆಳೆಯುತ್ತಾ ಹೋಗುತ್ತದೆ. ಶಾಲೆಯಲ್ಲಿ ಕಲಿಕೆಯ ಜೊತೆಗೆ ಕಸುಬಿನ ಬಗ್ಗೆ ಅರಿವು ತಂದರೆ ಭವಿಷ್ಯಕ್ಕೆ ದಾರಿಯಾಗುತ್ತದೆ ಎಂಬುದು ಗಾಂಧಿಯವರಿಗಿದ್ದ ನಂಬಿಕೆ. ಹೇಗೆಂದರೆ, ಶಾಲೆಯಲ್ಲಿ ಕಲಿತ ವ್ಯಕ್ತಿ ಒಂದು ಕಸುಬಿನಲ್ಲಿ ಪರಿಣಿತನಾದರೆ ಆತ ಗ್ರಾಮದಲ್ಲಿರುವ ಕಸುಬುಗಳಿಗೆ ವಾರಸುದಾರನಾಗಬಲ್ಲ, ಗ್ರಾಮೋದ್ಯೋಗದ ವಿಕಾಸಕ್ಕೆ ಕೈಜೋಡಿಸಬಲ್ಲ, ಪಟ್ಟಣದಲ್ಲಿನ ಅಗತ್ಯಗಳನ್ನು ಉತ್ಪಾದಿಸುವ ಮಾರ್ಗದರ್ಶಕನಾಗಬಲ್ಲ, ದೇಶೀ ಕಸುಬುಗಳನ್ನು ಉಳಿಸಬಲ್ಲ. ಶಿಕ್ಷಣ ವ್ಯವಸ್ಥೆಗಳು ಪ್ರಾಥಮಿಕ ಶಿಕ್ಷಣವನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಲಿಯುವ ಮಗುವಿಗೆ ಹೇಗೆ ಬೇಕೋ ಹಾಗೆ ನೀಡಬೇಕು. ಅದು ಕಲಿಯುವ ಯಾವ ವಿಷಯದಲ್ಲಾದರೂ ಅದು ಸ್ವಾವಲಂಬನೆಯ ಕಲಿಕೆ ಹೊಂದಿರಬೇಕು. ಯಾಕೆಂದರೆ ಪ್ರಾಥಮಿಕ ಶಿಕ್ಷಣದ ಪ್ರಶ್ನೆ ತೀರ್ಮಾನವಾದರೆ ಪ್ರೌಢ ಮತ್ತು ವಿಶ್ವವಿದ್ಯಾನಿಲಯದ ಹಂತದ ಶಿಕ್ಷಣದ ಭವಿಷ್ಯ ತೀರ್ಮಾನವಾಗುತ್ತದೆ. ಆಗ ಕಲಿತವರು ಪಟ್ಟಣದ ದಾಸರಾಗುವಿಕೆಯಿಂದ ಪಾರಾಗುತ್ತಾರೆ. ಪಾರಂಪರಿಕ ಕಸುಬುಗಳು ಅರ್ಥಾತ್ ಗ್ರಾಮೀಣ ಕಸುಬುಗಳು ಪುನರುತ್ಥಾನಗೊಳ್ಳುತ್ತವೆ. ಚರಕದಿಂದ ಕಲಿತರೆ ಹಳ್ಳಿಯ ಬಗೆಗಿನ ಪೂರ್ಣ ಜ್ಞಾನ ಬರುತ್ತದೆ. ಇದರಿಂದ ಸ್ವಾವಲಂಬನೆಯ ಜೀವನವನ್ನು ಕಲಿಸಿದಂತಾಗುತ್ತದೆ. ಕೆಲವರು ಶೋಷಣೆಯ ಕಲೆಯನ್ನು ವಿಜ್ಞಾನ ಮಾಡಿಕೊಂಡಿದ್ದಾರೆ. ಶ್ರದ್ಧೆ ಮತ್ತು ಆತ್ಮಸಾಕ್ಷಿ ಇಲ್ಲದವರಿಂದ ಇಂಥ ಕೆಲಸಗಳು ಕಾರ್ಯಗತವಾಗವು. ಕೆಲವರ ಕೈಯಲ್ಲಿ ಎಲ್ಲ ಒಳ್ಳೆಯ ಕೆಲಸಗಳು ಕೆಲವೇ ಆಗಿರುತ್ತದೆ. ಕಸುಬಿನ ಆಧಾರಿತ ಕಲಿಕೆಯಿಂದ ಕಲಿಕಾ ಶಕ್ತಿ ವೃದ್ಧಿಯಾಗುತ್ತದೆ, ಸಂಪಾದನೆ ಶಕ್ತಿಯೂ ಬೆಳೆಯುತ್ತದೆ, ಜೀವನ ಸಂಪಾದಿಸಿಕೊಳ್ಳಲು ಶಕ್ತರಾಗುತ್ತಾರೆ. ಒಟ್ಟಾರೆ ಶಿಕ್ಷಣ ಮಾಧ್ಯಮ ಬದುಕಿನ ಮಾಧ್ಯಮವಾಗಬೇಕು. ಇದು ಗಾಂಧೀಜಿಯವರ ಕನಸು. ಇಂದಿನ ಶಿಕ್ಷಣ ಕ್ರಮ ಯಾವ ರೂಪ ಮತ್ತು ಯಾವ ಆಕಾರದಲ್ಲೂ ನೋಡಿದರೂ ದೇಶಕ್ಕೆ ಅನುಕೂಲವಾಗಿಲ್ಲ. ಕಾರಣ, ಇಂಗ್ಲಿಷ್ ಮಾಧ್ಯಮ ಹೇರಿ ಮಾತೃಭಾಷೆ ನಿರಾಕರಿಸುವುದು ನಡೆಯುತ್ತಿದೆ. ಇದು ಪರಕೀಯತೆಯ ಮನೋಭಾವವನ್ನು ತಂದಿದೆ. ಇದು ತಪ್ಪಿ ಪೂರ್ಣ ಮಾನವತ್ವವನ್ನು ಬೆಳೆಸಬೇಕು. ಶಿಕ್ಷಣ ತಜ್ಞರ ಕೆಲಸ ಕಸುಬಿನ ಶಿಕ್ಷಣದ ಮೂಲಕ ವ್ಯಕ್ತಿತ್ವವನ್ನು ಪೂರ್ಣವಾಗಿ ವಿಕಾಸಗೊಳಿಸುವುದು. ಎಲ್ಲ ಕಸುಬಿನವರ ಮಕ್ಕಳು ಸಮಾನರಾಗಿ ಕಲಿತು ಕಲಿಯುವಂತಾಗಬೇಕು. ಸಮೃದ್ಧ ಜೀವನ ದೃಷ್ಟಿ ನನ್ನ ಗುರಿ. ಈ ಕುರಿತು ಎಲ್ಲರಿಗೂ ಮನಸ್ಸಿಗೆ ತರಬೇತಿಯನ್ನು ಕೊಡಬೇಕು. ಶಿಕ್ಷಣ ಈ ಬಗ್ಗೆ ಕಾಳಜಿ ವಹಿಸಬೇಕು. ಭಾರತದಲ್ಲಿ ದಾರಿದ್ರ್ಯ, ಬಡತನ, ಕಾರ್ಪಣ್ಯ, ಅಸಮತೆ, ಅಸ್ಪೃಶ್ಯತೆ, ದುರವಸ್ಥೆಯ ಧೂಳು ಸಂಪೂರ್ಣ ನಿವಾರಣೆಯಾಗಬೇಕು. ಆಗಲೇ ಸಮೃದ್ಧಿ ಜೀವನಕ್ಕೆ ದಾರಿಯಾಗುತ್ತದೆ.
1: ಇದುವರೆಗೂ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರ ಶೈಕ್ಷಣಿಕ ಚಿಂತನೆಗಳ ಕುರಿತು ಮಾತನಾಡಿದವರು ಸಾಹಿತಿ ಎಸ್ ತುಕಾರಾಮ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತವು.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು.
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನ್ನು
0: ನಗೆ ಜಾತ್ರೆಗೆ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 8 ಗಂಟೆ. ಕನ್ನಡ ಭಾರತಿ ಕನ್ನಡ ಸಾಹಿತ್ಯ ಸರಸ್ಸಿಗೆ ತುಳಸಿ ರಾಮಾಯಣದ ಪುಷ್ಪಾಲಂಕಾರ ಮಾಡಿದ ರೋಜಿ ಎಂದೇ ಖ್ಯಾತರಾದ ಪ್ರೊಫೆಸರ್ ಎಂಎನ್ ಸರೋಜಮ್ಮ ಅವರ ಸಾಧನೆ ಕುರಿತು ಇವರ ಮಕ್ಕಳಾದ ಶಾಲಿನಿ ಆಚಾರಿ ಮತ್ತು ಮಾಲಿನಿ ಶ್ರೀನಿವಾಸನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿವೇದಿತಾ ಎಚ್.
1: ಎಲ್ಲರಿಗೂ ನಮಸ್ಕಾರ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮಕ್ಕೆ ಶ್ರೋತೃಗಳಿಗೆಲ್ಲ ಆತ್ಮೀಯ ನಮಸ್ಕಾರ. ಸ್ನೇಹಿತರೆ, ಇಂದಿನ ಈ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕನ್ನಡದ ಒಬ್ಬ ಅಪೂರ್ವ ಅನುಪಮ ಲೇಖಕಿಯ ಪರಿಚಯವನ್ನು ನಾವಿಂದು ಮಾಡಿಕೊಳ್ಳಲಿದ್ದೇವೆ. ಮೈಸೂರಿನಲ್ಲಿ ರೋಜಿ ಎಂಬ ಕಾವ್ಯನಾಮದಿಂದ ಬರೆಯುತ್ತಿದ್ದ ಶ್ರೀಮತಿ ಎಂಎನ್ ಸರೋಜಮ್ಮ ಅವರ ಕುರಿತು ಇಂದು ಅವರ ಮಕ್ಕಳು ಮಾತನಾಡಲು ಇವತ್ತು ನಮ್ಮ ಜೊತೆ ಇದ್ದಾರೆ. ರೋಜಿ ತುಳಸಿದಾಸರ ರಾಮಚರಿತ ಮಾನಸವನ್ನು ಕನ್ನಡಕ್ಕೆ ತಂದಂತಹ ಧೀಮಂತ ಮಹಿಳೆ ರೋಜಿ ಅವರು 60ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಇದರಲ್ಲಿ ನಾಟಕಗಳಿವೆ, ಚುಟುಕುಗಳಿವೆ, ಮತ್ತೆ ಸಾಕಷ್ಟು ಕಾದಂಬರಿಗಳ ಅನುವಾದವಿದೆ, ಸೂರದಾಸರ ಅನುವಾದ ಕೂಡ ಇದೆ. ಇವೆಲ್ಲವನ್ನ ಹಿಂದಿಯಿಂದ ಕನ್ನಡಕ್ಕೆ, ಕನ್ನಡದಿಂದ ಹಿಂದಿಗೆ ತೆಗೆದುಕೊಂಡು ಹೋಗಿರುವ ಶ್ರೀಮತಿ ರೋಜಿ ಅವರ ಕೆಲಸದ ವ್ಯಾಪ್ತಿ ಬಹಳ ದೊಡ್ಡದು. ಇವತ್ತು ಅವರ ಬಗ್ಗೆ ನಾವು ಈ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಇವತ್ತು ನಮ್ಮ ಜೊತೆ ಅವರ ಇಬ್ಬರು ಮಕ್ಕಳಿದ್ದಾರೆ. ಇನ್ನೊಂದು ವಿಶೇಷ ಏನು ಅಂದರೆ, ಈ ವರ್ಷ ಸರೋಜಮ್ಮನವರ ಶತಮಾನೋತ್ಸವ. 1926 ಜನಿಸಿದ ರೋಜಿಯವರ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಅವರಿಬ್ಬರ ಮಕ್ಕಳನ್ನು ಮಾತಾಡಿಸ್ತಾ ಇರೋದು ನಿಜಕ್ಕೂ ಸಂತಸದ ವಿಚಾರ. ಈಗ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಮಾಲಿನಿ ಶ್ರೀನಿವಾಸನ್ ಹಾಗೂ ಶಾಲಿನಿ ಚಾರಿ. ಒಂದು ವಿಷಯ ಏನು ಅಂತ ಅಂದರೆ, ಮಾಲಿನಿ ಅವರಿಗೆ 83 ವಯಸ್ಸಾದರೆ ಶಾಲಿನಿ ಅವರಿಗೆ 81 ಹರೆಯ. ಆದರೆ ಇಬ್ಬರೂ ಇವತ್ತು ಚಟುವಟಿಕೆಯಿಂದ ಇದ್ದು ತಮ್ಮ ಅಮ್ಮನ ಬಗ್ಗೆ ಸಾಕಷ್ಟು ಹೆಮ್ಮೆಯನ್ನು ಹೊಂದಿ ಅವರ ಎಲ್ಲ ಕೃತಿಗಳನ್ನು ಕಾಪಿಟ್ಟಿದ್ದಾರೆ. ಅವರನ್ನು ಈಗ ಮಾತಾಡ್ಸೋಣ. ನಮಸ್ಕಾರ ಮಾಲಿನಿ ಅವರೇ.
2: ನಮಸ್ಕಾರ.
1: ಸ್ವಾಗತ ಇಂದಿನ ಈ ಕನ್ನಡ ಭಾರತಿ ಕಾರ್ಯಕ್ರಮಕ್ಕೆ. ಶಾಲಿನಿ ಅವರೇ ನಮಸ್ಕಾರ, ನಿಮಗೂ ಸ್ವಾಗತ.
2: ನಮಸ್ಕಾರ ಅವರೇ.
1: ಮೊದಲಿಗೆ ನಿಮ್ಮ ಅಮ್ಮನವರ ಬಗ್ಗೆ ಮಾತಾಡೋ ಮುಂಚೆ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಳುವಂತಹ ಸಮಯ. ಮಾಲಿನಿ ಅವರೇ, ನಿಮ್ಮ ಬಗ್ಗೆ ಹೇಳಿ, ಏನು ಮಾಡ್ಕೊಂಡಿದ್ದೀರಿ, ಏನು ಓದಿದ್ದೀರಿ, ನಿಮ್ಮ ಬಗ್ಗೆ ತಿಳ್ಕೊಳ್ಬೋದಾ?
2: ನಾನು ಓದಿರೋದು ಬರೀ ಪಿ ಯು ಸಿ ಮಾತ್ರ. ಅದಾದಮೇಲೆ ನನಗೆ ಮದುವೆ ಆಗೋಯಿತು. ಐ ವಾಸ್ ಬಿಝಿ ವಿತ್ ಮನೆ ಕೆಲಸ ಇದು ಮಾಡಿಕೊಂಡು ಓದಿದ್ದು ಬರೀ ಪಿ ಯು ಸಿ ಮಾತ್ರ.
1: ಪಿ ಯು ಸಿವರೆಗೂ ಓದಿದ್ರಿ. ಶಾಲಿನಿ ಅವರೇ ನಿಮಗೆ ಸ್ವಾಗತ. ಈಗ ನಿಮ್ಮ ಬಗ್ಗೆ ಹೇಳಿ.
3: ನಾನು ಬಿ ಎಸ್ ಸಿ ಗ್ರ್ಯಾಜುಯೇಟು. ನನಗೂ ಬಿ ಎಸ್ ಸಿ ಮುಗಿದ ತಕ್ಷಣ ನನಗೆ ಮದುವೆ ಮಾಡಿದ್ರು. ಸೊ ಆಮೇಲೆ ಫ್ಯಾಮಿಲಿ ಇದು ಎಲ್ಲ ಆಯಿತು. ಆಮೇಲೆ ನಾನು ನ್ಯಾಷನಲ್ ಸೇವಿಂಗ್ಸ್ ಏಜೆನ್ಸಿ ತಗೊಂಡೆ. ಸೊ ಅದರಲ್ಲಿ ನಾನು ಮನೆ ಮನೆಗೆ ಹೋಗಿ ಆರ್ ಡಿ ಕಲೆಕ್ಟ್ ಮಾಡೋದು, ಮತ್ತು ಎನ್ ಎಸ್ ಸಿ ಟಿ ಡಿ ಮಾಡೋದು, ಅದೆಲ್ಲ ನಾನು ಒಂದು 40 ನಾನು ಮಾಡಿದ್ದೀನಿ. ಹಾಗೆ ಅವಾಗ ಆಕಾಶವಾಣಿಗೂ ಬರ್ತಿದ್ದೆ. ಇಲ್ಲಿ ಬಂದು ಎಲ್ಲ ಸ್ಟಾಫ್ ಹತ್ರನೂ ನಾನು ಎನ್ ಎಸ್ ಸಿ ಇದು ಎಲ್ಲ 95 ಇವರೆಲ್ಲ ಆಕಾಶವಾಣಿ ಸ್ಟಾಫ್ ಹತ್ರ ಎಲ್ಲ ಹತ್ರನೂ ಮಾಡಿಸ್ತಾ ಇದ್ದೇನೆ.
1: ಓಕೆ, ಆಕಾಶವಾಣಿಗೆ ಹಾಗಾದರೆ ನೀವು ಬಂದಿದ್ದೀರಿ ಸಾಕಷ್ಟು.
3: ಅದಲ್ಲೇ ನಮ್ಮ ಸಮಾಜಗಳಿಂದ ಎಲ್ಲ ಬರ್ತಾ ಇದ್ದೀವಿ ಮಹಿಳಾ ಕಾರ್ಯಕ್ರಮಕ್ಕೆ. ಸುಮಾರು ಸಮಾಜಗಳಿಂದ ಸುಮಾರು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೀನಿ.
1: ಮಾಲಿನಿ ಅವರೇ, ನೀವು ಕೂಡ ವೃತ್ತಿಪರರೇ ಆಗಿದ್ರಿ, ನೀವು ಏನು ಮಾಡ್ತಾ ಇದ್ರಿ?
2: ನಾನು ಫೈನಾನ್ಸ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಹೋಲ್ ಏರಿಯಾ ಕೃಷ್ಣಮೂರ್ತಿಪುರಂ ಸಿಟಿ ಸೈಡ್ ಎವ್ರಿವೇರ್ ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತಾ ಇದ್ದೆ. ನಾನು ಮಂತ್ಲಿ ಇದ್ರದ್ದು ಅಮೌಂಟ್ ಕಲೆಕ್ಟ್ ಡೋರ್ ಟು ಡೋರ್ ಕಲೆಕ್ಟ್ ಮಾಡಿ ಐ ಟುಕ್ ಎ ವಂಡರ್ಫುಲ್ ನೇಮ್ ಇನ್ ದಟ್ ಆಲ್ಸೋ.
1: ಓಕೆ, ಖುಷಿ ಆಯಿತು ಇವಾಗ ನಿಮ್ಮಿಬ್ಬರ.
2: ಅದಾದಮೇಲೆ ನಾನು ICICI ಪ್ರುಡೆನ್ಷಿಯಲ್ ಇನ್ಶೂರೆನ್ಸ್ ಮಾಡ್ತಾ ಇದ್ದೆ. ಆ್ಯಂಡ್ ನಾನೇ ಫಸ್ಟ್ ಟಾಪ್ ಮೋಸ್ಟ್ ಪರ್ಫಾರ್ಮರ್ ಇನ್ ಮೈಸೂರು ಅದರಲ್ಲಿ.
1: ನೀವಿಬ್ಬರೂ ಕೂಡ ಬಹಳ ಯಶಸ್ವಿಯಾದ ವೃತ್ತಿ ಜೀವನವನ್ನು ನಡೆಸಿ ಇದೀಗ ನಿವೃತ್ತ ಜೀವನವನ್ನು ಇಬ್ಬರೂ ಆನಂದಿಸ್ತಾ ಇದ್ದೀರಿ. ಓಕೆ, ಈಗ ನಿಮ್ಮ ಅಮ್ಮನವರ ಬಗ್ಗೆ ಮಾತಾಡೋಣ, ನಿಮ್ಮ ತಾಯಿಯವರ ಬಗ್ಗೆ, ಶ್ರೀಮತಿ ಎಂಎನ್ ಸರೋಜಮ್ಮ ಅವರ ಬಗ್ಗೆ. ಅವರ ಬಗ್ಗೆ ಹೇಳಿ, ಅವರು ಎಲ್ಲಿ ಹುಟ್ಟಿದ್ದು, ಏನು ಓದಿದ್ರು ಅನ್ನೋದನ್ನು ಶಾಲಿನಿಯವರು ಹೇಳ್ಬೋದಾ?
3: ನಮ್ಮಮ್ಮ 1926 ಮೈಸೂರಲ್ಲೇ ಹುಟ್ಟಿದ್ರು. ಅವ್ರ ತಾಯಿ ಬೇದವಲ್ಲಿ ಅಂತ, ತಂದೆ ಶಾಮಯ್ಯಂಗಾರ್ ಅಂತ. ಅವ್ರು ತುಂಬ ಬಡ ಕುಟುಂಬಲ್ಲೇ ಹುಟ್ಟಿದ್ರು. ಅವ್ರು 4-5 ಸಿಸ್ಟರ್ಸ್ ಇದ್ದರು. ಎಲ್ಲರೂ ಹೋಗ್ಬಿಟ್ಟು ನಮ್ಮಮ್ಮ ಒಬ್ಬರೇ ಉಳ್ಕೊಂಡ್ರು. ಅವ್ರ ಅಜ್ಜಿ ಮತ್ತು ಸೋದರಮ್ಮ ಅವರನ್ನು

0: ಅವ್ರನ್ನ ಬೆಳೆಸಿ ಅವ್ರು ಇನ್ನೂ ಚಿಕ್ಕವರಾಗಿದ್ದಾಗಲೇ ಅವ್ರಿಗೆ ಮದುವೆ ಮಾಡಿಬಿಟ್ರು. ಮದುವೆ ಮಾಡಿ ಅಮ್ಮ 5 ವರ್ಷನೂ ಇರಲಿಲ್ಲ, ನಾವಿಬ್ಬರು ಮಕ್ಕಳನ್ನ ಕರ್ಕೊಂಡು ಮತ್ತೆ ಅಜ್ಜಿ ಮನೆಗೆ ವಾಪಸ್ ಬಂದರು. ನಮ್ಮ ತಾಯಿಗೆ ಅಜ್ಜಿ
1: ಸೋದ್ರ ಮಾವ,
0: ತಾಯಿಗೆ ಅಜ್ಜಿ ಸೋದ್ರ ಮಾವ ಅವ್ರ ಮನೆಗೆ ಬಂದರು. ಆ ಕಾಲದಲ್ಲಿ ತುಂಬ ಮಡಿ ಮಡಿವಂತಿಕೆ ಎಲ್ಲ, ಆವಾಗಲೇ ನಮ್ಮ ಅಮ್ಮನಿಗೆ ಕಚ್ಚೆ ಸೀರೆ ಉಡಿಸ್ಬಿಟ್ಟು ನಮ್ಮ ಅಜ್ಜಿ ಭಾಳ ಧೈರ್ಯದಿಂದ ಅವ್ರ ಹಿಂದ್ಗಡೆ ಭಾಗದಿಂದ ಕಳಿಸಿ SLC ಮಾಡಿ VTC ಮಾಡಿ ಅವ್ರಿಗೊಂದು ಪ್ರೈಮರಿ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಯಿತು ಆ ಕಾಲದಲ್ಲಿ. ಆಮೇಲೆ ಅದು ನಾವು ಅವರು ಊರೂರುಗಳು ತಿರುಗ್ತಾ ಇದ್ರು, ನಡ್ಕೊಂಡು ನಡ್ಕೊಂಡು ಬೊಗಾದಿ ರಾಯನಕೆರೆ ಅಂತೆಲ್ಲ ಮಾಡಿ ಆಮೇಲೆ ಶಿ ಸ್ಟಾರ್ಟೆಡ್ ಸ್ಟಡಿಯಿಂಗ್ ಹಿಂದಿನಲ್ಲೆಲ್ಲ ಮಾಡಿದ್ರು, ಹಿಂದಿ ಪ್ರವೀಣ್ವರೆಗೂ ಓದಿದ್ರು, NST ಮಾಡಿದ್ರು. ಸೊ ಹಂಗೆ ಕೆಲಸ ಮಾಡ್ತಾ ನಮ್ಮಿಬ್ರಿಗೂ ಬೇಗಲೆ ಮದುವೆ ಮಾಡಿಬಿಟ್ರು.
2: ಇಲ್ಲಿ ಅವರ ಪರಿಚಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ MA BEd ಪದವಿಯನ್ನು ಪಡೆದಿದ್ದಾರೆ ಅಂತ ಇದೆ. ಹಾಗಾದ್ರೆ ಅದನ್ನೆಲ್ಲ ಮಾಡಿದವರು ಮದುವೆ ಆದ ನಂತರ, ನೀವು ಹುಟ್ಟಿದ ನಂತರ
0: ನಮ್ಮ ಮದುವೆನೂ ಆದ್ಮೇಲೆ ಅವ್ರು 40ನೇ ವರ್ಷದಲ್ಲಿ ಹೈಸ್ಕೂಲ್ ಟೀಚರ್ ಆಗಿದ್ರು. ಸೊ ಈವ್ನಿಂಗ್ ಕಾಲೇಜ್ಗೆ ಹೋಗಿ ಅವರು
1: ಸದ್ವಿದ್ಯಾಭ್ಯಾಸ ಮಾಡಿದ್ರು,
0: ಅದೇ ಸೀರಿಯಲ್ನಲ್ಲಿ MA ಮಾಡಿದ್ರು, BEd ಮಾಡಿದ್ರು, ನಾಗ್ಪುರ್ BEd ಬೇರೆ ಮಾಡಿದ್ರು. ಹಿಂದಿಲಿ ಏನೇನಿದೆಯೋ ಎಲ್ಲ, ಹಿಂದಿ ವಿಶಾರದ, ಪ್ರವೀಣ, ಹಿಂದಿ ಸಾಹಿತ್ಯ ರತ್ನ, ಏನೇನಿದೆಯೋ ಹಿಂದಿನೆಲ್ಲಾನು ಮಾಡಿದ್ರು.
2: ಈಗ ನಿಮ್ಮ ಮನೆ ಭಾಷೆ ತಮಿಳು ನೀವು ಹೇಳಿದ್ರಿ, ಈಗ ಹಿಂದಿಗೆ ಹೇಗೆ ಸರೋಜಮ್ಮನವರಿಗೆ ಆಸಕ್ತಿ ಬಂದಿತ್ತು? ಯಾಕಂದ್ರೆ ಆಗ ಹಿಂದಿ ಇನ್ನ ನಮ್ಗೆ ಸ್ವಲ್ಪ ದೂರನೇ ಇತ್ತು. ಹೇಗೆ ಹಿಂದಿ ಅವರಿಗೆ
1: ಪ್ರಜಾಸಭಾನಲ್ಲಿ ಅವರು ಇದಾಗಿದ್ರು, ಟೀಚ್ ಮಾಡ್ತಾ ಇದ್ರು ಹಿಂದಿನ?
0: ಹೌದಾ, ಅವ್ರಿಗೆ ಬರೀ ಹಿಂದಿ ಪ್ರೊಫೆಸರ್ಗಳೇ, ನಾಗಪ್ಪಾಜಿ ಸಚ್ಚಿದಾನಂದ ರಾಜಿಲ್ಲ
1: ಹಿಂದಿ ಪ್ರೊಫೆಸರ್ಸ್,
0: ಅವ್ರುಗಳು ತುಂಬಾ ಕಾಂಟ್ಯಾಕ್ಟ್ ಇತ್ತು ಅವ್ರಗಳ ಎನ್ಕರೇಜ್ಮೆಂಟ್ ಇಂದ ಅವರು ಆವಾಗ್ಲಿಂದೇ ಬರೆಯಕ್ಕೆ ಶುರು ಮಾಡಿದ್ರು. ಚಿಕ್ಕ ವಯಸ್ಸಿಂದೇ ಅವ್ರಿಗೆ ಒಂಥರ ಬರೆಯೋದು, ಚುಟ್ಕು ಬರೆಯೋರು, ಇದು ಸಾಹಿತ್ಯದ ಮೇಲೆ ಒಲವು ಜಾಸ್ತಿ, ಮೊದಲಿಂದಲೂ ಅವ್ರಿಗೆ ಒಲವು ಜಾಸ್ತಿ. ಬಟ್ ಎಕ್ಸ್ಪೋಸ್ ಆಗಿರ್ಲಿಲ್ಲ, ಅವರೇ ಬರ್ಕೊಳ್ಳೋರು ಇಡೋರು, ಬರ್ಕೊಳ್ಳೋರು ಇಡೋರು.
2: ಸೊ 40ನೇ ವಯಸ್ಸಿನಿಂದ ಓದೋದಕ್ಕೆ ಶುರು ಮಾಡಿದ್ರು. ಅಲಹಾಬಾದ್ ವಿಶ್ವವಿದ್ಯಾನಿಲಯ
1: ಮಾಡಿಬಿಟ್ಟು ಓದಕ್ಕೆ ಶುರು ಓದ್ರು.
2: ಸರಿ ಸರಿ, ನಿಜವಾಗ್ಲೂ ಕೇಳೋದಕ್ಕೆ ಆಶ್ಚರ್ಯ ಅನ್ಸುತ್ತೆ. ಅದು ಆಗಿನ ಕಾಲದಲ್ಲಿ ಅಂದ್ರೆ 1940-50 ಇಸವಿನಲ್ಲಿ ಅಲ್ವಾ? ಹೌದು, ಆಗ ಅವರ ಜೀವನದ ಸ್ಥಿತಿ. ಅಲಹಾಬಾದ್ ವಿಶ್ವವಿದ್ಯಾನಿಲಯದಿಂದ ಸಾಹಿತ್ಯ ರತ್ನ, ಮುಂಬೈ ಭಾರತೀಯ ವಿದ್ಯಾಭವನದಿಂದ ಸಂಸ್ಕೃತ ಕೋವಿದ, ಆಗ್ರಾದ ಕೇಂದ್ರೀಯ ವಿದ್ಯಾಸಂಸ್ಥೆಯಿಂದ ಓರಿಯೆಂಟಲ್ ಕೋರ್ಸ್, ಕರ್ನಾಟಕ ರಾಜ್ಯದ ಹಿಂದಿ ವಿದ್ವಾನ್, ಹೀಗೆ ಸಾಕಷ್ಟು
1: ಪದವಿಗಳನ್ನು
2: ಗಳಿಸಿದ್ದಾರೆ. ಓಕೆ, ಹಾಗಾದ್ರೆ ಎಷ್ಟು ಭಾಷೆಗಳು ಬರ್ತಾ ಇತ್ತು
0: ಅವರು? ನಿಮ್ಮ ಅಮ್ಮ ಅವ್ರಿಗೆ ಪಂಚಭಾಷಾ ಪ್ರವೀಣೆ ಅಂತ ಟೈಟಲ್ ಕೊಟ್ಟಿದ್ದಾರೆ.
2: ಪಂಚಭಾಷಾ ಪ್ರವೀಣೆ, ಯಾವ್ಯಾವ ಭಾಷೆಗಳು ಬರ್ತಿತ್ತು?
0: ತಮಿಳು, ಇಂಗ್ಲಿಶು, ಕನ್ನಡ, ಸಂಸ್ಕೃತ, ತೆಲುಗುನು ಮಾತಾಡೋರು,
2: ತೆಲುಗುನು ಮಾತಾಡ್ತಾರೆ.
0: ಈ 5 ಭಾಷೆನೂ ಬರೆಯೋರು ಓದೋರು,
2: ಬರೆಯೋದು ಓದೋದು ಎಲ್ಲ ಮಾಡ್ತಾ ಇದ್ರು. ನಿಜವಾಗ್ಲೂ ಆಶ್ಚರ್ಯ. ಓಕೆ, ಈಗ ಬರಹಕ್ಕೆ ಹೇಗೆ ಬಂದ್ರು, ಯಾವ ವಯಸ್ಸಿನಿಂದ ಬರಹನ ಶುರು ಮಾಡಿದ್ರು?
0: ಅವರು ಸ್ವಲ್ಪ ಚಿಕ್ಕ ವಯಸ್ಸಿಂದಲೇ ಬರೆಯೋದು ಇದಿತ್ತು,
1: ಚುಟ್ಕಗಳು ಬರಿತಾ ಇದ್ರು, ತುಂಬಾ ಚುಟ್ಕ ಅಲ್ಲಿ ಸಿಕ್ಕ ಜಾಗದಲ್ಲಿ ಅವ್ರಿಗೆ
0: ತಟ್ಟಂತ ಬರೆಯೋದು. ನೀವು ಕೂತ್ರೆ ಏನೋ ಬರ್ದ್ಬಿಡೋರು, ಎಲ್ಲಾದ್ರೂ ಹೋದ್ರೆ ಎಲ್ಲಾದ್ರೂ ಯಾರಾದ್ರೂ ಹೋಗ್ಬಿಟ್ಟು ಕಸಿನ್ಸ್ ಅಲ್ಲೇ ಕೂತ್ ಚರ್ಮ ಶ್ಲೋಕ ಬರೆಯೋದು, ಅವ್ರಿಗೆ ತಕ್ಷಣ ಹೊಳೆಯೋದು. ಅವ್ರು ಯಾವತ್ತೂ ಏನು ಪ್ರಿಪೇರ್ ಮಾಡ್ಕೋತಿರ್ಲಿಲ್ಲ,
2: ಆಶುಕವಿತ್ವ
0: ಮಾಡುವವರು ಹಂಗ್ ಮಾಡೋರು. ಮತ್ತೆ ಅವ್ರಿಗೆ ಅವ್ರದ್ದೊಂದು ಗ್ರೇಟ್ ಕೆಲಸ ಅಂದ್ರೆ ಅವ್ರದ್ದು ರಿಟೈರ್ಡ್ ಆದ್ಮೇಲೆ ಅವ್ರು ಶಿ ಸ್ಟಾರ್ಟೆಡ್ ರೈಟಿಂಗ್ ದಿಸ್ ಸೂರದಾಸ್, ಅದೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ರು, ಸೂರದಾಸ್ ಭಜನ್ಸ್ ಟ್ರಾನ್ಸ್ಲೇಟ್ ಮಾಡಿ ಅದಕ್ಕೆ ರಾಗ ತಾಳ ಹಾಕಿ ಪೂತಿನ ಅವರೇ ಬಂದು ಅದನ್ನ ರಿಲೀಸ್ ಮಾಡಿದ್ರು. ಅದನ್ನ ಪೂತಿ ರಿಲೀಸ್ ಮಾಡಿ ಅಶ್ವತ್ ಮಗಳು ಡ್ಯಾನ್ಸ್ ಮಾಡಿ ಅದು ತುಂಬಾ, ಅದಕ್ಕೆ ಅವ್ರಿಗೆ ಎಲ್ಲ ಕಡೆಯಿಂದ ಅಪ್ರಿಸಿಯೇಷನ್, ನಾರ್ತ್ ಇಂಡಿಯಾ ಇಂದ ಇದೆಲ್ಲ ತುಂಬಾ ಇದಾಯ್ತು. ಮತ್ತೆ ಅವರು ರಾಮಾನುಜ ಅಂತ ಒಂದು ನಾಟಕ ಬರೆದ್ರು, ಅದನ್ನ ಏನಾಯ್ತು ಅಂದ್ರೆ ತಿರುಪತಿನವರು ಅದಕ್ಕೆ ಸ್ಪಾನ್ಸರ್ ಮಾಡಿ ಅವ್ರಿಗೆ ನಮ್ಮ ಗುರುಗಳೇ ಬಂದು ಇಸ್ಕಾನ್ ಅವರು ಎಲ್ಲರೂ ಬಂದು ಆ ಡ್ರಾಮಾನ ರಿಲೀಸ್ ಮಾಡಿ ಅದೇ ಮೇಲ್ಕೋಟಲ್ಲಿ ರಾಮಾನುಜಾಚಾರ್ಯ 100 ವರ್ಷಕ್ಕೆ ಅದನ್ನ ಪ್ಲೇ ಮಾಡಿ
1: ನಕ್ಷತ್ರ
0: ನಾಟಕ ಬರೆಯೋ ಹುಚ್ಚು ತುಂಬಾ ಇತ್ತು.
2: ತಾವೇ
0: ಅದೇ ರಾಮಾನುಜ ಬರೆದ ಯಮರೋಕದಲ್ಲಿ,
2: ಅದೊಂಥರ
0: ಹಾಸ್ಯ ನಾಟಕ. ಅವಾಗ ಲಂಚ ಲಂಚ ಇತ್ತಲ್ವಾ, ಎಲ್ಲಾ ಕಡೆನೂ ಲಂಚ, ಸಾಯಕ್ಕೆ ಯಮ ಕರ್ಕೊಳ್ಬೇಕಾದ್ರೆ ಲಂಚ ಅನ್ಬಿಟ್ಟು ಹಾಸ್ಯ ನಾಟಕ ಅವರೇ ಬರೆದು ಸ್ಕೂಲ್ ಮಕ್ಕಳ
2: ಪುಟಗಳ ನಾಟಕ. ಆದ್ರೆ ತುಂಬಾ ವ್ಯಂಗ್ಯವಾಗಿ ಅವತ್ತಿನ ವ್ಯವಸ್ಥೆನ ವಿರೋಧಿಸಿ ಬರೆದಿದ್ದಾರೆ, ಅದು ಓದೋದಕ್ಕೆ ಆಶ್ಚರ್ಯ.
0: ಶುರು ಮಾಡಿದ್ರು ಅಮ್ಮ, ಆಮೇಲೆ ರಿಟೈರ್ಡ್ ಆದ್ಮೇಲೆ ಮಂಗಳೂರು ಯೂನಿವರ್ಸಿಟಿಲಿ ಹೋಗಿ ಕೆಲಸ ಮಾಡ್ಬಿಟ್ಟು ಬಂದ್ರು.
1: ಮಂಗಳೂರಲ್ಲಿ ಸುಮಾರು 1-2 ವರ್ಷ ಇದ್ರು.
0: ಬಟ್ ಇದು 85 ಅವ್ರಿಗೆ ಜಯನಗರದಲ್ಲಿದ್ದರು 18 ಅವಾಗ ರಾಮಂದ್ರ ವಾಲ್ ಆಗ್ತಾ ಸ್ಟಾರ್ಟ್ ಆಯಿತು. ಅದಕ್ಕೆ ತುಂಬ ಅವ್ರಿಗೆ ತುಂಬ ರಾಮ ಅಂದರೆ ಚಕ್ರಿಸಿದ್ದ ರಾಮನ್ ಭಕ್ತಿ ಅವರು. ಸೊ ಅವಾಗ ರಾಮಂದಕ್ಕೆ ಹೋಗೋದು, ಸೇವೆ ಮಾಡೋದು, ಇದೆಲ್ಲ ಮಾಡೋರು. ಆಗ ಅಲ್ಲೊಂದು ಸಲ ಅವ್ರಿಗೆ ಪ್ರೇರೇಪಣೆ ಆಯಿತು 1985 ನಾನು ರಾಮಚರಿತ ಮಾಡಬೇಕು ಅಂತ
2: ಮಾಡಬೇಕು.
0: ಶಿ ಸ್ಟಾರ್ಟೆಡ್ ಡೂಯಿಂಗ್ ಫ್ರಮ್ ದಟ್ ಟೈಮ್ 10 ವರ್ಷ.
2: ಈಗ ಸೂರದಾಸರ ಪುಸ್ತಕ, ಸೂರದಾಸ ಕಂಡ ಬಾಲಕೃಷ್ಣ ಅನ್ನೋ ಒಂದು ಪುಸ್ತಕ ಈಗ ನನ್ನ ಕೈಲಿ ನಾನು ನೋಡ್ತಾ ಇದ್ದೀನಿ. ಈ ಪುಸ್ತಕ ಓದಿದಾಗ ಕೂಡ ನನಗೆ ಬಹಳ ಆಶ್ಚರ್ಯ ಆಯಿತು. ಚಂದದ ಚಿತ್ರಗಳನ್ನ ಕೂಡ ಮಧ್ಯ ಮಧ್ಯೆ ಕೊಟ್ಟಿದ್ದಾರೆ, ಮತ್ತೆ ಅನುವಾದ ಕೂಡ ಸಾಕಷ್ಟು ಸರಳವಾಗಿದೆ. ಸರಳದ ಜೊತೆಗೆ ಅಲ್ಲಿ ಒಂದು ಲಯ ಇದೆ, ತಾಳ ಇದೆ, ಶ್ರುತಿ ಇದೆ, ಮತ್ತೆ ಅವರು ಎಲ್ಲ ಒಂದು ಅನುವಾದಕ್ಕೂನು ರಾಗ ತಾಳ ಎಲ್ಲಾನು ಹಾಕಿದ್ದಾರೆ. ಮತ್ತೆ ಮುನ್ನಡಿಯಲ್ಲಿ ಕೂಡ ಬರ್ದಿದ್ದಾರೆ, ಸಂಗೀತ ಗೊತ್ತಿರೋರು ನಾನು ಹಾಕಿರೋ ರಾಗ ತಾಳ ಲಯನ ಬಳಸ್ಕೊಂಡು ಹಾಡಬಹುದು ಅಂತ.
0: ಮೈಸೂರು ಬ್ರದರ್ಸೇ ಅದೆಲ್ಲ ಸ್ವಲ್ಪ ಚೆಕ್ ಮಾಡಿಕೊಟ್ರು ಅವ್ರಿಗೆ, ವಿಶ್ವೇಶ್ವರ್ಯರು ದೊಡ್ಡವರು ಇದ್ರಲ್ಲ ಅವರು ಇದು ಮಾಡಿದ್ರು. ಎಲ್ಲ ದೊಡ್ಡ ದೊಡ್ಡ ಇವ್ರುಗಳೇ ಅವ್ರಿಗೆ
2: ಬೆಂಬಲಕ್ಕೆ ನಿಂತಿದ್ದಾರೆ. ಇದರಲ್ಲಿ ಜಿ ವರದರಾಜರಾವ್ ಅವರು ಮುನ್ನುಡಿಯಲ್ಲಿ ಬರೀತಾರೆ, ಸೂರದಾಸರ ಪದಗಳ ಲಯ ವೈವಿಧ್ಯ ನಾದ ಮಾಧುರ್ಯಗಳು ಕೂಡಿಕೊಂಡು ಇವು ಕನ್ನಡದಲ್ಲಿ ಕೀರ್ತನೆಗಳ ರೂಪದಲ್ಲಿ ಪಡಿಮೂಡಿ ಬಂದಿದ್ದರೆ ಈಗ ದೊರೆಯಲಿರುವ ಆನಂದವು ಇನ್ನೂ ಇಮ್ಮಡಿ ಆಗುತ್ತಿತ್ತೆಂದು ನನ್ನ ಎಣಿಕೆ ಅಂತ ಬರೀತಾರೆ. ಹಾಗೆ ಇಲ್ಲಿ ವಿದಿತವಾಗುವ ಅನುವಾದಕರ ಪ್ರಾಮಾಣಿಕ ಪ್ರಯತ್ನ, ಸಂತತವಾದ ಶ್ರಮಗಳು ಪ್ರಶಂಸನೀಯವಾದದು. ಸೂರದಾಸರ ಒಳಗಣ್ಣಿನ ಎದುರು ಸುಳಿದ ಬಾಲಗೋಪಾಲನ ಲೀಲಾ ವಿಲಾಸವನ್ನು ಮನಗಂಡು ತಣಿಯಲು ಈ ರಸವತ್ತಾದ ರಚನೆಗಳು ಸಾಕಷ್ಟು ಪುಷ್ಟಿಯುತವಾಗಿದೆ ಅಂತ ಅಂದ್ಬಿಟ್ಟು ತುಂಬ ಪ್ರೀತಿಯಿಂದ ಅವರು ಇದರಲ್ಲಿ ಬರೆದಿದ್ದಾರೆ. ಹಾಗೆ ಓದಿದಾಗ ಕೂಡ ಖಂಡಿತ ಅದೇ ಭಾವನೆ ಬರುತ್ತೆ. ಈಗ ನೀವು ಇವನ್ನೆಲ್ಲ ಹಾಡೋ ಅಂತಹ ಪ್ರಯತ್ನ ಏನಾದರೂ ಮಾಡಿದ್ದೀರಾ?
0: ನಾವು ಪಂಡಿತ್ ಮಾಡಿಲ್ಲ, ಬಟ್ ನಮ್ಮಮ್ಮನೆ ಅದನ್ನೆಲ್ಲ ಎಲ್ಲರ ಹತ್ರನು ಆಡಿಸಿ ಅವ್ರಂತ ಸಂಘ ಅಂತ ಮಾಡ್ಕೊಂಡು ಜಯನಗರದಲ್ಲಿ ಜನಗಳಿಗೆಲ್ಲ ಹೇಳ್ಕೊಟ್ಟೆಲ್ಲ ಮಾಡಿ ಈ ಆಕಾಶವಾಣಿಲಿ ಪ್ರೋಗ್ರಾಮ್ ಕೊಟ್ಟಿದ್ದಾರೆ.
2: ಸಂಗೀತದಲ್ಲೂ ಹಾಗಾದ್ರೆ ಸರೋಜಮ್ಮನ ಅವರಿಗೆ ಪರಿಶ್ರಮ
0: ತುಂಬಾ ಚೆನ್ನಾಗಿ
2: ಹೌದಾ?
0: ಸುಮ್ಮನೆ ಮನೇಲೆ
1: ಹೇಳ್ಕೊಟ್ಟು ಎಲ್ಲ ಸೇರ್ಕೊಂಡು ಹಾಡ್ಬೇಕಾಗಿತ್ತು. ಶುಕ್ರವಾರ ಪೂಜೆ ಅವಾಗ ಎಲ್ಲರೂ ಹಾಡ್ತಾ ಇದ್ವಿ ಜೊತೆಗೆ.
2: ಹೌದಾ? ಓಕೆ. ಈಗ ಯಾವ್ದಾದ್ರು ಒಂದ್ ಹಾಡನ್ನ ನೆನಪಿಸ್ಕೊಳ್ಬಹುದಾ ಶಾಲಿನಿ ಅವರೇ?
0: ಅಮ್ಮ ಅವರೇ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಒಂದು ಹಿಂದಿ ಒಂದು ಕನ್ನಡ ಮಾಡಿ ಅವರು ದಿನ ಅದನ್ನೇ ಪ್ರೇಯರ್ ಮಾಡೋರು, ದೇವ್ರಿಗೆ ದೀಪ ಹಚ್ಚಿದ್ಮೇಲೆ ಬೆಳಿಗ್ಗೆ ಸಂಜೆ ಅಂತ. ಅದು ಸುಮ್ಮನೆ ಎರಡು ಲೈನ್ ಹಾಡ್ತು.
2: ಖಂಡಿತ ಹಾಡಿ, ಖಂಡಿತ ಹಾಡಿ.
0: ದಶರಥ

0: ಬಹಳ ಸೊಗಸಾಗಿ ಹಾಡಿದ್ರಿ ಇಬ್ರುನು. ಹಾಗಾದ್ರೆ ಅಮ್ಮನ ಜೊತೆ ಕುತ್ಕೊಂಡು ನೀವು ಕೂಡ ಇದ್ರಲ್ಲೆಲ್ಲ ಭಾಗವಹಿಸ್ತಾ ಇದ್ರಿ.
1: ಶುಕ್ರವಾರ ಎಲ್ಲ
2: ಅಮ್ಮ ಇದನ್ನ ದಿನ ಹಾಡವ್ರಿ ಎರಡು. ಇನ್ನೊಂದು ಹಿಂದಿಲಿ ಎರಡೇ ಎರಡು ಏನ್ ಬರ್ದಿದ್ದು ಅದೇ
0: ಹಾಡಿ.
2: ಪರಮ ಮಾತಾ ಹೇ ವಾಗೀಶ್ವರಿ ವಿನತಿಸೋ

0: ತುಂಬ ಚೆನ್ನಾಗಿ ಹಾಡಿದ್ರಿ. ಹಾಗಾದರೆ ಕನ್ನಡ ಮತ್ತು ಹಿಂದಿಯಲ್ಲಿ ಅವರು ಬರೆದಿರೋವಂತಹ ಗೀತೆಗಳನ್ನ ನೀವು ಹಾಡಿಕೊಂಡು ಕೇಳಿಕೊಂಡು ಬೆಳೆದಿದ್ದೀರಿ ಅವ್ರ ಜೊತೆ.
1: ಅದಲ್ಲದೆ ನಮ್ಮಮ್ಮ ತುಂಬ ಮಿತಭಾಷಿ, ವೆರಿ ಸೆಲ್ಫ್ ಇದು, ಅವರು
2: ಜಾಸ್ತಿ
1: ಮಾತಾಡ್ತಿರ್ಲಿಲ್ಲ. ಆಮೇಲೆ ಯಾರಿಗೂ ಒಂಥರ ಸೆಲ್ಫ್ ಇದು,
0: ಸೆಲ್ಫ್ ಮೇಡ್.
1: ಹ್ಞೂ.
0: ಓಕೆ, ಈಗ ಅವರ ಜೀವನದ ಮಹತ್ವದ ಕೃತಿ ಅಂತ ಅಂದರೆ ಮಾನಸ ಹಂಸ. ತುಳಸಿದಾಸರ ಶ್ರೀರಾಮಚರಿತ ಮಾನಸವನ್ನು ಕನ್ನಡಕ್ಕೆ ತಂದಿದ್ದಾರೆ. 1995 ಈ ಪುಸ್ತಕ ಲೋಕಾರ್ಪಣೆ ಆಗಿದೆ. ಈಗ ಇದರ ಬಗ್ಗೆ ಹೇಳಿ, ಏನು ಆಗಲೇ ಹೇಳ್ತಾ ಇದ್ರಿ ನೀವು, ಆದರೆ ಈಗ ಅದನ್ನ
1: ರಾಮನ ಮಂದಿರಕ್ಕೆ ಸದಾ ಹೋಗಿ ಮಾಡೋರು. ಸೊ ಅವ್ರಿಗೆ 1985 ರಾಮನ ಪ್ರೇರಣೆ ಆಯ್ತಂತೆ, ನೀನು ಯಾಕೆ ತುಳಸಿದಾಸ ಇದು ನೀನು ಯಾಕೆ ಟ್ರಾನ್ಸ್ಲೇಟ್ ಮಾಡಬಾರ್ದು ಅಂತ ಹೇಳಿ ಅವ್ರಿಗೇನೋ ಒಂದು ರಾತ್ರಿ ಏನೋ ಪ್ರೇರಣೆ ಆಯ್ತಂತೆ. ಸೊ ಆವತ್ತಿಂದ ಅವರು ಅದನ್ನು ತಲೆಯಲ್ಲಿ ತಗೊಂಡು ಶುರು ಮಾಡೋಕ್ಕೆ ಹೋದರು. ಅದು ದೋಹೆ ಚೌಪಾತಿ ತರಾನೇ ಇದೆ, ಅದು ದ್ರವಿಡ ಭಾಷೆ ಬೇರೆ, ಅದು ಅಕ್ಷರ ಅದು ಅವಧಿ ಭಾಷೆ, ಅದು ಮೀನಿಂಗ್ ಚೇಂಜ್ ಆಗಬಾರ್ದು, ಇದಾಗಬಾರ್ದು. ದೋಹೆ ಚೌಪಾತಿ 4 ಇದು 6. ಸೊ ಅದಕ್ಕೋಸ್ಕರ ಅವ್ರು ಅದೇ ಥರ ಬರಬೇಕು ಅಂತ 10 ತೊಗೊಂಡು ಅದನ್ನು ಟ್ರಾನ್ಸ್ಲೇಷನ್ ಮಾಡೋಕ್ಕೆ. ಬರೀ ಟ್ರಾನ್ಸ್ಲೇಷನ್ ಮಾಡೋದೇ ಇಲ್ಲ, ಪ್ರೆಸ್ಗೆ ಹೋಗಬೇಕು, ಪ್ರಿಂಟ್ ತೆಗಿಬೇಕು, ತುಂಬ ಸತಾಯಿಸು,
0: ಪ್ರೂಫ್ ರೀಡಿಂಗ್
1: ಪ್ರೂಫ್ ರೀಡಿಂಗು ದೊಡ್ಡ ದೊಡ್ಡ ಆಥರ್ಸ್ ಮಾಡಿಕೊಟ್ಟು ಅದು ಬರೆದಿದ್ದೀನಿ. ಪ್ರೂಫ್ ರೀಡಿಂಗು ಅದೆಲ್ಲ ಮಾಡೋ ಹೊತ್ತಿಗೆ ಪ್ರೆಸ್ನವ್ರದ್ದು 10 ಆಯಿತು. ಕೊನೆಗೆ ಅದನ್ನು ರಿಲೀಸ್ ಮಾಡೋದು ಎಲ್ಲಿ ಮಾಡೋದು ಅಂತ ಇದು ಮಾಡ್ತಿದ್ದಾಗ ಡಾಕ್ಟರ್ ಶ್ರೀರಾಮ್ ತಾಯಿ ನಾಗಮ್ಮ ಅಂತ, ಅವ್ರ ಬ್ರದರು ಬನಾರಸ್ ಅಲ್ಲಿದ್ರು ಅವರು ಏನೋ ಮಾಡಿ ನಾನು ಮಾಡಿಸ್ತೀನಿ ನನ್ನ ತಮ್ಮನ ಹತ್ರ ಅಂತೇಳಿ ಅವರೇ ಇನಿಷಿಯೇಟಿವ್ ತಗೊಂಡು
0: ಎಲ್ಲಿ
1: ಬನಾರಸ್ ಅಲ್ಲಿ
0: ಕಾಶಿಯಲ್ಲಿ
1: ಹನುಮಾನ್ ಘಾಟ್ ಅಲ್ಲಿ ತುಳಸಿದಾಸ್
2: ಎಲ್ಲಿ ಕೂತ್ಕೊಂಡು ಬರೆದಿದ್ರು ಅಲ್ಲೇ ಇಟ್ಟು ಇದನ್ನ ರಿಲೀಸ್
1: ಮಾಡಿ. ಅವರ ವಂಶಸ್ಥರೇ ಮಹಾಂತ ಅಂತ ಹೆಸರು ಅವ್ರ ವಂಶಸ್ಥರೇ, ಆ ಮಹಾಂತರೇ ಅಲ್ಲೇ ರಿಲೀಸ್ ಮಾಡಿ ಅದನ್ನ ಬುಕ್ ರಿಲೀಸ್ ಮಾಡಿದ್ರು. ಆ ಬುಕ್ ಇನ್ನೊಂದು ವಿಶೇಷ ಅಂದ್ರೆ ಬುಕ್ ರಿಲೀಸ್ ಮಾಡ್ತಿದ್ದಾಗ ಆಂಜನೇಯ ಬಂದು ಅಲ್ಲಿ ಕೂತ್ಕೊಂಡಿದ್ನಂತ, ಮೆಟ್ಲೆ ಮೇಲೆ ಬಂದು ಸೇಮ್ ತುಳಸಿ ಘಾಟ್ ಅವ್ರೆಲ್ಲಿ ಬರೆದ್ರು ಅಲ್ಲೇ ಅದನ್ನ ಲೋಕಾರ್ಪಣೆ ಮಾಡಿದ್ರು. ಅವಾಗ ಮೀಡಿಯಾ ಏನಿರ್ಲಿಲ್ವಲ್ಲ, ಏನು ಇದಿಲ್ಲ, ಬಟ್ ಡಿಡಿನವರು ಅದನ್ನ ರಿಲೀಸ್
0: ಮಾಡಿ
1: 10 ಮಾಡಿದ್ರು. ಅದನ್ನ ಮಾಡಿ ಎಲ್ಲಾ ಲೈಬ್ರರಿಗೂ ಅದ್ ಬುಕ್ ಹೊತ್ಕೊಂಡು ರೋಡ್ ತಿರುಗಿ, ಆಟೋಲ್ ತಿರುಗಿ, ಬಸ್ ಅಲ್ಲಿ ತಿರುಗಿ, ಪಾಪ ಎಲ್ಲಾ ಲೈಬ್ರರಿಸ್ಗೂ ಕೊಟ್ಟಿದ್ದಾರೆ ಅದನ್ನ.
2: ಬ್ಯಾಂಗ್ಳೂರ್ ಹೋಗಿ ಎಲ್ಲ ಯೂನಿವರ್ಸಿಟಿಗೆಲ್ಲ ಹೋಗಿ ಒಂದೊಂದು ಬುಕ್ ಕೊಟ್ಟಿದ್ದಾರೆ,
1: ಎಲ್ಲಾನು ಅದನ್ನ ಇದು ಮಾಡಿದ್ರು.
0: ಖಂಡಿತ ರಾಮಚರಿತ ಮಾನಸ ಕನ್ನಡದಲ್ಲಿ ಬಹಳ ಕಡಿಮೆ ಅನುವಾದ ಆಗಿರೋದು, ಮಾಡಿರೋರು ಕೂಡ ಒಂದಷ್ಟು ಭಾಗಗಳನ್ನ ಮಾತ್ರ ಮಾಡಿದ್ದಾರೆ. ಆದ್ರೆ ಇದು 500 ಪುಟಗಳಲ್ಲಿ ಇವರು
1: 700 ಶ್ಲೋಕ
0: ಹೌದು ರಾಮಚರಿತ ಮಾನಸವನ್ನ ಕನ್ನಡ,
1: ಅದು ಮೀನಿಂಗ್ ಚೇಂಜ್ ಆಗದೆ ಮಾಡ್ಬೇಕಲ್ಲ. ಸೊ ಅದಕ್ಕೆ ಇವರೆಲ್ಲ ಹೆಸರು ಇವರೆಲ್ಲ ಅಪ್ರಿಶಿಯೇಟ್ ಮಾಡಿದ್ದಾರೆ. ತಾಸು ಶಾಮಣ್ಣವರು, ದಕ್ಷಿಣಾಮೂರ್ತಿ, ಶಿವರುದ್ರಪ್ಪನವರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರೆಸಿಡೆಂಟ್ ನಾಗಪ್ಪ, ಆಮೇಲೆ ಭಾರತೀ ರಮಣಾಚಾರ್ಯ, ಎಲ್ಲರೂ ಮುನ್ನುಡಿ ಬರ್ಕೊಟ್ಟಿದ್ದಾರೆ. ಎಲ್ಲರೂ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅಪ್ರಿಶಿಯೇಟ್
0: ಮಾಡಿದ್ದಾರೆ. ಚೆನ್ನಾಗಿ ಹೇಳಿದ್ದಾರೆ ಅವರು ಕೂಡ, ಅಂದ್ರೆ ಅವರ ಅನುವಾದ ಎಷ್ಟು ಚೆನ್ನಾಗಿದೆ, ಎಷ್ಟು ಸರಳವಾಗಿದೆ, ಹೃದ್ಯವಾಗಿದೆ ಅಂತ ಅನ್ಬಿಟ್ಟು ಎಲ್ಲರೂ ಹೇಳಿರೋದ್ರಲ್ಲಿ ಅದೇ ತುಂಬಾ ಮುಖ್ಯವಾದ ಒಂದು ವಿಷಯ.
1: ರಾಮಾನುಜಾಚಾರ್ಯ ಅನ್ನುವ ಬರೆದಾಗ ತಿರುಪತಿನವರು ಇದು ಸ್ಪಾನ್ಸರ್ ಮಾಡಿ ಪರ್ಕಾಲ್ ಮಠದ ಸ್ವಾಮಿಗಳೇ ಬಂದು ರಿಲೀಸ್ ಮಾಡಿದ್ರು
0: ರಾಮಾನುಜ
1: ನಾಟಕ,
0: 7 ನಾಟಕ ಅಂತ ಅನ್ಬಿಟ್ಟು ಹೇಳಿದ್ರಿ ನೀವು. ಈಗ ನನ್ಗೆ ಸಿಕ್ಕಿರೋದು ನೀವೇ ಕೊಟ್ಟಿರೋ ಹಾಗೆ 2 or 3
1: ನಾಟಕ
0: ಮಾತ್ರ ಸಿಕ್ಕಿದೆ, ಆದ್ರೆ ಅವ್ರು ನೀವ್ ಹೇಳೋದ್ ನೋಡಿದ್ರೆ ಸಾಕಷ್ಟು ಬರ್ದಿದ್ದಾರೆ.
1: ನಮ್ಗೆ ಸಿಕ್ಕಿಲ್ಲ,
0: ನಿಮ್ಗೆ ಸಿಕ್ಕಿಲ್ಲ.
1: ಅದೇನಂದ್ರೆ ನಮ್ಮಅಮ್ಮ ಸ್ವಲ್ಪ ಹುಷಾರ್ ತಪ್ಪಿದ್ರು, ಆಮೇಲೆ ಸರ್ ಹೋದ್ರು. ಅದೇನೋ ಗೊತ್ತಿ, ಯಾವ್ದೋ ಪ್ರೆಸ್ಗೆ ಎಲ್ಲ ಚುಟ್ಕಾ ಎಲ್ಲ ಒಂದ್ ಬುಕ್ ಮಾಡ್ಕೊಡು, ಪದ್ಯ ಎಲ್ಲ ಬುಕ್ ಮಾಡ್ಕೊಡು ಅಂತ ಹೇಳಿದ್ರು. ನಾವು ಹೋಗಿ ಹೋಗಿ ಅಲಿತಿದ್ವಿ, ಕೊನೆಗೆ ಪ್ರೆಸ್ಸೆ ಮುಚ್ಕೊಂಡು ಹೊಟ್ಟೋದ ಎಲ್ಲ, ಅವನ ಅಡ್ರೆಸ್ಸೇ ಇಲ್ದೇ ಇರಂಗ್ ಹೊಟ್ಟೋಯ್ತು. ಅಂತ ನಮ್ಗೆ ಏನು ಸಿಕ್ಕಿಲ್ಲ.

0: ಕಳೆದು ಹೋಗಿದೆ.
1: ಹೌದು,
0: ನಿಜವಾಗ್ಲೂ ಅದು ದುಃಖಕರ ವಿಷಯ. ಆದ್ರೂ ಕೂಡ ನೀವು ಎಷ್ಟು ಸಾಧ್ಯ ಅವರ ಕೈ ಬರಹದ ಸಾಕಷ್ಟು ಹಾಡುಗಳನ್ನ ಕೂಡ ನೀವು ನನಗೆ ತೋರಿಸಿದ್ರಿ.
2: ಇನ್ನೊಂದು ಏನು ಹೇಳ್ಬೇಕು ಅಂದ್ರೆ, ನಮ್ಮ ಅಜ್ಜಿ ಮುತ್ತಜ್ಜಿ ಒಬ್ರಿದ್ರು, ಅಜ್ಜಿ ತುಂಬಾ ಸಪೋರ್ಟ್ ಮಾಡಿ ನಮ್ಮಅಮ್ಮನ್ಗೆ, ನೀನು ಹೋಗು ಕಾಲೇಜ್ ಹೋಗು ಮಾಡು ಓದೊಂದು. ಆಮೇಲೆ ಬುಕ್ನ ಹಿಂಗೆ ಅಯ್ಯಂಗಾರ್ ಸೀರೆ ಉಟ್ಕೊಂಡೆ ಹೋಗ್ತಾ ಇದ್ರು, ಬುಕ್ನ ಹಿಂಗೆ ಮುಚ್ಕೊಂಡು ಕಾಲೇಜ್ ಹೋಗೋರು. ಅಜ್ಜಿ ತುಂಬಾ ಸಪೋರ್ಟ್ ಮಾಡಿದ್ರು.
1: ನಮ್ಮಅಮ್ಮ ಒಳ್ಳೆ ಸ್ಪೋರ್ಟ್ಸ್ ವುಮೆನ್, ಶಟ್ಲ್ ಆಡೋರು.
0: ಹೌದಾ?
1: ಶಟ್ಲ್, ಟೆಲಿಕೈಟು ಎಲ್ಲ ಪ್ರೈಸ್ ತಗೊಳ್ಳೋರು,
2: ಓದ್ತಾ ಇದ್ರು
1: ಶಟ್ಲ್ ಇದೆಲ್ಲ ಮಾಡೋರು, ಡ್ರಾಮಾ ಮಾಡ ಮಕ್ಕಳಿಗೆ ಹೇಳ್ಕೊಡೋರು. ಅವ್ರು ಪಾಠ ಮಾಡ್ಬೇಕಾದ್ರೆ
2: ಟೂರ್ ಎಲ್ಲ ಸ್ಕೂಲಲ್ಲಿ ಅವ್ರು ಸೀಮೆ ಎಣ್ಣೆ ಸ್ಟವ್ ಹೊರಗಡೆ ಎಲ್ಲ ಏನು ತಿನ್ನಲ್ವಲ್ಲ, ಸ್ಟವ್ ಬಾಟಲ್ ಸೀಮೆ ಎಣ್ಣೆ ತಗೊಂಡೋಗಿ ಅಲ್ಲಿ ಅಡುಗೆ ಮಾಡ್ಕೊಂಡು ಅವ್ರು ಸುತ್ಕೊಂಡು ಬರೋ ಅಷ್ಟ್ರಲ್ಲಿ ಇವ್ರು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬಿಟ್ಟು.
0: ಬಹಳ ಸಂಪ್ರದಾಯಸ್ಥ ನಡವಳಿಕೆ.
2: ಸೀರೆ ಉಟ್ಕೊಂಡೆ ಹೋಗ್ತಾ ಇದ್ರು.
0: ಈಗ ಇದಿಷ್ಟೆಲ್ಲ ಅಂದ್ರೆ ಇವಾಗ ಅವರ ಕೃತಿಗಳ ಬಗ್ಗೆ ಹೇಳಿದ್ರಿ, ಅವ್ರು ಎಷ್ಟು ಕಷ್ಟಪಟ್ಟರು, 10 ವರ್ಷಗಳ ಕಾಲ ಕಷ್ಟಪಟ್ಟು ಈಗ ತುಳಸಿ ರಾಮಾಯಣವನ್ನ ಕನ್ನಡಕ್ಕೆ ತಂದ್ರು ಎಲ್ಲ ಹೇಳಿದ್ರಿ. ಈಗ ನಿಮ್ಮ ಜೊತೆ ಅಂದ್ರೆ ಈಗ ಅದನ್ನೆಲ್ಲ ಕೇಳಿದ್ರೆ ಅವ್ರು ತುಂಬಾ ವ್ಯಸ್ತರಾಗಿರ್ತಿದ್ರು, ಮತ್ತೆ ಅವರದೇ ಒಂದು ಲಹರಿ, ಯೋಚನಾ ಲಹರಿನೇ ಬೇರೆ ಇರ್ತಿತ್ತು ಅಂತ ಅನ್ಸುತ್ತೆ. ಈಗ ನೀವಿಬ್ರು ಅವರ ಮಕ್ಕಳಾಗಿ ನಿಮ್ಗೆ ಹೇಗೆ ಅನುಭವ ಹೇಳಿ ಮಾಲಿನಿ.
1: ಪಂಡಿತ್ ಪುತ್ರಿ
0: ಏನ್ ಹಾಗಂದ್ರೆ, ನೀವು ಎಷ್ಟು ಅವರಿಂದ ಒಂದು ಸ್ಫೂರ್ತಿನ ತಗೊಂಡಿದ್ದೀರಿ? ನೀವು ಬರೀತೀರಾ, ಓದ್ತೀರಾ, ಹೇಗೆ ನಿಮ್ಮ?
2: ನಮ್ಗೆ 15 ವಯಸ್ಸಿಗೆ ಮದುವೆ ಮಾಡ್ಬಿಟ್ರು. ಮದುವೆ ಆದ್ಮೇಲೆ ಓದಕ್ಕೆಲ್ಲ ಆಗತ್ತೆ, ಏನು ಓದಿಲ್ಲ ಏನಿಲ್ಲ, ಮನೆ ಕೆಲಸಕ್ಕೆ ಮಾಡ್ಕೊಂಡಿದ್ದ.
0: ಓಕೆ, ಶಾಲಿನಿ ಅವರೇ, ನೀವು ಏನ್ ಕಲ್ತಿದ್ದೀರಾ? ಈಗ್ಲೂ ನಿಮ್ಮಅಮ್ಮ ನಿಮ್ಗೆ ಯಾವ ರೀತಿಯಲ್ಲಿ ಸ್ಫೂರ್ತಿ ಆಗಿದ್ದಾರೆ? ಈಗ 81ನೇ ವಯಸ್ಸಿನಲ್ಲೇನೆ ಎಷ್ಟು ಚಟುವಟಿಕೆಯಿಂದ ಇದ್ದೀರಾ, ಚಟಪಟ ಅಂತ ಓಡಾಡ್ತೀರಾ, ಅಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ, ಪುಸ್ತಕಗಳು ಸಾಕಷ್ಟು ಓದ್ತೀರಾ, ಇದಕ್ಕೆಲ್ಲ ಪ್ರೇರಣೆ
1: ಅಮ್ಮನೇ. ಅಮ್ಮ ಡ್ರಾಮಾ ಮಾಡೋರು, ಡ್ಯಾನ್ಸ್ ಮಾಡೋರು, ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಪೊಯಮ್ನ ವಿತ್ ಆಕ್ಷನ್ ಹೇಳ್ಕೊಡೋರು ಚಿಕ್ಕ ವಯಸ್ಸಿಂದ. ಸೊ ಅದೆಲ್ಲ ನನಗೆ ಬಂದಿದೆ. ನಾನು ಡ್ರಾಮಾ ಮಾಡ್ತೀನಿ, ಡ್ರಾಮಾ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಅದೆಲ್ಲ ಸ್ವಲ್ಪ ಮುಂದೆ ಎಲ್ಲ ಬಂದಿದೆ. ಓದ್ತೀನಿ,
0: ಬರೀತೀನಿ,
1: ಬಟ್ ನನ್ನ ಪಾಡಿಗೆ ನಾ ಬರೀತೀನಿ. ಟ್ರಿಪ್ಪಿಗೆ ಹೋದೆ, ಅದ್ರದ್ದೆಲ್ಲ ಪ್ರವಾಸದ ಕತೆ ಇದೆಲ್ಲ ಬರೀತೀನಿ. ನಮ್ಮಅಮ್ಮ ಲೈಫ್ ಹಿಸ್ಟ್ರಿ ಬರೆದಿದ್ದೀನಿ, ನಮ್ಮ ಯಜಮಾನ್ ಲೈಫ್ ಹಿಸ್ಟ್ರಿ ಬರೆದಿದ್ದೀನಿ. ಖುಷಿಗೆ ಬರ್ಕೋತೀನಿ ಅಷ್ಟೇ.
0: ಹಾಗೆ ಅಚ್ಚ ಹಾಕ್ಸೋ ಯೋಚನೆ ಏನಾದ್ರೂ
1: ಉಂಟಾ? ಎಲ್ಲ ನಮ್ಮ ತಾಯಿಗೆ ಸಾಕು. ನೋ, ನಾನು ಖುಷಿಗೆ ಮಾತ್ರ ನಾ ಬರೀತೀನಿ.
0: ಹೇಗಿತ್ತು ನಿಮ್ಮ ಅವರ ಮಾತುಕತೆಗಳು ಎಲ್ಲಾನು?
1: She was very quiet.
2: Very talented. Every week, one week, ಎಲ್ಲ ತುಂಬ ಹಾಡೆಲ್ಲ ಹೇಳಿ ಅದೆಲ್ಲ ಪೂಜೆ ಎಲ್ಲ ಮಾಡೋರು ಫ್ರೈಡೇ ಮನೆಯಲ್ಲಿ.
0: ಶಾಲಿನಿ ಅವರೇ,
1: ಅವ್ರು ತುಂಬಾ ಮಿತುಭಾಷಿ. ನಮ್ಮನ್ನ ಒಂದಿವಸನು ಬೈದಿದ್ದು ನಮಗ್ ಗೊತ್ತೇ ಇಲ್ಲ. ಬೈಯೋದು ಹೊಡಿಯೋದು ನಾಟ್ ಈವನ್ ಸಿಂಗಲ್ ಡೇ ನಮ್ಮನ್ನ. ಬಟ್ ಅಂದ್ರೆ ಏನೇನೂ ಎಕ್ಸ್ಪೋಸ್ ಮಾಡ್ಕೋತಿರ್ಲಿಲ್ಲ, ಏನೇನೂ ಶೇರ್ ಮಾಡ್ಕೋತಿರ್ಲಿಲ್ಲ. ನಮ್ ತಂದೆ ಬಗ್ಗೆನೇ ನಮ್ಗೊಂಚೂರು ನಮ್ಗೆ ಹೇಳಿಲ್ಲ. ನಮ್ಮಅಮ್ಮ
2: ನಮ್ಗೆ 15 ವಯಸ್ಸಿಗೆ ಮದುವೆ ಮಾಡಿಬಿಟ್ರು,
1: ಶೇರಿಂಗೇ ಇಲ್ಲ ಒಂದು ಚೂರು. ನಮ್ಮಅಮ್ಮ ಯಾವತ್ತು
0: ಎಲ್ಲವನ್ನ ತಾವೇ ನಿಭಾಯಿಸಿ
1: ಎಲ್ಲ ಮಾಡ್ತಿದ್ರು. ನಮ್ಮಅಜ್ಜಿ ಒಂಚೂರು ಪಾರು ಹೇಳಿದ್ ನಮ್ಗೆ ತಿಳ್ಕೊಂಡಿದೀವಿ ಅಷ್ಟೇ.
2: ಮಂಗಳೂರಲ್ಲಿ ಸ್ವಲ್ಪ ದಿನ ಟೀಚರ್
1: ಶೇರ್ ಮಾಡ್ಕೊಳ್ಳಲ್ಲ ಯಾವಾಗ್ಲೂ. ತುಂಬಾ ಮಿತುಭಾಷಿ, ಸೆಲ್ಫ್ ಸ್ಟ್ರೈಟ್ ಫಾರ್ವರ್ಡ್.
2: ಯಾವಾಗ್ಲೂ ಶಿ ವಾಸ್ ಬಿಸಿ ವಿತ್ ಹರ್ ಓನ್ ಸ್ಟಡೀಸ್, ಬುಕ್ಸ್ ಓದೋದು, ಅದು ಎಲ್ಲ.
1: ಡಿಪೆಂಡೆಂಟ್ ಇಲ್ಲ,
2: ತುಂಬಾ ಚೆನ್ನಾಗಿ
0: ಹಾಡೋರು.
1: ಶಿ ಇಸ್ ನಾಟ್ ಡಿಪೆಂಡೆಂಟ್,
0: ಡಿಪೆಂಡೆಂಟ್ ಆಗಿರ್ಲಿಲ್ಲ. ಅವ್ರ ಸ್ಕೂಲ್ ಟೀಚರ್ ಇಂದ ಅವರ ವೃತ್ತಿನ ಶುರು ಮಾಡಿದ್ದು
1: ಪ್ರೈಮರಿ ಸ್ಕೂಲಿಂದ. ಶಿ ವೆಂಟ್ ಟು ಹೈ ಸ್ಕೂಲ್, ದೆನ್ ಶಿ ವೆಂಟ್ ಟು ಜೂನಿಯರ್ ಕಾಲೇಜ್, ಲೆಕ್ಚರರ್ ಆಗಿ ಎಲ್ಲ ಆಗಿ. ಬಟ್ ಅವ್ರದ್ದು ಏನಂದ್ರೆ, ಪಾಪ ಅವ್ರ ಲಕ್ಕು ಅವಾಗ ಬೇಗ ಅವ್ರದ್ದು ರಿಟೈರ್ಡ್ ಆಗಕ್ಕೆ 4 ಮುಂಚೆ ಅಂದ್ರೆ ಪೇ ಕಮಿಷನ್ ಅದೆಲ್ಲ ಪಾಪರ್ಗೆ ಕಟ್ ಆಗೋಯ್ತು. ಅವ್ರನ್ನೇನ್ ಮಾಡ್ಬಿಟ್ರು, ಹೈಸ್ಕೂಲಿಂದ ಕಾಲೇಜಿಗೆ ಮಾಡಿದ್ರು, ಮತ್ತೆ ಕಾಲೇಜ್ ಹೈಸ್ಕೂಲ್ ಮಾಡಿದಾಗ ಸರ್ವಿಸ್ ತಗೊಳ್ಳಿಲ್ಲ. ಆ ತಗೊಳ್ದೇ ಇದ್ದೆ ಪಾಪ ಅವ್ರಿಗೆ ಸರ್ವಿಸ್ ಅಲ್ಲಿ ಕಟ್ ಮಾಡ್ಬಿಟ್ಟು, ಸೊ ಪೆನ್ಷನ್ ಪೂರ್ತಿ ಬರ್ತಿರ್ಲಿಲ್ಲ. ಆ ತರ ಎಲ್ಲ ತುಂಬಾ
0: ಸವಾಲುಗಳ ಮಧ್ಯೆ ಅವರ ಒಂದು ಬರವಣಿಗೆ ಶ್ರದ್ಧೆ ಅದೆಲ್ಲ ಯಾವ್ದನ್ನು ಬಿಟ್ಕೊಟ್ಟಿಲ್ಲ.
2: ಹಿಂದಿನಲ್ಲಿ ತುಂಬಾ ಸರಿ ಮಾಡಿದ್ದಾರೆ ಹಿಂದಿ.
0: ಹಾಗೆ ನೀವು ಹೇಳ್ತಾ ಇದ್ರಿ, ಕನ್ನಡದಿಂದ ಹಿಂದಿಗೆ ಕೂಡ ಸಾಕಷ್ಟು ಕೃತಿಗಳನ್ನ ತಗೊಂಡು ಹೋಗಿದ್ದಾರೆ ಅಂತ. ಯಾವ್ಯಾವ್ದು?
1: ಆರ್ಯಾಂಬ ಒಂದು 3 ಪುಸ್ತಕ ಮಾಡಿದ್ದಾರೆ,
0: ಆರ್ಯಾಂಬ ಪಟ್ಟ
1: ಕನ್ನಡಕ್ಕೆ. ಆಮೇಲೆ ಸಾಯಿ ಸುತ ಅಂತ ಮಂಡ್ಯದಲ್ಲಿ ಒಬ್ರು ರೈಟರ್ ಇದ್ರು, ಅವ್ರದ್ದು ಊರ್ಮುಳಿಯ ಗರ್ವಭಂಗ
2: ಸಿಂಗಾರಮ್ಮ
1: ಚಿಂಗ ಎಲ್ಲ ಸಾಯಿ ಸುತ ಅವ್ರದ್ದು. ಇನ್ನೂ ಒಂದೆರಡು ಪುಸ್ತಕ ಅದನ್ನೆಲ್ಲ ಹಿಂದಿಗೆ ಮಾಡ್ಕೊಟ್ಟಿದ್ದಾರೆ.
0: ಸಾಯಿ ಸುತೆ ಅವ್ರದ್ದು, ಮತ್ತೆ ಆರ್ಯಾಂಬ ಪಟ್ಟಾಭಿ ಅವರ ಕನ್ನಡ ಕಾದಂಬರಿಗಳನ್ನ ಹಿಂದಿಗೆ ತಗೊಂಡು ಹೋಗಿದ್ದಾರೆ. ಬಹುಶಃ ಹಿಂದಿಗೆ ಅನುವಾದ ಆಗಿರೋದು ಕನ್ನಡ

0: ಕೃತಿಗಳು ತುಂಬಾ ಕಡಿಮೆ.
1: ಹೌದು,
0: ಸೊ ಆ ಒಂದು ಕೆಲಸನ ಸರೋಜಮ್ಮನವರು ಮಾಡಿದ್ದಾರೆ.
2: ತಂದೆ ಹೋದಾಗ ನನಗೆ 5 ವರ್ಷ, ನನಗೆ 4 ವರ್ಷ, ಎರಡು ಎರಡು ವರ್ಷ, ಅವಾಗ ಫಾಸ್ಟ್ ಅವೇ.
0: ಅಷ್ಟು ವಯಸ್ಸಿನಿಂದ ಎಲ್ಲಾ ಜವಾಬ್ದಾರಿಗಳನ್ನ ತಾವೇ ನಿರ್ವಹಿಸಿಕೊಂಡು ಜೊತೆಗೆ ಈ ಒಂದು ಸಾಹಿತ್ಯಕ ಕೆಲಸಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ.
1: ಸಾಹಿತ್ಯ ಸ್ವಲ್ಪ ಸಮಯದಲ್ಲಿ ಗೋಲ್ಡನ್ ಪೀರಿಯಡ್ ನಿಮ್ಮಲ್ಲಿ ನಾನು
0: ನಿಮ್ ಜೊತೆನೆ ಇದ್ರ
1: ಅಲ್ಲ, ಅದು ಸ್ವಲ್ಪ ಕೊನೆಯಲ್ಲಿ
0: ಕೊನೆಯಲ್ಲಿ
1: ಇಲ್ಲೂ ಅಲ್ಲೂ ಇರೋರು ಇಲ್ಲೂ ಇರೋರು ಕೊನೆಯಲ್ಲೇ.
2: ನನ್ನ ಮದುವೆ ಆದ್ಮೇಲೆ ನಾನು ಅವ್ರಿಗೆ ಗಂಗೋತ್ರಿಲಿ ಅವ್ರಿಗೆ ನಮ್ಮನೇಲಿ ಇಟ್ಕೊಂಡು ನಾನು ಏನು ಓದಿಲ್ಲ, ಮದುವೆ ಮಾಡ್ಕೊಂಡ್ಬಿಟ್ಟು.
0: ಓಕೆ, ಈಗ ಮತ್ತೆ ಹಾಗೆ ನೀವು ಮಾತಾಡ್ತಾ ಹೇಳಿದ್ರಿ, ರೇಡಿಯೋ ಜೊತೆ ನಿಮ್ಗೆ ಮಾತ್ರ ಅಲ್ಲ ನಿಮ್ಮ ಅಮ್ಮನವರಿಗೂ ಒಂದು ಅವಿನಾಭಾವ ಸಂಬಂಧ ಇತ್ತು ಅಂತ ಅನ್ಬಿಟ್ಟು ರೇಡಿಯೋಗೆ ತುಂಬಾ ಕಾರ್ಯಕ್ರಮಗಳನ್ನ ಮಾಡ್ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು.
1: ಸ್ಕೂಲ್ ಟೀಚರ್ ಆಗಿದ್ದಾಗ ಮಕ್ಳು ಕರ್ಕೊಂಬರವರು, ಜಯಲಕ್ಷ್ಮಣಿ ಸ್ಕೂಲ್ ಅಂತ ಒಂದಿತ್ತು, ಅಲ್ಲಿ ಮಕ್ಕಳನ್ನ ಕರ್ಕೊಂಬರವರು. ಆಮೇಲೆ ಮಹಿಳಾ ಕಾರ್ಯಕ್ರಮಕ್ಕೆ ಬರೋರು, ಅಲ್ಲೊಂದ್ಸಿ ಇದು ಜನಕ್ಕೆ ಒಂದು ಸಮಾಜ ಅಂತ ಮಾಡಿದ್ರು. ಅಲ್ಲಿ ಅಲ್ಲಿ ಲೇಡೀಸ್ಗೆಲ್ಲ ಇದನ್ನೇ ಸೂರ್ದಾಸ್ ಭಜನೆಲ್ಲ ಹೇಳ್ಕೊಟ್ಟು ಇದು ಮಾಡಿ ಅಲ್ಲಿ ಅಲ್ಲಿ ಕಾರ್ಯಕ್ರಮಗಳು ಕೊಡೋರು ಸುಮಾರು ಕೊಟ್ಟಿದ್ದಾರೆ, ಅವರೇ ಬಂದು ಟಾಕ್ ಕೊಟ್ಟಿದ್ದಾರೆ.
0: ಹೌದಾ, ಮತ್ತೆ ಹಿಂದಿ ಪಾಠಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ.
1: ಕೆಲವು ದಿವಸ ಮಾಡಿದ್ರು ಹಿಂದಿ ಟೀಚಿಂಗ್ನ. ಹಿಂದಿ ಇನ್ನೊಂದಂದ್ರೆ ನಮ್ಮನ್ನ ಸಾಕಕ್ಕೆ ಹಿಂದಿ ಸ್ಕೂಲಿಂದ ಬಂದು ಮೈಲಾ ಮೈಲಿ ನಡೆದು 5 ರೂಪಾಯಿ ಟ್ಯೂಷನ್ಗೆ 5 ರೂಪಾಯಿ ಕೊಡ್ತಿದ್ರು. ಅದಕ್ಕೆ ಅಷ್ಟು ದೂರ ಹೋಗಿ ನಡ್ಕೊಂಡು ಬಂದು ಅವ್ರು ಪಾಠ ಮಾಡಿ ನಮ್ಮನ್ನ ಬೆಳೆಸಿ
2: ಅಯ್ಯಂಗಾರ್ ಸೀರೆನೇ ಉಟ್ಕೊಂಡು ಹೋಗು.
1: ವಿ ಶುಡ್ ಬಿ ಗ್ರೇಟ್ಫುಲ್ ಟು ಅವರ್. ಬಟ್ ಅವ್ರ ಮುಂದೆ ನಮ್ಮ ಸಾಧನೆ ಏನೂ ಇಲ್ಲ, ಅವ್ರನ್ನ ಕಂಪೇರ್ ಮಾಡಿದ್ರೆ ನಾವೇನೇನೂ ಮಾಡಿಲ್ಲ.
0: ಓಕೆ, ಇವಾಗ
1: ಸೊ ವಿ ಆರ್ ವೆರಿ ಪ್ರೌಡ್ ಟು ಹ್ಯಾವ್ ಅವರ್ ಅಸ್ ಅವ್ರ ಮಾತಾಡ.
0: ಬರಹವನ್ನ ಎಷ್ಟು ವರ್ಷಗಳ ಕಾಲ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋದ್ರು? ಈಗ ರಾಮಚರಿತ ಮಾನಸ ಆದ್ಮೇಲೆ ಅದರ ಅನುವಾದ ಆದ್ಮೇಲೆ ಕೂಡ ಏನೇನೆಲ್ಲ ಬರೆದ್ರು?
1: ಅದೇ ಚುಟುಕುಗಳು ತುಂಬಾ ಬರೆದ್ರು, ಪದ್ಯಗಳು ಬರೆದ್ರು.
0: ಚುಟುಕುಗಳು ನಿಮ್ಮ ಬಳಿ ಇಲ್ವಾ? ಯಾವ
1: ಅದೇ ತುಂಬಾ ಬರೆಯೋ, ನಾಲ್ಕು ಮಕ್ಕಳು, ಪೋಸ್ಟ್ ಆಫೀಸ್,
0: ಆಮೇಲೆ ಚರಮಗೀತೆಗಳನ್ನ ಕೂಡ ಬರ್ದಿದ್ದಾರೆ ಅಂತ ಅನ್ಬಿಟ್ಟು.
1: ಎಲ್ಲಾದ್ರೂ ರಿಲೇಟಿವ್ಸ್ ಹೋಗ್ಬಿಟ್ಟು ಅಲ್ಲೇ ಅವ್ರ ಬಗ್ಗೆ ಚರಮಗೀತೆ ಬರೆಯೋರು,
0: ರಚನೆ ಮಾಡ್ತೀವಿ. ಈಗ ನಿಮ್ ಕೈಯಲ್ಲಿ ಕೂಡ ಒಂದಿದೆ, ನಾನು ನೋಡ್ತಾ ಇದ್ದೀನಿ, ಓದ್ಬಹುದಾದ್ನ.
1: ಅಸ್ಮಿನ್ ಶೋಭಕೃತ ನಾಮ ದಿನ ಮಾಸೆ ವಾಸಂಗತೆ ಉತ್ತರೆ ಉತ್ತರ ಮಾಸೆ ಜ್ಯೇಷ್ಠಾಯುತೆ ತಥಾ ತಿಥಿಯ ದಿನೇ ಕೃಷ್ಣ ಅಷ್ಟಮೋ ತಿಥಿಯ ಕೌಶಿಕೌ ಕರಹಟ್ಟಿ ಅಲಸಿಂಗ್ಲಾಚಾರ ನಾಮ್ಯ ಲೋಭಯ ಶ್ರೀ ಯದಗಿರಿ ಯತಿರಾಜನ ವೈಷ್ಣವ ಪದಂ ಶಾಶ್ವತಂ ಶೋಭಕೃತ್ ವತ್ಸರೆ ಜ್ಯೇಷ್ಠ ಮಾಸೆ ಕೃಷ್ಣ ಅಷ್ಟಮ್ಯ ಭಾನುವಾರೆ ಕರಹಟ್ಟಿ ಅಲಸಿಂಗ್ಲಾಸ್ರಾಪ್ತ ವಿಷ್ಣು ಪರಂ ಪದಂ.
0: ಸಂಸ್ಕೃತದಲ್ಲಿ ಈಗ ಸಂಸ್ಕೃತ ಎಲ್ಲಾನು ಅವ್ರ ಮನೆಯಲ್ಲೇ ಕಲ್ತಿದ್ದ?
1: ಹೌದು ಹೌದು, ಅಲ್ಲ ಅವ್ರ ಹಿಂದಿ ವಿದ್ವಾನ್ ಅಲ್ಲಿ ಅವ್ರಿಗೆ ಸಂಸ್ಕೃತ ಇದ್ದೇ ಇತ್ತಲ್ಲ, ಒಂದ್ ಸಬ್ಜೆಕ್ಟ್
2: ಹೈಲಿ ಕ್ವಾಲಿಫೈಡ್,
1: ಹಿಂದಿ ಮಾತ್ರ ಹೋಗಿ ಕಲ್ತ್ರು, ಅವ್ರ ಸಂಸ್ಕೃತ ಹಂಗೆ ಕಲ್ತ್ರು,
0: ಹಾಗೆ ಮನೆಯಲ್ಲೇ ಆ ವಾತಾವರಣ ಇತ್ತು.
1: ಮಹಾದೇವಿ ವರ್ಮ ಅವರ ಅಷ್ಟ 50ನೇ ವರ್ಷದಕ್ಕೆ ಕರ್ನಾಟಕದಿಂದ ರಿಪ್ರೆಸೆಂಟ್ ಮಾಡಿದ್ದ ಫಸ್ಟ್ ಕನ್ನಡಗಿತ್ತಿ ಅಂತ ಅವ್ರಿಗೆ ಇದು ಬಂತು.
0: ಓಕೆ, ಹಿಂದಿ ಸಮ್ಮೇಳನದಲ್ಲಿ ಕನ್ನಡವನ್ನ ರೆಪ್ರೆಸೆಂಟ್ ಮಾಡಿದಂತಹ ಪ್ರಥಮ ಮಹಿಳೆ ಮಹಾದೇವಿ ವರ್ಮಾ, ಹಿಂದಿಯ ಖ್ಯಾತ ಕವಿಯತ್ರಿ, ಅವರ ಅಧ್ಯಕ್ಷರಾಗಿದ್ದಂತಹ
1: ಇದು ಸಂಗತಿ. ಇವರು ಫಸ್ಟ್ ಕನ್ನಡಗೀತೆ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದು
0: ತುಂಬಾ ಸಂತೋಷದ ವಿಷಯ. ಈಗ 1926 ಅವರು ಹುಟ್ಟಿದ್ದು, ಈಗ 2026 ಶತಮಾನೋತ್ಸವದ ಸಂಭ್ರಮ. ಸೊ ಏನು ಅಂದ್ಕೊಂಡಿದ್ದೀರಾ, ನಿಮ್ಮ ಅಮ್ಮನ ನೆನಪುಗಳನ್ನ ಹೇಗೆ ಇನ್ನ ಜನರಿಗೆ ತಲುಪಿಸ್ಬೇಕು, ಅಥವಾ ಅವರ ಕೃತಿಗಳನ್ನ ಹೇಗೆ ಇನ್ನ ಕಾಪಿಡಬೇಕು, ನಿಮ್ಮ ಏನು ಅಂದ್ಕೊಂಡಿದ್ದೀರಾ, ನಿಮ್ಮ ಯೋಜನೆಗಳೇನು, ಯೋಚನೆಗಳೇ?
1: ನಾನು ಮಾಡಬೇಕು ಅಂತ ಒಂದು ಆಸೆ ಇದೆ. ಸೊ ನಮ್ಮ ಫ್ರೆಂಡ್ ಏನು ಕೇಳಿದ್ದೀನಿ, ಅವ್ರು ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಸುಮ್ಮನೆ ಅಮ್ಮನ ಬಗ್ಗೆ 100 ವರ್ಷ ಆಯ್ತಲ್ಲ, ಅವ್ರ ಸಾಹಿತ್ಯ ಕ್ಷೇತ್ರದಲ್ಲಿದ್ದರಿಂದ ಏನಾದರೂ ಒಂದು ದಿವಸಕ್ಕೆ ಅವ್ರಿಗೆ ಗೊತ್ತಿರೋರು ಯಾರಾದರೂ ಇದ್ದರೆ, ಅವ್ರಿಗೆ ಗೊತ್ತಿರೋ ಸದ್ಯಕ್ಕಿರೋರು MJRS ಒಬ್ರು, ಇನ್ನೊಬ್ರು ಜಾನಕಿ ಶೇಷಾದ್ರಿ, ಒಂದಿಬ್ರು 3 ಜನ ಇದ್ದಾರೆ. ಹಾಗೆ ಗೊತ್ತಿರೋನ್ ಒಂದಿಬ್ರು ಕರೆಸ್ಬಿಟ್ಟು ಅವ್ರ ಬಗ್ಗೆ ಮಾತಾಡಿ ಅವ್ರ ಬಗ್ಗೆ ಏನಾದ್ರೂ ಒಂದು ಕಾರ್ಯಕ್ರಮ ಏನಾದರೂ ಮಾಡೋಣ ಅಂತ ನಮ್ಮ ಫ್ರೆಂಡ್ ಕೇಳ್ತಾ ಇದ್ದೀನಿ.
0: MN ಸರೋಜಮ್ಮ ಅಥವಾ ರೋಜಿ ಅಂದ್ಬಿಟ್ಟು ಏನು ಹೇಳ್ತೀವಿ, ಅವರ ಒಂದು ಕೃತಿಗಳನ್ನ, ಅವರ ಕೆಲಸಗಳನ್ನ, ಮಹತ್ ಕಾರ್ಯಗಳು, ಅವರೇನೇನು ಮಾಡಿದ್ದಾರೆ ಅದನ್ನು ಮತ್ತೆ ಎಲ್ಲರಿಗೂ ನೆನಪಿಸಿ ಕೊಡೋ ಅಂತಹ ಕೆಲಸ ಆದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ.
1: ಏನು ಭಗವಂತ ಅನುಗ್ರಹ ಮಾಡಿದ್ರೆ ಮಾಡೋಣ ಅಂತ ಒಂದು
0: ಮಾಡೋಣ ಅಂತ. ಖಂಡಿತ ನಿಮ್ಮ ಈ ಪ್ರಯತ್ನ ಯಶಸ್ವಿಯಾಗಿ ಸಾಗಲಿ ಅಂತ ಅಂದ್ಬಿಟ್ಟು ನಾವು ಕೂಡ ಹಾರೈಸ್ತೇವೆ. ಶ್ರೀಮತಿ ಮಾಲಿನಿ ಅವರೇ ಹಾಗೂ ಶಾಲಿನಿ ಅವರೇ, ನಿಮ್ಮಿಬ್ಬರಿಗೂ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.
0: ನಮಸ್ಕಾರ.
3: ಇದುವರೆಗೂ

ಭಾರತಿಯಲ್ಲಿ ಕನ್ನಡ ಸಾಹಿತ್ಯ ಸರಸ್ಸಿಗೆ ತುಳಸಿ ರಾಮಾಯಣದ ಪುಷ್ಪಾಲಂಕಾರ ಮಾಡಿದ ರೋಜಿ ಎಂದೇ ಖ್ಯಾತರಾದ ಪ್ರೊಫೆಸರ್ ಎಂಎನ್ ಸರೋಜಮ್ಮ ಅವರ ಸಾಧನೆ ಕುರಿತು ಇವರ ಮಕ್ಕಳಾದ ಶಾಲಿನಿ ಆಚಾರಿ ಮತ್ತು ಮಾಲಿನಿ ಶ್ರೀನಿವಾಸನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನಿವೇದಿತಾ ಎಚ್. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:30:10. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ತಾರೆ ಜಮೀನ್ ಪರ್ ಚಿತ್ರಕ್ಕಾಗಿ ಶಂಕರ್ ಮಹದೇವನ್ ಅವರು ಹಾಡಿರುವ ಗೀತೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 9:30:10 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎಚ್ ಕೆ ನಾರಾಯಣ ಅವರ ಹಾಡುಗಾರಿಕೆ

ಕಲಿಸೋಣ. ಮೊದಲಿಗೆ ಜಯಚಾಮರಾಜ ಒಡೆಯರ್ ವಿರಚಿತ ಕೃತಿ ಮಾತಂಗ ಕನ್ಯಾ, ರಾಗ ಶುದ್ಧ ತೋಡಿ, ಖಂಡ ಜಾತಿ ತ್ರಿಪುಟ ತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್.ಕೆ. ನಾರಾಯಣ ಅವರ ಹಾಡುಗಾರಿಕೆಯನ್ನ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಿಂಧು ಕನ್ನಡ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ಕೃತಿ ನನ್ನ ಕನ್ನತಲ್ಲಿ

ಕಾರ್ಯಕ್ರಮದ ಕಡೆಯಲ್ಲಿ ಪುರಂದರದಾಸರ ಒಂದು ರಚನೆ, ಮರಳು ಮಾಡಿಕೊಂಡೆಯಲ್ಲೇ, ರಾಗ ಸಿಂಧು ಭೈರವಿ, ತ್ರಿಶ್ರ ನಡೆ ಆದಿತಾಳ

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್.ಕೆ. ನಾರಾಯಣ ಅವರ ಹಾಡುಗಾರಿಕೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 10:01:10. ತತ್ವ ಸಂಚಾರ ಜನಪದ ಗಾಯಕರ ತತ್ವಗಾಯನ ಕಾರ್ಯಕ್ರಮದಲ್ಲಿ ಮಂಡ್ಯ ತಾಲೂಕು ಕೆರಗೋಡು ಗ್ರಾಮದ ಸಿಆರ್ ಸಂಜೀವಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ಇದುವರೆಗೂ ತತ್ವಸಂಚಾರ ಜನಪದ ಗಾಯಕರ ತತ್ವಗಾಯನ ಕಾರ್ಯಕ್ರಮದಲ್ಲಿ ಮಂಡ್ಯ ತಾಲೂಕು ಕೆರಗೋಡು ಗ್ರಾಮದ ಸಿಆರ್ ಸಂಜೀವಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 10:30. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಬಯಲುದಾರಿ ಚಿತ್ರದ ಗೀತೆಯನ್ನು ಆಲಿಸೋಣ. ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಯ ಬರಹಗಾರರು ಚಿ ಉದಯಶಂಕರ್, ಸಂಗೀತ ಸಂಯೋಜಕರು ರಾಜನ್ ನಾಗೇಂದ್ರ.

ಇನ್ನು ಮುಂದೆ ನಾನಿನ್ನ ಬಿಡಲಾರೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆಯನ್ನು ಆಲಿಸೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಂದನದ ಗೊಂಬೆ ಚಿತ್ರದ ಗೀತೆಯನ್ನ ಆಲಿಸೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಈ ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇನ್ನು ಮುಂದೆ ಎಂ ರಂಗರಾವ್ ಅವರು ಸಂಗೀತ ನೀಡಿರುವ ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆಯನ್ನ ಆಲಿಸೋಣ. ಹಾಡಿದ್ದಾರೆ ಎಸ್ ಜಾನಕಿ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಚಿ ಉದಯಶಂಕರ್ ಅವರ ಸಾಹಿತ್ಯ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಬೆಂಕಿಯ ಬಲೆ ಚಿತ್ರದ ಗೀತೆಯನ್ನು ಆಲಿಸೋಣ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಇವುಗಳ ಧ್ವನಿಯಲ್ಲಿರುವ ದೊಡ್ಡರಂಗೇಗೌಡ ಅವರ ಗೀತೆ, ಸಂಗೀತ ನೀಡಿದ್ದಾರೆ ಅಶ್ವಥ್ ವೈದಿ, ಚಿತ್ರ ಅನುಪಮಾ.

ಕಾರ್ಯಕ್ರಮದ ಕಡೆಯಲ್ಲಿ ಜನ್ಮ ಜನ್ಮದ ಅನುಬಂಧ ಚಿತ್ರಕ್ಕಾಗಿ ಸುಲೋಚನಾ ಅವರು ಹಾಡಿರುವ ಗೀತೆ, ಸಾಹಿತ್ಯ ಚಿವುದಯಶಂಕರ್, ಸಂಗೀತ ಇಳಯರಾಜ ಅವರದವು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 11:15. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ರಾಧಾ ಪ್ರಕಾಶ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಮಾತಿನ ಒಡಲು ಮುತ್ತಿನ ಕಡಲು, ಗಾದೆಗಳ ವಿಶೇಷತೆಯನ್ನು ಬಿಂಬಿಸುವ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ.

ರೈತರಿಗೆ ಸಲಹೆ 6:50, 7:15 ಭಾವಗೀತೆಗಳು, 7:30 ಸೇವಾವಾಹಿನಿ, 7:45 ಹಾಗೂ 8:35 ಚಿತ್ರಗೀತೆಗಳು, 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ

ಪರಂಪರ ಇಲಾಖೆ ಕರ್ನಾಟಕ ಸರ್ಕಾರ. 10:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವ ಈ ಕುರಿತು ಅರಣ್ಯ ಇಲಾಖೆಯ ಸಕಲೇಶ್ಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಕೆ ಮಧುಸೂದನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ಮಧುಸೂದನ್. 11:00 ಮಿಶ್ರಮಾಧುರ್ಯ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಸ್ಫೂರ್ತಿ ಮಹಿಳಾ ತಂಡದ ಸದಸ್ಯರಿಂದ ದೇಶಭಕ್ತಿ ಗೀತೆಗಳು. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರೇನಂದಿ ಚಾಮಮ್ಮ ಮತ್ತು ಲಕ್ಷ್ಮಮ್ಮ ಅವರಿಂದ ನಂಜುಂಡೇಶ್ವರನ ಹಾಡು. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ 10,000 ರೈತ ಉತ್ಪಾದಕ ಸಂಸ್ಥೆಗಳ ರಚನೆ ಮತ್ತು ಉತ್ತೇಜನ ಯೋಜನೆ FPOS ಕುರಿತು ಮಾಹಿತಿ ನೀಡುತ್ತಾರೆ ದೊಡ್ಡನಹುಂಡಿ ರಾಜಣ್ಣ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 11:20 ಭಾವಗೀತೆಗಳು ಸ್ಟ್ಯಾನ್ಲಿ ಪಾರ್ಕರ್ ಅವರಿಂದ. ವಾದ್ಯ ಸಹಕಾರ ಮ್ಯಾಂಡುಲೀನ್ ಸಿ ವಿಶ್ವನಾಥ್, ಕೀಬೋರ್ಡ್ ಗಣೇಶ್ ಭಟ್, ತಬಲಾ ಇಂದುಶೇಖರ್, ರಿದಮ್ ಪ್ಯಾಡ್ ಆಂಡ್ರೂ. 11:30 ಸಂಜೆ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಅವಲಕಂದಹಳ್ಳಿ ಮಹದೇವಶೆಟ್ಟಿ ಮತ್ತು ಸಂಗಡಿಗರಿಂದ ಜನಪದ ಸಂಗೀತ ಕಾರ್ಯಕ್ರಮ. 3:30 ಮಕ್ಕಳ ಮಂಟಪ. ಮೈಸೂರಿನ ಶ್ರೀನಗರದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 4:00 ನಾಟಕ ಸಮೀಪ, ರಚನೆ ಮಂಜುನಾಥ ಬೆಳಕರೆ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಾಠ್. 4:30 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತ ಶಾಸ್ತ್ರಜ್ಞರು ಹಾಗೂ ವಾಗ್ಗೇಯಕಾರರಾದ ಪ್ರೊಫೆಸರ್ ಆರ್ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಚಿನಕುರುಳಿ ಹೋಬಳಿ ರಾಗಿಮುದ್ದನಹಳ್ಳಿಯ ಎಂಜೆ ನಾಗೇಶ್ ಮತ್ತು ಅವರ ಸಹೋದರ ಎಂಜೆ ವೆಂಕಟೇಶ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ಸವಿನೆನಪು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ರಫೀಕ್ ಖಾನ್ ಅವರ ವಯಲಿನ್ ವಾದನ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 11:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.